ಆಕಾಶವಾಣಿ ಮೈಸೂರು. ನಮ್ಮ ನಿಲಯದ ಇಂದಿನ ಬೆಳಗಿನ ಪ್ರಸಾರವನ್ನು ಆರಂಭ ಮಾಡುತ್ತಿದ್ದೇವೆ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948ನೇ ಶಕವರ್ಷ ವೈಶಾಖ ಮಾಸದ 29ನೇ ದಿನ. ಸ್ಥಳೀಯ ಪಂಚಾಂಗ ಅಧಿಕ ಜ್ಯೇಷ್ಠ ಮಾಸ ಶುಕ್ಲಪಕ್ಷದ ತದಿಗೆ. 2026ನೇ ಇಸವಿ ಮೇ ತಿಂಗಳ 19ನೇ ತಾರೀಕು ಮಂಗಳವಾರ. ಈಗ ವೇಳೆ ಸರಿಯಾಗಿ 5:58:38. ನಮ್ಮ ಆತ್ಮೀಯ ಶ್ರೋತೃಗಳಿಗೆಲ್ಲ ಮಂಜುನಾಥ್ ಮಾಡುವ ನಮಸ್ಕಾರಗಳು.

0: ಆಕಾಶವಾಣಿ ಮೈಸೂರು. ಈಗ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಈ ಬೆಳಗ್ಗೆ 6:10 ಗೀತಾರಾಧನೆ, 6:30 ಚಿಂತನ ಎಸ್ವಿ ಪಾಟೀಲ್ ಗುಂಡೂರು ಅವರಿಂದ, ಇದು ಹೊಸಪೇಟೆ ಕೇಂದ್ರದ ಕೊಡುಗೆ. 6:35 ಸಾಧಕರ ಸೋಪಾನ, ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆಗಳು. 7:15 ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ, ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪರಿಸರ ವಿಜ್ಞಾನ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಡಾ ಜೆಎಸ್ ಚಂದ್ರಶೇಖರ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ, ನಿರ್ಮಾಣ ಎನ್ಕೆ ಶಿವಮೂರ್ತಿ. ಸೇವಾ ವಾಹಿನಿ 7:30. ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ 7:45 ಹಾಗೂ ಮತ್ತೆ ಮಧ್ಯಾಹ್ನ 2:40. ಇಂದು ಬೆಳಗ್ಗೆ 8:30 ನಾ ಕಸ್ತೂರಿ ಅವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು ಉಮೇಶ್ ಎಸ್ಎಸ್ ಅವರಿಂದ. 8:45 ಕರೆಗೊಂದು ಗೀತೆ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರಫೋನಿನ ಕಾರ್ಯಕ್ರಮ. 9:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವಿಜ್ಞಾನ ಭಾರತಿ, ಪರ್ಯಾಯ ಇಂಧನ ಹಾಗೂ ನವೀಕರಿಸಬಹುದಾದ ಇಂಧನ ಇಂದಿನ ಅಗತ್ಯ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಎನರ್ಜಿ ಸ್ಪೆಷಲಿಸ್ಟ್ ಅನಿಲ್ ಕುಮಾರ್ ನಾಡಿಗ್ ಹಾಗೂ ಸೋಲಾರ್ ಎನರ್ಜಿ ಕನ್ಸಲ್ಟೆಂಟ್ ವಿಶ್ವಜಿತ್ ಎಲ್. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಬೇದ್ರೆ ಮಂಜುನಾಥ್. ನಂತರ ಕರೆಗೊಂದು ಗೀತೆ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರಫೋನನ್ ಕಾರ್ಯಕ್ರಮ ಮುಂದುವರಿಯುತ್ತದೆ. 10:00 ಗಾಯತ್ರಿ ರಮೇಶ್ ಅವರ ಹಾಡುಗಾರಿಕೆ, 10:30 ಹಿಂದಿ ಚಿತ್ರಗೀತೆಗಳು, 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ. ಹೊಂಗಿರಣ ವಿಕಸಿತ ಹಾದಿಗೊಂದು ಸೋಪಾನ, ಪ್ರಸ್ತುತಿ ಬಿಜಿ ಕವಿತಾ ಹಾಗೂ ಎಸ್ ಲಕ್ಷ್ಮೀನಾರಾಯಣ. 12:05 ವನಿತಾ ವಿಹಾರ, ಸಾಧನಾ ಶಿಖರ, ಮಿಸ್ ಪ್ಲಸ್ ಸೈಜ್ ಇಂಡಿಯಾ 2026 ವಿಜೇತರಾದ ಮೈಸೂರಿನ ಅಂಜಲಿ ಬಿ ಗುಪ್ತಾ ಅವರೊಂದಿಗೆ ಮಾತುಕತೆ, ಪ್ರಸ್ತುತಿ ಕೀರ್ತನಾ ವಿ. ಇದು ಮೈಸೂರು ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆ, 12:45 ಸುಜನಾ ಅವರ ಮಹಾಕಾವ್ಯ ಯುಗ ಸಂಧ್ಯಾದಲ್ಲಿ ಪಾತ್ರಗಳ ಆತ್ಮಸಂಧಾನ ಕುರಿತು ಮಾತನಾಡುವವರು ವಿಶ್ರಾಂತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಮೈಸೂರು ಕೃಷ್ಣಮೂರ್ತಿ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಪಾರಂಪರಿಕ ಕೃಷಿ ವಿಕಾಸ್ ಯೋಜನೆ ಕುರಿತು ಮಾಹಿತಿ ಕೇಳಬಹುದು, ಇದು ರಾಯಚೂರು ಕೇಂದ್ರದ ಕೊಡುಗೆ. 1:20 ಶರದಿ ಪಾಟೀಲ್ ಅವರು ಹಾಡಿರುವ ಭಾವಗೀತೆಗಳು. 1:30 ಹಾಗೂ 5:05 ಸಂದೇಶ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಎನ್ ರಮಣಿ ಅವರ ವೇಣುವಾದನ, 3:30 ರಾಷ್ಟೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಎಇಟಿ ಎನ್ಸಿಇಆರ್ಟಿ ನವದೆಹಲಿ. 4:00 ಕಥಾ ಕಾಲಕ್ಷೇಪ, ತುಳಸಿ ಮಹಿಮೆ, ಪ್ರಸ್ತುತಿ ಸಂತ ಶ್ರೀ ಭದ್ರಗಿರಿ ಅಚ್ಯುತದಾಸರು. 5:00 ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ, ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪರಿಸರ ವಿಜ್ಞಾನ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಡಾ ಜೆಎಸ್ ಚಂದ್ರಶೇಖರ್ ಅವರೊಂದಿಗಿನ ಸಂದರ್ಶನದ 2 ಭಾಗ. 6:10 ಸಾಧಕರ ಸೋಪಾನ, ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:50 ಕೃಷಿ ರಂಗ, ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ನ್ಯಾನೋ ಗೊಬ್ಬರಗಳ ಬಳಕೆ ಕುರಿತು ಮೈಸೂರಿನ ಇಫ್ಕೋ ರಸಗೊಬ್ಬರಗಳ ಸಂಸ್ಥೆಯ ಕ್ಷೇತ್ರಾಧಿಕಾರಿ ಕೆಎಸ್ ಮನೋಜ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಎನ್ಕೆ ಶಿವಮೂರ್ತಿ. ರಾತ್ರಿ 7:45 ಮೈಸೂರು ಜಂಕ್ಷನ್ ಸಾಪ್ತಾಹಿಕ ಸಂಚಿಕೆ, ಪ್ರಸ್ತುತಿ ಬಿ ದಿಗ್ವಿಜಯ್. ಇವಿಷ್ಟು ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಇಂದು ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ವೇಳೆ 6:05 ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ನೀನಾ ರಕೇಲ್. Prime Minister Narendra Modi attended the India-Norway Business and Research Summit in Oslo. Crown Prince Haakon and the Prime Minister of Norway, Jonas Gahr, Stirrer also participated in the summit. Addressing the summit, Prime Minister Modi appreciated the growth in bilateral trade and investments following the entry into force of Trade and Economic Partnership Agreement, TEPA. He underlined that stakeholders on both sides should make efforts to achieve the investment target of $100 billion under TEPA and the consequent creation of 1 million jobs in India.
2: यूरोपियन फ्री ट्रेड एसोसिएशन के साथ ट्रेड एंड इकोनॉमिक पार्टनरशिप एग्रीमेंट लागू किया. ये यूनिक और स्पेशल एग्रीमेंट हमारे बीच टैलेंट, टेक्नोलॉजी और म्यूचुअल ट्रस्ट का एग्रीमेंट है. इसी एग्रीमेंट के माध्यम से एफ्टा कंट्रीज से भारत में अगले 15 वर्षों में $100 बिलियन इन्वेस्टमेंट और 1 मिलियन जॉब्स क्रिएट करने का लक्ष्य है.
1: Prime Minister Modi also underscored India's ambitious green transition agenda, emphasizing country's scale, growing energy demands, climate commitments and rapid expansion in renewable energy, grid infrastructure, green hydrogen and clean energy. The summit was attended by CEOs of over 50 companies and more than 250 participants from Norwegian and Indian business and research communities. Earlier, in a gesture towards closer relations, Prime Minister Modi was awarded Grand Cross of the Royal Norwegian Order of Merit by His Majesty King Harald V of Norway. On the last leg of his five-nation visit, Prime Minister Narendra Modi will arrive in Rome, Italy, on a two-day state visit today at the invitation of his Italian counterpart, Giorgia Meloni. Prime Minister Modi will have bilateral talks with Prime Minister Meloni. He will also call on the President of Italy, Sergio Mattarella. Mr. Modi is scheduled to hold talks with business leaders to further promote trade and investment between the two countries. Defence Minister Rajnath Singh has described Operation Sindoor as a testament to India's transformation into a strong, confident and capable nation. Addressing the Indian diaspora in Hanoi yesterday, Mr. Singh asserted that while India remains committed to the no-first-use policy, it will not succumb to nuclear blackmail and stands ready to respond firmly to any enemy misadventure. He highlighted India's growing stature on the international stage due to unprecedented progress achieved under the leadership of Prime Minister Narendra Modi. Judges Inquiry Committee investigating allegations concerning Justice Yashwant Verma submitted its report to Lok Sabha Speaker Om Birla at the Parliament House. It was presented in accordance with the statutory requirements under the Judges Inquiry Act 1968. The report will be laid in both Houses of Parliament in due course. The committee was constituted by Lok Sabha Speaker on 12th August last year. West Bengal government has granted formal sanction for the prosecution of Sandeep Ghosh, former principal of R.G. Kar Medical College and Hospital in Kolkata. The legal action follows an order passed by the Calcutta High Court on 23rd of August in 2024 in the case of Akhtar Ali versus the state of West Bengal and others. The investigation pertains to alleged financial irregularities in various procurements and related matters at R.G. Kar Medical College and Hospital involving Sandeep Ghosh and three other entities. Since these offences fall under the schedule offences listed in the Prevention of Money Laundering Act 2002, the Enforcement Directorate has also initiated a probe. In IPL cricket, Sunrisers Hyderabad defeated Chennai Super Kings by 5 wickets in Chennai last night to secure a playoff berth. Today, Rajasthan Royals will face Lucknow Super Giants in Jaipur at 7:30 p.m. And that is the end of this news bulletin.
0: Akashwani, Mysuru. ವೇಳೆ ಸರಿಯಾಗಿ 6:10. ಈಗ ಗೀತಾರಾಧನಾ ಕಾರ್ಯಕ್ರಮದ ಆರಂಭಕ್ಕೆ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಗಳು ಹಾಗೂ ಸಂಗಡಿಗರು ಹಾಡಿರುವ ಸಂಪ್ರದಾಯದ ಹಾಡೊಂದನ್ನು ಕೇಳೋಣ. ಗೌರಿ ಗೌರಿ ಗೌರಿ ಗುರುರೂಪಿಣಿ.

ಇನ್ನು ಮುಂದೆ ಮುತ್ತುಸ್ವಾಮಿ ದೀಕ್ಷಿತರ ಒಂದು ರಚನೆ ಅನ್ನಪೂರ್ಣೆ ವಿಶಾಲಾಕ್ಷಿ, ಹಾಡಿದ್ದಾರೆ ಎಂಎಲ್ ವಸಂತಕುಮಾರಿ. ಮೊದಲಿಗೆ ಉಗಭೋಗ, ನಂತರ ಕೃತಿಯನ್ನ ಕೇಳಬಹುದು.

ಕಾರ್ಯಕ್ರಮದ ಕಡೆಯದಾಗಿ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಯನ್ನು ಕೇಳೋಣ. ತಾಯಿ ಭೂಮಿ ತಾಯಿ, ರಚನೆ KS ನಿಸಾರ್ ಅಹಮದ್ ಅವರದು.

0: ಇಂದು ಬೆಳಿಗ್ಗೆ 8:30 ನಾ ಕಸ್ತೂರಿಯವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದನ ಕೇಳಬಹುದು ಉಮೇಶ್ ಎಸ್ಎಸ್ ಅವರಿಂದ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗಾಯತ್ರಿ ರಮೇಶ್ ಅವರ ಹಾಡುಗಾರಿಕೆ. 1:20 ಶರದಿ ಪಾಟೀಲ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಬಹುದು. 12:45 ಸುಜನ ಅವರ ಮಹಾಕಾವ್ಯ ಯುಗ ಸಂಧ್ಯಾದಲ್ಲಿ ಪಾತ್ರಗಳ ಆತ್ಮಾನುಸಂಧಾನ ಕುರಿತು ಮಾತನಾಡುತ್ತಾರೆ ವಿಶ್ರಾಂತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಮೈಸೂರು ಕೃಷ್ಣಮೂರ್ತಿ ಅವರು. 6:30 ಇನ್ನು ಮುಂದೆ ಚಿಂತನಾ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ.
1: ಇದೀಗ ಆರಂಭ
2: ಆಕಾಶವಾಣಿ ಕೇಳಿ ಎಸ್ ವಿ ಪಾಟೀಲ್ ಗುಂಡೂರ್ ಅವರಿಂದ ಚಿಂತನ.
3: 19ನೇ ಶತಮಾನದ ಪೂರ್ವಾರ್ಧದಲ್ಲಿ ಇಡೀ ಜನತೆಯ ಗುರಿ ಒಂದೇ ಆಗಿತ್ತು, ಪರಕೀಯರಿಂದ ವಿಮೋಚನೆಯನ್ನು ಹೊಂದುವುದು. ಹೊಲ, ಮನೆ, ಮಡದಿ, ಮಕ್ಕಳು ಎಲ್ಲ ಇತ್ತು, ಅದರ ಕಡೆಗೆ ವಿಶೇಷ ಒಲವಿರಲಿಲ್ಲ. ಯಾವಾಗ ಬ್ರಿಟಿಷರ ಕಪಿಮುಷ್ಟಿಯಿಂದ ಪಾರಾಗುವೆಯೋ ಎಂಬುದರ ಕಡೆಗೇನೆ ಎಲ್ಲರ ಗಮನ. ಲಕ್ಷಾಂತರ ಜನರು ನಾ ಮುಂದು ತಾ ಮುಂದು ಎಂದು ಪ್ರಾಣಾರ್ಪಣೆಗೆ ಸಿದ್ಧರಾದರು. ಮಂದಗಾಮಿಗಳ ಗುಂಪು ಒಂದೆಡೆ, ಅಲ್ಲಿ ಗಾಂಧೀಜಿ, ನೆಹರು, ವಲ್ಲಭಾಯ್ ಪಟೇಲ್ರು, ಅದೇ ರೀತಿಯಾಗಿ ತೀವ್ರಗಾಮಿಗಳು.

0: ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಸುಖದೇವ್, ನಂತರದ ಅನೇಕ ಜನ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಸಾವಿರಾರು ಜನ ಮುಂದಾಳುಗಳು, ಲಕ್ಷ ಲಕ್ಷ ಹೋರಾಟಗಾರರು. ಅಂತೂ ಸ್ವಾತಂತ್ರ್ಯ 1947 ಅಗಸ್ಟ್ 14 ರಾತ್ರಿ ಬಂದೇ ಬಿಟ್ಟಿತು. ಆದರೆ ಆದದ್ದೇನು, ಕೆಲ ಪಟ್ಟಭದ್ರ ಹಿತಾಸಕ್ತಿಗಳಿಂದ ಮನೆ ಮನೆಗಳು ಒಡೆದು ಹೋದವು. ದೇಶ ವಿಭಜನೆಯಾಯಿತು. ಹಿಂದೂಸ್ತಾನ, ಪಾಕಿಸ್ತಾನ, ಇದೀಗ ಎಲ್ಲದೂ ಮುಗಿದ ಕತೆ. 78 ವರ್ಷಗಳ ತನಕ ವಿಮುಕ್ತರಾಗಿ ಸ್ವತಂತ್ರವಾಗಿ ನಡೆದಿದ್ದೇವೆ. ಇಲ್ಲಿ ಸ್ವೇಚ್ಛೆ ಸ್ವಾರ್ಥದ ಮಾರ್ಗದಲ್ಲಿ ನಾವು ಸಾಗಿಬಿಟ್ಟಿದ್ದೇವೆ. ಏನೇ ಇರಲಿ, ಎಷ್ಟಾದರೂ ಇರಲಿ, ಎಲ್ಲದೂ ನನಗಿರಲಿ ಎಂಬ ಮನೋಭಾವದಲ್ಲಿ ನಾಡಾಭಿಮಾನ, ದೇಶಾಭಿಮಾನ ನಶಿಸುತ್ತಿದೆ. ಪಾಶ್ಚಾತ್ಯ ಸಂಸ್ಕೃತಿ ವ್ಯಾಮೋಹ ಬಲಿಯುತ್ತಿದೆ. ಭಾರತದ ಮಹತ್ವತೆಯನ್ನು ಜಗತ್ತಿಗೆ ಸಾರಿ, ನಮ್ಮ ಧರ್ಮದ ಶ್ರೇಷ್ಠತೆಯನ್ನು ವಿದೇಶಗಳಲ್ಲಿ ಎತ್ತಿ ಹಿಡಿದು ಭಾರತಕ್ಕೆ ಮರಳಿ ಬಂದ ಸ್ವಾಮಿ ವಿವೇಕಾನಂದರು ಭಾರತದ ಮಣ್ಣಲ್ಲಿ ಉರುಳಾಡಿ ಈ ನೆಲದ ಮಣ್ಣಿನ ಕಣಕಣದ ಪವಿತ್ರತೆಯನ್ನು ಕೊಂಡಾಡಿದ್ದನ್ನು ನಾವೆಲ್ಲ ಮರೆಯುತ್ತಿದ್ದೇವೆ. ಯುವ ಜನಾಂಗ ವಿದೇಶದ ವ್ಯಾಮೋಹಕ್ಕೆ ಒಳಗಾಗುತ್ತಿದೆ. ದ್ವೇಷ, ಅಸೂಯೆ, ಕೊಲೆ, ಸುಲಿಗೆ ಇವು ಮುಂಚೂಣಿಯಲ್ಲಿವೆ. ದೇಶಾಭಿಮಾನ, ನಾಡಾಭಿಮಾನ ಕ್ಷೀಣಿಸುತ್ತಿದೆ. ಜೀವನ ವ್ಯವಹಾರಿಕವಾಗಿ ಅದೇ ಒಂದು ಬದುಕಾಗಿದೆ. ನಮ್ಮ ದೇಶ, ನಮ್ಮ ಜನ, ನಮ್ಮ ಮಾನ ಪ್ರಾಣಧನ ತೀರಿಸುವನೆ ಅದರ ಋಣ, ಈ ಒಂದೇ ಜನ್ಮದಿ ಎಂಬ ಕವಿವಾಣಿ ನಮ್ಮ ರಕ್ತದಲ್ಲಿ ಹರಿದಿದೆ. ಆದರೆ ಅದೇಕೆ ಅದರ ಪ್ರಭಾವ ತಗ್ಗಿದೆ? ಅದರಿಂದುಂಟಾದ ಪರಿಣಾಮ, ಆ ಕುರಿತು ಪ್ರಸ್ತುತ ಚಿಂತನ ಮಂಥನ ಮಾಡಬೇಕಾಗಿದೆ. ರಾಷ್ಟ್ರಕವಿ ಕುವೆಂಪುರವರು ವ್ಯಕ್ತಿ ಅಂದರೆ ವ್ಯಷ್ಟಿ ಪ್ರಜ್ಞೆಗಿಂತ ಸಮಷ್ಟಿ ಪ್ರಜ್ಞೆ ದೊಡ್ಡದು ಅಂತ ಸಾರಿದರು. 9ನೇ ಶತಮಾನದಷ್ಟು ಹಿಂದೆ ಪಂಪ ಕವಿ ಮಾನವ ಜಾತಿ ತಾನೊಂದೇ ಬಲಂ ಎಂದು ಬರೆದ. 12ನೇ ಶತಮಾನದಲ್ಲಿ ಎಲ್ಲ ಶರಣ ಸಂಕುಲ ಮಾನವರೆಲ್ಲರೂ ಒಂದೆಂದು ನುಡಿದರು. ಬಸವಾದಿ ಶಿವಶರಣರು ಅದರಂತೆ ನಡೆದರು. ಕಾಯಕ ದಾಸೋಹದ ಜೊತೆ ಜೊತೆಗೆ ಇವನಾರವ ಎಂಬುದೇ ಇವ ನಮ್ಮವನೆಂದು ಸರ್ವರನ್ನು ಅಪ್ಪಿಕೊಂಡರು, ಸರ್ವರನ್ನು ಒಪ್ಪಿಕೊಂಡರು. ಸ್ವಾತಂತ್ರ್ಯ ಅನಂತರ ಭಾರತ ಜಾತಿಯಿಂದ ಮುಕ್ತವಾಗಿ ಜಾತ್ಯತೀತ ರಾಷ್ಟ್ರವೆನಿಸಿತು. ಸಾಮರಸ್ಯಕ್ಕೆ ನಾಂದಿ ಹಾಡಿತು. ಆದರೀಗ ನವನಾಗರಿಕತೆಯ ಗುಂಪಿನಿಂದ, ತಂತ್ರಜ್ಞಾನದ ವೈಶಿಷ್ಟ್ಯದಿಂದ ಸಾಮರಸ್ಯ ಅನ್ನುವ ಪದ ಮರೆಯಾಗುತ್ತಿದೆ. ಜಾತ್ಯತೀತ ರಾಷ್ಟ್ರದಲ್ಲಿ ಸಾವಿರಾರು ಜಾತಿಗಳು ಮೈಕೊಡುವೆ ನಿಂತಿವೆ. ಜಾತಿಗಳು ಅವುಗಳೊಂದಿಗೆ ಉಪಜಾತಿಗಳು ಮಿಂಚತೊಡಗಿವೆ. ಜಾತಿ ಉಪಜಾತಿ ಒಬ್ಬೊಬ್ಬ ಗುರುಗಳನ್ನು ಮಾಡಿಕೊಂಡೆವು. ಏನೇ ಇರಲಿ, ಸಾಮರಸ್ಯದ ಬೆಸಿಗೆ ಆಗಬೇಕಾಗಿತ್ತು. ಇಷ್ಟಕ್ಕೆ ಸುಮ್ಮನಾಗಿಲ್ಲ. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾಮಯಮರ ಹಿಂದಿನ ಅವರ ಹುಟ್ಟಿನ ಕುಲಗೋತ್ರಗಳನ್ನು ನಾವು ತಿಳಿದುಕೊಂಡು ರಾಷ್ಟ್ರ ನಾಯಕರನ್ನು ನಮ್ಮ ನಮ್ಮ ಪಾಡಿಗೆ ಜಾತಿ ನಾಯಕರನ್ನಾಗಿ ಮಾಡಿಕೊಂಡಿದ್ದೇವೆ. ಇದರಿಂದ ಆ ಎಲ್ಲ ನಾಯಕರು ಜಾತಿಗಷ್ಟೇ ಸೀಮಿತವೆಂಬಂತೆ ಮಾಡುತ್ತಾ ನಡೆದಿದ್ದೇವೆ. ಇದರಿಂದ ಅಂತರವನ್ನು ಸೃಷ್ಟಿಸತೊಡಗಿದ್ದೇವೆ. ನಾವು ಚಿಕ್ಕವರಿದ್ದಾಗ ರಾಷ್ಟ್ರದ ಬಗ್ಗೆ ಒಂದು ಘೋಷವಾಕ್ಯವನ್ನು ಕೂಗುತ್ತಿದ್ದೆವು, ನಾವೆಲ್ಲ ಒಂದು, ನಾವೆಲ್ಲ ಬಂಧು ಎಂದು. ಈಗ ನಾವುಗಳು ನಮ್ಮ ನಮ್ಮ ಕುಟುಂಬಕ್ಕಷ್ಟೇ ಸೀಮಿತಗೊಳ್ಳುತ್ತಿದ್ದೇವೆ. ಇದು ಅಪಾಯಕಾರಿ ವರ್ತನೆ ಎಂದು ಎಲ್ಲ ಬಲ್ಲ ಜ್ಞಾನಿಗಳು ಎಚ್ಚರಿಸುತ್ತಿದ್ದಾರೆ. ರಸ್ತೆಯ ಕಲ್ಲು ಮಣ್ಣು ಅಷ್ಟೇ ಏಕೆ ಬಸ್ ಸ್ಟ್ಯಾಂಡಿನಲ್ಲಿರೋ ಬಂಡೆಗಳನ್ನು ಕಿತ್ತಿ ನಮ್ಮ ಮನೆಗೆ ನಾವು ಒಯ್ತೇವೆ. ಎಂಥ ಸಣ್ಣತನವಲ್ಲ. ರಸ್ತೆ ಯಾರದು? ಅತ್ತಂಗುದಾಣಗಳು ಯಾರು? ಮತ್ತು ಅದರ ತೆರಿಗೆ ಕಟ್ಟುವವರು ಯಾರು? ಪ್ರಜಾಪ್ರಭುತ್ವ ಅಂದರೆ ಏನು? ನಮ್ಮದೇ ತಾನೇ, ಪ್ರಜೆಗಳ ಪ್ರತಿನಿಧಿಗಳು ಅಲ್ಲಿ ಇರೋದು. ನಾವೇ ಅದನ್ನು ಆಳೋರು, ನಾವೇ ಪ್ರಭುಗಳಲ್ವೇ? ಹಾಗಾಗಿ ಇದೆಲ್ಲ ಊರು, ಕೇರಿ, ರಸ್ತೆ, ರಾಜ್ಯ, ದೇಶ ನಮ್ಮದೇ, ಮಣ್ಣು ನಮ್ಮದೇ, ಜನರು ನಮ್ಮವರು. ಇಂತಹ ಅಖಂಡ ದೇಶದಲ್ಲಿ ನಾವೂ ಒಬ್ಬರು, ನಮ್ಮ ಕುಟುಂಬವೂ ಒಂದು ಎಂಬ ಪ್ರಜ್ಞೆ ನಿಜವಾಗಲೂ ಅದನ್ನು ಜಾಗೃತಿ ಮಾಡಬೇಕಾಗಿದೆ.
1: ಇದುವರೆಗೆ ಎಸ್ವಿ ಪಾಟೀಲ್ ಗುಂಡೂರ್ ಅವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.

0: ಈಗ ವೇಳೆ ಸರಿಯಾಗಿ 6:35.
1: ಆಕಾಶವಾಣಿ ಮೈಸೂರು. ಸಾಧಕರ ಸೋಪಾನ, ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು.
2: 1928 ನಮ್ಮ ನಾಡಿನಲ್ಲಿ ಕನ್ನಡ ಎಂಎ ಓದಿದ ಮೊದಲ ತಂಡದಲ್ಲಿ ಕುವೆಂಪು ವ್ಯಾಸಂಗ ಮಾಡಿದ್ದರೆ, ಎರಡನೇ ತಂಡದಲ್ಲಿ ಜಿಪಿ ರಾಜರತ್ನಂ ವಿದ್ಯಾರ್ಥಿಯಾಗಿ ಸೇರಿದ್ದರು. ಎಂಎ ಮುಗಿಸಿದ ರಾಜರತ್ನಂ ಅವರಿಗೆ ಹೊಟ್ಟೆಪಾಡಿಗಾಗಿ ಒಂದು ಕೆಲಸ ಹುಡುಕುವುದೇ ದೊಡ್ಡ ಸಮಸ್ಯೆ ಆಯಿತು. ಆಗ ಜನಗಣತಿ ಕೆಲಸ ನಡೆಯುತ್ತಿದ್ದು, 25 ರೂಪಾಯಿ ಸಂಬಳದ ಸಾರ್ಟರ್ ಎಂಬ ತಾತ್ಕಾಲಿಕ ಹುದ್ದೆ ಸಿಗುವುದೆಂದು ತಿಳಿದು ಬೆಂಗಳೂರಿಗೆ ಹೋದರು. ಆಗ ಜನಗಣತಿ ಕಮಿಷನರ್ ಆಗಿದ್ದವರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ರಾಜರತ್ನಂರಿಗೆ, ಇದೇನಪ್ಪ, ಎಂಎ ಪದವೀಧರನಾಗಿ ಸಾಹಿತ್ಯ ರಚನೆ ಮಾಡಿಕೊಂಡಿರುವುದನ್ನು ಬಿಟ್ಟು 25 ರೂಪಾಯಿ ಕೆಲಸಕ್ಕೆ ಬಂದಿದ್ದೀರಲ್ಲ ಎಂದರು. ಒಂದು ಹೊತ್ತಿನ ಊಟಕ್ಕೂ ಇಲ್ಲದಿರುವುದರಿಂದಲೇ ಈ ತಾತ್ಕಾಲಿಕ ಕೆಲಸಕ್ಕೆ ಬರಬೇಕಾಗಿದೆ ಎಂದು ರಾಜರತ್ನಂ ಉತ್ತರಿಸಿದರು. ಮುರುಕಗೊಂಡ ಮಾಸ್ತಿಯವರು, ಮುಂದಿನ 6 ತಿಂಗಳು ನಿಮಗೆ ಪ್ರತಿ ತಿಂಗಳಿಗೆ 25 ರೂಪಾಯಿ ನಾನೇ ಕೊಟ್ಟು ಬಿಡುತ್ತೇನೆ. ನೀವು ಸಾರ್ಟರ್ ಕೆಲಸ ಮಾಡುವ ಬದಲು ಬರವಣಿಗೆ ಮುಂದುವರಿಸಿ, ಚೀನಾ ದೇಶದ ಬೌದ್ಧ ಯಾತ್ರಿಕರ ಅನುಭವಗಳನ್ನೆಲ್ಲ ಅನುವಾದ ಮಾಡಿ ಲೇಖನ ಬರೆಯಿರಿ ಎಂದು ಪ್ರೋತ್ಸಾಹಿಸಿದರು. ಅದರಂತೆ ರಾಜರತ್ನಂ ಯಾತ್ರಿಕರ ಅನುಭವಗಳನ್ನು ಕನ್ನಡದಲ್ಲಿ ಬರೆದರು. ಈ ವೇಳೆಗೆ ರಾಜರತ್ನರ ತಂದೆಯವರು ಕಾಯಿಲೆಯಾಗಿ ಮಲಗಿಬಿಟ್ರು. ಶಾಲಾ ಉಪಾಧ್ಯಾಯರಾಗಿದ್ದ ಅವರ ಗೈರು ಹಾಜರಿಯಲ್ಲಿ ರಾಜರತ್ನಂ ಶಿಕ್ಷಕರಾಗಿ ಸ್ವಲ್ಪ ಕಾಲ ಸೇವೆ ಸಲ್ಲಿಸಬೇಕೆಂದು ಕರೆ ಬಂದಿತ್ತು. ಎಂಎ ಓದಿದವನಿಗೆ 5-6 ಕ್ಲಾಸಿನ ಮಕ್ಕಳಿಗೆ ಪಾಠ ಮಾಡುವುದೇನು ಮಹಾ ಎಂದುಕೊಂಡೆ ರಾಜರತ್ನಂ ಶಾಲೆಗೆ ಕಾಲಿಟ್ಟರು. ಮೊದಲ ಅವಧಿಯಲ್ಲಿ 5ನೇ ತರಗತಿ ಮಕ್ಕಳಿಗೆ ಕನ್ನಡ ಪದ್ಯ, 8 ಗೇಣಿನ ದೇಹ, ರೋಮಗಳು 8 ಕೋಟಿಯ ಕೀಲ್ಗಳು, 68 ಮಾಂಸಗಳಿಂದ ಮಾಡಿದ ಮನೆ ಈ ದೇಹ, ಎಲೈ ಮನುಷ್ಯನೇ ಇದನ್ನು ನೆಚ್ಚಿಕೊಂಡಿರಬೇಡ, ಪರಮಾತ್ಮನನ್ನು ಧ್ಯಾನಿಸಿ ಪರಲೋಕಕ್ಕೆ ಹೋಗು ಎನ್ನುವುದು ಸಾರಾಂಶ. ಹೊಸ ಮೇಷ್ಟ್ರು ಪದ್ಯ ಓದಿ ಅರ್ಥ ಹೇಳುವಾಗ ಮಕ್ಕಳು ಸುಮ್ಮನೆ ಮಿಕ್ಕಿ ನೋಡುತ್ತಾ ಇದ್ರು. ಪದ್ಯ ಬೋಧನೆ ಸಾಕಾಗಿ ರಾಜರತ್ನಂ ಗದ್ಯ ಭಾಗ ತೆಗೆದು ನೋಡಿದರು. ಮೊದಲನೇ ಪಾಠದ ಹೆಸರು ದೇವರು ಎಂಬ ವ್ಯಕ್ತಿಯು ಇರುವುದೇ. ಈ ವಿಚಾರವಾಗಿ ವಿಚಾರಪರ ರಾಯರಿಗೂ ಭಕ್ತಾಗ್ರೇಸರ ಶಾಸ್ತ್ರಿಗಳಿಗೂ ನಡೆಯುವ ಸಂಭಾಷಣೆಯೇ ಪಾಠ. ಯಥಾಪ್ರಕಾರ ಮೇಷ್ಟ್ರು ಓದಿದರು, ಮಕ್ಕಳು ಸುಮ್ಮನೆ ಕುಳಿತು ನೋಡಿದರು. ಇನ್ನೊಂದು ಪಾಠದ ಹೆಸರೇ ಗಾಬರಿ ಹುಟ್ಟಿಸುವ ಹಾಗಿತ್ತು. ಸೌವರ್ಣ ಮಧ್ಯಸ್ಥಿತಿ. ಚಿಕ್ಕ ಮಕ್ಕಳ ಮನಸ್ಸನ್ನು ಅರಳಿಸಬೇಕಾದ ಪಠ್ಯಪುಸ್ತಕಗಳ ದುಸ್ಥಿತಿಯನ್ನು ನೋಡಿ ರಾಜರತ್ನಂಗೆ ಬೇಸರವಾಯಿತು. ಮಕ್ಕಳು ತಾವೇ ಓದುವುದಕ್ಕೂ ಅರ್ಥ ಮಾಡಿಕೊಳ್ಳುವುದಕ್ಕೂ ಸಾಧ್ಯವಾಗುವಂಥ ಉಲ್ಲಾಸಕರ ಸರಳ ಕವಿತೆಗಳ ರಚನೆ ಅಗತ್ಯ ಎಂದು ಯೋಚಿಸತೊಡಗಿದರು. ಇದೇ ಯೋಚನೆ ಮಾಡುತ್ತಲೇ ಸಂಜೆ ಮೈಸೂರಿನ ದೊಡ್ಡ ಕೆರೆಯ ಏರಿಯ ಮೇಲೆ ನಡೆಯುತ್ತಿದ್ದ ರಾಜರತ್ನಂ ಮನದಲ್ಲಿ ರೂಪುಗೊಂಡ ಮೊದಲ ಪದ್ಯ, ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ, ಸರಿಗಮ ಪದನಿಸ ಊದಿದನು, ಸನಿದಪ ಮಗರಿಸ ಊದಿದನು. ಪದ್ಯ ಪ್ರಾರಂಭಗೊಂಡ ರೀತಿಯಿಂದಲೇ ಇದು ಮಕ್ಕಳಿಗೆ ಇಷ್ಟವಾಗಬಹುದೆಂದು ರಾಜರತ್ನಂಗೆ ಖಚಿತವಾಯಿತು. ಅಂದೇ ರಾತ್ರಿ ಪದ್ಯಕ್ಕೆ ಪೂರ್ಣರೂಪವೂ ದೊರಕಿತು. ತುತ್ತೂರಿಯ ನಾದದೊಡನೆ ಅದರ ಬಣ್ಣವೂ ಹಾಳಾಗಿ ಜಂಬದ ಕೋಳಿಗೆ ಗೋಳಾದ ಕಥೆಯನ್ನು ಮರುದಿನ ಎಲ್ಲ ಮಕ್ಕಳು ಕೇಳಿ ಸಂತೋಷಪಟ್ಟರು. ಮಕ್ಕಳಿಂದ ದೊರೆತ ಉತ್ಸಾಹದ ಪ್ರತಿಕ್ರಿಯೆ ಸಡಗರಗಳಿಂದ ರಾಜರತ್ನಂ ಅವರಿಗೆ ತುಂಬ ಸಂತೋಷವಾಯಿತು. ಇಲ್ಲಿಗೆ ಮುಗಿಯಲಿಲ್ಲ. ರಾಜರತ್ನಂ ಹೇಳಿಕೊಡಬಹುದಾದ ಪದ್ಯಗಳಿಗಾಗಿ ಮಕ್ಕಳು ದಿನನಿತ್ಯ ಕಾತರದಿಂದ ಕಾಯತೊಡಗಿದರು. ಒಂದಾದ ಮೇಲೊಂದರಂತೆ ರಾಜರತ್ನಂ ಪದ್ಯಗಳು ಮಕ್ಕಳ ಮನಸ್ಸನ್ನು ಆಕರ್ಷಿಸಿದವು. ಶಾಲೆಯ ಮಕ್ಕಳು ಮಾತ್ರವಲ್ಲ, ನೆರೆಹೊರೆಯ ಅಕ್ಕಪಕ್ಕದ ಬೀದಿಗಳ ಮಕ್ಕಳು ರಾಜರತ್ನಂ ಅವರಿಂದಲೇ ಪದ್ಯಗಳನ್ನು ಹೇಳಿಸಿಕೊಂಡು ಕಲಿತು ನಲಿದಾಡಿದವು. ಮಕ್ಕಳ ತಾಯಿ ತಂದೆಯರು ಸಂತೋಷಪಟ್ಟರು. ಅಂದು ರಾಜರತ್ನಂ ಬರೆದ ಪದ್ಯಗಳು 100 ವರ್ಷ ಕಳೆದ ನಂತರವೂ ಎಳೆಯ ಮಕ್ಕಳಲ್ಲಿ ಹುರುಪು ತುಂಬುವಂತೆಯೇ ಇರುವುದೇ ಅವರ ದೊಡ್ಡ ಸಾಧನೆ ಅಲ್ಲವೇ?
1: ಸಾಧಕರ ಸೋಪಾನ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು.
3: ಬೆಂಗಳೂರಿನ ಸಹಬಾಳ್ವೆ ಸೇವಾ ಸಂಸ್ಥೆ ಗ್ರಾಮೀಣ ಸರ್ಕಾರಿ ಶಾಲೆ ಬಡ ಮಕ್ಕಳಿಗೆ ಉಚಿತವಾಗಿ ಮೌಲ್ಯಾಧಾರಿತ ಸಮಗ್ರ ಶಿಕ್ಷಣವನ್ನು ನೀಡುತ್ತಿದೆ. 2015 ಎಸ್ ರಾಘವೇಂದ್ರ ಪ್ರಸಾದ್ ಅವರು ಸ್ಥಾಪಿಸಿದ ಸಹಬಾಳ್ವೆ ವಿವಿಧ ಜಿಲ್ಲೆಗಳಲ್ಲಿ ಜ್ಞಾನಯಜ್ಞ ಶೈಕ್ಷಣಿಕ ಕಾರ್ಯಕ್ರಮ ನಡೆಸುತ್ತಿದ್ದು ಇದೀಗ ಮಧುಗಿರಿಯ ದೊಡ್ಡದಾಳವಟ್ಟ ಗ್ರಾಮದಲ್ಲೂ ಗುರುಕುಲವನ್ನು ಆರಂಭಿಸಿದೆ. ವಾರಾಂತ್ಯದ ಭೋಜನ ಸೇರಿದಂತೆ ಗ್ರಾಮೀಣ ಮಕ್ಕಳಿಗೆ ಶೈಕ್ಷಣಿಕ ಸೌಲಭ್ಯವನ್ನು ಒದಗಿಸುತ್ತಿರುವ ಸಹಬಾಳ್ವೆಯೊಡನೆ ಕೈಜೋಡಿಸಲು ಸಂಪರ್ಕಿಸಿ 9901 9 9 6 3 2 6 ಸಹಬಾಳ್ವೆ ಬೆಂಗಳೂರು.
1: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
3: ಈ ಕಾರ್ಯಕ್ರಮದ ಮರುಪ್ರಸಾರ ಇಂದು ಸಂಜೆ 6:10. ಈಗ ವೇಳೆ ಸರಿಯಾಗಿ 6:40.
0: ಆಕಾಶವಾಣಿ
4: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು,
5: ಸಿರಿಗನ್ನಡ ದೇವಿಯ ಮುಕುಟ
0: ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ.

0: ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ ಬಿವಿ ವಸಂತಕುಮಾರ್. ಪದಪರಿಚಯ.
1: ಎರಡು ಪದ ಮತ್ತು ಅರ್ಥಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ಒಂದು ಗ್ವಾಮಾಳೆ, ಮತ್ತೊಂದು ಗೋತಾ ಹೊಡೆ. ಗ್ವಾಮಾಳೆ ಹಿಡಿದು ನೂಕು, ಗ್ವಾಮಾಳೆ ಹಿಸುಕಿ ಬಿಡ್ತೀನಿ ಇತ್ಯಾದಿ ಮಾತುಗಳು ಶಿವಮೊಗ್ಗದ ಚನ್ನಗಿರಿಯ ಸುತ್ತಲ ಪ್ರದೇಶದಲ್ಲಿ ಕಂಡುಬರುತ್ತವೆ. ಗ್ವಾಮಾಳೆಯು ಗೋಣನಾಳ ಎಂಬುದರಿಂದ ಬಂದಿರುವ ರೂಪ. ಗೋಣನಾಳ, ಗೋಣನಾಳಿ, ಗೋಮಾಳಿ, ಗೋಮಾಳೆ, ಗ್ವಾಮಾಳೆ ಎಂದಾಗಿದೆ. ಗೋಣ್ಣಾಳಿ, ಗೋಣಂನಾಳಿ, ಗೋನಾಳಿ ಎಂಬ ರೂಪಗಳೂ ಇವೆ. ಅವುಗಳ ಅರ್ಥ ಕೊರಳಿನ ನಾಳ, ಕೊರಳು, ಕಂಠ ಎಂದಾಗಿದೆ. ಗೋಣು ಎಂದರೆ ಕಂಠ, ಕೊರಳು, ಕುತ್ತಿಗೆ, ಕತ್ತು ಎಂದರ್ಥ. ಗೋಣು ಎಂಬುದರ ಮೂಲ ಗೋಳ್ ಮತ್ತು ಗೋಳ ಎಂಬ ರೂಪಗಳಾಗಿವೆ. ಳಕಾರ ನಕಾರವಾಗಿ ಗೋಣ್ ಎಂದಾಗಿದೆ. ಗೋಳ್, ಗೋಳು ಎಂಬ ರೂಪಗಳು ಬಳಕೆಯಲ್ಲಿದ್ದವು. ಬಾಳ ನಯನನಂತೆ ಬಂದು ಗೋಳ ಹಿಡಿದು ಎದೆ ಒದೆದು ಎನ್ನ ಕೆಡಹಿದ ಕಾಳಾಗಿ ಕೆಡದುದು ಎನ್ನ ಒಡಲು ಎಂಬ ಪ್ರಯೋಗವನ್ನು ಹರಿಶ್ಚಂದ್ರ ಸಾಂಗತ್ಯದಲ್ಲಿ ಕಾಣಬಹುದು. ಈ ಸಂಬಂಧವಾಗಿ ಗೋಳ್ಮುರಿಗೊಳ್, ಗೋಣ ಹಾಕು, ಗೋಣ ಬಗ್ಗಿಸು ಮೊದಲಾದ ಪದಗಳು ಗಮನಾರ್ಹವಾಗಿವೆ. ಗೋತಾ ಹೊಡೆ. ಪರೀಕ್ಷೆಯಲ್ಲಿ ಫೇಲಾದರು ಎಂಬುದನ್ನು ಹೇಳುವಾಗ ಗೋತಾ ಹೊಡೆದರು ಎಂಬ ಪದವನ್ನು ಕೇಳಿದ್ದೇವೆ. ಗೋತಾ ಎಂಬುದು ಅರಬ್ಬಿ ಪದ, ಹೊಡೆ ಎಂಬುದು ಕನ್ನಡ ಪದ. ಗೋತಾ ಎಂಬ ಸಂಸ್ಕೃತ ಪದವೂ ಇದೆ. ಅದಕ್ಕೆ ಗೋವಿನ ಮೂತ್ರ ಎಂದರ್ಥ. ಅದನ್ನು ನಾವು ಹಳ್ಳಿಗಳಲ್ಲಿ ಗ್ವಾತಾ ಎಂದು, ಗೋಮಂತ್ರ ಎಂದೂ ಕರೆಯುತ್ತೇವೆ. ಆದರೆ ಅರಬ್ಬಿ ಭಾಷೆಯ ಗೋತಾ ಎಂದರೆ ಲಾಗ, ಪಲ್ಟಿ ಎಂದರ್ಥ. ನಷ್ಟದ ವ್ಯವಹಾರ ಎಂಬ ಅರ್ಥವೂ ಇದೆ. ಆಲಂಕಾರಿಕ ಅರ್ಥದಲ್ಲಿ ಈ ಪದವನ್ನು ಅನುತ್ತೀರ್ಣ ಎಂಬ ಅರ್ಥದಲ್ಲಿಯೂ ಬಳಸಲಾಗುತ್ತಿದೆ. ಗೋತಾ ಹೊಡೆ ಎಂಬುದರಂತೆಯೇ ಪಲ್ಟಿ ಹೊಡೆ ಎಂಬ ಮತ್ತೊಂದು ಪದವನ್ನು ನಾವು ಬಳಸುತ್ತೇವೆ. ಪಲ್ಟಿ ಎಂಬುದು ಅನ್ಯದೇಶಿ ಪದ. ಅದಕ್ಕೂ ತಲೆಕೆಳಗಾಗಿ, ನೆಗೆ, ಲಾಗ ಹಾಕು ಎಂಬ ಅರ್ಥಗಳಿವೆ. ಗೋತಾ ಹೊಡೆ ಎಂಬುದನ್ನು ಸಾಯು, ಮರಣ ಹೊಂದು ಎಂಬ ಅರ್ಥದಲ್ಲಿಯೂ ಬಳಸುವುದನ್ನು ಕಾಣಬಹುದು. ಗೋತಾ ಎಂಬ ಎರಡು ಪದಗಳು ಎರಡು ಭಿನ್ನ ಅರ್ಥಗಳಲ್ಲಿರುವುದು ಮನನೀಯ.
0: ತಪ್ಪು ಒಪ್ಪು.
1: ಬಾಳ, ಭಾಳ. ಭಾಳ ಎಂಬ ಮಹಾಪ್ರಾಣ ಘಟಿತ ಪದ ಅಲ್ಪಪ್ರಾಣ ಘಟಿತವಾಗಿ ಬರೆಯಬಾರದು. ಏಕೆಂದರೆ ಮಹಾಪ್ರಾಣದಿಂದ ಕೂಡಿದ ಭಾಳ ಎಂಬ ಸಂಸ್ಕೃತ ಪದದ ಅರ್ಥ ಹಣೆ ಎಂದು. ಬಾಳಲೋಚನ ಎಂದರೆ ಹಣೆಯ ಕಣ್ಣು. ಕನ್ನಡದ ಆಡು ನುಡಿಯಲ್ಲಿ ಬಹಳ ಎಂಬ ಪದವನ್ನು ಬಾಳ ಎಂಬ ರೂಪದಲ್ಲಿ ಪ್ರಯೋಗವಾಗುತ್ತದೆ. ಅಲ್ಪಪ್ರಾಣದ ಬಾಳ ಎಂಬ ಪದದ ಅರ್ಥ ಬಹಳ. ಮಹಾಪ್ರಾಣದ ಭಾಳ ಎಂಬ ಪದದ ಅರ್ಥ ಹಣೆ. ಉದಾಹರಣೆಗೆ ಬಾಳ ಲೋಚನ ಎಂದರೆ ಹಣೆಗಣ್ಣ ಶಿವ ಎಂದರ್ಥ.
0: ಸುಮಧುರ.
1: ಸುಖ ಎಲ್ಲಾರಿಗೆಲ್ಲೈತವ್ವ ಜನಪದ ಗೀತೆ.

0: ಸುಖದ ಹುಡುಕಾಟ, ದುಃಖದ ದಾರುಣತೆ ಬಾಳಿನ ಎರಡು ದಡಗಳು. ಪ್ರತಿಯೊಬ್ಬ ಮನುಷ್ಯರೂ ಈ ಎರಡು ದಡಗಳ ನಡುವೆಯೇ ಜೀವನವನ್ನು ಸಾಗಿಸಬೇಕಾಗಿದೆ. ಸುಖ ಎಂಬುದು ಎಲ್ಲರಿಗೂ ಎಲ್ಲಿದೆ ಎಂದು ಪ್ರಶ್ನಿಸುತ್ತಾ ಯಾರಿಗೂ ಇಲ್ಲ ಎಂಬ ಉತ್ತರವನ್ನು ಹೊರಡಿಸುತ್ತಾಳೆ ಜನಪದ ಕವಯಿತ್ರಿ. ಜನಪದರು ನಿರಾಶಾವಾದಿಗಳಲ್ಲ, ಪಲಾಯನವಾದಿಗಳಲ್ಲ. ಕಷ್ಟಗಳನ್ನು ಕೆಡವಿ ಗೆಲ್ಲಲು ಆಗದಿದ್ದರೂ ಅವುಗಳನ್ನು ಅನುಭವಿಸಿಯೇ ಸೋಲಿಸುವ ಗಟ್ಟಿಗರು. ಹಾಗಾಗಿ ಈ ಹಾಡಿನಲ್ಲಿ ದುಃಖವಿದೆ ಎಂಬ ಕಾರಣಕ್ಕೆ, ಸುಖವಿಲ್ಲ ಎಂಬ ಕಾರಣಕ್ಕೆ ಶಿವನ ಮೇಲೇಕೆ ಸಿಟ್ಟಾಗಬೇಕು ಎಂದು ಪ್ರಶ್ನಿಸಲಾಗಿದೆ. ಅಂದರೆ ಕಷ್ಟಗಳಿಂದ ಕಂಗಾಲಾದವರು ದೇವರ ಮೇಲೆ ಬೇಸತ್ತು ಬೈಯುವುದು ಮಾಮೂಲು. ಅದನ್ನು ಪ್ರಸ್ತಾಪಿಸುತ್ತಲೇ ಅದರಿಂದ ಪ್ರಯೋಜನವೇನು ಎಂಬ ವಾಸ್ತವವಾದಿ ಚಿಂತನೆಯೂ ಎದುರಾಗುತ್ತದೆ. ಶಿವನ ಮೇಲೆ ಸಿಟ್ಟಾಗಿ ಪ್ರಯೋಜನವಿಲ್ಲದ ಕಾರಣ ನಾವು ಮಾಡಿದ ಪಾಪಗಳನ್ನು ನಾವು ಕಳೆದುಕೊಳ್ಳಬೇಕು ಎಂಬ ಕರ್ಮಸಿದ್ಧಾಂತದ ಮೊರೆ ಹೋಗುತ್ತಾರೆ. ಸತ್ಯವಂತ ಹರಿಶ್ಚಂದ್ರ ತನ್ನ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ ಹೆಂಡತಿ ಮಕ್ಕಳನ್ನೇ ಮಾರಿ ಸುಡುಗಾಡಿನಲ್ಲಿ ಹೆಣಕಾಯಲಿಲ್ಲವೇ? ಶ್ರೀರಾಮಚಂದ್ರನು ತಂದೆಯ ಮಾತಿಗಾಗಿ ವನವಾಸಕ್ಕೆ ಪಕ್ಕಾಗಿ ಮಡದಿ ಸೀತೆಯನ್ನು ಕಳೆದುಕೊಂಡು ಕಷ್ಟಪಡಲಿಲ್ಲವೇ? ಪಾಂಡವರು ಮೋಸದ ಜೂಜಾಟದ ಕಾರಣದಿಂದಾಗಿ ಕಾಡು ಮೇಡುಗಳನ್ನು ಅಲೆಯುತ್ತಾ ಅಪಮಾನಗಳನ್ನೆಲ್ಲ ಸೈರಿಸಿಕೊಳ್ಳಲಿಲ್ಲವೇ? ಅವರಿಗೇ ಅಂಥ ಕಷ್ಟಗಳು ಬಂದ ಮೇಲೆ ನಮ್ಮ ನಿಮ್ಮಂಥವರ ಪಾಡೇನು ಎಂಬ ತೌಲನಿಕ ಹೋಲಿಕೆಯೇ ಸಮಾಧಾನಕ್ಕೆ ಕಾರಣವಾಗುತ್ತದೆ. ದುಃಖವನ್ನು ಅನುಭವಿಸಿಯೇ ಕಳೆಯಬೇಕು ಮತ್ತು ಪಾಪವನ್ನು ಕಳೆದುಕೊಂಡರೆ ದುಃಖವನ್ನು ಕಳೆದುಕೊಳ್ಳಬಹುದು ಎಂಬ ಅರಿವು ಇಲ್ಲಿ ಮೂಡುತ್ತದೆ. ಶಿವನ ಮೇಲೆ ಸಿಟ್ಟಾಗುವುದರಿಂದ ಪ್ರಯೋಜನವಿಲ್ಲ ಎಂಬ ವಿವೇಕವನ್ನು, ಸಾಂತ್ವನವನ್ನು, ಎಚ್ಚರವನ್ನು ಮೂಡಿಸುವ ಹಾಡು ಇದಾಗಿದೆ. ಇಲ್ಲಿ ಬಂದಿರುವ ಪಾಪ ಎಂಬ ಪದ ಪುಣ್ಯಕ್ಕೆ ವಿರುದ್ಧವಾದದ್ದು. ಪರೋಪಕಾರವನ್ನು ಪುಣ್ಯವೆಂದು ಕರೆದರೆ ಪರಪೀಡನೆಯನ್ನು ಪಾಪ ಎನ್ನಲಾಗಿದೆ. ಪಾಪ ಎಂಬುದಕ್ಕೆ ದೋಷ, ಪುಣ್ಯವಲ್ಲದ ಕಾರ್ಯ, ದುರಾಚಾರ, ಅಪರಾಧ, ದುರಾದೃಷ್ಟ, ಕೇಡು, ಅನಿಷ್ಟ ಮೊದಲಾದ ಅರ್ಥಗಳಿವೆ. ಉದಾಹರಣೆಗೆ, ಅವನು ಪಾಪಿ, ಹಾಗಾಗಿ ಅವನು ಪಾಪದಲ್ಲೇ ತನ್ನ ಬದುಕನ್ನು ಪೂರೈಸಿದ್ದಾನೆ ಎಂದು ಲೇವಡಿ ಮಾಡುವುದನ್ನು ಕಾಣಬಹುದು.
1: ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಬಿವಿ ವಸಂತಕುಮಾರ್. ಶೀರ್ಷಿಕೆ ಗೀತ ರಚನೆ ಡಾಕ್ಟರ್ ಮೈಸೂರು ಉಮೇಶ್. ಸಂಗೀತ ಸಂಯೋಜನೆ ಎನ್ಎಸ್ ಪ್ರಸಾದ್. ಸಂಕಲನ ಎಸ್ ಲಕ್ಷ್ಮೀನಾರಾಯಣ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಆತ್ಮೀಯ ಕೇಳುಗರೆ, ಪ್ರತಿ ಮಂಗಳವಾರ ಸಂಜೆ 7:45 ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಎಫ್ಎಂ 100.6 ಮೈಸೂರು ಜಂಕ್ಷನ್ ಸಾಪ್ತಾಹಿಕ ಸಂಚಿಕೆ ಆಲಿಸಬಹುದು. ಮರೆಯದೇ ಕೇಳಿ, ಪ್ರತಿ ಮಂಗಳವಾರ ಸಂಜೆ 7:45 ಮೈಸೂರು ಜಂಕ್ಷನ್.

0: ಇಂದು ರಾತ್ರಿ 8:30 ಎನ್ ಸುಮಿತ್ರ ಅವರು ಹಾಡಿರುವ ರಂಗಗೀತೆಗಳನ್ನು ಕೇಳಬಹುದು. ಆಕಾಶವಾಣಿ ಮೈಸೂರು. ವೇಳೆ 6:50 ಈಗ ರೈತರಿಗೆ ಸಲಹೆಗಳು.
1: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
2: ಸಿಕ್ಕಿಬಿದ್ರು.
3: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಜನವರಿ ತಿಂಗಳಲ್ಲಿ ಎಳನೀರಿನ ಧಾರಣೆ ಗ್ರಾಹಕರಿಗೆ 20-30 ರೂಪಾಯಿ ಇತ್ತು. ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ 40-50 ರೂಪಾಯಿಗೆ ಅದು ಮಾರಾಟ ಆಗ್ತಾ ಇತ್ತು. ಯಾವಾಗ ಮಳೆ ಕಡಿಮೆ ಆಗಿ ವಾತಾವರಣದಲ್ಲಿ ಧಗೆ ಜಾಸ್ತಿ ಆಗ್ತಾ ಬಂತೋ, ಫೆಬ್ರವರಿ ಅಂತ್ಯ ಮಾರ್ಚ್ ಆರಂಭದ ಹೊತ್ತಿಗೆ ಗ್ರಾಹಕರ ಧಾರಣೆ 40 ರೂಪಾಯಿಗೆ ಬಂದು ತಕ್ಷಣ ಒಂದು 15 ದಿವಸದಲ್ಲಿ ಪ್ರತಿ ಎಳನೀರಿನ ಧಾರಣೆ 50 ರೂಪಾಯಿಗೆ ಬಂತು. ಮೆಟ್ರೋ ಸಿಟೀಸಲ್ಲಿ ಅಂದರೆ ದೆಹಲಿ, ಬಾಂಬೆ, ಕಲ್ಕತ್ತಾ, ಮದ್ರಾಸು ಈ ತರಹದ ಪ್ರದೇಶಗಳಲ್ಲಿ ಒಂದು ಎಳನೀರು 80 ರೂಪಾಯಿವರೆಗೂ ಮಾರಾಟ ಆಗಿದೆ. ಮಾರುಕಟ್ಟೆ ದರವನ್ನು ಒಂದು ಕಡೆ ಇಟ್ಕೊಂಡು ನಾವು

0: ಮಾರುಕಟ್ಟೆ ದರಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಒಂದು ಅಂದಾಜಿನ ಪ್ರಕಾರ ನಮ್ಮ ಭಾರತ ದೇಶದಲ್ಲಿ ಕೃಷಿಗೆ ಸಂಬಂಧಪಟ್ಟಂತಹ ಸ್ಟಾರ್ಟಪ್ಗಳ ಸಂಖ್ಯೆ 1.5 ರಿಂದ 2 ಸಾವಿರದವರೆಗೂ ಇದೆಯಂತೆ. ಒಂದು ವಿಚಾರವನ್ನು ತಾವು ಗಮನಿಸಬೇಕು, ಈ ತರಹದ ಸ್ಟಾರ್ಟಪ್ಗಳನ್ನು ರಚನೆ ಮಾಡಿಕೊಂಡಿರೋರಲ್ಲಿ ಬಹುಪಾಲು ಜನ ಕೃಷಿಯ ಹಿನ್ನೆಲೆ ಇಲ್ಲದಲೇ ಇರೋರು. ವ್ಯವಸಾಯ ಕ್ಷೇತ್ರದಲ್ಲಿ ಯಾವಾಗ ಯಾವುದಾದರೂ ಒಂದು ಉತ್ಪನ್ನದ ದರ ಮಾರುಕಟ್ಟೆಯಲ್ಲಿ ಏರೋದಕ್ಕೆ ಶುರುವಾಗುತ್ತೋ ಆಗ ಬಂಡವಾಳ ಹೂಡಿಕೆದಾರರು ಆ ಉತ್ಪನ್ನದ ಮೇಲೆ ಬಂಡವಾಳವನ್ನು ಹೂಡೋದಕ್ಕೆ ಆರಂಭ ಮಾಡ್ತಾರೆ. ಯಾಕೆಂದರೆ ಬೇರೆ ಎಲ್ಲ ಉತ್ಪನ್ನಗಳಿಗಿಂತ ಈ ಉತ್ಪನ್ನದ ಬೆಲೆ ಪ್ರತಿನಿತ್ಯ ಏರಿಳಿತವನ್ನು ಕಾಣ್ತಾ ಇರುತ್ತೆ, ಏರು ಹಾದಿಯಲ್ಲೇ ಇರುತ್ತೆ. ಗುಂಡ್ಲುಪೇಟೆ, ಚಾಮರಾಜನಗರ, ಮೈಸೂರು, ಹಾಸನ ಸುತ್ತಮುತ್ತಲ ಭಾಗದಲ್ಲಿ ಅನೇಕ ಅಗ್ರಿ ಸ್ಟಾರ್ಟಪ್ಗಳು ರೈತರಿಂದ ನೇರವಾಗಿ ಎಳನೀರನ್ನು ಖರೀದಿ ಮಾಡಿ ಅದನ್ನು ಟರ್ಮಿನಲ್ ಮಾರ್ಕೆಟ್ ಮುಂಬೈ, ದೆಹಲಿ ಈ ಕಡೆಗಳಿಗೆ ಕಳಿಸುವಂತಹ ಪ್ರಯತ್ನ ಮಾಡಿದೆ. ಪ್ರತಿನಿತ್ಯ 30-50 ಸಾವಿರದಷ್ಟು ಎಳನೀರನ್ನು ಅವರು ಖರೀದಿ ಮಾಡ್ತಾಯಿದ್ರು ಅನ್ನುವಂತಹ ಅಂದಾಜಿದೆ. ಈ ಬೆಳವಣಿಗೆಗಳಿಂದ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂತಂದರೆ, ಇವತ್ತು ಕೃಷಿ ಉತ್ಪನ್ನಗಳಿಗೆ ಮಾರುಕಟ್ಟೆಯಲ್ಲಿ ವಿಪರೀತವಾದ ಬೇಡಿಕೆ ಇದ್ದಂತಹ ಸಮಯದಲ್ಲಿ ಒಳ್ಳೆ ಧಾರಣೆ ಸಿಗುತ್ತೆ. ಆದರೆ ಸಿಗುವಂತಹ ಧಾರಣೆ ಮಾರುಕಟ್ಟೆ ಮಧ್ಯವರ್ತಿಗಳ ಪಾಲಾಗುತ್ತೆ ಹೊರತು ರೈತನಿಗೆ ಇದರ ಲಾಭ ಸಿಗೋದಿಲ್ಲ. ಹೀಗಾಗಿಯೇ ರೈತ ಉತ್ಪಾದಕ ಸಂಸ್ಥೆಗಳು ಮಾರುಕಟ್ಟೆಯ ಜವಾಬ್ದಾರಿಯನ್ನು ಅರಿತುಕೊಂಡು ಅರ್ಥ ಮಾಡಿಕೊಂಡು ರೈತರ ಉತ್ಪನ್ನಗಳಿಗೆ ಒಳ್ಳೆ ಗುಣಮಟ್ಟದ ಬೆಲೆಯನ್ನು ಕೊಡಿಸುವಂತಹ ಪ್ರಯತ್ನ ಮಾಡಬೇಕು. ಕೃಷಿ ಸ್ಟಾರ್ಟಪ್ಗಳೇನಿದ್ದಾವೆ ಇವು ರೈತ ಉತ್ಪಾದಕ ಸಂಸ್ಥೆಗಳಿಗೆ ಮಾರುಕಟ್ಟೆಯನ್ನು ಸೃಷ್ಟಿಸಿಕೊಡಬೇಕು. ಅವೇ ಮಾರಾಟ ಮಾಡೋದಲ್ಲ, ಮಾರುಕಟ್ಟೆಯನ್ನು ಸೃಷ್ಟಿಸಿಕೊಟ್ಟು ಬಂದಂತಹ ಆದಾಯದಲ್ಲಿ ಪಾಲನ್ನು ಪಡೆದುಕೋಬಹುದು. ಆದರೆ ಗ್ರಾಹಕ ನೀಡುವಂತಹ ಬೆಲೆ ಏನಿದೆಯಲ್ಲ ಅದರ 90%-95% ರೈತನ ಕೈ ಸೇರಬೇಕು. ಆಗ ತೆಂಗನ್ನು ಬೆಳೆದಿದ್ದಕ್ಕೂ ರೈತನಿಗೆ ಆದಾಯ ಸಿಗುತ್ತೆ. ಯಾವುದೇ ಬೆಳೆ ಇರಬಹುದು, ತೆಂಗನ್ನು ಒಂದು ಉದಾಹರಣೆಯಾಗಿ ತಗೊಂಡಿರೋದಷ್ಟೇ, ಟೊಮ್ಯಾಟೋ ಆಗಬಹುದು, ಕೋಕೋ ಆಗಬಹುದು, ಅಡಿಕೆ ಆಗಬಹುದು, ಯಾವುದೇ ಬೆಳೆ ಆಗಲಿ, ಈ ತರಹ ರೈತಪರ ಸಂಘಟನೆಗಳು ಮಾರುಕಟ್ಟೆಯನ್ನು ಅರ್ಥ ಮಾಡಿಕೊಂಡು ತಮ್ಮದೇ ಸಂಘಟನೆಗಳ ಮೂಲಕ ಮಾರಾಟ ಮಾಡುವಂತಹ ಪ್ರಯತ್ನ ಮಾಡಿದ್ರೆ ಗ್ರಾಹಕರ ಹಣದ ಅತಿ ಹೆಚ್ಚಿನ ಭಾಗವನ್ನು ಖಂಡಿತವಾಗೂ ಪಡ್ಕೋಬಹುದು.
1: ಇದುವರೆಗೂ ರೈತರಿಗೆ ಸಲಹೆಗಳನ್ನು ಕೇಳುತ್ತಿದ್ದೀರಿ. ಈ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ನ್ಯಾನೋ ಗೊಬ್ಬರಗಳ ಬಳಕೆ ಕುರಿತು ಮೈಸೂರಿನ ಇಫ್ಕೋ ರಸಗೊಬ್ಬರಗಳ ಸಂಸ್ಥೆಯ ಕ್ಷೇತ್ರಾಧಿಕಾರಿ ಕೆಎಸ್ ಮನೋಜ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಸಮಯ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
2: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಕೃಷ್ಣಪ್ರಸಾದೋಪಾಧ್ಯಾಯಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಓಸ್ಲೋ ನಗರೆ ಭಾರತ ನಾರ್ವೆ ವ್ಯಾಪಾರ ಅನುಸಂಧಾನ ಶಿಖರ ಸಮ್ಮೇಳನೆ ಭಾಗಂ ಅಗೃಹಣಾತ್. ಶಿಖರ ಸಮ್ಮೇಳನೆ ಯುವರಾಜ ಹಕೋನ್, ನಾರ್ವೆ ದೇಶಸ್ಯ ಪ್ರಧಾನಮಂತ್ರಿ ಜೋನಾಸ್ ಗಹರ್ ಸ್ಟೋರೆ ಇತ್ಯೇತಾವಪಿ ಭಾಗಂ ಅಗೃಹಣತಾಂ. ಶಿಖರ ಸಮ್ಮೇಳನಂ ಸಂಬೋಧಯನ್ ಪ್ರಧಾನಮಂತ್ರಿ ಮೋದಿ TEPA ಇತ್ಯುಕ್ತೆ ಟೇಪಾ ವ್ಯಾಪಾರ ಆರ್ಥಿಕ ಸಹಭಾಗಿತ್ವ ಸಮವಾಯೆ ಪ್ರವೇಶಂ ಇತಿ ವಿಷಯೆ ದ್ವೈಪಾಕ್ಷಿಕ ವ್ಯಾಪಾರಸ್ಯ ನಿವೇಶಸ್ಯ ಚ ವೃದ್ಧೇಃ ಪ್ರಶಂಸಾಂ ಅಕರೋತ್. TEPA ಇತ್ಯಸ್ಯ ಅಂತರ್ಗತಂ 100 ಬಿಲಿಯನ್ US ಡಾಲರ್ ಇತ್ಯಸ್ಯ ನಿವೇಶ ಲಕ್ಷ್ಯಂ ಸಾಧಯಿತುಂ ಉಭಯಪಕ್ಷಯೋಃ ಹಿತಧಾರಕಾಃ ಪ್ರಯತಂತೆ ಇತಿ ಸಹ ಅಧೋರೇಖಿತವಾನ್. ಪರಿಣಾಮತಃ ಭಾರತೆ 10 ಲಕ್ಷಾಃ ಉದ್ಯೋಗಾಃ ಕಲ್ಪಿತಾಃ ಭವೇಯುಃ ಇತ್ಯಪಿ ಮನ್ಯತೆ. ಸಹ ಭಾರತಸ್ಯ ಪ್ರಬಲಂ ಊರ್ಧ್ವಗಾಮಿ ವಿಕಾಸ ಪಥಂ ಜನಸಾಂಖ್ಯಿಕೀಯ ಲಾಭಾಂಶಂ ಪ್ರತಿಭಾಶಾಲಿನಃ ಮಹತ್ವಾಕಾಂಕ್ಷಾಯುಕ್ತಾಶ್ಚ ಯುವಕಾಃ ದೃಢವ್ಯವಸಾಯ ಅಭ್ಯಾಸಾಃ ನಿವೇಶಕ ಅನುಕೂಲ ವಿನಿಯಾಮಕ ಸಂರಚನಾ ಪ್ರತಿಸ್ಪರ್ಧಾತ್ಮಕ ಸಂಘವಾದಸ್ಯ ಭಾವಂಚ ಅಧೋರೇಖಿತ.

0: ತಂತ್ರಜ್ಞಾನ ತರಂಗ ಸಿಡ್ಯಾಟ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಪರಿ ಪರಿ ಪರಿ, ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು.
2: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
1: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ. ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು. ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ. ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
2: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲಾ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, ಓಟಿಪಿ ಅಂತೂ ಮೊದಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
3: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

0: ಮುಟ್ಟಿ ಒಮ್ಮೆ ಬಾಯಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಕೇಂದ್ರ ಪುರಸ್ಕೃತ ದ್ವಿದಳ ಧಾನ್ಯಗಳ ಆತ್ಮನಿರ್ಭರತೆ ಯೋಜನೆ ರಾಜ್ಯದಲ್ಲಿ ಯಶಸ್ವಿ ಅನುಷ್ಠಾನ. ಶಿವಮೊಗ್ಗ ಜಿಲ್ಲೆಯಲ್ಲಿ 25ನೇ ತಾರೀಖಿನವರೆಗೆ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಮಾಹಿತಿ ಶಿಕ್ಷಾ ಸಂವಹನ ಅಭಿಯಾನ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಕಲಬುರಗಿ ಹಾಗೂ ರಾಯಚೂರು ಜಿಲ್ಲೆಗಳಲ್ಲಿ ಸರ್ಕಾರಿ ಉಪಕರಣಾಗಾರ ಹಾಗೂ ತರಬೇತಿ ಕೇಂದ್ರ ಸ್ಥಾಪನೆ. ತುಮಕೂರಿನಲ್ಲಿ ಇಂದು ಪ್ರಗತಿಯತ್ತ ಕರ್ನಾಟಕ ಸಾರ್ಥಕ ಸೇವೆಗಳ ಸಮರ್ಪಣೆ ಕಾರ್ಯಕ್ರಮ. ಈಗ ವಾರ್ತೆಗಳ ವಿವರ. ಕೇಂದ್ರದ ದ್ವಿದಳ ಧಾನ್ಯಗಳ ಆತ್ಮನಿರ್ಭರತಾ ಅಭಿಯಾನವನ್ನು ಯಶಸ್ವಿಗೊಳಿಸಿ ಉತ್ಪಾದಕತೆ ಹೆಚ್ಚಿಸಿ ರೈತ ಕುಟುಂಬಗಳ ಸುಸ್ಥಿರ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಆದ್ಯತೆ ನೀಡಿದೆ ಎಂದು ಕೃಷಿ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಮುಂಗಾರು ಹಂಗಾಮು ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಕೃಷಿ ಭಾಗ್ಯ, ಹೈಟೆಕ್ ಹಾರ್ವೆಸ್ಟರ್ ಹಬ್ ಹಾಗೂ ಬೆಳೆ ವಿಮೆ ಯೋಜನೆಗಳ ಸಮರ್ಪಕ ಅನುಷ್ಠಾನಕ್ಕೆ ಆದ್ಯತೆ ನೀಡಲಾಗಿದೆ. ಮಳೆ ಅನಿಶ್ಚಿತತೆ, ಹವಾಮಾನ ವೈಪರೀತ್ಯ ಹಾಗೂ ಬದಲಾಗುತ್ತಿರುವ ಬೆಳೆ ಮಾದರಿಗಳನ್ನು ಗಮನದಲ್ಲಿರಿಸಿ ಜಿಲ್ಲಾ ಮಟ್ಟದಲ್ಲಿ ಮುಂಗಾರು ಹಂಗಾಮಿಗೆ ಮುಂಚಿತವಾಗಿ ಬೆಳೆ ಯೋಜನೆ ಮತ್ತು ಪರ್ಯಾಯ ಯೋಜನೆಗಳನ್ನು ರೂಪಿಸುವುದು ಅಗತ್ಯ ಎಂದು ಅಭಿಪ್ರಾಯಪಟ್ಟರು. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಮಾಹಿತಿ ಶಿಕ್ಷಾ ಸಂವಹನ ಅಭಿಯಾನವನ್ನು ಈ ತಿಂಗಳ 25ನೇ ತಾರೀಖಿನವರೆಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಯೋಜಿಸಿದೆ. ಜಿಲ್ಲಾಧಿಕಾರಿ ಪ್ರಭುಲಿಂಗ್ ಕವಳಿಕಟ್ಟಿ ಮಾಹಿತಿ ನೀಡಿ ಬುಡಕಟ್ಟು ಸಮುದಾಯಗಳಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳ ಪ್ರಯೋಜನ ತಲುಪಿಸುವುದು ಹಾಗೂ ಸೂಕ್ತ ದಾಖಲಾತಿಗಳನ್ನು ಒದಗಿಸಲು 17 ಇಲಾಖೆಗಳ ಸಮನ್ವಯದೊಂದಿಗೆ ಈ ಅಭಿಯಾನ ನಡೆಯುತ್ತಿದೆ ಎಂದರು. ಮುದ್ದಿನಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿರೂಪಿನಕೊಪ್ಪ, ಬಿಬೀರನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸದಾಶಿವಪುರ ಗ್ರಾಮಗಳಲ್ಲಿ ಧರ್ತಿ ಆಬ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದ ಅಂಗವಾಗಿ ಜನಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗುವುದು ಎಂದರು. ಚಾಮರಾಜನಗರ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಜನಮನ ಹಾಗೂ ಧರ್ತಿ ಆಬ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನಕ್ಕೆ ಶಾಸಕ ಎಆರ್ ಕೃಷ್ಣಮೂರ್ತಿ ಚಾಲನೆ ನೀಡಿದರು. ತುಮಕೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಗ್ಯಾರಂಟಿ ಹಬ್ಬ ಪ್ರಗತಿಯತ್ತ ಕರ್ನಾಟಕ ಸಾರ್ಥಕ ಸೇವೆಗಳ ಸಮರ್ಪಣೆ ಕಾರ್ಯಕ್ರಮ ಆಯೋಜಿತವಾಗಿದೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ 3 ವರ್ಷಗಳ ಅಧಿಕಾರಾವಧಿ ಪೂರೈಸುತ್ತಿರುವ ಹಿನ್ನೆಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ 682 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ಪೂರ್ವ ಸಿದ್ದತೆಗಳನ್ನು ಪರಿಶೀಲಿಸಿ ಮಾತನಾಡಿದ ಅವರು, ಕಂದಾಯ ಇಲಾಖೆಯಡಿ ಇ ಪೋತಿ ಖಾತೆ, ದರಖಾಸ್ತು ಪೋಡಿ, ಕಂದಾಯ ಗ್ರಾಮ ಹಕ್ಕುಪತ್ರಗಳು, ಪಿಂಚಣಿ ಸೇರಿದಂತೆ 1,52,492 ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸಲಾಗುತ್ತಿದೆ ಎಂದರು. ಬಿಜೆಪಿ ಆಡಳಿತ ಅವಧಿಯಲ್ಲಿ ರಾಜ್ಯದ ಕೃಷಿ ವೃದ್ಧಿದರ ಶೇಕಡ 17ರಷ್ಟಿತ್ತು. ಕಾಂಗ್ರೆಸ್ ಸರ್ಕಾರದ 3 ವರ್ಷಗಳ ಈ ಕಾಲಾವಧಿಯಲ್ಲಿ ಶೇಕಡ 10.4ಕ್ಕೆ ಕುಸಿದಿದೆ ಎಂದು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕಿಸಿದ್ದಾರೆ. ಬೆಂಗಳೂರಿನಲ್ಲಿ ಈ ವಿಷಯ ತಿಳಿಸಿದ ಅವರು, ಹೈನುಗಾರರಿಗೆ ಹಾಲು ಪ್ರೋತ್ಸಾಹಧನದ 700 ಕೋಟಿ ರೂಪಾಯಿ ಬಾಕಿ ಇದೆ, ಬಿತ್ತನೆ ಬೀಜಗಳ ಬೆಲೆ ಶೇಕಡ 60ರಷ್ಟು ಏರಿಕೆಯಾಗಿದೆ, ರೈತರು ಬೆಳೆ ಹಾನಿಯಿಂದ ಸಂಕಷ್ಟಕ್ಕೆ ಸಿಲುಕಿ ಆತ್ಮಹತ್ಯೆ ಮಾಡಿಕೊಳ್ಳುವ ಮಟ್ಟಕ್ಕೆ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರ ದೇಶದ ಜ್ಞಾನ ಪರಂಪರೆಯನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದಿಂದ ಜ್ಞಾನ ಭಾರತಂ ಮಿಷನ್ ಯೋಜನೆಯಡಿ ವಿಜಯನಗರ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಸಮಗ್ರ ಸಮೀಕ್ಷೆ ಮತ್ತು ಡಿಜಿಟಲೀಕರಣ ಕಾರ್ಯಕ್ಕೆ ಚಾಲನೆ ನೀಡಿದೆ. ಅಪರೂಪದ ಪ್ರಾಚೀನ ಹಸ್ತಪ್ರತಿಗಳನ್ನು ಈಗಾಗಲೇ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಕಮಲಾಪುರದ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಮೂಲಕ ಸಂಗ್ರಹಿಸಲಾಗಿದೆ. ಪ್ರದೇಶ ಸಮಾಚಾರಕ್ಕಾಗಿ ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿ ಈ ಕುರಿತು ಮಾಹಿತಿ ನೀಡಿದ್ದಾರೆ.
1: ಭಾರತ ಸರ್ಕಾರ ಜ್ಞಾನ ಭಾರತ ಮಿಷನ್ ಅಡಿಯಲ್ಲಿ ಡಿಜಿಟಲೀಕರಣ ಮಾಡಬೇಕು ಅಂತ, ಬಟ್ ಇಲ್ಲಾಗಲೇ 90% ಕೆಲಸ ಆಗೋಗಿದೆ. ಏನಂದ್ರೆ ಅಲ್ಲಿ ಅದನ್ನ ನಾವು ಅಪ್ಲೋಡ್ ಮಾಡಿ ಡಿಜಿಟಲೈಸ್ ಮಾಡಬೇಕು ಅಷ್ಟು ಮಾತ್ರ ಇದೆ. ಕ್ರೆಡಿಟ್ ಎಲ್ಲ ನಮ್ಮ ಹಂಪಿ ಯೂನಿವರ್ಸಿಟಿಗೆ ಹೋಗ್ಬೇಕು, ಮತ್ತೆ ಇದಕ್ಕೆ ಪರಿಶ್ರಮ ಪಟ್ಟಂತ ಎಲ್ಲ ಏನು ಸಿಬ್ಬಂದಿ ಅಧಿಕಾರಿಗಳಿದ್ದಾರೆ ಅವ್ರು ಹೋಗುತ್ತೆ, ಏನು ಶೇಖರಣೆ ಮಾಡಿದ್ದಾರೆ ಅದನ್ನೆಲ್ಲ ನಾನು ನೋಡಿದೆ. ಇವರು ಫಸ್ಟ್ ಸರ್ವೆ ಮಾಡಿ ಐಡೆಂಟಿಫೈ ಮಾಡಿ ನಂತರ ಹಸ್ತಪ್ರತಿ ಇರೋಂತ ಮನೆಗಳಲ್ಲಿ ಹೋಗಿ ಅವ್ರಿಗೆ ಮನ ಒಲಿಸಿ ಅದನ್ನೆಲ್ಲ ತಗೊಂಡ್ಬಂದು ಶೇಖರಣೆ ಮಾಡಿರೋದು ಇಟ್ಸ್ ನಾಟ್ ಅ ಸ್ಮಾಲ್ ಜಾಬ್, ಸಣ್ಣ ವಿಷಯ ಅಲ್ಲ, ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕಲಬುರಗಿ ಜಿಲ್ಲೆ ಸೇಡಂ, ಜೇವರ್ಗಿ, ರಾಯಚೂರು ಜಿಲ್ಲೆ ಸಿಂಧನೂರು ಹಾಗೂ ರಾಯಚೂರಿನಲ್ಲಿ ಸರ್ಕಾರಿ ಉಪಕರಣಾಗಾರ ಹಾಗೂ ತರಬೇತಿ ಕೇಂದ್ರ ಜಿಟಿಟಿಸಿ ಆರಂಭಿಸಲು 73 ಕೋಟಿ ರೂಪಾಯಿ ಅನುದಾನ ಒದಗಿಸುವುದಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ದಿ ಮಂಡಳಿ ಅಧ್ಯಕ್ಷ ಡಾ ಅಜಯ್ ಸಿಂಗ್ ತಿಳಿಸಿದ್ದಾರೆ. ಕಲಬುರಗಿಯ I1A ಶಾಹಿ ಅತಿಥಿಗೃಹದಲ್ಲಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಭಾಗದ ತಲಾ ಆದಾಯ ತುಂಬಾ ಕಡಿಮೆ ಇದೆ. ಕಲ್ಯಾಣ ಕರ್ನಾಟಕ ಎಕಾನಮಿ ಮಿಷನ್ ಅಡಿ ಹೂಡಿಕೆಗೆ ಪ್ರಯತ್ನಿಸಲಾಗುತ್ತಿದೆ. ಬೆಂಗಳೂರಿನಾಚೆ 2ನೇ ಮತ್ತು 3ನೇ ಹಂತದ ನಗರಗಳು ಬೆಳವಣಿಗೆ ಹೊಂದಿದಲ್ಲಿ ಮಾತ್ರ ಪ್ರಾದೇಶಿಕ ಅಸಮಾನತೆ ನೀಗಲಿದೆ ಎಂದರು. ನಿನ್ನೆ May 18 ವಿಶ್ವ ಏಡ್ಸ್, ಆಕ್ವಾರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಲಸಿಕೆ ದಿನ ಹಾಗೂ HIV ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಲಸಿಕೆ ಜಾಗೃತಿ ದಿನವನ್ನು ಆಚರಿಸಲಾಯಿತು. ಸುರಕ್ಷಿತ ಮತ್ತು ಪರಿಣಾಮಕಾರಿ ಏಡ್ಸ್ ಔಷಧವನ್ನು ಕಂಡುಹಿಡಿಯುವ ಪ್ರಕ್ರಿಯೆಗೆ ಕೊಡುಗೆ ನೀಡಿದ ಸಾವಿರಾರು ಸಂಶೋಧಕರು, ವಿಜ್ಞಾನಿಗಳು ಮತ್ತು ಆರೋಗ್ಯ ವೃತ್ತಿಪರರ ಪ್ರಯತ್ನಗಳನ್ನು ಗುರುತಿಸಿ ಗೌರವಿಸಲಾಯಿತು. ಡಾ ಶಿವಾಜಿ ಜಾಧವ್ ತಮ್ಮ ನವೋದ್ಯಮದ ಮೂಲಕ ಅತ್ಯಂತ ಕಡಿಮೆ ದರದ HIV ಪರೀಕ್ಷಾ ಕಿಟ್ ಅಭಿವೃದ್ಧಿಪಡಿಸಿದ್ದಾರೆ. ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯ ಧರ್ತಿ ಬಯೋನೆಸ್ಟ್ ಇನ್ಕ್ಯುಬೇಷನ್ ಮೂಲಕ ಮಹತ್ವದ ಸಂಶೋಧನೆ ಕೈಗೊಂಡಿದ್ದು ವೈರಾಣು ರೋಗಗಳ ಪರೀಕ್ಷಾ ಕಿಟ್ ಬಗ್ಗೆ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
5: ವೈರಾಲಜಿ ಕಿಟ್ ಅನ್ನ ಕಾಸ್ಟ್ ಎಫೆಕ್ಟಿವ್ RT-PCR ಕಿಟ್ ಅನ್ನ ಎಷ್ಟೋ ಜನಕ್ಕೆ ಕಾಸ್ಟ್ಲಿ ಬೀಳುತ್ತಿತ್ತು, 3,000-4,000. ಇವೆಲ್ಲ ನೋಡಿದ ಮೇಲೆ ನಾವೇನ್ ಮಾಡಿದ್ವಿ, ವಿ ಹ್ಯಾವ್ ಡೆವಲಪ್ಡ್ ಅವರ್ ಓನ್ ಮೆಥಡ್ ಮಾಡಿ, ಸೊ ಯು ಕ್ಯಾನ್ ಗೆಟ್ ಟೆಸ್ಟೆಡ್ HIV ಮತ್ತು ಅದರ್ ವೈರಸ್ ಇನ್ ವೆರಿ ಕಾಸ್ಟ್ ಎಫೆಕ್ಟಿವ್, ಅರೌಂಡ್ 500-800 ರುಪೀಸ್ ಅಲ್ಲಿ ನೀವು ಮಾಡಬಹುದು. ಅಂಡ್ ಇಟ್ಸ್ ವೆರಿ ಹೈಲಿ ಸೆನ್ಸಿಟಿವ್ ಅಂಡ್ ಸ್ಪೆಸಿಫಿಕ್ ಕಿಟ್. ಇದನ್ನ ಈಗ ಆಲ್ರೆಡಿ ವ್ಯಾಲಿಡೇಷನ್ ಪ್ಲಾನ್ ಇದೆ, ಇದನ್ನ ಬೇಗ ನಾವು ತರ್ತೇವೆ, ಯಾಕಂದ್ರೆ ಯುರೋಪಿಯನ್ ಎಲ್ಲ ಮಾರ್ಕೆಟ್ಗೆ ಇಂಡಿಯಾ ಮತ್ತೆ ಎಲ್ಲಾ ಕಡೆ ಕಳಿಸ್ಬೇಕಂತ ಇದನ್ನ ಮಾಡ್ತಾ ಇದೀವಿ. ಅದ್ರ ಜೊತೆನೆ HIV ಜೊತೆ ಡ್ರಗ್ ರೆಸಿಸ್ಟೆನ್ಸಿ ಬರ್ತಾ ಇದೆ, ಯಾಕಂದ್ರೆ ಡ್ರಗ್ ರೆಸಿಸ್ಟೆನ್ಸಿ ಬಂದ್ರೆ HIV ಡಯಾಗ್ನೋಸ್ ಆದ ತಕ್ಷಣನೇ ಫಸ್ಟ್ ಲೈನ್ ಆಫ್ ಥೆರಪಿ ಟ್ರೀಟ್ಮೆಂಟ್ ಕೊಡ್ತಾರೆ, ಬಟ್ ಆ ಟ್ರೀಟ್ಮೆಂಟ್ ಇಂದ ಎಷ್ಟೋ ಜನರಿಗೆ ಎಫೆಕ್ಟಿವ್ ಆಗಲ್ಲ. ಸೊ ಅದಕ್ಕೆ ಡ್ರಗ್ ರೆಸಿಸ್ಟೆನ್ಸ್ ಟೆಸ್ಟ್ ಮಾಡೋದು ಬಹಳ ಇಂಪಾರ್ಟೆಂಟ್. ಸೊ ಆ ನಿಟ್ಟಿನಿಂದ ಈ ಫಸ್ಟ್ ನಾವು ಏನ್ ಮಾಡ್ತಿದೀವಿ, HIV ಐಡೆಂಟಿಫಿಕೇಶನ್, ಡಯಾಗ್ನೋಸಿಸ್ ಅಂಡ್ ಡ್ರಗ್ ರೆಸಿಸ್ಟೆನ್ಸ್ ಮೇಲೆ ಮಾಲಿಕ್ಯುಲರ್ ಪಾಯಿಂಟ್ ಆಫ್ ಕಿಟ್ ಅನ್ನು ಡೆವಲಪ್ ಮಾಡ್ತಾ ಇದೆ.
0: ಧಾರವಾಡ ಜಿಲ್ಲೆಯಲ್ಲಿ ಕಳೆದ 3 ವರ್ಷಗಳಲ್ಲಿ 83 ಪೋಸ್ಕೋ ಪ್ರಕರಣಗಳು ದಾಖಲಾಗಿದ್ದು, ಸಖಿ ಒನ್ ಸ್ಟಾಪ್ ಕೇಂದ್ರದ ಮೂಲಕ ಸೂಕ್ತ ದಾಖಲೆಗಳನ್ನು ಪಡೆದಿದ್ದಾಗಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆಗೆ ಭೇಟಿ ನೀಡಿ ವಿವಿಧೆಡೆ ಪರಿಶೀಲನೆ ಕೈಗೊಂಡಿರುವ ಅವರು, ಧಾರವಾಡ ಜಿಲ್ಲಾ ಆಸ್ಪತ್ರೆಯಲ್ಲಿ ತಾಯಿ ಮಕ್ಕಳ ವಿಭಾಗ ಪರಿಶೀಲಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಬೆಳಗಾವಿ ಮಹಾನಗರ ಪಾಲಿಕೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಆರಂಭಿಸಿದೆ. 40 ಮೇಲ್ವಿಚಾರಕರ ಮಾರ್ಗದರ್ಶನದಲ್ಲಿ ಒಟ್ಟು 514 ಮತಗಟ್ಟೆ ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಪಾಲಿಕೆಯ ಕಂದಾಯ ವಿಭಾಗದ ಉಪ ಆಯುಕ್ತ ಡಾ ಸಿದ್ದು ಹುಲ್ಲೋಳಿ ತಿಳಿಸಿದ್ದಾರೆ. ಈಗಾಗಲೇ ಶೇಕಡ 90% ಮತದಾರರ ಮ್ಯಾಪಿಂಗ್ ಹಾಗೂ ಪ್ರೊಜಿನಿ ಕಾರ್ಯ ಪೂರ್ಣಗೊಂಡಿದೆ ಎಂದು ಅವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಪುರಸ್ಕೃತ ದ್ವಿದಳ ಧಾನ್ಯಗಳ ಆತ್ಮನಿರ್ಭರತೆ ಯೋಜನೆ ರಾಜ್ಯದಲ್ಲಿ ಯಶಸ್ವಿ ಅನುಷ್ಠಾನ. ಶಿವಮೊಗ್ಗ ಜಿಲ್ಲೆಯಲ್ಲಿ 25ನೇ ತಾರೀಖಿನವರೆಗೆ ಜನ್ ಭಾಗಿದಾರಿ, ಸಬ್ಸೆ ದೂರ್ ಸಬ್ಸೆ ಪೆಹ್ಲೆ ಮಾಹಿತಿ ಶಿಕ್ಷಾ ಸಂವಹನ ಅಭಿಯಾನ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಕಲಬುರಗಿ ಹಾಗೂ ರಾಯಚೂರು ಜಿಲ್ಲೆಗಳಲ್ಲಿ ಸರ್ಕಾರಿ ಉಪಕರಣಾಗಾರ ಹಾಗೂ ತರಬೇತಿ ಕೇಂದ್ರ ಸ್ಥಾಪನೆ. ತುಮಕೂರಿನಲ್ಲಿ ಇಂದು ಪ್ರಗತಿಯತ್ತ ಕರ್ನಾಟಕ ಸಾರ್ಥಕ ಸೇವೆಗಳ ಸಮರ್ಪಣೆ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆಕಾಶವಾಣಿ ಮೈಸೂರು.
6: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
7: ಕೆಎಸ್ಒಯು ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ.
6: ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
7: ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು.

0: ಕೇಳಿ
1: ಕೆಎಸ್ಒಯು ಮುಕ್ತವಾಣಿ.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪರಿಸರ ವಿಜ್ಞಾನ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿ ಇರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಜೆಎಸ್ ಚಂದ್ರಶೇಖರ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ.
3: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ ಕೆಎಸ್ಒಯು ಮುಕ್ತವಾಣಿಗೆ ಶ್ರೋತೃಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಇರುವ ಪರಿಸರ ವಿಜ್ಞಾನ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿ ಇರುವಂತಹ ಅಧ್ಯಯನ ಅವಕಾಶಗಳ ಬಗ್ಗೆ ನಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಅಂತ ಹೇಳಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಜೆಎಸ್ ಚಂದ್ರಶೇಖರ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಮಾತನಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
4: ಧನ್ಯವಾದಗಳು ಸರ್.
3: ಸರ್, ಪರಿಸರ ವಿಜ್ಞಾನ ಅಂದ್ರೆ ಏನು, ಅದನ್ನ ವಿಜ್ಞಾನ ಅಂತ ಯಾಕೆ ಕರೆದಿದ್ದಾರೆ?
4: ಸರ್, ಪರಿಸರ ಅಂದ್ರೆ ಇದು ನಮ್ಮ ಸುತ್ತಮುತ್ತಲಿನ ವಾತಾವರಣ ಅಂತ ಹೇಳಬಹುದು. ಪರಿಸರ ಅಧ್ಯಯನ ಅನ್ನೋದು ಒಂದು, ಪರಿಸರ ವಿಜ್ಞಾನ ಅನ್ನೋದು ಒಂದು. ಪರಿಸರ ಅಧ್ಯಯನ ಅಂದ್ರೆ ಒಂದು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಅರ್ಥ ಮಾಡಿಕೊಳ್ಳೋದು ಅಂತ. ಬಟ್ ಪರಿಸರದ ವಿಜ್ಞಾನ ಅಂತಂದ್ರೆ ವೈಜ್ಞಾನಿಕವಾಗಿ ನಾವು ಅದನ್ನ ಸಂಶೋಧನೆ ನಡೆಸಿ ಅದನ್ನ ಆಳವಾಗಿ ಅಧ್ಯಯನ ಮಾಡೋದನ್ನ ನಾವು ಪರಿಸರ ವಿಜ್ಞಾನ ಅಂತ ಹೇಳಿ ನಾವು ಭಾವಿಸ್ಬೋದು.
3: ಅಂದ್ರೆ ಸ್ವಾಭಾವಿಕವಾಗಿ ಅಧ್ಯಯನ ಮಾಡಿ ತಿಳ್ಕೊಳ್ಳೋದು ಬೇರೆ, ವೈಜ್ಞಾನಿಕವಾಗಿ ತಿಳ್ಕೊಳ್ಳೋದು ಬೇರೆ ಇರುತ್ತೆ ಅಂತ.
4: ಹೌದು ಸರ್. ಏನಕ್ಕೆ ಅಂದ್ರೆ ವೈಜ್ಞಾನಿಕವಾಗಿ ನಾವು ಅದನ್ನ ಅರ್ಥ ಮಾಡಿಕೊಳ್ಬೇಕು ಅಂದಾಗ ಅವಕ್ಕೆ ನಾವು ಪ್ರಾಕ್ಟಿಕಲ್ ಅಪ್ರೋಚ್ ಕೊಡಬೇಕು. ಪ್ರಾಕ್ಟಿಕಲ್ ಅಪ್ರೋಚ್ನ ನಾವು ಕೊಟ್ಟಾಗ ಸೊ ನಾವು ವೈಜ್ಞಾನಿಕವಾಗಿ ಅದನ್ನು ಅರ್ಥ ಮಾಡಿಕೊಂಡಾಗ ಅದನ್ನು ಪರಿಸರ ವಿಜ್ಞಾನ ಅಂತೇಳಿ ನಾವು ಕರೀತೇವೆ.
3: ಸರ್, ಈಗ ಜೂನ್ 5 ವಿಶ್ವ ಪರಿಸರ ದಿನವನ್ನಾಗಿ ಆಚರಿಸ್ತೀವಿ. ಈ ದಿಸನಲ್ಲಿ ಏನು ಹೇಳಲಿಕ್ಕೆ ಬಯಸ್ತೀರಿ ವಿದ್ಯಾರ್ಥಿಗಳಿಗಾಗಲಿ ಅಥವಾ ನಮ್ಮ ಶ್ರೋತೃಗಳಿಗಾಗಲಿ?
4: 1972 ಸ್ಟಾಕ್ಹೋಮ್ ಕಾನ್ಫರೆನ್ಸಲ್ಲಿ ಪರಿಸರವನ್ನು ಮುಖ್ಯ ಕಾಳಜಿಯಾಗಿ ವಹಿಸಿತ್ತು. ಆ ಮುಖ್ಯ ಕಾಳಜಿ ಏನಂದರೆ ನಮ್ಮ ಪರಿಸರ ಮುಂದಿನ ಪೀಳಿಗೆಗೂ ಸಹ ಅದು ಅತ್ಯವಶ್ಯಕ ಅಂತೇಳಿ ಭಾವಿಸಿ ಅದರ ಬಗ್ಗೆ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಯಿತು. ಪರಿಸರದಲ್ಲಿ ಸುಮಾರು ಅಂಶಗಳು ಬರ್ತವೆ, ಹಾಗಾಗಿ ಒಂದೊಂದು ವರ್ಷವೂ ಸಹ ಸೂಕ್ತ ವಿಚಾರವನ್ನು ನಾವು ಮನದಲ್ಲಿಟ್ಟುಕೊಂಡು ಆ ವರ್ಷ ಪೂರ್ತಿ ಅದರ ಬಗ್ಗೆ ನಾವು ಕಾಳಜಿ ವಹಿಸಬೇಕು ಅಂತೇಳಿ ಒಂದೊಂದು ವರ್ಷ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆ ಆಗಿರ್ಬೋದು ಅಥವಾ ಜೀರೋ ಪೊಲ್ಯೂಷನ್ ಅಂತೇಳಿ, ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆ, ಸೊ ಈ ಥರದ್ರ ಬಗ್ಗೆ, ಅದ್ರ ಬಗ್ಗೆ ಸಂರಕ್ಷಣೆ ಮಾಡುವಂಥದ್ದು, ಸೊ ಹೀಗೆ ಹಲವಾರು ಪ್ರಸ್ತುತ ಇರ್ತಕ್ಕಂಥ ಸನ್ನಿವೇಶಗಳನ್ನ ನಾವು ಅರ್ಥ ಮಾಡಿಕೊಂಡು ಆ ವರ್ಷದಲ್ಲಿ ನಾವು ಯಾವುದನ್ನು ನಾವು ಗುರಿ ತಲುಪಬಹುದು ಅಂತೇಳಿ ನಾವು ಭಾವಿಸೋದಕ್ಕೆ 1972 ತೆಗೆದುಕೊಂಡ ನಿರ್ಧಾರದ ಆಧಾರದ ಮೇಲೆ ನಾವು ಪರಿಸರ ದಿನಾಚರಣೆಯನ್ನು ನಾವು 5 ಪ್ರತಿ ವರ್ಷ ಸಹ ಎಲ್ಲರೂ ಆಚರಣೆ ಮಾಡಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿದೆ.
3: ಈ ಬಾರಿಯ ಘೋಷವಾಕ್ಯ ಕೇವಲ ಜಾಗೃತಿ ಮೂಡಿಸೋದಷ್ಟೇ ಅಲ್ಲ, ಪ್ರಾಯೋಗಿಕವಾಗಿ ನವೀಕರಿಸಬಹುದಾದ ಇಂಧನಗಳ ಬಳಕೆಗೆ ಒತ್ತು ನೀಡೋದು ಹಾಗೂ ಪರಿಸರ ಸ್ನೇಹಿ ಜೀವನ ಶೈಲಿಯನ್ನ ಅಳವಡಿಸಿಕೊಳ್ಬೇಕು ಅಂತ ಕರೆ ಕೊಟ್ಟಿದ್ದಾರೆ.
4: ಹೌದು ಸರ್. ಏನಕ್ಕೆ ಅಂತಂದ್ರೆ ಈಗ ನಾವು ಈಗ ಪರಿಸರ ಅಧ್ಯಯನ ಮಾಡೋದ್ರಿಂದ ಪರಿಸರವನ್ನ ನಾವು ಅರ್ಥ ಮಾಡ್ಕೊಳ್ಬಹುದು, ಬಟ್ ವೈಜ್ಞಾನಿಕವಾಗಿ ವೈಚಾರಿಕವಾಗಿ ನಾವು ಅದನ್ನ ಮಾಡಬೇಕು ಅಂದಾಗ ನಾವು ಒಂದು ಗುರಿ ಮುಟ್ಟಬಹುದು. ಈಗ ನಾವು ನವೀಕರಿಸಬಹುದಾದ ಇಂಧನಗಳು, ಈಗ ಸೋಲಾರ್ ಪವರ್ ಇರಬಹುದು, ಸೂರ್ಯನ ಶಾಖದಿಂದ ನಾವು ಎಷ್ಟು ಇಂಧನವನ್ನ ಉತ್ಪಾದನೆ ಮಾಡ್ತೀವಿ ಪ್ರೆಸೆಂಟ್ ಕಂಡೀಷನ್ ಅಲ್ಲಿ, ಯುದ್ಧ ಭೀತಿಯನ್ನ ನೋಡ್ತಾ ಇದ್ದೇವೆ, ಸೊ ಅಲ್ಲಿರ್ತಕ್ಕಂಥ ಸನ್ನಿವೇಶನ ನಾವು ಅರ್ಥ ಮಾಡಿಕೊಂಡಾಗ ಇಷ್ಟೆಲ್ಲ ಯುದ್ಧಗಳು ಇವೆಲ್ಲ ಏನಕ್ಕೆ ಆಗ್ತಾ ಇದ್ದಾವೆ ಅಂತಂದ್ರೆ ನವೀಕರಿಸಲಾಗದ ಇಂಧನಗಳಿದ್ದಾವೆ, ಅವನ್ನ ನಾವು ಬಳಸ್ತಾ ಇದ್ದೇವೆ ಹೆಚ್ಚು. ಸೊ ಹಾಗಾಗಿ ಆ ಇಂಧನವನ್ನ ಪಡೆದುಕೊಳ್ಳಬೇಕು ಅಂತೇಳಿ ಹಲವಾರು ರಾಷ್ಟ್ರಗಳು ಅದರ ಮೇಲೆ ಅವಲಂಬಿತರಾಗಿರ್ತಾರೆ. ಈಗ ಪೆಟ್ರೋಲಿಯಂ ಉತ್ಪನ್ನಗಳು ಏನಿದಾವೆ ಭೂಮಿನಲ್ಲಿ ಶೇಖರಣೆ ಆಗಿರ್ತಕ್ಕಂಥವು
3: ಒಂದು ದಿನ ಖಾಲಿಯಾಗ್ತವೆ.
4: ಸೊ ಹಾಗಾಗಿ ಈ ನವೀಕರಿಸಲಾಗದ ಇಂಧನಗಳ ಬದಲಿಗೆ ನಾವು ಈಗ ವೈಜ್ಞಾನಿಕವಾಗಿ ನಾವು ಹೇಗೆ ಒಂದು ಜಲವಿದ್ಯುತ್ ಆಗಬಹುದು, ಪವನ ವಿದ್ಯುತ್ ಆಗಬಹುದು, ಹಾಗೆ ಸೊ ಸೋಲಾರ್ ಪವರ್ ಇಂದ ಇಂಧನಗಳನ್ನ ನಾವು ಉತ್ಪಾದನೆ ಮಾಡಿಕೊಂಡು ಆ ಎನರ್ಜಿನ ನಾವು ಬಳಸ್ಕೊಂಡ್ರೆ ಬಹುಶಃ ಇಂಥ ಯುದ್ಧ ಸನ್ನಿವೇಶಗಳು ಸಹಿತ ನಾವು ಮುಂದೆ ಕಾಣೋದಿಲ್ಲ. ಸೊ ಅದನ್ನೇ ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಅಲ್ಲಿ ನಾವು ಹೇಳ್ತೇವೆ. ಸೊ ಹಾಗಾಗಿ ಪರಿಸರ ದಿನಾಚರಣೆ ನಾವು ಮಾಡೋದು ಬರೀ ಅರ್ಥ ಮಾಡಿಕೊಳ್ಳೋದು ಪರಿಸರ ಅಲ್ಲದೆ ನಾವು ಪ್ರಸ್ತುತ ಸನ್ನಿವೇಶಗಳಲ್ಲಿ ನಾವು ಪರಿಸರವನ್ನ ಹೇಗೆ ಇಟ್ಕೊಂಡ್ರೆ ನಮ್ಮ ಮುಂದಿನ ಪೀಳಿಗೆಗೆ ಹೇಗೆ ಅದು ಪರಿಸರ ನಾಶ ಆಗದಂತೆ ತಡಿತೀವಿ ಅನ್ನೋದಕ್ಕೋಸ್ಕರ ನಾವು ಪರಿಸರ ಜಾಗೃತಿ ಅಷ್ಟೇ ಅಲ್ಲದೆ ಅದರ ನಾವು ಗುರಿಯನ್ನ ತಲುಪುವ ನಿಟ್ಟಿನಲ್ಲಿ
3: ಇಟ್ಕೊಂಡು ಈ ದಿನಾಚರಣೆಯನ್ನು
4: ಆಚರಣೆ ಮಾಡ್ತೇವೆ.
3: ಒಳ್ಳೆಯದು ಸರ್. ಇನ್ನು ನಮ್ಮ ಶೈಕ್ಷಣಿಕ ಚಟುವಟಿಕೆಗಳತ್ತ ಬರೋಣ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಈ ಪರಿಸರ ವಿಜ್ಞಾನ ಅಧ್ಯಯನ ಮತ್ತು ಸಂಶೋಧನೆ ವಿಭಾಗ ಯಾವ ವರ್ಷ ಪ್ರಾರಂಭ ಆಯಿತು?
4: ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ 2006 ಪರಿಸರ ವಿಜ್ಞಾನ ವಿಭಾಗ ಹುಟ್ಟಿಕೊಂಡಿತು. 2006 ನಾವು ಕೇವಲ 3 ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ಮಾತ್ರ ನಾವು ಕೊಡ್ತಾ ಇದ್ವಿ. ಈ ಸರ್ಟಿಫಿಕೇಟ್ ಕೋರ್ಸ್ ಇನ್ ಎನ್ವೈರನ್ಮೆಂಟಲ್ ಟೆಕ್ನಾಲಜಿ, ಸರ್ಟಿಫಿಕೇಟ್ ಕೋರ್ಸ್ ಇನ್ ಎನ್ವೈರನ್ಮೆಂಟಲ್ ಮ್ಯಾನೇಜ್ಮೆಂಟ್, ಸರ್ಟಿಫಿಕೇಟ್ ಕೋರ್ಸ್ ಇನ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಈ 3 ಕೋರ್ಸ್ಗಳನ್ನು ನಾವು ಅಳವಡಿಸ್ಕೊಂಡಿದ್ವಿ. ಪ್ರಥಮವಾಗಿ 2011 ಈ MSc ಎನ್ವೈರನ್ಮೆಂಟಲ್ ಸೈನ್ಸು ಪ್ರೋಗ್ರಾಮ್ನ ನೀಡ್ತಾ ಬಂದಿದ್ದೇವೆ. ಸೊ ಅದಾದ ನಂತರ 2021 MSc ಜೊತೆಗೆ BSc ಎನ್ವೈರನ್ಮೆಂಟಲ್ ಸೈನ್ಸ್ ಒಂದು ವಿಷಯವಾಗಿ ನಾವು ಗಣನೆಗೆ ತೆಗೆದುಕೊಂಡು ಅದರಲ್ಲಿ ನಾವು ಎನ್ವೈರನ್ಮೆಂಟಲ್ ಸೈನ್ಸ್ ನ ಕೊಡ್ತಾ ಇದ್ದೇವೆ. ಹಾಗೇನೆ ಅದಾದ ನಂತರ 2019 PhD ಪದವಿಯನ್ನು ಸಹ ನಾವು ನೀಡ್ತಾ ಬಂದಿದ್ದೇವೆ. ಸೊ ಈ ಹಿಂದೆ ನಮಗೆ 12B ಇರಲಿಲ್ಲ. 12B ಇಲ್ಲದೆ ಇರೋದ್ರಿಂದ ನಾವು ರಿಸರ್ಚ್ ಗ್ರಾಂಟ್ಸ್ ತೆಗೆದುಕೊಳ್ಳಕ್ ಆಗ್ತಿರ್ಲಿಲ್ಲ. ಪರಿಸರ ವಿಜ್ಞಾನ ವಿಭಾಗದಲ್ಲಿ 2019 ಡಾಕ್ಟರ್ ಜಯೇಶ್ ಚಂದ್ರಶೇಖರ್ ಆದ ನನಗೆ ಗೈಡ್ಶಿಪ್ ಅನ್ನ ನೀಡಲಾಯಿತು.
3: ನಿಮ್ಮ ಕೈ ಕೆಳಗಡೆ ಎಷ್ಟು ಜನ ಸಂಶೋಧನಾ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ ಸರ್?
4: ಈಗ ಆ 2 ಸಂಶೋಧನಾರ್ಥಿಗಳು ಅವರು ತಮ್ಮ ಥೀಸಿಸ್ಗಳನ್ನ ಸಬ್ಮಿಷನ್ ಮಾಡಿದ್ದಾರೆ. ಇನ್ನ 4 ಜನ ಪ್ರೆಸೆಂಟ್ ಇದ್ದಾರೆ. ಇನ್ನ 2 ಈಗ ಸ್ವಲ್ಪ ಕಾಲದಲ್ಲಿ ಅವರು ಬರೋಕೆ ಅವಕಾಶ ಇದೆ.
3: ಸರ್, ಈಗ ಅಂಡರ್ ಗ್ರಾಜುಯೇಟ್ ನಲ್ಲೂ ಕೂಡ ನೀವು ಎನ್ವೈರನ್ಮೆಂಟಲ್ ಸೈನ್ಸ್ ನ ಇನ್ಕಾರ್ಪೊರೇಟ್ ಮಾಡಿದ್ದೀರಿ ಅಂತ ಹೇಳಿದ್ರಿ. ಯಾವ ಯಾವ ಕಾಂಬಿನೇಷನ್ ನಲ್ಲಿ ಇದೆ ಸರ್ ಅದು? ಈಗ ನಾವು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಂತ ಕಲಿತೀವಿ PCM, ಆ ಥರ ಯಾವ ಯಾವ ಕಾಂಬಿನೇಷನ್ನಲ್ಲಿ ನೀವು ಅಂಡರ್ ಗ್ರಾಜುಯೇಟಲ್ಲಿ ಅವರು ಎನ್ವೈರನ್ಮೆಂಟಲ್ ಸೈನ್ಸನ್ನು ಇನ್ಕಾರ್ಪೊರೇಟ್ ಮಾಡ್ಕೊಂಡಿದ್ದೀರಿ?
4: ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕೆಮಿಸ್ಟ್ರಿ, ಬಾಟನಿ ಮತ್ತು ಎನ್ವೈರನ್ಮೆಂಟಲ್ ಸೈನ್ಸ್
3: ಒಂದು,
4: ಹಾಗೆ ಕೆಮಿಸ್ಟ್ರಿ, ಜುವಾಲಜಿ, ಎನ್ವೈರನ್ಮೆಂಟಲ್ ಸೈನ್ಸು, ಹಾಗೆ ಬಾಟನಿ, ಜುವಾಲಜಿ, ಎನ್ವೈರನ್ಮೆಂಟಲ್ ಸೈನ್ಸು, ಆಮೇಲೆ ಬಯೋಕೆಮಿಸ್ಟ್ರಿ, ಬಾಟನಿ, ಎನ್ವೈರನ್ಮೆಂಟಲ್ ಸೈನ್ಸು, ಬಯೋಕೆಮಿಸ್ಟ್ರಿ, ಜುವಾಲಜಿ, ಎನ್ವೈರನ್ಮೆಂಟಲ್ ಸೈನ್ಸು, ಹೀಗೆ ಸುಮಾರು ಕಾಂಬಿನೇಷನ್ಗಳನ್ನ ನಾವು ನೀಡ್ತಾ ಬಂದಿದ್ದೇವೆ. ಅದರಿಂದ ಎನ್ವಿರಾನ್ಮೆಂಟಲ್ ಸೈನ್ಸ್ನಲ್ಲಿ ಕಲಿಯುವ ವಿದ್ಯಾರ್ಥಿಗಳ ಸಂಖ್ಯೆ BSc ವರ್ಷ ವರ್ಷ ಇದು ಹೆಚ್ಚಾಗ್ತಾ ಇದೆ.
3: ಅಂದರೆ ನೀವು ಹೇಳೋ ಪ್ರಕಾರ ಬಯೋಲಜಿ ಓದುವಂತಹ ವಿದ್ಯಾರ್ಥಿಗಳೇ ಪರಿಸರ ವಿಜ್ಞಾನವನ್ನು ಕೂಡ ಆಯ್ಕೆ ಮಾಡ್ಕೊಳ್ತಾರೆ ಅಂತ ಆಯ್ತು ಅಲ್ಲಿಗೆ?
4: ಹಾಗೇನಿಲ್ಲ, ಫಿಸಿಕ್ಸ್, ಕೆಮಿಸ್ಟ್ರಿ, ಎನ್ವೈರನ್ಮೆಂಟಲ್ ಸೈನ್ಸ್ ಅವರು
3: ಮಾಡ್ಕೋಬಹುದು.
4: ನಮಗೆ ಕೆಮಿಸ್ಟ್ರಿ ಮತ್ತೆ ಲೈಫ್ ಸೈನ್ಸ್ ಅಂತ ಏನ್ ಹೇಳ್ತೀವಿ, ಬಯಾಲಜಿ, ಬಾಟ್ನಿ, ಜುವಾಲಜಿ, ಈ ವಿಷಯಗಳು, ಬಯೋಕೆಮಿಸ್ಟ್ರಿ, ಈ ಪ್ರತಿಯ ಎಲ್ಲಾ ಲೈಫ್ ಸೈನ್ಸ್ ಸಮೇತ ಅವರು ಎನ್ವೈರನ್ಮೆಂಟಲ್ ಸೈನ್ಸ್ ಅನ್ನು ಕಲಿಯೋದಕ್ಕೆ ಅವಕಾಶ ಇದೆ.
3: ಇದಕ್ಕೆ ಪ್ರೀ ಕ್ವಾಲಿಫಿಕೇಶನ್ ಅಂದ್ರೆ ಅರ್ಹತೆಗಳು ಏನು ಸರ್?
4: PUC ನಲ್ಲಿ ಅವರು ವಿಜ್ಞಾನವನ್ನು ಅಭ್ಯಾಸ
3: ಮಾಡಿ ಯಾವುದೇ ವಿಜ್ಞಾನವನ್ನ
4: PSPCMB
3: ಅಧ್ಯಯನ ಮಾಡಿದ್ರೆ ಅವ್ರಿಗೆ ಅವಕಾಶ ಇರುತ್ತೆ.
4: ಅವ್ರಿಗೆ ಅವಕಾಶ
3: UGC ಗೈಡ್ಲೈನ್ಸ್ ಪ್ರಕಾರ ಈಗ ಅದು ಕಡ್ಡಾಯವಾಗಿರೋದ್ರಿಂದ 10+2 ಮಾದರಿಯಲ್ಲಿ ಅವರು ಸೈನ್ಸ್ನ ಅಭ್ಯಾಸ ಮಾಡಿರಬೇಕು.
4: ಹೌದು.
3: ಇದೀಗ ನಿಮ್ಮ CBCS ಮೋಡ್ ನಲ್ಲಿ ನಡೆಯುತ್ತಲ್ವಾ ಸರ್?
4: ಹೌದು.
3: ಸೆಮಿಸ್ಟರ್ ವೈಸ್ ನಲ್ಲಿ ಪರೀಕ್ಷೆಗಳನ್ನ ಅವರು ಎದುರಿಸಬೇಕಾಗುತ್ತೆ.
4: ಹೌದು.
3: ಎಷ್ಟು ಪೇಪರ್ ಗಳಿರುತ್ತೆ ಸರ್ ಒಂದು ಸೆಮಿಸ್ಟರ್ ನಲ್ಲಿ?
4: BSc ನಲ್ಲಿ ಅವರು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು 2 ಭಾಷೆಗಳನ್ನ ಆಯ್ಕೆ ಮಾಡಿಕೊಂಡಿರ್ತಾರೆ. ಸೊ ಹಾಗೆ ಕನ್ನಡ, ಇಂಗ್ಲಿಷ್ ಆಗಿರ್ಬೋದು ಅಥವಾ ಇನ್ನ ಯಾವುದೇ ಇತರ ಕನ್ನಡ ಅದಲ್ದಲ್ಲೇ ಬೇರೆ ಆಗಿರ್ಬೋದು. ಸೊ ಅದಲ್ದಲ್ಲೇ 3 ವಿಷಯಗಳನ್ನ ಅವರು ಆಯ್ಕೆ ಮಾಡ್ಕೊಳ್ಬೇಕಾಗಿರುತ್ತೆ. ಈಗ ನಾನು ಹೇಳ್ದಂಗೆ ನೀವು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಹೇಗೆ ಹೇಳಿದ್ರಿ, ಹಾಗೆ ಕೆಮಿಸ್ಟ್ರಿ, ಬಾಟ್ನಿ, ಎನ್ವೈರನ್ಮೆಂಟಲ್ ಸೈನ್ಸ್
3: ತಗೊಂಡಿರ್ತಾರೆ.
4: ಈ 3 ವಿಷಯಗಳನ್ನ ಅವರು ಆಯ್ಕೆ ಮಾಡ್ಕೊಂಡಿರ್ತಾರೆ. ಫಸ್ಟ್ 2 ವರ್ಷದಲ್ಲಿ ಅವರು ಅಂದ್ರೆ 4 ಸೆಮಿಸ್ಟರ್ಗಳಲ್ಲಿ ಈ ಪರಿಸರ ವಿಜ್ಞಾನವನ್ನ ಯಾವ್ದಾರ ಒಂದು ಕೋರ್ಸ್ ಅನ್ನ ಅವರು ಆಯ್ಕೆ ಮಾಡ್ಕೊಂಡಿರ್ತಾರೆ, ಕಡ್ಡಾಯ ಮಾಡಿರ್ತೇವೆ. ಸೊ ಈಗ BSc ನಲ್ಲಿ ಫಂಡಮೆಂಟಲ್ಸ್ ಆಫ್ ಎನ್ವೈರನ್ಮೆಂಟಲ್ ಸೈನ್ಸ್ ಅನ್ನೋದು ಫಸ್ಟ್ ಸೆಮಿಸ್ಟರ್ ಅಲ್ಲಿ
3: ಇರುತ್ತೆ.
4: ಹಾಗೆ ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ಬಂದಾಗ ಇಕಾಲಜಿ ಅಂಡ್ ಇಕೋಸಿಸ್ಟಮ್ ಡೈನಾಮಿಕ್ಸ್ ಅಂತ ಹೇಳಿ ಇರುತ್ತೆ. ಸೊ ಹಾಗೆ 3-4 ಸೆಮಿಸ್ಟರ್ ಅಲ್ಲಿ ಒಂದೊಂದು ವಿಷಯವನ್ನ ಒಂದೊಂದು
3: ಹಂತ ಹಂತವಾಗಿ ಕಲಿತಾ
4: ಹೋಗ್ತಾರೆ. ಹಾಗೆ 2nd ವರ್ಷ ಬಂದಾಗ ಅವಾಗ್ಲೂ 3 ಮತ್ತೆ 4 ಸೆಮಿಸ್ಟರ್ ಅಲ್ಲಿ ಕಲಿತಾರೆ, ಒಂದೊಂದು ಕೋರ್ಸ್ ಇರುತ್ತೆ. ಹಾಗೆ 3nd ವರ್ಷದಲ್ಲಿ ಬಂದಾಗ ಈ ಲ್ಯಾಂಗ್ವೇಜ್ ಅನ್ನುವಂಥವು
3: ಇರೋದಿಲ್ಲ,
4: ಇಲ್ಲಿ ಈ ಪೇಪರ್ ಗಳ ಸಂಖ್ಯೆ
3: 3 ಆಗುತ್ತೆ.
4: ಸೊ ಹಾಗಾಗಿ ಪರಿಸರ ವಿಜ್ಞಾನದಲ್ಲಿ 1 ಕಡ್ಡಾಯ ಆಗಿರುತ್ತೆ, ಇನ್ನ 2 ಎಲೆಕ್ಟಿವ್ ಆಗಿರುತ್ತೆ. ಸೊ ಆ 3 ಇದರಲ್ಲಿ ಯಾವ್ದಾದ್ರು 2 ವಿಷಯಗಳನ್ನ ಅವರು ಆಯ್ಕೆ ಮಾಡ್ಕೊಳ್ಬಹುದು.
3: ಸರ್, ಈಗ 3nd ವರ್ಷಕ್ಕೆ ಅವ್ರು ಬಂದಿರ್ತಾರೆ, ಅಲ್ಲಿ ಏನಾದ್ರೂ ಈ ಪ್ರಾಜೆಕ್ಟ್ ಮಾಡೋದು ಆ ತರದ ಏನಾದ್ರು ಇದೆಯಾ ಅವರಿಗೆ?
4: ಬಿಎಸ್ಸಿ ನಲ್ಲಿ ನಾವು ಪರಿಸರ ವಿಜ್ಞಾನ ವಿಭಾಗದಲ್ಲಿ ಅದು ಯಾವ ತರ ಚಟುವಟಿಕೆ ಇಲ್ಲ. ಸೊ ಇವರಿಗೆ ಒತ್ತು ಕೊಟ್ಟು ವೈಜ್ಞಾನಿಕವಾಗಿ ಅವರಿಗೆ ಬಿಎಸ್ಸಿ ನಲ್ಲಿ ಏನೇನು ಕಲಿಬಹುದು, ಮುಂದೆ ಎಂಎಸ್ಸಿ ಅಥವಾ ಉನ್ನತ ಶಿಕ್ಷಣಕ್ಕೆ ಹೋದಾಗ ಅದನ್ನ ನಾವು ಕಲಿಸ್ಕೊಡುವಂತ ಪ್ರಯತ್ನ ನಾವು ಮಾಡ್ತೀವಿ ಬಿಎಸ್ಸಿ ನಲ್ಲಿ.
3: ಬರೀ ಅವರು ಇದು ಪ್ರಾಕ್ಟಿಕಲ್ ಸಂಬಂಧಪಟ್ಟಂಗೆ ಅಸೈನ್ಮೆಂಟ್ ಗಳನ್ನ ಸಬ್ಮಿಟ್ ಮಾಡಬೇಕಾಗಿರುತ್ತೆ.
4: ಹೌದು ಸರ್. ಈಗ ಪ್ರತಿ ಸೆಮಿಸ್ಟರ್ ಅಲ್ಲೂ ಸಹ ಇರ್ತಕ್ಕಂತ ಆಯಾ ಕೋರ್ಸ್ಗಳ ಬಗ್ಗೆ ಇಂಟರ್ನಲ್ ಮಾರ್ಕ್ಸ್ ಎಷ್ಟಿರುತ್ತೆ, ಆಮೇಲೆ ಟರ್ಮ್ ಎಂಡ್ ಎಕ್ಸಾಮಿನೇಷನ್ ಅಲ್ಲಿ ಎಷ್ಟಿರುತ್ತೆ ಅಂತೇಳಿ ಹುಡುಗರಿಗೆ ಆಲ್ರೆಡಿ ಗೊತ್ತಿದೆ, 80-20 ಅಂತ ಹೇಳಿ. ಸೊ ಆ ಮಾದರಿಯಲ್ಲಿ ಅವರು ಪ್ರತಿ ಸೆಮಿಸ್ಟರ್ ಬರ್ತಾರೆ. ಅದಂತ ಒಂದು ಸೆಮಿಸ್ಟರ್ ಅಲ್ಲಿ ಒಂದು ಪ್ರಾಕ್ಟಿಕಲ್ ಕಡ್ಡಾಯವಾಗಿರುತ್ತೆ. ಆ ಪ್ರಾಕ್ಟಿಕಲ್ ಅವರು ನಮ್ಮ ಕೇಂದ್ರ ಕಚೇರಿಗೆ ಬಂದು ಏನಕ್ಕೆ ಅಂತಂದ್ರೆ ನಾವು ಬೇರೆ ಕಡೆ ಮಾಡೋದಕ್ಕೆ ಅವಕಾಶ ಇಲ್ಲ,
3: ಲ್ಯಾಬೋರೇಟರಿ
4: ಅವಕಾಶ ಇಲ್ಲ. ಸೊ ಹಾಗಾಗಿ ಅವರು ಇಲ್ಲೇ ಬಂದು ಪ್ರಾಕ್ಟಿಕಲ್ಸ್ ನ ಆಫ್ಲೈನ್ ಮೋಡ್ ನಲ್ಲಿ ಅವರು ಇಲ್ಲೇ ಬಂದು ಕಲಿಬೇಕಾಗಿರುತ್ತೆ. ನಾವು ಏನು ಪ್ರಾಕ್ಟಿಕಲ್ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ನಾವು ಹೇಳ್ಕೊಡ್ತೇವೆ, ಅವನ್ನ ಕಲಿತು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಸಹ ನಾವು ಇಲ್ಲೇ ಕಂಡಕ್ಟ್ ಮಾಡ್ತೇವೆ.
3: ಕ್ಲಾಸ್ ಮುಗಿದ ತಕ್ಷಣ ಅಲ್ಲೇ
4: ಕಂಡಕ್ಟ್ ಮಾಡ್ತೀವಿ. ಸೊ ಹಾಗಾಗಿ ಅವರು ಎರಡು ಬಾರಿ ಇಲ್ಲಿ ಬರೋ ಅವಶ್ಯಕತೆ ಇರೋದಿಲ್ಲ. ಪ್ರತಿ ಪ್ರಾಕ್ಟಿಕಲ್ ಸೆಷನ್ ಇದ್ದಾಗ ಸೊ ಅವರು ಖುದ್ದಾಗಿ ಇಲ್ಲಿ ಹಾಜರಾಗಿ ನಾವು ಕೊಡ್ತಕ್ಕಂಥ ಎಕ್ಸ್ಪೆರಿಮೆಂಟ್ಗಳನ್ನ ಅವರು ಮುಗಿಸಿ ಅದಾದ ನಂತರ ಇಮ್ಮಿಡಿಯೇಟ್ಲಿ ಕೊನೆಯ ದಿನ ನಾವು ಅವರಿಗೆ ಪ್ರಾಯೋಗಿಕ ಪರೀಕ್ಷೆಯನ್ನು ನಡೆಸ್ತೇವೆ. ಸೊ ಪ್ರಾಕ್ಟಿಕಲ್ ಎಕ್ಸಾಮ್ ಆದ ನಂತರ ನಾವು ಎವ್ಯಾಲ್ಯೂಯೇಷನ್ ಮಾಡಿ ಈ ಥರ ಪ್ರತಿ ಸೆಮಿಸ್ಟರ್ಲ್ಲೂ ಇರ್ತಕ್ಕಂಥ ಪ್ರಾಕ್ಟಿಕಲ್ಸನ್ನ ನಾವು ಅವರು ಖುದ್ದಾಗಿ ಬಂದು ಇಲ್ಲೇ ಮಾಡಬೇಕು ಅಂತೇಳಿ ಅದು ನಮ್ಮ ಗೈಡ್ಲೈನ್ಸಲ್ಲಿ ಯು ಜಿ ಸಿ ಗೈಡ್ಲೈನ್ಸ್ ಪ್ರಕಾರನೇ ಇದೆ. ಸೊ ಯು ಜಿ ಸಿ ಗೈಡ್ಲೈನ್ ಪ್ರಕಾರನೇ ನಾವು ನಡೀತಾ ಇದೆ.
3: ಸರ್, ಈಗ ಸಾಮಾನ್ಯವಾಗಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಅಭ್ಯಾಸ ಮಾಡಲಿಕ್ಕೆ ಬರುವಂತವರು ಕೆಲಸ ಕಾರ್ಯಗಳಲ್ಲಿ ನಿರತರಾಗಿರುವಂತವರು, ಹಾಗಾಗಿ ಏನೋ ಅನಿವಾರ್ಯ ಕಾರಣಗಳಿಂದಾಗಿ ಅವರಿಗೆ ಪ್ರಾಕ್ಟಿಕಲ್ಗೋ ಥಿಯರಿ ಕ್ಲಾಸ್ಗೋ ಯಾವುದಕ್ಕೂ ಬರೋಕ್ಕಾಗಲಿಲ್ಲ. ಈಗ ನೀವು ಕಡ್ಡಾಯವಾಗಿ ಭಾಗವಹಿಸಬೇಕು ಅಂತ ಹೇಳಿದಿರಿ, ಕೇಂದ್ರ ಕಚೇರಿಗೆ ಬರಲಿಕ್ಕಾಗಲಿಲ್ಲ ಫಸ್ಟ್ ಸೆಮಿಸ್ಟರ್ ಅಲ್ಲಿ, ಅಂತವರು ಏನ್ ಮಾಡಬಹುದು? ಸೆಕೆಂಡ್ ಸೆಮಿಸ್ಟರ್ ಇದ್ದಾಗ ಅದಕ್ಕೆ ಅಟೆಂಡ್ ಮಾಡ್ಕೋಬಹುದಾ?
4: ಸರ್, ಒಂದು ಬಾರಿ ಅವರು ಪ್ರವೇಶಾತಿ ಪಡೆದಿದ್ದಾರೆ ಅಂತಂದ್ರೆ, ಸೊ ನಮ್ಮ ಯು ಜಿ ಸಿ ಗೈಡ್ಲೈನ್ಸ್ ಪ್ರಕಾರ N+2 ಅಂತೇಳಿ ಇದೆ ಸರ್. ಸೊ N+2 ಅಂತಂದ್ರೆ ಈಗ ಪ್ರಥಮ ವರ್ಷದಲ್ಲಿ ಅವರು ಪ್ರವೇಶಾತಿಯನ್ನು ಪಡೀತಾರೆ. ಹಾಗಾಗಿ ಪ್ರವೇಶಾತಿ ಪಡೆದ ನಿಟ್ಟಿನಲ್ಲಿ ಅವರು ಥಿಯರಿ ಅಥವಾ ಪ್ರಾಕ್ಟಿಕಲ್ ಯಾವ್ದಾದ್ರು ಅಬ್ಸೆಂಟ್ ಆದ್ರೆ ಅವರು ಮುಂದಿನ ವರ್ಷ ಅವರು ಒಟ್ಟಿಗೆ ಮಾಡ್ಕೋಬಹುದು. ಫಸ್ಟ್ ಸೆಮಿಸ್ಟರ್ದು ಪ್ಲಸ್ ಎರಡ್ ಸೆಮಿಸ್ಟರ್ದು ಒಂದೇ ಬಾರಿ ಅವರು ಮಾಡ್ಕೋಬಹುದು.
3: ಅವ್ರಿಗೆ ಸ್ವಲ್ಪ ಶ್ರಮ ಆಗುತ್ತೆ, ಕಂಪ್ಲೀಟ್ ಮಾಡ್ಕೋಬಹುದು.
4: ಏನಕ್ಕೆ ಅಂತಂದ್ರೆ ಅವ್ರಿಗೆ ಅವಕಾಶನ ಕಳ್ಕೊಂಡಿರ್ತಾರೆ, ಹಾಗಾಗಿ ಅವ್ರದ್ದು ವರ್ಕ್ ಲೋಡ್ ಏನಿರುತ್ತೆ ಅದು ಅವ್ರ ಜವಾಬ್ದಾರಿ ಆಗಿರುತ್ತೆ.
3: ಒಳ್ಳೇದು ಸರ್. ಇಷ್ಟೊತ್ತು ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಇರುವಂತಹ ಪರಿಸರ ವಿಜ್ಞಾನ ಅಧ್ಯಯನ ಮತ್ತು ಸಂಶೋಧನೆ ವಿಭಾಗದಲ್ಲಿ ಏನೇನು ಕಲೀಲಿಕ್ಕೆ ಅವಕಾಶಗಳಿವೆ ಸಾಕಷ್ಟು ವಿವರವಾಗಿ ನಮ್ಮ ಶ್ರೋತೃಗಳಿಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಿ. ಧನ್ಯವಾದಗಳು. ನಮಸ್ಕಾರ.
4: ನಮಸ್ಕಾರ.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪರಿಸರ ವಿಜ್ಞಾನ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿ ಇರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಡಾ ಜೆಎಸ್ ಚಂದ್ರಶೇಖರ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ ಕೇಳಿದಿರಿ. ಸಂದರ್ಶಕರು ಲಕ್ಷ್ಮೀನಾರಾಯಣ ಎಸ್. ಈ ಕಾರ್ಯಕ್ರಮದ ಮುಂದುವರೆದ ಭಾಗ ಸಂಜೆ 5:40. ಕೆಎಸ್ಒಯು ಮುಕ್ತವಾಣಿ.
3: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ.
0: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
2: ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು
3: ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು.
0: ಪುಸ್ತಕ ಪಾಠ ಅಧ್ಯಾಪಕರ ಪ್ರವಚನ ಮಾಹಿತಿ ಅಂಗೈಲೇ ಇರುವುದು.
2: ಶೀರ್ಷಿಕೆ ಗೀತೆ ರಚನೆ ಡಾಕ್ಟರ್ ಆರ್ ಸಂತೋಷ್ ನಾಯಕ್.
3: ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ. ನಿರ್ಮಾಣ ಎನ್ ಕೇಶವಮೂರ್ತಿ.

0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಆಕಾಶವಾಣಿ ಮೈಸೂರು, ವೇಳೆ ಸರಿಯಾಗಿ 7:30:38. ಈಗ ಸೇವಾವಾಹಿನಿ. ಮೈ ರಿಯಾಲ್ಟಿ 2026 ಮೈಸೂರಿನ ಅತಿ ದೊಡ್ಡ ಪ್ರಾಪರ್ಟಿ ಎಕ್ಸ್ಪೋ. ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ MBCF ಹಾಗೂ ಕ್ರೆಡೆ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇದೇ ತಿಂಗಳ 22-25. ಸ್ಥಳ ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನ ಮೈಸೂರು. ವಿಲ್ಲಾಗಳು, ನಿವೇಶನಗಳು, ಅಪಾರ್ಟ್ಮೆಂಟ್ಗಳು ಸಂಪೂರ್ಣ ಹವಾನಿಯಂತ್ರಿತ. ರಿಯಲ್ ಎಸ್ಟೇಟ್ನ ಭವಿಷ್ಯಕ್ಕೆ ಹೊಸ ಹೆಜ್ಜೆಯಡಿ. ಪ್ರೀಮಿಯಂ ಆಸ್ತಿಗಳು, ಸ್ಮಾರ್ಟ್ ಹೂಡಿಕೆಗಳು ಮತ್ತು ವಿಶೇಷ ಡೀಲ್ಗಳನ್ನ ಒಂದೇ ಸೂರಿನಡೆ ಅನ್ವೇಷಿಸಿ. ನಿಮ್ಮ ಸ್ಟಾಲ್ಗಳನ್ನ ಈಗಲೇ ಕಾಯ್ದಿರಿಸಿ. 9844-27-7284 ಮತ್ತೊಂದು 9444-80-619-69.
2: ಲಿಡ್ಕರ್ ವತಿಯಿಂದ ರಾಜ್ಯಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು 6 June ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್

0: ಟೆಕ್ನಾಲಜಿಯಲ್ಲಿದೆ.
1: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
0: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
1: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
0: ಲಿಡ್ಕರ್, ನಂಬಿಕೆ ನಿರಂತರ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
2: ಈಗ ಸೇವಾ ವಾಹಿನಿ 2025-2026 ಸಾಲಿನಲ್ಲಿ SSLC ಪರೀಕ್ಷೆಯಲ್ಲಿ ಪ್ರಥಮ ಪ್ರಯತ್ನದಲ್ಲಿ 60-75% ಅಂಕ ಪಡೆದ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ 7,000 ರೂಪಾಯಿಗಳು ಮತ್ತು 75%ಕ್ಕಿಂತ ಹೆಚ್ಚು ಅಂಕ ಪಡೆದ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ 15,000 ರೂಪಾಯಿಗಳ ಪ್ರೋತ್ಸಾಹಧನವನ್ನು ಮಂಜೂರು ಮಾಡಲಾಗುತ್ತದೆ. ಗಮನಿಸಿ, ಆದಾಯ ಮಿತಿ ಇರುವುದಿಲ್ಲ. ರಾಜ್ಯ ಪಠ್ಯಕ್ರಮ ಸಿಬಿಎಸ್ಇ ಐಸಿಎಸ್ಇ ಪಠ್ಯಕ್ರಮದಲ್ಲಿ 2026 SSLC ಪರೀಕ್ಷೆಯಲ್ಲಿ 60%ಕ್ಕೂ ಹೆಚ್ಚಿನ ಅಂಕ ಪಡೆದ ಎಲ್ಲ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ತಮ್ಮ ಖಾತೆಗೆ ಆಧಾರ್ ಸೀಡ್ ಆಗಿರುವ ಬಗ್ಗೆ ಖಚಿತಪಡಿಸಿಕೊಂಡು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಿದ ನಂತರ ಆನ್ಲೈನ್ ಸ್ವೀಕೃತಿಯೊಂದಿಗೆ SSLC ಅಂಕಪಟ್ಟಿ, ಆಧಾರ್ ಪ್ರತಿ, ಜಾತಿ ಪ್ರಮಾಣ ಪತ್ರದ ನಕಲು ಪ್ರತಿಗಳನ್ನು ಸಂಬಂಧಿಸಿದ ಶಾಲಾ ಮುಖ್ಯೋಪಾಧ್ಯಾಯರಿಂದ ದೃಢೀಕರಿಸಿ ಸಹಾಯಕ ನಿರ್ದೇಶಕರು ಗ್ರೇಡ್ 1 ಅವರ ಕಚೇರಿ, ಸಮಾಜ ಕಲ್ಯಾಣ ಇಲಾಖೆ, ಬಾಬು ಜಗಜೀವನ್ ರಾಮ್ ಕಟ್ಟಡ, ಆದಿಪಂಪ ರಸ್ತೆ, ಪಡುವಾರಹಳ್ಳಿ, ಮೈಸೂರು ಇವರಿಗೆ ಸಲ್ಲಿಸಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0821-2520-910. ಸೇವಾ ವಾಹಿನಿ ಕೇಳುತ್ತಿದ್ದರೆ ಆಕಾಶವಾಣಿ ಮೈಸೂರು. ಸಮಯ 7:34 ಇನ್ನು ಮುಂದೆ ಪ್ರಕಟಣೆ, ಆನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು. ಬೆಂಗಳೂರು ಕೇಂದ್ರದ ಸಹಪ್ರಸ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಭಾರತ ನಾರ್ವೆ ವ್ಯಾಪಾರ ಸಂಶೋಧನಾ ಶೃಂಗಸಭೆ, ನವೋದ್ಯಮ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಭಾರತದಲ್ಲಿ ಹೂಡಿಕೆಗೆ ವಿಫುಲ ಅವಕಾಶ, ಪ್ರಧಾನಿ ನರೇಂದ್ರ ಮೋದಿ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯು ಭಾರತವನ್ನು ಆತ್ಮವಿಶ್ವಾಸ ಮತ್ತು ಸಮರ್ಥ ರಾಷ್ಟ್ರವಾಗಿ ಪರಿವರ್ತಿಸಿದೆ, ಸಚಿವ ರಾಜನಾಥ್ ಸಿಂಗ್. ಕೊಲ್ಲಿ ರಾಷ್ಟ್ರಗಳ ನಾಯಕರ ಮನವಿ ಮೇರೆಗೆ ಇರಾನ್ ಮೇಲಿನ ನಿಯೋಜಿತ ದಾಳಿ ತಡೆ ಹಿಡಿಯಲಾಗಿದೆ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಗೆದ್ದ ಸನ್ ರೈಸರ್ಸ್ ಹೈದರಾಬಾದ್ ತಂಡ ಪ್ಲೇ ಆಫ್ ಪ್ರವೇಶ. ವಾರ್ತೆಗಳ ವಿವರ. ವಿದೇಶಿ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಓಸ್ಲಾದಲ್ಲಿ ನಿನ್ನೆ ನಡೆದ ಭಾರತ ನಾರ್ವೆ ವ್ಯಾಪಾರ ಮತ್ತು ಸಂಶೋಧನಾ ಶೃಂಗಸಭೆಯಲ್ಲಿ ಪಾಲ್ಗೊಂಡಿದ್ದರು. ಈ ವೇಳೆ ರಾಜಕುಮಾರ ಹಾಕಾನ್ ಮತ್ತು ನಾರ್ವೆಯ ಪ್ರಧಾನಿ ಜೋನಾಸ್ ಸ್ಟೋರ್ ಕೂಡ ಶೃಂಗಸಭೆಯಲ್ಲಿ ಭಾಗವಹಿಸಿದ್ದರು. ಶೃಂಗವನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ವ್ಯಾಪಾರ ಮತ್ತು ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಟಿಇಪಿಎ ಜಾರಿಗೆ ಬಂದ ತರುವಾಯ ದ್ವಿಪಕ್ಷೀಯ ವಾಣಿಜ್ಯ ಮತ್ತು ಹೂಡಿಕೆಯ ಬೆಳವಣಿಗೆಯನ್ನು ಶ್ಲಾಘಿಸಿದರು. ಟಿಇಪಿಎಯ ಅಡಿಯಲ್ಲಿ 100 ಶತಕೋಟಿ ಅಮೆರಿಕನ್ ಡಾಲರ್ ಹೂಡಿಕೆಯ ಗುರಿಯನ್ನು ಸಾಧಿಸಲು ಮತ್ತು ಅದರ ಪರಿಣಾಮವಾಗಿ ಭಾರತದಲ್ಲಿ 1 ದಶಲಕ್ಷ ಉದ್ಯೋಗಗಳ ಸೃಷ್ಟಿಗೆ ಎರಡೂ ಕಡೆಯ ಪಾಲುದಾರರು ಪ್ರಯತ್ನಗಳನ್ನು

0: ಆಗಬೇಕು ಎಂದು ಅವರು ಒತ್ತಿ ಹೇಳಿದರು. ಭಾರತದ ಬಲವಾದ ಬೆಳವಣಿಗೆಯ ಪಥ ಜನಸಂಖ್ಯಾ ಲಾಭಾಂಶ, ಪ್ರತಿಭಾವಂತ ಮತ್ತು ಮಹತ್ವಾಕಾಂಕ್ಷೆಯ ಯುವಕರು, ದೃಢವಾದ ವ್ಯಾಪಾರ ಅಭ್ಯಾಸಗಳು, ಹೂಡಿಕೆದಾರ ಸ್ನೇಹಿ ನಿಯಂತ್ರಕ ಚೌಕಟ್ಟು ಮತ್ತು ಸ್ಪರ್ಧಾತ್ಮಕ ಒಕ್ಕೂಟ ವ್ಯವಸ್ಥೆಯ ಮನೋಭಾವವನ್ನು ಅವರು ಬಿಂಬಿಸಿದರು. ನೀಲಿ ಆರ್ಥಿಕತೆ, ಹಡಗು ನಿರ್ಮಾಣ, ಹಸಿರು ಪರಿವರ್ತನೆ, ನವೀಕರಿಸಬಹುದಾದ ಇಂಧನ, ಆರೋಗ್ಯ ತಂತ್ರಜ್ಞಾನ, ನಿರ್ಣಾಯಕ ಖನಿಜಗಳು ಮತ್ತು ನವೋದ್ಯಮಗಳಂತಹ ಪ್ರಮುಖ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡಲು ಭಾರತದಲ್ಲಿ ವಿಪುಲ ಅವಕಾಶಗಳಿವೆ ಎಂದು ನಾರ್ವೆ ಹೂಡಿಕೆದಾರರಿಗೆ ಮನವರಿಕೆ ಮಾಡಿಕೊಟ್ಟರು. ದೇಶದ ಪ್ರಮಾಣ ಹೆಚ್ಚುತ್ತಿರುವ ಇಂಧನ ಬೇಡಿಕೆಗಳು, ಹವಾಮಾನ ಬದ್ಧತೆಗಳು ಮತ್ತು ನವೀಕರಿಸಬಹುದಾದ ಇಂಧನ, ಗ್ರಿಡ್ ಮೂಲಸೌಕರ್ಯ, ಹಸಿರು ಹೈಡ್ರೋಜನ್ ಮತ್ತು ಶುದ್ಧ ಇಂಧನದಲ್ಲಿ ತ್ವರಿತ ವಿಸ್ತರಣೆಯನ್ನು ಒತ್ತಿ ಹೇಳಿದ ಪ್ರಧಾನಿ ನರೇಂದ್ರ ಮೋದಿ ಭಾರತದ ಮಹತ್ವಾಕಾಂಕ್ಷೆಯ ಹಸಿರು ಪರಿವರ್ತನೆಯ ಕಾರ್ಯಸೂಚಿಯನ್ನು ಒತ್ತಿ ಹೇಳಿದರು. ಶುದ್ಧ ಇಂಧನ ಹೂಡಿಕೆಗಳು ಕಡಲ ವಲಯದ ಡಿಕಾರ್ಬೋನೈಸೇಷನ್, ಸಾಗರ ಸುಸ್ಥಿರತೆ ಮತ್ತು ಹವಾಮಾನ ಹಣಕಾಸು ಕ್ಷೇತ್ರದಲ್ಲಿ ನಾರ್ವೆಯ ಜಾಗತಿಕ ನಾಯಕತ್ವವನ್ನು ಅವರು ಶ್ಲಾಘಿಸಿದರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯು ಭಾರತವನ್ನು ಬಲವಾದ, ಆತ್ಮವಿಶ್ವಾಸದ ಮತ್ತು ಸಮರ್ಥ ರಾಷ್ಟವಾಗಿ ಪರಿವರ್ತಿಸಲು ಸಾಕ್ಷಿಯಾಗಿದೆ ಎಂದು ಬಣ್ಣಿಸಿದ್ದಾರೆ. ಹನೋಯ್ನಲ್ಲಿ ನಿನ್ನೆ ಭಾರತೀಯ ವಲಸಿಗರನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಭಾರತವು ಮೊದಲು ಬಳಸದಿರುವ ನೀತಿಗೆ ಬದ್ಧವಾಗಿದ್ದರೂ ಪರಮಾಣು ಬ್ಲಾಕ್ಮೇಲ್ಗೆ ಮಣಿಯುವುದಿಲ್ಲ ಮತ್ತು ಯಾವುದೇ ಶತ್ರುಗಳ ದುಸ್ಸಾಹಸಕ್ಕೆ ದೃಢವಾಗಿ ಪ್ರತಿಕ್ರಿಯಿಸಲು ಸಿದ್ಧವಾಗಿದೆ ಎಂದು ಪ್ರತಿಪಾದಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಸಾಧಿಸಿದ ಅಭೂತಪೂರ್ವ ಪ್ರಗತಿಯಿಂದಾಗಿ ಅಂತಾರಾಷ್ಟೀಯ ವೇದಿಕೆಯಲ್ಲಿ ಭಾರತದ ಹೆಚ್ಚುತ್ತಿರುವ ಸ್ಥಾನಮಾನವನ್ನು ಅವರು ಬಿಂಬಿಸಿದರು. ಸೆಮಿಕಂಡಕ್ಟರ್ ವಲಯದಲ್ಲಿ ಭಾರತವು ವೇಗವಾಗಿ ಮುನ್ನಡೆಯುತ್ತಿದೆ ಎಂದು ಒತ್ತಿ ಹೇಳಿದ ಸಚಿವರು, ಇದು ಕೇವಲ ತಾಂತ್ರಿಕ ಪ್ರಗತಿಯ ಕಥೆಯಲ್ಲ, ನವಭಾರತದ ಕಥೆಯೂ ಆಗಿದೆ ಎಂದು ಅವರು ಹೇಳಿದರು. ಜಾಗತಿಕ ಶಾಂತಿ ಹಂಚಿಕೆಯ ಬೆಳವಣಿಗೆ ಮತ್ತು ಸಮೃದ್ಧಿಗಾಗಿ ಭಾರತದೊಂದಿಗೆ ಪಾಲುದಾರರಾಗಲು ಸಚಿವರು ಅಂತಾರಾಷ್ಟೀಯ ಸಮುದಾಯವನ್ನು ಆಹ್ವಾನಿಸಿದರು. ಹಾಗೆಯೇ ರಾಷ್ಟ್ರ ನಿರ್ಮಾಣಕ್ಕೆ ಕೊಡುಗೆ ನೀಡುವಂತೆ ಭಾರತೀಯ ವಲಸಿಗರನ್ನು ಒತ್ತಾಯಿಸಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಛತ್ತೀಸ್ಗಢದ ಬಸ್ತಾರ್ ವಿಭಾಗೀಯ ಕೇಂದ್ರ ಕಚೇರಿ ಜಗದಾಲ್ಪುರದಲ್ಲಿ ಕೇಂದ್ರ ವಲಯ ಮಂಡಳಿಯ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಭೆಯಲ್ಲಿ ಛತ್ತೀಸ್ಗಢ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡದ ಮುಖ್ಯಮಂತ್ರಿಗಳು ಮತ್ತು ಹಿರಿಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ನಿನ್ನೆ ಛತ್ತೀಸ್ಗಢಕ್ಕೆ ಭೇಟಿ ನೀಡಿದ ಅಮಿತ್ ಶಾ ಅವರು ಬಸ್ತಾರ್ ಜಿಲ್ಲೆಯ ನೇತನಾರ್ ಗ್ರಾಮದಲ್ಲಿ ಸಾರ್ವಜನಿಕ ಸೇವಾ ಕೇಂದ್ರವನ್ನು ಉದ್ಘಾಟಿಸಿದರು. ಕೋಲ್ಕತ್ತಾದ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಮಾಜಿ ಪ್ರಾಂಶುಪಾಲ ಸಂದೀಪ್ ಘೋಷ್ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ಪಶ್ಚಿಮ ಬಂಗಾಳ ಸರ್ಕಾರ ಔಪಚಾರಿಕ ಅನುಮತಿ ನೀಡಿದೆ. ಅಖ್ತರ್ ಅಲಿ ವರ್ಸಸ್ ಪಶ್ಚಿಮ ಬಂಗಾಳ ರಾಜ್ಯ ಮತ್ತು ಇತರರ ಪ್ರಕರಣದಲ್ಲಿ 2024 ಆಗಸ್ಟ್ 23 ಕೋಲ್ಕತ್ತಾ ಹೈಕೋರ್ಟ್ ನೀಡಿದ ಆದೇಶದ ನಂತರ ಈ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ಸಿಬಿಐನ ಭ್ರಷ್ಟಾಚಾರ ನಿಗ್ರಹ ಘಟಕವು 2024 ಆಗಸ್ಟ್ 24 ನಿಯಮಿತ ಪ್ರಕರಣವನ್ನು ದಾಖಲಿಸಿತ್ತು. ಸಂದೀಪ್ ಘೋಷ್ ಮತ್ತು ಇತರ 3 ಸಂಸ್ಥೆಗಳನ್ನು ಒಳಗೊಂಡ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ವಿವಿಧ ಖರೀದಿ ಮತ್ತು ಸಂಬಂಧಿತ ವಿಷಯಗಳಲ್ಲಿ ಆರ್ಥಿಕ ಅಕ್ರಮಗಳು ನಡೆದಿವೆ ಎಂದು ತನಿಖೆ ನಡೆಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕತಾರ್, ಸೌದಿ ಅರೇಬಿಯಾ ಮತ್ತು ಯುಎಇ ನಾಯಕರ ಮನವಿಯ ಮೇರೆಗೆ ಇರಾನ್ ಮೇಲೆ ಯೋಜಿತ ಮಿಲಿಟರಿ ದಾಳಿಯನ್ನು ತಡೆ ಹಿಡಿದಿರುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಟ್ರೂತ್ ಸೋಷಿಯಲ್ನಲ್ಲಿ ನಿನ್ನೆ ಮಾಹಿತಿ ಹಂಚಿಕೊಂಡಿರುವ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕತಾರ್ನ ಅಮೀರ್ ತಮೀಮ್ ಬಿನ್ ಅಹಮದ್ ಅಲ್ ಥಾನಿ, ಸೌದಿ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಅಲ್ ಸೌದ್ ಮತ್ತು ಯುಎಇ ಅಧ್ಯಕ್ಷ ಮೊಹಮ್ಮದ್ ಬಿನ್ ಜಾಯೀದ್ ಅಲ್ ನಹ್ಯಾನಿ ಅವರು ಮಂಗಳವಾರ ನಿಗದಿಯಾಗಿದ್ದ ದಾಳಿಯನ್ನು ಮುಂದೂಡುವಂತೆ ಕೇಳಿಕೊಂಡಿದ್ದಾರೆ ಎಂದು ಹೇಳಿದ್ದಾರೆ. ಅಮೆರಿಕ ಮತ್ತು ಪಶ್ಚಿಮ ಏಷ್ಯಾದ್ಯಂತ ದೇಶಗಳಿಗೆ ಸ್ವೀಕಾರಾರ್ಹವಾದ ಒಪ್ಪಂದವನ್ನು ಶೀಘ್ರದಲ್ಲೇ ತಲುಪಬಹುದು ಎಂದು ಅಮೆರಿಕ ಅಧ್ಯಕ್ಷರು ಹೇಳಿದ್ದಾರೆ. ಪ್ರಸ್ತಾವಿತ ಒಪ್ಪಂದವು ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿಲ್ಲ ಎಂದು ಖಚಿತಪಡಿಸುತ್ತದೆ ಎಂದು ಅವರು ಹೇಳಿದರು. ಆದಾಗ್ಯೂ ಮಾತುಕತೆಗಳು ವಿಫಲವಾದರೆ ಅಲ್ಪಾವಧಿಯಲ್ಲಿ ಇರಾನ್ ಮೇಲೆ ದೊಡ್ಡ ಪ್ರಮಾಣದ ದಾಳಿಯನ್ನು ಪ್ರಾರಂಭಿಸಲು ಯುಎಸ್ ಮಿಲಿಟರಿ ಸಿದ್ಧವಾಗಿದೆ ಎಂದು ಅಧ್ಯಕ್ಷ ಟ್ರಂಪ್ ಎಚ್ಚರಿಸಿದ್ದಾರೆ. ಅಗತ್ಯವಿದ್ದರೆ ತಕ್ಷಣದ ಕ್ರಮಕ್ಕೆ ಸಿದ್ಧರಾಗಿರುವಂತೆ ರಕ್ಷಣಾ ಕಾರ್ಯದರ್ಶಿ ಪೀಟ್ ಎಕ್ಸೆತ್, ಜಂಟಿ ಮುಖ್ಯಸ್ಥರ ಅಧ್ಯಕ್ಷ ಜನರಲ್ ಡೇನಿಯಲ್ ಕೇನ್ ಮತ್ತು ಯುಎಸ್ ಮಿಲಿಟರಿಗೆ ಸೂಚನೆ ನೀಡಿದ್ದೇನೆ ಎಂದು

0: ಅವರು ತಿಳಿಸಿದ್ದಾರೆ. ಕೇಂದ್ರ ಬಂದರು ಹಡಗು ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ್ ಸೋನೋವಾಲ್ ನವದೆಹಲಿಯಲ್ಲಿ ದೇಶದಲ್ಲಿ ಬಹುನಿರೀಕ್ಷಿತ ವಾಟರ್ ಮೆಟ್ರೋ ಸೇವೆಗಳ ಆರಂಭದ ಕುರಿತು ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. 18 ನಗರಗಳಲ್ಲಿ ವಾಟರ್ ಮೆಟ್ರೋ ಸೇವೆಗಳನ್ನು ಪ್ರಾರಂಭಿಸುವ ಯೋಜನೆಯನ್ನು ಕೇಂದ್ರವು ಮುಂದಿಟ್ಟಿದೆ. ಮೊದಲ ಹಂತಕ್ಕೆ ಗುವಾಹಟಿಯನ್ನು ಗುರುತಿಸಲಾಗಿದೆ ಎಂದು ಕೇಂದ್ರ ಸಚಿವರು ಹೇಳಿದರು. ಶ್ರೀನಗರ, ಪಾಟ್ನಾ, ವಾರಣಾಸಿ, ಅಯೋಧ್ಯೆ ಮತ್ತು ಪ್ರಯಾಗ್ರಾಜ್ ಸೇರಿದಂತೆ ನಗರಗಳ ಮೊದಲ ಹಂತದ ಭಾಗವಾಗಿದ್ದರೆ ಅಸ್ಸಾಂನ ತೇಜ್ಪುರ ಮತ್ತು ದಿಬ್ರುಗಢವನ್ನು ಯೋಜನೆಯ ಎರಡನೇ ಹಂತಕ್ಕೆ ಪ್ರಸ್ತಾಪಿಸಲಾಗಿದೆ. ಸಚಿವಾಲಯವು ಏಕಕಾಲದಲ್ಲಿ ಕರಡು ರಾಷ್ಟೀಯ ಜಲ ಮೆಟ್ರೋ ನೀತಿ 2026 ಅಂತರ ಸಚಿವಾಲಯ ಸಮಾಲೋಚನೆಗಳಿಗಾಗಿ ವಿತರಿಸಿದೆ. ಇದು ನಗರ ಜಲ ಸಾರಿಗೆಗಾಗಿ ರಾಷ್ಟೀಯ ಚೌಕಟ್ಟನ್ನು ಔಪಚಾರಿಕಗೊಳಿಸುವ ಪ್ರಯತ್ನವನ್ನು ಸೂಚಿಸುತ್ತದೆ. ಉದ್ದೇಶಿತ ಜಾರಿ ಒಳನಾಡು ಜಲಮಾರ್ಗಗಳನ್ನು ದಕ್ಷ, ಸುಸ್ಥಿರ ಮತ್ತು ಆಧುನಿಕ ಸಾರ್ವಜನಿಕ ಸಾರಿಗೆ ಕಾರಿಡಾರ್ಗಳಾಗಿ ಪರಿವರ್ತಿಸುವ ಗುರಿಯನ್ನು ಹೊಂದಿದೆ. ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರ ವಿರುದ್ಧದ ಆರೋಪಗಳ ತನಿಖೆ ನಡೆಸುತ್ತಿರುವ ನ್ಯಾಯಾಧೀಶರ ತನಿಖಾ ಸಮಿತಿ ತನ್ನ ವರದಿಯನ್ನು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಸಂಸತ್ ಭವನದಲ್ಲಿ ಸಲ್ಲಿಸಿದೆ. ನ್ಯಾಯಾಧೀಶರ ವಿಚಾರಣೆ ಕಾಯ್ದೆ 1968 ಅಡಿಯಲ್ಲಿ ಶಾಸನಬದ್ಧ ಅವಶ್ಯಕತೆಗಳಿಗೆ ಅನುಗುಣವಾಗಿ ಇದನ್ನು ಪ್ರಸ್ತುತಪಡಿಸಲಾಯಿತು. ಈ ವರದಿಯನ್ನು ಸಂಸತ್ತಿನ ಉಭಯ ಸದನಗಳಲ್ಲಿ ಸೂಕ್ತ ಸಮಯದಲ್ಲಿ ಮಂಡಿಸಲಾಗುತ್ತದೆ. ಕಳೆದ ವರ್ಷ 12 ಲೋಕಸಭಾ ಸ್ಪೀಕರ್ ಅವರು ಈ ಸಮಿತಿಯನ್ನು ರಚಿಸಿದ್ದರು. ನ್ಯಾಯಾಧೀಶರ ತನಿಖಾ ಸಮಿತಿಯ ಅಧ್ಯಕ್ಷ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಅರವಿಂದ್ ಕುಮಾರ್, ಬಾಂಬೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಶ್ರೀ ಚಂದ್ರಶೇಖರ್ ಮತ್ತು ಕರ್ನಾಟಕ ಹೈಕೋರ್ಟ್ನ ಹಿರಿಯ ವಕೀಲ ಬಿವಿ ಆಚಾರ್ಯ ಅವರು ನ್ಯಾಯಾಧೀಶರ ತನಿಖಾ ಸಮಿತಿಯ ವರದಿಯನ್ನು ಓಂ ಬಿರ್ಲಾ ಅವರಿಗೆ ಸಲ್ಲಿಸಿದರು. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ದ 5 ಜಯ ಸಾಧಿಸಿತು. ಈ ಮೂಲಕ ಪ್ಲೇಆಫ್ಗೆ ಅರ್ಹತೆ ಪಡೆಯಿತು. ಮೊದಲು ಬ್ಯಾಟಿಂಗ್ ಮಾಡಿದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು 20 ಓವರ್ಗಳಲ್ಲಿ 7 180 ರನ್ ಗಳಿಸಿತು. ಗೆಲುವಿನ ಗುರಿ ಬೆನ್ನತ್ತಿದ ಸನ್ರೈಸರ್ಸ್ ಹೈದರಾಬಾದ್ ತಂಡವು ಇಶಾನ್ ಕಿಶೋರ್ ಅವರ 70 ರನ್ಗಳ ಸಹಾಯದಿಂದ 19 ಓವರ್ಗಳಲ್ಲಿ 5 ಕಳೆದುಕೊಂಡು ಗೆಲುವಿನ ನಗೆ ಬೀರಿತು. ಈ ಮೂಲಕ ಸನ್ರೈಸರ್ಸ್ ಹೈದರಾಬಾದ್ ತಂಡವು 16 ಅಂಕಗಳನ್ನು ಹೊಂದಿದ್ದು ಪ್ಲೇಆಫ್ಗೆ ಪ್ರವೇಶ ಪಡೆಯಿತು. ಇದಕ್ಕೂ ಮೊದಲು ಗುಜರಾತ್ ಟೈಟನ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಈಗಾಗಲೇ ಪ್ಲೇಆಫ್ನಲ್ಲಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡಿವೆ. ಉಳಿದಿರುವ ಒಂದು ಸ್ಥಾನಕ್ಕಾಗಿ 5 ತಂಡಗಳಿಂದ ಪೈಪೋಟಿ ಏರ್ಪಟ್ಟಿದೆ. ಜೈಪುರದಲ್ಲಿ ನಡೆಯಲಿರುವ ಇಂದಿನ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನು ಎದುರಿಸಲಿದೆ. ಪಂದ್ಯವು ರಾತ್ರಿ 7:30 ಆರಂಭವಾಗಲಿದೆ. ಮಹಾರಾಷ್ಟದ ರಾಜ್ಯಪಾಲರಾದ ಜಿಷ್ಣುದೇವ್ ವರ್ಮಾ ನಿನ್ನೆ ಮುಂಬೈನ ಪಿಎಲ್ ದೇಶಪಾಂಡೆ ಅಕಾಡೆಮಿಯಲ್ಲಿ ಆಯೋಜಿಸಲಾಗಿದ್ದ ಮರಗೆಲಸದ ಪ್ರದರ್ಶನಕ್ಕೆ ಭೇಟಿ ನೀಡಿದರು. ಈ ಪ್ರದರ್ಶನದಲ್ಲಿ ಶಂಕರ್ ಬಾಬಾ ಪಾಪಲ್ಕರ್ ಅವರು ನಡೆಸುತ್ತಿರುವ ಆಶ್ರಯಧಾಮದಲ್ಲಿ ವಾಸಿಸುತ್ತಿರುವ ವಿಶೇಷಚೇತನ ಯುವ ಕಲಾವಿದರು ರಚಿಸಿದ ಅತ್ಯಂತ ಜಿಜ್ಞಾಸೆಯ ಮರದ ಶಿಲ್ಪಗಳು ಮತ್ತು ಕಲಾತ್ಮಕ ಕೃತಿಗಳನ್ನು ಪ್ರದರ್ಶಿಸಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ನಾರ್ವೆ ವ್ಯಾಪಾರ ಸಂಶೋಧನಾ ಶೃಂಗಸಭೆ, ನವೋದ್ಯಮ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಭಾರತದಲ್ಲಿ ಹೂಡಿಕೆಗೆ ವಿಪುಲ ಅವಕಾಶ, ಪ್ರಧಾನಿ ನರೇಂದ್ರ ಮೋದಿ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯು ಭಾರತವನ್ನು ಆತ್ಮವಿಶ್ವಾಸ ಮತ್ತು ಸಮರ್ಥ ರಾಷ್ಟ್ರವಾಗಿ ಪರಿವರ್ತಿಸಿದೆ, ಸಚಿವ ರಾಜನಾಥ್ ಸಿಂಗ್. ಕೊಲ್ಲಿ ರಾಷ್ಟ್ರಗಳ ನಾಯಕರ ಮನವಿ ಮೇರೆಗೆ ಇರಾನ್ ಮೇಲಿನ ಯೋಜಿತ ದಾಳಿ ತಡೆಹಿಡಿಯಲಾಗಿದೆ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ತಂಡ ಪ್ಲೇಆಫ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12:00.
1: ಆಕಾಶವಾಣಿ ಮೈಸೂರು, ವೇಳೆ ಸರಿಯಾಗಿ 7:45:30. ಈಗ ಚಿತ್ರಕಥೆಗಳ ಕಾರ್ಯಕ್ರಮ.
2: ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಾಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8 ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27 ಸಾಲಿನ ಪ್ರಿಕೆಜಿಯಿಂದ 10 ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
3: ಹಿಂಗ್ಯಾಕ ಅಯ್ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
4: ಆಶಕ್ಕ, ಈ ಕೂಸಿಗೆ ಈಗ 3 ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
3: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
5: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ

0: ಪ್ರಕಟಣೆ.
1: ಅಪೂರ್ವ ಸಂಗಮ ಚಿತ್ರಕ್ಕಾಗಿ ಜಿ ಉದಯಶಂಕರ್ ಅವರು ಬರೆದಿರುವ ಗೀತೆ ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಡಾ ರಾಜ್ಕುಮಾರ್ ಅವರು.

0: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಬಿಲ್ಡ್ ಅ ಕರಿಯರ್ ದಟ್ ಬ್ಯಾಲೆನ್ಸಸ್ ಮೈಂಡ್, ಬಾಡಿ ಅಂಡ್ ಫ್ಯೂಚರ್.
4: At JSS AHAR, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
5: Rajan Nagendra avara sangeetha nirdeshanadalli G. Udaya Shankar avara geete Anugraha chitrakkagi Nagendra avarondige haadiddare LR Ishwari.
6: ಬೋರಯ್ಯ.

ಏ ಅಮ್ಮಿ, ಉತ್ತರ ನಾನ್ ಹೇಳ್ತೀನಮ್ಮಿ. ನೀರಲ್ಲಿ ಮುಳುಗಿದವಳೆ ಅಡಿಕೆಯಮ್ಮಿ, ಕರಗಿದವಳೆ ಸುಣ್ಣನಮ್ಮಿ, ತೇಲಿದವಳೆ ಎಲೆಯಮ್ಮಿ.

0: ಅವರ್ ಯಾರು ಯಾಕದು ಹೇಳಬಲ್ಲಿರ?
1: ಓಹೋ ಹೇಳುವೆ ಹೇಳುವೆ.

ಅಪರಂಜೆ ಚಿತ್ರಕ್ಕಾಗಿ ವಿಜಯ ನರಸಿಂಹ ಅವರು ಬರೆದಿರುವ ಗೀತೆ, ಎಂ ರಂಗರಾವ್ ಸಂಗೀತ ನಿರ್ದೇಶನ ಮಾಡಿದ್ದಾರೆ, ಗೀತೆಯನ್ನು ಹಾಡಿದ್ದಾರೆ ವಾಣಿ ಜಯರಾಮ್.

0: राजस्थान, विदर्भ और पश्चिमी उत्तर प्रदेश में आज रात भी गर्मी बने रहने का अनुमान है। जम्मू और कश्मीर तथा पूर्वोत्तर भारत के कुछ हिस्सों में आज बादल गरजने के साथ बिजली गिरने की संभावना व्यक्त की गई है। और अब आज के समाचार पत्रों की सुर्खियों के साथ हैं मनोज।
1: धन्यवाद जागृति। आज प्रकाशित अखबारों ने अलग अलग खबरों को अपना शीर्षक बनाया है। दैनिक जागरण लिखता है, अमेरिका प्रतिबंध हटाए या लगाकर रखे, रूस से तेल खरीद जारी रखेगा भारत, सरकार की दो टूक, अपने देश की ऊर्जा जरूरत के हिसाब से तेल खरीदेंगे। हिंदुस्तान ने अमरीकी मीडिया रिपोर्ट के दावे को प्रमुखता दी है। ईरान का नया शांति प्रस्ताव भी खारिज। पंजाब केसरी ने लिखा है, ट्रंप ने युद्ध पूरी तरह खत्म करने के लिए रखी पांच शर्तें, जवाब में तेहरान ने भी पांच शर्तों की सूची थमाई। देशबंधु की खबर है, ईरान ने होर्मुज स्ट्रेट पर लागू की नई व्यवस्था, स्ट्रेट के प्रबंधन के लिए नया निकाय बनाने की घोषणा की गई है। नवभारत टाइम्स के अनुसार नीट पेपर लीक मामले में सीबीआई ने सोमवार को महाराष्ट्र के लातूर से 10वीं गिरफ्तारी की। सीबीआई का दावा, नीट से 10 दिन पहले मिले थे सवाल। अमर उजाला ने अपने संपादकीय पृष्ठ में प्रधानमंत्री मोदी की पांच देशों की यात्रा पर विश्लेषण दिया है। नए समीकरणों की उम्मीद शीर्षक से पत्र लिखता है, गहरे भू राजनीतिक संकटों और आर्थिक अनिश्चितताओं के दौर में प्रधानमंत्री मोदी की पांच देशों की छह दिवसीय यात्रा सिर्फ औपचारिक राजनयिक दौरा भर नहीं है, बल्कि इसके व्यापक कूटनीतिक, आर्थिक और सामरिक निहितार्थ भी हैं। दैनिक भास्कर की विशेष खबर ध्यान आकर्षित करती है, स्मार्ट से उबे लोग, बेसिक चीजों में सुकून की तलाश, जो गैजेट चुपचाप काम करे अब वही ज्यादा समझदार।
0: और अंत में मुख्य समाचार एक बार फिर, प्रधानमंत्री नरेंद्र मोदी ने भारत नॉर्वे व्यापार और अनुसंधान शिखर सम्मेलन में भारत EFTA समझौते के तहत 100 अरब डॉलर अमरीके निवेश और 10 लाख नौकरियों के सृजन का आह्वान किया। प्रधानमंत्री मोदी आज तीसरे भारत नॉर्डिक शिखर सम्मेलन में सभी पांच नॉर्डिक देशों के नेताओं से मुलाकात करेंगे। रक्षा मंत्री राजनाथ सिंह ने ऑपरेशन सिंदूर को भारत का मजबूत, आत्मविश्वासी और सक्षम राष्ट्र बनने का प्रतीक बताया। पश्चिम बंगाल सरकार ने वित्तीय अनियमितता मामले में आरजीकर मेडिकल कॉलेज के पूर्व प्राचार्य संदीप घोष पर मुकदमा चलाने की अनुमति दी। इसके साथ ही समाचार प्रभात का ये अंक समाप्त हुआ। नमस्कार।
2: आकाशवाणी प्रेजेंट्स मॉर्निंग न्यूज। गुड मॉर्निंग, आई एम अभिषेक मुखोपाध्याय। द हेडलाइंस, प्राइम मिनिस्टर नरेंद्र मोदी कॉल्स फॉर 100 बिलियन यूएस डॉलर इन्वेस्टमेंट एंड 1 मिलियन जॉब्स अंडर इंडिया EFTA एग्रीमेंट एट बिजनेस एंड रिसर्च समिट इन ओस्लो, नॉर्वे। Prime Minister Modi to meet leaders of all five Nordic nations at 3rd India-Nordic summit today. Defence Minister Rajnath Singh describes Operation Sindoor as testament to India's transformation into strong, confident and capable nation. Judges Inquiry Committee investigating allegations against Justice Yashwant Verma submits report to Lok Sabha Speaker Om Birla. West Bengal government allows ED to prosecute former principal of RG Corps Medical College Sandeep Ghosh in financial irregularity case. And in IPL cricket, Sunrisers Hyderabad secure playoff berth, beating Chennai Super Kings by 5 wickets. Prime Minister Narendra Modi attended the India-Norway Business and Research Summit in Oslo. Crown Prince Haakon and the Prime Minister of Norway, Jonas Gahr Støre, also participated in the summit. Addressing the business and research community, Prime Minister Modi appreciated the growth in bilateral trade and investments following the entry into force of Trade and Economic Partnership Agreement, TEPA. He underlined that stakeholders on both sides should make efforts to achieve the investment target of $100 billion under and the consequent creation of 1 million jobs in India.
3: EFTA countries se Bharat mein अगले 15 वर्षों में 100 बिलियन डॉलर इन्वेस्टमेंट और 1 मिलियन जॉब्स क्रिएट करने का लक्ष्य है। ये एम्बिशियस टारगेट है लेकिन अचीवेबल है, और भारत में आपके इन्वेस्टमेंट को आउटकम्स में बदलना, मैं आपको विश्वास से कहता हूं, ये हमारी गारंटी है।
2: Mr. Modi also underscored India's ambitious green transition agenda, emphasizing the country's scale, growing energy demands, climate commitments and rapid expansion in renewable energy, grid infrastructure, green hydrogen and clean energy.
3: 2030 tak humne 500 gigawatt clean energy aur 5 million ton green hydrogen produce karne ka target rakha hai. Green energy investment नॉर्वे वेल्थ फंड की भी प्राथमिकता है. मैं नॉर्वे को भारत के क्लीन एनर्जी फ्यूचर में अहम हिस्सेदार बनने के लिए आमंत्रित करता हूं.
2: द समिट वॉज ऑल्सो अटेंडेड बाई सीईओज ऑफ ओवर 50 कंपनीज एंड मोर देन 250 पार्टिसिपेंट्स फ्रॉम द नॉर्वेजियन एंड इंडियन बिजनेस एंड रिसर्च कम्युनिटीज. Earlier, in a gesture towards closer relations, Prime Minister Modi was awarded Grand Cross of the Royal Norwegian Order of Merit by His Majesty King Harald V of Norway. On Prime Minister's visit to Norway, Secretary West in the Ministry of External Affairs C.B. George said that India welcomes the decision by Norway to join the Indo-Pacific Oceans Initiative, as both the countries are leading maritime nations.
4: Recognizing the ambitious maritime Amrit Kal Vision 2047 of India, both leaders have called for scaling up the blue economy partnership, including in shipbuilding, green shipping, ship recycling, developing port infrastructure, training of seafarers, fisheries, aquaculture, and greening of ports.
2: Prime Minister Narendra Modi will attend the third India-Nordic summit today in Oslo, aimed at strengthening India's strategic partnership with Nordic nations in areas such as technology, renewable energy, defence, sustainability and trade. We have more from our correspondent.
5: Prime Minister Narendra Modi, along with his counterparts from five Nordic countries, will attend the third India-Nordic summit today. This summit will build upon the increased sectoral cooperation between India and the Nordic countries since the previous summit held in Copenhagen in 2022. The areas in focus are tech and innovation, sustainability, renewable energy and digitization. With TEPA in force, the summit will try to forge deeper trade and investment linkages. India's bilateral trade with this bloc currently stands at $19 billion. The summit will help in expanding our multifaceted cooperation with the region. It will also provide an opportunity to exchange views on global and regional issues of mutual interest. Prime Minister Modi will also hold bilateral meetings with the Prime Ministers of Denmark, Iceland and Finland on the margins of the summit. Sangeeta Godbole, Akashvani News, Oslo.
2: On the last leg of his five-nation visit, Prime Minister Narendra Modi will arrive in Rome, Italy on a two-day state visit today at the invitation of his Italian counterpart Giorgia Meloni. Prime Minister Modi will have bilateral talks with Prime Minister Meloni. He will also call on the President of Italy, Sergio Mattarella. Mr. Modi is scheduled to hold talks with business leaders to further promote trade and investment between the two countries. Defence Minister Rajnath Singh has described Operation Sindoor as a testament to India's transformation into a strong, confident and capable nation. Addressing the Indian diaspora in Hanoi yesterday, Mr. Singh asserted that while India remains committed to the no-first-use policy, it will not succumb to nuclear blackmail and stands ready to respond firmly to any enemy misadventure. He highlighted India's growing stature on the international stage due to the unprecedented progress achieved under the leadership of Prime Minister Narendra Modi. Union Minister for Health and Family Welfare Jagat Prakash Nadda held high-level bilateral meetings with counterparts and representatives from Thailand, Iran, the Netherlands, Sweden and Mauritius. The meeting was held on the sidelines of the 79th World Health Assembly in Geneva yesterday. In a social media post, Mr. Nadda said the discussions focus on strengthening cooperation in digital health, pharmaceuticals, resilient public health systems and advancing universal health coverage. Health Minister Nadda is currently in Switzerland to participate in the 79th World Health Assembly, which began yesterday and will continue till the 23rd of this month. This is Akashvani giving you the news. For quick news updates around the clock, follow us on X handle at AIR News Alerts. And for details of stories and more, log on to our website www.newsonair.gov.in and download News on AIR app. Judges Inquiry Committee investigating allegations concerning Justice Yashwant Verma submitted his report to the Lok Sabha Speaker Om Birla at the Parliament House. It was presented in accordance with the statutory requirements under the Judges Inquiry Act 1968. We have a report.
6: The committee was constituted on August 12 last year by the Lok Sabha Speaker to inquire into allegations against former High Court Judge Justice Yashwant Verma. The report will be laid in both Houses of Parliament in due course. Presiding Officer of Judges Inquiry Committee, Supreme Court Judge Justice Arvind Kumar, along with Chief Justice of Bombay High Court Justice Sri Chandrasekhar and Senior Advocate Karnataka High Court B.V. Acharya, presented the report of Judges Inquiry Committee to Mr. Birla. With Anand Kumar, Priya Mondal, Akashvani News, Delhi.
2: The West Bengal government has sanctioned the Enforcement Directorate ED to prosecute Sandeep Ghosh, former principal of R.J. Kaur Medical College and Hospital. The official government order released by the Chief Minister Subhendu Adhikari clears the deck for ED to prosecute Ghosh for alleged financial irregularities and money laundering. Expressing strong disapproval of the previous Trinamool Congress-led government in handling of the situation, Mr. Adhikari said that the TMC government had forcibly and unethically stalled the investigation process of this case for a long time. He said that no one is above the law and truth cannot be suppressed forever. The case also pertains to the rape and murder of a trainee doctor whose body was discovered on the 9th of August in 2024 in the hospital's seminar room, triggering widespread protest. Meanwhile, Central Bureau of Investigation, CBI, later took over the probe. Union Home Minister Amit Shah will chair the meeting of the Central Zonal Council today in Jagdalpur, the divisional headquarters of Bastar in Chhattisgarh. The meeting will be attended by the chief ministers and senior officials of Chhattisgarh, Madhya Pradesh, Uttar Pradesh and Uttarakhand. Later, Mr. Shah inaugurated a public service centre at Netenar village in Bastar district yesterday. We have more from a correspondent.
7: Union Home Minister Amit Shah said the government, under the leadership of Prime Minister Narendra Modi, will compensate for the large-scale economic, social and cultural losses suffered by the people of Bastar due to nationalism over the past six decades within the next 5 years. He said that out of nearly 200 security camps set up in Bastar division, around 70 camps will be converted into public service centers over the next 1.5 years and developed as hubs for tribal welfare. Mr. Shah said these service centers will provide facilities related to banking, Aadhaar, ration cards, skill training and all welfare schemes of the central and state government. Vikalp Shukla, Akashwani News, Raipur.
2: Government has debunked a claim circulating online alleging that the government is going to issue gold bonds to temples in exchange for temple gold reserves. The fact-check unit of the Press Information Bureau stated that the claim is fake. It added that the government has not made any such statement. The PIB has advised citizens to stay away from fake claims and always refer to official sources only for verified information. US President Donald Trump has said that he is holding off a planned military strike on Iran after requests from the leadership of Qatar, Saudi Arabia and the UAE, as serious negotiations are now underway. In a post on Truth Social, the US President said he had been asked by the Emir of Qatar, Tamim bin Hamad Al Thani, Saudi Crown Prince Mohammed bin Salman Al Saud, and UAE President Mohammed bin Zayed Al Nahyan to postpone the strike which was scheduled for today. President Trump said a deal acceptable to the United States and countries across West Asia could soon be reached. He added that the proposed agreement would ensure that Iran does not possess nuclear weapons. In IPL cricket, Sunrisers Hyderabad defeated Chennai Super Kings by 5 wickets in Chennai last night to secure a playoff berth. Put into bat first, Chennai Super Kings posted 180 for 7 in 20 overs, with Karthik Sharma being the highest scorer with 44 runs. In reply, Sunrisers Hyderabad overhauled the target, losing 5 wickets in 19 overs, riding on Ishan Kishan's 70 and Hendrik Claassen's 47 runs. Ishan Kishan was declared the player of the match. Today, Rajasthan Royals will face Lucknow Super Giants in Jaipur at 7:30 p.m. The India Meteorological Department IMD has forecast severe heatwave conditions today at places over Madhya Pradesh and Uttar Pradesh. Hot and humid weather conditions are expected to persist during the day over coastal Andhra Pradesh and Odisha. Rajasthan, Bidarbh and West Uttar Pradesh are expected to experience hot night conditions tonight. The weather agency also forecast heavy rainfall over Andaman and Nicobar Islands, Kerala, Mahe, Lakshadweep, Nagaland, Manipur, Mizoram, Tripura, Tamil Nadu, Puducherry and Karaikal. Thunderstorms and lightning are likely today over Bihar, Gangetic, West Bengal, Odisha, Jharkhand, Telangana, Jammu and Kashmir and some parts of northeast India. And now, for a look at today's newspapers, it's over to Nina Arakkal.
8: Thank you, Abhishek. Modi, the first Indian Prime Minister to visit Norway in more than four decades, is covered prominently by the dailies. Prime Minister urges peace in Ukraine, West Asia leads the pioneer. While the statesman leads with Prime Minister Modi, pushes tech, green ties in Norway. The Indian Express carries the picture of PM Modi receiving Norway's highest honour. The caption under the picture reads, PM Narendra Modi with King Harald V as he is conferred the Grand Cross of the Royal Norwegian Order of Merit in Oslo on Monday. The Economic Times, in its editorial Bringing It All Back Home, writes that the repatriation of 1,000-year-old Chola copper plates from Leiden University during Narendra Modi's visit to the Netherlands last weekend is a welcome assertion of India's proprietorial sovereignty. Excavated between 1687 and 1700 during the Dutch redevelopment of Nagapattinam, the two sets reveal a legacy of royal succession and maritime diplomacy. The return of Chola plates mirrors that of Piprava, Buddha relic gems and restitution of 657 stolen antiquities from the United States. UPSC to release prelims provisional answers, reports Hindustan Times about the UPSC to release the answer key soon after prelims exams to enhance transparency and uphold the highest standards of, to conduct the examination. Aaron Rye runs over away with PGA Championship, first English-born winner in more than a century, states the pioneer. And finally, India's bullet train dream inches closer to reality. The Financial Express says project is being executed with assistance from the government of Japan. And with that, it's back to you, Abhishek.
2: Thank you, Nina. And now, before we end the bulletin, the headlines once again. Prime Minister Narendra Modi calls for $100 billion investment and 1 million jobs under India-EFT agreement at Business and Research Summit in Oslo, Norway. Prime Minister Modi to meet leaders of all five Nordic nations at the third India-Nordic summit today. Defence Minister Rajnath Singh describes Operation Sindoor as testament to India's transformation into strong, confident and capable nation. Judges Inquiry Committee investigating allegations against Justice Yashwant Verma submits report to Lok Sabha Speaker Om Birla. West Bengal government allows ED to prosecute former principal of RG Kaur Medical College, Sandeep Ghosh, for financial irregularity case. And in IPL cricket, Sunrisers Hyderabad secure playoff berth, beating Chennai Super Kings by 5 wickets. And with that, we end the morning news. Have a nice day.
9: Akashavani, Mysore. Na Kasturiyavara, Pataladalli Papachi. ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ಎಸ್.
10: ಕೆರೆಯ ದಡದಲ್ಲಿ ಅರ್ಧವೃತ್ತಾಕಾರವಾಗಿ ಕುಳಿತಿದ್ದ ಆ ಪ್ರಾಣಿ ಪರಿಷತ್ತು ನೋಡುವುದಕ್ಕೆ ಬಹು ವಿಚಿತ್ರವಾಗಿತ್ತು. ಅದನ್ನು ಕಂಡರೆ ಎಂಥ ಅಳುಮುಖದವನಾದರೂ ನಗದಿರಲಾರ. ಎಲ್ಲ ಹಕ್ಕಿಗಳಿಗೂ ರೆಕ್ಕೆಗಳು ಮೈಗೆ ಅಂಟಿಕೊಂಡಿದ್ದುವು. ಅಳಿಲು ಈಲಿ ಮುಂತಾದವು ಚಳಿಯಿಂದ ನಡುಗುತ್ತಿದ್ದುವು. ಕೆಲವು ಗಟ್ಟಿಯಾಗಿ ಕೆಮ್ಮುತ್ತಿದ್ದುವು. ಎಲ್ಲಕ್ಕೂ ಒದ್ದೆ ಚಳಿ ನಡುಕ. ಹೀಗೆಯೇ ಕೊಂಚ ಹೊತ್ತು ಅವು ನೀರು ತೊಟಕಿಸುತ್ತಾ ಕುಳಿತಿದ್ದರೆ ಕೆಲವಕ್ಕೆ ನ್ಯೂಮೋನಿಯಾ ಜ್ವರ ಬರುವುದರಲ್ಲಿ ಸಂದೇಹವೇ ಇರಲಿಲ್ಲ. ಅಲ್ಲಿ ಆಗ ಎಲ್ಲರಿಗೂ ಬೇಕಾಗಿದ್ದದ್ದು ಒಂದೇ, ಮೈ ಒರೆಸಿಕೊಳ್ಳುವುದಕ್ಕೆ ಒಣಗಿದ ಟವಲುಗಳು. ಆದರೆ ಅವುಗಳನ್ನು ಎಲ್ಲಿಂದ ಒದಗಿಸುವುದು? ಯಾರು ತಂದುಕೊಡುವರು? ಒದ್ದೆ ಆರಲು ಇನ್ನೇನು ಉಪಾಯ ಎಂದು ಎಲ್ಲರೂ ಎಲ್ಲರನ್ನೂ ಕೇಳುತ್ತಿದ್ದರು. ಪಾಪಚ್ಚಿಯು ಇತರ ಪ್ರಾಣಿಗಳೊಡನೆ ಬಹಳ ಸಲಿಗೆಯಿಂದ ಸಂಭಾಷಿಸ ತೊಡಗಿದಳು. ಸಲಿಗೆಯ ಮಾತು ಆಗಿರಲಿ, ಮಾತು ಬೆಳೆಯುತ್ತಾ ಬೆಳೆಯುತ್ತಾ ಅವಳಿಗೂ ಕೋಳಿಗೂ ಒಂದು ಸಣ್ಣ ಜಗಳವೇ ಪ್ರಾರಂಭವಾಗಿ ಹೋಯಿತು. ಕೊನೆಗೆ ಕೋಳಿ, ನಿನಗಿಂತ ನನಗೆ ವಯಸ್ಸಾಗಿದೆ, ಎಷ್ಟಾದರೂ ನಾನು ಹಿರಿಯವಳು, ಚಿಕ್ಕವರು ದೊಡ್ಡವರ ಮೇಲೆ ಬಿದ್ದು ಮಾತನಾಡಕೂಡದು ಎಂದಿತು. ಪಾಪಚ್ಚಿಗೆ ಕೋಪ ಬಂತು. ಆದರೂ ಮೊದಲು ಕೋಳಿಯ ವಯಸ್ಸೇನೆಂದು ತಿಳಿದುಕೊಳ್ಳಬೇಕೆಂದು ಯೋಚಿಸಿ ಅವಳು ಕೋಳಿಯನ್ನು ಅನೇಕ ಸಲ ಕೇಳಿದಳು. ಆ ಕೋಳಿಯ ಹಠ ನೋಡಿ, ತಾನು ಹುಟ್ಟಿ ಎಷ್ಟು ವರ್ಷವಾಯಿತೆಂಬ ಗುಟ್ಟನ್ನು ಅದು ಕಡೆಗೂ ಬಿಚ್ಚಲೇ ಇಲ್ಲ. ಆದ್ದರಿಂದ ಜಗಳ ಅಲ್ಲಿಗೆ ಕೊನೆಗೊಂಡಿತು. ಬಿಳಿಯ ಇಲಿ ಒಳ್ಳೆಯ ಸೂಟಿಯಾದ ಪ್ರಾಣಿ, ಬುದ್ಧಿವಂತ. 4 ಜನರು ತೊಂದರೆಗೆ ಗುರಿಯಾದರೆ ನೋಡಿಕೊಂಡು ಸುಮ್ಮನಿರಲರ. ಸೇವಾ ತತ್ಪರ. ಎಲ್ಲರೂ ಒದ್ದೆಯನ್ನು ಆರಿಸಿಕೊಳ್ಳಲು ಅದು ಒಂದು ಉಪಾಯ ಹುಡುಕಿತು. ಎಲ್ಲರನ್ನೂ ತನ್ನ ಸುತ್ತ ಬರಮಾಡಿ ಕೂರಿಸಿಕೊಂಡಿತು. ನಾನು ಹೇಳುವುದನ್ನು ಸಾವಧಾನವಾಗಿ ಲಾಲಿಸಿ, ನಿಮ್ಮ ಒದ್ದೆ ಬೇಗನೆ ಆರುವ ಹಾಗೆ ನಾನು ಮಾಡುತ್ತೇನೆ. ನನ್ನ ಮಾತುಗಳು ಒಂದರ ಹಿಂದೊಂದು ಕಿವಿಯೊಳಕ್ಕೆಳಿದ ಹಾಗೆಲ್ಲ ನಿಮ್ಮ ಮೈ ಒದ್ದೆ ಆರಿ ಹೋಗುತ್ತೆ, ನೋಡುತ್ತೀರಿ ಎಂದು ಇಲಿ ಕಿರಿಚಿತು. ಎಲ್ಲರೂ ಬೆಪ್ಪಾದರು. ಇಲಿಯ ಉಪಾಯವೇನಿರಬಹುದೆಂದು ಎಲ್ಲರೂ ಕುತೂಹಲದಿಂದ ಇದಿರು ನೋಡಿದರು. ಸಂಗೀತಗಾರರಂತೆ ಇಲಿಯು ತನ್ನ ಗಂಟಲನ್ನು ಸರಿಪಡಿಸಿಕೊಂಡು, ಎಲ್ಲರೂ ಸಿದ್ಧವಾಗಿದ್ದೀರೋ? ಹಾಗಾದರೆ ಕೇಳಿ ಎಂದು ಪ್ರಾರಂಭಿಸಿತು. ಕೊಂಚ ಒಣ ವೇದಾಂತ ಹೇಳುತ್ತೇನೆ, ಅದನ್ನು ಕೇಳುತ್ತಾ ಕುಳಿತರೆ ನಿಮ್ಮ ರೆಕ್ಕೆಗಳೂ ಒಣಗುತ್ತವೆ. ದಯವಿಟ್ಟು ಯಾರೂ ನಡುವೆ ಮಾತನಾಡಬೇಡಿ. ಚೇತನಾತ್ಮಕವಾದ ಪಂಚಭೂತಗಳಿಂದ ಸೃಷ್ಟಿಸಲ್ಪಟ್ಟಿರುವ ಈ ಪ್ರಪಂಚಕ್ಕೆ ಚೈತನ್ಯ ಸ್ವರೂಪನಾದ ಪರಮಾತ್ಮನೇ ಮೂಲಾಧಾರನು. ಚೈತನ್ಯವೆಂಬುದು ಅನಾದಿನಿತ್ಯ, ಸ್ವಯಂ ಜ್ಯೋತಿ ಮತ್ತು ಅಖಂಡ. ಅದರಲ್ಲಿ ಜ್ಞಾನಾಜ್ಞೇಯಾತ್ಮಕವಾದ ಪ್ರಪಂಚವು ಇರಲಿ. ಇದಕ್ಕಿಂತ ಶುಷ್ಕವಾದದ್ದು ಇನ್ನೊಂದು ಈಗ ನೆನಪಿಗೆ ಬಂತು. ಅದನ್ನು ಕೇಳಿದರೆ ನಮ್ಮ ಕಾರ್ಯವು ಬೇಗ ಕೈಗೂಡುವುದು. ಸದ್ದು ಮಾಡಬೇಡಿರಿ. ನಮ್ಮ ದೇಶವು ಉತ್ತರ ಅಕ್ಷಾಂಶ 12-15 ಡಿಗ್ರಿಗಳವರೆಗೂ ಪ್ರಸರಿಸಿದೆ. ಸಮಭಾಜಕ ವೃತ್ತಕ್ಕೂ ಸಂಕ್ರಾಂತಿ ವೃತ್ತಕ್ಕೂ ಮಧ್ಯೆ ಇರುವ ಪ್ರದೇಶಗಳಲ್ಲಿ ಅಹೋರಾತ್ರಿಗಳ ವ್ಯತ್ಯಾಸ ಕಡಿಮೆ. ಮೇಷ ಸಂಕ್ರಮಣ ಕಾಲದಲ್ಲಿ ಸಮಭಾಜಕ ವೃತ್ತದಲ್ಲಿ ಸೂರ್ಯನು ನೆಟ್ಟಗೆ ನೆತ್ತಿಯ ಮೇಲೆ ಕಾಣುವನಷ್ಟೆ. ಆಗ ನಮ್ಮ ಸೀಮೆಯಲ್ಲಿ ಕೊಂಚ ಓರೆಯಾಗಿ ದಕ್ಷಿಣಕ್ಕೆ ಕಾಣುವನು. ಮುಂದೆ ಆಗ ಗಿಳಿ ಬೇಸರಿಕೆಯಿಂದ ಆಕಳಿಸುತ್ತ, ಸಾಕಪ್ಪ ಸಾಕು ಎಂದು ಹೇಳಿತು. ಇಲಿಗೆ ಕೋಪ ಬಂತು. ಆದರೂ ಜಾಣತನದಿಂದ ಗಿಳಿ ಹೇಳಿದ್ದನ್ನು ಕೇಳದೇ ಇದ್ದ ಹಾಗೆ ನಟಿಸಿ, ಯಾರೋ ಮಾತನಾಡಿದ ಹಾಗಿತ್ತು, ನೀವೋ ಎಂದು ಗಿಳಿಯ ಕಡೆ ತಿರುಗಿತು. ಎಲ್ಲರೂ ಆ ಕಡೆ ತಿರುಗಿದರು. ಗಿಳಿಯ ಮುಖ ಚಿಕ್ಕದಾಯಿತು. ಆದರೂ ನಾನಲ್ಲ ಸರ್ ಎಂದು ಸುಳ್ಳು ಹೊಡೆಯಿತು. ಅಲ್ಲವೋ, ಕ್ಷಮಿಸಿ. ಮುಂದೆ ದಿನೇ ದಿನೇ ಸೂರ್ಯನು ಉಚ್ಚನಾಗುತ್ತಾ ಜೂನ್ 21 ಅಂದರೆ ಕರ್ಕಾಟಕ ಸಂಕ್ರಮಣದಲ್ಲಿ ಅಹಸ್ಸು ಪರಮಾವಧಿಯನ್ನು ಹೊಂದುವುದು. ಪ್ರಾಣಿಗಳಿಗೆಲ್ಲ ಪೂರಾ ಬೇಜಾರು, ಕೋಪ. ನಮ್ಮ ಶಾಂತತೆಯು ಪರಮಾವಧಿಯನ್ನು ಹೊಂದಿಬಿಟ್ಟಿದೆ ಎಂದು ಕೋಳಿ ಕೂಗಿಯೇ ಬಿಟ್ಟಿತು. ಹಾಗಾದರೆ ನಾನೊಂದು ಉಪಾಯ ಹೇಳುತ್ತೇನೆ. ಮಾತಿನಿಂದ ಮೈ ಒದ್ದೆ ಹೋಗುವುದೇ ಇಲ್ಲ ಎಂದು ಹೆಂಟೆಗೊದ್ದ ಮುಖವನ್ನು ಕೆಂಪಗೆ ಮಾಡಿಕೊಳ್ಳುತ್ತಾ ಹೇಳಿತು. ಏನದು, ಹೇಳಿ ನೋಡೋಣ ಎಂದು ಎಲ್ಲರೂ ಏಕಕಂಠವಾಗಿ ಕೇಳಿಕೊಂಡರು. ಅದಕ್ಕೆ ಅದು, ಅದರ ಹೆಸರು ರೈಲೋಟ ಎಂದು ಹೇಳಿ ಸುಮ್ಮನಾಯಿತು. ಹಾಗೆಂದರೇನು ಎಂದು ಯಾರಾದರೂ ಕೇಳಲಿ. ಕೇಳಿದ ಮೇಲೆ ವಿವರಿಸಿದರಾಯಿತು, ಈಗಲೇ ಏಕೆ ಹೇಳಬೇಕು ಎಂದು ಅದರ ಜಂಬ. ಅದಕ್ಕೆ ತಕ್ಕ ಶಾಸ್ತಿಯಾಗಲೆಂದು ಎಲ್ಲರೂ ಕೊಂಚ ಹೊತ್ತು ಸುಮ್ಮನಿದ್ದರು. ಯಾರೂ ಕೇಳದಿದ್ದರೆ ಏನು ಗತಿ ಎಂದು ಹೆಂಟೆಗೊದ್ದಕ್ಕೆ ದಿಗಿಲು ಹತ್ತಿತು. ಎಲ್ಲರೂ ಒಬ್ಬರ ಮುಖವನ್ನೊಬ್ಬರು ನೋಡುತ್ತಾ ನಗುತ್ತಿದ್ದರು. ಕಡೆಗೆ ಪಾಪಚ್ಚಿಗೆ ಅದರ ಅವಸ್ಥೆಯನ್ನು ಕಂಡು ಕನಿಕರವಾಯಿತು. ರೈಲೋಟ ಅಂದರೆ ಏನು ಎಂದು ಅವಳು ಗಂಭೀರ ಸ್ವರದಲ್ಲಿ ಕೇಳಿದಳು. ಹೆಂಟೆಗೊದ್ದ ತಕ್ಷಣವೇ ಎದ್ದು, ವಿವರಿಸುವುದಕ್ಕಿಂತ ಓಡಿಸಿಯೇ ತೋರಿಸುತ್ತೇನೆ, ಬನ್ನಿ ಎಂದು ಹೇಳಿತು. ಮೊದಲು ತನ್ನ ಬಾಲದಿಂದ ಸುಮಾರು ಚಕ್ರಾಕಾರದಲ್ಲಿ ಒಂದು ಗೆರೆಯನ್ನೆಳೆಯಿತು. ಅನಂತರ ಎಲ್ಲರನ್ನೂ ಕರೆದು ತಂದು ಆ ಗೆರೆಯ ಮೇಲೆ ಅಲ್ಲಲ್ಲಿ ಕೊಂಚ ದೂರ ದೂರವಾಗಿ ನಿಲ್ಲಿಸಿತು. ರೈಲೋಟದಲ್ಲಿ 1, 2, 3 ಯಾವುದೂ ಇಲ್ಲವೆಂದು ಬೇಕು ಬೇಕಾದವರು ಬೇಕು ಬೇಕಾದ ಕಡೆ ಗೆರೆಯ ಮೇಲೋ ಗೆರೆಯ ಒಳಗೋ ಹೊರಗೋ ಹೇಗೋ ಓಡುವುದು. ಕಾಲು ಸೋತು ಸುಸ್ತಾಗಿ ಕೆಳಗೆ ಬೀಳುವ ತನಕ ಓಡಬಹುದೆಂದೂ ಹೇಳಿತು. ಎಲ್ಲರೂ ಓಡಿದರು. ಅಂತೂ ಇಂತೂ ಹೀಗೆ ಅರ್ಧ ಗಂಟೆ ಓಡಿದ ಮೇಲೆ ಎಲ್ಲರ ಮೈಯೂ ಆರಿತು. ಕೆಲವರಿಗೆ ಸೆಕೆಯಿಂದ ಬೆವರುವುದಕ್ಕೂ ಪ್ರಾರಂಭ. ಓಟ ಮುಗಿಯಿತು ಎಂದು ಹೆಂಟೆಗೊದ್ದ ಕೂಗಿತು. ಎಲ್ಲರೂ ಅದರ ಸುತ್ತ ಕುಳಿತು ಸುಧಾರಿಸಿಕೊಳ್ಳುತ್ತಿದ್ದರು. ಕೆಲವರು ರೈಲೋಟದಲ್ಲಿ ಗೆದ್ದವರು ಯಾರು ಎಂದು ಕೇಳಿದರು. ಈ ಪ್ರಶ್ನೆಗೆ ಉತ್ತರ ಹೇಳುವುದು ಕೊಂಚ ಕಷ್ಟವಾಗಿತ್ತು. ಪಾಪ ಹೆಂಟೆಗೊದ್ದ ಏನು ಹೇಳುವುದಕ್ಕೂ ತೋಚದೆ ಆಲೋಚನೆಯಲ್ಲಿಯೇ ಮುಳುಗಿತ್ತು. ಅದರ ಮುಖದ ಬಣ್ಣ ಕೊಂಚ ಕೊಂಚವಾಗಿ ಬದಲಾಯಿಸುತ್ತಾ ಕೊನೆಗೆ ರಕ್ತದಂತೆ ಕೆಂಪಾಯಿತು. ಕಡೆಗೆ ಎಲ್ಲರೂ ಗೆದ್ದರು, ಎಲ್ಲರಿಗೂ ಪಾರಿತೋಷಕವನ್ನು ಕೊಡಲಾಗುವುದು ಎಂದು ಹೇಳಿತು. ಪ್ರಾಣಿಗಳಿಗೆ ಹಿಡಿಯಲಾರದ ಸಂತೋಷ, ಜಯಘೋಷ, ಅವಾಂತರವೋ ಅವಾಂತರ ಎಲ್ಲವೂ ಆನಂದದಿಂದ ಕುಣಿದಾಡಿದುವು. ಬಹುಮಾನವನ್ನು ದಯಪಾಲಿಸುವವರು ಯಾರು ಎಂದು ಕೆಲವರು ಕೇಳಿದರು. ಅವಳು ಎಂದು ಹೆಂಟೆಗೊದ್ದ ಪಾಪಚ್ಚಿಯ ಕಡೆ ಬಾಲವನ್ನು ತೋರಿಸಿತು. ಸರಿ, ಎಲ್ಲರೂ ಪಾಪಚ್ಚಿಯನ್ನು ಬಹುಮಾನ ಬಹುಮಾನ ಎಂದು ಬೇಡಿದರು. ಪಾಪ, ಅವಳು ಏನು ಮಾಡಿಯಾಳು? ಅತ್ತರೆ ಯಾರೂ ಬಿಡುವ ಹಾಗಿಲ್ಲ. ಏನು ಕೊಡುವುದೆಂದು ಶ್ಯಾಮುವನ್ನಾದರೂ ಕೇಳಿ ತಿಳಿದುಕೊಳ್ಳುವ ಹಾಗಿರಲಿಲ್ಲ. ಜೇಬಿನಲ್ಲಿ ಕೈಯಿಟ್ಟು ಏನಾದರೂ ಇದೆಯೇ ಎಂದು ನೋಡಿದಳು. ಆಗ ಬೆಳಿಗ್ಗೆ ಪಕ್ಕದ ಮನೆ ಶಾರದಾ ಕೊಟ್ಟಿದ್ದ ಕಡಲೆಕಾಯಿ ಐದಾರು ಜೇಬಿನಲ್ಲಿರುವುದು ಅವಳಿಗೆ ಪತ್ತೆಯಾಯಿತು. ಸಿಪ್ಪೆ ಸುಲಿದು ಒಂದೊಂದು ಬೀಜವನ್ನು ಒಬ್ಬೊಬ್ಬರಿಗೆ ಕೊಟ್ಟಳು. ದೇವರ ದಯೆಯಿಂದ ಕಡಲೆಕಾಯಿ ಕಣ್ಣೀರಲ್ಲಿ ಅಷ್ಟು ನೆನೆದಿರಲಿಲ್ಲ. ಎಲ್ಲರಿಗೂ ಒಂದೊಂದು ಬೀಜದಂತೆ ಸರಿಯಾಗಿ ಹಂಚಿದಳು. ಅಲ್ಲಿಗೆ ಜೇಬು ಬರಿದಾಯಿತು. ಆಗ ಅವಳಿಗೆ ಯಾವ ಬಹುಮಾನವೂ ಬೇಡವೇ ಎಂದು ಇಲಿ ಕೇಳಿತು. ಅಗತ್ಯವಾಗಿ ಕೊಟ್ಟೇ ಕೊಡಬೇಕು, ಕೊಡದೇ ಇರುವುದು ಯಾವ ನ್ಯಾಯ ಎಂದು ಹೆಂಟೆಕೊದ್ದ ಕೇಳಿತು. ಯಾವ ವಿಚಿತ್ರ ಬಹುಮಾನವನ್ನು ಪ್ರಾಣಿಗಳು ತನಗೆ ಕೊಡಬಹುದೆಂದು ಪಾಪಚ್ಚಿ ಆಲೋಚಿಸಿದಳು. ಆದರೆ ಅಳಿಲು, ಅಮ್ಮ ನಿಮ್ಮ ಜೇಬಿನಲ್ಲಿ ಇನ್ನೇನಿದೆ ನೋಡಿ ಎಂದು ಬೇಡಿಕೊಂಡಿತು. ಪಾಪಚ್ಚಿ ಒಂದು ಸಣ್ಣ ರಬ್ಬರ್ ಚೂರನ್ನು ತೆಗೆದು ಹೆಂಟೆಗೊದ್ದನ ಕೈಗೆ ಕೊಟ್ಟಳು. ಅದನ್ನು ಆದರದಿಂದ ಸ್ವೀಕರಿಸಿ ಹೆಂಟೆಗೊದ್ದನು ಪಾಪಚ್ಚಿಯ ಸುತ್ತ ಎಲ್ಲರನ್ನೂ ಕರೆದು ಕೂರಿಸಿ, ಈ ದಿನ ಇಲ್ಲಿ ನೆರೆದಿರುವ ಮಹನೀಯರ ಪರವಾಗಿ ಅವರ ಜ್ಞಾಪಕಾರ್ಥಕವಾಗಿ ಈ ರಭ್ರ ವೃಕ್ಷ ರಸವನ್ನು ತಮಗೆ ಸಮರ್ಪಿಸುತ್ತೇವೆ, ಸ್ವೀಕರಿಸಬೇಕು ಮಹಾತಾಯಿ ಎಂದು ಒಂದು ಚಿಕ್ಕ ಉಪನ್ಯಾಸವನ್ನು ಕೊಟ್ಟಿತು. ಎಲ್ಲರೂ ಚಪ್ಪಾಳೆ ತಟ್ಟಿದರು. ಗಿಳಿ ಮಾತ್ರ ಈಗ ಹೇಳಿದ್ದು ಕನ್ನಡ ತಾನೇ ಎಂದು ಹೇಳಿ ಹೆಂಟೆಗೊದ್ದನ ಭಾಷಾ ಶೈಲಿಯನ್ನು ಕೊಂಚ ಹಾಸ್ಯ ಮಾಡಿತು. ಪಾಪಚ್ಚಿಗೆ ನಗು ಬಂತು. ಆದರೂ ಇತರರು ಅಷ್ಟು ಗಂಭೀರವಾಗಿರುವುದನ್ನು ಕಂಡು ಅವಳು ನಗುವನ್ನು ತಡೆದಳು. ತನ್ನ ಕೃತಜ್ಞತೆಯನ್ನು ಸೂಚಿಸುವ ಸಲುವಾಗಿ ಅವಳು ಯಾವ ಉಪನ್ಯಾಸವನ್ನೂ ಕೊಡಲಿಲ್ಲ. ಸುಮ್ಮನೆ ಕೈಜೋಡಿಸಿ ಸಭೆಗೆ ವಂದನೆಯನ್ನರ್ಪಿಸಿ ಬಹುಮಾನವನ್ನು ಮತ್ತೆ ಜೇಬಿನಲ್ಲಿರಿಸಿದಳು ಅಷ್ಟೆ. ಅನಂತರ ಎಲ್ಲರೂ ಕಡಲೆಕಾಯಿ ಬೀಜವನ್ನು ತಿಂದರು. ಕೆಲವರಿಗೆ ಅದರ ರುಚಿ ಗೊತ್ತಾಗುವಷ್ಟರಲ್ಲಿಯೇ ಬೀಜ ಒಳಕ್ಕೆ ಹೋಗಿಬಿಟ್ಟಿತಂತೆ. ಹಲ್ಲಿಮರಿಗೆ ಒಂದು ಅನಾಹುತವೇ ಆಯಿತು. ಬೀಜ ಗಂಟಲಲ್ಲಿ ಸಿಕ್ಕಿಕೊಂಡಿತು. ಏನು ಮಾಡುವುದು, ಪ್ರಾಣಕ್ಕೆ ಬಂತು. ಆದರೆ ಗಿಳಿ ಬಹಳ ಬುದ್ಧಿವಂತಿಕೆಯಿಂದ ಅದರ ಕುತ್ತಿಗೆಗೆ ಸರಿಯಾಗಿ ಒಂದು ಪೆಟ್ಟು ಕೊಟ್ಟು ಕಡಲೆಕಾಯಿ ಬೀಜವನ್ನು ಒಳಕ್ಕೆ ನುಗ್ಗಿತು. ಇಲ್ಲದಿದ್ದರೆ ಅದರ ಗತಿ ಏನಾಗುತ್ತಿತ್ತೋ ಶಿವನೇ ಬಲ್ಲ.
9: ನಾ ಕಸ್ತೂರಿಯವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದನ್ನು ಕೇಳಿದಿರಿ. ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ಎಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
11: ಇದು ಆಕಾಶವಾಣಿ ಮೈಸೂರು ಕೇಂದ್ರ FM 100.6. ವೇಳೆ ಸರಿಯಾಗಿ 8:41:45.
12: ಹಲೋ, ಇಸ್ ಇಟ್ 251-258?
13: ಯೆಸ್,
14: FM 100.6 ಆಕಾಶವಾಣಿ ಮೈಸೂರು.
15: ಸರ್, ಒಂದು ಹಾಡು ಬೇಕಿತ್ತು.
16: ಕೇಳು ಕೊಡುವೆ ನಿನಗೆ ನಾನೀಗ.
13: ಕರೆಗೊಂದು ಗೀತೆ,
16: ಕರೆಗೊಂದು ಗೀತೆ,
17: ನಿಮ್ಮ ಅಪೇಕ್ಷೆಯ ಗೀತೆಗಳು
9: ನಿಮ್ಮದೇ ಮೈಸೂರು ಬಾನುಲಿಯಲ್ಲಿ.
18: ಹೃದಯ ತುಂಬಿ
13: ಪ್ರತಿ ಮಂಗಳವಾರ ಬೆಳಿಗ್ಗೆ 8:30
19: ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ
17: ಕರೆ ಮಾಡಿ
9: 2512582
17: ಅಥವಾ 2515089
13: ಎಸ್ಟಿಡಿ ಕೋಡ್ 0821.
20: ಹಲೋ, ಮೋಹನ್ ಸ್ಪೀಕಿಂಗ್.
17: ನಿಮ್ಮ ಮೆಚ್ಚಿನ ಗೀತೆ
9: ಕೇಳಿ
13: ಆನಂದಿಸಿ.
11: ಕರೆಗೊಂದ ಗೀತೆ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಅನ್ನು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಿಮಗಾಗಲೇ ದೂರವಾಣಿ ಸಂಖ್ಯೆ ಗೊತ್ತಾಗಿದೆ, ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, 0821-251-252 ಮತ್ತೊಂದು 2515089. ಶ್ರೋತೃಗಳ ಗಮನಿಸಿ, ಈ ಕಾರ್ಯಕ್ರಮ 9:05 ತನಕ ಪ್ರಸಾರ ಆಗುತ್ತೆ. ಆಮೇಲೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಒಂದು ಚರ್ಚೆ ಇರುತ್ತೆ. ನಂತರ 9:35 ಕರೆಗೊಂದು ಗೀತೆ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಬನ್ನಿ, ನಮ್ಮ ಮೊದಲ ಕರೆ ಯಾರು, ಎಲ್ಲಿಂದ ನೋಡೋಣ. ನಮಸ್ಕಾರ ಆಕಾಶವಾಣಿ.
21: ಹಲೋ, ನಮಸ್ತೆ ಸರ್.
11: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
21: ಸರ್, ದಾವಣಗೆರೆ ಜಿಲ್ಲೆ ಹರಿಹರದಿಂದ ಸುರೇಶ್ ಬೆಣ್ಣೆ ಸರ್.
11: ಸುರೇಶ್ ಬೆಣ್ಣೆ ಅವ್ರಿಗೆ ಯಾವ ಹಾಡು ಬೇಕಾಗಿತ್ತು?
21: ಸರ್, ಪ್ರೇಮ ಪರ್ವ ಸರ್, ಅದರಲ್ಲಿ ಬಾ ಮೆಲ್ಲಗೆ ಅಂತ ಐತಲ್ಲ, ಆಗಿತ್ತಿರ್ಲಿ ಸರ್. ಈ ದಿನ
11: ಪ್ರೇಮ ಪರ್ವದಲ್ಲಿ ಬಾ ಮೆಲ್ಲಗೆ. ಫಿಲಂ ನೋಡಿದ್ದೀರಾ?
21: ಒಂದೇ ಒಂದ್ಸರಿ ನೋಡಿದ್ದೆ ಸರ್.
11: ಒಂದೇ ಒಂದ್ಸಲಿ? ಹಾ, ಮುರಳಿ ಅವರು ಮಾಡಿರೋದು, ಭವ್ಯ ಅವರು ಮಾಡಿರೋದು?
21: ಹೌದ್ ಸರ್, ಹೌದು, ಅದು ಗೊತ್ತಿದೆ ಸರ್. ಮುರಳಿ ಭವ್ಯ ಮತ್ತೆ ಸಿದ್ದಲಿಂಗಯ್ಯ ಅವರ ಮಗ ಸರ್ ಇವರು.
11: ಹೌದು ಹೌದು ಹೌದು. ಓಕೆ, ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ, ಕೇಳಿ ಸುರೇಶ್ ಅವರೇ.
21: ಓಕೆ ಸರ್, ನಮಸ್ತೆ ಸರ್.
11: ನಮಸ್ಕಾರ.

0: Build a career that balances mind, body and future.
1: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
2: Hello, Akashwani, namaskara.
3: Hello.
2: Namaskara, yaru maatadta irudu?
3: Nanu Ramchandra sir.
2: Ramachandra avaru, yav haadu bekagittu?
3: Namage sir.
2: ಫಿಲಂ ನೋಡಿದೀರಾ?
3: ಫಿಲಂ ನೋಡಿ ಸರ್, ಹಾಡು ಕೇಳಿದ್ವಿ. ಅದು ಹಾಡು ಚೆನ್ನಾಗಿದೆ ಒಂದ್ ಸ್ವಲ್ಪ, ಅದಕ್ಕೆ ಹಾಗೆ
2: ಅದೇ
3: ಇವಾಗ ಸದ್ಯಕ್ಕೆ ಯಾರು ಯಾರನ್ನ ಕಳಿಸ್ತಾ ಇಲ್ಲ, ಮೊದ್ಲು ಕಳಿಸ್ತಾ ಇದ್ರು, ನಾವೇ ಕಳಿಸ್ತಿದ್ವಿ. ಅದ
2: ಒಟ್ನಲ್ಲಿ ಜಾರಿ
3: ಬೇಕು ಅಂತ ಆಸೆ ಇತ್ತು ಸರ್. ಅದಕ್ಕೆ
2: ಫಿಲಂ ನೋಡಿಲ್ಲ, ಹಾಡನ್ನ ಕೇಳಿದಿರಿ, ಆ ಹಾಡು ಬೇಕು ಅಂತ ಕೇಳ್ತಾ ಇದ್ದೀರಿ. ಓಕೆ ರಾಮಚಂದ್ರ ಅವರೇ, ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ ಕೇಳಿ. ನಮಸ್ಕಾರ.
3: ಥ್ಯಾಂಕ್ ಯು ಸರ್.

0: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
1: ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ ಸಿಕ್ಬಿದ್ರು.
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ನಮಸ್ಕಾರ ಆಕಾಶವಾಣಿ.
5: ಹಲೋ, ನಮಸ್ತೆ ಸರ್.
4: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
5: ಹರ್ಷಿತಾ ಸರ್, ಶಕ್ತಿನಗರಿಂದ.
4: ಹರ್ಷಿತಾ ಅವ್ರು, ಯಾವ ಹಾಡು ಬೇಕಾಗಿತ್ತು?
5: ಸಪ್ತಪದಿ ಚಿತ್ರದ ಸರ್, ಬಾಳಲ್ಲಿ ವಿವಾಹವು.
4: ಬಾಳಲ್ಲಿ ವಿವಾಹವು, ಓಕೆ ಓಕೆ. ಫಿಲಂ ನೋಡಿದಿರಾ ಇಲ್ಲ ಹಾಡುಗಳನ್ನು ಕೇಳಿದಿರಾ?
5: ಇಲ್ಲ ಸರ್, ಚಿತ್ರ ನೋಡಿದೀನಿ, ಹಾಡನ್ನು ಕೇಳಿದ್ದೀನಿ.
4: ಚಿತ್ರ ನೋಡಿದಿರಿ, ಹಾಡನ್ನು ಆಕಾಶವಾಣಿಯಲ್ಲಿ ಕೇಳಿದ್ದೀರಿ?
5: ಹೌದು ಸರ್.
4: ಓಕೆ ಹರ್ಷಿತಾ, ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ ಕೇಳಿ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
5: ಥ್ಯಾಂಕ್ ಯು ಸರ್, ನಮಸ್ತೆ.
4: ನಮಸ್ಕಾರ.

0: ಶ್ರೀ ವಿವೇಕಾನಂದ ಬಾಲವಿಜ್ಞಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಾಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27ನೇ ಸಾಲಿನ ಪ್ರಿಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
1: ನಮಸ್ಕಾರ ಆಕಾಶವಾಣಿ.
2: ಹಲೋ, ನಮಸ್ತೆ ಸರ್.
1: ಯಾರು ಮಾತಾಡ್ತಾ ಇರೋದು?
2: ನಾನು ಪಾರ್ವತಿ, ಚೆನ್ನೈ ಬೆಳವಣಿಗೆ ಮಂಡ್ಯದಿಂದ ಸರ್.
1: ಮಂಡ್ಯದಿಂದ. ಯಾವ ಹಾಡು ಬೇಕಾಗಿತ್ತು ಪಾರ್ವತಿ ಪೆಂಡಮ್ ಅವರಿಗೆ?
2: ನನಗೆ ಅನುರಾಗ ಬಂಧನ ಫಿಲಂ ಇಂದ ನಿನ್ನ ಸವಿ ನೆನಪೆ ಮನದಲ್ಲಿ ಹಾರಾದನೆ ಹಾಡ್ಬೇಕಾಗಿತ್ತು ಸರ್.
1: ಹಳೆ ಹಾಡುಗಳು ಇಷ್ಟ ಆಗುತ್ತಾ ಹೊಸ ಹಾಡುಗಳು ಇಷ್ಟ ಆಗುತ್ತಾ ನಿಮಗೆ?
2: ನಂಗೆ ನಿಜ ಹೇಳ್ಬೇಕಂದ್ರೆ ಹಳೆ ಹಾಡೆ ತುಂಬಾ ಇಷ್ಟ ಸರ್. ರಾತ್ರಿ ಸವಿ ನೆನಪು ಕಾರ್ಯಕ್ರಮದಲ್ಲಿ ಹಾಕ್ತಿರಲ್ಲ, ಅದು ಇಷ್ಟ ಆಗುತ್ತೆ. ಆಮೇಲೆ ಬೆಳಿಗ್ಗೆ ಒಂದೊಂದ್ಸರಿ ನಿಜವಾಗ್ಲೂ ಅದ್ಭುತದಲ್ಲಿ ಅದ್ಭುತ ಒಂದೊಂದ್ಸರಿ ಹಾಡು ಬರುತ್ತೆ ಸರ್, ಅದೆಲ್ಲ ಕೇಳ್ತಿದ್ರೆ ಹಳೆಯದೇ ನನಗೆ ತುಂಬಾ ಇಷ್ಟ ಸರ್.
1: ಓಕೆ ಮೇಡಮ್, ಓಕೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮೊಮ್ಮೆ ಚೆನ್ನಾಗಿ ಪ್ರಸಾರ ಆಗುತ್ತೆ ಕೇಳಿ. ನಮಸ್ಕಾರ.
2: ಥ್ಯಾಂಕ್ ಯು ಸರ್, ಧನ್ಯವಾದ.
1: ನಮಸ್ಕಾರ.
2: ಆಯ್ತು ಸರ್.

0: ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ ಮಾಹಿತಿ ನೀಡಿ, ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ.
0: ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕರೆಗೊಂದು ಗೀತೆ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಈ ಕಾರ್ಯಕ್ರಮ ಮತ್ತೆ 9:35 ಮುಂದುವರಿಯುತ್ತೆ.

0: ಕೆಂಡಗಳು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ವಿಜ್ಞಾನ ಭಾರತಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಪರ್ಯಾಯ ಇಂಧನ ಹಾಗೂ ನವೀಕರಿಸಬಹುದಾದ ಇಂಧನ ಇಂದಿನ ಅಗತ್ಯ, ಈ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಎನರ್ಜಿ ಸ್ಪೆಷಲಿಸ್ಟ್ ಅನಿಲ್ ಕುಮಾರ್ ನಾಡಿಗೇರ್ ಮತ್ತು ಸೋಲಾರ್ ಎನರ್ಜಿ ಕನ್ಸಲ್ಟೆಂಟ್ ವಿಶ್ವಜಿತ್ ಎಲ್.
2: ಕೇಳುವರಿಗೆಲ್ಲ ನಮಸ್ಕಾರ. ಇಂದಿನ ವಿಜ್ಞಾನ ಭಾರತಿ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಕೇಳುವರೆ, ಇತ್ತೀಚೆಗೆ ಇಂಧನದ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇದೆ. ಯಾಕೆಂದ್ರೆ ಇಂಧನದ ಕೊರತೆ ಕಾಣ್ತಾ ಇದೆ. ಹಾಗಾಗಿ ಬೇರೆ ಮೂಲಗಳಿಂದ ನಾವು ಏನಾದರೂ ಇಂಧನವನ್ನು ಪಡ್ಕೋಬಹುದೇ? ಸಾಲು ಸಾಲು ಕ್ಯೂ ನಿಂತ್ಕೊಳ್ಳೋ ಬದಲಾಗಿ ನಾವೇ ಬೇರೆ ರೀತಿಯಲ್ಲಿ ಉತ್ಪಾದನೆ ಮಾಡಬಹುದೇ? ಈ ಪರ್ಯಾಯ ಇಂಧನ ಮೂಲಗಳನ್ನು ಹುಡುಕೊಳ್ಳೋದು ಹೇಗೆ? ಬರೀ ಪರ್ಯಾಯ ಅಲ್ಲ, ಅದನ್ನು ನವೀಕರಿಸಬಹುದಾದ್ದು ಅಥವಾ ಇರುವಂತಹ ಪರ್ಯಾಯ ಮೂಲಗಳಲ್ಲಿ ಹೊಸದನ್ನು ಏನಾದರೂ ಮಾಡಲಿಕ್ಕೆ ಸಾಧ್ಯನಾ? ಏನೆಲ್ಲ ರೀತಿಯಲ್ಲಿ ನಮಗೆ ಈ ಇಂಧನದ ಅಗತ್ಯವನ್ನು ಪೂರೈಸತಕ್ಕಂಥ ಹೊಸ ವಿಧಾನಗಳು ಬಂದಿದ್ದಾವೆ? ಇವನ್ನೆಲ್ಲ ತಿಳಿಸ್ಕೊಡ್ಲಿಕ್ಕಾಗಿ ಇವತ್ತು ನಮ್ಮ ಜೊತೆಗೆ ಇಬ್ರು ಇಂಧನ ಕ್ಷೇತ್ರದ ಎಕ್ಸ್ಪರ್ಟ್ಸ್ ಇದ್ದಾರೆ. ಒಬ್ರು ಅನಿಲ್ ಕುಮಾರ್ ನಾಡಿಗೇರ್ ಅವರು, ಇವರು ಎನರ್ಜಿ ಸ್ಪೆಷಲಿಸ್ಟ್ ಅಥವಾ ಇಂಧನ ತಜ್ಞರು. ಮತ್ತೊಬ್ರು ವಿಶ್ವಜಿತ್ ಎಲ್, ಇವರು ಸೋಲಾರ್ ಎನರ್ಜಿ ಕನ್ಸಲ್ಟೆಂಟ್. ಅನಿಲ್ ಕುಮಾರ್ ಮತ್ತೆ ವಿಶ್ವಜಿತ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
2: ಅನಿಲ್ ಕುಮಾರ್ ನಾಡಿಗೇರ್ ಅವರು, ಈ ಇಂಧನ ಕ್ಷೇತ್ರದಲ್ಲಿ ಬಹಳ ವರ್ಷಗಳಿಂದ ತಾವು ಕೆಲಸ ಮಾಡ್ತಾ ಇದ್ದೀರಿ. 1990-91 ಯುದ್ಧದ ಸಂದರ್ಭದಲ್ಲಿ, ಆವಾಗ್ಲೂ ಕೂಡ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಾ ಇತ್ತು, ಈಗಲೂ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಾ ಇರೋದ್ರಿಂದ ಇಂಧನದ ಬಗ್ಗೆ ಮತ್ತೆ ಜನಕ್ಕೆ ಎಚ್ಚರ ಜಾಸ್ತಿ ಆಗಿದೆ. ಯಾಕಂದ್ರೆ ಕೊರತೆ ಉಂಟಾಗಿದೆ. ಆವಾಗ್ಲೂ ಕೂಡ ನಾವು ಹೊಸದನ್ನ ಹುಡುಕೋಬೇಕು ಅನ್ನೋ ಮಾತನ್ನ ಹೇಳ್ತಾ ಇದ್ರಿ. ಇವಾಗ ಹೊಸದನ್ನ ಕೈಗೆ ಕೊಡ್ಲಿಕ್ಕೆ ಅನೇಕ ರೂಪಗಳು ನಮಗೆ ಒದಗಿ ಬರ್ತಾ ಇದ್ದಾವೆ. ಸ್ವಲ್ಪ ರಿಕಲೆಕ್ಟ್ ಮಾಡ್ಕೋಬಹುದಾ ನೀವು?
3: ಖಂಡಿತ. ನಮ್ಮ ಅಗತ್ಯ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾನೆ ಇದೆ. ಎಷ್ಟೇ ಅಗತ್ಯ ಜಾಸ್ತಿ ಆದ್ರೂ ಕೂಡ ನಾವು ಅದ್ರ ತೀವ್ರತೆ ಬರಲಿಲ್ಲ ಅಂತಂದ್ರೆ ಆ ಕಡೆ ಹೆಚ್ಚು ಗಮನ ಕೊಡಲ್ಲ. ನೀವು ಹೇಳಿದಾಗೆ 1990 ವಾರ್ ಏನಾಗಿತ್ತು, ಅವಾಗ ನಮ್ಮ ಹತ್ರ ಬದಲಿ ಇಂಧನ ಮೂಲಗಳು ಹೆಚ್ಚು ಲಭ್ಯ ಇರಲಿಲ್ಲ, ಆ ಬಗ್ಗೆ ಹೆಚ್ಚು ಸಂಶೋಧನೆಗಳು ಕೂಡ ಆಗಿರಲಿಲ್ಲ, ಮತ್ತೆ ಜನರ ಇಂಧನ ಅಗತ್ಯ ಕೂಡ ಅಷ್ಟರ ಮಟ್ಟಿಗೆ ಇರಲಿಲ್ಲ. ಇವತ್ತು ಪ್ರತಿ ಹಂತದಲ್ಲೂ, ಮನೆಯಿಂದ ಹಿಡಿದ್ಬಿಟ್ಟು ಪ್ರತಿ ಹಂತದಲ್ಲೂ ಕೂಡ ಇಂಧನ ಅಗತ್ಯ ಜಾಸ್ತಿ ಆಗ್ತಾ ಹೋಗಿದೆ. ಬದಲಿ ಇಂಧನ ಮೂಲಗಳು ಕೂಡ ಕೈಗೆ ಎಟುಕುವ ಮಟ್ಟಕ್ಕೆ ತಂತ್ರಜ್ಞಾನವೇ ಆಗಲಿ ಕಮರ್ಷಿಯಲ್ ವಯಬಿಲಿಟಿನೇ ಆಗಲಿ ಎರಡಕ್ಕೂ ಕೂಡ ಸಾಧ್ಯ ಆಗಿದೆ. ಹಾಗಾಗಿ ಅವಾಗ ನಮಗೆ ಕಂಡಂತಹ ಕೊಲ್ಲಿ ಯುದ್ಧ ಆದಾಗ, ಅದನ್ನ ಕೊಲ್ಲಿ ಯುದ್ಧ ಅಂತ ಕರಿತೀವಿ ನಾವು, ಇರಾನ್ ಇರಾಕ್ ಯುದ್ಧ ಅಂತಾನು ಕರಿತೀವಿ, ಅವಾಗ ನಮಗೆ ಹೆಚ್ಚಾಗಿ ಕಾಣಿಸಿದ್ದು ಪೆಟ್ರೋಲಿಯಂ ಉತ್ಪನ್ನಗಳ ಕೊರತೆ. ಆದ್ರೆ ಈಗ ಅದನ್ನ ಮೀರಿ ಗ್ಯಾಸ್ ನ ಕೊರತೆನೂ ಒಂದು ಕಾಣ್ಕೊಳ್ಳಕ್ ಶುರುವಾಗಿದೆ. ಹೀಗಾಗಿ ಇದು ಮನೆ ಮಟ್ಟಿಗೆ ಕೂಡ ಹೆಚ್ಚು ಬಂದಿದೆ. ಈ ಹಂತದಲ್ಲಿ ಬಹಳಷ್ಟು ಕೆಲಸಗಳಾಗಿದೆ, ಇನ್ನೂ ಕೆಲಸಗಳು ಆಗ್ಬೇಕಾಗಿದೆ.
2: ನಮ್ ಬುಡಕ್ಕೆ ಬೆಂಕಿ ಹತ್ತದಾಗ್ಲೇನೆ ನಾವು ಹೊಸದನ್ನ ಹುಡುಕ್ಲಿಕ್ಕೆ ಹೋಗ್ತಿವೇನೋ ಅನ್ನೋ ಮಟ್ಟಕ್ಕೆ ಇವತ್ತು ಜನಕ್ಕೆ ಎಚ್ಚರ ಆಗ್ಬಿಟ್ಟು.
3: ಹೌದು, ಗಡ್ಡಕ್ಕೆ ಬೆಂಕಿ ಹತ್ತದ ಬಾವಿ ತೋಡೋದು ಅಂತೀವಲ್ಲ, ಆತರ ಕೆಲಸಗಳನ್ನ ನಾವ್ ಇವತ್ತು ಮಾಡ್ತಾ ಇದೀವಿ. ಇದರಿಂದ ಬಹುಶಃ ನಾವು ಬದುಕನ್ನ ಹೆಚ್ಚು ಅಸಹನೀಯಗೊಳಿಸ್ಕೊಳ್ತಾ ಇದೀವಿ. ನಾವು ಆ ರೀತಿ ಮಾಡ್ದೇನೆ, ಯುದ್ಧ ಕಾಲ ಶಸ್ತ್ರಾಭ್ಯಾಸ ಅಂತ ಮಾಡ್ದೇನೆ, ಬಹುಶಃ ಈಗಿರೋದನ್ನು ಅಭಿವೃದ್ಧಿಪಡಿಸ್ಕೊಳ್ಳೋದು, ಹಾಗೆ ನಮ್ಮ ಮನೆಗಳನ್ನ ಅನುಷ್ಠಾನಗೊಳಿಸೋದು ಮಾಡಿದಾಗ ಬರೋ ದಿವಸಗಳು ಇತರ ಯಾವುದೇ ಸಮಸ್ಯೆ ಬಂದರೂ ಕೂಡ ನಾವು ಹೆಚ್ಚು ಒತ್ತಡಕ್ಕೆ ಒಳಗಾಗಲ್ಲ ಅಂತ ನನಗೆ ಅನ್ಸುತ್ತೆ.
2: ಬಹುಶಃ ಎಲ್ಲೋ ಒಂದ್ ಕಡೆ ಅಗತ್ಯ ಬಿದ್ದಾಗ ಇವರು ಅನ್ವೇಷಣೆಗೆ ಹೊರಡ್ತಾರೆ. ಸೊ ಅಗತ್ಯ ಅಥವಾ ಅನಿವಾರ್ಯತೆಯೇ ಅನ್ವೇಷಣೆಯ ತಾಯಿ ಅಂತ ಕರೀತಾರಲ್ಲ, ಹಾಗಾಗಿ ಹೊಸ ಹೊಸ ಸಾಧ್ಯತೆಗಳನ್ನು ಈಗ ಹುಡುಕ್ತಾ ಇದ್ದಾರೆ. ಇನ್ನೊಂದ್ ಸ್ವಲ್ಪ ದಿವಸದಲ್ಲಿ ಇನ್ನೂ ಹೊಸ ರೂಪದಲ್ಲಿ, ಅಯ್ಯೋ ಇಷ್ಟು ಸುಲಭ ಇತ್ತ, ನಾವ್ ಯಾಕೆ ನೋಡ್ಲಿಲ್ಲ, ನಮ್ಮನೆ ಹತ್ರ ಇತ್ತಲ್ವೇ ಇವೆಲ್ಲ ಅಂತ ಹೇಳಿ ಯೋಚನೆ ಮಾಡುವಂತದ್ದು ಬರ್ತದೆ. ಯಾವ ಯಾವ ರೂಪದಲ್ಲಿ ಪರ್ಯಾಯ ಇಂಧನವನ್ನ ನಾವ್ ಈಗ ಬಳಸ್ತಾ ಇದ್ದೇವೆ, ಮತ್ತೆ ವಿಶ್ವಸಂಸ್ಥೆ ಒಂದಷ್ಟು ಸಸ್ಟೈನಬಲ್ ಗೋಲ್ಸ್ ಅಂತ ಹೇಳಿ 2030 ವೇಳೆಗೆ ನಾವು ಅಚೀವ್ ಮಾಡಬೇಕು ಅಂತ ಹೇಳಿದೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ. ಆದ್ರೆ ಇಂಧನ ಕ್ಷೇತ್ರದಲ್ಲಿ ಭಾರತ ಈಗಾಗಲೇ ಆ ಹೆಜ್ಜೆಯನ್ನು ಸಾಧಿಸಿದೆ ಅನ್ನೋ ಒಂದು ಸಂತೋಷ ಮತ್ತೆ ಅಭಿವೃದ್ಧಿಯ ಒಂದು ಆಶಾಕಿರಣ ನಮ್ಮಲ್ಲಿ ಇದೆ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಿ?
3: ನಾವು 2030 ನಮ್ಮ ಒಟ್ಟಾರೆ ಇಂಧನ ಮೂಲಗಳೇನಿದೆ ಅದ್ರ 50 ನವೀಕರಣ ಇಂಧನಗಳಿಂದನೇ ತಗೊಳ್ಬೇಕು ಅಂತ ಅನ್ಕೊಂಡಿದ್ವಿ. ಯಾಕೆಂದ್ರೆ ನಾವೀಗ ಹೆಚ್ಚು ಅವಲಂಬಿತರಾಗಿದ್ದು ನವೀಕರಣ ಅಲ್ಲದೆ ಇರುವಂತಹ ಇಂಧನಗಳಾದಂತಹ ಕಲ್ಲಿದ್ದುಗಳಾಗಿರಬಹುದು, ಹಾಗೇನೆ ಆಯಿಲ್ ಆಗಿರ್ಬೋದು, ಕ್ರೂಡ್ ಆಯಿಲ್ ಅಂತ ಹೇಳ್ತೀವಲ್ಲ, ಕ್ರೂಡ್ ಆಯಿಲ್ ಆಗಿರ್ಬೋದು, ಹಾಗೆ ನ್ಯಾಚುರಲ್ ಗ್ಯಾಸ್, ಈ ಮೂರೇ ಸೋರ್ಸ್ ಗಳು. ಇವತ್ತು ನಾವು ಎಲ್ ಪಿ ಜಿ ಅಂತ ಏನ್ ಹೇಳ್ತೀವಿ ಅದು ಕ್ರೂಡ್ ಆಯಿಲ್ ನಿಂದ ಬಂದಂತಹ ಒಂದು ಉತ್ಪನ್ನವೇ ಹೊರತು ಈ ಮೂರು ಮೇಲೆ ನಾವು ಅವಲಂಬಿತರಾಗಿದ್ದು, ಇದು 90% ನಾವು ಅದ್ರ ಮೇಲೆ ಅವಲಂಬಿತರಾಗಿದ್ವಿ. ಎಲ್ಲದನ್ನು ಕೂಡ ತುಂಬಾ ಸಂತೋಷದ ವಿಚಾರ ಅಂದ್ರೆ ಇವತ್ತು ನಮ್ಮ ಸ್ಥಾಪಿತ ಸಾಮರ್ಥ್ಯ ಏನಿದೆ ಅದಕ್ಕೆ 50% ಹೆಚ್ಚು ನಾವು ನವೀಕರಣ ಇಂಧನಗಳಿಂದ ಬರ್ತಾ ಇದೆ. ಆ ನವೀಕರಣ ಇಂಧನದಲ್ಲಿ ಸೋಲಾರ್ ಅಗ್ರಮಾನ್ಯವಾಗಿದೆ ಇವತ್ತಿರೋದ್ರಲ್ಲಿ, ಹಾಗೆ ವಿಂಡ್ ಇದೆ, ಹಾಗೆ ಮೈಕ್ರೋ ಹೈಡ್ರೋ ಅಂತ ಕರಿತೀವಿ ಸಣ್ಣ ಮಟ್ಟಿನ ಜಲ ಸ್ಥಾವರಗಳೇನಿದೆ ಅದ್ರ ಮೂಲಕ ತಗೊಳ್ಳೋದಾಗಿರ್ಬೋದು, ಬಯೋಗ್ಯಾಸ್ ಆಗಿರ್ಬೋದು. ಬಯೋಗ್ಯಾಸ್ ಅಂದ್ರೆ ವೇಸ್ಟ್ ಇಂದ ಎನರ್ಜಿ ತಗೊಳ್ತೀವಲ್ಲ, ವೇಸ್ಟ್ ಇಂದ ಎನರ್ಜಿ ಆಗಿದೆ. ಹಾಗೇನೆ ಇದೇ ರೀತಿ ಹಲವಾರು ಇನ್ನೂ ಸಂಶೋಧನೆಗಳು ಆಗ್ತಾ ಇದೆ. ಆ ಸಂಶೋಧನೆಗಳ ಮೂಲಕ ನಾವು 50% ಹೆಚ್ಚು ನಮ್ಮ ಸ್ಥಾಪಿತ ಸಾಮರ್ಥ್ಯ ಏನಿದೆ ಅದು ಬದಲಿ ಇಂಧನ ಮೂಲಗಳಿಂದ ನವೀಕರಣ ಇಂಧನ ಮೂಲಗಳಿಂದ ಪಡಿತಾ ಇದ್ದೀವಿ. ಇದು ನಾವು ಮಾಡಿರುವಂತಹ ಇವತ್ತಾಗಿರುವಂತಹ ಸಾಧನೆ. ಆದ್ರೆ ಇದನ್ನು ಅನುಷ್ಠಾನಗೊಳಿಸುವ ಹಂತದಲ್ಲಿ ಇನ್ನೂ ಒಂದಿಷ್ಟು ಬದಲಾವಣೆಗಳು ಆಗ್ಬೇಕಾಗಿದೆ ಅಂತ ಅನ್ನೋದನ್ನ ಇವತ್ತಿನ ಗ್ಯಾಸ್ ಕೊರತೆಯಿಂದ ಜನ ಏನ್ ಅನುಭವಿಸ್ತಾ ಇದ್ದಾರೆ ಅದನ್ನ ಹೇಳುತ್ತೆ.
2: ಆ ಕೊರತೆಯನ್ನು ನೀಗಿಸ್ಲಿಕ್ಕೆ ಹೊಸ ಮಾರ್ಗಗಳನ್ನು ಕಂಡುಹಿಡ್ಕೊಳ್ತಾ ನಿಮ್ಮಲ್ಲೇ ಇದ್ದದನ್ನ ಆವಿಷ್ಕಾರ ಮಾಡಿ ಅನ್ನೋ ಒಂದು ಮೆಸೇಜು ಹೋಗಿದೆ.
3: ಖಂಡಿತ ಹೋಗಿದೆ. ಇವತ್ತು ನಾವು ಬಯೋಗ್ಯಾಸ್ ಅಂತ ಏನ್ ಹೇಳ್ತಾ ಇದ್ದೀನಿ, ಬಯೋಗ್ಯಾಸ್ ಅನ್ನೋದು ನಾವು ಉತ್ಪಾದನೆ ಮಾಡಿರುವಂತ ಗ್ಯಾಸ್, ನ್ಯಾಚುರಲ್ ಗ್ಯಾಸ್ ಅನ್ನೋದು ಭೂಮಿನಲ್ಲಿ ಸಿಗ್ತಾ ಇದ್ದಿದ್ದು, ಎರಡು ಕೂಡ ಕೆಮಿಕಲಿ ಒಂದೇ. ಮೀಥೇನ್ ಅಂತ ಕರಿತೀವಲ್ಲ ಒಂದೇ, ನೆಲ್ಲಿಂದ ಬರಲಿ ಇದರಿಂದ ಬರಲಿ. ಇದನ್ನ ಗೋಬರ್ ಗ್ಯಾಸ್ ಅಂತ ನಾವು ಎಷ್ಟು ವರ್ಷಗಳಿಂದ ಮಾಡ್ಕೊಂಡ್ ಬಂದಿಲ್ಲ, ಶತಮಾನಗಳಿಂದ ಮಾಡ್ಕೊಂಡ್ ಬಂದಿದ್ದೀವಿ,
2: 100 ವರ್ಷ 100 ಹತ್ತತ್ರ
3: ಮಾಡ್ಕೊಂಡ್ ಬಂದಿದ್ದೀವಿ. ಆದ್ರೆ ಯಾವಾಗ ನಾವು ಬದಲಿ ಇಂಧನಗಳು ನಮಗೆ ಸುಲಭವಾಗಿ ಸಿಗುವ ಹಾಗಾಯ್ತು, ಅವಾಗ ಮೂಲ ಇಂಧನದ ಅಗತ್ಯಗಳನ್ನು ತಪ್ಪಿಸ್ಕೊಳ್ತಾ ಹೋದ್ವಿ. ತಪ್ಪಿಸ್ಕೊಳ್ತಾ ಹೋದಾಗ ನಮ್ಗೆ ಏನಾಯ್ತು, ಈ ತರ ಕೊರತೆ ಬಂದಾಗ ನಮ್ಮ ಹತ್ರ ಬದಲಿ ಮೂಲಗಳು ಇರ್ಲಿಲ್ಲ. ಹಾಗೆ ಸೋಲಾರ್ ವಿಚಾರಕ್ಕೂ ಬಂದ್ರೆ ಕೂಡ, ಸೋಲಾರ್ ಅನ್ನೋದು ಮುಂದಿನ ದಿನಗಳಲ್ಲಿ ಬಹುಶಃ ಪ್ರತಿ ಮನೆಗಳ ಮೇಲೂ ಕಾಣಲೇಬೇಕಾದ ಅಗತ್ಯತೆಗಳು ಬರುತ್ತೆ. ಆ ಅಗತ್ಯತೆಗಳನ್ನು ನಮಗೆ ಈ ಸೋಲಾರ್ ಕಂಡಿಡಿದು ಸಾಧಾರಣ 100 ವರ್ಷಗಳಾದರೂ ಕೂಡ, ಬಳಕೆಗೆ ಬಂದು 50 ವರ್ಷಗಳ ಮೇಲಾದರೂ ಕೂಡ, ಹೆಚ್ಚು ಪ್ರತಿಲಿತಿಗೆ ಬಂದಿದ್ದು ಈ ಒಂದು 10 ವರ್ಷಗಳಲ್ಲಿ ಮಾತ್ರ. ಹಾಗಾಗಿ ಅನುಷ್ಠಾನಗೊಳಿಸೋದ್ರಲ್ಲಿ ನಾವು ಬಹಳಷ್ಟು ಹಿಂದೆ ಇದ್ದೀವಿ ಅನ್ನೋದು ನನ್ನ ಅಭಿಪ್ರಾಯ.
2: ಬಹುಶಃ ಪ್ರಧಾನ ಮಂತ್ರಿಗಳ ಒಂದು ಕನಸಿನ ಯೋಜನೆ ಹರ್ ಘರ್ ಸೂರ್ಯ ಯೋಜನೆ ಇವತ್ತು ಎಲ್ಲಾ ಕಡೆ ಅನುಷ್ಠಾನ ಆಗ್ತಾ ಇದೆ. ಸಬ್ಸಿಡಿ ತಗೊಳ್ಳಿ, ಸಬ್ಸಿಡಿ ತಗೊಳ್ಳದೇ ಇರಿ, ಆದ್ರೆ ಮನೆ ಮನೆಯ ಛಾವಣಿಯ ಮೇಲೆ ಅಥವಾ ಅದಕ್ಕಾಗಿ ಟೆರೆಸ್ಗಳ ಮೇಲೆ ಒಂದಷ್ಟು ಜಾಗವನ್ನ ಈ ಸೋಲಾರ್ ಎನರ್ಜಿ ಪ್ಯಾನಲ್ ಗಳನ್ನು ಹಾಕುವ ಒಂದು ಟ್ರೆಂಡ್ ಮೈಸೂರಲ್ಲಂತೂ ಕಂಡು ಬರ್ತಾ ಇದೆ. ಯಾಕಂದ್ರೆ ಮೀಟರ್ಗಳ ಕೊರತೆ ಉಂಟಾಗ್ತಾ ಇದೆ. ಮೊದಲು ಎಷ್ಟು ಇತ್ತೋ ಅದರ 10 ಪಟ್ಟು ಬೇಡಿಕೆನು ಜಾಸ್ತಿ ಆಗಿದೆ. ಬಹುಶಃ ಆ ವಿಚಾರವಾಗಿ ನಮ್ಮ ಸೋಲಾರ್ ಎನರ್ಜಿ ಕನ್ಸಲ್ಟೆಂಟ್ ವಿಶ್ವಜಿತ್ ಅವರು ಹೇಳಬಹುದು. ಹೇಗಿದೆ ಸರ್ ಇವಾಗ ಟ್ರೆಂಡ್?
4: ತುಂಬಾ ಚೆನ್ನಾಗಿದೆ ಸರ್ ಸೋಲಾರ್ ಟ್ರೆಂಡ್ ಎಲ್ಲ. ಇವಾಗ ಕಳೆದ 2 ವರ್ಷದಿಂದ ಸಬ್ಸಿಡಿ ಎಲ್ಲ ಕೊಡಕ್ ಸ್ಟಾರ್ಟ್ ಮಾಡಿದಾಗಿಂದ ತುಂಬಾ ಚೆನ್ನಾಗಿ ಎಲ್ಲಾರು ಎನ್ಕರೇಜ್ಮೆಂಟ್ ಇದೆ, ಕಸ್ಟಮರ್ಸ್ ವಾಕಿನ್ ಆಗ್ತಾ ಇದಾರೆ ಎಲ್ಲ ಕಡೆ. ಎಲ್ಲ ಗೌರ್ಮೆಂಟ್ ತುಂಬಾ ಸಹಕಾರ ಇದೆ, ಸಬ್ಸಿಡಿ ಎಲ್ಲ ಬೇಗ ಪ್ರೋಸೆಸ್ ಫುಲ್ ಎಲ್ಲ ಆನ್ಲೈನ್ ಮಾಡಿದ್ದಾರೆ. ಯಾವುದೇ ತರದ ಮುಂಚೆ ತರ ಕಷ್ಟ ಎಲ್ಲ ಏನಿಲ್ಲ, ಪ್ರತಿಯೊಂದು ಆನ್ಲೈನ್ ಅಲ್ಲಿ ಇರೋದ್ರಿಂದ ಫೈಲ್ ಎಲ್ಲ ಬೇಗ ಮೂವ್ ಆಗುತ್ತೆ, ಸಬ್ಸಿಡಿ ಕೂಡ ಅಕೌಂಟ್ ಬೇಗ ಬರುತ್ತೆ.
2: ಈ ಪ್ಯಾನೆಲ್ ಗಳನ್ನೆಲ್ಲ ತುಂಬಾ ಕಾಸ್ಟ್ಲಿ ಅಂತ ಹೆದರ್ಕೊಂಡು ಬಹಳಷ್ಟು ಜನ ಹಾಕ್ತಾ ಇರ್ಲಿಲ್ಲ. ಎಲ್ಲ ಒಂದು ಲೈಟ್, ಒಂದು ಸ್ಟ್ರೀಟ್ ಲೈಟಿಗೆ ಅಥವಾ ಒಂದು ಸಣ್ಣ ಮೊಬೈಲ್ ಚಾರ್ಜರ್ಗೆ ಅಥವಾ ಒಂದು ಬ್ಯಾಟರಿ ತರಹ ಒಂದು ಬ್ಯಾಕಪ್, ಸಾಮಾನ್ಯ ನಾವೇನ್ ಮಾಡ್ತಿದ್ವಿ ಎಮರ್ಜೆನ್ಸಿ ಲೈಟ್ ಅಂತ ಏನ್ ಕರಿತೀವಿ, ಅದನ್ನೆಲ್ಲ ಚಾರ್ಜ್ ಮಾಡ್ಲಿಕ್ಕೆ ಒಂದು ಸಣ್ಣ ಪ್ರಮಾಣದಲ್ಲ ಬಳಕೆ ಇಟ್ಕೊಂಡಿದ್ರು. ಆದ್ರೆ ಇವತ್ತು ಇಡೀ ಮನೆ ಮನೆಗೆ ಅವ್ರಿಗೆ ಎಷ್ಟು ಕಿಲೋವ್ಯಾಟ್ ಸಾಮರ್ಥ್ಯ ಬೇಕೋ ಅಷ್ಟು ಸಾಮರ್ಥ್ಯವನ್ನು ಅವರೇ ಪ್ರೊಡ್ಯೂಸ್ ಮಾಡೋ ಮಟ್ಟಕ್ಕೆ ಬಂದಿದ್ದಾರೆ.
4: ಇವಾಗ ಮನೆಗಳಷ್ಟೇ ಅಲ್ಲ ಸರ್, ದೊಡ್ಡ ದೊಡ್ಡ ಇಂಡಸ್ಟ್ರಿ ಕೂಡ ಸೋಲಾರ್ ರನ್ ಆಗ್ತದೆ. 100% ಪ್ಯೂರ್ ಗ್ರೀನ್ ಎನರ್ಜಿ ರನ್ ಆಗ್ತಿದೆ. ಎಂತ ದೊಡ್ಡ ಮಿಷಿನರಿ ಆಗ್ಬಹುದು ಸೋಲಾರ್ ರನ್ ಆಗುತ್ತೆ. ಚಿಕ್ಕದ ಬಲ್ಪ್ ಇಂದ ಹಿಡಿದು 20 HP 30 HP ಮೋಟರ್ ತನಕ ಸೋಲಾರ್ ರನ್ ಆಗ್ತಿದೆ. ಅಗ್ರಿಕಲ್ಚರ್ ಕಸ್ಟಮರ್ ಗಳು ತುಂಬಾ ಜನ ಬರ್ತಾರೆ. ಇವಾಗ ಏನಾದ್ರೆ ರೈತರುಗಳೆಲ್ಲ ನೀರಿನ ಕಷ್ಟ ಆಗಿದೆ ತುಂಬಾ. ಬೇಸಿಗೆಗೆಲ್ಲ ಕರೆಂಟ್ ಕನೆಕ್ಷನ್ ಬರೀ 6 ಗಂಟೆಗಳು ಅಷ್ಟೇ ಇರುತ್ತೆ, ನೈಟ್ ಟೈಮ್ ಕರೆಂಟ್ ಬರುತ್ತೆ, ಡೇ ಟೈಮ್ ಫುಲ್ ಎಲ್ಲ ನೀರ್ ಬರೋದಕ್ಕೋಸ್ಕರ ಒಂದ್ ಸೋಲಾರ್ ಪಂಪ್ ಅಳವಡಿಸ್ಕೊಂಡ್ರೆ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆಗೆ ನೀರು ಬರ್ತಾನೆ ಇರುತ್ತೆ ಸೋಲಾರ್ ಅಲ್ಲಿ. ಅದು ಬಿಟ್ರೆ ಮನೆಗಳಿಗೆ ಅಂತ ಬಂದ್ರೆ ಇವಾಗ ಎಲ್ಲರ ಮನೆ ಬಿಲ್ ಒಂದು 30-40 ಮನೆ ಇತ್ತು ಅಂದ್ರೆ ಅವ್ರ ಮನೆ ಬಿಲ್ ಒಂದು 2,500 ರೂಪಾಯಿ ಮೇಲೆ ಇರುತ್ತೆ. ಅದೇ 60-40 ಇರೋ 5,000 ರೂಪಾಯಿ 6,000 ರೂಪಾಯಿ ತನಕ ಬರುತ್ತೆ ಲಿಫ್ಟ್ ಅಲ್ಲಿ ಇದ್ದವ್ರ ಮನೆ. ಅವರು ಸಿಂಪಲ್ ಆಗಿ 3 kW 10 kW ತನಕ ಇನ್ಸ್ಟಾಲ್ ಮಾಡ್ಕೊಂಡು ಕೂಡ ಮನೆ ಮೇಲೆ ಸೋಲಾರ್ ಪ್ಯಾನಲ್ ನ ಪ್ರತಿ ತಿಂಗಳು ಕರೆಂಟ್ ಬಿಲ್ ಮೈನಸ್ ಆಗಿ ಅವ್ರ ಖಾತೆಗೆ ಒಂದಿಷ್ಟು ದುಡ್ಡು, ಒಂದು 500 ರಿಂದ 1,000 ರೂಪಾಯಿ ತನಕ ಬರಷ್ಟು ಸೋಲಾರ್ ಆಗುತ್ತೆ.
2: ಒಂದು ಉತ್ಪಾದನೆ ಜೊತೆಗೆ ಲಾಭವೂ ಆಗುತ್ತೆ, ಸಂಪಾದನೆನು ಆಗುತ್ತೆ ಅಂತೇಳಿ. ಇದು ಟೆಕ್ನಾಲಜಿ ಹೇಗೆ ತುಂಬಾ ಕಷ್ಟವಾಗಿದೆಲ್ಲ, ಯಾಕಂದ್ರೆ ತುಂಬಾ ಜನಕ್ಕೆ ಅಯ್ಯೋ ಅದೇನೋ ಬಹಳ ಕಣ್ರಿ ಅಂತೇಳಿ ಕತೆ ಕಟ್ತಿರ್ತಾರೆ.
4: ಒಂದು ಸೋಲಾರ್ ಅಲ್ಲಿ ಸರ್ ಯಾವುದೇ ಮೂವಿಂಗ್ ಪಾರ್ಟ್ಸ್ ಇಲ್ಲ, ಮೇಂಟೆನೆನ್ಸ್ 0. ಕಂಪನಿ ಕಡೆಯಿಂದ 25-30 ವರ್ಷದ ವ್ಯಾರಂಟಿ ಇದೆ, ಸರ್ಕಾರದಿಂದ 25 ವರ್ಷ ಅಗ್ರಿಮೆಂಟ್ ಇದೆ. ಆಮೇಲೆ ಇನ್ವರ್ಟರ್ ಅಂತ ಒಂದು ಕಾಂಪೊನೆಂಟ್ ಬರುತ್ತೆ ಮೇನ್ ಕಾಂಪ್, ಅದಕ್ಕೆ ಇವಾಗೆಲ್ಲ 10 ವರ್ಷ ವ್ಯಾರಂಟಿ ಕೊಡ್ತಾ ಇದ್ದಾರೆ ಇನ್ವರ್ಟರ್ಗೆ. ಇದ್ರ ಜೊತೆ ನಾವು ಕೆಲಸ ಮಾಡಬೇಕಾದ್ರೆ ಹೇಗೆ ಕೆಲಸ ಮಾಡ್ತೀವಿ ಅಂತ ಡಿಪೆಂಡ್ ಆಗುತ್ತೆ. ಸ್ಟ್ರಕ್ಚರ್ ಕ್ವಾಲಿಟಿ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಸ್ಟ್ರಕ್ಚರು ಸೋಲಾರ್ ಪ್ಯಾನಲ್ ಗಟ್ಟಿ ಹಿಡಿದುಕೊಳ್ಳೋಕೆ ರೂಫ್ ಮೇಲೆ. ನೆಕ್ಸ್ಟ್ ಬಂದು ಇನ್ವರ್ಟರ್ ಬರುತ್ತೆ. ಇನ್ವರ್ಟರ್ಗೆ ಪ್ರೊಟೆಕ್ಷನ್ ಅಂತ ಹೇಳಿ ಎಡಗಡೆಯಲ್ಲಿ ACDB, ಬಲಗಡೆ DC DB ಅಂತ ಹಾಕ್ತೀವಿ. DC ಡಿಸ್ಟ್ರಿಬ್ಯೂಷನ್ ಬಾಕ್ಸ್, AC ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಅಂತ. DC ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಅಂದ್ರೆ ಸೋಲಾರ್ ಪ್ಯಾನಲ್ ಇಂದ ಹೈ ವೋಲ್ಟೇಜ್ ಬಂದ್ರೆ ಅದು ಗ್ರೌಂಡ್ ಆಗಕ್ಕೋಸ್ಕರ ಸೇಫ್ಟಿಗೋಸ್ಕರ ಹಾಕೋದು. ACDB ಅಂದ್ರೆ AC ಸೈಡ್ KB ಇಂದ ಏನಾದ್ರು ಹೈ ವೋಲ್ಟೇಜ್ ಬಂತು ಏನಾರು ಆಯ್ತು, ಸೆಲ್ಫ್ ಕನ್ಸ್ಯೂಮರ್ SPD ಇರುತ್ತೆ, ಟ್ರಿಪ್ ಆಗುತ್ತೆ ಅವೆಲ್ಲ. ಇನ್ನೊಂದು ಅದು ಬಿಟ್ಟರೆ 3 ಅರ್ಥಿಂಗ್ ಮಾಡ್ಬೇಕಾಗತ್ತೆ. ಅರ್ಥಿಂಗ್ ಜೊತೆ ಲೈಟ್ನಿಂಗ್ ಅರೆಸ್ಟ್ ಅಂತ ಮಾಡ್ತೀವಿ. ಅದೇನಂದ್ರೆ ಸಿಡ್ಲು ಬಂದ್ರೆ ಗ್ರೌಂಡ್ ಆಗೋತರ ಕಂಪ್ಲೀಟ್ ಪ್ರೊಟೆಕ್ಷನ್ ಇರುತ್ತೆ. ಇವಾಗ ಸರ್ಕಾರದಿಂದ ಸ್ಮಾರ್ಟ್ ಮೀಟರ್ ಅಳವಡಿಕೆ ಆಗ್ತಿರೋದ್ರಿಂದ ಮುಂಚೆ ಎಲ್ಲ ಮೀಟರ್ ಇಟ್ಟರೆ ಬಂದು ಬಿಲ್ ಕೊಡಬೇಕಿತ್ತು. ಇವಾಗ ಆಪ್ ಮುಖಾಂತರ ಕಸ್ಟಮರ್ಗಳಿಗೆ ಇವತ್ತು ಎಷ್ಟು ಉತ್ಪಾದನೆ ಆಗಿದೆ, ಎಷ್ಟು ಖರ್ಚಾಗಿದೆ, ಎಷ್ಟು ಎಕ್ಸ್ಪೋರ್ಟ್ ಆಗಿದೆ ಅಂತ ಮೊಬೈಲ್ನ ಸಂಜೆಗೆ ನೋಡ್ಕೋಬಹುದು. ಇವಾಗ
2: ಅಲ್ಲೇ ಗೊತ್ತಾಗುತ್ತೆ,
4: ಅಲ್ಲೇ ಗೊತ್ತು
2: ತಿಂಗಳಲ್ಲಿ ಎಷ್ಟು ಇಂಪೋರ್ಟ್ ಎಕ್ಸ್ಪೋರ್ಟ್ ಲೆಕ್ಕ ಹಾಕಿದ್ರೆ ದುಡ್ಡು ಎಷ್ಟು ನಮಗೆ ಬರುತ್ತೆ ಅಥವಾ ನಾವೆಷ್ಟು ಅವ್ರಿಗೆ ಕಟ್ಟಬೇಕು.
4: ಹೌದು,
2: ಎರಡು ಕೂಡ ಇದೆ.
4: ಆಮೇಲೆ ಇವಾಗ ಬರೋ ಇನ್ವರ್ಟರ್ಸ್ ಎಲ್ಲ ವೆಬ್ ಬೇಸ್ಡ್ ಬಂದಿದೆ, ಅದರಿಂದ ನಿಮ್ ಮೊಬೈಲ್ ಅಲ್ಲೇ ನಾವು ರೀಡಿಂಗ್ಸ್ ಚೆಕ್ ಮಾಡಬಹುದು. ಇನ್ ಕೇಸ್ ಫಾಲ್ಟ್ ಏನಾದ್ರು ಬಂತು ಅಂದ್ರೆ ನಿಮ್ಮ ಯೂಸರ್ ಐಡಿ ಪಾಸ್ವರ್ಡ್ ನಾನು ಲಾಗಿನ್ ಮಾಡಿ ನೋಡಿದ್ರೆ ಎಲ್ಲಿ ಫಾಲ್ಟ್ ಆಯ್ತು ಚೆಕ್ ಮಾಡಿ ಅಲ್ಲೇ ಕುತ್ಕೊಂಡು ರಿಪೇರಿ ಮಾಡಬಹುದು ನಾವು ಇನ್ವರ್ಟರ್ಸ್.
2: ಅಲ್ಲಿಯೇ ಮಾಡುವಂತ
4: ಟೆಕ್ನಾಲಜಿ ಕೂಡ ಇದೆ.
2: ಈಗ 1 kW ಸಾಕಾಗಲ್ಲ, ಸಾಮಾನ್ಯ 2 kW ಮನೆಯ LT2 ಯಾವುದು ಕನ್ಸಂಪ್ಷನ್ ಇದೆ ಅವರು, ಅಥವಾ ಅವರು 3 kW ಡಿಪೆಂಡಿಂಗ್ ಆನ್ ದ ಯೂಸೇಜ್ ಅಂತ ಇಟ್ಕೊಂಡ್ರೆ 1 kW ಸಾಮರ್ಥ್ಯ ಈ ಮನೆಗೆ ನಾನು ಹಾಕಬೇಕು ಅಂದ್ರೆ ಎಷ್ಟು ಇನ್ವೆಸ್ಟ್ ಮಾಡಬೇಕಾಗತ್ತೆ?
4: ಇನ್ವೆಸ್ಟ್ಮೆಂಟ್ ವೈಸ್ ಆದ್ರೆ ಅಪ್ ಟು 3 kW ಇನ್ವೆಸ್ಟ್ಮೆಂಟ್ ಕಾಸ್ಟ್ ಸೇಮ್ ಇರುತ್ತೆ. ಯಾಕಂದ್ರೆ ಪ್ಯಾನಲ್ ಕಾಸ್ಟ್ ಅಷ್ಟೇ ಕಮ್ಮಿ ಆಗಿದೆ, ಮಿಕ್ಕಿದೆಲ್ಲ ಖರ್ಚು ಸೇಮ್ ಇರೋದ್ರಿಂದ ಒಂದುವರೆ ಲಕ್ಷದಿಂದ 2 ಲಕ್ಷ ತನಕ ಖರ್ಚಾಗುತ್ತೆ 1-3 kW ತನಕ. ಅದು ಬಿಟ್ರೆ 5 kW ಮೇಲೆ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ಅಂದ್ರೆ ತಿಂಗಳಲ್ಲಿ ನಿಮ್ದು ಎಷ್ಟು ಬರ್ತಿದೆ ಆವರೇಜ್ ಬಿಲ್ ನೋಡ್ಕೋಬೇಕು. ಬಿಲ್ ಅಲ್ಲಿ ಅವರೇ ಕೊಡ್ತಿದ್ದಾರೆ ಎಲ್ಲ, ಇಂದ ಆವರೇಜ್ ಕನ್ಸಂಪ್ಷನ್ ಎಷ್ಟಿದೆ ಅಂತ ನೋಡ್ಕೊಂಡ್ಬಿಟ್ಟು ನಮ್ 1 kW ಸೋಲಾರ್ ರೂಫ್ ಟಾಪ್ ಅಲ್ಲಿ ದಿನಕ್ಕೆ 4 ಯೂನಿಟ್ ಜನರೇಟ್ ಆಗುತ್ತೆ ಸೋಲಾರ್ ಇಂದ. ಹಾಗೆ ಒಂದು ನಮ್ದು ಕನ್ಸಂಪ್ಷನ್ ಬಂದು 400 ಯೂನಿಟ್ ಇದೆ ಅಂದ್ರೆ ಒಂದು 5 kW ಇನ್ಸ್ಟಾಲೇಷನ್ ಹೋಗೋದು ಒಳ್ಳೇದಾಗುತ್ತೆ. ಯಾಕೆ ಅಂದ್ರೆ 1 kW ಇಂದ 4 ಯೂನಿಟ್ ಜನರೇಟ್ ಆಗಿ ಹಂಗೆ 5 kW ಇಂದ ದಿನಕ್ಕೆ 20 ಯೂನಿಟ್ ಜನರೇಷನ್ ಆಗುತ್ತೆ ಸೋಲಾರ್ ಅಲ್ಲಿ. ಇಂಟು ತಿಂಗಳು 30 ದಿನ ಇರೋದ್ರಿಂದ ತಿಂಗಳಿಗೆ 600 ಯೂನಿಟ್ ತನಕ ಜನರೇಷನ್ ಆಗುತ್ತೆ. ಅದರಲ್ಲಿ ಕನ್ಸಂಪ್ಷನ್ 400 ಯೂನಿಟ್ ಮೈನಸ್ ಆದ್ರೂ ಕೂಡ ಆ 200ಗೆ ಗವರ್ಮೆಂಟ್ ಅವರು 3 ರೂಪಾಯಿ 80 ಪೈಸೆ ಕೊಡ್ತಾರೆ. ಸಬ್ಸಿಡಿ ತಗೊಂಡಿಲ್ಲ ಅಂದ್ರೆ ಸಬ್ಸಿಡಿ ಕ್ಲೇಮ್ ಮಾಡಿದ್ರೆ 2.5 ರೂಪಾಯಿ ಕೊಡ್ತಾರೆ ಒಂದ್ ಯೂನಿಟ್ಗೆ. 78,000 ಸಬ್ಸಿಡಿನೇ ಕೊಡ್ತಾರೆ. ಅಪ್ ಟು 3 kW ತನಕ 78,000 ಡೈರೆಕ್ಟ್ ನಿಮ್ಮ ಅಕೌಂಟ್ ಬಂದ್ಬಿಡುತ್ತೆ ಸಬ್ಸಿಡಿ.
2: ಸೊ ಹಾಗಾಗಿ ಅದು ಹೋಗೋದು ಒಳ್ಳೇದು. ಮೈಸೂರಲ್ಲಿ ಯಾಕೆ ಇದ್ದಕ್ಕಿದ್ದಂಗೆ ಈ ಬೂಮ್ ಬಂತು ಅಂತ?
4: ಒಂದು ಅವೇರ್ನೆಸ್ ಇದೆ ಮೈಸೂರಲ್ಲಿ, ಚೆಸ್ಕಾಮ್ ಮಟ್ಟದಲ್ಲಿ ಒಳ್ಳೆ ಅವೇರ್ನೆಸ್ ತರ್ತಾ ಇದಾರೆ ಎಲ್ಲ ಪ್ರತಿಯೊಬ್ಬರು.
2: ಅಡ್ವರ್ಟೈಸ್ಮೆಂಟ್ ಚೆನ್ನಾಗಿ ಕೊಡ್ತಾ ಇದ್ದಾರೆ, ಎಲ್ಲರೂ ಹಾಕಿಸ್ಕೊಳ್ಳಿ.
4: ಹೌದು, ಸಹಕಾರಗಳಿದೆ. ಅದು ಬಿಟ್ರೆ ಇಲ್ಲಿ ಅವೇರ್ನೆಸ್ ತುಂಬಾ ಇದೆ. ಮೈಸೂರು ಅವತ್ತು ಮಾದರಿ ಸಿಟಿ ಇಡೀ ದೇಶಕ್ಕೆ, ಎಲ್ಲಾ ವಿಷಯದಲ್ಲೂ ಅಷ್ಟೇ ಮಾದರಿ ಸಿಟಿ
2: ಆಗಿದೆ.
4: ಸ್ವಲ್ಪ ಬುದ್ಧಿಜೀವಿಗಳು ಇದಾರೆ, ಯೋಚನೆ ಮಾಡೋರು ಇದಾರೆ,
2: ಹಾಗಾಗಿ ಒಂದು ಲಾಭ ಅಂತ.
4: ಹೌದು,
2: ಸೋಲಾರಿಗೆ ಹೋಗೋದು ಒಳ್ಳೇದು,
4: ತುಂಬಾ ಒಳ್ಳೇದು.
2: ಯಾಕಂದ್ರೆ ಈ ಕ್ಷಣಕ್ಕೆ ಮನೆಗೆ ಹೀಟಿಂಗ್ ಇಂದ ಹಿಡಿದು ಅಡಿಗೆ ಮನೆಯಿಂದ ಹಿಡಿದು ಎಲ್ಲದಕ್ಕೂ ಬರುತ್ತದೆ.
4: ಇವಾಗ ಏನಾಗಿದೆ ಅಂದ್ರೆ ಮುಂಚೆ ಎಲ್ಲ ನಮ್ಮ ಅಜ್ಜಿ ಕಾಲದಲ್ಲಿ ಸೌದೆ ವಲಯದಿಂದ ಗ್ಯಾಸ್ ಸ್ಟವ್ ಅಪ್ಗ್ರೇಡ್ ಆದ್ರು, ನೆಕ್ಸ್ಟ್ ಜನರೇಷನ್ ಕುಕಿಂಗ್ ಎಲ್ಲ ಇಂಡಕ್ಷನ್ ಸ್ಟವ್ ಗೆ ಮೈಕ್ರೋವೇವ್ ಅಪ್ಗ್ರೇಡ್ ಆಗ್ತಾ ಇದಾರೆ. ಬರ್ತಾ ಬರ್ತಾ ಯಾವುದೇ ಮನೆಯಲ್ಲಿ ಎಲೆಕ್ಟ್ರಿಕಲ್ ಕನ್ಸಂಪ್ಷನ್ ಜಾಸ್ತಿ ಆಗ್ತಿದೆ, ಕಮ್ಮಿ ಆಗ್ತಿಲ್ಲ. ಒಂದ್ ಮೊಬೈಲ್ ಇಂದ ಹಿಡಿದು ಒಂದು ಮನೆ ಕ್ಲೀನ್ ಮಾಡಿ ರೋಬೋಟ್ ತನಕ ಎಲ್ಲದಕ್ಕೆ ಕರೆಂಟ್ ಚಾರ್ಜ್ ಬೇಕು.
2: ಜೊತೆಗೆ ನಮ್ಮ ವೆಹಿಕಲ್ ಗೂ ಚಾರ್ಜ್ ಮಾಡ್ಬೇಕಲ್ಲ,
4: ವೆಹಿಕಲ್
2: ವೆಹಿಕಲ್ಸ್ ಜಾಸ್ತಿ
4: ಇವಿದು ಅವೇರ್ನೆಸ್ ತುಂಬಾ ಆಗೋದ್ರಿಂದ ಸೋಲಾರ್ ಗೆ ತುಂಬಾ.
2: ಒಟ್ಟು ನಾವೇ ಪ್ರೊಡ್ಯೂಸ್ ಮಾಡಿ ನಾವೇ ಬಳಸ್ಕೊಂಡ್ಬಿಡೋಣ, ಸಾಧ್ಯ ಆಗುತ್ತೆ ಅಷ್ಟು ಅಂತ ಹೇಳಿ ಅದು ಲಾಭ. ಇನ್ನು ಅನಿಲ್ ಕುಮಾರ್ ನಾಡಿಗೇರವರೇ, ಈ ಪರ್ಯಾಯ ರೂಪದಲ್ಲಿ ಬಂದಾಗ ವಿದ್ಯುತ್ತನ್ನು ಕೂಡ ಗ್ಯಾಸ್ ತರ ಬಳಸೋದು, ಮೊನ್ನೆ ಪೇಪರ್ ಅಲ್ಲಿ ಓದ್ದೆ, ಒಂದು ವಿಡಿಯೋನು ನೋಡಿದೆ ನಾನು, ಎಂತ ಪ್ಲಾಸ್ಮಾ ಎನರ್ಜಿ ಅಂತ, ವಾಟ್ ಇಸ್ ದಿಸ್?
3: ಖಂಡಿತ, ಈಗ ನಮಗೆ ಏನೇನು ವಿದ್ಯುತ್ತಿನ ಮೂಲಕ ಕಣ್ಣಿಗೆ ಕಾಣುವಂತಹ ಜ್ವಾಲೆ ಏನಿದೆ ಅದನ್ನ ಮಾಡೋದನ್ನ ನಾವು ಎಲೆಕ್ಟ್ರಿಕಲ್ ಗ್ಯಾಸ್ ಅಂತ ಹೇಳಿ ಮಾಮೂಲಾಗಿ ನಾವು ಮಾತಾಡ್ತಾ ಕೂತ್ಕೊಳ್ತೀವಿ. ಇದು ನಿಜವಾಗ್ಲೂ ಏನು ಅಂತಂದ್ರೆ, ಯಾವಾಗ ಹೈ ವೋಲ್ಟೇಜ್ ನ ನಾವು ಪ್ರೊಡ್ಯೂಸ್ ಮಾಡ್ತೀವಿ, ಹೈ ವೋಲ್ಟೇಜ್ ನ ಪ್ರೊಡ್ಯೂಸ್ ಮಾಡಿದಾಗ ಅದು ಗ್ಯಾಸ್ ನ ಅಯೋನೈಸ್ ಮಾಡುತ್ತೆ, ಅದನ್ನ ನಾವು ಪ್ಲಾಸ್ಮಾ ಅಂತ ಕರಿತೀವಿ, ಅಥವಾ ಫೋರ್ಸ್ ಸ್ಟೇಟ್ ಆಫ್ ಮ್ಯಾಟರ್ ಅಂತ ಕರಿತೀವಿ. ಯಾವಾಗ ಆ ಪ್ಲಾಸ್ಮಾ ಎನರ್ಜಿ ಇದೆ ಅದು ಹತ್ಕೊಂಡು ಉರಿಯಕ್ಕೆ ಸ್ಟಾರ್ಟ್ ಆಗುತ್ತೆ, ಅವಾಗ ನಿಮಗೆ ಫ್ಲೇಮ್ ರೂಪದಲ್ಲಿ ಕಾಣುತ್ತೆ. ತಮಾಷೆಗೆ ನಾವು ಹೇಳ್ತಾ ಇರ್ತೀವಿ, ಎಷ್ಟೋ ಸಲ ಲೈಟ್ ಕಂಬಗಳಲ್ಲಿ ಮೇಂಟೆನೆನ್ಸ್ ಕಾಣಿಸಿದ್ರು ಕೂಡ ಅದರಲ್ಲಿ ಬೆಂಕಿ ಎತ್ಕೊಂಡು ಉರಿತಾ ಇದೆ. ಅದೇ ತಂತ್ರಜ್ಞಾನದ ವಿಚಾರದಲ್ಲಿ ಅದೇ ಹೆಚ್ಚಿನ ವೋಲ್ಟೇಜ್ ಉಪಯೋಗಿಸಿ ಫೋರ್ಸ್ ಸ್ಟೇಟ್ ಆಫ್ ಮ್ಯಾಟರ್ ಅಂದ್ರೆ ಪ್ಲಾಸ್ಮಾ, ಪ್ಲಾಸ್ಮಾ ಎನರ್ಜಿ ಮೂಲಕ ಮಾಡೋದು, ಕಣ್ಣಿಗೆ ಕಾಣುವಂತ ಜ್ವಾಲೆ ಕಾಣುತ್ತೆ. ಅದಲ್ಲದೇನೆ ಈಗ ಬೇರೆ ಬೇರೆ ತಂತ್ರಜ್ಞಾನಗಳು ಬೇಕಾದಷ್ಟು ಇದೆ. ಐಆರ್ ತಂತ್ರಜ್ಞಾನ ಇದೆ, ಇನ್ಫ್ರಾರೆಡಿಯೇಷನ್ ತಂತ್ರಜ್ಞಾನ ಇದೆ, ಹಾಗೆ ಇಂಡಕ್ಷನ್ ಸ್ಟವ್ ಅಂತೂ ನಾವು ಕೇಳ್ತಾನೆ ಇದ್ದೀವಿ. ಸೊ ಈ ಬರೋ ದಿವಸಗಳಲ್ಲಿ ಈ ತಂತ್ರಜ್ಞಾನ ಇವೆಲ್ಲದಕ್ಕಿಂತ ಹೆಚ್ಚಿನ ಶಾಖ ಕೊಡತ್ತೆ ಅನ್ನೋಂತ ಒಂದು ವಿಧಾನ ಇದೆ. ಬಹುಶಃ ಉಪಯೋಗಿಸ್ತಾ ಉಪಯೋಗಿಸ್ತಾ ಗೊತ್ತಾಗಬಹುದು.
2: ಜೊತೆಗೆ ವೇಗವನ್ನು ಜಾಸ್ತಿ ಇದೆ ಇವಾಗ, ಹೆಚ್ಚೊತ್ತು ಕಾಯಂಗಿಲ್ಲ, ಅದಕ್ಕೆ ಟೈಮಿಂಗ್ ಸೆಟ್ ಮಾಡಿದ್ರೆ ಅದೆಲ್ಲ ಮುಗಿಸಿ ಕೊಡುತ್ತೆ. ಮೈಕ್ರೋವೇವ್ ಅಲ್ಲೂ ಅಷ್ಟೇ, ಇಷ್ಟು ಮಿನಿಟ್ಸ್ ಅಂತ ಸೆಟ್ ಮಾಡಿದ್ರೆ ತನ್ನಷ್ಟಕ್ಕೆ ತಾನೇ ನಿಂತ್ಕೊಳ್ಳುತ್ತೆ.
3: ಹೌದು,
2: ಒಂದ್ ಕಡೆ ಎನರ್ಜಿ ಸೇವ್ ಕೂಡ ಆಗುತ್ತೆ, ಬಳಕೆನೂ ಆಗಿರುತ್ತೆ ಇನ್ನು ಹೊಸ ರೀತಿ ಏನ್ ಬರ್ತಾ ಇದೆ.
3: ನಾವು ಗ್ಯಾಸ್ ವಿಧಾನಕ್ಕೆ ಹೇಳೋದಾದ್ರೆ, ಮೊದಲನೇ ನಾವೀಗ ಏನು ಗ್ಯಾಸ್ ನ ಬಳಕೆ ಮಾಡ್ತಾ ಇದೀವಿ, ನಮ್ಗೆ ಗ್ಯಾಸ್ ನ ಸಿಲಿಂಡರ್ ರೂಪದಲ್ಲೇ ನೋಡಿದೀವಿ, ಸಿಲಿಂಡರ್ ರೂಪದಲ್ಲೇ ಬೇಕು
2: ಅನ್ನೋದು ಕೊಟ್ಟು ಹೋಗ್ತಾ ಇದ್ದಾರೆ ಇಷ್ಟು ವರ್ಷ.
3: ಅದಲ್ದೇನೆ ದೊಡ್ಡ ದೊಡ್ಡ ಕಡೆಯಲ್ಲಿ ಪಿಎನ್ಜಿಗಳು ಬರ್ತಾ ಇದೆ, ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಕರಿತೀವಿ. ಒಂದು ಕಡೆಯಿಂದ ಗ್ಯಾಸ್ ಪ್ರೊಡ್ಯೂಸ್ ಆಗಿದೆ, ಪೈಪ್ ಗಳಿಗೆ ಮನೆಗಳಲ್ಲಿ ಬರ್ತಾ ಇದೆ.
2: ಮೈಸೂರಲ್ಲೂ ಒಂದ್ ಲೈನ್ ಬಂದಿದೆ,
3: ತುಂಬಾ ಕಡೆಗಳಲ್ಲಿ ಬಂದಿದೆ. ಈ ಗ್ಯಾಸ್ ಗೆ ಬರೋ ದಿವಸಗಳಲ್ಲಿ ಬಯೋಗ್ಯಾಸ್ ಗಳನ್ನ ಮಿಕ್ಸ್ ಮಾಡ್ತಾರೆ. ಬಯೋಗ್ಯಾಸ್ ಅಂದ್ರೆ ಜೈವಿಕ ಇಂಧನಗಳನ್ನ ಮಿಕ್ಸ್ ಮಾಡಿದಾಗ ನಮಗೆ ಇನ್ನಷ್ಟು ಇದು ಸುಸ್ಥಿರ ತಂತ್ರಜ್ಞಾನದ ಕಡೆ ಹೋಗುತ್ತೆ. ಈ ತಂತ್ರಜ್ಞಾನ ಆಲ್ರೆಡಿ ಪ್ರಚಲಿತಕ್ಕೆ ಬಂದಿದೆ, ಇನ್ನಷ್ಟು ಜನರ ಬಳಕೆ ಹೆಚ್ಚಾಗಬೇಕಾಗಿದೆ. ಹಾಗೇನೆ ಡೈಮೀಥೈಲ್ ಈಥರ್ ಅಂತ ಕರಿತೀವಿ, ಡಿಎಂಇ ಅಂತ ಕರಿತೀವಿ, ಅದಿನ್ನು ಪ್ರಾಯೋಗಿಕ ಹಂತದಲ್ಲಿದೆ. ಅದು ಬಂದರೂ ಕೂಡ ಗ್ಯಾಸ್ ಗೆ ಪರ್ಯಾಯವಾಗಿ ಕೆಲಸ ಮಾಡಲಿದೆ. ಹಾಗೇನೆ ಈ ಬಯೋಗ್ಯಾಸ್ ಗಳನ್ನ ಪೂರ್ತಿ ಬಯೋಗ್ಯಾಸ್ ಗಳನ್ನ ಮಿಶ್ರಣವಾಗಿ ಹೇಳಿದೆ, ಪೂರ್ತಿ ಬಯೋಗ್ಯಾಸ್ ಗಳನ್ನ ತಯಾರು ಮಾಡಿ ಅದನ್ನು ಒತ್ತಡಗಳಲ್ಲಿ ಸಿಲಿಂಡರ್ ಗಳಲ್ಲಿ ತುಂಬಿಸಿ ಮನೆ ಮನೆಗಳಿಗೆ ಕೊಡಬಹುದಾದ ಪ್ರಯತ್ನ ಸಾಕಷ್ಟು ಪ್ರಗತಿಯಲ್ಲಿದೆ. ಇದನ್ನ ಬರೋ ದಿವಸಗಳಲ್ಲಿ 10 ದಿವಸಗಳಲ್ಲೇ ನಾವು ಇದನ್ನ ನೋಡ್ತಾ ಇದೀವಿ.
2: ಹರಿಯಾಣದಲ್ಲಿ ಯಾರೋ ಒಬ್ರು ಮಾಡಿ ಅದನ್ನ ಮನೆ ಮನೆಗೆ ಕೊಟ್ಟು ಬಂದಿದ್ದಾರೆ.
3: ಹೌದು, ಹಾಗೇನೆ ಗೋಬರ್ ಗ್ಯಾಸ್ ಅನ್ನೋದು ಏನಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ಒಂದು ಹಂತದಲ್ಲಿ ಹೇಗೆ ನಿಂತೋಗಿತ್ತು, ಇದು ಎಷ್ಟೊಂದು ಎನ್ಜಿಒಗಳ ಸಹಾಯಗಳಿಂದ ಇದು ಇನ್ನಷ್ಟು ಮುಂದೆ ಬರಕ್ಕೆ ಪ್ರಾರಂಭ ಆಗೋಗಿದೆ. ಇದು ಮೈಸೂರು ಹತ್ತಿರದಲ್ಲೇ 2-3 ಗ್ರಾಮಗಳಲ್ಲಿ ಇದ್ರ ಬಗ್ಗೆ ಪ್ರಾಯೋಗಿಕ ಹಂತಗಳಾಗಿ ಅದಕ್ಕೆ ಅವರಿಂದ ಬರೀ ಒಂದಿಷ್ಟು ಹಣ ಕಡಿಮೆ ಹಣಗಳನ್ನ ತಗೊಂಡ್ಬಿಟ್ಟು ಉಳಿದ ಹಣಗಳನ್ನ ಎನ್ಜಿಒಗಳು ಬಳಸಿ ಸುಮಾರು 100 ಹೆಚ್ಚು ಬಯೋಗ್ಯಾಸ್ ಪ್ಲಾಂಟ್ಗಳು ಮೈಸೂರು ಸುತ್ತಮುತ್ತಲು ಸರ್ಗೂರು ಅಂತ ಗ್ರಾಮಗಳಲ್ಲಿ ಆಲ್ರೆಡಿ ಆಗಿದೆ. ಬಹುಶಃ ಇದು ಒಂದು ರೀತಿಯ ಒತ್ತಡವನ್ನ ಗ್ಯಾಸ್ ಮೇಲೆ ಅವಲಂಬತೆಯನ್ನ ತಪ್ಪಿಸುತ್ತೆ. ಇದಿಷ್ಟು ಕಣ್ಣಿಗೆ ಕಾಣುವಂತಹ ಬದಲಾವಣೆಗಳು ನಮ್ಮ ಮಟ್ಟದಲ್ಲಿ.
2: ಎಲ್ಲೋ ಒಂದ್ ಕಡೆ ಸಹಕಾರಿ ತತ್ವದ ಮೇಲೆ ಇವೆಲ್ಲ ನಡೀತಾ ಇದಾವೆ, ನಾವು ಒಂದಷ್ಟು ಕೊಡ್ತೀವಿ ನೀವು ಮಾಡಿ ಹೇಳಿ
3: ಅಂದ್ರೆ ಅವ್ರಿಗೂ ಒಂದಿಷ್ಟು ಬದ್ಧತೆ ಇರುತ್ತೆ, ಪ್ರೋತ್ಸಾಹ ಧನ ಕೊಟ್ಟಂಗೆ ನಿಜವಾದ ಆಸಕ್ತರು ಮುಂದೆ ಬರ್ತಾರೆ. ಈ ಕಾರಣಗಳಿಂದ ಎನ್ಜಿಒಗಳು ಸಿಎಸ್ಆರ್ ಫಂಡಿಂಗ್ ಅಲ್ಲಿ ಸಿಎಸ್ಆರ್ ಫಂಡಿಂಗ್ ಗಳನ್ನು ನಾವು ಅಪ್ರಿಶಿಯೇಟ್ ಮಾಡಲೇಬೇಕು. ಸಿಎಸ್ಆರ್ ಫಂಡಿಂಗ್ ಗಳಲ್ಲಿ ಎಷ್ಟೊಂದು ಹಣಗಳನ್ನ ಅವರು ಈ ಸುಸ್ಥಿರ ತೆಗೆದಿಗೆ ವ್ಯಯಿಸ್ತಾ ಇರೋದ್ರಿಂದ ನಾವು 2070 ಏನು ಗುರಿ ಇಟ್ಕೊಂಡಿದ್ವಿ, 2070 ಏನು ಗುರಿ ಇಟ್ಕೊಂಡಿದೀವಿ, ಇಂಡಿಯಾ ಇಸ್ ಗೋಯಿಂಗ್ ಟು ಬಿಕಮ್ ಕಾರ್ಬನ್ ನ್ಯೂಟ್ರಲ್, ಅಂದ್ರೆ ನಮ್ಮಲ್ಲಿಂದ ಇಂಗಾಲದ ಹೊರಸೂಸುವಿಕೆ ಇರೋದೇ ಇಲ್ಲ, ಆ ಗುರಿನ ಬಹುಶಃ ನಾವು ತಲುಪ್ತೀವಿ ಅನ್ನೋ ಆತ್ಮವಿಶ್ವಾಸನ ಇದೆಲ್ಲ ಮೂಡಿಸುತ್ತೆ.
2: ಓಕೆ, ಸಸ್ಟೈನಬಲ್ ಎನರ್ಜಿ ಅಚೀವ್ ಮಾಡೋದ್ರಲ್ಲಿ ಆಗ್ಲೇ ನಾವು ದಾಪುಗಾಲು ಇಟ್ಬಿಟ್ಟಿದ್ದೀವಿ, ಮೋರ್ ದನ್ 50% ವಿ ಹ್ಯಾವ್ ಅಚೀವ್ಡ್. ಇನ್ನು ಮಾಡೋದು ತುಂಬಾ ಇದೆ. ಇದ್ರ ಮಧ್ಯದಲ್ಲಿ ಮನೆಯ ವೇಸ್ಟ್ ಅನ್ನ ಬಳಸಿ ಏನ್ ನಾವು ಹೊರಗಡೆ ಹಾಕ್ತಾ ಇದ್ವಿ ಅದರದೇ ಒಂದು ವಿದ್ಯುತ್ ಉತ್ಪಾದನಾ ಘಟಕಗಳು ಮಿನಿ ಯೂನಿಟ್ ಗಳು ಬಂದಿದ್ದಾವೆ.
3: ಇಲ್ಲ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡಬೇಕಂದ್ರೆ ಪ್ರಾಥಮಿಕ ಹಂತದಲ್ಲಿ ಕಸ ಬೇರ್ಪಡಿಸುವ ವಿಧಾನದಲ್ಲಿ ಇನ್ನೂ ಜಾಗೃತಿ ಆಗಬೇಕಿದೆ ಆಗಿದೆ.
2: ಅದು ಸರಿಯಾಗಿ ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಿ
3: ಅಂದ್ರೆ,
2: ಕಸ ಬೇರ್ಪಡಿಸುವುದು ಅಂದ್ರೆ ಹೇಗೆ? ಯಾಕಂದ್ರೆ ನಮ್ಮಲ್ಲಿ 2 ಬಕೆಟ್ ಇಡ್ತೀವಿ, ಟೆಂಪೋನಲ್ಲಿ ಹಾಕೊಂಡು ಹೋಗೋದು,
3: ಎಲ್ಲಾ ಹಂತಗಳಲ್ಲೂ ಜಾಗೃತಿ ಮೂಡಿಸುವಂತ ಕೆಲಸನ ಬಹುಶಃ ಆಗಬೇಕಾಗಿದೆ. ಪ್ರಾಥಮಿಕ ಹಂತದಲ್ಲಿ ಕಸ ಬೇರ್ಪಡಿಸುವಿಕೆ, ಸಾಗಾಣಿಕೆಯಲ್ಲೂ ಬೇರೆ ಬೇರೆಯಾಗಿ ಸಪರೇಟ್ ಆಗಿ ಹೋಗೋದು, ಆ ರೀತಿ ಸಪರೇಟ್ ಆಗಿ ಹೋದಾಗ ನಮ್ಮ ವೆಟ್ ವೇಸ್ಟ್ ಏನಿದೆ ಇದನ್ನ ಗ್ಯಾಸ್ ಆಗಿ ಕನ್ವರ್ಟ್ ಮಾಡಬಹುದು. ಇದಕ್ಕೆ ಆಲ್ರೆಡಿ ಸರ್ಕಾರ

0: ಬೃಹತ್ ಯೋಜನೆಯಾಗಿ ಸತತ್ ಅನ್ನುವಂತ ಒಂದು ಯೋಜನೆ ರೂಪಿಸಿದೆ, ಸಸ್ಟೈನಬಲ್ ಆಲ್ಟರ್ನೇಟಿವ್ ಫಾರ್ ಅಫೋರ್ಡಬಲ್ ಟ್ರಾನ್ಸ್ಪೋರ್ಟೇಷನ್ ಅಂತ. ಅಂದ್ರೆ ಇದಿಷ್ಟನ್ನು ಒಟ್ಟಾರೆ ಒಂದು ಕಡೆ ಸೇರಿಸಿ ಇದರಿಂದ ಗ್ಯಾಸ್ ಉತ್ಪಾದನೆ ಮಾಡಿ ಅದನ್ನ ಟ್ರಾನ್ಸ್ಪೋರ್ಟೇಷನ್ ನಾವು ಏನ್ ಬಳಸ್ತಾ ಇದೀವಿ ಡೀಸೆಲ್ ಮತ್ತೆ ಪೆಟ್ರೋಲ್ ಗಳಿಗೆ ಅದಕ್ಕೆ ಪರ್ಯಾಯವಾಗಿ ಆಗಬೇಕು. ಸತತ್ ಯೋಜನೆ ಪ್ರಾಯೋಗಿಕ ಹಂತದಲ್ಲಿ ಉತ್ತರ ಭಾರತಗಳಲ್ಲಿ ಕೆಲವೊಂದು ಪ್ಲಾಂಟ್ ಗಳೆಲ್ಲ ಆಗಿದೆ. ಆದ್ರೆ ಕಸ ಬೇರ್ಪಡಿಸುವಿಕೆನೆ ಇದಕ್ಕೆ ಮೂಲವಾಗಿ ಬೇಕಾದ ಅಗತ್ಯ. ಅದಾಯ್ತು ಅಂದ್ರೆ ಈ ಸತತ್ ಯೋಜನೆ ಯಶಸ್ವಿ ಆಗತ್ತೆ, ಬಯೋಗ್ಯಾಸ್ ಯೋಜನೆ ಯಶಸ್ವಿ ಆಗತ್ತೆ, ಇದು ಎನರ್ಜಿ ಜನರೇಷನ್ ಜೊತೆಗೆ ವೇಸ್ಟ್ ಮ್ಯಾನೇಜ್ಮೆಂಟ್ ಆಗತ್ತೆ. ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ಬಹಳ ಮುಖ್ಯವಾಗಿ ಬೇಕಾಗಿರುತ್ತೆ. ವೇಸ್ಟ್ ಮ್ಯಾನೇಜ್ಮೆಂಟ್ ಕೂಡ ಇದರಿಂದ ಆಗುತ್ತೆ.
1: ನಮ್ಮ ಆಕಾಶವಾಣಿ ಕೇಂದ್ರದಿಂದ ಸಿವಿಲ್ ಕನ್ಸ್ಟ್ರಕ್ಷನ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಇಂದ ಒಂದು ಪ್ರಾಯೋಜಿತ ಕಾರ್ಯಕ್ರಮ ನಡೀತಾ ಇದೆ. ಅದರಲ್ಲಿ ಅವರು ಈ ಮಿನಿ ಪ್ಲಾಂಟ್ ಗಳನ್ನ ಈ ತರದ ವೇಸ್ಟ್ ಅನ್ನ ಬಳಸಿ ವಿದ್ಯುತ್ ಉತ್ಪಾದನೆ ಮಾಡ್ತಾ ಇರುವ ಒಂದಷ್ಟು ಪ್ಲಾಂಟ್ ಮೈಸೂರಿನ ಸುತ್ತಮುತ್ತ ಇದ್ದಾವೆ ಅನ್ನೋ ಮಾಹಿತಿ ಕೊಟ್ಟಿದ್ರು. ಅವಾಗ ಅನ್ನಿಸ್ತು ಹೌದಲ್ವೇ, ಸಣ್ಣ ಸಣ್ಣ ಪ್ರಯತ್ನ ದೊಡ್ಡದಕ್ಕೆ ಒಂದು ದಾರಿ ಆಗೇ ಆಗುತ್ತೆ.
0: ಖಂಡಿತವಾಗ್ಲಾಗತ್ತೆ. ನೀವು ಹೇಳಿದಾಗ ಗ್ಯಾಸ್ ಉಪಯೋಗಿಸಿ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋದು ಒಂದು ವಿಧಾನ, ಯಾಕಂದ್ರೆ ಎಲೆಕ್ಟ್ರಿಸಿಟಿ ನಮಗೆ ಪ್ರತಿಯೊಂದಕ್ಕೂ ಮೂಲ ಅಗತ್ಯ ಆಗಿದೆ. ನೀವು ಹೇಳಿದಾಗೆ ಇವಿ ಚಾರ್ಜಿಂಗ್ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ, ಇವಿ ಚಾರ್ಜಿಂಗ್ ಗಳು ಬರೋ ದಿವಸದಲ್ಲಿ ಹೆಚ್ಚು ಪ್ರಚಲಿತ ಆದಾಗ ಇದಕ್ಕೆ ಮತ್ತೆ ವಿದ್ಯುತ್ ಎಲ್ಲಿಂದ ಬರುತ್ತೆ ಅನ್ನೋ ಸಮಸ್ಯೆ ಆಗುತ್ತೆ. ಸೋಲಾರ್ ಮೂಲಕ ಪಡಿತೀವಿ ಅನ್ಕೊಳ್ಳೋದಾದ್ರೆ ನಿಜವಾಗ್ಲೂ ನಾವು ಚಾರ್ಜಿಂಗ್ ಹಾಕೋದು ಯಾವಾಗ, ಸಾಯಂಕಾಲದ ಹೊತ್ತಲ್ಲಿ. ಆದ್ರೆ ಒಂದಿಷ್ಟು ನಮಗೆ ಗ್ರಿಡ್ ಮೇಲೆ ಅವಲಂಬನೆ ಇದ್ದೇ ಇರುತ್ತೆ. ಎಷ್ಟು ಗ್ರಿಡ್ ಮೇಲಿನ ಅವಲಂಬನೆ ನಮಗೆ ಹೆಚ್ಚಾಗ್ತಾ ಹೋಗುತ್ತೆ, ಗ್ರಿಡ್ ಮೇಲೆ ಒತ್ತಡ ಹೆಚ್ಚಾಗುತ್ತೆ. ಸೊ ಹೀಗಾಗಿ ನಾವು ಬದಲಿ ಮೂಲಗಳನ್ನ ಪರ್ಯಾಯ ಮೂಲಗಳನ್ನು ಹುಡುಕ್ಬೇಕಾದ್ರೆ ಟೋಟಲ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಏನ್ ಒತ್ತಡ ಬೀಳುತ್ತೆ ಅದ್ರ ಬಗ್ಗೆ ಕೂಡ ಗಮನ ಕೊಡಬೇಕಾಗುತ್ತೆ.
1: ನಿನ್ನೆ ತಾನೆ ಒಂದು ಪ್ರಾಡಕ್ಟ್ ಮಾರ್ಕೆಟಿಗೆ ಪರಿಚಯ ಮಾಡಿದ್ದಾರೆ, ಅದರ ವಿಡಿಯೋ ನೋಡ್ತಾ ಇದ್ದೆ ನಾನು. ಒಂದು ಪುಟಾಣಿ, ಈ ಸುವೇಗ ಅಂತ ಬಹಳ ಹಿಂದೆ ನಾವು ಬಳಸ್ತಾ ಇದ್ವಿ, ಈ ತರದ ಒಂದು ಸಣ್ಣ ಮೋಟರ್ ವೆಹಿಕಲ್ ಅಂತ ಇಟ್ಕೊಳ್ಳೋಣ, ಸೈಕಲ್, ಈ ತರದ ಒಂದು ಸಣ್ಣ ಮೋಟರ್ ಸೈಕಲ್, ಅದಕ್ಕೆ ಛಾವಣಿಯಾಗಿಯೇ ಬಳಸ್ಕೊಂಡಂತಹ ಸೋಲಾರ್ ಪ್ಯಾನಲ್, ಬೆಳಗಿನ ಬೆಳಕಿದ್ರು ಸಾಕು, ಬಿಸಿಲಿದ್ರು ಸಾಕು, ಅದು ಅದ್ರ ಮೇಲೇನೆ ಸೋಲಾರ್ ಎನರ್ಜಿ ಮೇಲೇನೆ ನಡೆಯುತ್ತೆ. ಸಂಜೆ ಅದರಿಂದ ಚಾರ್ಜ್ ಆಗಿರೋ ಬ್ಯಾಟರಿ ಕೆಳಗಡೆ ಇರುತ್ತೆ, ಅದರಿಂದ ಬ್ಯಾಟರಿ ಮೂಲಕ ನಡೆಯುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಬಹುಶಃ ಇದು ಬೀದಿ ಬೀದಿಗಳಲ್ಲಿ ಕಾಣಿಸ್ಕೊಳ್ಳುತ್ತೆ, ಸೈಕಲ್ ತರ ಇದು ಬಳಕೆಗೆ ಬರುತ್ತೆ ಅಂತ ಹೇಳಿ ಆ ಒಂದು ಮುನ್ನೋಟ ಇತ್ತು. ಈ ತರದ ಒಂದು ಪರ್ಯಾಯ ವೆಹಿಕಲ್ಗಳು ಮೇ ಬಿ ಸ್ಪೀಡ್ ಕಾಂಪ್ರಮೈಸ್ ಆಗಬಹುದು, ಆದ್ರೆ ಇಂಧನದ ಬಳಕೆ ವಿಚಾರದಲ್ಲಿ ಇತ್ತಲಾಗಿ ಗ್ರಿಡ್ ಮೇಲೂ ಅವಲಂಬನೆ ಇಲ್ಲ, ಅಥವಾ ಇನ್ಯಾವುದೋ ಇಂಧನಕ್ಕೆ ಅವಲಂಬನೆ ಇಲ್ಲ, ತನ್ನ ಎನರ್ಜಿಯನ್ನ ತಾನೇ ಪ್ರೊಡ್ಯೂಸ್ ಮಾಡ್ಕೊಳ್ಳುತ್ತೆ. ಇದರ ಒಂದು ಎಕ್ಸ್ಪೆರಿಮೆಂಟ್ ರೈಲ್ವೆನಲ್ಲೂ ಆಗಿದೆ,
0: ಖಂಡಿತ ಆಗಿದೆ.
1: ಕಂಟಿನ್ಯೂಸ್ ಆಗಿ ಆ ರೈಲ್ವೆ ಇಂಜಿನ್ ಎಲೆಕ್ಟ್ರಿಸಿಟಿ ತನ್ನ ತಾನೇ ಪ್ರೊಡ್ಯೂಸ್ ಮಾಡ್ಕೊಂತ ಓಡ್ತಾ ಇದೆ.
0: ಖಂಡಿತ ಆಗ್ತಾ ಇದೆ. ಸರ್, ರೀಜನರೇಷನ್ ಅಂತ ಹೇಳ್ತೀವಿ, ಈವನ್ ಯಾವಾಗಾದ್ರೂ ವೇಗೋತ್ಕರ್ಷ ಕಡಿಮೆ ಆಗುತ್ತೆ ಅದನ್ನ ಎಲೆಕ್ಟ್ರಿಸಿಟಿನ ರೀಜನರೇಟ್ ಮಾಡ್ತಾರೆ. ಹಾಗೆ ಹೇಗೆ ನಮ್ಮ ರೈಲ್ವೆ ಲೈನ್ ಟೋಟಲಿ ವಿದ್ಯುತೀಕರಣ ಆಗ್ತಾ ಹೋಗ್ತಾ ಇದೆ, ಅದಕ್ಕೆ ಪ್ಯಾರಲಲ್ ಆಗಿ ಅದಕ್ಕೆ ಸಪೋರ್ಟಿಂಗ್ ಆಗಿ ಸೋಲಾರ್ ಗಳನ್ನು ಮಾಡ್ತಾ ಇದಾರೆ. ಯಾಕೆಂದ್ರೆ ರೈಲ್ವೇಸ್ ನ ಎನರ್ಜಿ ಆಡಿಟ್ ಮಾಡೋದ್ರಲ್ಲಿ ನಾನು ಒಬ್ಬ. ಸೊ ಹಾಗಾಗಿ ಇದ್ರ ಬಗ್ಗೆ ನನಗೊಂದಿಷ್ಟು ಮಾಹಿತಿ ಇದೆ. ಆದ್ರೆ ಬರೋ ದಿವಸಗಳಲ್ಲಿ ಇನ್ನೂ ಒಂದು ಹೊಸ ತಂತ್ರಜ್ಞಾನ ಬರುತ್ತೆ, ಅದು ಹೈಡ್ರೋಜನ್ ಬೇಸ್ಡ್. ಹೈಡ್ರೋಜನ್ ಬೇಸ್ಡ್ ವೆಹಿಕಲ್ ಗಳು ಬಂದಾಗ ಹೇಗೆ ನಾವೀಗ ಪೆಟ್ರೋಲ್ ನ ಟ್ಯಾಂಕರ್ ಅಲ್ಲಿ ತುಂಬಿಕೊಂಡು ಬರ್ತೀವಿ, ಹಾಗೆ ಹೈಡ್ರೋಜನ್ ಗಳನ್ನು ತುಂಬಿಕೊಂಡ್ಬಂದು ಪೆಟ್ರೋಲ್ ತರನೇ ಆಗದ್ರೆ ಬಹುಶಃ ಚಾರ್ಜಿಂಗ್ ಈಗ 15 ನಿಮಿಷ ಕಾಯೋದು ಜಾಸ್ತಿ ಅಂತ ಅನ್ಕೊಳ್ತೀವಲ್ಲ, ಈಗ ಅದು 1 ಸೆಕೆಂಡ್ ಅಲ್ಲಿ ಹೈಡ್ರೋಜನ್ ನ ತುಂಬಿಸ್ಕೊಳತ್ತೆ. ಆ ಹೈಡ್ರೋಜನ್ ಮತ್ತೆ ಮೂಲವಾಗಿ ಶುರುವಾಗೋದು ನಮ್ಮ ನವೀಕರಣ ಇಂಧನದಿಂದ. ನವೀಕರಣ ಇಂಧನದಿಂದ ಹೈಡ್ರೋಜನ್, ಹೈಡ್ರೋಜನ್ ವೆಹಿಕಲ್ ಗಳು ಓಡುತ್ತೆ. ಇದನ್ನು ಕೂಡ ಈಗ ಮನೆ ಮನೆಗಳಲ್ಲಿ ಅಡಿಗೆ ಮಾಡೋದಕ್ಕೆ ಈ ವಿಧಾನನೂ ತರ್ತಾ ಇದ್ದಾರೆ. ಒಂದು ಸಣ್ಣ ಟ್ಯಾಂಕ್ ಇರುತ್ತೆ, ಟ್ಯಾಂಕ್ ಅಲ್ಲಿ ನೀವು ನೀರ್ ಹಾಕಿ, ನೀರ್ ಹಾಕಿದಾಗ ಹೈಡ್ರೋಜನ್ ಪ್ರೊಡ್ಯೂಸ್ ಆಗುತ್ತೆ, ಆ ಹೈಡ್ರೋಜನ್ ಇಂದ ನಿಮ್ ಗ್ಯಾಸ್ ಓಡುತ್ತೆ. ಒಂದ್ ಅರ್ಥದಲ್ಲಿ ನೀರಿನಿಂದ ಓಡ್ತು ನಂಗೆ ಕಾಣುತ್ತೆ. ಅದಕ್ಕೆ ಬೆಂಬಲವಾಗಿ ನವೀಕರಣ ಇಂಧನ ವಿದ್ಯುತ್ ಶಕ್ತಿ ಇದ್ದೇ ಇರುತ್ತೆ.
1: ಅದು ಪ್ಯಾರಲಲ್
0: ಆಗಿ,
1: ಯಾಕಂದ್ರೆ ನಿನ್ನೆ ನಮ್ಮ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಅದರ ಡೆಮಾನ್ಸ್ಟ್ರೇಷನ್ ಕೊಡ್ತಾ ಇದ್ದ ಒಂದು ವಿಡಿಯೋ ನಮ್ಮ ದೂರದರ್ಶನ ಪ್ರಸಾರ ಮಾಡ್ತಾ ಇತ್ತು, ನೋಡಿದ್ವಿ. ಇದೇ ಒಂದು ಲೋಟ ನೀರನ್ನ ಹಾಕಿದ್ದಾರೆ ಡೆಮಾನ್ಸ್ಟ್ರೇಷನ್ ಗಾಗಿ, ಅಲ್ಲಿ ಆನ್ ಮಾಡಿದಾಗ ಅದು ಹೈಡ್ರೋಜನ್ ಆಗಿ ಕನ್ವರ್ಟ್ ಆಗಿ ಅದು ಇಂಧನವಾಗಿ ಬಳಕೆ ಆಗಿ ಅವರು ಅಡಿಗೆ ಮಾಡಿದ್ರು. ಸೊ ಅನೇಕ ರೀತಿಯ ಹೊಸ ಏನು ಇಂಧನ ಮೂಲಗಳನ್ನು ನಾವು ಪರಿಚಯಿಸ್ತಾ ಇದೀವಿ. ಇವುಗಳ ಪರಿಚಯ ನಿಜವಾಗ್ಲು ಯಾರಿಗಾಗಬೇಕು?
0: ನಮ್ಮ ಇಂಧನ ಉಳಿತಾಯ ಅಥವಾ ನವೀಕರಣ, ನಾವು ಇಂಧನ ಅಂತ ಏನ್ ಮಾತಾಡ್ತಾ ಇದೀವಿ, ಇದು ಯಾರಿಗೋಸ್ಕರ ಮಾಡ್ತಾ ಇದೀವಿ? ಮುಂದಿನ ಜನಾಂಗಕ್ಕೋಸ್ಕರ ಮಾಡ್ತಾ, ನಮ್ಮ ಕಾಲಕ್ಕಲ್ಲ, ಮುಂದಿನ ಜನಾಂಗಕ್ಕೆ ಮಾಡಬೇಕಾದ್ರೆ ಅವರಿಗೆ ಅದರ ಅರಿವು ಮೂಡಬೇಕು. ಹಾಗಿದ್ದಾಗ ನಾವು ಪ್ರಾಂತಿಕ ಹಂತ ಮನೆಯಲ್ಲಿ ಅನಗತ್ಯವಾದ ದೀಪವನ್ನ ಆರಿಸೋದ್ರಿಂದ ಹಿಡಿದು ಅಥವಾ ಅನಗತ್ಯವಾಗಿ ನೀರನ್ನ ವ್ಯರ್ಥ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದಕ್ಕೂ ಸಂಪನ್ಮೂಲಗಳ ಸುರಕ್ಷೆ ಏನಾಗಬೇಕು ಅನ್ನೋ ಮಕ್ಕಳಿಗೆ ನಾವು ಸಂಸ್ಕೃತಿಯಾಗಿ ಬೆಳೆಸಬೇಕು.
1: ಜೊತೆಗೆ ತಂದೆ ತಾಯಿಗಳು ಅದಕ್ಕೆ ಒಂದು ಪೂರಕವಾಗಿ ನಿಂತ್ಕೋಬೇಕು. ಆಟದ ಸಾಮಾನು ಕೊಡಿಸೋದು ಸುಮ್ಮನೆ ಏನೋ ಒಂದು ಬೊಂಬೆ ಪಿಪಿ ಕೊಡಿಸೋದಲ್ಲ. ಇವತ್ತು ಈ ಕನ್ಸ್ಟ್ರಕ್ಷನ್ ತರದ ಬಿಲ್ಡಿಂಗ್ ಬ್ಲಾಕ್ಸ್ ಎಲ್ಲ ಬಂದಾಗ ಮಗುಗೆ ಆ ಕಲ್ಪನೆಯೇ ಬೇರೆ. ಸಣ್ಣ ಪುಟ್ಟ ಬ್ಲಾಕ್ ಗಳಿಂದ ಅದೇನೇನೋ ಹೊಸ ವಿಧಾನಗಳನ್ನು ಕಂಡುಹಿಡಿತಾ ಇತ್ತು. ಈಗ ಸೋಲಾರ್ ಪ್ಯಾನಲ್ ಇಟ್ಕೊಂಡು ಆಟ ಆಡ್ತಾ ಆಡ್ತಾ ಹೊಸ ಹೊಸ ಗ್ಯಾಜೆಟ್ಸ್ ಅನ್ನ

0: ಬರ್ಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಕಲ್ಪನೆ ಬಂದ್ರೆ
1: ಖಂಡಿತ
0: ಥಿಂಕಿಂಗ್ ಹೊರೈಸನ್
1: ಪೂರ್ಣ ಸುರಕ್ಷತೆ ಇದೆಯಲ್ಲ, ವಿದ್ಯುತ್ ಮತ್ತೆ ಕೆಲಸ ಮಾಡ್ತಾ ಇದೀವಿ ಅನ್ನೋ ಆತಂಕ ಬೇಡ. ನೀವು ಸೋಲಾರ್ ಪ್ಯಾನಲ್ ಬೇಕಾದ್ರೆ 500 ವ್ಯಾಟ್ದೇ ಆಗ್ಲಿ, ಅದು 12 ಅಥವಾ 24 ಅವರ್ಸ್ ನ ಪ್ರೊಡ್ಯೂಸ್ ಮಾಡಿದ್ರೆ ಎರಡು ಕೈಯಿಂದ ಹಿಡ್ಕೊಂಡ್ರೆ ಶಾಕ್ ಹೊಡಿಯಲ್ಲ. ಸೊ ಆ ಮಟ್ಟಿಗೆ ಮಕ್ಕಳಿಗೆ ಕಲಿಸುವಂತ 5 ವ್ಯಾಟ್ 10 ವ್ಯಾಟ್ಗಳೇನಿದೆ ಸಂಪೂರ್ಣ ಸುರಕ್ಷಿತ, ಮತ್ತೆ ಅಷ್ಟೇ ಮಟ್ಟಿಗೆ ಆಸಕ್ತಿ ಹುಟ್ಟಿಸುವಂತದ್ದು. ಒಂದು ಸಣ್ಣ ಪ್ಯಾನಲ್ ಬರುತ್ತೆ, ಅದನ್ನ ನೀರೊಳಗಿಟ್ರೆ ಫೌಂಟೇನ್ ತರ ಚಿಮ್ಮತ್ತೆ ನೀರು,
0: ಖುಷಿಯಾಗುತ್ತೆ
1: ನೀರು ಚಿಮ್ತಾ ಇರೋದು. ಆಸಕ್ತಿ ಮೂಡಿಸುವಂತ ಕೆಲಸ ಬೇಕು. ಬರೋ ದಿವಸಗಳಲ್ಲಿ ಅವ್ರು ಹೆಚ್ಚಿನ ವಿದ್ಯಾಭ್ಯಾಸ ಮುಗಿಸಿದಾಗ ಅವರಿಗೆ ಇದರಲ್ಲಿ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಬೇಕು. ಅದು ಆಗ್ತಾ ಇದೆ,
0: ಅದ್ರ ಜೊತೆ ಜೊತೆಗೆ ಹೋಗಬೇಕು, ಇವರು
1: ಜೊತೆಲಿ ಹೋಗ್ಬೇಕು. ಹೌದು, ಖಂಡಿತವಾಗಿ.
0: ಇನ್ನು ವಿಶ್ವಜಿತ್ ಅವರೇ, ನಿಮ್ಮನ್ನ ಮರ್ತೇ ಬಿಟ್ವಿ, ಮುಂದಿನ ದಿನಗಳಲ್ಲಿ ಈ ಸೋಲಾರ್ ಎನರ್ಜಿ ಪ್ರೊಡಕ್ಷನ್ ಏನೋ ಬಂದವರಿಗೆ ನೀವು ಒಂದು ಪ್ಲಾಟ್ಫಾರ್ಮ್ ಒದಗಿಸ್ಕೊಡ್ತಾ ಇದ್ದೀರಿ, ಇನ್ನು ಮಾಡಿ ಅಂತ ಮೋಟಿವೇಟ್ ಮಾಡ್ಲಿಕ್ಕೆ ಹೊಸದ್ ಏನಾದ್ರು ಕೊಡಬೇಕು. ಇಲ್ಲ ಅಂದ್ರೆ ಜನಕ್ಕೆ ಅರ್ಥ ಆಗಲ್ಲ, ಏ ಅವ್ರು ಬರ್ತಾರ್ರಿ, ಪ್ಯಾನಲ್ಸ್ ಹಾಕ್ತಾರೆ, ಕನೆಕ್ಟ್ ಮಾಡ್ತಾರೆ, ಅದೇನು ಪ್ರೊಡಕ್ಷನ್ ದುಡ್ಡು ಅಂತಾರೆ. ಅಲ್ಲಿಗೆ ನಿಲ್ಲಲ್ಲ ಅದು. ಇದು ಪ್ರತಿ ಮನೆಯಲ್ಲಿ ನಾನ್ ಮಾಡಿಸಿದ್ನಿ, ನೀವು ಮಾಡಿ, ನೀವು ಮಾಡಿದಿರಿ ಮತ್ತೊಬ್ರು ಮಾಡಿ, ಹಿಂಗೆ ಇದೊಂಥರ ಸರ್ಪಟಾಕಿ ಇದ್ದಂಗೆ. ಇವೆಲ್ಲ ಒಂದ್ ಕಡೆ ಬೆಂಕಿ ಹತ್ತಿದ್ರೆ ಸಾಕು, ಇಡೀ ಸರ ಹತ್ತುತ್ತೆ. ಒಂದು ನೀವು ಬಡಾವಣೆಗೆ ಹೋಗಿ ಒಬ್ರು ಮನೆಗೆ ಕ್ಯಾನ್ವಾಸ್ ಮಾಡಿದ್ರೆ ಸಾಕು, ಅದ್ರಲ್ಲಿ ಯಾರೋ ಲೀಡರ್, ಒಪಿನಿಯನ್ ಲೀಡರ್ ಇರ್ತಾರೆ, ಅವರು ಏ ನಾವೆಲ್ಲ ಮಾಡ್ತೀವಿ ನೀವು ಮಾಡ್ರಿ ಅಂದ್ಬಿಟ್ರೆ ಮುಗೀತು, ಎಲ್ಲರೂ ಲೈನ್ ನಿಂತ್ಕೋತಾರೆ. ಈ ತರದೊಂದು ಕಮ್ಯುನಿಟಿ ಪಾರ್ಟಿಸಿಪೇಷನ್ ಹೇಗಿದೆ?
2: ಖಂಡಿತ ಸರ್, ನೀವು ಹೇಳಿ ಅದ್ರ ಪರ್ಸೆಂಟೇಜ್. ಒಂದು ಇಂಡಸ್ಟ್ರಿ ಹೋದ ಆ ಇಂಡಸ್ಟ್ರಿಯಲ್ಲಿ ಇರೋ ಎಲ್ಲರೂ ಹಾಕ್ಸ್ತಾ ಇದಾರೆ ಇವಾಗ ಸೋಲಾರ್. ಒಬ್ರು ಕ್ಲೈಂಟ್ 6 ಎಂಪಿಯರ್ ಸಿಕ್ಕರು, ಅವ್ರು 6 ಎಂಪಿಯರ್ 5 ಜನ ಹಾಕ್ಸಿದ್ರು ಸೋಲಾರ್. ಅದೇ ರೀತಿ ಹಾಸ್ಪಿಟಲ್ ಇಂಡಸ್ಟ್ರಿಯಲ್ಲೂ ಎಲ್ಲ ಹಾಸ್ಪಿಟಲ್ ಸರ್ ಸೋಲಾರಿಗೆ ಬರ್ತಾ ಇದಾರೆ. ಬೇರೆ ಬೇರೆ ಕಂಪ್ನಿಗಳು ಅಷ್ಟೇ, ಎಲ್ಲ ಇಂಡಸ್ಟ್ರಿ ಸೋಲಾರಿಗೆ ಬರ್ತಾ ಇದಾರೆ. ಒಂದೊಂದ್ಸಲ ಅವ್ರ ಸ್ವಂತ ಬಿಲ್ಡಿಂಗ್ ಆಗಿರೋದಿಲ್ಲ ಅಂತ ಕನ್ಸ್ಟ್ರೆನ್ಸ್ ಎಲ್ಲ ಬರುತ್ತೆ, ಅದಕ್ಕೆ ಲಾಂಗ್ ಟರ್ಮ್ ಅಗ್ರಿಮೆಂಟ್ ಇರೋದ್ರಿಂದ ಅಲ್ಲಿ ಕೂಡ ಮಾಡಿಸ್ಕೋಬಹುದು. ಅದಕ್ಕಿಂತ ಹೆಚ್ಚಾಗಿ ಏನಂದ್ರೆ, ತುಂಬಾ NBFCಗಳು ಮುಂದೆ ಬರ್ತಿದ್ದಾರೆ ಲೋನ್ ಕೊಡೋದಕ್ಕೋಸ್ಕರ. ಇನ್ ಕೇಸ್ ದುಡ್ಡಿಲ್ಲ ಅಂದ್ರೆ ಕೂಡ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಗೆ ತೊಂದರೆ ಇಲ್ಲದಂಗೆ 80% ಆಗ ಫಂಡಿಂಗ್ ಮಾಡ್ತಾ ಇದಾರೆ. ಆಮೇಲೆ 10 ವರ್ಷಕ್ಕಿಂತ ಇವಾಗ ಕಂಪೇರ್ ಮಾಡ್ಕೊಂಡ್ರೆ, ಮುಂಚೆ 10 ವರ್ಷ ಹಿಂದೆ ಕೆಲಸ ಮಾಡ್ಬೇಕಾದ ಸೋಲಾರ್ಗೆ 5 ಕಿಲೋವ್ಯಾಟ್ಗೆ 6 ಚದರ ಜಾಗ ಬೇಕಿತ್ತು, ಇವಾಗ 2.5 ಚದರ ಜಾಗ ಸಾಕು. ಜಾಗ ಕಾಂಪ್ಯಾಕ್ಟ್ ಆಗಿದೆ ತುಂಬಾ, ಟೆಕ್ನಾಲಜಿ ವೈಸ್ ತುಂಬಾ ಇಂಪ್ರೂವ್ ಆಗಿದೆ, ಜನರೇಷನ್ ವೈಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸೋಲಾರ್ ಪ್ಯಾನಲ್ ಅಲ್ಲಿ, ಇನ್ವರ್ಟರ್ ಅಲ್ಲಿ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಇದೆ. ಇವಾಗ ಏನಂದ್ರೆ ಅವೈಲಬಿಲಿಟಿ ಆಫ್ ಸ್ಪೇರ್ಸ್ ತುಂಬಾ ಈಸಿ ಆಗಿದೆ. ಮುಂಚೆ ನಮ್ಗೆ ಯಾವುದೇ ಒಂದು ಸ್ಪೇರ್ ಬೇಕಿತ್ತು ಅಂದ್ರೆ ಬೆಂಗಳೂರಿಗೆ ಹೋಗ್ಬೇಕಿತ್ತು, ಇಲ್ಲ ಗುಜರಾತಿಗೆ ಹೋಗ್ಬೇಕಿತ್ತು, ಅಥವಾ ಡೆಲ್ಲಿಂದ ಬರಬೇಕಿತ್ತು. ಇವಾಗ ಮೈಸೂರಲ್ಲೇ ಎಲ್ಲಾ ಕಡೆ ಎಲ್ಲ ಸಿಗುತ್ತೆ ಸೋಲಾರ್ ಬಗ್ಗೆ, ತುಂಬಾ MC4 ಕನೆಕ್ಟರ್ಸ್ ಅಂತ ಸಿಗುತ್ತೆ, ಎಲ್ಲ ಪ್ರತಿಯೊಂದು ಮೈಸೂರಲ್ಲೇ ಸಿಗುತ್ತೆ ಇವಾಗ. ಅದರಿಂದ ಯಾವುದೇ ತರ ಸಮಸ್ಯೆ ಇಲ್ಲ, ಧೈರ್ಯವಾಗಿ ಯಾರು ಬೇಕಾದ್ರೆ ಹಾಕ್ಸ್ಕೋಬಹುದು. ಮೇಂಟೆನೆನ್ಸ್ ಬಗ್ಗೆ ವರಿ ಮಾಡಬೇಡಿ, ಯಾಕಂದ್ರೆ ಇವಾಗ ಏನಂದ್ರೆ ಇಂಡಸ್ಟ್ರಿಯಲ್ಲಿ ತುಂಬಾ ಜನ ಸೋಲಾರ್ ಫೀಲ್ಡ್ ಇಂದಾನೇ ಹೊರಗೆ ಬರ್ತಾ ಇದಾರೆ. ನಾಳೆ ದಿನ ರೋಡಿಗೊಬ್ಬ ಸೋಲಾರ್ ರಿಪೇರಿ ಮಾಡುವ ಟೆಕ್ನಿಷಿಯನ್ ಇರ್ತಾರೆ. ಇನ್ನು 5 ವರ್ಷಕ್ಕೆ ಸರ್ವಿಸ್ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ, ಯಾವುದೇ ತರದ್ದು ಸರ್ವಿಸ್ ಬರೋದೇ ಇಲ್ಲ ಇದು ಸೋಲಾರ್ ಅಲ್ಲಿ.
0: ಜೀರೋ ಮೇಂಟೆನೆನ್ಸ್. ಜೊತೆಗೆ ಇವಾಗ ಸ್ಟ್ರೀಟ್ ಲೈಟ್ಸ್ ಎಲ್ಲ ಅವರವ್ರದೇ ಮನೆ ಮುಂದೆ ಕಂಬಗಳು ಹಾಕೊಂಡಿದ್ದಾರೆ, ಅದ್ರ ಮೇಲೆ ಒಂದು ಸಣ್ಣ ಪ್ಯಾನಲ್ ಇರುತ್ತೆ. ಹಳ್ಳಿ ಹಳ್ಳಿಗಳಲ್ಲಿ ತುಂಬಾ ಇದೆ ಸ್ಟ್ರೀಟ್ ಲೈಟಿಗೆ. ಮತ್ತೆ ಅವರು ಪಂಚಾಯತ್ನವರು ಒಂದ್ ಸರ್ತಿ ಇನ್ವೆಸ್ಟ್ ಮಾಡ್ತಾರೆ, ಯಾವ್ದೋ ಸ್ಕೀಮ್ ಅಲ್ಲಿ ಬಂದಿರೋದನ್ನ ತಟ್ ಅಂತ ಹೇಳಿ, ಅದು ತನ್ನಷ್ಟಕ್ಕೆ ತಾನೇ ನಡ್ಕೊಂಡು ಹೋಗ್ತಾ ಇರುತ್ತೆ. ಏನಾದ್ರೆ ಕಾಲಕಾಲಕ್ಕೆ ಮೇಂಟೈನ್ ಮಾಡಬೇಕು, ಅಥವಾ ಬಲ್ಬ್ ಹೋಗಿದ್ರೆ ಬದಲಾಯಿಸಬೇಕಾಗ್ತದೆ ಅಷ್ಟೇ.
2: ಇವಾಗ ಏನಂದ್ರೆ, ಮುಂಚೆ ಲೆಡ್ ಆಸಿಡ್ ಬ್ಯಾಟ್ರಿ ಆಗ್ಲೇ ಹೋಗ್ತಾ ಬರ್ತದೆ, ಹೊಸ
0: ಲಿಥಿಯಂ ಬಂದಿದ್ದಾವೆ.
2: ಲಿಥಿಯಂ ಬಂದಿರೋದ್ರಿಂದ 5 ವರ್ಷ ವ್ಯಾರಂಟಿನೇ ಕೊಡ್ತಾ ಇದಾರೆ. ಸ್ಟ್ರೀಟ್ ಲೈಟ್ ಗಳು 5 ವರ್ಷದಂಗ ಬಾಳ್ಕೆ ಬರ್ತಾ ಇದೆ ಆರಾಮಾಗಿ. ಅದ ಬಿಟ್ಟರೆ ದೊಡ್ಡ ದೊಡ್ಡ ಮನೆಗಳಿಗೂ, ಮೊನ್ನೆ ಒಬ್ರು ನಮ್ಮ ಕಸ್ಟಮರ್ ಮನೆಗೆ ಒಂದು ಲಿಫ್ಟ್ ಇದೆ, ಲಿಫ್ಟ್ ಎಲೆಕ್ಟ್ರಿಕಲ್ ವೆಹಿಕಲ್ ಕೂಡ ಲಿಥಿಯಂ ಬ್ಯಾಟ್ರಿ ಹಾಕಿ ಸೋಲಾರ್ ಚಾರ್ಜ್ ಮಾಡ್ತಾ ಇದೀವಿ. ಅವ್ರ ಮನೆಗೆ ಕರೆಂಟ್ ಕನೆಕ್ಷನ್ ಸಿಕ್ಕಿಲ್ಲ, ಸಿಗೋ ತನಕ ಸೋಲಾರ್ ಅಲ್ಲಿ ಪ್ರತಿಯೊಂದು ಚಾರ್ಜ್ ಮಾಡ್ತಾ ಇದಾರೆ. ಇವಾಗ 4 ಫ್ಲೋರ್ ಬಿಲ್ಡಿಂಗ್ ಲಿಫ್ಟ್ ರನ್ ಆಗುತ್ತೆ, ಎಲೆಕ್ಟ್ರಿಕಲ್ ಕಾರ್ ಚಾರ್ಜ್ ಆಗುತ್ತೆ, ಅದ್ ಬಿಟ್ಟು ಇಡೀ ಮನೆ ಫುಲ್ ರನ್ ಆಗುತ್ತೆ.
0: ಇನ್ನು ಅನಿಲ್ ಕುಮಾರ್ ನಾಡಿಗೇರ್ ಅವರೇ, ತಾವು ನಿಮ್ಮ ರಚನಾ ಎನರ್ಕೇರ್ ಅನ್ನುವ ಒಂದು ಆಡಿಟ್ ಕಂಪನಿ ಇಟ್ಕೊಂಡಿದ್ದೀರಿ. ಇದು ಎನರ್ಜಿ ಆಡಿಟ್ ಗೆ ಬಹುಶಃ ನಮ್ಮ ದೇಶದಲ್ಲೇ ಒಂದು ವಿಶಿಷ್ಟವಾದ್ದು, ಕರ್ನಾಟಕದಲ್ಲಂತೂ ಬಹಳ ಯುನಿಕ್ ಅಂತ ಕರೀತೇವೆ. ಎನರ್ಜಿಗೂ ಆಡಿಟ್ ಮಾಡ್ತಾರೇನ್ರಿ, ಬರೀ ದುಡ್ಡು ಕಾಶಿಗೆ ಅನ್ಕೊಂಡಿದ್ವಿ ಅಂತ.
1: ಖಂಡಿತ ಸರ್, ಇದು ಇದು ಹೊಸ ವಿಚಾರ ನಮಗೆ. ಬಹಳಷ್ಟು ಗ್ರಾಹಕರು ಇದ್ರ ಬಗ್ಗೆ ಕೇಳ್ತಾರೆ, ಹಾಗಂದ್ರೆ ಏನು ಅಂತ. ಅಲ್ಲ, ಇದು ಕಡ್ಡಾಯನ ಅಂತ ಕೇಳ್ತಾರೆ. ಯಾಕಂದ್ರೆ ಜನಕ್ಕೆ ಹೇಗಾಗಿದೆ ಅಂದ್ರೆ, ಕಡ್ಡಾಯ ಇದ್ರೆ ಮಾತ್ರ ಮಾಡಬೇಕು,
0: ಇಲ್ಲಾಂದ್ರೆ ನಾನು ವಾಪಸ್ ಬರುತ್ತಾ ರಿಟರ್ನ್ಸ್ ಅಂತ ಕ್ಲೈಮ್ ಮಾಡ್ತೀವಿ, ಅದರ್ವೈಸ್ ನಾವು ಆಡಿಟ್ ಮಾಡಿಸಕ್ಕೆ ಹೋಗೋದು.
1: ಹೇಗೆ ನೀವು ಹಣ ಎಲ್ಲಿಂದ ಬಂತು, ಹೇಗೆ ಹೋಯ್ತು ಅನ್ನೋ ವಿಚಾರಕ್ಕೆ ಆಡಿಟ್ ಮಾಡಿಸ್ತೀರಾ, ಹಾಗೆ ವಿದ್ಯುತ್ ಎಲ್ಲಿಂದ ಬಂತು, ಎಲ್ಲೇ ಹೋಯ್ತು ಅನ್ನೋದನ್ನ ನಾವು ಎನರ್ಜಿ ಆಡಿಟ್ ಅಂತ ಕರಿತೀವಿ. ಆದ್ರೆ ಇದರಿಂದ ಲಾಭ ಏನು? ಏನು ಅಂತಂದ್ರೆ, ನಿಮಗೆಲ್ಲರೂ ವಿದ್ಯುತ್ ವ್ಯರ್ಥ ಆಗ್ತಾ ಇದ್ರೆ, ಸೋರಿಕೆ ಆಗ್ತಾ ಇದ್ರೆ, ಅಥವಾ ನಿಮ್ಮ ಉಪಕರಣಗಳ ಕಾರ್ಯಕ್ಷಮತೆ ಕಡಿಮೆ ಇದ್ರೆ, ನಾವು ಇದನ್ನ ಗುರುತಿಸ್ತೀವಿ. ಅದನ್ನು ಗುರುತಿಸಿದಾಗ, ನೀವು ಅದನ್ನ ಹೆಚ್ಚು ಕಾರ್ಯಕ್ಷಮ ಮಾಡಿದಾಗ, ಉಳಿತಾಯ ನಿಮಗೆ ಬಹುಶಃ ಸೋಲಾರ್ ಹಾಕೋದಕ್ಕಿಂತ ಹೆಚ್ಚಿನ ಲಾಭ ತಂದ್ಕೊಡುತ್ತೆ.
0: ಕರೆಕ್ಷನ್ಸ್ಗಳು,
1: ನೀವು ಬಂಡವಾಳ ಹೂಡಿ ಮಾಡುವಂತಹದ್ದು ಏನಿದೆ, ಇದು ಬಂಡವಾಳ ರಹಿತವಾಗಿ ನೀವು ನಿಮ್ಮಲ್ಲಿ ನಿಮ್ಮನ್ನು ತಿದ್ದುಪಡಿ ಮಾಡ್ಕೊಳ್ಳೋದ್ರಿಂದ ವಿದ್ಯುತ್ ಉಳಿತಾಯ ಆಗುತ್ತೆ. ಹಾಗೆ ವಿದ್ಯುತ್ ಉಳಿತಾಯ ಎಲ್ಲೆಲ್ಲಿ ಮಾಡಬಹುದು ಅನ್ನೋ ಗುರುತಿಸೋದೇ ಎನರ್ಜಿ ಆಡಿಟ್. ಇದ್ರ ಜೊತೆನಲ್ಲಿ ನಾವು ಪವರ್ ಕ್ವಾಲಿಟಿ ಹೇಗಿದೆ, ವೋಲ್ಟೇಜ್ ವೇರಿಯೇಷನ್ ಇದೆಯಾ, ಲೋಡ್ ಅನ್ಬ್ಯಾಲೆನ್ಸ್ ಇದೆಯಾ, ಪವರ್ ಫ್ಯಾಕ್ಟರ್ ಸರಿ ಇದೆ, ಇತರ ಹಲವಾರು ಇದನ್ನು ಗಮನಿಸಿದ್ರೆ ನಿಮಗೆ ಉಪಕರಣಗಳ ಬಾಳಿಕೆ ಕೂಡ ಹೆಚ್ಚಾಗುತ್ತೆ. ಇದ್ರ ಜೊತೆಲಿ ವಿದ್ಯುತ್ ಸುರಕ್ಷೆ ಕೂಡ ಸೇರ್ಕೊಳ್ಳುತ್ತೆ. ವಿದ್ಯುತ್ ಸುರಕ್ಷೆ ಶಾಕ್ ಹೊಡೆದು ಬೀಳುವಂತ ಚಾನ್ಸ್ ಇದೆಯಾ, ಶಾರ್ಟ್ ಸರ್ಕ್ಯೂಟ್ ಆಗುವಂತ ಚಾನ್ಸ್ ಇದೆಯಾ, ಇವನ್ನೆಲ್ಲ ಒಟ್ಟಾಗಿ ಕ್ರೋಢೀಕರಿಸಿ ನಾವು ಎನರ್ಜಿ ಆಡಿಟ್ ಅಂತ ಕರಿತೀವಿ. ಈ ಎನರ್ಜಿ ಆಡಿಟ್ ಮಾಡಿಸೋದ್ರಿಂದ ಯಾವ ಮಟ್ಟಿನ ಉಳಿತಾಯ ಆಗುತ್ತೆ ಅಂದ್ರೆ, ನಿಮ್ಮ ವಿದ್ಯುತ್ ಬಿಲ್ನಲ್ಲಿ 20-25% ವಿದ್ಯುತ್ ಉಳಿತಾಯದ ಸಾಧ್ಯತೆಗಳಿದೆ.
0: ಒಂದ್ ಕಡೆ ಉಳಿತಾಯ, ಒಂದ್ ಕಡೆ ಲಾಭ, ಒಂದ್ ಕಡೆ ನಮ್ಮ ಉಪಕರಣಗಳ ದೀರ್ಘ
1: ಬಾಳಿಕೆ ಕೂಡ ಬರುತ್ತೆ.
0: ಇವೆಲ್ಲವೂ ಲಾಭವೇ.
1: ಕರೆಕ್ಟ್
0: ಅಲ್ವಾ? ಬಹುಶಃ ನಾವು ಈ ಪರ್ಯಾಯ ಇಂಧನ ಮೂಲಗಳು, ಹಾಗೆ ನವೀಕರಿಸಬಹುದಾದ ಇಂಧನ ಮೂಲಗಳು, ಇವನ್ನೆಲ್ಲ ನೋಡ್ತಾ ಹೋದಾಗ ಎಲ್ಲೋ ಒಂದ್ ಕಡೆ ಹೊಸದು ಬರ್ತಾನೆ ಇದೆ. ಆ ಹೊಸದನ್ನ ಸ್ವಾಗತಿಸುವ ಮನಸ್ಥಿತಿಯೂ ಬೆಳೀತಾ ಇದೆ. ವಿಶ್ವಸಂಸ್ಥೆ ಅಂದ್ಕೊಂಡಿರ್ತಕ್ಕಂಥ ಈ ಸಸ್ಟೈನಬಲ್ ಗೋಲ್ಸ್ ನಾವು ಈಗಾಗಲೇ ಸಾಧಿಸೋ ಮಟ್ಟದಲ್ಲಿ ಆ ಒಂದು ಹೆಜ್ಜೆ ಇಟ್ಟಾಗಿದೆ. ಮುಂದಿನ ಜನರೇಷನ್ ಇದನ್ನ ಮುಂದುವರ್ಸ್ಕೊಂಡು ಹೋಗುತ್ತೆ ಅನ್ನೋ ಹೋಪ್ ಕೂಡ ಇದೆ. ಈ ಒಂದು ಆಶಾಕಿರಣ ಎಲ್ಲರಿಗೂ ತಲುಪಲಿ ಅನ್ನೋ ದೃಷ್ಟಿಯಿಂದ ಇವತ್ತಿನ ಈ ವಿಜ್ಞಾನ ಭಾರತಿಯಲ್ಲಿ ಪರ್ಯಾಯ ಇಂಧನ ಮೂಲಗಳ ಬಗ್ಗೆ ಒಂದಷ್ಟು ಚರ್ಚೆ ಆಯಿತು. ಜೊತೆಗೆ ಕೊರತೆ ಆದಾಗ ಪರ್ಯಾಯವನ್ನು ಹೇಗೆ ನಾವು ಹುಡುಕೋಬೇಕು ಅನ್ನೋದು ಕೂಡ ಅವರಿಗೆ ತಿಳುವಳಿಕೆ ಬಂತು ಅಂತ ಅಂದ್ಕೊಳ್ತೀವಿ. ಈ ಮಾತುಕತೆಯಲ್ಲಿ ಭಾಗವಹಿಸಿ ಮಾಹಿತಿ ಹಂಚಿಕೊಂಡಂತ ಅನಿಲ್ ಕುಮಾರ್ ನಾಡಿಗೇರ್ ಅವರೇ ಮತ್ತೆ ವಿಶ್ವಜಿತ್ ಅವರೇ, ತಮಗೆ ತುಂಬ ಹೃದಯ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
3: ಇದುವರೆಗೆ ಪರ್ಯಾಯ ಇಂಧನ ಹಾಗೂ ನವೀಕರಿಸಬಹುದಾದ ಇಂಧನ, ಇಂದಿನ ಅಗತ್ಯ ಈ ಕುರಿತು ಮಾತುಕತೆ ಕೇಳಿದಿರಿ. ಭಾಗವಹಿಸಿದ್ದವರು ಎನರ್ಜಿ ಸ್ಪೆಷಲಿಸ್ಟ್ ಅನಿಲ್ ಕುಮಾರ್ ನಾಡಿಗೇರ್ ಮತ್ತು ಸೋಲಾರ್ ಎನರ್ಜಿ ಕನ್ಸಲ್ಟೆಂಟ್ ವಿಶ್ವಜಿತ್ ಎಲ್. ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್. ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
4: ಆಕಾಶವಾಣಿ ಮೈಸೂರು, ವೇಳೆ ಸರಿಯಾಗಿ 9:35:15. ಕರೆಗೊಂದು ಗೀತೆ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಕಾರ್ಯಕ್ರಮ ಮತ್ತೆ ಮುಂದುವರಿತಾ ಇದೆ. ಮೊದಲ ಕರೆ ಯಾರು ನೋಡೋಣ. ನಮಸ್ಕಾರ ಆಕಾಶವಾಣಿ.
5: ಹಲೋ, ನಮಸ್ತೆ ಸರ್.
4: ಯಾರು ಮಾತಾಡ್ತಾ ಇರೋದು?
5: ಬಂಗಾರಮ್ಮ.
4: ಮರ್ಸೆಯಿಂದ ಬಂಗಾರಮ್ಮ. ಅವರಿಗೆ ಯಾವ ಹಾಡು ಬೇಕಾಗಿತ್ತು?
5: ಗಾಳಿ ಮಾತು ಚಿತ್ರದಿಂದ ಸರ್.
4: ಗಾಳಿ ಮಾತು ಚಿತ್ರದಲ್ಲಿ ಯಾವುದು?
5: ನಗಿಸಲು ನೀನೇ ನಗುವೆನು ನಾನು, ನಾನೊಂದು ಗೊಂಬೆಯೇ ನೀ ಸೂತ್ರಧಾರಿ. ಹಾಡ್ಬೇಕಾಗಿದೆ.
4: ಲಕ್ಷ್ಮಿ ಅವರು ಇಷ್ಟನಾ? ಗಾಳಿ ಮಾತು ಹಾಡ್ ಇಷ್ಟನಾ? ಫಿಲಂ ಇಷ್ಟ ಆಯ್ತಾ?
5: ಏನ್ ಸರ್?
4: ಲಕ್ಷ್ಮಿ ಅವರು ಅಭಿನಯ ಇಷ್ಟ ಆಯ್ತಾ? ಹಾಡ್ ಇಷ್ಟ ಆಯ್ತಾ?
5: ಇಷ್ಟ ಸರ್,
4: ಎಲ್ಲನೂ ಇಷ್ಟ ಆಯ್ತು.
5: ಸಂಗೀತ ಸಾಹಿತ್ಯ ಎಲ್ಲ ತುಂಬಾ ಚೆನ್ನಾಗಿದೆ ಸರ್.
4: ಓಕೆ, ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಮಾಡ್ತೀವಿ ಕೇಳಿ. ಹ
5: ಆಯ್ತು ಸರ್. ನಮಸ್ಕಾರ.
4: ನಮಸ್ಕಾರ.

0: ಮೈ ರಿಯಾಲ್ಟಿ 2026 ಮೈಸೂರಿನ ಅತಿ ದೊಡ್ಡ ಪ್ರಾಪರ್ಟಿ ಎಕ್ಸ್ಪೋ ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ MBCF ಹಾಗೂ ಕ್ರೆಡೆ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇದೇ ತಿಂಗಳ 22-25 ಸ್ಥಳ ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನ ಮೈಸೂರು. ವಿಲ್ಲಾಗಳು, ನಿವೇಶನಗಳು, ಅಪಾರ್ಟ್ಮೆಂಟ್ಗಳು ಸಂಪೂರ್ಣ ಹವಾನಿಯಂತ್ರಿತ. ರಿಯಲ್ ಎಸ್ಟೇಟ್ನ ಭವಿಷ್ಯಕ್ಕೆ ಹೊಸ ಹೆಜ್ಜೆಯಡಿ. ಪ್ರೀಮಿಯಂ ಆಸ್ತಿಗಳು, ಸ್ಮಾರ್ಟ್ ಹೂಡಿಕೆಗಳು ಮತ್ತು ವಿಶೇಷ ಡೀಲ್ಗಳನ್ನ ಒಂದೇ ಸೂರಿನಡೆ ಅನ್ವೇಷಿಸಿ ನಿಮ್ಮ ಸ್ಟಾಲ್ಗಳನ್ನ ಈಗಲೇ ಕಾಯ್ದಿರಿಸಿ. 9844-27-7284 ಮತ್ತೊಂದು 9444-80-61-969. ನಮಸ್ಕಾರ ಆಕಾಶವಾಣಿ.
1: ನಮಸ್ತೆ ಸರ್.
0: ಯಾರು ಮಾತಾಡ್ತಾ ಇರೋದು?
1: ನಾನು ಮಳವಳ್ಳಿಯಿಂದ ಸಾವಿತ್ರಮ್ಮ ಮಾತಾಡ್ತಾ ಇರೋದು.
0: ಮಳವಳ್ಳಿಯಿಂದ ಸಾವಿತ್ರಮ್ಮ ಅವರು, ಯಾವ ಹಾಡು ಬೇಕಾಗಿತ್ತು?
1: ಹೇಳಿದ್ನಲ್ಲ ಸರ್, ಈಗ ಒಳಗಿನ ಕಣ್ಣನ್ನು ತೆರೆತಿರು.
0: ದೇವರ ದೊಡ್ಡ ಫಿಲಂ.
1: ಮರ್ಮವ ಅರಿತಿರು.
0: ಯಾಕೆ ಆ ಹಾಡು ಇಷ್ಟ ಆಯ್ತು ಸಾವಿತ್ರಮ್ಮ ಅವರೇ?
1: ತುಂಬಾ ಇಷ್ಟ ಸರ್. ಅದು ಮನೆ ಇದಲ್ವಾ ಸರ್, ಅದು ಸಂಸಾರದ ಬಗ್ಗೆ.
0: ಸಂಸಾರದ ಬಗ್ಗೆ, ಅದರಿಂದ ತುಂಬಾ ಇಷ್ಟ ಆಯ್ತು ನಿಮಗೆ?
1: ಇಷ್ಟ ಆಯ್ತು ಸರ್.
0: ಫಿಲಂ ನೋಡಿದ್ದೀರಾ?
1: ನೋಡಿಲ್ಲ ಸರ್. ಹಾಡ್ ಕೇಳ್ತಾ ಇರ್ತೀನಿ.
0: ಹಾಡ್ ಕೇಳ್ತಾ ಇರ್ತಾರೆ. ಓಕೆ ಓಕೆ ಓಕೆ. ಒಳ್ಳೆ ಹಾಡು.
1: ನಮ್ಮ ಹೋಟ್ಲಿಗೆ ಬನ್ನಿ ಸರ್, ದೋಸೆ ತಿನ್ನಿ, ಬೆಣ್ಣೆ ದೋಸೆ ಫೇಮಸ್ ಸರ್.
0: ಬರೋಣ ಬರೋಣ. ಹೋಟ್ಲ್ ಇಟ್ಕೊಂಡಿದ್ದೀರಾ?
1: ಇಲ್ಲ ಸರ್, ಕೆಲಸ ಮಾಡೋದು ಸದಾ ಮಿಸ್ ಅಂತ ಮಳವಳ್ಳಿಲಿ.
0: ಹೌದಾ? ಓಕೆ ಓಕೆ ಓಕೆ. ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಿ?
1: ನಾನು ಒಂದು 6-7 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್.
0: ಓಕೆ ಓಕೆ. ಆಗಲಿ ಸಾವಿತ್ರಮ್ಮ, ನಮಸ್ಕಾರ. ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ ಕೇಳಿ.
1: ಓಕೆ,
0: ನಮಸ್ಕಾರ.

ನಾಶವಾಯಿತು. ನೀನೆಂಬ ನೀತಿ ನಿಜವಾಯಿತು, ನಾನೇ ಎಂಬ ಭಾವ ನಾಶವಾಯಿತು.

0: ಮೈಸೂರು. ಕಾಲ್ 9980841859.
1: ಕರಗೊತ್ತಗೀತೆ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ವೇಳೆ ಆಗಿದೆ 9:48:15. ಸೆಕೆಂಡುಗಳು. ನಮಸ್ಕಾರ ಆಕಾಶವಾಣಿ.
2: ನಮಸ್ತೆ ಸರ್, ರಾಮಕೃಷ್ಣ ಜಯಶ್ರೀ ಮಾತಾಡ್ತಾ ಇದ್ದೀನಿ.
1: ಜಯಶ್ರೀ ಮೇಡಮ್ ಅವ್ರಿಗೆ ಯಾವ ಹಾಡು ಬೇಕಾಗಿತ್ತು?
2: ನನಗೆ 1963 ಬಿಡುಗಡೆಯಾಗಿದ್ದು ಕಪ್ಪು ಬೆಳಪು ಚಲನಚಿತ್ರ, ಆಮೇಲೆ ಕರೀಂ ಖಾನ್ ಅವರ ರಚನೆ, ವೆಂಕಟರಾಜ್ ಅವರ ಮ್ಯೂಸಿಕ್ ಕೂತ್ಕಾಣ್ತೀವಿ ಸರ್, ಗೊತ್ತಿಲ್ಲ.
1: ಚಲಪತಿ ರಾವ್ ಅವರ ಮ್ಯೂಸಿಕ್ ಅದು.
2: ಯಾರು ಸರ್?
1: ಚಲಪತಿ ರಾವ್ ಅವರ ಮ್ಯೂಸಿಕ್.
2: ಆಮೇಲೆ ಪಿ ಬಿ ಶ್ರೀವಾಸ ಮತ್ತು ಎಸ್ ಜಾಂಗಿಯವರ ಯುಗಳಗೀತೆಯಲ್ಲಿ ಉದಯ ಕುಮಾರ್ ಮತ್ತು ಕೃಷ್ಣ ಕುಮಾರ್ ಮೇಲೆ ಚಿತ್ರೀಕರಣ ಮಾಡಿದ್ದಾರೆ. ತುಂಬಾ ಸುಮಧುರವಾದ ಹಾಡು. ನೀನೇ ನೀರೇ ಮಂದಾರ ಮಂದಿರದಿಂದ ಬಾರೆ, ನೀನೇ ನೀರಾ ಸಿಂಗಾರ ಚಂದಿರ ತುಂಬಿತಾರ. ಓ ರಾಣಿ ದೊರತ ತನಗೆ ಖುಷಿಗೆ.
1: ಅಷ್ಟೊಂದು ಸಾಹಿತ್ಯ ಜ್ಞಾಪಕ ಇಟ್ಕೊಂಡಿದ್ದೀರಲ್ಲ ಮೇಡಮ್, ಖುಷಿ ಆಗುತ್ತೆ.
2: ಚಿಕ್ಕ ವಯಸ್ಸಿಂದ ನಾನು ರಾಜ್ಕುಮಾರ್ ಅವ್ರದ್ದು ಹಳೆ ಸಿನಿಮಾ ಟೆಂಟ್ ಎಲ್ಲ ನೋಡಿ ನೋಡಿ ತುಂಬಾ ಅದೇ ಯಾವಾಗಲೂ ಮನಸ್ಸಲ್ಲಿ ಕೆಲಸ ಮಾಡ್ಕೊಂಡು ಅದೇ ಬರ್ತಾರೆ ಸರ್.
1: ನಾವೇನು ವಿವರಣೆ ಕೊಡ್ಲೇಬೇಕಾಗಿಲ್ಲ, ಎಲ್ಲ ಪೂರ್ತಿ ಸಂಪೂರ್ಣವಾದ ವಿವರ ನೀವೇ ಕೊಟ್ಬಿಟ್ಟಿದ್ದೀರಿ.
2: ನಮಗೆ ನಿಮ್ಮಂತ ಆಕಾಶವಾಣಿ ಇರುವಾಗ ಸರ್ ಎಲ್ಲ ಹಾಡು ತುಂಬಾ ನಿಮಗಂತೂ ತುಂಬಾ ಒಳ್ಳೆ ಹಾಡು ಆಯ್ತು ಸರ್.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಿಮ್ಮ ಮೆಚ್ಚಿನ ಗೀತೆ ಚಂದ್ರಕುಮಾರ 63 ಬಿಡುಗಡೆಯಾದ ಪ್ರಸಾರ ಆಗುತ್ತೆ, ಕೇಳಿ ಮೇಡಮ್.
2: ನಮಸ್ತೆ ಸರ್.
1: ನಮಸ್ಕಾರ.

0: ಕರೆಗೊಂದು ಗೀತೆ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮದ ಕೊನೆಯ ಕರೆ ಯಾರು ಮಾಡಿದ್ದಾರೆ ನೋಡೋಣ. ನಮಸ್ಕಾರ ಆಕಾಶವಾಣಿ.
1: ಹಲೋ
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ನಾನು ಗುಂಡ್ಲಪೇಟೆಯಿಂದ ಮೂಡ್ನಾಕೂಡು ಲಿಂಗಪ್ಪ ಅಂತ ಸರ್.
0: ಮೂಡ್ನಾಕೂಡು ನಿಂಗಪ್ಪ ಅವರು, ನೀವು ಹೊಸದಾಗಿ ಕರೆ ಮಾಡ್ತಾ ಇದ್ದೀರಾ ನಮ್ಮ ಆಕಾಶವಾಣಿಗೆ? ಇಲ್ಲ
1: ಸರ್, ಮಾಡಿದ್ದೀನಿ.

0: ಸರ್, ಅಷ್ಟು ವರ್ಷ ಸರ್ವಿಸ್ ಮಾಡಿಬಿಟ್ಟು
1: ಹೌದು
0: ಒಂದು
1: ಸರ್.
0: ಒಂಥರ ಈಗ ರೆಸ್ಟ್ ತಗೊಳ್ಳುವಂಥ ಸಮಯ. ಓಕೆ ಸರ್, ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ ಕೇಳಿ ಹೊಸ ಬೆಳಕು ಚಿತ್ರದ ಈ ಹಾಡು.
1: ಥ್ಯಾಂಕ್ ಯು ಸರ್.
0: ನಮಸ್ಕಾರ.

0: ಆಕಾಶವಾಣಿ ಮೈಸೂರು.
1: ಶ್ರೀ ವಿವೇಕ ಬಾಲವಿಜ್ಞಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಾಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27 ಸಾಲಿನ ಪ್ರಿಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
2: ಆತ್ಮೀಯ ಕೇಳುಗರೆ, ಪ್ರತಿ ಮಂಗಳವಾರ ಸಂಜೆ 7:45 ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಎಫ್ಎಂ 100.6 ಮೈಸೂರು ಜಂಕ್ಷನ್ ಸಾಪ್ತಾಹಿಕ ಸಂಚಿಕೆ ಆಲಿಸಬಹುದು. ಮರೆಯದೆ ಕೇಳಿ, ಪ್ರತಿ ಮಂಗಳವಾರ ಸಂಜೆ 7:45 ಮೈಸೂರು ಜಂಕ್ಷನ್.

ವೇಳೆ ಸರಿಯಾಗಿ 10 ಗಂಟೆ. ಆಕಾಶವಾಣಿ ಮೈಸೂರು. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗಾಯತ್ರಿ ಗಿರೀಶ್ ಅವರ ಹಾಡುಗಾರಿಕೆ. ಕಾರ್ಯಕ್ರಮದ ಆರಂಭಕ್ಕೆ ತರಂಬಾಡಿ ಪಂಚನದ ಅಯ್ಯರ್ ಅವರ ಒಂದು ರಚನೆ, ಆರಾಭಿಮಾನಂ, ರಾಗಮಾಲಿಕೆ ಆದಿತಾಳ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗಾಯತ್ರಿ ಗಿರೀಶ್ ಅವರ ಹಾಡುಗಾರಿಕೆಯನ್ನು ಕೇಳಿದಿರಿ. ಇಂದು ಮಧ್ಯಾಹ್ನ 3 ಗಂಟೆಗೆ ಪ್ರಸಾರವಾಗುವ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎನ್ ರಮಣಿ ಅವರ ಕೊಳಲು ವಾದನವನ್ನು ಕೇಳಬಹುದು. ಇಂದು ರಾತ್ರಿ 8 ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಪಂಡಿತ್ ಶಿವಕುಮಾರ್ ಶರ್ಮಾ ಅವರ ಸಂತೂರ್ ವಾದನವಿದೆ. ಗಂಟೆ 9:30ಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಡಿ ರಾಮನಾಥನ್ ಅವರ ಹಾಡುಗಾರಿಕೆಯನ್ನು ಕೇಳಬಹುದು. ಗಂಟೆಗೆ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಹಾಗೂ ವ್ಯಾಖ್ಯಾನ, ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ.

0: ಆತ್ಮೀಯ ಕೇಳುಗರೇ, ಇದೇ ಗುರುವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಮಾನವನ ದೈನಂದಿನ ಜೀವನದಲ್ಲಿ ಸೂಕ್ಷ್ಮ ಜೀವಿಗಳ ಪಾತ್ರ, ಈ ಕುರಿತು ಮೈಸೂರಿನ ಎಂಎಂಕೆ ಮತ್ತು ಎಸ್ಡಿಎಂ ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿಯರಿಂದ ಚರ್ಚೆ ಪ್ರಸಾರವಾಗಲಿದೆ.
1: ದಿನಕ್ಕೆ 2 ಬಾರಿಗಿಂತ ಹೆಚ್ಚು ಬ್ರಷ್ ಮಾಡಿದರೆ ಹಲ್ಲು ಮೇಲಿನ ಎನಾಮೆಲ್ ಅಂತ ಇರುತ್ತಲ್ಲ, ಅದು ನಿಧಾನವಾಗಿ ಹಾಳಾಗಬಹುದು. ಹಲ್ಲುಗಳು ಸೆನ್ಸಿಟಿವ್ ಆಗಬಹುದು. ಹಲ್ಲಿನ ಸುತ್ತಲಿನ ಗಮ್ ಅಂದ್ರೆ ಹಲ್ಲಿನ ಮಾಂಸ ಕೂಡ ಹಾನಿಯಾಗಬಹುದು.
0: ಕೇಳಿ, ಇದೇ ಗುರುವಾರ ರಾತ್ರಿ 8 ಗಂಟೆಗೆ ಯುವವಾಣಿ ಎಫ್ಎಂ 100.6. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 10:30:35. ಇನ್ನು ಮುಂದಿನ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ತೇಜಸ್ವಿನಿ ಗಿರೀಶ್. ಹಿಂದೆ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಆ ಅಬ್ ಲೌಟ್ ಚಲೆ ಚಿತ್ರದ ಶೀರ್ಷಿಕೆ ಗೀತೆಯನ್ನು.

0: Healthcare needs leaders, not just professionals.
1: At JSS AHER, deemed to be university accredited, A++ by NAC, offering BBA in hospital and health system management, MBA in HR, finance, marketing management and hospital administration. Visit JSS deemed to be university. SS Nagara, Banni Mantapa, Mysuru. Call 9980841859.
2: ಇನ್ನು ಮುಂದೆ ಕೇಳಿ ಆನ್ಬಾನ್ ಚಿತ್ರದ ಗೀತೆ. ಹಾಡಿದ್ದಾರೆ ಮೊಹಮ್ಮದ್ ರಫಿ.
3: ಜಬ್ ತುಮ್ ಹೋ ಮೇರೆ ಹಮ್ ಸಫರ್ ಖೂಬಸೂರತ್, ಜಬ್ ತುಮ್ ಹೋ ಮೇರೆ ಹಮ್ ಸಫರ್ ಖೂಬಸೂರತ್, ತೋ ಹೈ ಜಿಂದಗಿ ಕಾ ಸಫರ್ ಖೂಬ.

0: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
0: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ಈಗ ಕೇಳಿ ಹಮ್ ದಿಲ್ ದೇ ಚುಕೆ ಸನಮ್ ಚಿತ್ರದ ಗೀತೆ. ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ಸಂಗಡಿಗರು.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 11 ಗಂಟೆ. ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ, ಹೊಂಗಿರಣ ವಿಕಸಿತ ಹಾದಿಗೊಂದು ಸೋಪಾನ. ಪ್ರಸ್ತುತಿ ಬಿಜಿ ಕವಿತಾ, ನೆರವು ತೇಜಸ್ವಿನಿ ಗಿರೀಶ್.

ಸ್ನೇಹಿತರೆ, ಇಂದಿನ ಹೊಂಗಿರಣ ವಿಕಸಿತ ಹಾದಿಗೊಂದು ಸೋಪಾನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. 60ಕ್ಕೆ ಅರಳು ಮರಳು, ದರಾ ಬೇಂದ್ರೆ ಅವರ ಕವನ ಸಂಕಲನ. ಅರಳು ಮರಳು ಆನಾ ಕೃಷ್ಣರಾಯರ ಪ್ರಸಿದ್ಧ ಸಾಮಾಜಿಕ ಕಾದಂಬರಿ. 60ಕ್ಕೆ ವೃತ್ತಿಯಿಂದ ನಿವೃತ್ತಿ, 60ಕ್ಕೆ ಸೀನಿಯರ್ ಸಿಟಿಸನ್ ಪಟ್ಟ, 60ಕ್ಕೆ ಹಲವಾರು ಸವಲತ್ತುಗಳ ಲಭ್ಯತೆ, ಮನೆ ಮಕ್ಕಳಿಂದ 60ಕ್ಕೆ ಷಷ್ಠಿಪೂರ್ತಿ ಸಮಾರಂಭ. ನೋಡಿದ್ರ 60ಕ್ಕೆ ಎಷ್ಟೊಂದು ಮಹತ್ವ ಇದೆ ಅಂತ. ಕೇಳುಗ್ರೆ, ಇವತ್ತು 60ರ ನಂತರದ ಆರೋಗ್ಯದ ಬಗ್ಗೆ ಮಾಹಿತಿ. ಒಬ್ಬ ವ್ಯಕ್ತಿ ತನ್ನ ವೃತ್ತಿಯಿಂದ ನಿವೃತ್ತಿ ಹೊಂದಿ ಆ ನಂತರ ಒಂದು ಉತ್ತಮವಾದ ಪ್ರವೃತ್ತಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು 60 ಅಂದರೆ ಅರಳು ಮರಳು ಅಲ್ಲ, ಮರಳಿ ಅರಳೋದು ಅಂತ ಹೇಳ್ತಾ 60ನ್ನು ರಸವತ್ತಾಗಿ ಮಾಡಿಕೊಳ್ಳೋದ್ರ ಬಗ್ಗೆ ಒಂದಷ್ಟು ಮಾತನಾಡೋಣ. ನಿಮ್ಮ ಚಿಕ್ಕದಾದ ಚೊಕ್ಕದಾದ ಸಂದೇಶವನ್ನು ಕಳಿಸೋದಕ್ಕೆ ನಮ್ಮ ವಿಷಯ 60 ಅರಳು ಮರಳು ಅಲ್ಲ, ಮರಳಿ ಅರಳೋದು ಅನ್ನುವುದರ ಬಗ್ಗೆ ನಿಮ್ಮ ಅಭಿಪ್ರಾಯ, ಅಥವಾ ಈ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಏನು, ಸಂಧ್ಯಾಕಾಲದಲ್ಲಿ ಬದುಕನ್ನು ಸುಲಭ ಮಾಡಿಕೊಳ್ಳೋದು ಹೇಗೆ, ಇದರ ಬಗ್ಗೆ ನಿಮ್ಮ ಸಂದೇಶಗಳನ್ನು ಕಳಿಸಬೇಕು. ನಮ್ಮ ಮೊಬೈಲ್ ಸಂಖ್ಯೆ 9408585523. ಸಂದೇಶಗಳನ್ನ ಕಳಿಸ್ತೀರಾ ಅಲ್ವಾ ಸ್ನೇಹಿತರೆ? ನಾವು ನಿಮ್ಮ ಸಂದೇಶಗಳನ್ನು ಓದೋದಕ್ಕೆ ಕಾಯ್ತಾ ಇರ್ತೀವಿ. ಈಗ ಒಂದು ಗೀತೆಯ ತುಣುಕನ್ನು ಕೇಳಿ ಬರೋಣ, ನಂತರ ಮಾತನಾಡೋಣ.

0: ಸ್ನೇಹಿತರೆ, ಈಗ ನಮ್ಮ ಜೊತೆಗಿದ್ದಾರೆ ನಮ್ಮ ಆರೋಗ್ಯ ಕಾರ್ಯಕ್ರಮದ ಮುಖಾಂತರ ಚಿರಪರಿಚಿತ ಆಗಿರುವ ಡಾಕ್ಟರ್ ಮಾಧುರಿ ಅವರು. ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್ ಮಾಧುರಿ ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಹಲೋ.
1: ಹಲೋ,
0: ಕೇಳಿಸ್ತಾ ಇದೆಯಾ?
1: ಕೇಳಿಸ್ತಾ ಇದೆ.
0: ಓಕೆ, ಡಾಕ್ಟರ್ ಮಾಧುರಿ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ನಮಸ್ಕಾರ ಕವಿತಾ ಅವರೇ.
0: ಸಾಮಾನ್ಯವಾಗಿ 60ರ ನಂತರ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಕಾಡುವ ಸಮಸ್ಯೆಗಳು ಯಾವುದು ಮತ್ತು ಅದನ್ನು ಮೆಟ್ಟಿ ನಿಲ್ಲೋದು ಹೇಗೆ?
1: ಹಾಂ, ಇವಾಗ ನಾವು 60 ಅಂದಾಗ ಮಹಿಳೆಯರಲ್ಲಿ ಋತುಬಂಧ ಆಗಿರುತ್ತೆ. ಸೊ ಕೆಲವು ಬದಲಾವಣೆಗಳು ಈ ವಯಸ್ಸಿನಲ್ಲಿ ಕಂಡು ಬರುತ್ತೆ ಅಂದಾಗ ಇದು ಇವಾಗ ಶುರುವಾಗುತ್ತೆ ಅಂತ ಅನ್ನೋದಿಲ್ಲ ನಾವು. ಇದು 40-50 ಶುರುವಾಗಿ ಈಗ ಅದರ ಸೂಚನೆಗಳು ಕಂಡು ಬರುತ್ತೆ. ಸೊ ಮೊದಲನೇದಾಗಿ ಏನು, ಮೂಳೆ ಮತ್ತು ಕೀಳುಗಳು. ನಾವು ಸಾಮಾನ್ಯವಾಗಿ 45-50 ಕೇಳ್ತೀವಿ, ಮಂಡಿ ನೋವು ಬರ್ತಾ ಇದೆ, ಹಿಮ್ಮಡಿಯಲ್ಲಿ ಸ್ವಲ್ಪ ನೋವು ಬರ್ತಾ ಇದೆ, ಕಾಲು ನೋವು, ಬೆನ್ನು ನೋವು ಅಂತ ಮಹಿಳೆಯರು ಹೇಳ್ತಾರೆ. ಈ ಋತುಬಂಧ ಆದ ನಂತರ 60 ನಂತರ ಇದು ಬಹಳ ಜಾಸ್ತಿ ಕಂಡು ಬರುವಂತದ್ದು. ಸೊ ಸಣ್ಣ ನೋವು ಇರಬಹುದು, ಅದು ಸ್ವಲ್ಪ ಕೈ ಜಾರ್ ಕಾಲ್ ಜಾರ್ತು ಅಂದಾಗ ಫ್ರಾಕ್ಚರ್ ಆಗೋ ಸಾಧ್ಯತೆಗಳು ಬಹಳ ಜಾಸ್ತಿ ಇರುತ್ತೆ. ಇದು ಮೊದಲನೇದಾಗಿ ಹೇಳುವಂಥದ್ದು. ಎರಡನೇದು ನಾವು ಹೃದಯ ಮತ್ತು ರಕ್ತನಾಳಗಳ ಆರೋಗ್ಯ. ಋತುಬಂದ ನಂತರ ಈಸ್ಟ್ರೋಜನ್ ಅನ್ನೋ ಒಂದು ಹಾರ್ಮೋನ್ ಇಳಿಕೆ ಬಹಳ ಜಾಸ್ತಿ ಆಗಿರೋದ್ರಿಂದ ಹೃದಯ ರೋಗ ಮತ್ತು ಅಧಿಕ ರಕ್ತದ ಒತ್ತಡ ಅಪಾಯ ಜಾಸ್ತಿ ಆಗುವಂಥದ್ದು ಇರುತ್ತೆ. ಈ ಈಸ್ಟ್ರೋಜನ್ ಅಂತ ಏನ್ ಹೇಳ್ತೀವಿ, ಇದು ಮಹಿಳೆಯರಲ್ಲಿ ಇರುವಂತ ಗ್ರಂಥಿ. ಇದು ಋತುಬಂಧ ಆಗೋ ತನಕ ಒಂದು ಲೆವೆಲ್ ಅಲ್ಲಿ ಇರುತ್ತೆ. ಅದು ನಮ್ಗೆ ಹಾರ್ಟ್ ಪ್ರೊಟೆಕ್ಷನ್ ಕೊಡುತ್ತೆ, ನಮ್ಗೆ ಮೂಳೆ ಮತ್ತು ಹಾರ್ಟ್ನ ಸ್ಪೆಷಲ್ ಪ್ರೊಟೆಕ್ಷನ್ ಕೊಡುವಂಥದ್ದು. ಅದಕ್ಕಾಗಿ ನಾವು ಸಾಮಾನ್ಯ ಹೇಳ್ತೀವಿ, ಮಹಿಳೆಯರಲ್ಲಿ 45-50 ಕೆಳಗಡೆ ಹಾರ್ಟ್ ತೊಂದರೆಗಳು ಬಹಳ ಕಡಿಮೆ. ಅಫ್ಕೋರ್ಸ್ ಅದು ಇವಾಗಿನ ಕಾಲದಲ್ಲಿ ಬದಲಾಗ್ತಾ ಇದೆ, ಆದ್ರೆ ತಲತಲಾಂತರಿಂದ ಹಂಗೆ ಹೇಳಿರೋದು ನಾವು. ಮಹಿಳೆಯರಲ್ಲಿ ತೊಂದರೆಗಳು ಹಾರ್ಟಿಂದು ಬಹಳ ಕಡಿಮೆ ಇರುತ್ತೆ, ಅದು ನಂತರ 60-65 ನಂತರ ಬಹಳ ಜಾಸ್ತಿ ಕಂಡು ಬರುವಂತದ್ದು. ಯಾಕಂದ್ರೆ 45-50 ತನಕ ಪ್ರೊಟೆಕ್ಷನ್ ಇರುತ್ತೆ, ಈಸ್ಟ್ರೋಜನ್ ಪ್ರೊಟೆಕ್ಷನ್. ಇದರಲ್ಲಿ ನೆಕ್ಸ್ಟ್ ಬರುವಂತದ್ದು ಹಾರ್ಮೋನ್ ಮತ್ತು ಮೂತ್ರಕೋಶದ ಆರೋಗ್ಯ. ಕಂಡು ಬರುತ್ತೆ ಏನು, ಸ್ವಲ್ಪ ಮೂತ್ರ ವಿಸರ್ಜನೆಯಲ್ಲಿ ತೊಂದರೆಗಳಾಗುವಂಥದ್ದು, ಪದೇ ಪದೇ ಯೂರಿನ್ ಇನ್ಫೆಕ್ಷನ್ ಆಗುವಂಥದ್ದು, ಕೆಳಗಡೆ ಒಂದ್ ಸ್ವಲ್ಪ ಉರಿ ಬರುವಂಥದ್ದು, ಇವೆಲ್ಲವೂ ಹಾರ್ಮೋನ್ ಚೇಂಜಸ್. ಮತ್ತೆ ಕೆಳಗಡೆ ಕಂಡು ಬರುವಂತ ಪೆಲ್ವಿಕ್ ಮಸಲ್ ಅಂತ ಏನ್ ಹೇಳ್ತೀವಿ, ಅದರಲ್ಲಿ ಸ್ವಲ್ಪ ವೀಕ್ನೆಸ್ ಬರೋದ್ರಿಂದ ಈ ಬದಲಾವಣೆಗಳು ನಾವು ನೋಡಬಹುದು. ಇದ್ರ ನಂತರ ಬರುವಂತದ್ದು ಪೋಷಣೆಯ ಸಂಬಂಧಪಟ್ಟಿದಂತೆ, ಸ್ವಲ್ಪ ದೇಹದ ಕ್ರಿಯೆಗಳು ಬದಲಾಗ್ತಾ ಇರುವಂತದ್ರಿಂದ ಸ್ಲೋ ಮೆಟಬಾಲಿಸಮ್ ಅಂತ ಹೇಳ್ತೀವಿ. ಸೊ ಅದ ತಕ್ಕಂತೆ ನಾವು ಸ್ವಲ್ಪ ಪೌಷ್ಟಿಕಾಂಶ ದಟ್ಟವಾಗಿ ಮತ್ತೆ ವೈಟಮಿನ್ ಭರಿತ ಆಹಾರಗಳನ್ನ ಬಳಸ್ಕೋಬೇಕಾಗತ್ತೆ. ಇದು ಕಡಿಮೆ ಆಗ್ತಾ ನಮ್ಗೆ ಸ್ವಲ್ಪ ವೈಟಮಿನ್ B12 ಡೆಫಿಷಿಯನ್ಸಿ ಇರುವಂತದ್ದು ಅಥವಾ ವೈಟಮಿನ್ ಡಿ ಡೆಫಿಷಿಯನ್ಸಿ ಇವೆಲ್ಲ ಸ್ವಲ್ಪ ಕಡಿಮೆ ಇರುವಂತದ್ದು ಕಂಡು ಬರುತ್ತೆ. ಇದಲ್ಲದೆ ಮಾನಸಿಕ ಆರೋಗ್ಯ ಮತ್ತು ಅರಿವಿನ ಸ್ವಾಸ್ಥ್ಯ. ಸ್ವಲ್ಪ ವಯಸ್ಸಾದಂಗೆ ಕೆಲವೊಂದು ನಾವು ಮರೆತುಕೊಳ್ಳುವಂಥದ್ದು ಸಹಜ. ಕೀ ಎಲ್ಲಿ ಇಟ್ಟಿದ್ದೆ, ಬ್ಯಾಗ್ ಅಲ್ಲಿ ಇಟ್ಟಿದ್ನ, ಡ್ರಾಯರ್ ಅಲ್ಲಿ ಇಟ್ಟಿದ್ನ, ಯಾರ್ದೋ ಒಬ್ಬದು ಅವ್ರ ನಾದಿನಿ ಮರ್ತು ಹೆಸರು ಮರ್ತೋಯ್ತು, ಈ ತರ ಏನೋ ಒಂದು ಅಯ್ಯೋ ಅದು ಬರ್ತ್ಡೇನೆ ಮರ್ತು ಬಿಟ್ಟೆ ನಾನು, ಪ್ರತಿ ವರ್ಷ ನೆನಪಿಸ್ಕೊಳ್ತಾ, ಇವೆಲ್ಲ ಸ್ವಲ್ಪ ಸಹಜ. ಆದರೆ ಒಂಥರ ನಿರಂತರ ಗೊಂದಲ, ದಿನನಿತ್ಯದ ಚಟುವಟಿಕೆಗಳಲ್ಲಿ ತೊಂದರೆ ಬರುವಂತದ್ದು, ಡಿಸ್ಓರಿಯಂಟೇಷನ್ ಸಮಸ್ಯೆಗಳು, ಯಾವಾಗ್ಲೂ ತೊಂದರೆ ಇರುವಂತದ್ದು, ಗ್ಯಾಸ್ ಆಫ್ ಮಾಡಿದ್ನ, ಸ್ಟೌವ್ ಹಾಕಿದ್ನ, ಬೆಳಗ್ಗೆ ಅಥವಾ ಸಂಜೆ, ಇದು ಎದ್ದಿದ ತಕ್ಷಣ ಸಾಯಂಕಾಲ ನನಗೆ ಇದು 5 ಬೆಳಗ್ಗೆನಾ 5 ಸಂಜೆನಾ, ಈ ತರ ಡಿಸ್ಓರಿಯಂಟೇಷನ್ ಬರುವಂತದ್ದು ಏನಾರ ಕಂಡು ಬಂದಲ್ಲಿ, ಕಾಮನ್ ಆಗಿ ದಿನನಿತ್ಯದ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ, ಅಯ್ಯೋ ಪ್ರತಿ ಸಲ ಹಿಂಗೆ ಆಗ್ತಾ ಇದೆ, ನಿನ್ನೆನೂ ಮರ್ತೆ, ಇವತ್ತು ಮರ್ತೆ, ನಾಳೆನೂ ಮರ್ತೆ, ಹಾಗಾದಾಗ ನೀವೊಂದ್ಸಲ ವೈದ್ಯರನ್ನ ಭೇಟಿಯಾಗೋದು ಒಳ್ಳೇದು. ಇದಲ್ಲದೆ ನಿದ್ರೆಯಲ್ಲಿ ಸ್ವಲ್ಪ ಚೇಂಜಸ್ ಬರಕ್ ಶುರುವಾಗತ್ತೆ, ಕಡಿಮೆ ಆಗುವಂತದ್ದು, ಅಥವಾ ಛಿದ್ರಗೊಂಡ ನಿದ್ರೆ, ಬೆಳಗ್ಗೆ ಎದ್ದೆ, ರಾತ್ರಿ ಮಲಗಿದ್ದೆ, ಮತ್ತೆ 11:30 ಎಚ್ಚರಿಕೆ ಆಯ್ತು, ಮತ್ತೆ 3:30-4 ಎಚ್ಚರಿಕೆ ಆಯ್ತು, ಈ ನಿದ್ರೆಯಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಂಡು ಬರುವಂತದ್ದು ಕಾಮನ್
0: ಆಗಿರುತ್ತೆ. ರಾತ್ರಿ ಹೊತ್ತು ನಿದ್ದೆ,
1: ಹೌದು ಹೌದು, ಆತರ ಚೇಂಜಸ್ ಕೂಡ ಆಗುತ್ತೆ. ಸೊ ಇದಕ್ಕೆ ನಾವು ಸ್ಲೀಪ್ ಹೈಜೀನ್ ಮೇಂಟೈನ್ ಮಾಡ್ಬೇಕಂತೀವಿ. ಇದಲ್ಲದೆ ಇವಾಗ ಕಂಡು ಬಂದಿರುವಂತದ್ದು ಪ್ರಾಬ್ಲಮ್ ಏನು ಅಂದ್ರೆ, ನಾವು ಸಾಮಾನ್ಯ ಮೊಬೈಲ್ ಫೋನು ಸ್ಕ್ರೀನು ಎಲ್ಲ ಮಕ್ಕಳಿಗೆ ಅಂತ ಹೇಳ್ತೀವಿ, ಬಟ್ ನಾವು ಇದನ್ನ ವಯಸ್ಸಾದವರಲ್ಲೂ ಸ್ವಲ್ಪ ತೊಂದರೆ ಅಂತ ಕಂಡು ಬರ್ತಾ ಇದೆ. ಯಾಕಂದ್ರೆ ಬೆಳಗಿಂದ ಸಂಜೆವರೆಗೂ ನಾವು ಸ್ಕ್ರೀನೇ ನೋಡ್ತಾ ಇದ್ದಾಗ ಮೈಂಡ್ ಅಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ, ದೇರ್ ಇಸ್ ಸಮ್ ಅಮೌಂಟ್ ಆಫ್ ಅಟೆನ್ಷನ್ ಡೆಫಿಸಿಟ್, ಅಂಡ್ ಅದರಿಂದ ಏನಾಗ್ತಾ ಇದೆ, ನಿದ್ರೆಯಲ್ಲಿ ತೊಂದರೆ ಕಂಡು ಬರ್ತಾ ಇದೆ. ಸೊ ಮೊಬೈಲ್ ಫೋನ್ನ ಕೆಲವೇ ಅಫ್ಕೋರ್ಸ್ ಮಕ್ಳಿಗಿಂತ ಜಾಸ್ತಿ ನೋಡಬಹುದು, ಯಾಕಂದ್ರೆ ಟೈಮ್ ಇರುತ್ತೆ. ಸೊ ಆದ್ರಿಂದ ಬಟ್ ರೆಗ್ಯುಲೇಟ್ ಮಾಡಬೇಕು. ಈ 18 hours, 16 hours, 14 hours ಎಲ್ಲ ನೋಡ್ತಾರೆ. ಸೊ ಅದನ್ನ ಸ್ವಲ್ಪ ಕಡಿಮೆ ಮಾಡುವಂತದ್ದು ಒಳ್ಳೇದು. ಅಂಡ್ ರೆಗ್ಯುಲರ್ ಸ್ಲೀಪ್ ಹ್ಯಾಬಿಟ್ಸ್, ಈವ್ನಿಂಗ್ ಸ್ವಲ್ಪ ವಾಕಿಂಗ್ ಹೋಗುವಂಥದ್ದು, ಬೆಳಗ್ಗೆ ವಾಕಿಂಗ್ ಹೋಗುವಂಥದ್ದು, ರಾತ್ರಿ ಒಂದು 7:30, 8:00 ಎಲ್ಲ ಸ್ಕ್ರೀನ್ ಎಲ್ಲ ನಿಲ್ಸಿ ಮೇ ಬಿ ಇನ್ನೊಂದು 1/2 ಗಂಟೆ ಹಂಗೆ ಮನೇಲಿ ಯಾರು ಇದ್ರೆ ಅವ್ರ ಜೊತೆ ಮಾತಾಡುವಂಥದ್ದು, ಆಮೇಲೆ 9:00 ಸ್ಕ್ರೀನ್ ಐ ಮೀನ್ ಕರ್ಟನ್ ಎಲ್ಲ ಕ್ಲೋಸ್ ಮಾಡಿ ಡಾರ್ಕ್ ಲೈಟ್ ಅಲ್ಲಿ ನಿದ್ದೆ ಮಾಡುವಂಥದ್ದು, ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದು ಮೇ ಬಿ ವ್ಯಾಯಾಮ ಮಾಡುವಂಥದ್ದು, ವಾಕಿಂಗ್ ಹೋಗುವಂಥದ್ದು, ಯೋಗ ಮಾಡುವಂಥದ್ದು ಮಾಡಿದಾಗ ಸ್ವಲ್ಪ ನಿದ್ರೆ ನಿಮ್ಗೆ ಕಂಟ್ರೋಲ್ಗೆ ಸಿಗಂತದ್ದು. ಇದಲ್ಲದೆ ಖಿನ್ನತೆ ಮತ್ತು ಆತಂಕ, ವಯಸ್ಸಾದ ಮಹಿಳೆಯರಲ್ಲಿ ಹೆಚ್ಚು ಖಿನ್ನತೆ ಮತ್ತು ಆತಂಕ ಜಾಸ್ತಿ ಆಗುವಂಥದ್ದು ನೋಡ್ತೀವಿ ನಾವು. ಯಾಕಂದ್ರೆ ಪ್ರಪಂಚ ಬದಲಾಗ್ತಾ ಇದೆ, ಜೀವನದಲ್ಲಿ ಪರಿವರ್ತನೆಗಳಾಗ್ತಾ ಇದೆ, ಕೆಲವು ದೀರ್ಘಕಾಲದ ಅನಾರೋಗ್ಯ ಇರುತ್ತೆ, ಅದಲ್ಲದೇ ಸ್ವಲ್ಪ ಚೇಂಜಸ್, ಇಂಪಾರ್ಟೆಂಟ್ ಚೇಂಜಸ್ ಆಗುತ್ತೆ, ತಾಯಿ ತಂದೆ ನಿಧನ ಆಗುವಂಥದ್ದು, ಅಥವಾ ಗೊತ್ತಿರೋರು ಪಕ್ಕದ ಮನೆಯವರು ಸಹ ಗೆಳತಿಯರು ಅಥವಾ ಪ್ರೀತಿಪಾತ್ರರ ಒಂದು ಹೋಗುವಂಥದ್ದು, ಇವೆಲ್ಲ ಚೇಂಜಸ್ ಬರೋದ್ರಿಂದ ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥದ್ದು ಇರುತ್ತೆ. ಎಲ್ಲರಿಗೂ ಬೇಜಾರಾಗುವಂಥದ್ದು ಕಾಮನ್, ಅದು ತೊಂದರೆ ಇಲ್ಲ. ಬೇಜಾರಾಗುತ್ತೆ ಮತ್ತೆ ನಾವು ಅದನ್ನು ಚೇತರಿಸ್ಕೊಂಡು ಮುಂದೆ ಜೀವನ ನಡೆಸ್ಕೊಳ್ಳುವಂಥದ್ದು ನೋಡ್ಕೊಳ್ತೀವಿ. ಆದರೆ ನಿರಂತರವಾಗಿ ದುಃಖ ಇರುವಂಥದ್ದು, ಶಕ್ತಿ ನಷ್ಟ ಆಗುವಂಥದ್ದು, ನನಗೆ ಎದ್ದೇಳಕ್ಕೆ ಆಗ್ತಾ ಇಲ್ಲ, ನನಗೆ ಮಾಡಕ್ಕೆ ಆಗಲ್ಲ, ನನಗೆ ಊಟನೇ ಬೇಡ, ಯಾವುದರಲ್ಲೂ ಆಸಕ್ತಿ ಇಲ್ಲ, ಬಹಳ ಜಾಸ್ತಿ ಅಳು ಬರುವಂಥದ್ದು, ಯಾವ ಫಂಕ್ಷನ್ಗೆ ಹೋಗ್ಲಿಕ್ಕೂ ನನಗೆ ಇಷ್ಟ ಇಲ್ಲ, ಪಕ್ಕದ ಮನೆಯವ್ರನ್ನ ಭೇಟಿ ಆಗ್ಲಿಕ್ಕೂ ನನಗೆ ಬೇಡ, ಆ ತರ ಅತಿಯಾದ ಚಿಂತೆ ಬರುವಂಥದ್ದು ಗಮನಿಸಿದ್ದಲ್ಲಿ ವೃತ್ತಿಪರ ಸಹಾಯ ಪಡೆಯುವಂಥದ್ದು ಒಳ್ಳೇದು. ಯಾಕಂದ್ರೆ ನೀವು ಒಬ್ರು ವೈದ್ಯರನ್ನ ಅಥವಾ ಸೈಕೈಟ್ರಿಸ್ಟ್ ಅನ್ನೋರನ್ನ ಭೇಟಿಯಾದಾಗ ನಿಮ್ದು ಕೇಳ್ತಾರೆ, ಕೇಳ್ಬಿಟ್ಟು ಇವ್ರಿಗೆ ಯಾವ ತರ ಚೇಂಜಸ್ ಬೇಕು ಅಂತ ಅಡ್ವೈಸ್ ಮಾಡ್ತಾರೆ. ಇಲ್ಲ ನಿಮ್ಗೆ ಅಷ್ಟು ತೊಂದರೆ ಇಲ್ಲ, ನೀವು ಏನ್ ಮಾಡಿ ಮಾರ್ನಿಂಗ್ ಎದ್ಬಿಟ್ಟು ಸ್ವಲ್ಪ ವಾಕಿಂಗ್ ಹೋಗಿ ಅಥವಾ ಯೋಗ ಒಂದ್ ಕ್ಲಾಸ್ ಸೇರ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲೇ ನಿಮ್ಗೆ ಪ್ರಾಬ್ಲಮ್ ಸಾಲ್ವ್ ಆಗುವಂಥದ್ದು ಇರುತ್ತೆ. ಇಲ್ಲ ಅಂದ್ರೆ ಸ್ವಲ್ಪ ಮಟ್ಟಿಗೆ ನೀವು ಒಂದು 3 ತಿಂಗಳ ಮಟ್ಟಿಗೆ ಈ ಮಾತ್ರೆ ತಗೊಳ್ಳಿ, ಇದರಿಂದ ನಿಮ್ಗೆ ನಿದ್ದೆನೂ ಸರಿ ಹೋಗುತ್ತೆ, ಸ್ವಲ್ಪ ಶಕ್ತಿನೂ ಬರುತ್ತೆ, ನಿಮ್ಗೆ 3 ತಿಂಗಳ ನಂತರ ಇದನ್ನ ಕಡಿಮೆ ಮಾಡೋಣ ಅಥವಾ ನಿಲ್ಸೋಣ, ಅಷ್ಟೊತ್ತಿಗೆ ನೀವು ಚೇತರಿಸ್ಕೊಳ್ತೀರಾ ಅನ್ನೋ ಒಂದು ಕೂಡ ಇರುತ್ತೆ. ಸೊ ಸೂಕ್ತ ವೈದ್ಯರನ್ನ ಈ ತರ ತುಂಬಾ ತೊಂದರೆ ಆದಾಗ ಭೇಟಿ ಆಗೋದು ಒಳ್ಳೇದು. ಇದಿಷ್ಟು ತರ ತೊಂದರೆಗಳು ನಿಮ್ಗೆ ಬರುತ್ತೆ. ಇದಲ್ಲದೆ ಲಾಸ್ಟ್ ಅಲ್ಲಿ ಒಂದು ಒಂಟಿತನದ ಒಂದು ಪ್ರಾಬ್ಲಮ್ ಇದೆ ಈ ವಯಸ್ಸಲ್ಲಿ, ಅದನ್ನ ಎದುರಿಸೋ ಒಂದು ಶಕ್ತಿ ಇರಬೇಕು ಹಿರಿಯರಲ್ಲಿ. ಸ್ವಲ್ಪ ಇದನ್ನ ನಾವು ಇವಾಗಿನ ಕಾಲದಲ್ಲಿ ನೋಡ್ತಾ ಇರೋದು, ಹಿಂದೆ ನಮ್ಗೆ ಈ ಪ್ರಾಬ್ಲಮ್ ಇರ್ತಾ ಇರ್ಲಿಲ್ಲ, ಯಾಕಂದ್ರೆ ಆಮೇಲೆ ಹಳ್ಳಿಗಳಲ್ಲಿ ಇರ್ತಾ ಇದ್ವಿ, ಒಂದೇ ವಠಾರದಲ್ಲಿ ಇರ್ತಾ ಇದ್ವಿ. ಸೊ ಅದು ಸ್ವಲ್ಪ ಸುಲಭ ಇರ್ತಾ ಇತ್ತು. ಇವ್ರಲ್ದಿದ್ರೆ ಅವ್ರು ಇರ್ತಾ ಇದ್ರು, ಅವ್ರಲ್ದಿದ್ರೆ ಇವ್ರು ಇರ್ತಾ ಇದ್ರು, ಎಲ್ಲರೂ ಇರ್ತಾ ಇದ್ರು, ನೋಡ್ಕೊಂಡು ಮಾತಾಡ್ಸ್ಕೊಂಡು ಓಡಾಡ್ಕೊಂಡು ಇರಬಹುದಾಗಿತ್ತು. ಆದ್ರೆ ಇವಾಗ ಪಕ್ಕದ ಮನೆಯವ್ರು ಯಾರು ಅಂತಾನು ಗೊತ್ತಿರಲ್ಲ. ಸೊ ಹಾಗಿರೋದ್ರಿಂದ ಸ್ವಲ್ಪ ಮನೆಗಳಲ್ಲಿ ಎಲ್ಲರೂ ಮನೆಯವರು ಇಲ್ಲವರೆಲ್ಲ ಆಫೀಸ್ಗೆ ಹೋಗಿರ್ತಾರೆ, ಸ್ಕೂಲ್ ಕಾಲೇಜ್ಗಳಿಗೆ ಹೋಗಿರ್ತಾರೆ, ಬೆಳಗಿಂದ ಸಂಜೆ ಒಬ್ಬರೇ ಇರಬೇಕಾಗತ್ತೆ. ಸೊ ಈ ತರ ಇದ್ದಾಗ ಇದೊಂದನ್ನ ಒಂದು ಎದುರಿಸೋ ಒಂದು ಪ್ರಾಬ್ಲಮ್ ಈ ಹಿರಿಯರಲ್ಲಿ ಇವಾಗ ನಾವು ಕಂಡು ಬರ್ತಾ ಇದೆ ನಮಗೆ. ಸೊ ಇದೊಂದು ಬೇರೆ ಒಂದು ತೊಂದರೆ ಆಗ್ಬಂದಿದೆ.
0: ಈ 60ರ ನಂತರದ ಆರೋಗ್ಯಕರ ಜೀವನಕ್ಕಾಗಿ ಒಬ್ಬ ಮನುಷ್ಯ ತನ್ನ ಹರೆಯದ ದಿನಗಳಲ್ಲಿ ಮುಂದಾಲೋಚನೆಯಿಂದ ಯಾವ ರೀತಿ ಆರೋಗ್ಯ ಕಾಪಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಕಿವಿ ಮಾತು ಹೇಳಕ್ಕಾಗತ್ತಾ?
1: ಹೌದು, ಇದು ಆಕ್ಚುಲಿ ಈ ಟಾಕ್ ಅಲ್ಲಿ ಬಹಳ ಮುಖ್ಯವಾಗಿರೋದು ಇದೆ. ಯಾಕೆ ಅಂತಂದ್ರೆ 60ರ ದಶಕದಲ್ಲಿ ಉತ್ಸಾಹ ಭರಿತ ಮತ್ತು ಒಂದು ಕ್ರಿಯಾಶೀಲ ಜೀವನಕ್ಕಾಗಿ ಬಲವಾದ ಅಡಿಪಾಯ ನಾವು 40ರ ವಯಸ್ಸಲ್ಲಿ ನೀಡಬೇಕಾಗತ್ತೆ. ಸೊ ಏನ್ ಮಾಡ್ಬೇಕು, 40-50ರಲ್ಲಿ ಆರೋಗ್ಯ ತಪಾಸಣೆ, ಹಾರ್ಮೋನ್ ನಿರ್ವಹಣೆ, ಸ್ಥಿರವಾದ ಒಂದು ಜೀವನ ಶೈಲಿ, ಅಭ್ಯಾಸಗಳಿಗೆ ಒಂಥರ ಯಾವ ಒಳ್ಳೆ ಅಭ್ಯಾಸಗಳನ್ನ ಇಟ್ಕೊಂಡು ಈಗ್ಲೇ ಕ್ರಮ ಕೈಗೊಂಡಿದ್ದಲ್ಲಿ ನಿಮಗೆ ಮುಂದೆ ನೀವು 60s ಅಲ್ಲಿ ಚೆನ್ನಾಗಿರ್ಬೋದು.
0: ಏನ್ ಮಾಡಬಹುದು ಅಂತ ನಮಗೆ ಮೊದಲೇ ಗೊತ್ತಾಗಿರುತ್ತೆ.
1: ಹೌದು, ಇದಕ್ಕೆ ನಾನು ಒಂದೊಳ್ಳೆ ಎಕ್ಸಾಂಪಲ್ ಕೊಡ್ತೀನಿ. ಏನಂದ್ರೆ 90ರ ದಶಕದಲ್ಲಿ ನಮ್ಮ ದೇಶದಲ್ಲಿ ಬಹಳ ಅಭಿವೃದ್ಧಿ ಆಯ್ತು. ಸೊ ಕರೆಂಟ್ ಎಲೆಕ್ಟ್ರಿಸಿಟಿ ಬಂತು, ಸೊ ನಮ್ಮಲ್ಲಿ ಮಿಕ್ಸಿಗಳು ಬಂತು, ಗ್ಯಾಸ್ ಸ್ಟೌಗಳು ಬಂತು, ಆಮೇಲೆ ವಾಹನಗಳು ಬಂತು, ನೀರಿನ ಕನೆಕ್ಷನ್ಗಳು ಚೆನ್ನಾಗಿ ಬಂತು. ಸೊ 90ರ ದಶಕದಲ್ಲಿ ಬಹಳ ಚೇಂಜಸ್, 80s 90s ಬಹಳ ಚೇಂಜಸ್ ಆಯ್ತು. ಸೊ ಹಾಗಾಗಿ ಮಹಿಳೆಯರಿಗೆ ಅಷ್ಟು ವ್ಯಾಯಾಮ ಇರಲಿಲ್ಲ, ಅಂಡ್ ಜೀವನ ಶೈಲಿಯಲ್ಲಿ ಬಹಳ ಬದಲಾವಣೆಗಳಾಗೋಯ್ತು. ಸೊ ಅದು 20 ವರ್ಷದ ಹಿಂದೆ. ಸೊ ಅದ್ರದ್ದು ಪ್ರಾಬ್ಲಮ್ಸ್ ನಾವು ಇವತ್ತು ನೋಡ್ತಾ ಇದೀವಿ. ಅದಕ್ಕೆ ಮುಂಚೆ ಏನಿತ್ತು, ನೀರ್ ತಗೊಂಡ್ಬರ್ಬೇಕಂದ್ರೆ ಬಾವಿಯಲ್ಲಿ ನೀರ್ ಸೇರ್ಬೇಕಿತ್ತು, ಹೊಳೆ ಹತ್ರ ಹೋಗ್ಬೇಕಿತ್ತು ಅಥವಾ ನದಿ ಹತ್ರ ಹೋಗಿ ಬಟ್ಟೆ ಒಗೆಯೋದಿರ್ಬೇಕಿತ್ತು. ಅಡಿಗೆ ಮನೆಯಲ್ಲೂ ಅಷ್ಟೇ, ಒಂದು ಮಿಕ್ಸಿ ಇರ್ತಾ ಇಲ್ಲ, ಸೊ ರುಬ್ಬೇಕಿತ್ತು, ಒಂದು ಎಣ್ಣೆ ತರ್ಬೇಕಂದ್ರು ಅಂಗಡಿಗೆ ಹೋಗ್ಬೇಕಿತ್ತು. ಹಾ, ನೀವೇ ಒಂದು ಡಬ್ಬ ಇಡ್ಕೊಂಡು ಅಂಗಡಿಗೆ ಹೋಗಿ ಎಣ್ಣೆ ಎತ್ಕೊಂಡ್ ಬರ್ಬೇಕಿತ್ತು, ಹಾಲು ತರ್ಬೇಕಂದ್ರೆ ಅಂಗಡಿಗೆ ಹೋಗಿ ತರ್ಬೇಕಿತ್ತು. ಸೊ ತುಂಬಾ ನಡೆಯುವಂತದ್ದು ಇರ್ತಾ ಇತ್ತು, ವ್ಯಾಯಾಮ ಇರ್ತಾ ಇತ್ತು. ಅದಕ್ಕೆ ಇವತ್ತು ಕೂಡ 75-80 ದಾಟಿರೋ ಮಹಿಳೆಯರಲ್ಲಿ ನಾವು ಅಷ್ಟು ತೊಂದರೆಗಳು ನೋಡೋದಿಲ್ಲ, 55-60 ನಲ್ಲಿ ಇರೋ ಮಹಿಳೆಯರಲ್ಲಿ ನೋಡೋ ಅಷ್ಟು.
0: ಹೌದು, ಖಂಡಿತವಾಗಿ
1: 20 ವರ್ಷದಿಂದ ಆಗಿ ಚೇಂಜಸ್ ನಮ್ಗೆ ಇವಾಗ ನೋಡ್ತಾ ಇದೀವಿ. ಅವಾಗ ಏನಾಯ್ತು, ನಮ್ಗೆ ಅದು ಸುಲಭ ಅನಿಸ್ತಾ ಇತ್ತು. ಸೊ ನಾವು ಅದನ್ನ ಅಳವಡಿಸ್ಕೊಂಡ್ವಿ ನಮ್ಮ ಜೀವನದಲ್ಲಿ. ಸೊ ಬಸ್ ಇತ್ತು, ವಾಹನಗಳು ಬಂದ್ವು, ಎಲ್ಲಿಗಾರ ಹೋಗ್ಬೇಕು ಅಂದ್ರೆ ಈಸಿಯಾಗಿ ನಮ್ಗೆ 2-wheeler ಬೈಕ್ ಸ್ಕೂಟರ್ಗಳು ಸಿಗೋದು ಅಂತೂ, ಬಸ್ ಈಸಿಯಾಗಿ ಸಿಗೋದು ಅಂದ್ರೆ ನಮ್ಮ ಅಭಿವೃದ್ಧಿ ಕರೆಕ್ಟ್. ಬಟ್ ಅದರಿಂದ ನಮ್ಮ ಜೀವನ ಶೈಲಿಯಲ್ಲಿ ಕೆಲವು ಬದಲಾವಣೆಗಳಾಗಿದ್ರಿಂದ ನಾವು ಅದಕ್ಕೆ ಮಾಡ್ಬೇಕಾಗಿ ಚೇಂಜಸ್ ಮಾಡ್ಲಿಲ್ಲ. ಎಕ್ಸಸೈಸ್ ಇರ್ಬೋದು, ಊಟ ತಿಂಡಿ ಎಲ್ಲ ಪ್ಲಾಸ್ಟಿಕ್ ಅಲ್ಲಿ ಬರೋ ಅಂತದ್ದು, ನಾವು ಆ ತರ ಚೇಂಜಸ್ ನೋಡಿದ್ವಿ. ಅದಕ್ಕೆ ನಾವು ಇವತ್ತು ಏನಾಗುತ್ತೆ, 45-55 ಅಲ್ಲಿ ಇರೋ ಮಹಿಳೆಯರಲ್ಲಿ ನಾವು ಬಹಳ ಚೇಂಜಸ್ ನೋಡ್ತೀವಿ. ಬಟ್ 75-80 ಮೇಲಿರೋರು ಇವತ್ತಿಗೂ ಗಟ್ಟಿ ಇರ್ತಾರೆ, ಬಿಪಿ ಶುಗರ್ ಕಡಿಮೆ, ಅವ್ರಿಗೆ ಮೂಳೆ ಶಕ್ತಿ ಚೆನ್ನಾಗಿರತ್ತೆ.
0: ಖಂಡಿತ,
1: ನಮ್ಮನೇಲಿ ನೋಡುವಂತದ್ದೇ ಇವೆಲ್ಲ.
0: ಅವ್ರಿಗೆ ದೈಹಿಕವಾಗಿ ಮಾನಸಿಕವಾಗಿ ಎರಡು ರೀತಿಯಿಂದಲೂ ನಮ್ಮ ಅತ್ತೆಯರಿಗೆ ಇರೋ ಅಷ್ಟು ಉತ್ಸಾಹ ಹುಮ್ಮಸ್ಸು ನಮ್ಗೆ ಕಂಡು ಬರೋದಿಲ್ಲ.
1: ಅದಕ್ಕೆ ಇದು ನಾನು ಎಕ್ಸಾಂಪಲ್ ಆಗಿ. ಸೊ ಹಾಗಾಗಿ 40 ನಾವೇನ್ ಮಾಡ್ಬೇಕು, 40-50 ನಾವೇನ್ ಮಾಡ್ಬೇಕು, ಫಸ್ಟ್ ನಾವು ಕೆಲವು ಚೇಂಜಸ್, ಲೈಫ್ ಚೇಂಜಸ್, ಹೆಲ್ತ್ ಚೇಂಜಸ್ ನೋಡ್ಕೊಳ್ಳೋಣ. ಮೊದಲನೇದಾಗಿ ಬ್ರೆಸ್ಟ್ ಸ್ಕ್ಯಾನ್ ಅಂಡ್ ಪ್ಯಾಪ್ ಸ್ಮಿಯರ್ ಅಂತ ಹೇಳ್ತೀವಿ. ಸೊ ಸ್ತನದ ಪರೀಕ್ಷೆ ಆಗ್ಲಿ, ಕೆಳಗಡೆ ಒಂದು ಗರ್ಭಕಂಠದ ಬಾಯಿನ ಪರೀಕ್ಷೆ ಆಗ್ಲಿ ಒಂದ್ಸಲ ಮಾಡಿಸ್ಕೊಳ್ಳೋದು ಒಳ್ಳೇದು. ಅದನ್ನ ನಿಮ್ಮ ಡಾಕ್ಟರ್ ಪ್ರತಿ 3 ವರ್ಷನೋ ಹೇಗೆ ಹೇಳ್ತಾರೆ ಅದನ್ನ ಮಾಡಿಸ್ಕೊಳ್ಳೋದ್ರಿಂದ ಮುಂದೆ ಕ್ಯಾನ್ಸರ್ ಗಳನ್ನ ನಾವು ಮಹಿಳೆಯರಾಗಿ ತಡೆಗಟ್ಟಬಹುದು. ಇದು ತಡೆಗಟ್ಟುವಂತ ಕ್ಯಾನ್ಸರ್ ಇರೋದ್ರಿಂದ ಸಿಂಪಲ್ ಕಾಸ್ಟ್, ತುಂಬಾ ಏನು ಕಾಸ್ಟ್ಲಿ ಆಗೋದಿಲ್ಲ. ಸೊ ಆದ್ರಿಂದ ಇದನ್ನ ಮಾಡಿಸ್ಕೋಬಹುದು. ನಾನು ನನ್ನ ಕ್ಲಿನಿಕ್ ಅಲ್ಲಿ ಬರುವಂತ ಪೇಷಂಟ್ಸ್ ಸಾಮಾನ್ಯ ಹೇಳ್ತೀನಿ, ಯಾವ್ದೋ ಒಂದು ಹಬ್ಬ ಇಟ್ಕೊಂಡ್ಬಿಡಿ, ಗೌರಿ ಹಬ್ಬ ಇರ್ಬೋದು, ವರಮಹಾಲಕ್ಷ್ಮಿ ಹಬ್ಬ ಇರ್ಬೋದು, ಆ ಹಬ್ಬದ ಟೈಮಲ್ಲಿ ನಾನು ಮಾಡಿಸ್ಕೊಂಡ್ಬಿಡ್ತೀನಿ, ಒಂದ್ಸಲ ನಂದೊಂದು ಚೆಕಪ್ ಮಾಡಿಸ್ಕೊಂಡ್ಬಿಡ್ತೀನಿ, ಸೀರೆ ತಗೊಳತ್ತು ಅದು ಏನೋ ಒಂದ್ ಮಾಡೋ ಟೈಮಲ್ಲಿ ನಾನು ಒಂದು ಇದನ್ನ ನನಗೋಸ್ಕರ ಅಂತ ನಾನು ಇದನ್ನೊಂದು ಮಾಡಿಸ್ಕೊಳ್ತೀನಿ, ಒಂದ್ ತಪಾಸಣೆ ಮಾಡಿಸ್ಕೊಂಡ್ಬಿಡ್ತೀನಿ ಹೋಗಿ ಅಂತ ಇಟ್ಕೊಂಡ್ರೆ ನಿಮ್ಗೆ ಒಳ್ಳೇದಾಗತ್ತೆ. ಅದಲ್ದೇನೆ ಕ್ಯಾಲ್ಸಿಯಂ ಇಂಟೇಕ್, ಮಹಿಳೆಯರು ಯಾರು ಹಾಲು ಕುಡಿಯಲ್ಲ, ಸ್ವಲ್ಪ ಕಾಫಿ ಅಥವಾ ಟೀ ತಗೊಳ್ತಾರೆ. ಸೊ ಕ್ಯಾಲ್ಸಿಯಂ ಅಂಡ್ ವೈಟಮಿನ್ ಡಿ ಬೋನ್ ಸ್ಟ್ರೆಂತ್ ಬೇಕಾಗಿರುವಂತದ್ದು. ಸೊ 40s and 50s ಇಂದಾನೆ ಸ್ವಲ್ಪ ಆಹಾರದ ಕಡೆ ಗಮನ ಕೊಟ್ಟು ಕ್ಯಾಲ್ಸಿಯಂ ಮತ್ತು ವೈಟಮಿನ್ ಡಿ ತಗೊಳ್ಳೋದ್ರಿಂದ ಮುಂದೆ ನಿಮಗೆ ಮೂಳೆ ಶಕ್ತಿ ಮತ್ತೆ ನರದ ಶಕ್ತಿ ಚೆನ್ನಾಗಿರತ್ತೆ. ಇದಲ್ದೇನೆ ಒಂದು ಹೃದಯ ಚೆಕಪ್, ಇದನ್ನು ನಾನು ಹೇಳ್ತೀನಿ. 40 ನಿಮ್ದು ಬಿಪಿ ಹೇಗಿದೆ, ಕೊಲೆಸ್ಟ್ರಾಲ್ ಹೇಗಿದೆ, ನಿಮ್ಗೆ ಹಾರ್ಟ್ಗೆ ಬೇಕಾಗಿರುವಂತ ಏನೇನು ಅಂಶಗಳು ಹೇಗಿದೆ, ಇದನ್ನ ಪ್ರತಿ ವರ್ಷ ಮಾಡಿಸ್ತೇ ಇದ್ರು ನಿಮ್ಗೆ ಡಾಕ್ಟರ್ ಹೇಳದಂಗೆ ಮಾಡಿಸ್ಕೊಂಡು ಹೋದ್ರೆ ನೀವು ಮುಂದಾಲೋಚನೆ, ನಿಮ್ಗೆ ಮುಂದೆನೆ ಬರುವಂತ ತೊಂದರೆಗಳೇನಾರ ಇದ್ರೆ ಅದನ್ನ ನೀವು ಚೇಂಜಸ್ ಬೇಗನೆ ಮಾಡಿಸ್ಕೊಂಡ್ಬಿಡ್ಬಹುದು. ಇದಲ್ದೇನೆ ನಾನ್ ನೆಕ್ಸ್ಟ್ ಬರುವಂತ ಬೇಸಿಕ್ ಪೌಷ್ಟಿಕಾಂಶ ಆಹಾರಗಳು, ಪ್ರೋಟೀನ್ ಇರ್ಬೇಕು, ಕ್ಯಾಲ್ಸಿಯಂ ಇರ್ಬೇಕು, ವೈಟಮಿನ್ ಇರ್ಬೇಕು, ತರಕಾರಿಗಳಿರ್ಬೇಕು, ಫೈಬರ್ ಇರ್ಬೇಕು. ಮಹಿಳೆಯರು ಮನೆಯಲ್ಲಿ ಎಲ್ಲರಿಗಿಂತ ಕಡಿಮೆ ಊಟ ಮಾಡುವಂತದ್ದು, ಅಂಡ್ ಲಾಸ್ಟ್ ಅಲ್ಲಿ ಉಳಿದಿರೋದನ್ನ ಊಟ ಮಾಡುವಂತದ್ದು ಬಹಳ ಜಾಸ್ತಿ. ಮನೆಯಲ್ಲಿ ಮಕ್ಳಿಗೆ ಇಷ್ಟ ಅಂತ ಮಾಡ್ಕೊಡ್ತಾರೆ, ಇವಾಗ ಪನ್ನೀರ್ ಇಷ್ಟ ಚಿಕ್ಕ ಮಕ್ಳಿಗೆ ಅಂದ್ರೆ ಪನ್ನೀರ್ದು ಒಂದು ನಾನ್ ಮಾಡ್ಕೊಡ್ತೀನಿ, ಹುಟ್ಟದಬ್ಬ ಇರ್ಬಹುದು ಅಥವಾ ತುಂಬಾ ದಿನ ಆಗಿದೆ, ಇನ್ನೊಬ್ರಿಗೆ ಹುರುಳಿ ಸಾಂಬಾರ್ ಇಷ್ಟ ಅಂದ್ರೆ ನಾನು ಹುರುಳಿ ಕಾಳಿನ ಸಾರ್ ಮಾಡ್ತೀನಿ, ಅವ್ರಿಗೆ ಇಷ್ಟ ತಮಗೆ ಏನ್ ಇಷ್ಟ ಅದನ್ನ ಮಾಡ್ಕೊಂಡು ತಿಂದಿದ್ ನಾವು ಎಂದು ಕೇಳೋದೇ ಇಲ್ಲ. ಹೌದು, ಹಾಗ ಅವರು ಅವ್ರ ಆಹಾರ ನೋಡ್ಕೊಳ್ಬೇಕು, ಅವ್ರು ತಿನ್ನೋದನ್ನ ಹೇಗಿದೆ, ವೆಯ್ಟ್ ಲೆವೆಲ್ ಮೇಂಟೈನ್ ಮಾಡ್ಬೇಕು. ಉಳ್ದಿದ್ ಪಳ್ದಿದ್ದೆಲ್ಲಾನು ಲಾಸ್ಟ್ ಅಲ್ಲಿ ಹಾಕೊಂಡ್ ತಟ್ಟೆಗೆ ತಿಂದ್ಬಿಟ್ಟು ದಪ್ಪ ಆಗುವಂತದ್ದಲ್ಲ. ಸೊ ವೆಯ್ಟ್ ಚೆಕ್ ಮಾಡ್ಕೊಳ್ಬೇಕು, ನಿಮ್ದು ಶುಗರ್ ಲೆವೆಲ್ಸ್ ಕರೆಕ್ಟ್ ಆಗಿದ್ಯಾ ನೋಡ್ಕೊಳ್ಬೇಕು, ಕೊಲೆಸ್ಟ್ರಾಲ್ ಲೆವೆಲ್ಸ್ ಕರೆಕ್ಟ್ ಆಗಿದ್ಯಾ ನೋಡ್ಕೊಳ್ಬೇಕು. ನಿಮಗೆ ಒಳ್ಳೇದು ಏನಿದೆ ಆಹಾರ ಅದನ್ನ ನೀವು ಗಮನವಿಟ್ಟು ಅದನ್ನ ತಗೊಳ್ಳುವಂತದ್ದು ಒಳ್ಳೇದು. ಸೊಪ್ಪು, ತರಕಾರಿ, ಕಾಳು, ಬೇಳೆ ಇದನ್ನೆಲ್ಲ ನೀಟಾಗಿ ತಗೊಳ್ಳೋದ್ರಿಂದ, ನೀವು ನಿಮ್ಮ ಪೌಷ್ಟಿಕಾಂಶ ಆಹಾರ ಸಮತೋಲಿತವಾಗಿ ತಗೊಳ್ಳೋದ್ರಿಂದ ಮುಂದೆ ನಿಮ್ದು ಹೆಲ್ತ್ ಏನಿರುತ್ತೆ ಚೆನ್ನಾಗಿರುತ್ತೆ,
0: 60 ಜೀವನ ಸುಖಕರವಾಗಿರುತ್ತೆ.
1: ಹೌದು, ಸುಖಕರವಾಗಿರುತ್ತೆ. ಇದಲ್ಲದೆ ಎಕ್ಸಸೈಸ್,
0: ಓಕೆ,
1: ಮಹಿಳೆಯರು ಯಾವಾಗ್ಲೂ ಬೆಳಿಗ್ಗೆ ಎದ್ದಿಂದ ಕೆಲಸ ಮಾಡ್ತಾ ಇರ್ತಾರೆ ಮನೆಯಲ್ಲಿ, ಸೊ ಎಕ್ಸಸೈಸ್ ಮಾಡ್ತಾ ಇದೀವಿ ಅಂತ ಅನ್ಕೊಳ್ತೀರಾ, ಆದ್ರೆ ಅದು ಎಕ್ಸಸೈಸ್ ಲೆಕ್ಕ ಬರೋದಿಲ್ಲ. ಸೊ ನೀವು ಆಲ್ವೇಸ್ ನೋಡ್ತೀರಾ, ಆಚೆ ನೀವು 5:30-6 ಹೋದ್ರು ಅಷ್ಟೇ ಜಾಸ್ತಿ ಗಂಡಸರು ವಾಕಿಂಗ್ ಇರ್ತಾರೆ ಅಥವಾ ಯಂಗ್ಸ್ಟರ್ಸ್ ಇರ್ತಾರೆ, ಮಹಿಳೆಯರು ಸ್ವಲ್ಪ ಕಡಿಮೆ. ಸೊ ಅದನ್ನೊಂಚೂರು ಅವಕಾಶ ಮಾಡ್ಕೊಂಡು ಒಂದ್ ಸ್ವಲ್ಪ ಸಮಯ ತಗೊಂಡು ವಾಕಿಂಗ್ ಇರ್ಬೋದು ಅಥವಾ ಮನೆಯಲ್ಲಿ ಎಲ್ಲರೂ ಕೆಲ್ಸಕ್ಕೆ ಹೋದ್ಮೇಲೆ ಬೇಕಾದ್ರೆ ಒಂದು ಯೋಗ ಕ್ಲಾಸ್ ಸೇರುವಂಥದ್ದು, ಯಾವುದಾದ್ರೂ ಒಂದು ಎಕ್ಸಸೈಸ್ ಅಂತ ಇಟ್ಕೊಂಡು, ವ್ಯಾಯಾಮ ಅಂತ ಇಟ್ಕೊಂಡು ಅದನ್ನು ಮಾಡೋದ್ರು ಇವತ್ತಿಂದಾನೇ ಮಾಡಿದ್ರೆ ನಿಮಗೆ ಮೂಳೆ ಮತ್ತೆ ಮಸಲ್ ಸ್ಟ್ರೆಂತ್ ಚೆನ್ನಾಗಿದ್ದಾಗ 60-70 ನಂತರ ಕಷ್ಟ ಬರುವುದಿಲ್ಲ,
0: ಸುಲಭ
1: ಇರುತ್ತೆ. ಮಂಡಿ ನೋವಾಗ್ಲಿ, ಕೀಳು ಎಲ್ಲ ನೋವುಗಳು ಕಡಿಮೆ ಇರುತ್ತೆ. ಸ್ಟ್ರೆಂತ್ ಬೇರಿಂಗ್ ಚೆನ್ನಾಗಿರುತ್ತೆ. ಇದು ತುಂಬಾ ಮುಖ್ಯ ಆಗುವಂತದ್ದು. ಇದಲ್ಲದೆ ಮಾನಸಿಕ ಆರೋಗ್ಯ. ಸೊ ಸಣ್ಣ ವಯಸ್ಸಿಂದಾನೇ ಐದರ್ ಧ್ಯಾನ ಮಾಡುವಂಥದ್ದು ಅಥವಾ ಮೈಂಡ್ಫುಲ್ನೆಸ್ ಅಂತೀವಿ, ನೆಗೆಟಿವ್ ಥಾಟ್ಸ್ ಏನಿರುತ್ತೆ ಅಥವಾ ಬೇಡದೇ ಇರೋ ಯೋಚನೆಗಳು, ಬೇಡದೇ ಇರೋ ಕಥೆಗಳು, ನನಗ್ ಬೇಡ ಅಂತ ಅದನ್ನ ದೂರ ಇಟ್ಟು ಪಾಸಿಟಿವ್ ಆಗಿ ಏನ್ ಬೇಕು ಅದನ್ನಷ್ಟೇ ನೋಡ್ಕೊಂಡು ಸೋಷಲಿ ನಿಮ್ಗೆ ಇಷ್ಟ ಆಗುವಂತ ಗುಂಪುಗಳ ಜೊತೆ ಆಕ್ಟಿವ್ ಆಗಿದ್ದು ಒಂದು ಗ್ರೂಪ್ನ ಕಲ್ಟಿವೇಟ್ ಮಾಡ್ಕೊಳ್ಳುವಂಥದ್ದು, ಮೇ ಬಿ ಅಕ್ಕ ತಂಗಿರ ಜೊತೆ ಅಥವಾ ಫ್ರೆಂಡ್ಸ್ ಇದ್ದವ್ರ ಜೊತೆ ಅಥವಾ ನಾದ್ನಿಯರ್ ಜೊತೆ ಅಥವಾ ಯಾವ್ದೋ ದೇವಸ್ಥಾನದ ಗ್ರೂಪ್ ಜೊತೆ, ಇಲ್ಲ ಒಂದು ಕಿಟಿ ಪಾರ್ಟಿ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಮನೆಗಳಲ್ಲಿ ಅಣಗಿಸ್ತಾರೆ, ಅಯ್ಯೋ ಕಿಟಿ ಪಾರ್ಟಿಗೆ ಹೋಗ್ತಾರೆ ನಮ್ಮ ಅಮ್ಮ ಅಂತ. ಬಟ್ ಅದು ನಿಜವಾಗ್ಲೂ ಒಳ್ಳೇದು, ಯಾಕಂದ್ರೆ ತಿಂಗಳಲ್ಲಿ ಒಮ್ಮೆ ನೀವು ಮೀಟ್ ಮಾಡೋದು ಇಟ್ಕೊಂಡ್ರೆ ಕಷ್ಟಪಟ್ಟೆ ಮೀಟ್ ಮಾಡ್ತೀರಾ, ಯಾಕಂದ್ರೆ ಬೇರೆ ಏನೇನೋ ಬರುತ್ತೆ, ತೊಂದರೆಗಳಿರುತ್ತೆ, ಅಲ್ಲಿ ಹೋಗ್ಬೇಕು, ಇವ್ರಿಗೆ ಎಕ್ಸಾಮ್ ಇದೆ, ಏನೇನೋ ಇರುತ್ತೆ. ಬಟ್ ಅದು ಎಲ್ಲವನ್ನು ಬಿಟ್ಟು ಅದನ್ನ ಕ್ರಮಬದ್ಧವಾಗಿ ಡೆಫಿನೆಟ್ ಆಗಿ ಪ್ರತಿ ತಿಂಗಳು ಅದನ್ನ ಒಂದು ಗ್ರೂಪ್ ನ ಕಲ್ಟಿವೇಟ್ ಮಾಡೋದ್ರಿಂದ ನಿಮಗೆ ಲೇಟರ್ ಎಲ್ಲರೂ ಬ್ಯುಸಿ ಆಗ್ತಾರೆ, ಮಕ್ಕಳು ಮದುವೆ ಆಗಿ ಹೋಗ್ತಾರೆ, ಆತರ 60 ವಯಸ್ಸಿನಲ್ಲಿ ನಿಮ್ಗೆ ಕಂಪನಿ ಅಂತ ಇರುತ್ತೆ. ಸೊ ಗುಂಪುಗಳನ್ನ ನೀವು ಹೇಳದ್ನಲ್ಲ, ಹಿಂದಿನ ಕಾಲದಲ್ಲಿ ಇದು ನಿಮ್ಗೆ ತೊಂದರೆ ಇರ್ಲಿಲ್ಲ, ಯಾಕಂದ್ರೆ ಹಳ್ಳಿಗಳಲ್ಲಿ ಅಥವಾ ಸಹಕುಟುಂಬ ಎಲ್ಲರೂ ಇರ್ತಾ ಇದ್ರು, ನಾದ್ನಿ ಅತ್ತಿಗೆ ಎಲ್ಲರೂ ಇರೋರು. ಸೊ ಹಾಗಾಗಿ ನಡ್ಕೊಂಡು ಹೋಗ್ಬಿಡೋದು. ಇವಾಗ ನಾವೇ ಒಂದು ಅದನ್ನ ಕಲ್ಟಿವೇಟ್ ಮಾಡ್ಬೇಕು. ಸೊ ಇದನ್ನ ನೀವು 35-40 ವರ್ಷಗಳ ನಂತರನೇ ಶುರು ಮಾಡ್ಕೊಂಡ್ರೆ, ಸೊ ನಿಮ್ಗೆ 60 ಆಗುವಷ್ಟೊಳಗೆ ನಿಮ್ಗೆ ಗ್ರೂಪ್ಸ್ ಇರುತ್ತೆ. ಸೊ ಹಾಗಾಗಿ ನಿಮ್ಗೆ ಸಹಬಾಳ್ವೆ ಮತ್ತೆ ಈ ಕಂಪನಿ ಅಂತ ಇರುತ್ತೆ, ಆ ಒಂಟಿತನವನ್ನ ನೀವು ಫೇಸ್ ಮಾಡಬೇಕಾಗುತ್ತೆ, ಪರಿಸ್ಥಿತಿ ಬರೋದಿಲ್ಲ. ಚೇಂಜಸ್ ನೀವು 40 ನೋಡ್ಬೇಕು, ಮಾಡ್ಕೊಂಡ್ರೆ ಒಳ್ಳೇದು.
0: ಒಳ್ಳೇದಾಯ್ತು ಡಾಕ್ಟರ್, ತುಂಬಾ ಉಪಯುಕ್ತವಾದ ಮಾಹಿತಿಯನ್ನ ಕೊಟ್ರಿ. ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನ ನಮಗಾಗಿ ಮೀಸಲಿಟ್ಟಿದ್ದಕ್ಕಾಗಿ ನಿಲಯ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು.
1: ಧನ್ಯವಾದಗಳು ಕವಿತಾ ಅವರೇ.
0: ನಮಸ್ತೆ.
1: ನಮಸ್ತೆ.
2: ಕಲಾಪ್ರಸಾದ್ ಬೆಮ್ಮೆಲ್ನಗರ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. 60 ಬಹಳ ಮಹತ್ವವಿದೆ, ಆದರೆ 60 ಮರಳು ಬಂದರೆ ತುಂಬ ಕಷ್ಟ. ಈ ಸಮಯದಲ್ಲಿ ನನಗೆ ಚಲನಚಿತ್ರ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಜ್ಞಾಪಕ ಬರ್ತಾ ಇದೆ. ಒಂದು ಮಾತು ನಿಜ, 60 ನಂತರ ನಮ್ಮ ಜೀವನ ಶೈಲಿಯನ್ನು ಸ್ವಲ್ಪ ಮಟ್ಟಿಗೆ ಬದಲಾಯಿಸಿಕೊಂಡು ಯೋಗ, ಧ್ಯಾನ, ಬೆಳಗಿನ ನಡಿಗೆ, ಸಂಜೆಯ ವಾಯುವಿಹಾರ, ಸತ್ ಚಿಂತನೆಗಳ ಪುಸ್ತಕಗಳ ಓದು ಇವನ್ನೆಲ್ಲ ಅಳವಡಿಸಿಕೊಂಡು ಧನಾತ್ಮಕ ವಿಷಯಗಳತ್ತ ನಮ್ಮ ಚಿತ್ತವನ್ನು ಕೊಂಡೊಯ್ದರೆ ನಮ್ಮ ಬದುಕು ಆನಂದಮಯವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಕಲಾಪ್ರಸಾದ್ ಅವರು. ಹಾಗೆ ಜಯಶ್ರೀ ರಾಮಕೃಷ್ಣನಗರದಿಂದ, 60 ಮತ್ತೆ ಅರಳುವುದು ಮುಖ್ಯ. ನಾನಂತೂ ಆ ಏಜಿ ಆಗಿರೋದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಯಾಕೆಂದರೆ ಹವ್ಯಾಸಗಳನ್ನು ಬೆಳೆಸಿಕೊಂಡ್ರೆ ಜೀವನ ಸುಖಮಯವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಗುಂಡ್ಲುಪೇಟೆ ತಾಲೂಕು ಹೊಸಪುರದಿಂದ ಮರಿನಂಜ ಅವರು, ಹೊಂಗಿರಣ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಸ್ವಾಗತ ಮರಿನಂಜ ಅವರೇ. 60 ತುಂಬಿದ ಮೇಲೆ ಅರಳುವುದು ಕಡಿಮೆ, ಮರಳುವುದು ಜಾಸ್ತಿ. ಒಬ್ಬ ಮಾನಸ 60 ಕಡಿಮೆ ಆಗತ್ತೆ, ಇನ್ನು 40 ಭಾಗ ಇರುತ್ತೆ. ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಟೈಲರ್ ಸುರೇಶ್ ಅವರು ಹಗಿನವಾಳನಿಂದ, 60 ನಂತರ ನಾವು ಎದೆಗುಂದದೆ ಆರೋಗ್ಯದ ಕಡೆ ತುಂಬ ಗಮನ ಹರಿಸಿ ನಮ್ಮ ಧ್ಯಾನದಿಂದ ಕೆಲಸ ಕಾರ್ಯಗಳಿಗಾಗಲಿ ಮನೆಯ ಸದಸ್ಯರಿಗೆ ಮತ್ತು ಇತರರಿಗೆ ಮಾರ್ಗದರ್ಶಕರಾಗಿ ನಡೆಯಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಂದಿನ ಹೊಂಗಿರಣ ವಿಶಿಷ್ಟವಾಗಿದೆ, 60 ನಮಗೆ ಸಂಧ್ಯಾಕಾಲದ ಸಮಯ, ನಿಜಕ್ಕೂ ಜಾಸ್ತಿ ಸ್ವಾತಂತ್ರ್ಯ ಸಿಗುತ್ತೆ, ನಮ್ಮ ಜೀವನದ ಸಾರ್ಥಕ ಬದುಕು ಪ್ರಾರಂಭ ಆಗೋದೇ ಆಗ. ಮೊಮ್ಮಕ್ಕಳ ನಮ್ಮ ಜೀವನ ಹೊಸ ಹುರುಪನ್ನು ಕೊಡುತ್ತೆ, ಅದರಲ್ಲಿ ಸಿಗುವ ಖುಷಿಯೇ ಬೇರೆ. ನನಗಂತೂ ಈಗಲೇ ಉತ್ತಮ ಕಾಲ ಅನಿಸುತ್ತೆ. ನಾನು 60 ನಂತರವೂ 7 ಟೀಚಿಂಗ್ನಲ್ಲಿ ತೊಡಗಿಸಿಕೊಂಡಿದ್ದೆ. ಇಂದಿನ ಮಾತಿಗೆ ಒಳ್ಳೆಯ ಅವಕಾಶ ಸಿಕ್ತು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಕೃಷ್ಣ ಅವರು. ಹಾಗೆ ಬೆಲವತ್ತ ಗ್ರಾಮದಿಂದ ಲೋಕೇಶ್ ಆಚಾರ್ ಅವರು ಹೇಳ್ತಾ ಇದ್ದಾರೆ, ಮನುಷ್ಯರಲ್ಲಿ 60 ನಂತರ ಪೌಷ್ಟಿಕ ಆಹಾರ, ನಿಯಮಿತ ವ್ಯಾಯಾಮ, ಮಾನಸಿಕ ನೆಮ್ಮದಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೊಬ್ಬರು, ಈ ದಿನದ ಹೊಂಗಿರಣ ಕಾರ್ಯಕ್ರಮ ಬಹಳ ಮಹತ್ವಪೂರ್ಣವಾಗಿದೆ, ಹಿರಿಯರಿಗೆ ವಂದಿಸುತ್ತಾ ಪ್ರತಿಯೊಬ್ಬರ ಮನೆಯಲ್ಲೂ ಹಿರಿಯರು ಅಜ್ಜ ಅಜ್ಜಿ ಇರಲೇಬೇಕು, ಆಗ ಮಾತ್ರ ಆ ಕುಟುಂಬ ಪರಿಪೂರ್ಣವಾಗಿರುತ್ತೆ. ಅರವತ್ತರ ನಂತರ ಅರಳು ಮರಳು ಎನ್ನುವುದು ಪ್ರತಿಯೊಬ್ಬರ ಹಿರಿಯರ ಜೀವನದಲ್ಲಿ ಇರಬೇಕು. ಅರವತ್ತರ ನಂತರ ಬರುವ ಆರೋಗ್ಯದ ತೊಂದರೆ, ಒಂಟಿತನ, ಇದನ್ನೆಲ್ಲ ನಾವೇ ನಿಭಾಯಿಸಿಕೊಂಡು ಹೋಗಬೇಕು. ಆದಷ್ಟು ಜನರ ಜೊತೆಗೆ ಖುಷಿ ಖುಷಿಯಾಗಿ ಮುಂದಿನ ಜೀವನಕ್ಕೆ ವಾಕಿಂಗ್ನ ಅಳವಡಿಸಿಕೊಳ್ಳೋದು, ಪುಸ್ತಕ ಓದೋದು, ರೇಡಿಯೋ ಕೇಳೋದು, ಇದನ್ನೆಲ್ಲ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಪಾರ್ವತಿ ಮಂಡ್ಯದಿಂದ.
0: ಕೇಳುಗರೆ, ಮುದ್ದಣ ಮನೋರಮೆ ಸಾಹಿತ್ಯ ಲೋಕದ ಅಚ್ಚುಮೆಚ್ಚಿನ ದಂಪತಿಗಳು. ಪತಿ ಪತ್ನಿ ನಡುವಿನ ಪ್ರೀತಿ, ಹಾಸ್ಯ, ಪರಸ್ಪರ ಛೇಡಿಸುವಿಕೆ, ಸಾಹಿತ್ಯಿಕ ಸಂಭಾಷಣೆ, ಅನ್ಯೋನ್ಯ ದಾಂಪತ್ಯ ಜೀವನಕ್ಕೆ ಸಾಮಾನ್ಯವಾಗಿ ನೆನಪಿಸಿಕೊಳ್ಳೋದು ಮುದ್ದಣ ಮನೋರಮೆಯನ್ನು. ಬರಹಗಾರರಾಗಿರುವ ದಂಪತಿಗಳು MR ಆನಂದ ಹಾಗೂ ಪದ್ಮಾ ಆನಂದ್ ಅವರು ನಮ್ಮ ಜೊತೆಗಿದ್ದಾರೆ. ಅರವತ್ತರ ಬದುಕನ್ನು ಹೇಗೆ ರಸಮಯ ಮಾಡಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಮಾತಾಡ್ಸೋಣ. MR ಆನಂದ್ ಹಾಗೂ ಪದ್ಮಾ ಆನಂದ್ ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
3: ನಮಸ್ಕಾರ.
0: ನಮಸ್ಕಾರ. ಮೊದಲು ಆನಂದ್ ಅವ್ರನ್ನ ಮಾತಾಡಿಸ್ತೀವಿ.
3: ಆಯ್ತು.
0: ಆನಂದ್ ಅವರೇ, ಏನು ವೃತ್ತಿ ಮಾಡ್ಕೊಂಡಿದ್ರಿ, ಬರವಣಿಗೆ ನಿಮ್ಮ ಹವ್ಯಾಸನ ಅಥವಾ ನಿವೃತ್ತಿ ಆದ್ಮೇಲೆ ಬರಹನ ರೂಢಿಸ್ಕೊಂಡ್ರ?
4: ನಾನು ಬ್ಯಾಂಕ್ ಮ್ಯಾನೇಜರ್ ಆಗಿ ನಿವೃತ್ತಿ ಹೊಂದಿದೆ. ವೃತ್ತಿಯಿಂದ ನಿವೃತ್ತಿ ಆದ ನಂತರ ಇವೆಲ್ಲ ಹವ್ಯಾಸಗಳು ಶುರು ಆಗಿತ್ತು. ವೃತ್ತಿಯಲ್ಲಿದ್ದಾಗ ನಮ್ಮ ವೃತ್ತಿಯದೇ ಒಂದು ದೊಡ್ಡ ಜವಾಬ್ದಾರಿ ಇರ್ತಾ ಇತ್ತು. ಆ ಜವಾಬ್ದಾರಿಗಳ ಮಧ್ಯೆ ಅದು ಬ್ಯಾಂಕಿನ ಜವಾಬ್ದಾರಿ ಅಂದ್ರೆ ಸ್ವಲ್ಪ ಜಾಸ್ತಿನೇ ಇರ್ತಾ ಇತ್ತು. ನಾನು ಪೂರ್ತ ಮ್ಯಾನೇಜರ್ ಆಗಿದ್ದೆ. ಹಂಗಬಿಟ್ಟು ಆವಾಗ ನನಗೆ ಸಾಹಿತ್ಯದಲ್ಲಿ ಆಸಕ್ತಿ ಇದ್ರು ಕೂಡ, ಸಾಹಿತ್ಯ ಕೃಷಿಯಲ್ಲಿ ಆಸಕ್ತಿ ಇದ್ರು ಕೂಡ ಓದ್ತಾ ಇದ್ದೆ, ಆದ್ರೆ ಬರವಣಿಗೆ ಸಾಧ್ಯ ಆಗಿರ್ಲಿಲ್ಲ. ಆದ್ರೆ ನಿವೃತ್ತಿ ಆದ ನಂತರ ನನಗೆ ಬರವಣಿಗೆ ಶುರು ಆಯ್ತು. ಇದಕ್ಕೆ ಕಾರಣ ಏನು ಅಂತಂದ್ರೆ, ಮುಖ್ಯವಾದ ಕಾರಣ ಅಂತಂದ್ರೆ, ನಮ್ಮ ಬೆಂಗಳೂರು ಸಾಹಿತ್ಯ ದಾಸೋಹ ಅಂತ ಒಂದು ಸಂಸ್ಥೆಯಲ್ಲಿ ಪ್ರತಿ ತಿಂಗಳು ಸಾಹಿತ್ಯ ದಾಸೋಹ ಅನ್ನೋ ಕಾರ್ಯಕ್ರಮ ಮಾಡ್ತಾರೆ. ಅಲ್ಲಿಗೆ ಪ್ರತಿ ತಿಂಗಳು ಒಂದೊಂದು ಕತೆ ಬರಿಬೇಕಂತ ಅವಕಾಶ ಸಿಗ್ತಾ ಇತ್ತು. ಆ ರೀತಿಯಾಗಿ ಶುರು ಆಯ್ತು. ಪ್ರತಿ ತಿಂಗಳು ಅಲ್ಲಿಗೆ ಹೋಗಿ ಒಂದು ಕತೆ ಬರೆದು ನನ್ನ ಕಥೆನ ಓದ್ತಾ ಇದ್ದೆ ಅಲ್ಲಿ. ಈ ರೀತಿ ಶುರುವಾದ ಒಂದು ನನ್ನ ಸಾಹಿತ್ಯ ಕೃಷಿ ವಿಪುಲವಾಗಿ ಬೆಳೀತು. ಅನೇಕ ಕತೆಗಳನ್ನ, ಕಾದಂಬರಿಗಳನ್ನೆಲ್ಲ ಬರೆದೆ.
0: ಓಕೆ. ಎಷ್ಟು ಪುಸ್ತಕಗಳನ್ನ ಬರೆದಿದ್ದೀರಿ, ಮತ್ತೆ ಸಾಮಾನ್ಯವಾಗಿ ನಿಮ್ಮ ಬರಹದ ಕಥಾವಸ್ತು ಏನಿರುತ್ತೆ?
4: ನಾನು ಒಂದು 5 ಪುಸ್ತಕ ಪ್ರಕಟ ಆಗಿದೆ ಇವಾಗ. 2 ಕಾದಂಬರಿ, 2 ಕಥಾ ಸಂಕಲನ ಮತ್ತು 1 ಕವನ ಸಂಕಲನ. ಸಾಮಾನ್ಯವಾಗಿ ನನ್ನ ಕಥಾ ವಸ್ತುಗಳು ನಮ್ಮ ಜೀವನದ ಆಧಾರದ ಮೇಲೆ ಆಗುತ್ತೆ. ನಾನು ಕಂಡ ಜೀವನ, ನನ್ನ ಸುತ್ತಮುತ್ತಲಿನ ವಾತಾವರಣ, ಇದೇ ಆಧಾರ ಆಗಿರುತ್ತೆ. ನನ್ನ ಸ್ತ್ರೀಯಾನ ಅನ್ನೋ ಒಂದು ಕಾದಂಬರಿ ಒಂದು ಘಟ್ಟದಲ್ಲಿ, ಒಂದು ಕಾಲಮಾನದಲ್ಲಿ ಮಹಿಳೆ, ನಮ್ಮ ಸಮಾಜದಲ್ಲಿ ಮಹಿಳೆ ಯಾವ ರೀತಿ ತನ್ನ ಒಂದು ಸಂಸಾರಕ್ಕೋಸ್ಕರ, ಅದರ ಏಳಿಗೆಗೋಸ್ಕರ ದುಡಿತಾಳೆ, ತನ್ನ ತ್ಯಾಗಗಳನ್ನ ಮಾಡ್ತಾಳೆ ಅಂತಕ್ಕಂತ ವಿವರವಾದ ಒಂದು 3 ತಲೆಮಾರಿನ ಹೆಣ್ಣು ಮಕ್ಕಳ ಕತೆ ಬರೆದಿದ್ದೀನಿ. ಅದನ್ನ ಮೈಸೂರು, ಶ್ರೀರಂಗಪಟ್ಟಣ ಮುಂತಾದ ಜಾಗದ ಒಂದು ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಬರೆದಿದ್ದೀನಿ. ಆ ಕತೆ ಸ್ತ್ರೀಯಾನ ಅಂತ ಅದು ಕಾದಂಬರಿ. ಅದು ಇನ್ನೊಂದು ಅದೊಂದು ಕಾದಂಬರಿ. ಅದು ಅದು ಯಾವ ರೀತಿ ತ್ಯಾಗಮಯ ಆಗಿರ್ತಾಳೆ ಮತ್ತೆ ಯಾವ ರೀತಿ ಒಂದು ಸಂಸಾರ ನಿಲ್ಸಕ್ಕೋಸ್ಕರ ಯಾವ ರೀತಿ ಅವಳ ಕೆಲಸಗಳನ್ನ ಮಾಡ್ತಾಳೆ ಅನ್ನೋದನ್ನ ಬರೆದಿದ್ದೀನಿ. ಅದು ಒಂದು. ಇನ್ನೊಂದು ಮೊಗ್ಗುರುಳುವಾಗ ಅನ್ನತಕ್ಕಂತ ಒಂದು ಕಾದಂಬರಿ ಬರ್ದೆ. ಅದಕ್ಕೂ ಅದೇನಪ್ಪ ಅಂತಂದ್ರೆ, ಹದಿಹರಿಯದ ಹುಡುಗಿಯರಿಗೆ ಯಾವ ರೀತಿ ಅವರು ಅನೇಕ ಸವಾಲುಗಳನ್ನ ತಮ್ಮ ಜೀವನದಲ್ಲಿ ಎದುರಿಸ್ತಾರೆ ಅಂತ. ಚಿಕ್ಕಂದಿನಿಂದ ಬಾಲ್ಯದಿಂದ ಹಿಡಿದು ಯೌವನಾವಸ್ಥೆಗೆ ಬಂದಾಗ ಮತ್ತು ನಂತರದ ದಿನಗಳಲ್ಲಿ ಅವರು ಅನೇಕ ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಾರೆ. ಅದನ್ನ ಯಾವ ರೀತಿ ಸ್ವಲ್ಪ ಮಾನಸಿಕವಾದ ಮನೋವೈಜ್ಞಾನಿಕ ಕಥೆಯೂ ಆಗಿತ್ತು ಅದು. ಅದು ಬಹಳ ಮನ್ನಣೆಯೂ ಸಿಕ್ಕಿತ್ತು. ಅದು ತರಂಗ ಇದ್ರೊಳಗೆ ಧಾರಾವಾಹಿಯಾಗಿ ಬಂತು.
0: ಬಹಳ ಸಂತೋಷ.
4: ತರಂಗ ಪತ್ರಿಕೆ ಧಾರಾವಾಹಿ ಬಂದು ಬಹಳ ಮೆಚ್ಚುಗೆಯನ್ನ ಪಡೆದಿತ್ತು. ಆ ಒಂದು ಇದು ಆಧಾರದ 2 ಕಥಾ ಸಂಕಲನಗಳು ಬರೆದಿದ್ದೀನಿ. ಆ ಕಥಾ ಸಂಕಲನದಲ್ಲಿ ಕೂಡ ಇದೇ ವಸ್ತುಗಳು, ನಮ್ಮ ಸುತ್ತಮುತ್ತಲಿನ ಸಮಾಜದಲ್ಲಿ ನಾನು ಕಂಡಂತಹ ಅನೇಕ ಅನುಭವಗಳು, ಅದ್ರ ಬಗ್ಗೆನೆ ನನ್ನ ವಿಶ್ಲೇಷಣೆ, ಅದ್ರ ಬಗ್ಗೆ ಅದ್ರ ಕಥೆಗಳು ಬರೆದಿದ್ದೀನಿ. ಇನ್ನು ನನ್ನ ಒಂದು ಕವನ ಸಂಕಲನ ಏನಪ್ಪಾ ಅಂತಂದ್ರೆ, ಆ ಸಮಯದಲ್ಲಿ ನಾವು ಕೊರೋನಾ ಸಮಯದಲ್ಲಿ ಕವನ ಸಂಕಲನ ಬರೆದಿದ್ದು. ಯಾಕೆಂತಂದ್ರೆ, ಕವನ ಸಂಕಲನದಲ್ಲಿ ನಮ್ಮ ಒಂದು ಹೇಳಿದ್ನಲ್ಲ ಸಾಹಿತ್ಯ ದಾಸೋಹ ಬಳಗ, ಆ ಬಳಗಕ್ಕೆ ನಾವೊಂದಿಷ್ಟು ಪ್ರತಿ ದಿನ ಒಂದು ಕವನ ಬರಿಬೇಕಾಗಿತ್ತು. ಆ ಒಂದು ಕವನ ಬರಿತಾ ಇದ್ದೆ. ಅದ ನಂತರ ನನ್ನ ಒಂದು ಬಾಲ್ಯದ ಬಗ್ಗೆನು ಕೂಡ, ಭೂಮನ ಕಥೆಗಳು, ಭೂಮನ ಕವನಗಳು ಅಂತಾನು ಬರ್ದೆ. ಆ ಒಂದು ಇದಾಗಿ ಒಂದು ಕವನ ಸಂಕಲನ ಬರ್ದೆ. ಅದಕ್ಕೆ ಕವನ ಸಂಕಲನ ಬರೆದೆ, ಆ ನಂತರ ಕಥಾ ಸಂಕಲನ ಬಗ್ಗೆ ಹೇಳಿದ್ದೀನಿ ನಾನು.
0: ಇದೆಲ್ಲ ಕೃಷಿ ಮಾಡಿರೋದು ನೀವು 60ರ ನಂತರನೇ?
4: ಹೌದು ಹೌದು,
0: ಬಹಳ ಸಂತೋಷ.
4: ಯಾಕಂದ್ರೆ 60ಕ್ಕೆ ಮುಂಚೆ ನಮ್ಗೆ ಆಸಕ್ತಿ
0: ಸಮಯ ಇರ್ಲಿಲ್ಲ, ಸಮಯ ಇರ್ಲಿಲ್ಲ. ಓಕೆ,
4: ಸಮಯ ಇರ್ಲಿಲ್ಲ.
0: ಓಕೆ, ನಿವೃತ್ತಿ ನಂತರ ನೀವು ಸಮಯನ ಪರಿಪೂರ್ಣವಾಗಿ ಬಳಸ್ಕೊಂಡಿದ್ದೀರಿ.
4: ಹೌದು, ಖಂಡಿತವಾಗಿ. ನಿವೃತ್ತಿ ನಂತರ ಏನಂತಂದ್ರೆ, ನನ್ನ ಒಂದು ಅಭಿಪ್ರಾಯದಲ್ಲಿ ಹೇಳೋದಾಯ್ತು ಅಂತಂದ್ರೆ, ನಿವೃತ್ತಿಯ ನಂತರ ಇರತಕ್ಕಂಥ ಜೀವನ ಇದೆಯಲ್ಲ, ಅದು ನಮ್ಮ ಜೀವನದ ಗೋಲ್ಡನ್ ಪೀರಿಯಡ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನಿವೃತ್ತಿಯ ಮುಂಚೆ ನಮ್ಗೆ ಅನೇಕ ಜವಾಬ್ದಾರಿಗಳಿರುತ್ತೆ, ಅನೇಕ ಕೆಲಸ ಕಾರ್ಯದ ಒತ್ತಡ ಇರುತ್ತೆ. ನಿವೃತ್ತಿಯ ನಂತರ ಒಂದು ಘಟ್ಟದಲ್ಲಿ, ನಿವೃತ್ತಿ ಆದ ಮೇಲೂ ಬೇಕಾದಷ್ಟು ಒತ್ತಡಗಳು ಇರಬಹುದು, ಆದ್ರೆ ಮುಖ್ಯವಾದ ಒತ್ತಡಗಳು ಇರೋದಿಲ್ಲ. ನಾವು ಸಂಪಾದನೆ ಮಾಡತಕ್ಕಂತಹ ಒತ್ತಡ, ನಮ್ಮ ಕೆಲಸದ ಒತ್ತಡ ಎಲ್ಲ ಇರೋದಿಲ್ಲ. ಅಂತ ಸಮಯದಲ್ಲಿ ನಮಗಿಷ್ಟವಾದ, ನಮ್ಮ ಮನಸ್ಸಿಗೆ ಸಂತೋಷವನ್ನು ಕೊಡ, ಇವಾಗ ನನಗೆ ಈ ಒಂದು ಕತೆ ಬರೆಯೋದು, ಕವನ ಬರೆಯೋದು ನನ್ನ ಇಷ್ಟವಾದ ಕೆಲಸ, ಅದೇ ರೀತಿ ಸಂಗೀತ ಅಥವಾ ಬೇರೆ ಯಾವುದೇ ಒಂದು ವೃತ್ತಿಯ ತೊಡಗಿಕೊಂಡವರು ಕೂಡ ತಮಗೆ ಸಂತೋಷಕರವಾದ ಯಾವುದೇ ಒಂದು ಜೀವನವನ್ನ ನಡೆಸತಕ್ಕಂತ ಒಳ್ಳೆ ಅವಕಾಶ ನಮ್ಗೆ ನಿವೃತ್ತಿ ಆದ್ಮೇಲೆ ಸಿಗತ್ತೆ. ಇದೇ ನಮ್ಮ ಗೋಲ್ಡನ್ ಪೀರಿಯಡ್ ಅಂತ ಅನ್ಕೊಂಡಿದ್ದೀನಿ. ಹಂಗಾಗ್ಬಿಟ್ಟು ನನ್ನ ನಿವೃತ್ತಿ ಜೀವನದಲ್ಲೂ ಕೂಡ ನಾನು ಈ ಒಂದು ಕಥೆ ಕಾದಂಬರಿಗಳನ್ನ ಬರೆಯುವ ಮೂಲಕ ನನ್ನ ಸೃಜನಾತ್ಮಕ ಶಕ್ತಿಗೆ, ನನ್ನ ಕಲ್ಪನೆಗಳಿಗೆ ಒಂದು ಕೋಡು ಮೂಡಿ, ಅದು ಒಂದು ಮನಸ್ಸಿಗೆ ಸಂತೋಷನ ಕೊಟ್ಟು ತುಂಬಾ ಒಂದು ಅರ್ಥಪೂರ್ಣ ಜೀವನವನ್ನ ಸಾಗಿಸೋದಕ್ಕೆ ಸಹಾಯ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ.
0: ಈಗ ನೀವಿಬ್ರು ದಂಪತಿಗಳು ಕತೆ ಕವನ ಬರೀತೀರಾ, ಅದ್ರ ಬಗ್ಗೆ ಚರ್ಚೆ ಮಾಡ್ತೀರಾ, ಸಾಹಿತ್ಯ ಹೊಂದಾಣಿಕೆ ಯಾವ ರೀತಿ ಇರುತ್ತೆ ನಿಮ್ಮ ಈ ಗಡ್ಡ ಹೆಂಡತಿ ನಡುವೆ?
4: ಓ, ತುಂಬಾ ಇದೆ, ತುಂಬಾ ಚರ್ಚೆ. ಪ್ರತಿಯೊಂದು ಕತೆ ಬರೆಯುವಾಗಲೂ ಕೂಡ ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಕತೆ ಬರೆದ ಮೇಲೆ, ಬರೆದ ತಕ್ಷಣ, ಬರ್ದ ಒಂದು ನೆಕ್ಸ್ಟ್ ಮೂಮೆಂಟ್ ಅಲ್ಲೇ ನಾನು ತಪ್ಪ ಅವಳು ಅಷ್ಟೇ, ಅವಳು ಬರೆದ ಕಥೆನ ನಾನು ಬರೆದ ಕಥೆನ ಓದ್ತೀವಿ ಒಬ್ರಿಗೊಬ್ರು. ಓದ್ಬಿಟ್ಟು ಅದ್ರಲ್ಲಿರತಕ್ಕಂತಹ ಅವಳ ಅಭಿಪ್ರಾಯ, ನನ್ನ ಅಭಿಪ್ರಾಯ ಕೇಳ್ಕೊಂಡು ಎಲ್ಲಲ್ಲಿ ಏನಾದ್ರೂ ಬೇಕಾದ ಒಂದು ಚೇಂಜಸ್ ಮಾಡ್ಬೇಕಾಗಿದ್ರೆ, ಅಂದ್ರೆ ಅತ್ಯಂತ ಇಬ್ರು ಚೆನ್ನಾಗಿ ಇದ್ ಮಾಡ್ಕೋತೀವಿ, ನಮ್ಮ ಒಂದು ಸಾಹಿತ್ಯವನ್ನ ನಾವು ಹಂಚ್ಕೋತೀವಿ. ಜೊತೆಗೆ ಇನ್ನೊಂದು ಏನಂದ್ರೆ, ಈ ಸಾಹಿತ್ಯ ಅನ್ನೋದು ಹೇಗೆ ಅಂತಂದ್ರೆ, ಅದೊಂದು ಸೃಷ್ಟಿ ಕ್ರಿಯೆ, ಅದು ಒಂದು ಸೃಜನಾತ್ಮಕವಾದ ಕ್ರಿಯೆ. ಈ ಕ್ರಿಯೆಯಲ್ಲಿ ತೊಡಗಿಕೊಂಡಿರುವಾಗ ನಮಗೆ ಸಿಗತಕ್ಕಂಥ ಸಂತೋಷ ಯಾವಾಗಲೂ ಸಿಗೋದಿಲ್ಲ. ಒಂದು ಕತೆ ಬರೆಯುವಾಗ, ಒಂದು ಪಾತ್ರ ಬೆಳೆಯುವಾಗ, ಆ ಪಾತ್ರಕ್ಕೆ ಒಂದು ರೂಪರೇಷೆಯನ್ನು ಕೊಡುವಾಗ ಸಿಗತಕ್ಕಂಥ ಸಂತೋಷ, ಮತ್ತೆ ಆ ಸಂತೋಷವನ್ನ ಅವಳು ಕೂಡ ಅವಳು ಕತೆಗಳನ್ನು ಬರೆಯೋದ್ರಿಂದ, ನನ್ನ ಶ್ರೀಮತಿಯವಳು ಕತೆಗಳು ಬರೆಯೋದ್ರಿಂದ ಅವಳಿಗೂ ಇದು ಅರ್ಥವಾಗುತ್ತೆ. ಜೊತೆಗೆ ನಾವು ಪ್ರತಿಯೊಂದು ನಮ್ಮ ಸಾಹಿತ್ಯದ ಕೃಷಿಯನ್ನ, ಸಾಹಿತ್ಯದ ಒಂದು ವಸ್ತುವನ್ನ ಒಬ್ಬರೊಬ್ಬರ ಡಿಸ್ಕಸ್ ಮಾಡ್ಕೊಂಡು, ಜೊತೆಗೆ ನನ್ನ ಎಲ್ಲ ಸಾಹಿತ್ಯದ ಕೆಲಸವನ್ನು ಮಾಡೋಲ್ಲ ಅವಳೆ, ನಾನು ಒಂದು ಕತೆ ಬರೆಯೋದು ಬಿಟ್ಟರೆ ನನಗೆ ಇನ್ನೇನು ಬರೋದಿಲ್ಲ, DTP ಅವೆಲ್ಲ ಬರೋದಿಲ್ಲ, ಕಂಪ್ಯೂಟರ್ ಕೆಲಸ ಎಲ್ಲ ಅವಳೆ ಮಾಡ್ತಾಳೆ. ಹಂಗಾಗ್ಬಿಟ್ಟು ಅವಳು ಸಹಕಾರ ಇಲ್ಲದೆ ಯಾವ ರೀತಿಲೂ ಮುಂದುವರಿಕಲ್ಲ. ಅನೇಕ ರೀತಿಯಲ್ಲಿ ಕತೆಗೆ ಶೀರ್ಷಿಕೆ ಕೊಡೋದಾಗಿರ್ಬೋದು, ಎಲ್ಲಾ ಆಗಿರ್ಬೋದು, ಪ್ರತಿಯೊಬ್ರು ಅದ ಇಬ್ರು ತುಂಬಾ ಹೊಂದಾಣಿಕೆಯಿಂದ ಸಾಹಿತ್ಯ ಕೃಷಿಯಲ್ಲಿ ಬಹಳ ಸಂತೋಷವನ್ನ ಪಡಿತಾ ಇದ್ದೀವಿ.
0: ಓಕೆ, ನಿಮ್ಮಿಬ್ರು ಮಧ್ಯೆ ಹಾಗಾದ್ರೆ ಮಾತಿಗೆ ಬರ ಇಲ್ವೇ ಇಲ್ಲ?
4: ಅಯ್ಯೋ, ಜಾಸ್ತಿ ಬರ ಅನ್ನೋ ಪ್ರಶ್ನೆನೇ ಇಲ್ಲ, ತುಂಬಾ ಜಾಸ್ತಿನೇ ಇರುತ್ತೆ ಮಾತು ಮಾತು ಮಾತು.
0: ಸರಿ, ಇದು 60 ಅರಳು ಮರಳು ಅಲ್ಲ, ಮರಳಿ ಅರಳೋದು ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಮತ್ತೆ ಸಂಧ್ಯಾಕಾಲದಲ್ಲಿ ಇರೋರಿಗೆ ನೀವ್ ಏನ್ ಹೇಳೋದಕ್ ಬಯಸ್ತೀರಿ?
4: ಖಂಡಿತ ಅರಳು ಮರಳಲ್ಲ ಇದು. ಯಾಕೆಂತಂದ್ರೆ, ಇದೇ ನಾನು ಆವಾಗ್ಲೇ ಹೇಳಿದಾಗೆ, ಇದೇ ನಮ್ಮ ಜೀವನದ ಸ್ವರ್ಣ ಕಾಲ. ಯಾಕಂದ್ರೆ ನಮಗೆ ಇಷ್ಟವಾದ ಕೆಲಸಗಳನ್ನ ಮಾಡುವುದಕ್ಕೆ ನಮಗೆ ಅವಕಾಶ ಮತ್ತು ಸಮಯ ಸಿಗುತ್ತೆ. ಅದರಿಂದ ಇದು ಖಂಡಿತ ಇದು ಮರಳಲ್ಲ, ಇದು ಇದು ಅರಳುವಂತ ಕಾಲ. ನಮ್ಮಲ್ಲಿರ್ತಕ್ಕಂತಹ ಯಾವುದೇ ಪ್ರತಿಭೆ ಆಗ್ಲಿ, ನಮ್ಮಲ್ಲಿರ್ತಕ್ಕಂತಹ ಯಾವುದೇ ಆಸೆ ಆಕಾಂಕ್ಷೆಗಳಾಗ್ಲಿ, ಅದನ್ನ ರೂಢಿಸ್ಕೊಳ್ಳೋದಿಕ್ಕೆ, ಅದನ್ನ ಬೆಳೆಸ್ಕೊಳ್ಳೋದಿಕ್ಕೆ ಸಿಗತಕ್ಕಂತಹ ಅಪೂರ್ವವಾದ ಸಮಯ. ನನ್ನ ವಿಚಾರದಲ್ಲಂತೂ, ನಮ್ಮ ಮನೆ, ನನ್ನ ಹೆಂಡತಿ ವಿಚಾರದಲ್ಲಂತೂ, ಬರೀ ಸಂಸಾರದ ಜಂಜಾಟದಲ್ಲೇ ಮುಳುಗಿ ಹೋಗಿದ್ದು ನಮ್ಗೆ ಈ ಒಂದು ಕಳೆದ 15-18 ವರ್ಷಗಳಿಂದ. ನಾವು ಪೂರ್ತಿ ನಮ್ಮ ಸಾಹಿತ್ಯ ಲೋಕದಲ್ಲಿ ವಿಹರಿಸೋದಕ್ಕೆ ಈ ಒಂದು ಕಾರಣ, ಈ ಒಂದು ನಿವೃತ್ತಿಯ ನಂತರದ ಹವ್ಯಾಸಗಳೇ ಕಾರಣ. ಮತ್ತು ಹವ್ಯಾಸಕ್ಕೆ ಸಿಕ್ಕ ಉತ್ತೇಜನ ಮತ್ತು ಅದರಿಂದ ಸಿಗತಕ್ಕಂತ ಸಂತೋಷ, ಎಲ್ಲಕ್ಕಿಂತ ಮುಂಚಾಗಿ ಬರೆಯುವ ಸಂತೋಷ, ಒಂದು ಕೆಲಸ ಮಾಡತಕ್ಕಂತ ಸಂತೋಷ ಸಿಗತ್ತಲ್ಲ, ಆ ಸಂತೋಷದಿಂದ ಇಬ್ಬರಿಗೂ ಕೂಡ ಜೀವನ ಬಹಳ ಇದಾಗಿದೆ. ಅದರಿಂದ ಇದು ಮರಳಲ್ಲ, ಇದು ಅರಳು ಅಂತ ಖಂಡಿತ ನಾನು ಹೇಳ್ತೀನಿ.
0: ಕರೆಕ್ಟ್. ಎಷ್ಟೇ 60 ವರ್ಷದ ನಂತರನೂ ಯಾವುದೇ ಮನುಷ್ಯ ಆದ್ರೂ ಒಂದು ಒಳ್ಳೆ ಹವ್ಯಾಸನ ಪ್ರಾರಂಭ ಮಾಡಬಹುದು ಅಂತ ಹೇಳ್ತೀರಿ ನೀವು?
4: ಮಾಡಬಹುದಲ್ಲ, ಮಾಡಲೇಬೇಕು,
0: ಮಾಡಲೇಬೇಕು,
4: ಮಾಡಲೇಬೇಕು. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಯಾವ್ದಾರ ಒಂದು ವಿಚಾರದಲ್ಲಿ ಟ್ಯಾಲೆಂಟ್ ಇರುತ್ತೆ. ಕೆಲವರು ಸಂಗೀತ ಹೇಳೋದಿರ್ಬೋದು, ಕತೆ ಬರೆಯಿರ್ಬೋದು, ಚಿತ್ರಕಲೆ ಇರ್ಬೋದು, ಸಾಮಾಜಿಕ ಚಟುವಟಿಕೆಗಳನ್ನ ಮಾಡಿರ್ಬೋದು. ಗುರುತಿಸ್ಬೇಕಷ್ಟೇ, ನಮಗೆ ಯಾವ ಒಂದು ಕ್ಷೇತ್ರದಲ್ಲಿ ನಮಗೆ ಒಲವಿದೆ, ನಮಗೆ ಒಂದು ಒಂದು ಪ್ರತಿಭೆ ಇದೆ ಅನ್ನೋದನ್ನ ನಾವು ಗುರುತಿಸ್ಕೊಂಡು ಆ ಕ್ಷೇತ್ರವನ್ನು ಆರಿಸಿಕೊಂಡು ಅದ್ರಿಗೆ ತೊಡಕೋಬೇಕು. ಯಾಕಂದ್ರೆ ಬೇರೆ ಜಂಜಾಟಗಳಿಗೆ ಇಲ್ಲದ ಈ ಒಂದು 60ರ ನಂತರದ ವಯಸ್ಸಿನಲ್ಲಿ ಅದು ಮಾಡಿಕೊಂಡು ನಮ್ಮ ಜೀವನ ಸಂತೃಪ್ತಿಯಾಗಿದೆ ಸಾಗತ್ತೆ ಮತ್ತು ಬದುಕು ಬಹಳ ಸುಂದರವಾಗತ್ತೆ.
0: ಆಗ್ಲಿ ಆಗ್ಲಿ ಆನಂದ್ ಅವರೇ, ಬಹಳ ಚೆನ್ನಾಗಿ ನಿರರ್ಗಳವಾಗಿ ಮಾತಾಡಿದ್ರಿ, ತುಂಬಾ ಸಂತೋಷ ಆಯ್ತು. ಈಗ ನಿಮ್ಮ ಪತ್ನಿಯನ್ನ ಮಾತಾಡ್ಸೋಣ. ಪದ್ಮಾ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
3: ಧನ್ಯವಾದಗಳು ಕವಿತಾ. ಎಲ್ಲ ನಮ್ಮ ಯಜಮಾನ್ರೆ ಹೇಳ್ಬಿಟ್ರು, ನಾನು ಏನ್ ಹೇಳದೀಗ,
0: ನಾನು ಏನ್ ಕೇಳ್ತೀನಿ ಅದಕ್ಕೆ ಹೇಳಿ. ಪದ್ಮಾ ಅವರೇ, ಈ ಬರವಣಿಗೆಯ ಗೀಳು ನಿಮ್ಗೆ ಯಾವಾಗ ಶುರುವಾಯ್ತು? 60ರ ನಂತರನೇ ನೀವು ಕೂಡ ಈ ಹವ್ಯಾಸನ ಬೆಳೆಸ್ಕೊಳಕ್ಕೆ ಸಾಧ್ಯ ಆಗಿದ್ದ?
3: ಹೌದು, ನನಗೂನು 60ರ ನಂತರನೇ ಶುರು ಆಗಿದ್ದು. ಆದ್ರೆ ಗೀಳಿಗೆ ಅಂತಂದ್ರೆ ನನಗ್ ಗೊತ್ತೇ ಇರ್ಲಿಲ್ಲ, ನಾನ್ ಬರಿಬಹುದು ಅನ್ನೋದು ನನಗ್ ಖಂಡಿತ ಗೊತ್ತಿರ್ಲಿಲ್ಲ. ಆದ್ರೆ ನಾನ್ ತುಂಬಾ ಓದ್ಕೋತಾ ಇದ್ದೆ ಚಿಕ್ಕ ವಯಸ್ಸಲ್ಲಂತೂ, ತುಂಬಾ ಓದಿದ್ದೀನಿ. ಹಾಗಾಗಿ ಓದೋದ್ರ ಬಗ್ಗೆ ತುಂಬಾ ಆಸಕ್ತಿ ಇತ್ತು. ಆದ್ರೆ ಕೆಲವೊಂದು ವಿಚಾರಗಳು ನಾ ಈ ಹಿಂದೆನೂ ಹಲವಾರು ಸತಿ ಹೇಳಿದೀನಿ, ನಂಗೆ ತುಂಬಾ ಕಾಡ್ತಾ ಇತ್ತು, ಅಯ್ಯೋ ಇದ್ಯಾಕ್ ಹಿಂಗಾಯ್ತು, ಇದ್ ಹಿಂಗ್ ಆಗ್ಬಾರ್ದಾಗಿತ್ತಲ್ವಾ, ಇದ್ ಹಿಂಗಲ್ವಾ ಅಂತ ಅಂತ. ಆದ್ರೆ ನನಗೆ ನಾನ್ ಬರೀಬಹುದು ಅಂತಾನೆ ಗೊತ್ತಿರ್ಲಿಲ್ಲ. ನಾನು ಹೇಳ್ದಂಗೆ ನಮ್ಮ ಮೈಸೂರು ಸಾಹಿತ್ಯ ಸಹೋದ ಸದಸ್ಯರುಗಳ ಸಹಕಾರದಿಂದ ಯಾಕಿದ್ರು ನೀವು ಬರಿಬಹುದಲ್ಲ ಅಂತಂದ್ರು. ನಂಗೂ ಅನ್ನಿಸ್ತು ಹೌದಲ್ವಾ, ಅಕ್ಷರ ರೂಪ ಕೊಡ್ಬೋದಲ್ವಾ ಅಂತ. ಅದು ಕೊಡಕ್ ಶುರು ಮಾಡಿದ್ಮೇಲೆ ನನ್ನ ಬರವಣಿಗೆ ನಿರಂತರವಾಗಿ ಸಾಗಿದೆ. ನನ್ನ ಎಲ್ಲಾ ಒಂಥರ ಯಾವ್ಯಾವ ವಿಚಾರಗಳು ನನಗೆ ತುಂಬಾ ಖುಷಿ ಕೊಟ್ಟವು, ನನಗೆ ಕಾಡದ್ವು, ನನಗೆ ಒಂಥರ ಕ್ವಶನ್ ಮಾರ್ಕ್ ಹಾಕ್ತು, ಅವುಗಳನ್ನೆಲ್ಲ ವಸ್ತುಗಳಾಗಿ ಮಾಡಿಕೊಂಡು ನನ್ನ ಬರವಣಿಗೆನ ಪ್ರಾರಂಭ ಮಾಡಿದೆ.
0: ಅವಾಗ್ಲಿಂದ ಅಕ್ಷರದ ಮೆರವಣಿಗೆ ಸಾಕ್ತಾನೆ ಇದೆ. ಓಕೆ, ಈ ಬರವಣಿಗೆಗೆ ಹೆಲ್ಪ್ ಆಗಿರೋದು ನಿಮಗೆ ಸಣ್ಣ ವಯಸ್ಸಿನಿಂದ ಇದ್ದಿದ್ದ ಓದುವ ಹವ್ಯಾಸ ಅಲ್ವಾ?
3: ಖಂಡಿತ,
0: ಅವಾಗ ಪದಗಳ ಪರಿಚಯ ಇತ್ತು, ನೀವು ಸುಲಭವಾಗಿ ಬರವಣಿಗೆ ಮುಂದುವರ್ಸ್ಕೊಂಡು ಹೋಗಕ್ಕೆ ಸಾಧ್ಯ ಆಯ್ತು.
3: ಯಾಕೆ ಅಂದ್ರೆ ಹೇಗೆ ಬೆಳೆಸ್ಬೇಕು, ಹೇಗೆ ತಗೊಂಡ್ ಹೋಗ್ಬೇಕು, ಹೇಗೆ ಅದಕ್ಕೆ ಒಂದು ತಾತ್ವಿಕ ಅರ್ಥ ಇದು ಅಂತ್ಯ ಕೊಡ್ಬೇಕು ಅನ್ನೋದೆಲ್ಲ ನನಗ್ ಗೊತ್ತೇ ಇರ್ಲಿಲ್ಲ. ಅದು ಆದ್ರೆ ಅದು ಹರಳುಗಟ್ಟಿ ಕೂತಿತ್ತು ಅನ್ಸುತ್ತೆ ನನ್ನ ಒಳಗೆ. ಈಗ ಅದು ನನಗೆ ನೀರಾಗಿ ಹರಿದು ನನಗೆ ಒಂದು ನನ್ನ ಬರವಣಿಗೆಗೆ ಒಂದು ರೂಪ ಕೊಡೋದ್ರಲ್ಲಿ ತುಂಬಾ ಸಹಾಯ ಆಗ್ತಾ ಇದೆ. ಹೇಳದ್ನಲ್ಲ, ನಂಗ್ ಬರೀಬಹುದು, ನಾನೊಬ್ಬ ಒಳ್ಳೆಯ ಓದುಗಳು ಅಂತ ನನ್ಗೆ ಗೊತ್ತಿತ್ತೇ ಹೊರತು ನಾನು ಬರಿಬಹುದು ಖಂಡಿತ ಗೊತ್ತಿರ್ಲಿಲ್ಲ.
0: ನಿಮ್ಮ ಯಾವ ಪುಸ್ತಕ ನಿಮ್ಗೆ ಅಚ್ಚುಮೆಚ್ಚು, ಹಾಗೇನೆ ನಿಮ್ಮ ಪತಿಯ ಬರವಣಿಗೆಯಲ್ಲಿ ನೀವು ಮೆಚ್ಚುವಂತ ಅಂಶ ಏನು?
3: ನನ್ನ ಪತಿ ಬೆರವಣಿಗೆನಲ್ಲಿ ಅವರು ತುಂಬಾ ಒಂಥರ ಸ್ತ್ರೀಗೆ ಮಹತ್ವ ಕೊಡ್ತಾರೆ, ಸ್ತ್ರೀ ಭಾವನೆಗಳಿಗೆ ಮಹತ್ವ ಕೊಡ್ತಾರೆ, ಅದು ನಂಗೆ ತುಂಬಾ ಇಷ್ಟ ಆಗತ್ತೆ. ಹಾಗಾಗಿ ಅವರ ಸ್ತ್ರೀ ಅನೇನೆ ಇರ್ಬೋದು, ಮೊಗ್ಗರವಾದ ಕಾದಂಬರಿಗಳೇ ಇರ್ಬೋದು, ಎಸ್ಪೆಷಲಿ ಸ್ತ್ರೀ ಅನ್ನದಲ್ಲಿ ಮೂರು ತಲೆಮಾರಿನ ಸ್ತ್ರೀಯರುಗಳ ಒಂಥರ ಒಳತೋಟಗಳನ್ನ, ಬರೀ ಕಷ್ಟ ಅಂತಲ್ಲ, ಕಷ್ಟದಲ್ಲೂ ಅವ್ರು ಹೇಗೆ ಸುಖ ಕಂಡ್ಕೋತಾರೆ, ಹಾಗೇನೆ ಅವರ ಎಫಿಷಿಯನ್ಸಿ ನಾವು ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಹಾಗಾಗಿ ನಂಗೆ ಸ್ತ್ರೀಯಾನ ಕಾದಂಬರಿ ತುಂಬಾ ಇಷ್ಟ. ಜೊತೆಗೆ ಒಂಥರ ತಾಯಿಗೆ ನಿಮ್ ಯಾವ ಮಕ್ಳ ಮೇಲೆ ಜಾಸ್ತಿ ಪ್ರೀತಿ, ನಂಗೆ ನಾನು ನನ್ ಗಂಡ ಬರ್ದಿದ್ದೆಲ್ಲ ನನಗ್ ಪ್ರೀತಿನೇ. ಆದ್ರೂ ಸ್ತ್ರೀಯಾನ ಒಂದು ಒಂಥರ ಮೈಲಿಗಲ್ಲು ಅಂತಾನೆ ನಾನು ಅವರ ಕೃತಿಗಳಲ್ಲಿ ಭಾವಿಸ್ತೀನಿ.
0: ಓಕೆ, ನಿಮ್ಮ ಯಾವ ಪುಸ್ತಕ ನಿಮ್ಗೆ ಇಷ್ಟ ಆಗುತ್ತೆ?
3: ನನಗೆ ಅಂದ್ರೆ ನಾನು ಸಣ್ಣ ಕಥೆಗಳು ಎರಡೆಲ್ಲ ಸಂಕಲನ ಬರ್ದಿರೋದು, ಒಂದು ಲೇಖನಗಳ ಸಂಕಲನ ಬರ್ದಿರೋದ್ರಿಂದ ಒಂಥರ ಹಲವಾರು ಈಗ ನನಗೆ ಕಾಡತ್ತೆ. ಈಗ ನಾನು ಇದು ಶ್ರದ್ಧೆ ಅಂತ ಒಂದು ಕತೆ ಬರ್ದಿದ್ದೆ, ಗೌತಮಿ ಅಂತ ಒಂದು ಕತೆ ಬರ್ದಿದ್ದೆ. ಗೌತಮಿ ಕತೆನಲ್ಲಿ ನಾನು ಏನ್ ಬರ್ದಿದ್ದೆ ಅಂದ್ರೆ ಈಗಿನ ಜನರೇಷನ್ ಮಕ್ಕಳುಗಳು ಮಕ್ಕಳು ಬೇಡ, ಮದ್ವೆ ಬೇಡ ಅನ್ನೋದ್ರ ಬಗ್ಗೆ ಮಾತಾಡುವಾಗ ನಂಗೆ ತುಂಬಾ ಭಯ ಆಗ್ತಾ ಇತ್ತು. ಯಾಕೆ ಎಲ್ಲಿ ಹೋಗ್ತಿದೆ ಅಂತ ಅದರ ಒಳತೋಟಗಳನ್ನ ಗುರುತಿಸೋದ್ರಲ್ಲಿ ಗೌತಮಿ ಕತೆ ಬರ್ದೆ. ಹಾಗೇನೆ ನಮ್ಮ ಸಂಪ್ರದಾಯಗಳನ್ನ ಬಿಟ್ಕೊಂಡು ಹೋಗ್ತಾ ಇದಾರಲ್ಲ, ಅದು ಬಿಡ್ಲು ಒಂಥರ ನದಿ ನಿಂತ ನೀರಾಗ್ಬಾರ್ದು, ಖಂಡಿತ ನಿಜ, ಅದು ಹರಿಯೋ ನದಿ ಆದಾಗ ಹೇಗೆ ಬದಲಾವಣೆಗಳು ಮಾಡ್ಕೋಬೇಕು ಅನ್ನೋದು ಬಗ್ಗೆ ಒಂಥರ ಚಿಂತೆ ಆಗ್ತಾ ಇತ್ತು. ಹಾಗಾಗಿ ಆಗ ಇದು ಶ್ರದ್ಧೆ ಕತೆನ್ ಬರ್ದೆ. ಹಾಗೇನೆ ಇನ್ನೊಂದು ಮಿನಿ ಕಾದಂಬರಿ ಬರ್ದೆ, ಭಾವ ಸಂಬಂಧ ಅಂತ, ಅದು ಸುರಹೊನ್ನೆ ಅಂತರ್ಜಾಲ ಪತ್ರಿಕೆನಲ್ಲಿ ಪ್ರಕಟ ಆಗಿದೆ, ಧಾರವಾಹಿಗೆ ಆಗಿ ಪ್ರಕಟ ಆಗಿದೆ. ಅದು ಪುಸ್ತಕ ರೂಪ ಕಾಣಬೇಕಾಗಿದೆ, ರೆಡಿಯಾಗಿದೆ. ಯಾವಾಗ ಅದಕ್ಕೆ ಕಾಲ ಬರುತ್ತೋ ಗೊತ್ತಿಲ್ಲ. ಅದರಲ್ಲೂ ಅಷ್ಟೇನೆ, ಒಂಥರ ಭಾವನೆಗಳು. ಈಗ ನಾವು ರಕ್ತ ಸಂಬಂಧಿಗಳ ಜೊತೆ ಭಾವ ಸಂಬಂಧ ಇಟ್ಕೊಳ್ತೀವಿ, ಕಿತ್ಲಾಡ್ತೀವಿ ಅಥವಾ ಹೊಂದ್ಕೋತೀವಿ ಎಲ್ಲ, ಆದ್ರೆ ಭಾವನೆಗಳಿಂದ ಸಂಬಂಧಗಳು ಬೆಳೆಯುತ್ತಲ್ಲ, ಅದ್ರ ಮಹತ್ವನ ಅದರಲ್ಲಿ ನಾನು ತುಂಬಾ ಚೆನ್ನಾಗಿ ಅದು ಬರ್ಸ್ಕೊಂತು ಅಂತಾನೆ ಹೇಳ್ತೀನಿ. ನಾನು ಬರ್ದೆ ಅನ್ನಕ್ಕಿಂತ ಅದು ಒಟ್ಟು ಬರ್ಸ್ಕೊಂತು ತುಂಬಾ ಇಷ್ಟ ಆಗಿದೆ ನನ್ಗೆ ಆ ಕಾದಂಬರಿ.
0: ಓಕೆ, ಇದು ಆಕಾಶವಾಣಿ ಅರಂಗೇಟ್ರಮ್ ಅಂತ ಒಂದು ಪುಸ್ತಕ ಇದೆಯಂತಲ್ಲ ನಿಮ್ದು, ನಿಮ್ ಏನು ಅದೇನು ಅಂತ ಹೇಳಕ್ಕಾಗತ್ತಾ?
3: ಅಯ್ಯೋ, ಅದೊಂದು ದೊಡ್ಡ ಕತೆ ಕವಿತಾ. ಏನ್ ಗೊತ್ತಾ,
0: ಚಿಕ್ಕದಾಗ ಹೇಳ್ಬಿಡಿ ಅಷ್ಟೇ ನಮ್ಗೆ,
3: ಹೇಳ್ಬಿಡ್ತೀನಿ ಆಯ್ತಾ. ನಾನು ಅವಾಗ ಬರೆಯಕ್ ಶುರು ಮಾಡಿದ್ದೆ, ಒಂದ್ 7-8 ಕತೆ ಬರ್ದಿದ್ದೆ. ನನ್ನ ಗೆಳತಿ ಶ್ರೀಮತಿ ಬಿ ಆರ್ ನಾಗರತ್ನ ಅಂತ ಇದ್ದಾರೆ, ಅವರು ಒಂಥರ ನುರಿತ ಲೇಖಕಿ. ಅವರು ಆಕಾಶವಾಣಿಲಿ ಹಲವಾರು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. ಅವರು ನನ್ನ ಕತೆಗಳನ್ನ ಕೇಳಿದವ್ರು ಒಂದ್ಸತಿ ಅಂದ್ರು, ಹೊಸಬ್ರಿಗೂ ಎಲ್ಲ ಆಕಾಶವಾಣಿನಲ್ಲಿ ಅವಕಾಶ ಕೊಡ್ತಾ ಇದ್ದಾರೆ, ನೀವ್ ಯಾಕೆ ಒಂದ್ಸತಿ ಅಪ್ರೋಚ್ ಮಾಡಬಾರ್ದು ಅಂತ ಹೇಳಿದ್ರು. ನಾನು ಅಯ್ಯೋ ನನ್ ಕತೆ ಆಕಾಶವಾಣಿ ಇಲ್ಲ ಅಂದೆ. ಇಲ್ಲ, ಅಪ್ರೋಚ್ ಮಾಡಿ ಅಂತ ಅಂದ್ರು. ಆಮೇಲೆ ನಾನು ಕೇಳಿದಾಗ ಆಯ್ತು, ಕೊಟ್ಬಿಟ್ಟು ಹೋಗಿ ನೋಡೋಣ, ನಿಮ್ದೊಂದು 5-6 ಕತೆ ಕೊಟ್ಟಿರಿ ಅಂತ ಹೇಳಿದ್ರು. ಆಮೇಲೆ ಇದು ಸೆಕ್ಯೂರಿಟಿ ಕೊಟ್ಬಿಡಿ, ನಾವು ಕಲೆಕ್ಟ್ ಮಾಡ್ಕೊಂಡು ನೋಡ್ಬಿಟ್ಟು ಆಮೇಲೆ ಇದ್ ಮಾಡ್ತೀವಿ ಅಂತ. ನಾವು ಕೊಟ್ಬಿಟ್ಟು ಬಂದಿದೀವಿ, 7-8 ದಿನ ಫೋನ್ ಬಂದೇ ಬಿಡ್ತು, ನಿಮ್ದು 2 ಕತೆ ಸೆಲೆಕ್ಟ್ ಆಗಿದೆ, ನೀವು ವಾಚನ ಮಾಡಕ್ಕೆ ಇಂಥ ದಿನ ರೆಕಾರ್ಡಿಂಗ್ ಇದೆ, ಬರ್ಬೇಕು ಅಂತ. ನಾವು ಚಿಕ್ಕ ವಯಸ್ಸಿಂದ ಆಕಾಶವಾಣಿ ಕೇಳಿದವರು, ಆಕಾಶವಾಣಿ ಅಶ್ವರ ಇರೋ ನಮ್ಮನೆಗೆ 1965-64 ರೇಡಿಯೋ ಬಂದಿದ್ದು, ಅವಾಗಿಂದ ರೇಡಿಯೋ ಕೇಳ್ಕೊಂಡು ಬೆಳೆದಿರೋ ಆಕಾಶವಾಣಿಗೆ ನಾನು ಕತೆ ಓದಕ್ ಹೋಗ್ತಾ ಇದ್ದೀನಿ, ಇಂಥ ಎಕ್ಸೈಟ್ಮೆಂಟ್. ಸರಿ, ಏನು ಮೈಸೂರ್ ಸಿಲ್ಕ್ ಸೀರೆ ಉಟ್ಕೊಂಡು ಮಲ್ಗೆ ಹೂ ಮೂಡ್ಕೊಂಡು ಹೋದೆ. ಎಲ್ಲ ರೇಗ್ಸಿದ್ರು, ಏ ಆಕಾಶ್ ರೇಡಿಯೋಮ್ಮ ಅದು ನೀನೇನ್ ಬರಲ್ಲ, ನೀನ್ ಕಾಣ್ಸಲ್ಲ. ಆದ್ರೂ ಇಲ್ಲ ಇಲ್ಲ ಇಲ್ಲ, ನಾನ್ ರೆಡಿ ಆಗೇ ಹೋದ್ಬೋದು ಅಂತ ಎಲ್ಲ ಹೋದೆ. ಆಮೇಲಿಂದ ಅಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಎಲ್ಲ ಸಂಭ್ರಮ ಪಟ್ಟೆ. ಇದನ್ನ ನನ್ನ ಗೆಳತಿ ಹೇಳ್ತಾ ಇದ್ದಾಗ ಅವರು ಸುಮ್ನೆ ಹುಸಿ ನಗು ನಗ್ತಾ ಇದ್ರು. ಯಾಕೆ ಅವ್ರು ನಗ್ತಾ ಇದಾರೆ ನಾನು ಇಷ್ಟೊಂದು ಎಕ್ಸೈಟ್ಮೆಂಟ್ ಅಲ್ಲಿ ಹೇಳ್ತಿದ್ದಾಗ ಅಂತ ಹೇಳಿದಾಗ, ಆಮೇಲೆ ಮುಂದಿನ ಸಾಹಿತ್ಯ ದಾಸೋಹಕ್ಕೆ ಅವರು ಒಂದು ಲೇಖನ ಬರ್ಕೊಂಬಂದ್ಬಿಟ್ರು, ಅದಕ್ಕೆ ಹೆಸರು ಆಕಾಶವಾಣಿ ಅರಂಗೇಟ್ರಮ್ ಅಂತ ಇಟ್ಬಿಟ್ಟಿದ್ದಾರೆ. ಅದ್ರಲ್ಲಿ ನಾನೇ ನಾಯಕಿಯಾಗಿ ವಿಜೃಂಭಿಸಿದೀನಿ ನನ್ನ ಅನುಭವಗಳನ್ನೆಲ್ಲ, ಅದಕ್ಕೆ ಅವ್ರು ಅವತ್ ನಗತಾ ಇದ್ರು. ಹಾಗಾಗಿ ಅದು ಆಕಾಶವಾಣಿ ಅರಂಗೇಟ್ರಮ್ ಲೇಖನ ಆಗಿ ಇದು ಬರವಣಿಗೆ ರೂಪ ಪಡೀತು. ಆಮೇಲೆ ಅವರು ಒಂದು ಲೇಖನಗಳ ಸಂಗ್ರಹನ ಮಾಡಿದ್ರು. ಅವಾಗ ನಾವಿಬ್ರು ತುಂಬಾ ಒಳ್ಳೆ ಗೆಳತಿಯರು, ಹಾಗಾಗಿ ಮಾತಾಡ್ತಾ ಇರ್ತೀವಿ. ಅವಾಗ ಇದಕ್ಕೆ ಏನ್ ಇದು ಟೈಟ್ಲ್ ಕೊಡೋಣ ಅಂದಾಗ, ನನ್ನ ಹೊರಗಡೆ ಇರೋ ಒಂದು ಸ್ವಾರ್ಥ ಒಂಚೂರು ಆಚೆ ಬಂತು. ನಾ ಕೃಷ್ಣ, ಆಕಾಶವಾಣಿ ಅರಂಗೇಟ್ರಮ್ ಮತ್ತಿತರ ಲೇಖನಗಳು ಅಂತ ಕೊಡ್ಬೋದಂತೆ. ಅವ್ರು ಅವ್ರ ಯಜಮಾನ್ರಿಗೆ ಹೇಳಿದ್ರಂತೆ ಅವರು ಕೊಡ್ಬೋದು ಅಂದ್ರಂತೆ ಅದೇ ಹೆಸರು ಇಟ್ಬಿಟ್ಟಿದ್ದಾರೆ. ಈಗ ನಾನು ಒಂದು ಲೇಖನದ ನಾಯಕಿಯಾಗಿ, ಒಂದು ಪುಸ್ತಕದ ಹೆಸರಾಗಿ ನನ್ನ ಆಕಾಶವಾಣಿಯ ಅರಂಗೇಟ್ರಮ್ ರೂಪುಗೊಂಡಿದೆ. ಇದು ಆಕಾಶವಾಣಿ ಅರಂಗೇಟ್ರಮ್ ಕತೆ ನಂದು.
0: ಸೊ ನಿಮ್ಮ ಉತ್ಸಾಹ ನೋಡ್ತಾ ಇದ್ರೆ ಮೋಸ್ಟ್ಲಿ ಇವಾಗ ನೀವು ಮಾತಾಡ್ತಾ, ನೀವು ಈಗ್ಲೂ ಕೂಡ ಅಲಂಕಾರ ಮಾಡ್ಕೊಂಡು ಕುತ್ಕೊಂಡು ಮಾತಾಡ್ತಿದ್ದೀರಾ ಅಂತ ಅನ್ಕೊಳ್ತೀನಿ.
3: ಖಂಡಿತ, ಮತ್ತೆ ಸಿಲ್ಕ್ ಸೀರೆ ಗಂಟು ಮಲ್ಗೆ ಹೂವು ಮುಡ್ಕೊಂಡೇ ಕೂತಿರೋದು.
0: ಓಹೋ, ಬಹಳ ಸಂತೋಷ. ಒಂದು ಹೆಣ್ಣಿಗೆ ತನ್ನ ವೃದ್ಧಾಪ್ಯವನ್ನ ಸುಖಮಯ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಕಿವಿ ಮಾತು ಏನ್ ಹೇಳ್ತೀರಿ?
3: ಖಂಡಿತ, ಬೇಕಾದಷ್ಟಿದೆ ಹೇಳ್ಬೇಕು ಅಂದ್ರೆ, ನೀವ್ ಹೇಳ್ದಂಗೆ ಸಂಕ್ಷಿಪ್ತವಾಗಿ ಹೇಳಕ್ಕೆ ಪ್ರಯತ್ನ ಪಡ್ತೀನಿ. ಒಂದು, ಯಾಕೆಂದ್ರೆ ಒಂಥರ ಬರೀ ಲೈಟ್ ಆಗಿ ಮಾತಾಡಕ್ ಆಗಲ್ಲ, ಸೀರಿಯಸ್ ಆಗಿ ಯೋಚನೆ ಮಾಡ್ಬೇಕು. ನಾವು ಆರ್ಥಿಕ ಸುಭದ್ರತೆಯನ್ನ ಬೆಳೆಸ್ಕೋಬೇಕು. ಅದನ್ನ ನಾವು ಚಿಕ್ಕ ವಯಸ್ಸಿಂದನೇ ಅಂದ್ರೆ ನಾವು ದುಡಿಯೋ ಕಾಲದಿಂದಾನೆ ಸ್ವಲ್ಪ ನಾವು ಪ್ಲಾನ್ ಮಾಡೇ ಇರ್ಬೇಕಿತ್ತು. ಹಿಂದಿನ ಕಾಲ ಒಂದಿತ್ತು, ಒಂಥರ ಅಲ್ಲಿಗಲ್ಲಿಗೆ ನಾವು ಇದ್ ಮಾಡಿ ಸದ್ಯ ಒಂದು ದಡ ಹತ್ತಿಸ್ಬಿಟ್ರೆ ಮಕ್ಕಳನ್ನ ಅವ್ರು ನಮ್ಮನ್ನ ನೋಡ್ಕೊಳ್ತಾರೆ, ಹಂಗೆ ಇಲ್ಲ. ಆಗಿನ ಕಾಲದಲ್ಲಿ ಇತ್ತು, ಆಫ್ಕೋರ್ಸ್ ಅವಾಗ ಒಬ್ರು ದುಡಿತಾ ಇದ್ರು, ಇಡೀ ಸಂಸಾರ ನಡೆಸಬೇಕಾಗಿತ್ತು. ಆಗಿನ ಕಾಲದ ಬಗ್ಗೆ ಮಾತಾಡೋದ್ ಬೇಡ. ಈಗಿನ ಕಾಲದಲ್ಲಿ ಒಂದು, ನಾವು ಆರ್ಥಿಕ ಸುಭದ್ರತೆಯನ್ನ ಪಡ್ಕೋಬೇಕು. ಇನ್ನೊಂದು, ಮುಂಚೆಯಿಂದನೇ ಆರೋಗ್ಯದ ಕುರಿತಾಗಿ ಕಾಳಜಿ ವಹಿಸ್ಬೇಕು. ಈಗ ತಾನೇ ನಿಮ್ಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಾದರಿ ಅವರು ಇದ್ರ ಬಗ್ಗೆನೆ ಹೇಳಿದ್ರಲ್ವಾ, ಹಾಗೆ ನಾವು ಆರೋಗ್ಯದ ಕಾಳಜಿ ವಹಿಸಿರ್ಬೇಕು. ಯಾಕೆಂದ್ರೆ ಅನಾರೋಗ್ಯ ಕಾಡ್ತಾ ಇದ್ರೆ ನಾವ್ ಹೇಗೆ ಉತ್ಸಾಹದಿಂದ ಇರಕ್ಕಾಗತ್ತೆ ಅಲ್ವಾ? ಹಾಗಾಗಿ ಆರೋಗ್ಯ ಹಾಳಾದ್ಮೇಲೆ ಅದನ್ನ ರಿಪೇರಿ ಮಾಡ್ಕೊಳಕ್ ಒದ್ದಾಡೋ ಬದ್ಲು ಮುಂಚೆಯಿಂದನೇ ಅದ್ರ ಕಾಳಜಿ ವಹಿಸಿ, ಅವ್ರು ಹೇಳ್ದಂಗೆ ಯೋಗ ಕ್ಲಾಸು ಅಥವಾ ವಾಕಿಂಗು ಅದರಿಂದ ಹೋಗೋದ್ರಿಂದ ನಮ್ಮ ಆರೋಗ್ಯ. ಆಮೇಲೆ ಏನಾರು ಆಗ್ಲಿ ತುಂಬಾ ಕಷ್ಟ ಆದ್ರೆ ಮಾಡ್ಲೇಬೇಕು ಕವಿತಾ, ಬಾಯಿ ಚಪ್ಪಲನ್ನ ಸ್ವಲ್ಪ ಕಮ್ಮಿ
0: ಮಾಡ್ಬೇಕು,
3: ತುಂಬಾ ಕಷ್ಟ ಆದ್ರೆ ಮಾಡ್ಕೋಬೇಕು. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಅವ್ರು ಹೇಳಿದಂಗೆ ಹವ್ಯಾಸಗಳನ್ನ ನಾವು
0: ಬೆಳೆಸ್ಕೊಳ್ಬೇಕು
3: ಖಂಡಿತ. ಯಾಕೆ ಅಂತಂದ್ರೆ ವಿದ್ಯೆಗೆ ವಯಸ್ಸಿಲ್ಲ ಅಲ್ವಾ, ಕಾಯೋ ತನಕ ನಾವು ಕಲಿತಾನೆ
0: ಇರ್ತೀವಿ.
3: ಅಯ್ಯೋ ಈ ವಯಸ್ಸಲ್ಲಿ ನಮ್ಗೆಲ್ಲ ಆಗತ್ತೆ, ಖಂಡಿತ ಕೂಡುದು. ಯಾವ್ದಾದ್ರು ಒಂದು ಹವ್ಯಾಸ ನಮ್ಗೆ ಇಷ್ಟ ಆಗಿದ್ದ ಹವ್ಯಾಸನ ಬೆಳೆಸ್ಕೊಂಡ್ರೆ ಅದರಿಂದ ನಮ್ಮ ವೃದ್ಧಾಪ್ಯ ಅದು ಮರಳಲ್ಲ, ಮರಳಕ್ಕಿಂತ ಅರಳತ್ತೆ ಅಂತ ನಾನು ಅಂತೀನಿ. ಇನ್ನೊಂದು ಅವರೇ ಹೇಳಿದಂಗೆ ಸಮಾನ ಮನಸ್ಕರೊಂದಿಗೆ ಭೇಟಿ
0: ಅಲ್ವಾ.
3: ಎಸ್ಪೆಷಲಿ ಸೋಷಿಯಲ್ ಮೀಡಿಯಾ ಬಂದಿದೆ, ಮುಂಚೆ ಆಗಿದ್ದಿದ್ರೆ ನಾವು ಮೀಟ್ ಮಾಡೋದೆಲ್ಲ ಕಷ್ಟ ಆಗ್ತಾ ಇತ್ತು. ಈಗ ಅಟ್ಲೀಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ಕೊಂಡು ಟೈಮ್ಸ್ ಫಿಕ್ಸ್ ಮಾಡ್ಕೊಂಡು ನಾವು ಒಬ್ರನ್ನೊಬ್ರು ಮೀಟ್ ಮಾಡ್ತಾ ಇತ್ತು ಅಂತಂದ್ರೆ ನಮ್ಮ ಜೀವನ ಉತ್ಸಾಹ ಭರಿತವಾಗಿರುತ್ತೆ. ಇನ್ನೊಂದು ಮುಖ್ಯವಾಗಿ ಹೆಂಗಸರಿಗೆ ಅಥವಾ ನಾನಂತೂ ಅನ್ಕೊಳ್ಳೋದು, ಅನಗತ್ಯವಾಗಿ ಮಕ್ಕಳ ವಿಚಾರಗಳಲ್ಲಿ ನಾವು ಮೂಗು ತೋರಿಸಬಾರ್ದು. ಮೂಗು ತೋರಿಸಬಾರ್ದು, ನೀವೇನ್ ಮಾಡ್ತಾ ಇದ್ದೀರಿ, ಹಂಗ್ ಮಾಡ್ತಾ ಇದ್ದೀರಾ, ಹಿಂಗ್ ಮಾಡಿ, ಏನ್ ಅಡ್ಗೆ ಮಾಡಿದ್ರಿ, ಏನ್ ಊಟ ಮಾಡಿದ್ರಿ, ನೋ ಕೂಡ್ದು. ಅವ್ರವ್ರ ಪಾಡ್ದು ಅವ್ರು ಚೆನ್ನಾಗಿದ್ದಾರೆ, ಆಫ್ ಕೋರ್ಸ್ ಅವ್ರಿಗೆ ಅಗತ್ಯ ಇದೆ, ಅವ್ರಿಗೆ ನೆಸೆಸಿಟಿ ಇದೆ ಅಂದ್ರೆ ಏನ್ ಬೇಕಾದ್ರು ನಾವು ನಮ್ಮ ಅನುಭವದಲ್ಲಿ ಇರೋದನ್ನ ಸಜೆಷನ್ಸ್ ಗಳನ್ನ ಕೊಡೋಣ. ಆದ್ರೆ ಅನಗತ್ಯವಾಗಿ ಅವ್ರ ಇದ್ರಲ್ಲಿ ಇದು ಮೂಗು ತೋರಿಸಬಾರ್ದು. ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಎಕ್ಸ್ಪೆಕ್ಟೇಷನ್ ಗಳನ್ನ ನಾವು
0: ಕಡಿಮೆ ಮಾಡ್ಕೊಳ್ಬೇಕು.
3: ಖಂಡಿತ ಎಕ್ಸ್ಪೆಕ್ಟೇಷನ್ ಗಳನ್ನ ನಾವು ಕಮ್ಮಿ ಮಾಡ್ಕೋಬೇಕು, ಯಾರಿಂದನಾರು ಆಗ್ಲಿ ಎಕ್ಸ್ಪೆಕ್ಟೇಷನ್ ಕಮ್ಮಿ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು, ಈ ವಯಸ್ಸಲ್ಲಿ ಸಂಗಾತಿಯೊಂದಿಗೆ ಬದುಕಬೇಕಾದಾಗ ಸಂಗಾತಿಗಳ ಮಾತುಗಳಿಗೆ ಕಿವಿ ಆಗ್ಬೇಕು ನಾವು. ಇವಾಗ ನಾವಿಬ್ರು ನಾವು ಒಬ್ರಿಗೊಬ್ರು ನಮ್ಮ ಭಾವನೆಗಳನ್ನ ಹಂಚ್ಕೋಬಿಟ್ಟಾಗ ನಾವು ಹೊರಗಡೆಯಿಂದ ನಾವು ಎಕ್ಸ್ಪೆಕ್ಟ್
0: ಮಾಡುತ್ತೆ.
3: ಇಲ್ಲಿ ನನ್ನ ಮಾತನ್ನ ನನ್ ಗಂಡ ಕೇಳದೇ ಇಲ್ಲ, ಅಥವಾ ನನ್ನ ಹೆಂಡತಿ ನನ್ನ ಮಾತುಗ ಕಿವಿನೇ ಕೊಡಲ್ಲ, ಅವಳ ಪಾಡ್ಗಳು ಏನೋ ಮೊಬೈಲ್ ನೋಡ್ಕೊಂಡು ಕೂತಿರ್ತಾಳೆ, ಅವಳು ಏನೋ ಮಾಡ್ಕೊಂಡಿರ್ತಾಳೆ ಅಂದಾಗ ನಾವು ಹೊರಗಡೆ ಹುಡುಕ್ಬೇಕಾಗತ್ತೆ, ಅಥವಾ ಮಕ್ಕಳ ಮೇಲೆ ಡಿಪೆಂಡ್ ಆಗ್ಬೇಕಾಗತ್ತೆ. ಅವಾಗ ಮತ್ತೆ ಎಗೇನ್ ಆಗತ್ತೆ, ಕಷ್ಟ ಆಗುತ್ತೆ. ಅದ್ರ ಬದಲು ನಮ್ಮ ಸಂಗಾತಿಗಳ ಮಾತುಗಳಿಗೆ ನಾವು ಕಿವಿ ಕೊಟ್ರೆ ನಮ್ಮ ಜೀವನ ಇನ್ನೂ ಸ್ವಲ್ಪ ಬೆಟರ್ ಆಗಿರುತ್ತೆ ಅಂತ ನಾನಾದ್ರೂ ಭಾವಿಸ್ತೀನಿ. ಇಲ್ಲ, ಇಷ್ಟನ್ನ ಹೇಳಿದ್ರೆ ಸಾಕು ಅಂತ ಅನ್ಕೋತೀನಿ. ಇಷ್ಟನ್ನ ಅಳವಡಿಸ್ಕೊಂಡ್ರೆ ನಮ್ಮ ಜೀವನದಲ್ಲಿ ಅರಳತ್ತೆ ಅರವತ್ತರ ನಂತರ ಜೀವನ ಅಂತ ಅನ್ಸುತ್ತೆ ನಂಗೆ.
0: ಬಹಳ ಸಂತೋಷ ಪದ್ಮ ಅವರೇ, ಇಷ್ಟೊತ್ತು ಆನಂದ್ ದಂಪತಿಗಳು ಆನಂದವಾಗಿ ನಮ್ಮ ಜೊತೆ ಮಾತಾಡಿದ್ದಕ್ಕೆ ನಿಲಯದ ಹಾಗೂ ಕೇಳುಗರ ಪರವಾಗಿ ಅನಂತ ಅನಂತ ಧನ್ಯವಾದಗಳು. ನೀವಿಬ್ರು ಹೀಗೆ ಮುದ್ದಣ ಮನೋರಮೆ ಹಾಗೇನೆ ಆನಂದಮಯವಾಗಿ ನಗ್ತಾ ಇರಿ ಅಂತ ಹಾರೈಸ್ತೀವಿ. ಇಬ್ರಿಗೂ ಧನ್ಯವಾದಗಳು.
3: ನಿಮ್ಮ ಹಾರೈಕೆಗಳಿಗೆ ವಂದನೆಗಳು. ಖಂಡಿತ ನಿಮ್ಮ ಹಾರೈಕೆಗಳು ಫಲಿಸ್ಲಿ ಅಂತ ನಾನು ಬಯಸ್ತೀನಿ. ನಮ್ಗೆ ಈ ನಮ್ಮ ಭಾವನೆಗಳ ಹಂಚ್ಕೊಳಕ್ಕೆ ಅವಕಾಶ ಕೊಟ್ಟಿದ ಆಕಾಶವಾಣಿಗೂ, ಅದನ್ನು ತುಂಬಾ ಸುಲಲಿತವಾಗಿ ನಾವು ಮಾತಾಡೋ ಹಂಗೆ ಮಾಡಿದ ಕವಿತಾ, ನಿಮ್ಗೂ ನಮ್ಮಿಬ್ಬರ ಪರವಾಗಿ ಧನ್ಯವಾದಗಳು.
5: ನಮಸ್ಕಾರ.
0: ನಮಸ್ಕಾರ. ನಮಸ್ಕಾರ.
2: ಈ ದಿನದ ಎಚ್ ಎನ್ ವಿಶ್ವನಾಥ್ ಅವರು ಸರಸ್ವತಿಪುರಂನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಬದುಕಿನ ನಿರ್ವಹಣೆಗೆ ಅತ್ಯವಶ್ಯಕವಾಗಿರುವ ಆರ್ಥಿಕ ಭದ್ರತೆ ಇಲ್ಲದವರು ಕೂಡ ಅರವತ್ತರ ನಂತರ ಖಂಡಿತವಾಗಿಯೂ ಮರಳಿ ಅರಳಲೇಬೇಕು, ಇದು ಅನಿವಾರ್ಯವೂ ಹೌದು ಅಂತ ಹೇಳ್ತಾ ಇದ್ದಾರೆ. ಹರ್ಷಿತಾ ಶಕ್ತಿನಗರದಿಂದ, 60 ಇದು ವಯಸ್ಸಲ್ಲ, ಕೇವಲ ಸಂಖ್ಯೆ. ಈ ವಯಸ್ಸಿನಲ್ಲಿ ತಮ್ಮೆಲ್ಲ ಜವಾಬ್ದಾರಿಗಳನ್ನು ಕರ್ತವ್ಯಗಳನ್ನು ಮುಗಿಸಿ ಸುಖಮಯವಾಗಿ ನೆಮ್ಮದಿಯಿಂದ ಜೀವನ ನಡೆಸುವ ಸಮಯವಾಗಿದ್ದು, ತಮ್ಮ ಕುಟುಂಬದ ಸದಸ್ಯರೆಲ್ಲರೊಟ್ಟಿಗೆ ಲವಲವಿಕೆಯಿಂದ ಹೆಚ್ಚು ಸಮಯ ಕಳೆಯುವ ದಿನಗಳಾಗಿದೆ. ಜೊತೆಗೆ ನಿವೃತ್ತಿಯ ನಂತರದ ದಿನಗಳಲ್ಲಿ ಒತ್ತಡಗಳಿಂದ ಮುಕ್ತರಾಗಿ ನಿಮ್ಮ ಹವ್ಯಾಸಗಳು, ಕಲೆ ಮತ್ತು ಇಷ್ಟಪಟ್ಟ ಕೆಲಸಗಳಿಗೆ ಸಮಯ ನೀಡುವುದರ ಮೂಲಕ ನಿಮ್ಮ ಬದುಕನ್ನು ಮತ್ತೆ ಹೊಸದಾಗಿ ಅರಳಿಸಿಕೊಳ್ಳಬಹುದು ಅಂತ ಹೇಳ್ತಾ ಇದ್ದಾರೆ ಹರ್ಷಿತಾ ಅವರು. ಹಾಗೆ ಗೀತಾ ರೇವಣ್ಣ ಟಿ ನರಸೀಪುರದಿಂದ ಸಂದೇಶವನ್ನ ಕಳಿಸಿದ್ದಾರೆ. 60 ಎಂದರೆ ಎಲ್ಲರಿಗೂ ನಿವೃತ್ತಿ ಎಂದು ಅನಿಸಿದರೂ, ಈ ವಯಸ್ಸಿನಲ್ಲೇ ಆರೋಗ್ಯದ ಆರೈಕೆಗೆ ಪ್ರಾಮುಖ್ಯತೆ ನೀಡುವುದು ಅತ್ಯಂತ ಅವಶ್ಯಕ ಎನಿಸುತ್ತದೆ. ಇಷ್ಟು ದಿನ ಎಲ್ಲರಿಗಾಗಿ ದುಡಿದದ್ದು ಸಾಕು, ಇನ್ನಾದರೂ ಸಾವಧಾನವಾಗಿ ನಮಗಾಗಿ ನಮಗೋಸ್ಕರ ಆರೋಗ್ಯವಾಗಿ ಜೀವಿಸಬೇಕು ಎಂಬ ವಿಚಾರ ಮೂಡಿಬಂದರೆ ಎಲ್ಲ ವಯಸ್ಕರಿಗೂ ಕ್ಷೇಮ. ಏನೇ ಆದರೂ ಗೃಹಿಣಿಯರಿಗಂತೂ ಎಂದೂ ಮನೆಗೆಲಸದಿಂದ ನಿವೃತ್ತಿ ದೊರೆಯುವುದೇ ಇಲ್ಲ. ಆದರೂ ಸಹ 60 ಅರಳು ಮರಳು ಎಂಬ ವಾಕ್ಯವನ್ನು ತುಸು ಬದಲಿಸಿ 60 ಮರಳಿ ಅರಳಬಹುದು ಎಂಬ ಸತ್ಯವನ್ನು ಅರಿತಾಗ ನಮ್ಮೊಳಗೆ ಅಡಗಿರುವ ಕ್ರಿಯಾತ್ಮಕತೆಗೆ ಮತ್ತೆ ಹೊಸ ಚೈತನ್ಯ ನೀಡಿ ವಿಕಸಿಸಬಹುದು. ಹೌದಲ್ಲವೇ? ಉತ್ತಮ ಕಾರ್ಯಕ್ರಮ ನೀಡುತ್ತಿರುವ ನಿಮಗೆಲ್ಲ ನನ್ನ ವಂದನೆಗಳು ಅಂತ ಗೀತಾ ರೇವಣ್ಣ ಅವರು ಹೇಳ್ತಾ ಇದ್ದಾರೆ. ಹಾಗೆ ಸ್ವರ್ಣಲತಾ ಅವರು ಮೈಸೂರಿನಿಂದ, ಇಂದಿನ ಹೊಂಗಿರಣದ ವಿಷಯ ವಿಶೇಷವಾಗಿ ಮಹತ್ವಪೂರ್ಣವಾಗಿದೆ, ಇದಕ್ಕಾಗಿ ಆಕಾಶವಾಣಿಗೆ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ರಾಧಾ ಹಿರಿಯಣ್ಣ ಅವರು ನಾಗಮಂಗಲದಿಂದ, ನಾವು ವಾರಗಿತ್ತಿಯರು ಮೂರು ಜನ ಇದ್ದೀವಿ, ನನ್ನ ದೊಡ್ಡ ಅಕ್ಕ ಅಂದರೆ ವಾರಗಿತ್ತಿ ಗಿರಿಜಾ ಅವರಿಗೆ 73 ವರ್ಷ, ಮೂರು ಜನ ಮಕ್ಕಳಿದ್ದು ಮೊಮ್ಮಕ್ಕಳು ಇದ್ದಾರೆ. ಚಿಲುಮೆ ಎದ್ದ ಹಾಗೆ ಇದ್ರೆ ವ್ಯಾಯಾಮ ವಾಕಿಂಗ್ ಮಾಡುತ್ತಾರೆ. ಅವರ ಹೆಸರು ಗಿರಿಜಾ, ಬೆಂಗಳೂರಿನಲ್ಲಿದ್ದಾರೆ. ಮತ್ತೊಬ್ಬರು ಪರಿಮಳ ಅಂತ, ಅವರು ಬೆಂಗಳೂರಿನಲ್ಲಿದ್ದಾರೆ, 68 ವರ್ಷ. ಅವರು ಕೂಡ ಆರಾಮವಾಗಿ ಓಡಾಡಿಕೊಂಡು ಕೆಲಸ ಮಾಡಿಕೊಂಡು ಇದ್ದಾರೆ, ವಾಕಿಂಗ್ ಮಾಡುತ್ತಾರೆ. ವಾರಕ್ಕೆ 2 ಸಲವಾದರೂ ಭಜನೆಗಳನ್ನು ಗ್ರೂಪ್ಗಳಲ್ಲಿ ಹಾಡುತ್ತಾರೆ. ಮಂಗಳವಾರ ಶುಕ್ರವಾರದಂದು ಭಜನೆಗಳನ್ನು ಮಾಡುತ್ತಾರೆ. ಹೊಂಗಿರಣದಲ್ಲಿಯ ಈ ವಿಚಾರ ಆಯ್ಕೆ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದಾರೆ. ಹಾಗೆ ಅವರೂ ಕೂಡ ಅಂದರೆ ರಾಧಾ ಹಿರಿಯಣ್ಣ ಅವರು ಕೂಡ 52 ವರ್ಷ, ಚೆನ್ನಾಗಿ ಓಡಾಡಿಕೊಂಡು ಕೆಲಸ ಮಾಡಿಕೊಂಡು ವಾಕಿಂಗ್ ಮಾಡಿಕೊಂಡು ಆರಾಮವಾಗಿ ಇದ್ದೇನೆ, ಮತ್ತೊಮ್ಮೆ ನಮಸ್ಕಾರಗಳು. ನನ್ನ ಪತಿ ಕೂಡ 64 ವರ್ಷ, ಅವರು ಕೂಡ ಆರಾಮವಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ.
0: ಸ್ನೇಹಿತರೆ, ಈಗ ನಮ್ಮ ಜೊತೆಗಿದ್ದಾರೆ 65 ಹರೆಯದ ಆಸುಪಾಸಿನಲ್ಲಿರುವ ನಿರಂತರ ಚಟುವಟಿಕೆಯಲ್ಲಿ ತೊಡಕೊಂಡಿರೋ ಪ್ರಸನ್ನ ಅವರು ನಮ್ಮ ಜೊತೆಗಿದ್ದಾರೆ. ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಪ್ರಸನ್ನ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
5: ನಮಸ್ಕಾರ.
0: ಏನ್ ವೃತ್ತಿ ಮಾಡ್ಕೊಂಡಿದ್ರಿ ನೀವು? ನಿವೃತ್ತಿ ಆದ್ಮೇಲೆ ಈಗ ನೀವೇನ್ ಮಾಡ್ಕೊಂಡಿದ್ದೀರಿ?
5: ನಾನು ಹಿಂದೂಸ್ತಾನ್ ಯೂನಿಲಿವರ್ ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಈಗ ನಿವೃತ್ತಿಯಾಗಿ, ಆ ಕೆಲಸದಿಂದ ನಿವೃತ್ತಿಯಾಗಿ 7 ವರ್ಷ ಕಳೆದಿದೆ. ಸೊ ಈಗ ನಮ್ಮ 30-35 ವರ್ಷ ಒಂದೇ ತರದ ಬದುಕಿಗೆ ನಾವು ಹೊಂದ್ಕೊಂಡ್ಬಿಟ್ಟಿದ್ವಿ. ಯಾವಾಗ ನೋಡಿದ್ರು ಕೆಲಸ ಕೆಲಸ ಅಂತ ಜವಾಬ್ದಾರಿಗಳನ್ನು ಹೊತ್ಕೊಂಡು ಕೆಲಸಗಳನ್ನು ಮಾಡಿಕೊಂಡು ಇರ್ತಿದ್ವಿ. ಈಗ ಆ ಸಮಯದಲ್ಲಿ ನಮ್ಗೆ ಇಷ್ಟವಾಗಿರುವಂತ ಎಷ್ಟೋ ಕೆಲಸಗಳನ್ನ ಲಘುವಾಗಿ ಮಾಡ್ಕೊಂಡಿದ್ವಿ, ಈಗ ಕಂಪ್ಲೀಟ್ ಮಾಡ್ಕೊಂಡು
0: ಹೋಗ್ತಾ ಇದೀವಿ. ಓಕೆ, ರಿಟೈರ್ಡ್ ಆದ್ಮೇಲೆ ಏನ್ ಮಾಡೋದು ಅನ್ನೋ ಪ್ರಶ್ನೆ ಪ್ರತಿಯೊಬ್ಬರನ್ನು ಕಾಡತ್ತೆ. ಇದಕ್ಕೆ ನಿಮ್ಮ ಉತ್ತರ ಏನು? 60 ನಂತರ ಏನೇನ್ ಮಾಡಬಹುದು?
5: ಆಕ್ಚುಲಿ 60 ನಂತರ ಕೆಲಸಗಳು ಏನೇನ್ ಮಾಡಬಹುದು ಅನ್ನೋದನ್ನ ಸುಪ್ತವಾಗಿ ಹೇಳಬೇಕು ಅಂತಂದ್ರೆ, ನಾವು ಕೆಲಸ ಮಾಡ್ತಾ ಇದ್ದಾಗ ಎಷ್ಟೋ ಯೋಚನೆಗಳು ನಮ್ಮ ತಲೆಗೆ ಬಂದಿರುತ್ತೆ, ಮತ್ತೆ ಆ ಕೆಲಸಗಳನ್ನ ಪೂರ್ಣವಾಗಿ ಮಾಡಕ್ ಆಗಲ್ಲ. ಯಾಕೆಂತಂದ್ರೆ ನಮ್ಗೆ ಗಳಿಕೆ ಮುಖ್ಯ ಉದ್ದೇಶ ಆಗಿರುತ್ತೆ. ಆ ಸಮಯದಲ್ಲಿ ಕೆಲಸಕ್ಕೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇರ್ಬೇಕಾಗುತ್ತೆ, ಮತ್ತೆ ಮನೆಯಲ್ಲಿ ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ. ಸೊ ಆ ಎಲ್ಲಾ ಕೆಲಸಗಳನ್ನ ನಾವು 60 ನಂತರ ಮಾಡಬಹುದು. ಯಾಕೆಂದ್ರೆ ಗುರುತರವಾದಂತಹ ಎಲ್ಲಾ ಜವಾಬ್ದಾರಿಗಳು ಕಡಿಮೆ ಆಗಿರುತ್ತೆ, ಮತ್ತೆ 60 ನಂತರ ನಮಗೆ ಆ ಕೆಲಸದ ಜಂಜಾಟ ಇರೋದಿಲ್ಲ. ಸೊ ಆ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೋದು. ಉದಾಹರಣೆಗೆ ಹೇಳ್ಬೇಕಂತಂದ್ರೆ, ಓದೋ ನಮಗೆ ಅವಾಗ ಓದೋದಕ್ಕೆ ಸಮಯನೇ ಇಲ್ಲ ನನಗೆ. ಈಗ ಸಾಕಷ್ಟು ಪುಸ್ತಕಗಳನ್ನ ಓದ್ತೀನಿ. ವ್ಯಾಯಾಮ ಇಷ್ಟ, ಲಘು ಇದು ನಡಿಗೆ ಇಷ್ಟ, ಮತ್ತೆ ಫಂಕ್ಷನ್ ಗಳನ್ನ ಅಟೆಂಡ್ ಮಾಡೋದು ಇಷ್ಟ. ಅದನ್ನೆಲ್ಲ ಅವಾಗ ಮಾಡ್ತಾನೆ ಇರ್ಲಿಲ್ಲ ನಾವು. ಯಾವಾಗ ನೋಡಿದ್ರು ಕೆಲಸ ಕೆಲಸ ಅಂತ ಇರ್ತಿದ್ವಿ. ಈಗ ಎಲ್ಲಾ ಪ್ರತಿಯೊಂದು ಫ್ಯಾಮಿಲಿ ಕಾರ್ಯಕ್ರಮಗಳನ್ನ
0: ಭಾಗವಹಿಸ್ತೀನಿ,
5: ಸಂಬಂಧಿಕರ ಜೊತೆ ಬೆರೆತೀನಿ, ಮತ್ತೆ ಓದೋದು ನಡಿಗೆ ಈ ಅಭ್ಯಾಸಗಳನ್ನೆಲ್ಲ ಮಾಡ್ಕೊಂಡಿದ್ದೀನಿ.
0: ಸೊ ಬೇಸರ ಪಟ್ಕೊಳ್ಬಾರ್ದು, 60 ನಂತರ ಉತ್ಸಾಹದಿಂದ ಇರ್ಬೇಕು, ನಮ್ಮ ಹವ್ಯಾಸನ ಬೆಳೆಸ್ಕೊಂಡು.
5: ಅದನ್ನೇ ನಾನು ಹೇಳೋದು, ಅವರವರ ಯಾಕೆಂತಂದ್ರೆ ಇದರಲ್ಲಿ ತುಂಬಾ ವಿಷಯಗಳಿರ್ತದೆ. ಸೊ ಅವರ ಸಾಂಸಾರಿಕ ಹಿನ್ನೆಲೆ ಮತ್ತು ಆರ್ಥಿಕ ಹಿನ್ನೆಲೆ, ಸೊ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ ನಾವು 60 ನಂತರ ಏನ್ ಮಾಡ್ಬೇಕು ಅನ್ನೋದು.
0: ಅದೇನೆ. ಓಕೆ,
5: ಅದನ್ನ ಗಮನದಲ್ಲಿ ಇಟ್ಕೊಂಡು ಆದಷ್ಟು 60 ನಂತರ ಜವಾಬ್ದಾರಿಗಳನ್ನ ಕಡಿಮೆ ಮಾಡಿಕೊಂಡು ಜೀವನವನ್ನ ಆನಂದಿಸೋದನ್ನ ಕಲಿಬೇಕು.
0: ಓಕೆ, ಈಗ ಮಕ್ಕಳೆಲ್ಲ ದೊಡ್ಡವರಾಗಿ ತಮ್ಮ ಬದುಕು ಕಟ್ಕೊಂಡು ಹೊರಟೋಗಿರ್ತಾರೆ. ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರೇನೆ, ಹೆಚ್ಚಿನ ಜವಾಬ್ದಾರಿ ಇರೋದಿಲ್ಲ. ನೀವು ಹೇಳ್ದಾಗೆ ಹೀಗಿರ್ಬೇಕಾದ್ರೆ ಗಂಡ ಹೆಂಡತಿ ನಡುವೆ ಯಾವ ರೀತಿ ಹೊಂದಾಣಿಕೆ ಮಾಡಿಕೊಂಡು ಮಾತುಕತೆ ಆಡ್ಕೊಂಡು ಆರಾಮವಾಗಿರಬಹುದು ಅಂತ ಹೇಳ್ತೀರಿ?
5: ಖಂಡಿತ ಖಂಡಿತ. ಯಾಕೆಂದ್ರೆ ನಾವು ಕೆಲಸಕ್ಕೆ ಹೋಗುತ್ತಿದ್ದಂತ ಸಮಯದಲ್ಲಿ ನಮ್ಮ ಕೆಲಸದ ರೀತಿನೇ ಬೇರೆ ಬೇರೆ ಬೇರೆ ಇರುತ್ತೆ. ಮನೆಯ ಜವಾಬ್ದಾರಿಗಳು ಕಂಪ್ಲೀಟ್ ಹೆಂಡತಿ ನೋಡ್ಕೋತಾ ಇರ್ತಾಳೆ.
0: ಹೌದು,
5: ನಾವ್ ಯಾವಾಗ್ಲೂ ಕೆಲಸ ಕೆಲಸ ಅಂತ ಹೊರಗಡೆ ಇರ್ತೀವಿ. ಎಷ್ಟೋ ನಮ್ಮ ಕೆಲಸಗಳನ್ನು ಕೂಡ ಹೆಂಡತಿನೇ ಮಾಡ್ತಾ ಇರ್ತಾಳೆ. ಮತ್ತೆ ಮಕ್ಕಳ ಕೆಲಸನ್ನ ಬೆಳೆಸೋ ಜವಾಬ್ದಾರಿ ಹೆಚ್ಚು ಹೆಂಗಸರಲ್ಲಿ ಇರುತ್ತೆ. ಸೊ ಅದಲ್ಲದೆ ಮನೆಯನ್ನ ನಿಭಾಯಿಸೋ ಕೆಲಸ ಅವ್ರದ್ದಾಗಿರುತ್ತೆ. ಅವರು ನಮಗಿಂತ ಹೆಚ್ಚು ಬೇಸಿಕಲಿ, ನಾನು ಹೊರಗಡೆ ಕೆಲಸ ಮಾಡಿ ಒಂದು ಗೆಳಸ್ತೀನಿ ಅನ್ನೋದೊಂದು ಬಿಟ್ರೆ ನಮಗಿಂತ ಹೆಚ್ಚು ಕೆಲಸ ಮಾಡೋರು ಮಹಿಳೆಯರು.
0: ಮಹಿಳೆಯರು
5: ನಾವು ಆವಾಗ ಅವರಿಗೆ ಸಮಯ ಕೊಟ್ಟಿರೋದಿಲ್ಲ.
0: ಹೌದು,
5: ಅವರು ಅವ್ರ ಲೋಕದಲ್ಲಿ ಮುಳುಗಿರ್ತಾರೆ, ನಾವು ನಮ್ಮ ಲೋಕದಲ್ಲಿ ಮುಳುಗಿರ್ತೀವಿ. ಇದು ಒಳ್ಳೆ ಸಮಯ ಈಗ. ಸೊ ಮಕ್ಕಳುಗಳು ನಮ್ಮನ್ನ ಬಿಟ್ಟು ಹೋಗಿರ್ತಾರೆ, ಅವ್ರ ಅವ್ರ ಬದುಕನ್ನ ಕಟ್ಕೊಂಡಿರ್ತಾರೆ. ಸೊ ನಾವಿಬ್ರು ಅನ್ಯೋನ್ಯವಾಗಿ ನಡ್ಕೊಂಡು, ನಾನು ಅವಳಿಗೆ ಸಹಾಯ ಮಾಡಿಕೊಂಡು ಅವಳು ನನಗೆ ಸಹಾಯ ಮಾಡಿಕೊಂಡು ಜೀವನ ಸಾಗಿಸೋದು ತುಂಬಾ ಒಳ್ಳೆಯದು. ಈಗ ಎಷ್ಟೋ ಕೆಲಸಗಳನ್ನ ನಾನು ಅಡಿಗೆ ಮನೆ ಕೆಲಸಗಳನ್ನ ಅವಳಿಗೆ ಹೆಲ್ಪ್ ಮಾಡ್ತೀನಿ ನಾನೀಗ. ಅದೇ ರೀತಿ ನಾವೇನಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ, ಏನೋ ಒಂದು ಕೆಲಸಕ್ಕೆ ಹೋಗ್ಬೇಕಾದ್ರೆ ಅವಳಿಗೆ ಆ ಕೆಲಸದ ಅವಶ್ಯಕತೆ ಇಲ್ಲದೆ ಇದ್ರು ನಾವು ಜೊತೆನಲ್ಲಿ ಹೋಗ್ತೀವಿ. ಹೆಚ್ಚು ಸಮಯ ನಾವು ಒಟ್ಟಿಗೆ ಕಳಿತೀವಿ.
0: ಅದೇನೆ, ರಾತ್ರಿ ಹೊತ್ತು ಮಲ್ಗೋಕ್ ಮುಂಚೆ ಹಾಲ್ನ ನೀವೇ ಬೆರೆಸ್ಕೊಡ್ಬಹುದು ಅಲ್ವಾ, ಅವಾಗ ಅವ್ರಿಗೆ ತುಂಬಾ ಖುಷಿನೂ ಆಗುತ್ತೆ.
5: ಹಾಗೇನೆ, ಕಾಫಿ ಅಂದ್ರೆ ಅವಳು ಮಾಡೋದು, ಟೀ ಅಂದ್ರೆ ನನ್ನ ಕೆಲಸ.
0: ಓಹೋ, ಸರಿ ಸರಿ, ಅದೇ ಈ ರೀತಿ ಹಂಚ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳ ಜೊತೆಗೆ ಸಮಯ ಕಳಿಯಕ್ಕಾಗಿರಲ್ಲ ನಮ್ಗೆ ಆಕ್ಚುಲಿ. ಇವಾಗ ಮೊಮ್ಮಕ್ಕಳ ಜೊತೆನೂ ಸಮಯ ಕಳ್ಕೊಂಡು 60ನೇ

0: ಕೆಲಸದ ಸಮಯದಲ್ಲಿ, ಕೆಲಸದ ಒತ್ತಡದಲ್ಲಿ. ಸೊ ಎಷ್ಟೋ ಜನನ ನಾವು ಹತ್ತಿರಕ್ಕೆ
1: ಸೇರಿಸಿರೋದಿಲ್ಲ.
0: ಸೇರಿಸಿರೋದಿಲ್ಲ. ಈಗ ಏನಾಗತ್ತೆ ಅಂತಂದ್ರೆ, 60ರ ನಂತರ ನಮ್ಗೆ ಮನುಷ್ಯತ್ವ ಅನ್ನೋದು ನಮ್ ತಲೆನಲ್ಲಿ ಬರುತ್ತೆ, ಮತ್ತೆ ಒಳ್ಳೆ ಯೋಚನೆಗಳು ನಮ್ ತಲೆನಲ್ಲಿ ಬರುತ್ತೆ, ಇನ್ನೊಬ್ರಿಗೆ ನಾವು ಸಹಾಯ ಮಾಡಬೇಕು ಅನ್ನೋದು ನಮ್ ತಲೆನಲ್ಲಿ ಬರುತ್ತೆ. ಈ ತರ ಎಲ್ಲ ಬದುಕಿನಲ್ಲಿ ಚೇಂಜ್ ಆದಾಗ
1: ಅದೇ ಸಹನೆ ಬಂದಿರುತ್ತೆ ಇವಾಗ ಹೆಚ್ಚು,
0: ತುಂಬಾ ಬಂದಿರುತ್ತೆ. ಮತ್ತೆ ಮಕ್ಕಳುಗಳನ್ನ ನೀವ್ ಹೇಳಿದಾಗೆ, ಆವತ್ತಿನ ದಿನದಲ್ಲಿ ನಮ್ಮ ಮಕ್ಕಳನ್ನ ಪ್ರೀತಿಸಿರಲ್ಲ, ಇವತ್ತು ಮೊಮ್ಮಕ್ಕಳನ್ನು ಪ್ರೀತಿಸ್ತೀವಿ. ಯಾಕೆ ಆಗೋದು ನಾವು? ಯಾಕೆ ಅಂತಂದ್ರೆ 60ರ ನಂತರ ಅದು ಚೇಂಜ್ ಆಗಿರುತ್ತೆ. ವಯೋಸಹಜವಾಗಿ ಎಷ್ಟೋ ಕೆಲಸಗಳು ನಿಧಾನ ಆಗುತ್ತೆ, ಹಾಗೆ ವಯೋಸಹಜವಾಗಿ ಎಷ್ಟೋ ಭಾವನೆಗಳು ಹೊರಗಡೆ ಬರುತ್ತೆ.
1: ಹೌದೇ, ಕರೆಕ್ಟ್. ಮತ್ತೆ ಸೀನಿಯರ್ ಸಿಟಿಸನ್ಶಿಪ್ ಅಂತ ಬೇಕಾದಷ್ಟು ಬ್ಯಾಂಕ್ ನಲ್ಲಿ ಇಂಟ್ರೆಸ್ಟ್ ಕೊಡ್ತಾರೆ, ಅದನ್ನ ಎಲ್ಲ ಉಪಯೋಗಿಸ್ಕೋಬೇಕು. ಸರಿ ಸರಿ. ಇದು 60 ಅರಳು ಮರಳಲ್ಲ, ಮರಳಿ ಅರಳೋದು ಅನ್ನೋದ್ರ ಬಗ್ಗೆ ನಿಮ್ಮ ಸ್ವಂತ ಅಭಿಪ್ರಾಯ ಏನು? ಮತ್ತೆ ಕೇಳುಗರಿಗೆ, ಸಂಧ್ಯಾಕಾಲದಲ್ಲಿರೋರಿಗೆ ನೀವೇನ್ ಹೇಳ್ತೀರಿ? ಕಿವಿ ಮಾತು ಏನು ನಿಮ್ದು?
0: ತುಂಬಾ ಅದ್ಭುತವಾದಂತಹ ಮಾತು. ನಂತರ ಬದುಕಿನಲ್ಲಿ ಸ್ಪಷ್ಟತೆ, ಮತ್ತೆ ಒಂದು ಅರ್ಥಪೂರ್ಣ ವೃದ್ಧಿ ಜೀವನ ನಡೆಸಬೇಕು ಅನ್ನೋದು ನಮ್ಮ ತಲೆನಲ್ಲಿ ಬರುತ್ತೆ. ಸಹಜ ಗುಣಗಳಲ್ಲಿ ಪ್ರೌಢತೆ ಬರುತ್ತೆ, ದ್ವೇಷ ಎಲ್ಲ ಕಡಿಮೆ ಆಗತ್ತೆ, ಜಾಸ್ತಿ ಆಗುತ್ತೆ, ಮನುಷ್ಯತ್ವ ಮುನ್ನೆಲೆ ಬರುತ್ತೆ, ಮಾನವೀಯ ಗುಣಗಳು ಹೊರಗೆ ಬರುತ್ತೆ. ಇದು ಮುಖ್ಯವಾಗಿ ಆಗುವಂತಹ ಬದಲಾವಣೆಗಳು 60ರ ನಂತರ. ಇದನ್ನ ರೂಢಿಸ್ಕೊಂಡು ನಾವು ನಮ್ಮ ಸುಪ್ತ ಭಾವನೆಗಳು, ನಮ್ಮ ಪ್ರವೃತ್ತಿಗಳು ಏನಿರುತ್ತೆ ಅದನ್ನ ವೃತ್ತಿಯಾಗಿ ಪರಿವರ್ತಿಸ್ಕೊಂಡು ಜೀವನ ನಡೆಸಿದ್ರೆ ಸುಖವಾಗಿರುತ್ತೆ. ಅದರಿಂದನೇ ನಾನು ಹೇಳೋದು 60 ಆಕ್ಚುಲಿ ಅರಳುಗಳೆಲ್ಲ ಮರಳಿ ಅರಳೋದು ಅಂತ. ಮಾತು ಹೇಳಿದ್ರಿ, ಕಿವಿ ಮಾತುಗಳಲ್ಲಿ ಒಂದು 2-3 ಸುಪ್ತವಾಗಿ ಹೇಳಿ ಬಿಡ್ತೇನೆ. ಒಂದು, ಗಳಿಕೆ ಸಮಯದಲ್ಲಿ ಉಳಿಕೆ ಇರಬೇಕು, ಅದು ಮುಂದಿನ ಒಳ್ಳೆಯ ಜೀವನಕ್ಕೆ. ಮತ್ತು ಗುರುತರವಾದ ಜವಾಬ್ದಾರಿಗಳು ಏನೇನಿರುತ್ತೆ ಅದನ್ನ ಗಳಿಕೆಯ ಸಮಯದಲ್ಲಿ ಆದಷ್ಟು ತೀರಿಸಿಕೊಳ್ಳುವುದು ಒಳ್ಳೇದು. ವೃದ್ಧಾಪ್ಯದಲ್ಲಿ ಹೆಚ್ಚು ಜವಾಬ್ದಾರಿಗಳು
1: ಇರೋದಿಲ್ಲ.
0: ಮತ್ತೆ ಎಲ್ಲರನ್ನ ಪ್ರೀತಿಸಬೇಕು, ಒತ್ತಡಗಳಿಂದ ಮುಕ್ತವಾಗಿರಬೇಕು. ಮತ್ತೆ ಸಂಸಾರದ ಜಂಜಾಟ ಬೇಡ, ನಿಮ್ಮ ಮಕ್ಕಳ ಜವಾಬ್ದಾರಿಯನ್ನ ನಿಮ್ಮ ಮಕ್ಕಳಿಗೆ ಬಿಟ್ಟುಬಿಡಿ.
1: ಕರೆಕ್ಟ್,
0: ಆಯ್ತಾ? ನೀವು ಅವರ ವಿಚಾರಗಳಲ್ಲಿ ಮೂಗು ತೋರಿಸುವುದು ಬೇಡ.
1: ಖಂಡಿತವಾದ ಮಾತು.
0: ನಿಮ್ಮ ಜೀವನವನ್ನ ಸುಖವಾಗಿ ನಡೆಸ್ಕೊಂಡು ಹೋಗಿ, ಮತ್ತೆ ಆರೋಗ್ಯದ ಕಡೆ ಗಮನ
1: ಇರಲಿ.
0: ಮತ್ತೆ ಸಮಯಕ್ಕೆ ಸರಿಯಾಗಿ ತಪಾಸಣೆಗಳನ್ನು ಮಾಡಿಸ್ಕೊಳ್ಳಿ. ಆರೋಗ್ಯ ವಿಮೆ ಇರಲಿ, ಅದು ಆರ್ಥಿಕ ಹೊಡೆತವನ್ನ ಕಡಿಮೆ ಮಾಡುತ್ತೆ.
1: ಹೌದು,
0: ಯಾವ್ದಾದ್ರು ಅನಿರೀಕ್ಷಿತವಾದ ತೊಂದರೆಗಳಾದಾಗ. ಸೊ ಇದು ನನ್ನ
1: ಕಿವಿ ಮಾತು. ಆಗ್ಲಿ ಪ್ರಸನ್ನ ಅವರೇ, ಬಹಳ ಚೆನ್ನಾಗಿ ಉಪಯುಕ್ತವಾಗಿ ಮಾತಾಡಿದ್ರಿ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಅನಂತ ಅನಂತ ಧನ್ಯವಾದಗಳು ನಿಮಗೆ, ಕೇಳುಗರು ಹಾಗೂ ನಿಲಯದ ಪರವಾಗಿ.
0: ನಿಮಗೂ ಧನ್ಯವಾದಗಳು, ಕೇಳುಗರಿಗೂ ಧನ್ಯವಾದಗಳು.
1: ನಮಸ್ಕಾರ.
0: ನಮಸ್ಕಾರ.
2: ಅರಿವು 60ರ ನಂತರ ಹೆಚ್ಚಾಗಿ ಕೆಲವು ಸಾರಿ ಯೋಚನಾ ಲಹರಿಯೇ ಬೇರೆ ಇರುವುದು. ಈ ವಯಸ್ಸಿನಲ್ಲಿ ಯೋಗ, ಧ್ಯಾನ, ವಾಕಿಂಗ್, ರೇಡಿಯೋ ಕೇಳುತ್ತಾ ಈ ಮುಖಾಂತರ ನಮ್ಮ ಮನವನ್ನು ಪ್ರಫುಲ್ಲವಾಗಿ ಇಟ್ಟುಕೊಳ್ಳುವುದು ಒಳ್ಳೆಯದು, ನಮ್ಮ ನಿವೃತ್ತಿಯ ನಂತರ ಇವೆಲ್ಲವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಗೋವಿಂದರಾಜು ಅವರು, ವಿಜಯನಗರ, ಮೈಸೂರಿನಿಂದ. ಹಾಗೆ ಇಂದಿನ ಹೊಂಗಿರಣ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಾಗರತ್ನ ನಟೇಶ್ ಅವರು ಸರಸ್ವತಿಪುರಂನಿಂದ ಸಂದೇಶವನ್ನು ಕಳಿಸಿದ್ದಾರೆ. 60ರ ನಂತರ ಮರಳಿ ಅರಳುವುದು, ನಾವು ಮೊದಲು ಮಾನಸಿಕವಾಗಿ ಸಿದ್ಧತೆ ಮಾಡಿಕೊಂಡು ಪ್ರತಿದಿನ ಧ್ಯಾನ, ವಾಕಿಂಗ್, ಯೋಗ, ಪ್ರಾಣಾಯಾಮ ಮಾಡುವುದು, ಆಹಾರ ಪದ್ಧತಿ, ಹಣ್ಣು, ಒಂದಿಷ್ಟು ಹಸಿರೆಲೆ ತರಕಾರಿಗಳನ್ನು ಹೆಚ್ಚು ಬಳಸುವುದು, ಮಾನಸಿಕ ಚಟುವಟಿಕೆ, ಓದುವ ಹವ್ಯಾಸ, ಸುಡುಕು, ಪದಬಂಧ ಮುಂತಾದ ಸೃಜನಶೀಲ ಕೆಲಸಗಳಲ್ಲಿ ತೊಡಗಿಸಿಕೊಂಡು ಒಳ್ಳೆಯ ಸ್ನೇಹಿತರೊಟ್ಟಿಗೆ ಹೆಚ್ಚೆಚ್ಚು ಒಡನಾಟ ಬೆಳೆಸಿಕೊಳ್ಳಬೇಕು. ಸಮಯ ಹೆಚ್ಚು ಸಿಗುವುದರಿಂದ ನಾವು ಯೌವನದಲ್ಲಿ ಮಾಡಲಾಗದ ನಮ್ಮಿಷ್ಟದ ಹವ್ಯಾಸ ಬೆಳೆಸುವ ಮೂಲಕ, ಅಂದರೆ ಚಿತ್ರಕಲೆ ಹಾಗೂ ಮೊಮ್ಮಕ್ಕಳೊಂದಿಗೆ ಖುಷಿಯಿಂದ ಸಮಯ ಕಳೆದು ಸಾರ್ಥಕ ಜೀವನ ನಡೆಸಿಕೊಳ್ಳಬೇಕು. ಎಲ್ಲಕ್ಕಿಂತ ಮಿಗಿಲಾಗಿ ಆರ್ಥಿಕವಾಗಿ ಸ್ವಾವಲಂಬಿಯಾಗಿ ಉತ್ತಮ ಜೀವನ ನಡೆಸುವ ಸಮಯವಿದು, ಆನಂದಮಯ ಅಂತ ಹೇಳ್ತಾ ಇದ್ದಾರೆ.
1: ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಹೊಂಗಿರಣ ವಿಕಸಿತ ಹಾದಿಗೊಂದು ಸೋಪಾನ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಹೊಸ ವಿಷಯ ಜೊತೆಗೆ ಬರ್ತೀವಿ. ಮತ್ತೊಮ್ಮೆ ಕೇಳುಗರಿಗೆಲ್ಲ ನಮಸ್ಕಾರ. ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಹೊಂಗಿರಣ ವಿಕಸಿತ ಹಾದಿಗೊಂದು ಸೋಪಾನ ಕಾರ್ಯಕ್ರಮ

0: ಸರವಾಯಿತು. ಪ್ರಸ್ತುತಿ ಬಿಜಿ ಕವಿತ, ನೆರವು ತೇಜಸ್ವಿನಿ ಗಿರೀಶ್. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಭಾರತದಲ್ಲಿ ಗಿರಿಜನರ ಸಾಂಸ್ಕೃತಿಕ ಅಸ್ತಿತ್ವ ಮತ್ತು ಸಮುದಾಯ ಚೇತನದ ಪ್ರತೀಕವಾಗಿದ್ದ ಭಗವಾನ್ ಬಿರ್ಸಾ ಮುಂಡಾ ಅವರ 150ನೇ ಜಯಂತ್ಯುತ್ಸವದ ಹಿನ್ನೆಲೆ 24ನೇ ತಾರೀಕು ಹೊಸದಿಲ್ಲಿಯ ಕೆಂಪುಕೋಟೆ ಆವರಣದಲ್ಲಿ ಗಿರಿಜನರ ಸಾಂಸ್ಕೃತಿಕ ಸಮಾಗಮ ಆಯೋಜಿಸಲಾಗಿದೆ ಎಂದು ವನವಾಸಿ ಕಲ್ಯಾಣದ ರಾಜ್ಯ ಕಾರ್ಯದರ್ಶಿ ಶಾಂತಾರಾಮ್ ಸಿದ್ದಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ಹೊಸದಿಲ್ಲಿಯಲ್ಲಿ ಅಂದು 5 ವಿಭಿನ್ನ ಸ್ಥಳಗಳಿಂದ ಶೋಭಾಯಾತ್ರೆ ನಡೆಯಲಿದೆ. 500 ಜಾತಿಗಳ 2.5 ಲಕ್ಷ ವನವಾಸಿಗರು ಗಿರಿಜನರ ಸಾಂಸ್ಕೃತಿಕ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು. ಕರ್ನಾಟಕದಿಂದ 1200 ಜನ ಹಾಗೂ ಧಾರವಾಡದಿಂದ 48 ಜನ ಪ್ರತಿನಿಧಿಗಳು ಭಾಗವಹಿಸುತ್ತಿದ್ದಾರೆ. ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ನೌಕರರು ನಾಳೆಯಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. ಸಾರ್ವಜನಿಕರ ಸುಗಮ ಪ್ರಯಾಣಕ್ಕೆ ರಾಜ್ಯದ ವಿವಿಧೆಡೆ ಅಡಚಣೆ ಉಂಟಾಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆ ಮೈಸೂರು, ಧಾರವಾಡ ಸೇರಿದಂತೆ ರಾಜ್ಯದ ಜಿಲ್ಲಾಡಳಿತಗಳು ಸಾರ್ವಜನಿಕರ ಸುಗಮ ಪ್ರಯಾಣಕ್ಕೆ ತೊಂದರೆಯಾಗದಂತೆ ಅಗತ್ಯ ಮತ್ತು ಪರ್ಯಾಯ ಸಿದ್ಧತೆಗಳನ್ನು ಕೈಗೊಳ್ಳುತ್ತಿವೆ. ಇಂಧನಗಳ ಹಿತಮಿತ ಬಳಕೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ಹಿನ್ನೆಲೆ ವಿಜಯಪುರ ಸಂಸದ ರಮೇಶ್ ಜಿಗಜಿಣಗಿ ವಿದ್ಯುತ್ ಚಾಲಿತ ದ್ವಿಚಕ್ರ ವಾಹನದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿದರು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ, ವಿಷನ್ ಕರ್ನಾಟಕ ಫೌಂಡೇಶನ್ ಮತ್ತು ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರದ ಸಹಯೋಗದಲ್ಲಿ ರಾಷ್ಟೀಯ ಪಿಂಚಣಿ ವ್ಯವಸ್ಥೆ ಎನ್ಪಿಎಸ್ ಕುರಿತು ನಾಳೆ ಸಂಜೆ 5 ಗಂಟೆಗೆ ಸಂಸ್ಥೆ ಸಭಾಂಗಣದಲ್ಲಿ ಮಾಹಿತಿ ಕಾರ್ಯಾಗಾರ ಆಯೋಜಿಸಿದೆ. ವಿಜಯಪುರ ಜಿಲ್ಲೆಯಲ್ಲಿ 2030ರೊಳಗೆ 5 ಕೋಟಿ ಗಿಡಗಳನ್ನು ಬೆಳೆಸುವ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. 2016-17ರಲ್ಲಿ ಆರಂಭಿಸಲಾದ ಕೋಟಿ ವೃಕ್ಷ ಅಭಿಯಾನದ ಮೂಲಕ ಜಿಲ್ಲೆಯಲ್ಲಿ ಈವರೆಗೆ 1,55,38,000 ಸಸಿಗಳನ್ನು ನೆಡಲಾಗಿದೆ. ಸಾಮಾಜಿಕ ಅರಣ್ಯೀಕರಣ ಯೋಜನೆ ಕುರಿತು ವಿಜಯಪುರ ಉಪವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಮಲ್ಲಿನಾಥ್ ಕುಸನಾಳ್ ಮಾಹಿತಿ ನೀಡಿದ್ದಾರೆ.
2: ವಿಜಯಪುರ ಜಿಲ್ಲೆ ರಾಜ್ಯದಲ್ಲೇ ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವಂತಹ ಜಿಲ್ಲೆಯಾಗಿದ್ದು ಇಲ್ಲಿ ಒಟ್ಟು 1,805.99 ಹೆಕ್ಟರ್ ಅರಣ್ಯ ಪ್ರದೇಶವಿದ್ದು ರಾಷ್ಟೀಯ ಅರಣ್ಯ ನೀತಿಯ ಪ್ರಕಾರ ಒಟ್ಟು ಭೂ ಪ್ರದೇಶದ 33% ಅರಣ್ಯ ಪ್ರದೇಶ ಇರಬೇಕಾಗಿದ್ದು ವಿಜಯಪುರ ಜಿಲ್ಲೆಗೆ ಹೊಂದಿಕೊಂಡಂತೆ ಇದು ತುಂಬಾ ಕಡಿಮೆ ಪ್ರದೇಶವಾಗಿರುತ್ತದೆ. 2016-17 ಸಾಲಿನಿಂದ ಎಂಬಿ ಪಾಟೀಲ್ ಬೃಹತ್ ಹಾಗೂ ಮಧ್ಯಮ ಕೈಗಾರಿಕಾ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ಆಕಾಂಕ್ಷೆ ಕಲ್ಪನೆಯಂತೆ ಕೋಟಿ ವೃಕ್ಷ ಅಭಿಯಾನವನ್ನು ಪ್ರಾರಂಭಿಸಲಾಗಿದ್ದು ಇಲ್ಲಿಯವರೆಗೆ ಒಟ್ಟು 155 ಲಕ್ಷ ಸಸಿಗಳನ್ನು ಬೆಳೆಸಲಾಗಿದ್ದು ಅದರಲ್ಲಿ ಆಲ್ಮಟ್ಟಿ ಕೆವಿಜಿಎನ್ಎಲ್ ವತಿಯಿಂದ ಮಾತ್ರ 65.513 ಲಕ್ಷ ಸಸಿಗಳನ್ನು ಬೆಳೆಸಿ ರೈತರಿಗೆ ರಿಯಾಯಿತಿ ದರದಲ್ಲಿ ಹಂಚಲಾಗಿರುತ್ತದೆ. ರೈತರಿಗೆ ಉಪಯುಕ್ತವಾಗುವಂತಹ ಮಾವು, ಪೇರಲ, ಸೀತಾಫಲ, ರಾಮಫಲ, ಅರ್ಜುನ್ ಫಲ, ತೆಂಗು ಬೆಳೆಸಿ ವಿತರಿಸಲಾಗಿರುತ್ತದೆ. ವಿವಿಧ ರಸ್ತೆ ಬದಿ, ಸರ್ಕಾರಿ ಗೋಮಾಳ, ಸ್ಕೂಲು, ಕಾಲೇಜುಗಳ ವ್ಯಾಪ್ತಿಯಲ್ಲಿ ಸಸಿಗಳನ್ನು ನೆಡಲಾಗಿದ್ದು ಈಗ 4-5 ವರ್ಷಗಳಲ್ಲಿ 2% ಹಸಿರು ಹೊದಿಕೆ ಕೂಡ ಹೆಚ್ಚಾಗಿರುತ್ತದೆ.
1: ಧಾರವಾಡ ಜಿಲ್ಲೆ ಅಣ್ಣಿಗೇರಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಭೇಟಿ ನೀಡಿ ಪರಿಶೀಲಿಸಿದರು. ಕೊಪ್ಪಳ ತಾಲೂಕು ಬಿ ಹೊಸಳ್ಳಿ, ಹ್ಯಾಟಿ ಹಾಗೂ ಮೆಳ್ಳಿಕೇರಿ ಗ್ರಾಮಗಳಲ್ಲಿ ಸುರಿದ ರಭಸದ ಮಳೆಗೆ ಅಂದಾಜು 500 ಎಕರೆಗಳಷ್ಟು ಬಾಳೆ ಬೆಳೆ ಹಾನಿಯಾಗಿದೆ ಎಂದು ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕ ಕೃಷ್ಣ ಉಕ್ಕುಂದ ತಿಳಿಸಿದ್ದಾರೆ. ಬೆಳೆ ಹಾನಿಯಾದ ಸ್ಥಳಗಳಿಗೆ ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್, ವಿಧಾನ ಪರಿಷತ್ ಶಾಸಕಿ ಹೇಮಲತಾ ನಾಯಕ್ ತೆರಳಿ ಬೆಳೆ ಹಾನಿ ಪರಿಶೀಲಿಸಿದರು. ಪ್ರಧಾನಮಂತ್ರಿ ಕಿರು ಆಹಾರ ಉದ್ಯಮಗಳ ಸಂಸ್ಕರಣಾ ಘಟಕಗಳ ನಿಯಮಬದ್ದಗೊಳಿಸುವಿಕೆ ಯೋಜನೆ ಪಿಎಂಎಫ್ಎಂಇ ಅಡಿ ಗದಗ್ ಜಿಲ್ಲೆಯಾದ್ಯಂತ ದ್ವಿದಳ ಧಾನ್ಯಗಳ ಮೌಲ್ಯವರ್ಧಿಸಿ ಸಂಸ್ಕರಣಾ ಘಟಕಗಳನ್ನು ಪ್ರಾರಂಭಿಸಲು ರೈತರು, ರೈತ ಉತ್ಪಾದಕರ ಸಂಸ್ಥೆಗಳು, ಕೃಷಿಕ ಮಹಿಳೆಯರ ಸ್ವಸಹಾಯ ಸಂಘಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು 15 ಕೊನೆ ದಿನ ಎಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ತಿಳಿಸಿದ್ದಾರೆ. ಕೊಡಗು ಜಿಲ್ಲೆ ದುಬಾರೆ ಮತ್ತು ಬರಪೊಳೆಯಲ್ಲಿ ಜಲಸಾಹಸ ಕ್ರೀಡೆಗಳನ್ನು ನಡೆಸುವವರು ಕಡ್ಡಾಯವಾಗಿ ಜನರಲ್ ತಿಮ್ಮಯ್ಯ ರಾಷ್ಟೀಯ ಸಾಹಸ ಅಕಾದೆಮಿಯಿಂದ ರಾಫ್ಟ್ ಫಿಟ್ನೆಸ್ ಪ್ರಮಾಣ ಪತ್ರ ಪಡೆಯುವುದನ್ನು ಕಡ್ಡಾಯಗೊಳಿಸಿ ಅಪರ ಜಿಲ್ಲಾಧಿಕಾರಿ ಡಾ ಸಹನಾ ಹಾದಿಮನಿ ಆದೇಶಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
3: ಸಮಯ ಸರಿಯಾಗಿ 12:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ.

0: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಿಸ್ ಪ್ಲಸ್ ಸೈಜ್ ಇಂಡಿಯಾ 2026 ಕಿರೀಟವನ್ನು ಮುಡಿಗೇರಿಸಿಕೊಂಡ ಮೈಸೂರಿನ ಅಂಜಲಿ ಬಿ ಗುಪ್ತಾ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಕೀರ್ತನಾ ವಿ.
1: ಕೇಳುಗರೆ, ಇವತ್ತು ನಮ್ಮ ಜೊತೆಯಲ್ಲಿ ಮಿಸ್ ಪ್ಲಸ್ ಸೈಜ್ ಇಂಡಿಯಾ 2026 ವಿಜೇತರಾದ ಅಂಜಲಿ ಬಿ ಗುಪ್ತಾ ಅವರು ಇದ್ದಾರೆ. ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ಥ್ಯಾಂಕ್ ಯು ಸೋ ಮಚ್ ಕೀರ್ತನಾ, ನಂಗೆ ತುಂಬಾ ಖುಷಿ ಇದೆ ಇಲ್ಲಿ ಬಂದಿದ್ದಕ್ಕೆ.
1: ನಮ್ಮ ಕೇಳುಗರಿಗೆ ಒಂದು ಅನ್ನಿಸ್ತಾ ಇರುತ್ತೆ, ನಾನು ಮಿಸ್ ಇಂಡಿಯಾ ಕೇಳಿದೀನಿ, ಮಿಸ್ ಯೂನಿವರ್ಸ್ ಕೇಳಿದೀನಿ, ಮಿಸ್ ಪ್ಲಸ್ ಸೈಜ್ ಇಂಡಿಯಾ ಏನು ಈ ಕಾಂಟೆಸ್ಟ್ ಅಂತ ಅನ್ಕೊಳ್ತಾ ಇರಬಹುದು. ಅವರಿಗೆ ನೀವು ಈ ಕಾಂಟೆಸ್ಟ್ ಏನು ಅನ್ನೋದನ್ನ ಹೇಳ್ಬೋದಾ ಮೊದಲಿಗೆ?
2: ಸೊ ಏನಂದ್ರೆ, ಪ್ಲಸ್ ಸೈಜ್ ಅಂತ ಅಂದ್ರೆ ಸ್ವಲ್ಪ ದೊಡ್ಡಕ್ಕಿರೋರು ಜನಕ್ಕೆ ಅವ್ರದ್ದು ರೂಲ್ಸ್ ಅಲ್ಲಿ, ಪ್ಲಸ್ ಸೈಜ್ ರೂಲ್ಸ್ ಅಲ್ಲಿ ಸೊಂಟ 34 inches ಗಿಂತ ಜಾಸ್ತಿ ಇದ್ರೆ ಅವ್ರಿಗೆ ನಾವು ಪ್ಲಸ್ ಸೈಜ್ ಅಂತ ಹೇಳ್ತೀವಿ. ನಾವೆಲ್ಲರೂ ಸ್ವಲ್ಪ ಗುಂಡು ಗುಂಡಕ್ಕೆ ದಪ್ಪ ದಪ್ಪಕ್ಕೆ ಇರ್ತೀವಲ್ಲ, ಸೊ ಆ ತರ ಜನಕ್ಕೆ ಈ ಕಾಂಟೆಸ್ಟ್ ನಡೆಸಲಾಗಿದೆ.
1: ಓಕೆ, ನೀವು ನಿಮ್ಮ ಬಾಲ್ಯನ ನೆನಪಿಸ್ಕೊಳ್ಳೋದಾದ್ರೆ ನೀವು ಆಗ್ಲಿಂದಾನು ಏನಾದ್ರೂ ಈ ತರ ಡ್ರೀಮ್ ಇತ್ತ, ನಾನು ಒಂದು ದಿನ ಈ ತರ ಇಂಡಿಯಾನ ಯಾವ್ದಾದ್ರು ಒಂದು ಬ್ಯೂಟಿ ಕಾಂಟೆಸ್ಟ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ, ಏನಾದ್ರೂ ಕನಸು ನಿಮಗೆ ಇತ್ತ ಬಾಲ್ಯದಿಂದ?
2: ಸೊ ಐ ಥಿಂಕ್ ಎಲ್ಲಾರು ಹುಡುಗಿರ್ಗೆ ಕನಸಲ್ಲಿರುತ್ತೆ ದಟ್ ನಾನು ಯಾವತ್ತಾದ್ರೂ ರಾಜಕುಮಾರಿ ಆಗ್ತೀನಿ ಅಥವಾ ನನ್ಗೆ ಕಿರೀಟ ಹಾಕಕ್ಕೆ ಇಷ್ಟ. ಆತರ ಎಲ್ಲ ಮಕ್ಕಳು, ಎಲ್ಲ ಎಸ್ಪೆಷಲಿ ಹುಡುಗಿರು ನಮ್ ಮನ್ಸಲ್ಲಿರುತ್ತೆ. ಸೊ ಅದ್ ಯಾವಾಗ್ಲೂ ಇತ್ತು, ಚಿಕ್ಕವಳಿರುವಾಗ ನಾನು ಮಹಾರಾಣಿ ಆಗ್ತೀನಿ ಆಟ ಎಲ್ಲ ಆಟ ಆಡ್ತಾ ಇರ್ಬೇಕಾದ್ರೆ. ಬಟ್ ನಾನು ಯಾವಾಗ್ಲೂ ಸ್ವಲ್ಪ ಗುಂಡ್ ಗುಂಡಕ್ಕೆ ದಪ್ಪ ದಪ್ಪಕ್ಕೆ ಇರೋದ್ರಿಂದ ನೀವೆಲ್ಲ ಮಿಸ್ ವರ್ಲ್ಡ್ ಮಿಸ್ ಇಂಡಿಯಾ ಎಲ್ಲ ನೋಡಿದ್ರೆ ನಿಮ್ಗೆ ಎಲ್ಲರೂ ಸಣ್ಣಕ್ಕೆ ಉದ್ದಕ್ಕೆ ಕಾಣ್ತಾರೆ. ಸೊ ಅದಕ್ಕೆ ನಾನು ಆ ಕನಸನ ಎಲ್ಲ ಬಿಟ್ಬಿಟ್ಟೆ, ಆಮೇಲೆ ಬಿಟ್ಬಿಟ್ಟೆ ಚಿಕ್ಕವಳಿರುವಾಗ್ಲೇನೆ.
1: ಅಂದ್ರೆ ಈಗ ನೀವು ಹೇಳದ್ ಕೇಳಿದ್ರೆ ನಮ್ಮ ದೇಹ ನಮ್ಮ ಕನಸನ್ನ ಯಾವತ್ತಿಗೂ ನಿಲ್ಲಿಸಬಾರದು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇದೆ. ಅಂದ್ರೆ ನೀವಿವಾಗ ಅನ್ಕೊಂಡ್ರಿ ನಾನು ಹೀಗಿರೋದ್ರಿಂದ ನಾನು ಯಾವುದೇ ರೀತಿ ಕಾಂಟೆಸ್ಟ್ ಗೆ ಹೋಗ್ಲಿಕ್ಕಾಗಲ್ಲ ಅಂತ, ಆದ್ರೆ ಅದೇ ನಿಮ್ಮನ್ನ ಮುಂದೆ ಒಂದು ದಿನ ಒಂದು ಕಾಂಟೆಸ್ಟ್ ಗೆ ಕರ್ಕೊಂಡು ಹೋಗಿದೆ ಅಲ್ವಾ?
2: ಎಕ್ಸಾಕ್ಟ್ಲಿ. ಸೊ ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತೀನಿ, ನಿಮ್ಮ ಹತ್ರ ಆಪರ್ಚುನಿಟಿ ಬಂದ್ರೆ, ಅಂದ್ರೆ ಯಾರಾದ್ರೂ ಕೇಳಿದ್ರೆ ಇದ್ ಮಾಡ್ತೀಯಾ ಅದ್ ಮಾಡ್ತೀಯಾ ಅಂತ, ಸೊ ಸುಮ್ನೆ ಮಾಡ್ಬಿಡ್ಬೇಕು, ಅದ್ ಏನಾಗುತ್ತೆ ನಮ್ಗೆ ಗೊತ್ತಿರಲ್ಲ. ಸೊ ಹಾಗಾಗಿ ನಾನು ಈ ಪ್ಲಸ್ ಸೈಜ್ ಕಾಂಪಿಟೇಷನ್ ಅಲ್ಲಿ ನೀನ್ ಭಾಗವಹಿಸ್ತೀಯಾ ಅಂತ ಏನಾದ್ರೂ ಬಂದ ತಕ್ಷಣ ನಾನು ಎಸ್ ವೈ ನಾಟ್ ಮಾಡೋಣ, ಏನಾಗುತ್ತೆ ಅದ್ರಲ್ಲಿ ಅಂತ ನಾನು ಸುಮ್ನೆ ಮುಂದೆ ಹೋಗ್ಬಿಟ್ಟೆ.
1: ಮಿಸ್ ಪ್ಲಸ್ ಸೈಜ್ ಇಂಡಿಯಾ ಕಾಂಟೆಸ್ಟ್ ಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ ಮೇಲೆ ಏನೆಲ್ಲ ತಯಾರಿ ಮಾಡ್ಕೊಂಡ್ರಿ?
2: ಸೊ ಫಸ್ಟ್ ನಾನು ಆನೆಸ್ಟ್ ಆಗಿ ಹೇಳ್ತೀನಿ, ನನಗೆ ಇದ್ರಲ್ಲಿ ನಾನು ಸಿಲೆಕ್ಟ್ ಆಗ್ತೀನಿ ಏನೋ ಬರತ್ತೆ ಇದ್ದದ್ದು ನನ್ಗೆ ಏನು ಐಡಿಯಾ ಇರ್ಲಿಲ್ಲ. ಕಾಂಟೆಸ್ಟ್ ನ ನಾನು ಬರೀ ಟಿವಿಯಲ್ಲಿ ನೋಡಿದ್ದೆ. ಸೊ ನಾವು ಟಿವಿಯಲ್ಲಿ ನೋಡೋದು ಬರೀ ಎಂಡ್ ಮೂಮೆಂಟ್, ಹಿಂದೆ ಏನಾಗುತ್ತೆ ಗೊತ್ತಿರಲ್ಲ ನಮ್ಗೆ. ಸೊ ಆಕ್ಚುಲಿ ಫಸ್ಟ್ ಏನಾಗುತ್ತೆ, ಕಾಲ್ ಫಾರ್ ಅಪ್ಲಿಕೇಶನ್ಸ್ ಅಂತ ಬರುತ್ತೆ. ಸೊ ವೆದರ್ ಇಟ್ ಇಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಬರ್ಬೋದು ಅಥವಾ ರೇಡಿಯೋ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬರ್ಬೋದು ಅಥವಾ ಟಿವಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬರ್ಬೋದು. ಸೊ ಆತರ ಕಾಲ್ ಫಾರ್ ಮಾಡೆಲ್ಸ್, ಕಾಲ್ ಫಾರ್ ಬ್ಯೂಟಿ ಕಾಂಟೆಸ್ಟ್ ಅಲ್ಲಿ ಅಪ್ಲೈ ಮಾಡಕ್ಕೆ ಆತರ ಬರುತ್ತೆ. ಸೊ ಅದ್ ಒಂದ್ಸತಿ ನೀವು ಅಪ್ಲೈ ಮಾಡ್ಬೇಕು. ಸೊ ನಾನು ಅದೇ ಮಾಡಿದೆ. ಜನ ಎಲ್ಲ ನನ್ನ ಸ್ವಲ್ಪ ದಪ್ಪ ದಪ್ಪ ಹಾಕಿದ್ಯಾ ಅಂತ ಒಂದೊಂದ್ಸತಿ ಡುಮ್ಮಿ ಡುಮ್ಮಿ ಅಂತ ಹೇಳುವಾಗ ಒಂಚೂರು ಚುಚ್ಚುತ್ತಲ್ಲ. ಸೊ 2-3 ದಿನ ಮುಂಚೆ ನನಗೆ ಅದಾಗಿತ್ತು. ಸೊ 2-3 ದಿನ ನಂತರ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಈ ತರ ಆಡ್ ಬಂತು, ದಟ್ ಬ್ಯೂಟಿ ಕಾಂಟೆಸ್ಟ್ ಗೆ ಅಪ್ಲೈ ಮಾಡು ಅಂತ. ಸೊ ಅದ್ ಆಡ್ ನ ಓಪನ್ ಮಾಡುವಾಗ ನಾನು ಫಸ್ಟ್ ಪ್ಲಸ್ ಸೈಜ್ ಅಂದ್ರೆ ಏನು ಅಂತ ನನ್ಗೂ ಅಷ್ಟು ಕ್ಲಿಯರ್ ಆಗಿ ಗೊತ್ತಿರ್ಲಿಲ್ಲ. ಸೊ ನಾನು ಆಯ್ತು, ನಾನು ಅಪ್ಲೈ ಮಾಡ್ತೀನಿ ಅಂತ ಅಲ್ಲೊಂದು ನಿಮ್ ಹೆಸರು, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಹಾಕ್ಬಿಟ್ಟು 1200 rupees ಏನೋ ಇತ್ತು ಅಪ್ಲೈ ಮಾಡಕ್ಕೆ. ಸೊ ಆಯ್ತಪ್ಪ ಜೈ ಅಂತ ಹೇಳ್ಬಿಟ್ಟು ನಾನು ಅಪ್ಲೈ ಮಾಡ್ಬಿಟ್ಟೆ. ನನ್ಗೆ ನಿಜವಾಗ್ಲೂ ಅದರಿಂದ ಏನೋ ಆಗತ್ತೆ ಅಂತ ಗೊತ್ತಿರ್ಲಿಲ್ಲ. ಸೊ ಸುಮ್ನೆ ಅಪ್ಲೈ ಮಾಡಿದೆ. ಆಮೇಲೆ 2 weeks ಲೇಟರ್ ನನಗೆ ಕಾಲ್ ಬಂತು ದಟ್ ನಿಮ್ಮನ್ನ ನಾವು ಫಸ್ಟ್ ಆಡಿಷನ್ ಮಾಡ್ತೀವಿ ಅಂತ. ಅದು ಅವರು ಆನ್ಲೈನ್ ಆಡಿಷನ್. ಸೊ ಆನ್ಲೈನ್ ಆಡಿಷನ್ ಅಲ್ಲಿ ಪ್ರೀವಿಯಸ್ ಇಯರ್ದು ಯಾರ್ಯಾರು ಗೆದ್ದಿದ್ರು ಮತ್ತೆ ನಮ್ದು ಮೇನ್ ಡೈರೆಕ್ಟರ್ ಒಬ್ರು ಹರ್ದೀಪ್ ಅರೋರಾ ಸಿಂಗ್ ಅಂತ, ಸೊ ಅವರು 3-4 ಜನ ಪ್ಯಾನೆಲ್ ತರ ಇದ್ರು. ಸೊ ಝೂಮ್ ಕಾಲ್ ಮೇಲೆ ಮಾಡಿದ್ವಿ. ಸೊ ಅದರಲ್ಲಿ ಸ್ವಲ್ಪ ಕ್ವೆಶ್ಚನ್ಸ್ ಕೇಳಿದ್ರು, ಯಾಕೆ ಅಪ್ಲೈ ಮಾಡಿದ್ಯಾ ಆ ತರ ಎಲ್ಲ ಕ್ವೆಶ್ಚನ್ಸ್ ಕೇಳಿದ್ರು. ಸೊ ಅದಕ್ಕೆ ನಾನು ಉತ್ತರ ಕೊಟ್ಟೆ. ಮತ್ತೆ 2 weeks ಲೇಟರ್ ಅವ್ರು ಕಾಲ್ ಮಾಡಿಬಿಟ್ಟು ಇಲ್ಲ ಸೆಕೆಂಡ್ ಆಡಿಷನ್ ಇದೆ ಮತ್ತೆ ಆನ್ಲೈನ್ ಆಡಿಷನ್. ಸೊ ಮತ್ತೆ ಆನ್ಲೈನ್ ಆಡಿಷನ್ಗೆ ಕೂರ್ದೆ, ಎಲ್ಲರೂ ಮತ್ತೆ ಕ್ವೆಶ್ಚನ್ ಕೇಳಿದ್ರು, ನೆಕ್ಸ್ಟ್ ಲೆವೆಲ್ ಕ್ವೆಶ್ಚನ್ ಸ್ವಲ್ಪ ಕೇಳಿದ್ರು, ಸೊ ಅದಕ್ಕೆಲ್ಲ ಉತ್ತರ ಕೊಟ್ಟೆ. ಮತ್ತೆ ಅವರು ಕಾಲ್ ಮಾಡಿದ್ರು, ಅವ್ರಂದ್ರು December 21st ಲೈವ್ ಆಡಿಷನ್ಗೆ ನಿಮ್ ಬೆಂಗಳೂರಿಗೆ ಬರ್ಬೇಕು ಅಂತ.
1: ಓಕೆ.
2: ಸೊ December 21st ನಂದು ಇನ್ನೊಂದು ಫ್ಯಾಮಿಲಿ ಫಂಕ್ಷನ್ ಇತ್ತು. ಸೊ ಅದನ್ನ ಇದನ್ನ ಹೆಂಗ್ ಬ್ಯಾಲೆನ್ಸ್ ಮಾಡ್ಬೇಕು ಅಂತ ನಂಗ್ ಫುಲ್ ತಲೆನೋವು. ಅವ್ರು ಅನ್ಬಿಟ್ರು, ನೀವ್ ಯಾವಾಗ ಬರ್ತಿರೋ ಬಂದ್ಬಿಡಿ ಅಂತ. ಸೊ ಫಂಕ್ಷನ್ ನ ನಾನು 1:30 ಊಟ ತಿಂದೆ, ಹಂಗೆ ಓಡ್ಬಿಟ್ಟೆ ನಾನು ಅಲ್ಲಿ. ನಾನು 4:15 ರೀಚ್ ಆದೆ, ಅವರೆಲ್ಲ ವೇಟ್ ಮಾಡ್ತಾ ಇದ್ರು. ಸೊ ಅಲ್ಲಿ ಮತ್ತೆ ನಾನು ಫೇಸ್ ಟು ಫೇಸ್ ಆಡಿಷನ್ ಕೊಟ್ಟೆ. ಸೊ ಅವಾಗ್ಲೂ ಫುಲ್ ನಡಕ್ತಾ ಇದ್ದೆ ನಾನು, ತುಂಬಾ ಚೆನ್ನಾಗಿತ್ತು ಆಡಿಷನ್ ಅಂತ ಎಲ್ಲರೂ ಹೇಳ್ತಾ ಇದ್ರು. ನನಗೆ ಅನ್ಸ್ಲಿಲ್ಲ, ಬಿಕಾಸ್ ನಾನು ಫುಲ್ ನರ್ವಸ್ ಆಗ್ಬಿಟ್ಟಿದ್ದೆ. ನಾನು ನಮ್ಮ ಫ್ಯಾಮಿಲಿ ಫಂಕ್ಷನ್ ಡೆಲ್ಲಿಯಲ್ಲಿ ಇತ್ತು, ಅಲ್ಲಿ ಹೋಗಿದ್ದೆ. ಆವಾಗ ನನಗೆ ಮೆಸೇಜ್ ಬಂತು ದಟ್ ನೀನು ಫೈನಲಿಸ್ಟ್ ಆಗಿ ನೀನು ಸೆಲೆಕ್ಟ್ ಆಗಿದ್ಯಾ ಅಂತ. ಸೊ ಮೈಸೂರು ಬಂದಾದ್ಮೇಲೆ ಮತ್ತೆ ಅವ್ರು ಮೆಸೇಜ್ ಹಾಕಿದ್ರು, ನೀನು ಫೈನಲಿಸ್ಟ್ಗೆ ಬರ್ತಾ ಇದೀಯಾ ಅಂತ. ಇದು ಚಂಡೀಗಢ್ಗೆ ಹೋಗ್ಬೇಕಾಗಿತ್ತು ನಾವು, ನಾರ್ತ್ ಇಂಡಿಯಾ, ಪಂಜಾಬಲ್ಲಿ. ಸೊ ನಾನು ಇವೆಂಚುಲಿ ಹ್ಞೂ ಬರ್ತೀನಿ ಅಂತ ಅಂದೆ. ಬಟ್ ಬೈ ದ ಟೈಮ್ ನಾನು ರೆಸ್ಪಾನ್ಸ್ ಕೊಟ್ಟೆ, ಅದು ಬಿಗಿನಿಂಗ್ ಆಫ್ ಜಾನ್ ಇತ್ತು. ಸೊ ನನಗೆ ಆಕ್ಚುಲಿ ಬರೀ 3 ವಾರ ಇತ್ತು ರೆಡಿ ಆಗಕ್ಕೆ. ಅದಾದ್ಮೇಲೆ ಶುರು ಆಯ್ತು, ತಲೆ ತುಂಬಾ ಕೆಟ್ಟ ಹೋಯ್ತು. ಯಾವ ತರ ಡ್ರೆಸ್ ಹಾಕೋದು? ನನ್ನ ಒಂದು ಫ್ರೆಂಡ್ ಇದಾರೆ, ಅವ್ರನ್ನ ಕಾಲ್ ಮಾಡಿದೆ ನಾನು. ನಾನು ಅಂದೆ, ನಾನು ಯಾರಾದರೂ ಡಿಸೈನರ್ ಮೈಸೂರಲ್ಲಿ ಗೊತ್ತಾ, ಪ್ಲೀಸ್ ನನಗೆ ಹೇಳಿ, ನನಗೆ ಆಗ್ತಾ ಇಲ್ಲ, ನಾನು ಡ್ರೆಸ್ ಎಲ್ಲ ಮಾಡಿಸ್ಬೇಕು ಅಂತ. ಸೊ ಆವಾಗ ಅವರು ಅವ್ರ ಕಸನ್ ಹೆಸರು ಅಂದರು, ರೈನಾ ಅಂತ, ಅವಳ ಹತ್ರ ಹೋಗಿ ಅಂತ. ಅವಳು ನನಗೆ ಎಷ್ಟು ಗೈಡ್ ಮಾಡಿದ್ಲು ಅಂತ ಅಂದರೆ, ಯಾವ ದಿನ ಏನು ಹಾಕೋಬೇಕು, ಹೆಂಗೆ ಹಾಕೋಬೇಕು, ಎಲ್ಲ ತುಂಬ ಚೆನ್ನಾಗಿ ಗೈಡ್ ಮಾಡಿ ಡ್ರೆಸ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಮೇವಿನ್ ಪ್ರೊಡಕ್ಷನ್ಸ್ ಯಾರಿದ್ರಲ್ವಾ, ಅವ್ರೇನಂದ್ರು ಅಂದರೆ ಅವರೇ ನಮಗೆ ಬಟ್ಟೆ ಕಳಿಸ್ತಾರೆ. ಓಕೆ, 5 meters ಕ್ಲಾತ್ ಕಳಿಸ್ತೀವಿ, ಅದರಿಂದ ನಿಮ್ಮದು ಫಿನಾಲೆ ಲುಕ್ ನೀವೇ ಮಾಡಬೇಕು ಅಂತ.
1: ಓಕೆ.
2: ಕ್ಲಾತ್ ಬಂತು, ರಿಯಲಿ ಎಂತ ಕ್ಲಾತ್ ಅಂತ ಅಂದ್ರೆ, ನಾವು ಲೈನಿಂಗ್ ಏನ್ ಯೂಸ್ ಮಾಡ್ತೀವಲ್ಲ ಆತರ ಕ್ಲಾತ್. ಅದ್ ಯಾವಾಗ ಬಂತು? ನನ್ನ ಕಾಂಪಿಟಿಷನ್ ಹೊಡ್ಬೇಕಾಗಿರೋದು 21st of January, ನನಗೆ ಅದು 19th ಬಂದಿದೆ.
1: ಓಕೆ.
2: ಸೊ 19th ಕೂತ್ಕೊಂಡು ರೈನಾ ಮತ್ತೆ ನಾನು ಎಲ್ಲ ಡಿಸೈನ್ ಮಾಡಿ, ಅವರು ಇಲ್ಲ ಈ ಕ್ಲಾತ್ ನ ಹಿಂಗ್ ಯೂಸ್ ಮಾಡೋಣ, ಹಂಗ್ ಯೂಸ್ ಮಾಡೋಣ, ಎಕ್ಸ್ಟ್ರಾ ಕ್ಲಾತ್ ತಗೊಂಡು ನಾವು ಅವಾಗ ನನ್ನ ಫಿನಾಲೆ ಡ್ರೆಸ್ ನ ಮಾಡಿದ್ವಿ.
1: ಓಕೆ.
2: ಮೇಕಪ್ಗೆ ಫ್ರೆಂಡ್ ಮಗಳೂನುವೆ ನಂಗೆ ಎಲ್ಲ ಹೇಳ್ಕೊಟ್ಲು. ಸೊ ನಾನು ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನ್ ರೆಡಿ ಆಗ್ಬೇಕು ಅಂತ ಹೇಳಿದ ತಕ್ಷಣ ಎಲ್ಲ ಮಹಿಳೆಯರು ನನ್ನ ಜೀವನದಲ್ಲಿ ಯಾರ್ಯಾರಿದ್ರು, ಯಾರ ಜೊತೆನು ಮಾತಾಡಿದ್ರೆ ಎಲ್ಲರೂ ಹೆಲ್ಪ್ ಮಾಡಿದ್ರು. ಇದು ನಾವು ಯೂಶ್ವಲಿ ಹೇಳ್ತೀವಿ, ಜಾಸ್ತಿ ಮಹಿಳೆ ಒಟ್ಟಿಗೆ ಇದ್ರೆ ಒಬ್ಬಕ್ಕೊಬ್ರು ಅವರು ಜಗಳ ಆಡ್ತಾರೆ, ಸರಿ. ಬಟ್ ನನ್ನ ಕೇಸಲ್ಲಿ ಏನಾಯ್ತು ಅಂತಂದ್ರೆ, ನಾನು ಹೇಳಿದ ತಕ್ಷಣ ಎಲ್ಲ ನನ್ನ ಲೈಫಲ್ಲಿರೋ ಎಲ್ಲ ಮಹಿಳೆಯರು ಬಂದ್ಬಿಟ್ಟು, ಆಯ್ತು ಅಂಜಲಿ ನೀನ್ ಹೋಗ್ತಾ ಇದೀಯಲ್ಲ, ನಿನ್ ಗೆದ್ದೆ ಬರ್ಬೇಕು ಅಂತ ನಾವ್ ಬರ್ತೀವಿ ನಿನ್ ಜೊತೆ. ಹೌದು ಹೌದು. ಸೊ ಕಾಂಪಿಟಿಷನ್ ಇದ್ದಿದ್ದು 4 days. ಓಕೆ. ಫಸ್ಟ್ 3 days ನಮ್ದು ಇಟ್ ವಾಸ್ ನಾವು ಹೇಗ್ ರೆಡಿ ಆಗ್ಬೇಕು ಅಂತ. ಸೊ ಕಾಂಪಿಟಿಷನ್ ಅಲ್ಲಿ ಅವರು ಅವ್ರದೇನೆ ಸ್ವಲ್ಪ ಬಟ್ಟೆ ಕೊಟ್ಟಿರ್ತಾರೆ, ಲೈಕ್ ಲೆಹಂಗಾ ಹಾಕೋಬೇಕು ಆತರ. ಸೊ ಅದನ್ನ ಕೊರಿಯೋಗ್ರಾಫಿ ಮತ್ತೆ ಕ್ಯಾಟ್ ವಾಕ್ ಹೇಗ್ ಮಾಡೋದು. ಸೊ ಆ ಕ್ಯಾಟ್ ವಾಕ್ ಅಲ್ಲಿ ಬಟ್ಟೆನ ನಾವು ತೋರಿಸ್ತಾ ಇದೀವಿ, ಓಕೆ ಎಷ್ಟ್ ಚೆನ್ನಾಗಿದೆ ಬಟ್ಟೆ, ನೀವು ತಗೊಳ್ಳಿ ಆತರ. ಸೊ ಅದನ್ನ ಹೇಗೆ ಹಾಕ್ಬಿಟ್ಟು ನಾವ್ ಹೇಗ್ ನಡಿಬೇಕು, ಸೊ ದಟ್ ನಾವೆಲ್ಲ ಶೋಕೇಸ್ ಆಗ್ತಾ ಇರೋದು, ಬಟ್ಟೆ ಶೋಕೇಸ್ ಆಗ್ತಾ ಇರೋದು. ಸೊ ಆತರ ಹೇಗ್ ನಡಿಬೇಕು ಅಂತ ಬೆಳಗಿಂದ ರಾತ್ರಿವರೆಗೂ ನಮ್ಗೆ ಕ್ಲಾಸಸ್ ಇತ್ತು ಆತರ. ಆಯ್ತಾ. ಸೊ ನಾವೆಲ್ಲರೂ ಎಲ್ಲಾ ಕಾಂಟೆಸ್ಟೆಂಟ್ಸ್ 50 ಬಂದಿದ್ರು, ನಾವೆಲ್ಲರೂ ಫುಲ್ ಇಂಡಿಯಾ ದಾಟಿ ಬಂದಿದ್ದಾರೆ ಎಲ್ಲರೂ. ಸೊ ನಾವೆಲ್ಲರೂ ಫಸ್ಟ್ ಡೇ ಆರೆಂಜ್ ಹಾಕ್ಬೇಕಾಗಿತ್ತು. ಓಕೆ. ಸೊ ಎಲ್ಲರೂ ಆರೆಂಜ್ ಡ್ರೆಸ್ ಹಾಕ್ಬಿಟ್ಟು ಸ್ವಲ್ಪ ವಿಡಿಯೋಸ್ ಎಲ್ಲ ತಗೊಂಡ್ರು, ಮತ್ತೆ ನಮ್ಗೆ ಮೆಂಟರ್ಸ್ ಎಲ್ಲ ಇದ್ರು. ಸೊ ಮೆಂಟರ್ಸ್ ಬಂದ್ಬಿಟ್ಟು ಏನ್ ಮಾತಾಡ್ತಾ ಇದ್ರು ಅಂದ್ರೆ, ಸ್ಕಿನ್ ಕೇರ್ ಹೇಗ್ ಮಾಡ್ಬೇಕು, ಮತ್ತೆ ನೀವು ಪ್ಲಸ್ ಸೈಜ್ ಇರುವಾಗ ಬಾಡಿಯಲ್ಲಿ ಹೇಗೆ ನೀವು ಬಟ್ಟೆ ಹಾಕ್ಬೇಕು ಸೊ ದಟ್ ನೀವು ಚೆನ್ನಾಗಿ ಕಾಣ್ಬೇಕು ಇತ್ತು. ಮತ್ತೆ ಕ್ಯಾಟ್ ವಾಕ್, ಕ್ಯಾಟ್ ವಾಕ್ ಪ್ರಾಕ್ಟೀಸ್ ಮಸ್ಟ್ ಅಂಡ್ ಶುಡ್. ಆಯ್ತಾ. ಸೊ ಸೆಕೆಂಡ್ ಡೇ ನಾವೆಲ್ಲರೂ ಬ್ಲಾಕ್ ಡ್ರೆಸ್ ಹಾಕ್ಬೇಕಾಗಿತ್ತು. ಆಮೇಲೆ ನಮ್ದು 2-3 ಸ್ಪಾನ್ಸರ್ಸ್ ಇದ್ರು. ಸೊ ಸ್ಪಾನ್ಸರ್ಸ್ ನಮ್ಗೆ ಬಟ್ಟೆ ಕೊಟ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ಹೇಗ್ ಮಾಡ್ಬೇಕು ಅಂತ ನಮ್ಗೆ ಹೇಳ್ಕೊಟ್ರು. ಓಕೆ. ಆಮೇಲೆ 3rd ನಮ್ಗೆ ಏನ್ ಬೇಕಾದ್ರು ನಾವ್ ಹಾಕ್ಬೋದಾಗಿತ್ತು. ಅಂಡ್ 3rd ಅಲ್ಲಿ ಮತ್ತೆ ನಾವು ಫೈನಲ್ ಫಿನಾಲೆ ಏನಿತ್ತು ನೆಕ್ಸ್ಟ್ ಡೇ 25th ಏನ್ ಫಿನಾಲೆ ಇತ್ತು ಅದಕ್ಕೆ ತುಂಬಾನೇ ಪ್ರಾಕ್ಟಿಸ್ ಇತ್ತು. ಅದಿಲ್ದೆ ನಮ್ದು ಒಂದು ಎಥನಿಕ್ ರೌಂಡ್ ಇತ್ತು, ಅದ್ರಲ್ಲಿ ಎಲ್ಲಾರ್ಗೂ ಲೆಹೆಂಗಾ ಕೊಟ್ಟಿದ್ರು. ಸೊ ಆಮೇಲೆ ಇನ್ನೊಂದ್ ಏನಂದ್ರೆ ಅವರು ಒಂದು ಪರ್ಫ್ಯೂಮ್ ಬ್ರ್ಯಾಂಡ್ ಜೊತೆ ಅವರು ಟೈಅಪ್ ಆಗಿದ್ರು. ಸೊ ನಮ್ಗೆ ಎಲ್ಲಾರ್ಗೂ ಆ ಪರ್ಫ್ಯೂಮ್ ಬಗ್ಗೆ ಮಾತಾಡೋದು ಮತ್ತೆ ಅಡ್ವರ್ಟೈಸ್ಮೆಂಟ್ ಹೇಗ್ ಮಾಡೋದು, ಸೊ ಇದು ಈ ಪರ್ಫ್ಯೂಮ್ ಇದಿಷ್ಟು ಚೆನ್ನಾಗಿ ಸ್ಮೆಲ್ ಆಗುತ್ತೆ ಅದೆಲ್ಲ ಹೇಳ್ಬೇಕಾಗಿತ್ತು. ಸೊ ಅದು ನಮ್ಗೆ ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ತರ ಆಗಿತ್ತು ನಮ್ಗೆ.
1: ಆಮೇಲೆ ಈ ನಾಲ್ಕು ದಿನ ನೀವು ಏನ್ ಫಿನಾಲೆ ಇತ್ತು ಅದಕ್ಕೆ ನೀವು ಹೇಗ್ ಪ್ರಿಪೇರ್ ಆದ್ರಿ ಅಂತ ಹೇಳಿದ್ರಿ. ಈಗ ನಮ್ಮ ಸಮಾಜದಲ್ಲಿ ನಾವು ನೋಡೋದಾದ್ರು ಹೆಣ್ಣು ಮಕ್ಳಿಗೆ ಇರುವಂತಹ ಮೇನ್ ಒಂದು ಅಂದ್ರೆ ಫ್ಯಾಮಿಲಿನೂ ಬ್ಯಾಲೆನ್ಸ್ ಮಾಡ್ಬೇಕು, ಈ ಕಡೆ ನಮ್ಮ ಕೆರಿಯರ್ನೂ ಬ್ಯಾಲೆನ್ಸ್ ಮಾಡ್ಬೇಕು. ಈಗ ನೀವು ಹೇಳಿದ ಮಾತನ್ನ ಕೇಳ್ತಾ ಇದ್ರೆ ಈ ಕಡೆ ಫಂಕ್ಷನ್ ಅಟೆಂಡ್ ಮಾಡಿ ನೀವು ಏನು ಹೋಗಿ ಅಲ್ಲಿ ನಿಮ್ಮ ಇಂಟರ್ವ್ಯೂ ಕೊಟ್ರಿ, ಅದ್ರ ಮೇಲೆ ನಮ್ಮ ಕೇಳುಗರು ಕೂಡ ಅರ್ಥ ಮಾಡ್ಕೋಬೇಕಾಗಿರೋದು ನಮಗೆ ಫ್ಯಾಮಿಲಿ ಅನ್ನೋದು ಒಂದು ಬ್ಯಾರಿಯರ್ ಅಲ್ಲ. ನಾವು ಖಂಡಿತವಾಗ್ಲೂ ಎರಡನ್ನು ಬ್ಯಾಲೆನ್ಸ್ ಮಾಡೋದನ್ನ ಕಲ್ತ್ರೇನೆ ಒಬ್ಬ ಮಹಿಳೆಯಾಗಿ ನಾವು ಮುಂದೆ ಬರ್ಲಿಕ್ಕೆ ಸಾಧ್ಯ ಅಂತ ನಿಮ್ಮ ಮಾತುಗಳಲ್ಲಿ ಅರ್ಥ ಆಗ್ತಾ ಇದೆ ನನಗೆ. ಆಲ್ಸೋ ಈ ಮಲ್ಟಿ ಟಾಸ್ಕಿಂಗ್ ವುಮೆನ್ ಅಂತಾರಲ್ಲ, ಆ ರೀತಿ ನೀವ್ ಇವಾಗ ಏನು ಕಾಂಟೆಸ್ಟ್ ಆಯ್ತು, ಫ್ಯಾಮಿಲಿ ಆಯ್ತು, ಆಮೇಲೆ ಇಂಟರ್ವ್ಯೂಸ್ ಅಟೆಂಡ್ ಮಾಡ್ತಾ ಇದ್ರಿ, ಎಲ್ಲದಕ್ಕೂ ಸಮಯ ಮಾಡಿಕೊಂಡು ನಿಮ್ಮ ಕೆರಿಯರ್ ಏನಿದೆ ಅದ್ರ ಬಗ್ಗೆ ಫೋಕಸ್ ಮಾಡಿಕೊಂಡು ನಿಮ್ಮ ಒಂದು ಡಿಸೈನರ್ ಹತ್ರ ಮಾತಾಡ್ಕೊಂಡು ಮೇಕಪ್ ಕಲ್ತ್ಕೊಂಡು ಇದನ್ನೆಲ್ಲಾ ಮಾಡ್ಕೊಂಡು ಫಿನಾಲೆಗ್ ಹೋಗಿರೋದು ಖಂಡಿತವಾಗ್ಲೂ ಸಣ್ಣ ಮಾತಲ್ಲ.
2: ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಸೊ ನನ್ಗೆ ಈಗ್ಲೂ ಮಾತಾಡುವಾಗ ನನ್ನ ಹೃದಯ ಸ್ವಲ್ಪ ಡಬ್ ಡಬಾ ಡಬ್ ಡಬಾ ಅಂತ ಇದೆ. ನನ್ಗೆ ಒಂದು ಚೂರು ಐಡಿಯಾ ಗೊತ್ತಿತ್ತು. ಏಕೆ ಅಂತ ಅಂದ್ರೆ ಎರಡನೇ ದಿನ ನಮ್ದು ಟ್ಯಾಲೆಂಟ್ ಶೋ ಇತ್ತು. ಸೊ ಆ ಟ್ಯಾಲೆಂಟ್ ಶೋ ನಂತರ ಎಲ್ಲ ಮೆಂಟರ್ಸ್ ಯಾರಿದ್ರಲ್ವಾ, ನಾನ್ ಏನಾದ್ರೂ ಮಾಡಿದ್ರೆ ತುಂಬಾ ಕರೆಕ್ಷನ್ ಕೊಡ್ತಾ ಇದ್ರು. ಓಕೆ ಅಂಜಲಿ ಹಿಂಗಲ್ಲ ಹಂಗ್ ಮಾಡು, ಅಂಜಲಿ ಹಿಂಗಲ್ಲ ಹಂಗ್ ಮಾಡು. ಸೊ ನಾನ್ ಯೋಚನೆ ಮಾಡ್ತಾ ಇದ್ದೆ ನನ್ ಮೇಲೆ ಯಾಕೆ ಕಣ್ಬಿದ್ದಿದೆ ಅಂತ. ಸೊ ನಾನು ಸ್ವಲ್ಪ ಸ್ಪೋರ್ಟ್ಸ್ ಮಾಡ್ತೀನಲ್ವಾ, ಆ ಸ್ಪೋರ್ಟ್ಸ್ ಏರಿಯಾದಲ್ಲಿ ನೋಡಿದ್ರೆ ಯಾರಾದ್ರೂ ಚೆನ್ನಾಗಿ ಮಾಡ್ತಾ ಇದ್ರೆ ಯಾರು ಕೋಚ್ ಗಳಿರ್ತಾರೆ ಅವರು ನಿಮ್ನ ತುಂಬಾನೇ ಕ್ರಿಟಿಕಲ್ ಅಲ್ಲಿ ನೋಡ್ತಾರೆ, ಇಲ್ಲ ನೀನ್ ಇದನ್ನ ಸರಿ ಮಾಡಿದ್ರೆ ಅದ್ ಸರಿ ಹೋಗುತ್ತೆ ಅಂತ. ಸೊ ನೀವು ಡ್ಯಾನ್ಸ್ ಮಾಡಿದ್ರು ಕೂಡ ನಿಮ್ಮ ಟೀಚರ್ ಯಾರಿರ್ತೋ ಗುರು ಯಾರಿರ್ತಾರೋ ಅವರು ಅದೇ ಮಾಡ್ತಾರೆ. ನೀವ್ ಏನೋ ಒಂದ್ ಲೆವೆಲ್ಗೆ ಹೋಗ್ತಾ ಇದ್ರೆ ಅವ್ರಿಗೆ ಕಾಣಿಸ್ಬಿಟ್ರೆ ಅವರು ಕರೆಕ್ಷನ್ ಕೊಡಕ್ ಶುರು ಮಾಡ್ತಾರೆ ಸ್ವಲ್ಪ ಜಾಸ್ತಿ. ನಮ್ಗೆ ಒಂದೊಂದ್ಸತಿ ಏನ್ ಅನ್ಸುತ್ತೆ ನಮ್ನ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ. ಅದು ಟಾರ್ಗೆಟ್ ಅಲ್ಲ, ಅದು ನೀವು ಇನ್ನು ಹಾ ಕರೆಕ್ಟ್ ನಿಮ್ನ ಇನ್ನು ಮೇಲೆ ತಗೋ ಬರ್ಬೇಕು ಅಂತ ಆ ಐಡಿಯಾದಲ್ಲಿ ಅವರು ನಿಮ್ನ ಇನ್ನೂ ಜಾಸ್ತಿ ಕರೆಕ್ಷನ್ ಕೊಡ್ತಾರೆ. ಸೊ ನನ್ಗೆ ಥರ್ಡ್ ಡೇ ಈವ್ನಿಂಗ್ ಅಲ್ಲಿ ನಂಗೊಂಥರ ಅನ್ಸ್ಬಿಡ್ತು ನನ್ಗೆ ಏನೋ ಆಗ್ತಾ ಇದೆ ಅಂತ. ಬಟ್ ಅಗೇನ್ ನಾನು ಯಾವಾಗ್ಲೂ ಬ್ಯಾಲೆನ್ಸ್ ಅಲ್ಲಿ ಇರ್ತೀನಿ. ಸೊ ನೀವ್ ಹೇಳಿದ್ರಲ್ಲ ನಂದು ಪರ್ಸನಲ್ ಲೈಫು, ಪ್ರೊಫೆಷನಲ್ ಲೈಫು, ಮತ್ತೆ ಇವಾಗ ಈ ಲೈಫು ಶುರು ಆಗ್ಬಿಟ್ಟಿದೆ. ಸೊ ಇದನ್ನೆಲ್ಲ ಯಾವಾಗ್ಲೂ ಬ್ಯಾಲೆನ್ಸ್ ಅಲ್ಲಿ ಇರ್ಬೇಕು. ಒಂದ್ ಸತಿ ಒಂದ್ ಕಡೆ ಜಾಸ್ತಿ ಗಮನ ಇಡ್ಬೇಕು, ಲೈಕ್ ನನ್ನ ಮಗಳದು ಎಕ್ಸಾಮ್ ಬರುತ್ತೆ ಅಂತ ಅನ್ಕೊಳ್ಳಿ. ಸೊ ಅದ್ರ ಮೇಲೆ ನಾನು ಇನ್ ಎಲ್ಲದನ್ನು ಸ್ವಲ್ಪ ಕ್ವೈಟ್ ಮಾಡ್ಬೇಕು. ಆ ಎಕ್ಸಾಮ್ ಬರ್ತಾ ಇರೋದು ಸಮಯದಲ್ಲಿ ನಾನು ಅಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಕೊಡ್ಬೇಕು. ಆಯ್ತು ಇವಾಗ ಕೆಲ್ಸದಲ್ಲಿ ಯಾರೋ ಆಡಿಟ್ಗೆ ಬರ್ತಾ ಇದಾರೆ ಅಂತ ಅನ್ಕೊಂಡು ಇನ್ ಎಲ್ಲ ನಾನು ಸ್ವಲ್ಪ ಕ್ವೈಟ್ ಡೌನ್ ಮಾಡ್ಬಿಟ್ಟು ಆಯ್ತು ಆಡಿಟ್ ಮೇಲೆ ಸ್ವಲ್ಪ ಗಮನ ಕೊಡೋಣ ಅಂತ. ಸೊ ಆ ತರ ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕು. ಸೊ ಹಾಗಾಗಿ ನಾನು ಕಾಂಪಿಟಿಷನ್ಗೆ ಹೋಗುವಾಗ ಫಸ್ಟ್ ಆಫ್ ಆಲ್ ನಾನು ಇದು ಕಾಂಪಿಟಿಷನ್ ಮೈಂಡ್ ಸೆಟ್ ಅಲ್ಲೇ ಹೋಗಿದ್ದು. ಇದು ಆಯ್ತು ಫ್ರೆಂಡ್ಸ್ ಆಗ್ತಾರೆ, ಕೂಳೆ ಮಾಡ್ತೀವಿ, ಎಲ್ಲ ಎಲ್ಲ ಚೆನ್ನಾಗಿರುತ್ತೆ, ಬಟ್ ಫಸ್ಟ್ ಅಂಡ್ ಫೋರ್ಮೋಸ್ಟ್ ಇದು ಕಾಂಪಿಟಿಷನ್.
1: ಹೌದು.
2: ಸೊ ಆ ಮೈಂಡ್ ಸೆಟ್ ಅಲ್ಲಿ ನಾನು ಆಲ್ರೆಡಿ ಹೋಗಿದ್ದೆ. ಸೊ ಹಾಗಾಗಿ ನನಗೆ ಇದು ಮೆಂಟರ್ಸ್ ಎಲ್ಲ ಜಾಸ್ತಿ ನನ್ನ ಮೇಲೆ ಕಣ್ಣು ಹಾಕಿ ಇದು ಸರಿ ಮಾಡು ಅದು ಸರಿ ಮಾಡು ನನ್ನ ಪುಷ್ ಮಾಡಕ್ ಶುರು ಮಾಡುವಾಗ ನಂಗೆ ಅವಾಗ ಏನೋ ಅನಿಸ್ತು ದಟ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ, ನನ್ನನ್ನ ಸಿಂಗಲ್ ಔಟ್ ಮಾಡ್ತಾ ಇದ್ದಾರೆ, ಇದ್ರಲ್ಲಿ ಏನೋ ಇದೆ. ಸೊ ಅದಕ್ಕೆ ನಾನು ಇನ್ನೂ ಜಾಸ್ತಿ ಉತ್ಸಾಹದಿಂದ ಎಲ್ಲ ಮಾಡಕ್ಕೆ ಶುರು ಮಾಡಿಬಿಟ್ಟೆ ನಾನು. ಸೊ ಈ ತರ ಕಾಂಟೆಸ್ಟ್ ನಾನು ಮೊದ್ಲೇನೆ ಹೇಳಿದ್ದೀನಿ, ಇದನ್ನ ನೀವು ಕಾಂಪಿಟಿಷನ್ ಮೈಂಡ್ ಸೆಟ್ ಅಲ್ಲಿ ಹೋಗ್ಬೇಕು. ಓಕೆ, ಬಿಕಾಸ್ ನನಗೆ ಆಮೇಲೆ ಗೊತ್ತಾಯ್ತು ಈ ನಾಲ್ಕು ದಿನ ನಾನು ಏನು ಕಾಂಪಿಟಿಷನ್ಗೆ ಹೋಗಿದ್ದೆ, ಫಸ್ಟ್ ಡೇ ಫಸ್ಟ್ ಮಿನಿಟ್ ಇಂದ ಮೆಂಟರ್ಸ್ ನಮ್ಮನ್ನ ಜಡ್ಜ್ ಮಾಡ್ತಾ ಇದ್ರು. ನಾವು ಹೇಗೆ ಊಟ ತಿಂಡಿ ಮಾಡ್ತೀವಿ ಅದನ್ನು ಜಡ್ಜ್ ಮಾಡ್ತಾ ಇದ್ರು, ಒಬ್ಬಕ್ಕೊಬ್ರು ಹೇಗೆ ನಾವು ಇಂಟ್ರಾಕ್ಟ್ ಮಾಡ್ತೀವಿ, ಹೇಗೆ ಹೆಲ್ಪ್ ಮಾಡ್ತೀವಿ ಅದನ್ನು ಜಡ್ಜ್ ಮಾಡ್ತಾ ಇದ್ರು ಅವರು. ಸೊ ನೀವ್ ಹೋದ್ರೆ ಇಲ್ಲ ಒಂದ್ ಮಿನಿಟ್ ಹಿಂಗೆ ಹಂಗೆ ನಾನು ಸುಮ್ನೆ ಇದ್ಬಿಡ್ತೀನಿ ಅಂತ ಯಾವತ್ತೂ ಅನ್ಕೋಬಾರ್ದು. ಓಕೆ, ಸೊ ಅವ್ರು ನಮ್ಗೆ ಹೇಳ್ತಾ ಇದ್ರು ನೀವು ಕಂಫರ್ಟಬಲ್ ಕ್ಲೋತ್ಸ್ ಹಾಕೋ ಬನ್ನಿ ಅಂತ ಹೇಳ್ತಾ ಇದ್ರು. 7-8 ಗಂಟೆ ರಾತ್ರಿ ಆದಾದ್ಮೇಲೆ ಕ್ಯಾಟ್ ವಾಕ್ ಪ್ರಾಕ್ಟೀಸ್ ಆಗ್ಬೇಕಾಗಿತ್ತಲ್ಲ. ಸೊ ಅವಾಗ ಹೇಳ್ತಾ ಇದ್ರು ಅವರು, ಬಟ್ ನಾನ್ ಯಾವತ್ತೂ ಕಂಫರ್ಟಬಲ್ ಆಗಿ ಯಾವತ್ತೂ ಹಾಕಿಲ್ಲ, ಹೀಲ್ಸ್ ಹಾಕೊಂಡೇ ಹೋಗಿದ್ದೀನಿ, ಮೇಕಪ್ ಹಾಕೊಂಡೇ ಹೋಗಿದ್ದೀನಿ, ಪ್ರೆಸೆಂಟ್ ಮಾಡಿಬಿಟ್ಟು ನಾನು ಹೋಗಿದ್ದೀನಿ. ಬೇರೆ ಅವರು ಪಾಪ ಅಲ್ಲಿ ಚಳಿ ಇತ್ತು ಅಂತ ಅನ್ಬಿಟ್ಟು ಸ್ವಲ್ಪ ಪಜಾಮ ಆ ತರ ಎಲ್ಲ ಹಾಕೊಂಡು ಹೋಗಿದ್ದಾರೆ, ನಾನು ಒಂದ್ಸತಿನೂ ಮಾಡ್ಲಿಲ್ಲ, ಬಿಕಾಸ್ ಇದು ಕಾಂಪಿಟಿಷನ್.
1: ಹೌದು, ನೀವು ಯಾವ್ದ್ರಲ್ಲಿ ಅಭ್ಯಾಸ ಮಾಡ್ತೀರಾ ಅದೇ ನಿಮಗೆ ಒಳ್ಳೇದಾಗತ್ತೆ. ಯಾಕೆಂದ್ರೆ ಸಡನ್ ಆಗಿ ನೀವು ಫ್ಲಾಟ್ಸ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಅಲ್ಲಿ ಹೋಗಿ ಹೀಲ್ಸ್ ಅಲ್ಲಿ ನಿಮಗೆ ನಡಿಯಕ್ ಆಗ್ಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ.
2: ಅದು ಕಷ್ಟ.
1: ಹಾಗಾಗಿ ನೀವು ನಿಮ್ಮ ಔಟ್ಫಿಟ್ ಏನಿದೆ ಅದನ್ನೇ ಪ್ರಾಕ್ಟೀಸ್ ಮಾಡಿದ್ದು ನಿಜವಾಗ್ಲೂ ತುಂಬಾ ಖುಷಿ. ಇಷ್ಟೆಲ್ಲ ಆದ್ಮೇಲೆ ಆ ವಿನ್ನಿಂಗ್ ಮೊಮೆಂಟ್ ಅಂತ ಒಂದು ಬರುತ್ತೆ ಅಲ್ಲ, ಆ ಲಾಸ್ಟ್ ಮಿನಿಟ್, ಆ ಮೊಮೆಂಟ್, ಎಷ್ಟು ಜನ ಸ್ಟೇಜ್ ಮೇಲೆ ಇದ್ರು, ನೀವು ವಿನ್ನರ್ ಅಂತ ಗೊತ್ತಾಗಿದ್ದ ಕ್ಷಣ ನಿಮ್ಗೆ ಹೇಗಿತ್ತು?
2: ಸೊ ಆಕ್ಚುಲಿ ನಾವು 50 people, ಸೊ 50 ಇದ್ವಿ ಫಿನಾಲೆಯಲ್ಲಿ. ಸೊ ಆ ಫೈನಲ್ 50 ಇಂದ 15 people ನ ಸ್ಟೇಜ್ ಮೇಲೆ ತರಿಸ್ತಿದ್ರು. ಆ ಸ್ಟೇಜ್ ಮೇಲೆ ತರ್ಸಾದ್ಮೇಲೆ ನಮ್ಗೆ ಜಡ್ಜಸ್ ಏನಿದ್ರು ಅವರು ಕ್ವೆಶ್ಚನ್ ಕೇಳಿದ್ರು. ಸೊ ಎಲ್ಲರಿಗೂ ಬೇರೆ ಬೇರೆ ಕ್ವೆಶ್ಚನ್. ಸೊ ಪಾಪ ಒನ್ ಲೇಡಿಗೆ ಅವ್ರು ಏನ್ ಕೇಳಿದ್ರು ಅಂದ್ರೆ, ನಿಮ್ ಲೈಫ್ಗೆ ಸೌಂಡ್ ಟ್ರ್ಯಾಕ್ ಇದ್ರೆ ಯಾವ ಸೌಂಡ್ ಟ್ರ್ಯಾಕ್ ಇರುತ್ತೆ ಅಂತ. ಆಯ್ತಾ? ಸೊ ಒಂದ್ ಸಾಂಗ್ ಇರತ್ತೆ ನಮ್ಗೆ ನಮ್ ತಲೆಯಲ್ಲಿ, ಇಲ್ಲ ಕೆಲ್ಸ ಮನೆ ಕೆಲ್ಸ ಮಾಡ್ತಾ ಇರ್ಬೇಕಾದ್ರೆ ಸಾಂಗ್ ನ ಸುಮ್ನೆ ಹಾಡ್ತಾ ಮಾಡ್ತೀವಿ ಆ ತರ ಇರತ್ತೆ. ಸೊ ಅವ್ರನ್ನ ಆತರ, ಸೊ ಆತರ ಸ್ವಲ್ಪ ಒನ್ ಕ್ವೆಶ್ಚನ್ಸ್ ತುಂಬಾ ಹಾರ್ಡ್ ಆಗಿತ್ತು, ಒನ್ ಕ್ವೆಶ್ಚನ್ಸ್ ತುಂಬಾ ಈಸಿ ಆಗಿತ್ತು. ನನ್ಗೆ ಹಾರ್ಡ್ ಕ್ವೆಶ್ಚನ್ ಕೇಳ್ಬಿಟ್ಟಿದ್ದಾರೆ, ನಿನಗೆ ಸೂಪರ್ ಪವರ್ ಇದ್ರೆ ಯಾವ್ದಿರತ್ತೆ, ಬಟ್ ಆ ಸೂಪರ್ ಪವರ್ ಎಲ್ಲಾರ್ಗು ಒಳ್ಳೇದ್ ಮಾಡ್ಬೇಕು, ಸೊ ಅದ್ ಯಾವುದು ಅಂತ. ಸೊ ನಾನ್ ಅಲ್ಲಿ ಮೈಕ್ ಇಟ್ಕೊಂಡು ನಾನ್ ಜಡ್ಜಸ್ ನ ನೋಡ್ತಾ ಇದ್ದೀನಿ, ಸೊ ಸ್ವಲ್ಪ ಟೈಮ್ ಬೇಕಲ್ಲ. ಫಸ್ಟ್ ಹೇಳಿದ್ದು, ಥ್ಯಾಂಕ್ ಯು ಫಾರ್ ಯುವರ್ ಕ್ವೆಶ್ಚನ್ ಜಡ್ಜಸ್ ಅಂತ ಹೇಳ್ದೆ ನಾನು. ಸೊ ಆಮೇಲೆ ನಾನು ಯೋಚನೆ ಮಾಡ್ತಾ ಇದ್ದೆ, ಆಮೇಲೆ ಆಲ್ ಆಫ್ ಅ ಸಡನ್ ನಿಂತಾಗ್ಲೇ ನನ್ನ ತಲೆಯಲ್ಲಿ ಬಂತು, ನನ್ಗೆ ಬೇರೆ ಅವ್ರಿಗೆ ಶಿಕ್ಷೆ ಕೊಡಕ್ಕೆ ಇಷ್ಟ. ಬಿಕಾಸ್ ಒಂದು ಗಾದೆ ಇದೆಯಲ್ಲ, ಯು ಕ್ಯಾನ್ ಗಿವ್ ಅ ಮ್ಯಾನ್ ಅ ಫಿಶ್, ಹಿ ವಿಲ್ ಈಟ್ ಫಾರ್ ಒನ್ ಡೇ, ಬಟ್ ಇಫ್ ಯು ಟೀಚ್ ಅ ಮ್ಯಾನ್ ಟು ಫಿಶ್ ಹಿಸ್ ಲೈಫ್ ಇಸ್ ಸೆಟ್. ಸೊ ನಾನು ಆತರ ಆನ್ಸರ್ ಕೊಟ್ಟೆ. ಅವಾಗ ಜಡ್ಜಸ್ ಒನ್ ಜಡ್ಜ್ ಅಂತ ಅಂದ್ರು, ವಾವ್ ದಟ್ಸ್ ಬ್ರಿಲಿಯಂಟ್ ಅಂತ ಅಂದ್ರು. ಸೊ ಆವಾಗ ವಾಪಸ್ ನಡೀತಾ ಹೋಗ್ತಾ ಇರ್ಬೇಕಾದ್ರೆ ನಂಗೆ ಅವಾಗ್ಲೇ ಫುಲ್ಲು ಮೈಯೆಲ್ಲ ಜುಮ್ ಅನ್ಬಿಡ್ತು. ದೆನ್ ನಮ್ಮನ್ನೆಲ್ಲ ಸ್ಟೇಜ್ ಇಂದ ಇಳಿಸಿದ್ರು. ಆಮೇಲೆ ಅವರು ಒನ್ ಬೈ ಒನ್ ಕಾಲ್ ಮಾಡಕ್ ಶುರು ಮಾಡಿದ್ರು, ಬಿಕಾಸ್ ಅವರು ಝೋನಲ್ ಕ್ರೌನ್ಸ್ ಕೊಡ್ತಾರೆ. ಸೊ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಅಂತ. ಸೊ ಸೌತ್ ಅಲ್ಲಿ ನಮ್ಮ ಅನನ್ಯ ಅಂತ ಒಬ್ರು ಇದಾರೆ, ಅವ್ರು ಬೆಂಗಳೂರು ಅವರು, ಶೀ ಒನ್ ದ ಸೌತ್ ಝೋನ್ ಕ್ರೌನ್. ಸೊ ಅವಾಗ ಇದ್ದಿದ್ದು ರನ್ನರ್ ಅಪ್ ಮೇನ್ ಕ್ರೌನ್. ಸೊ ನಂದ್ರಲ್ಲಿ ನಾನು ರನ್ನರ್ ಅಪ್ ಆಗ್ತೀನಿ ಮೇನ್ ಕ್ರೌನ್ ಆಗ್ತೀನಿ ಅಂತ ಗೊತ್ತಿರ್ಲಿಲ್ಲ, ಎಲ್ಲೋ ಪ್ಲೇಸ್ ಆಗ್ತೀನಿ ಅಂತ ಗೊತ್ತಿತ್ತು. ಸೊ ರನ್ನರ್ ಅಪ್ಗೆ ಇನ್ನೊಬ್ರನ್ನ ಕರೆದ್ರು. ಆಮೇಲೆ ನಾನ್ ಫುಲ್ಲು ಬೆವರ್ತಾ ಇದ್ದೆ, ಏನಾಗುತ್ತೋ ಅಲ್ಲಿ. ಫಸ್ಟ್ ಆಫ್ ಆಲ್ ಚಳಿ, ಆ ಚಳಿಯಲ್ಲಿ ನಂಗೆ ಬೆವರು, ಬಿಕಾಸ್ ನಾನು ಅಷ್ಟು ನರ್ವಸ್ ಆಗ್ಬಿಟ್ಟಿದ್ದೆ. ಆಮೇಲೆ ಮೇನ್ ಆಂಕರ್ ಯಾರಿದ್ರು ಅವ್ರು ಹೇಳಿದ್ರು, ಸೊ ನಂದು ನಂಬರ್ ಕಾಂಪಿಟಿಷನ್ ಅಲ್ಲಿ 27 ಅಂತ ಇತ್ತು. ಅವರು MC ಅವರು ಕೇಳಿದ್ರು, ಸೊ ಹೂ ಡು ಯು ಥಿಂಕ್ ಇಸ್ ದ ವಿನ್ನರ್ ಅಂತ ಎಲ್ಲರು ಬಂದಿದ್ರಲ್ಲ. ಸೊ ಆಡಿಯನ್ಸ್ 27 ಅಂತ ಎಲ್ಲರೂ ಒಟ್ಟೊಟ್ಟಿಗೆ ಹೇಳಕ್ ಶುರು ಮಾಡಿದ್ರು. ನನ್ ಫುಲ್ಲು ಅಬ್ಬಾ ಜುಮ್, ಫುಲ್ ಮೈ ಜುಮ್ ಅಂತ ಅನ್ಬಿಡ್ತು. ಮತ್ತೆ ನನ್ನ ಕರೆದ್ರು, 27 has won ಅಂತ ನನ್ನ ಮೇಲ್ ಕರೆದ್ರು. ಆವಾಗ ನನ್ಗೆಲ್ಲಿ ಕನ್ಸಲ್ಲಿದ್ದೀನೋ, ನಿಜವಾಗ್ಲು ಜೀವನನ ಇದು, ನಂಗ್ ನಿಜವಾಗ್ಲು ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟೆ. ಆವಾಗ ನೀವ್ ನೋಡ್ಬೋದು ಆ ವಿಡಿಯೋಸ್ ಅಲ್ಲೂ ನನ್ ಫುಲ್ ಕನ್ಫ್ಯೂಸ್, ನಂಗ್ ಅಳುನು ಬರ್ತಾ ಇಲ್ಲ, ನಗುನು ಬರ್ತಾ ಇಲ್ಲ, ಫುಲ್ ಮಿಕ್ಸ್ಡ್ ಎಮೋಷನ್ಸ್, ಫುಲ್ ಕೈ ಕಾಲು ಎಲ್ಲ ನಡಕ್ತಾ ಇತ್ತು. ಅವಾಗ ಕ್ರೌನ್ ಹಾಕಿದ್ರು, ಇನ್ನು ಅದರ ಬಗ್ಗೆ ನಾನು ಯೋಚನೆ ಮಾಡಿದ್ರೆ ಫುಲ್ ಮೈಯೆಲ್ಲ ಈಗ್ಲೂ ಜುಮ್ ಅಂತ ಅನ್ಸುತ್ತೆ.
1: ಖಂಡಿತ, ನೀವು ಹೇಳ್ತಾ ಇರೋದ್ ಕೇಳಿದ್ರೇನೆ ನಮ್ಗೆ ಹಾಗ ಅನ್ನಿಸ್ತಾ ಇದೆ. ಅಂಡ್ ಈಗ ಒಂದು ಮನೆಯಲ್ಲಿ ಒಂದು ಹೆಣ್ಣು ಮಗು ಹುಟ್ಟಿದೆ ಅಂದ್ರೆ ಖಂಡಿತವಾಗ್ಲೂ ಆ ಮನೆಗೆ ಅದು ರಾಣಿನೇ. ಬರೀ ಇಮ್ಯಾಜಿನರಿ ಕ್ರೌನ್ ಅನ್ನ ತೊಡಸ್ಕೊಳ್ತಾ ಇರೋ ಹೆಣ್ಣು ಮಕ್ಕಳು ಒಂದಲ್ಲ ಒಂದು ದಿನ ಈ ರೀತಿ ನಿಜವಾದ ಕ್ರೌನ್ ಅನ್ನ ಧರಿಸ್ಕೊಳ್ಳೋದು ಖಂಡಿತವಾಗ್ಲೂ ಸಣ್ಣ ಮಾತು ಅಲ್ವೇ ಅಲ್ಲ. ಈಗ ನಿಮ್ಮ ಮಾತನ್ನ ಕೇಳಿ ನಾನು ಈ ರೀತಿ ಯಾವ್ದಾದ್ರು ಒಂದು ಕಾಂಟೆಸ್ಟ್ ಗೆ ಹೋಗಬಹುದಲ್ವಾ ಅಂತ ಅನ್ಕೊಳ್ಳೋರಿಗೆ ನಿಮ್ಮ ಟಿಪ್ಸ್ ಏನಾದ್ರು ಅಂದ್ರೆ ಏನ್ ಹೇಳ್ಬೋದು?
2: ಸೊ ಫಸ್ಟ್ ಆಫ್ ಆಲ್ ನಾನ್ ನಡೆದಿರೋದು ಪ್ಲಾಟ್ಫಾರ್ಮ್ ಅಲ್ಲಿ ಆ ಕಾಂಪಿಟಿಷನ್ ಅಲ್ಲಿ, ಅಂದ್ರೆ ಸ್ಟ್ರೆಂತ್ ಕಮ್ಸ್ ಇನ್ ಆಲ್ ಶೇಪ್ಸ್ ಅಂಡ್ ಸೈಜಸ್. ಸೊ ಹಾಗಾಗಿ ನೀವು ಪ್ಲಸ್ ಸೈಜ್ ಇದ್ರು ಕೂಡ ನೀವು ನಿಮ್ ಹೆಲ್ತ್ ನ ನೋಡ್ಕೋಬೇಕು, ನಿಮ್ ಸ್ಟ್ರೆಂತ್ ನ ನೋಡ್ಕೋಬೇಕು. ಸೊ ಎಲ್ಲಾ ಮಹಿಳೆಯರು ನಾನೇನ್ ನೋಡ್ತೀನಿ ಅಂತ ಅಂದ್ರೆ, ಒಂದ್ಸತಿ 40 ದಾಟ್ಮೇಲೆ ಅಥವಾ 45 ಇಯರ್ಸ್ ದಾಟ ಮೇಲೆ ಅವ್ರ ಹೆಲ್ತ್ ಮೇಲೆ ಅವರು ತುಂಬಾ ಗಮನ ಕೊಡಲ್ಲ. ಇಲ್ಲ ವಾಕ್ ಹೋಗ್ಬೇಕು, ಏನಾದ್ರೂ ಲಿಫ್ಟಿಂಗ್ ಮಾಡ್ಬೇಕು ಅಂದ್ರೆ ಸ್ಮಾಲ್ ಸ್ಮಾಲ್ ವಸ್ತುಗಳನ್ನ ಬ್ರಿಕ್ಸ್ ಇದ್ರು ಲಿಫ್ಟಿಂಗ್ ಮಾಡ್ಕೋಬಹುದು. ಸೊ ಅದನ್ನೆಲ್ಲ ಅವ್ರು ಬಿಟ್ಬಿಡ್ತಾರೆ. ಸೊ ಹಾಗಾಗಿ ಅವರು 50 ಇಯರ್ಸ್ ದಾಟ ಮೇಲೆ ಅಥವಾ 55 ಇಯರ್ಸ್ ದಾಟ ಮೇಲೆ ಅವ್ರಿಗೆ ತುಂಬಾ ದೇಹದಲ್ಲಿ ಬ್ಲಡ್ ಪ್ರೆಷರ್ ಆಗ್ಬಿಡತ್ತೆ, ಡಯಾಬಿಟೀಸ್ ಆಗ್ಬಿಡತ್ತೆ, ಏನೇನೋ ಆಗ್ಬಿಡತ್ತೆ. ಸೊ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ನೀವ್ ಏನಾದ್ರೂ ಸೈಜ್ ಇರ್ಲಿ, ಓಕೆ, ನಿಮ್ ದೇಹನ ನೀವೇ ನೋಡ್ಕೋಬೇಕು, ಇನ್ಯಾರು ಇಲ್ಲ. ಸೊ ದಟ್ ಇಸ್ ಮೈ ಫಸ್ಟ್ ಟಿಪ್. ಸೆಕೆಂಡ್ ಟಿಪ್, ನೀರು ಚೆನ್ನಾಗಿ ಕುಡೀರಿ ಎಲ್ಲರೂ. ನೀವೆಲ್ಲರೂ ಸ್ಕಿನ್ ಪ್ರಾಬ್ಲಮ್ ಅಂತ ಹೇಳ್ತೀರಾ, ಇಲ್ಲ ಪಿಂಪಲ್ ಬರತ್ತೆ ಅಥವಾ ಸ್ಮೂತ್ ಸ್ಕಿನ್ ಇಲ್ಲ ಅಂತ ಎಲ್ಲ ಹೇಳ್ತೀರಾ, ಇದೆಲ್ಲ ಇರೋದು ಬಿಕಾಸ್ ನೀವು ನೀರು ಕುಡಿಯಲ್ಲ. ಸೊ ಆವ್ರೇಜ್ ಆಗಿ 2.5 to 3.5 liters ಪರ್ ಡೇ ನೀರು ಕುಡಿಲೇಬೇಕು. ಓಕೆ, ದೆನ್ ಫೈನಲ್ ಥಿಂಗ್ ಇಸ್, ನೀವು ಮಲಗುವಾಗ ಮೇಕಪ್ ನ ಎಲ್ಲ ತೆಗ್ದ್ಬಿಟ್ಟು ಮಲಗಿ. ಈವನ್ ಇಫ್ ಇಟ್ಸ್ ಕಾಜಲ್, ಅದನ್ನ ತೆಗಿಬೇಕು, ಫುಲ್ ಮುಖನ ತೊಳೆದ್ಬಿಟ್ಟು ನೀವು ಮಲಗಬೇಕು. ಅವಾಗ್ಲೇನೆ ನಿಮ್ಮ ಫೇಸ್ ಎಲ್ಲ ತುಂಬಾ ಸ್ಮೂತ್ ಆಗಿರುತ್ತೆ. ಸೊ ಇದೆಲ್ಲ ಸ್ಮಾಲ್ ಸ್ಮಾಲ್ ಕರೆಕ್ಷನ್ಸ್, ಬಟ್ ಲಾಂಗ್ ಟರ್ಮ್ ಎಫೆಕ್ಟ್ ತುಂಬಾ ಚೆನ್ನಾಗಿರುತ್ತೆ.
1: ಓಕೆ, ಖಂಡಿತ.
2: ಇನ್ನೊಂದು ನಾನು ಏನ್ ಹೇಳ್ಬೇಕು ಅಂತ ಅಂದ್ರೆ, ದಾಟ್ ಸಮಾಜ ಅಥವಾ ನಿಮ್ ಫ್ಯಾಮಿಲಿ ಅವ್ರು ಏನ್ ಬೇಕಾದ್ರೂ ಹೇಳಿ, ಓಕೆ, ನಿಮ್ ಜೀವನ ನಿಮ್ಗೆನೆ, ನಿಮ್ ಜೀವನ ಒಂದೇ ಸತಿ ಬರೋದು. ಸೊ ಆ ಜೀವನದಲ್ಲಿ ನಿಮ್ಗೆ ಎಲ್ಲ ಮಾಡ್ಬೇಕು, ನೀವು ಆ ತರ ಮೈಂಡ್ ಸೆಟ್ ನ ಇಟ್ಕೋಬೇಕು. ಇಲ್ಲ ನಾನು ಎಲ್ಲಾನು ಮಾಡ್ತೀನಿ, ನನ್ ದಪ್ಪ ಇರ್ಲಿ ಸಣ್ಣ ಇರ್ಲಿ ಕುಳ್ಳಕ್ಕಿರ್ಲಿ ಉದ್ದಕ್ಕಿರ್ಲಿ ನನ್ ಸ್ಕಿನ್ ಕಲರ್ ಏನ್ ಬೇಕಾದ್ರೂ ಇರ್ಲಿ ನಾನ್ ಹೋಗ್ಬಿಟ್ ಮಾಡ್ಲೇಬೇಕು. ನೀವು ಆ ಮೈಂಡ್ ಸೆಟ್ ಅಲ್ಲಿ ಮಾಡಿದ್ರೆ ನಿಮ್ ಲೈಫ್ ಅಲ್ಲಿ ಎಲ್ಲಾನು ಸಾಧ್ಯ. ಇಲ್ಲ ಅಂದ್ರೆ ಏನು ಸಾಧ್ಯ ಇಲ್ಲ, ಅಲ್ಲೇ ಇರ್ತೀರ. 5 ವರ್ಷ ಆದ್ಮೇಲೆ ನೀವು ಕಾಲೇಜ್ ನ ದಾಟಿ ಮಾಸ್ಟರ್ಸ್ ಮಾಡ್ತಾ ಇರ್ಬೋದು ಅಥವಾ ನೀವು PUC ಪಾಸ್ ಇರ್ಬೋದು, ಯಾವ್ದು ಒಳ್ಳೇದು? ಕಾಲೇಜ್ ದಾಟಿ ಮಾಸ್ಟರ್ಸ್ ಮಾಡ್ತಾ ಇದ್ರೆ ಅದು ಒಳ್ಳೇದು ತಾನೆ. ಸೊ ಅದೇ ನಾನ್ ಪ್ರೋತ್ಸಾಹ ಮಾಡ್ತಾ ಇರೋದು ಏನು ಅಂತ ಅಂದ್ರೆ, PUC ಮಾಡಿದ್ರೆ ನೆಕ್ಸ್ಟ್ ಸ್ಟೆಪ್ ತಗೊಳ್ಳಿ, ನೀವು BA ಮಾಡಿ ಏನೂ ಆಗಲ್ಲ. ಸೊ 3 ವರ್ಷ ಆದ್ಮೇಲೆ ನೀವು BA ಪಾಸ್ ಇರ್ಬೋದು.
1: ಹೌದು,
2: ನೀವು ಇಲ್ಲೇ ಕೂತ್ಕೊಂಡು ಇಲ್ಲ ನನ್ನ ಕೈಯಲ್ಲಿ ಆಗಲ್ಲ ನನ್ನ ತಲೆ ಇಲ್ಲ ಇದ್ದಿಲ್ಲ ಅದಿಲ್ಲ, ನೀವು ನಿಮ್ಮನ್ನೇ ಪ್ರೋತ್ಸಾಹ ಕೊಡ್ತಾ ಇಲ್ಲ ಅಂತಂದ್ರೆ ಬೇರೆ ಅವ್ರು ಯಾಕೆ ಪ್ರೋತ್ಸಾಹ ಕೊಡ್ತಾರೆ?
1: ಹೌದು, ಕರೆಕ್ಟ್.
2: ಸೊ ಅದಕ್ಕೆ ನಿಮ್ ಮನ್ಸಲ್ಲಿ ಏನಿದೆ ನೀವ್ ಖಂಡಿತ ಮಾಡಿ, ಎಲ್ಲ ನಿಮ್ ಕೈಯಲ್ಲಿ ಆಗತ್ತೆ. ನಾವ್ ಲೇಡೀಸ್ ಎಷ್ಟು ಹ್ಯಾಂಡಲ್ ಮಾಡ್ತೀವಿ ಲೈಫ್ ಅಲ್ಲಿ, ಇದು ಆಗತ್ತೆ. ನಿಮ್ ಮನ್ಸಲ್ಲಿ ಏನಿದೆ ಅದನ್ನ ಮಾಡ್ಲೇಬೇಕು ನೀವು.
1: ಆಗ್ಲಿ, ಖಂಡಿತ. ನಿಮ್ಮ ಈ ಮಾತುಗಳನ್ನ ಕೇಳಿ ಅವರ ಮೇಲೆ ಅವರು ಕಾನ್ಫಿಡೆನ್ಸ್ ನ ಬೆಳೆಸ್ಕೊಳ್ಳಿ ನಮ್ಮ ಮಹಿಳೆಯರು ಅಂತ ಆಶಿಸ್ತಾ, ಕೊನೆಯದಾಗಿ ನೀವು ಈ ರೀತಿಯಾಗಿ ಮಾಡಬೇಕು ಅನ್ನೋದಕ್ಕೆ ಏನು ಮೋಟಿವೇಶನ್ ಅಂತ ಕೇಳ್ಬೋದಾ?
2: ಸೊ ನನ್ ಮೋಟಿವೇಶನ್ ಏನಂದ್ರೆ, ನನ್ ಲೈಫ್ ಅಲ್ಲಿ ಇರೋರು ಎಲ್ಲ ಮಹಿಳೆಗಳಿಂದಾನೇ ನನಗೆ ಮೋಟಿವೇಶನ್ ಬಂದಿದೆ. ಬಿಕಾಸ್ ನಾನು ಬೆಳೀತಾ ಇರಬೇಕಾದ್ರೆ ನಿನ್ ದಪ್ಪ, ನೀನೇನ್ ಮಾಡ್ತೀಯ ಆತರ ತುಂಬಾ ಕೇಳಿದೀನಿ. ಯಾಕಷ್ಟು ತಿಂತಾ ಇದೀಯ, ಅದೊಂದ್ ದೊಡ್ಡ ವಿಷಯ ನಮ್ದ್ರಲ್ಲಿ. ಸೊ ಅದಕ್ಕೆ ನಾನು ಯಾವಾಗ್ಲೂ ನಾನು ಏನ್ ಯೋಚನೆ ಮಾಡ್ತಾ ಇದ್ದೀನಿ ಅಂದ್ರೆ, ನನ್ನ ಅಜ್ಜಿನ ಕೆಲಸ ಮಾಡ್ತಾ ಇರೋದನ್ನ ನಾನು ನೋಡಿದೀನಿ ಮನೆಯಲ್ಲಿ. ಅಷ್ಟೊಂದು ಅವರು ಉಪ್ಪಿನಕಾಯಿ ಮಾಡ್ತಾ ಇರೋದು, ಅದ್ ಕಮ್ಮಿ ಕೆಲಸನ? ತುಂಬಾ ದೊಡ್ಡ ಕೆಲಸ ಅದು. ಅದನ್ನ ಕಟ್ ಮಾಡಿ, ಡ್ರೈ ಮಾಡಿ, ಸಾಲ್ಟ್ ಹಾಕಿ, ಇದು ಮಾಡಿ, ಅದು ಮಾಡಿ, ಯಾರು ಮಾಡ್ತಾರೆ ಇವಾಗೆಲ್ಲ? ನಾವೆಲ್ಲ ರೆಡಿಮೇಡ್ ಉಪ್ಪಿನಕಾಯಿ ತಗೋ ಬರ್ತೀವಿ, ಮನೇಲಿ ಯಾರು ಮಾಡ್ತಾರೆ? ಸೊ ಅದೇ. ಸೊ ನಮ್ದೆಲ್ಲ ಹಿಂದಿನ ಜನರೇಷನ್ ನೋಡ್ಬಿಟ್ಟು ನನಗೆ ಹೆಂಗ್ ಅನ್ಸುತ್ತೆ ಅಂದ್ರೆ, ನಾವ್ ಇವಾಗ ತುಂಬಾ ಲೇಜಿ ಆಗ್ಬಿಟ್ಟಿದೀವಿ. ಸೊ ಇವತ್ತಿನ ಜನರೇಷನ್ಗೆ ನಿಮ್ಗೆ ಏನ್ ಮಾಡ್ಬೇಕು ಅಂತ ಏನಾದ್ರೂ ಅನ್ಸಿದ್ರೆ ನೀವ್ ಮಾಡ್ಬೇಕದ್ನ. ಬಿಕಾಸ್ ಇವಾಗ ನಾವ್ ಉಪ್ಪಿನಕಾಯಿ ಮಾಡ್ತಾ ಕೂತ್ಕೋತಾ ಇಲ್ಲ, ಅಷ್ಟು ಟೈಮ್ ಇದೆ. ಸೊ ಆ ಟೈಮ್ ನ ಒಳ್ಳೇದಕ್ಕೆ ನೀವ್ ಉಪಯೋಗಿಸಿ, ಎಲ್ಲಾದ್ರೂ ಟೀಚಿಂಗ್ ಮಾಡ್ತೀರಾ, ನರ್ಸರಿಗೆ ಹೋಗ್ಬಿಟ್ಟು ಮಕ್ಳ ಜೊತೆ ಆಟ ಆಡ್ತೀರಾ, ಏನಾದ್ರೂ ಒಂದ್ ಮಾಡಿ, ಬಟ್ ಮಾಡಿ, ಸುಮ್ನೆ ಕೂರ್ಬೇಡಿ.
1: ಖಂಡಿತ. ಇಷ್ಟು ಹೊತ್ತು ನಮಗಾಗಿ ನಿಮ್ಮ ಸಮಯವನ್ನ ಮೀಸಲಿಟ್ಟು ನಮ್ಮ ಜೊತೆ ಕಾಲ ಕಳೆದು ನಿಮ್ಮ ಒಂದು ಆ ಕಾಂಟೆಸ್ಟ್ ಜರ್ನಿ ಏನಿತ್ತು, ನಿಮ್ಮ ಒಂದು ಖುಷಿ ಕ್ಷಣಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
2: ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.
0: ಇದುವರೆಗೂ ಮಿಸ್ ಪ್ಲಸ್ ಸೈಜ್ ಇಂಡಿಯಾ 2026 ಕಿರೀಟವನ್ನು ಮುಡಿಗೇರಿಸಿಕೊಂಡ ಮೈಸೂರಿನ ಅಂಜಲಿ ಬಿ ಗುಪ್ತಾ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ಕೀರ್ತನಾ ವಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ 12:35.
1: ಮೈ ರಿಯಾಲ್ಟಿ 2026 ಮೈಸೂರಿನ ಅತಿ ದೊಡ್ಡ ಪ್ರಾಪರ್ಟಿ ಎಕ್ಸ್ಪೋ ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಎಂಬಿಸಿಎಫ್ ಹಾಗೂ ಕ್ರೆಡೆ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇದೇ ತಿಂಗಳ 22-25 ಸ್ಥಳ ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನ ಮೈಸೂರು. ವಿಲ್ಲಾಗಳು, ನಿವೇಶನಗಳು, ಅಪಾರ್ಟ್ಮೆಂಟ್ಗಳು, ಸಂಪೂರ್ಣ ಹವಾನಿಯಂತ್ರಿತ ರಿಯಲ್ ಎಸ್ಟೇಟ್ನ ಭವಿಷ್ಯಕ್ಕೆ ಹೊಸ ಹೆಜ್ಜೆಯಡಿ. ಪ್ರೀಮಿಯಂ ಆಸ್ತಿಗಳು, ಸ್ಮಾರ್ಟ್ ಹೂಡಿಕೆಗಳು ಮತ್ತು ವಿಶೇಷ ಡೀಲ್ಗಳನ್ನ ಒಂದೇ ಸೂರಿನಡೆ ಅನ್ವೇಷಿಸಿ ನಿಮ್ಮ ಸ್ಟಾಲ್ಗಳನ್ನ ಈಗಲೇ ಕಾಯ್ದಿರಿಸಿ. 9844-27-7284 ಮತ್ತೊಂದು 9444-80-61-969.
0: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಈ ಮಧ್ಯಾಹ್ನ 12:35 ಭಕ್ತಿಗೀತೆಗಳು, 12:45 ಸುಜನಾ ಅವರ ಮಹಾಕಾವ್ಯ ಯುಗಸಂಧ್ಯಾದಲ್ಲಿ ಪಾತ್ರಗಳ ಆತ್ಮಾನುಸಂಧಾನ, ಈ ಕುರಿತು ಮಾತನಾಡುತ್ತಾರೆ ವಿಶ್ರಾಂತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಮೈಸೂರು ಕೃಷ್ಣಮೂರ್ತಿ. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಸರಣಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಪಾರಂಪರಿಕ ಕೃಷಿ ವಿಕಾಸ್ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 1:20 ಶರದಿ ಪಾಟೀಲ್ ಅವರಿಂದ ಭಾವಗೀತೆಗಳನ್ನು ಕೇಳುವಿರಿ. ಈ ಮಧ್ಯಾಹ್ನ 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎನ್ ರಮಣಿಯವರ ಕೊಳಲು ವಾದನವನ್ನು ಕೇಳುವಿರಿ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್, ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4:00 ಕಥಾಕಾಲಕ್ಷೇಪ, ಶ್ರೀ ತುಳಸಿ ಮಹಿಮೆ ಪ್ರಸ್ತುತಿ ಸಂತ ಶ್ರೀ ಭದ್ರಗಿರಿ ಅಚ್ಯುತದಾಸರು. ಈ ಸಂಜೆ 5:40 ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ, ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪರಿಸರ ವಿಜ್ಞಾನ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಡಾ ಜೆಎಸ್ ಚಂದ್ರಶೇಖರ್ ಅವರೊಂದಿಗಿನ ಸಂದರ್ಶನದ ಎರಡನೇ ಭಾಗ. ಸಂದರ್ಶಕರು ಲಕ್ಷ್ಮೀನಾರಾಯಣ ಎಸ್, ನಿರ್ಮಾಣ ಎನ್ ಕೇಶವಮೂರ್ತಿ. 6:10 ಸಾಧಕರ ಸೋಪಾನ, ಲೇಖನ ಮತ್ತು ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6:50 ಕೃಷಿರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ನ್ಯಾನೋ ಗೊಬ್ಬರಗಳ ಬಳಕೆ, ಈ ಕುರಿತು ಮೈಸೂರಿನ ಇಫ್ಕೋ ರಸಗೊಬ್ಬರಗಳ ಸಂಸ್ಥೆಯ ಕ್ಷೇತ್ರಾಧಿಕಾರಿ ಕೆಎಸ್ ಮನೋಜ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಿಸುತ್ತಾರೆ ಎನ್ ಕೇಶವಮೂರ್ತಿ. 7:45 ಮೈಸೂರು ಜಂಕ್ಷನ್ ಸಾಪ್ತಾಹಿಕ ಸಂಚಿಕೆ, ಪ್ರಸ್ತುತಿ ದಿಗ್ವಿಜಯ್ ಬಿ, ಭಾಗವಹಿಸುತ್ತಾರೆ ಕೀರ್ತನಾ ವಿ ಹಾಗೂ ಚಿನ್ಮಯಿ ಕೆಎಸ್. 8:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಶಿವಕುಮಾರ್ ಶರ್ಮಾ ಅವರ ಸಂತೂರ್ವಾದನವನ್ನು ಕೇಳಬಹುದು. 8:30 ರಂಗಗೀತೆಗಳು ಸುಮಿತ್ರಾ ಎನ್ ಅವರಿಂದ. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಡಿ ರಾಮನಾಥನ್ ಅವರ ಹಾಡುಗಾರಿಕೆಯನ್ನು ಕೇಳಬಹುದು. 10:00 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಹಾಗೂ ವ್ಯಾಖ್ಯಾನ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 10:30 ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳು.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ 12:35. ಈಗ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳುಗರೆ. ಇಂದಿನ ಕಾರ್ಯಕ್ರಮದಲ್ಲಿ ವಾಣಿ ಅರವಿಂದ್ ಅವರಿಂದ ಉಗಾಭೋಗ, ಆನಂತರ ಒಂದು ಸಂಪ್ರದಾಯ ಗೀತೆಯನ್ನು ಕೇಳೋಣ. ಕೇಳಿ, ನಿನ್ನ ಭಜಿಸುವುದೊಂದೇ ಸತ್ಯವಾಗಿರಲಿ.

0: ಜೊತೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಎಫ್ಎಂ 100.6 ಮೈಸೂರು ಜಂಕ್ಷನ್ ಸಾಪ್ತಾಹಿಕ ಸಂಚಿಕೆ ಆಲಿಸಬಹುದು. ಮರೆಯದೆ ಕೇಳಿ, ಪ್ರತಿ ಮಂಗಳವಾರ ಸಂಜೆ 7:45 ಮೈಸೂರು ಜಂಕ್ಷನ್.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ 12:45. ಈಗ ಸುಜನಾ ಅವರ ಮಹಾಕಾವ್ಯ ಯುಗಸಂಧ್ಯಾದಲ್ಲಿ ಪಾತ್ರಗಳ ಆತ್ಮಾನುಸಂಧಾನ, ಈ ಕುರಿತು ಮಾತನಾಡುತ್ತಾರೆ ವಿಶ್ರಾಂತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಮೈಸೂರು ಕೃಷ್ಣಮೂರ್ತಿ.
2: ಯುಗಸಂಧ್ಯಾ ಕವಿ ಸುಜನಾ ಅವರ ಮಹತ್ವಾಕಾಂಕ್ಷೆಯ ಮಹಾಕಾವ್ಯ, ಹಾಗೆಯೇ 20th century ರಚನೆಗೊಂಡ ಕನ್ನಡದ ಮಹಾಕಾವ್ಯಗಳ ಸಾಲಿನಲ್ಲಿ ವೈಶಿಷ್ಟ್ಯಪೂರ್ಣವಾದ ಕೃತಿಯೂ ಹೌದು. ಮಹಾಭಾರತ ಯುದ್ಧೋತ್ತರ ಕಥಾನಕವನ್ನು ನಿರೂಪಿಸುವ ಈ ಮಹಾಕಾವ್ಯ ತನ್ನ ಅಭಿವ್ಯಕ್ತಿ ವಿಧಾನ, ಸ್ವಪಜ್ಞಶೀಲವಾದ ಚಿಂತನಾಂಶಗಳು, ಅಪೂರ್ವ ಒಳನೋಟಗಳು, ವರ್ತಮಾನದ ವಿದ್ಯಮಾನಗಳಿಗೆ ಮುಖಾಮುಖಿಯಾಗುವ ವಿಧಾನ ಇವುಗಳಿಂದ ಹೆಚ್ಚು ಗಮನ ಸೆಳೆಯುತ್ತದೆ. ಸಾಹಿತ್ಯಿಕ ಆಯಾಮ ಹಾಗೂ ಸಾಂಸ್ಕೃತಿಕ ಆಯಾಮಗಳೆರಡರಲ್ಲಿಯೂ ತನ್ನ ಅನನ್ಯತೆಯನ್ನು ದಾಖಲಿಸಿರುವ ಯುಗಸಂಧ್ಯಾ ಹಲವು ನೆಲೆಗಳ ಅಧ್ಯಯನಕ್ಕೆ ತನ್ನನ್ನು ಒಡ್ಡಿಕೊಳ್ಳುತ್ತದೆ. ಪ್ರಸ್ತುತ ಯುಗಸಂಧ್ಯಾ ಮಹಾಕಾವ್ಯದ ಪ್ರಮುಖ ಪಾತ್ರಗಳ ಆತ್ಮಾನುಸಂಧಾನದ ಸ್ವರೂಪವನ್ನು ಅವಲೋಕಿಸಬಹುದಾಗಿದೆ. ಕುರುಕ್ಷೇತ್ರ ಮಹಾಯುದ್ಧದ ಪ್ರಕ್ರಿಯೆ ಹಾಗೂ ಪರಿಣಾಮಗಳಿಗೆ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಸಾಕ್ಷಿಯಾದ ಪಾತ್ರಗಳು ಆತ್ಮಾವಲೋಕನ ಮಾಡಿಕೊಳ್ಳುವ ಅನೇಕ ಪ್ರಸಂಗಗಳು ಈ ಕಾವ್ಯದಲ್ಲಿವೆ. ಆತ್ಮಾನುಸಂಧಾನ ಎಂಬುದು ಆಧ್ಯಾತ್ಮಿಕವೂ ಹೌದು, ಮನೋವೈಜ್ಞಾನಿಕವೂ ಹೌದು. ಪಾತ್ರವೊಂದು ತನ್ನ ಆಲೋಚನೆ, ವರ್ತನೆ, ಅದರ ಪರಿಣಾಮಗಳನ್ನು ಕುರಿತಾಗಿ ಪುನರವಲೋಕಿಸುವುದು ಆತ್ಮಾನುಸಂಧಾನದ ಪ್ರಧಾನ ನೆಲೆಯಾಗಿದೆ. ಈ ಬಗೆಯ ಆತ್ಮಾನುಸಂಧಾನ ಆತ್ಮ ಸಾಂತ್ವನಕ್ಕೆ ಕಾರಣವಾಗುವಂತೆ ಮುಂದಿನ ಬದುಕಿನ ಯಶಸ್ಸಿಗೆ ಕಾರಣವಾಗುವ ಜೀವನ ತತ್ವಗಳ ಅನ್ವೇಷಣೆಯೂ ಆಗಿರುತ್ತದೆ ಎಂಬುದು ತುಂಬ ಮಹತ್ವದ ವಿಚಾರ. ಯುದ್ಧಪೂರ್ವ ಭಾರತದಲ್ಲಿ ವ್ಯಕ್ತಿ ವ್ಯಕ್ತಿಗಳ ನಡುವಿನ ಬಾಹ್ಯ ಸಂಘರ್ಷ ಪ್ರಧಾನವಾದರೆ, ಯುದ್ಧೋತ್ತರ ಭಾರತದ ಕಥನವಾದ ಯುಗಸಂಧ್ಯಾ ಮಹಾಕಾವ್ಯದಲ್ಲಿ ಪಾತ್ರಗಳ ಆಂತರಂಗಿಕ ಸಂಘರ್ಷ ಪ್ರಧಾನವಾಗಿದೆ. ಇಂಥ ಸಂಘರ್ಷವನ್ನು ಕವಿ ಸುಜನಾ ಅವರು ಅತ್ಯಂತ ಸಮರ್ಥವಾಗಿ ಹಾಗೂ ಪರಿಣಾಮಕಾರಿಯಾಗಿ ಅನಾವರಣಗೊಳಿಸಿದ್ದಾರೆ. ಮೊದಲಿಗೆ ಮಹಾಭಾರತದ ಒಂದು ಪಾತ್ರವೂ ಆಗಿರುವ ಕವಿವ್ಯಾಸರ ಆತ್ಮಾನುಸಂಧಾನದ ಬಗೆಯನ್ನು ಅವಲೋಕಿಸಬಹುದು. ಶರಶಯ್ಯೆಯಲ್ಲಿ ಮಲಗಿದ್ದ ಭೀಷ್ಮರನ್ನು ಕಾಣಲು ಬಂದ ವೇದವ್ಯಾಸ ಮುನಿ, "ಅಣ್ಣ ಗಾಂಗೇಯ, ಬಂದಿರುವೆನಿದು ಋಷಿ ಪರಾಶರ ತನಯ, ದೇವಿ ಸತ್ಯವತಿಯರ ತನುಜ, ವಾವೆಯಲ್ಲಿ ನಿಮ್ಮನುಜ" ಎಂದು ಭೀಷ್ಮನಿಗೆ ಕೈಜೋಡಿಸಿ ನಮಿಸುತ್ತಾರೆ. ಆ ಸಂದರ್ಭದಲ್ಲಿ ಅವರಿಬ್ಬರ ನಡುವೆ ನಡೆವ ಸಂವಾದ ತುಂಬ ಆಕರ್ಷಕವಾಗಿದೆ. ಮಹಾಭಾರತದ ಎರಡು ಹಿರಿಯ ಜೀವಗಳು ತಮ್ಮನ್ನು ತಾವು ತೆರೆದುಕೊಳ್ಳುವ ಬಗೆ ಹಾಗೂ ಪರಸ್ಪರ ಸಾಂತ್ವನಗೊಳಿಸುವ ಪ್ರಕ್ರಿಯೆ ಇಲ್ಲಿ ಪರಿಣಾಮಕಾರಿಯಾಗಿ ಮೂಡಿಬಂದಿದೆ. ಈ ಸಂದರ್ಭದಲ್ಲಿ ವ್ಯಾಸಮುನಿ ಆಡುವ ಈ ಮಾತುಗಳನ್ನು ಗಮನಿಸಬಹುದು. ಮಾತೃವಚನ ಪರಿಪಾಲನೆಗೆ ಏನೆಂಥ ಫಲಪ್ರಾಪ್ತಿ, ಭಾರತದ ದುಃಖ ಮೂಲವನ್ನೆಲ್ಲಿ ಕಾಣುವುದು, ನನ್ನ ಕರ್ಮಫಲದೊಳಲ್ಲದೆಯೇ. ಈ ಮಾತುಗಳಲ್ಲಿ ವ್ಯಕ್ತವಾಗುವ ವ್ಯಾಸಮುನಿಯ ವ್ಯಕ್ತಿತ್ವ ಬೇರೆ ನೆಲೆಯದ್ದೇ ಆಗಿದೆ. ಘಟನೋತ್ತರ ನೆಲೆಯಲ್ಲಿ ನಿಂತು ಆದ ಘಟನೆಯ ಪರಿಣಾಮಗಳನ್ನು ಪರಿಭಾವಿಸುವ ಈ ಪರಿಕ್ರಮ ವಿಶೇಷವಾದುದು. ಯುದ್ಧವೊಂದರ ಗೆಲುವು ಗೆದ್ದವರ ಪಾಲಿಗೆ ಮಹೋತ್ಸವ ಮಹಾಸಂಭ್ರಮಕ್ಕೆ ಕಾರಣವಾಗುವುದು ಸಾಮಾನ್ಯ. ಆದರೆ ಯುಗಸಂಧ್ಯಾ ಮಹಾಕಾವ್ಯದಲ್ಲಿ ಕುರುಕ್ಷೇತ್ರ ಯುದ್ಧದ ಗೆಲುವು ಪಾಂಡವರ ಪಾಲಿಗೆ ಮಹಾವಿಜಯ ಎಂದೆನಿಸುವುದಿಲ್ಲ. ಸತಿ ಸುಭದ್ರೆಯೊಡನೆ ಮಾತನಾಡುತ್ತಾ ಅರ್ಜುನ ಹೇಳುವ ಈ ಮಾತುಗಳನ್ನು ಗಮನಿಸಬಹುದು. "ನೊಣೆದುದು ಈ ಸಮರಾನಲವು ಸಕಲ ಕ್ಷತ್ರಿಯ ಕುಲವ, ವಿಜಯ ನಾಮವ ಲಯದ ನೀರೆರೆದು ಬೆಳೆಸಿದೆನೆ, ಶುದ್ಧ ಜಯವೆನ್ನಿಸದು ನಮ್ಮ ಜಯ, ಬೆರೆತಿರುವುದಷ್ಟಾದಶ ಕ್ಷೋಣಿಯ ಪ್ರಾಣಾನಿಲವು, ಮತ್ತೆಮ್ಮ ಮಕ್ಕಳ ಎಳೆ ಉಸಿರು, ದಾಯಾದ್ಯರೆಲ್ಲರ ಬಿಟ್ಟ ಕಡೆಯುಸಿರು, ಗುರು ಪಿತಾಮಹರ ಉಸಿರು, ಬದ್ಧ ವೈರದೊಳೆ ಬೆಳೆದ ಅಣ್ಣ ಕರ್ಣನ ಸುತರೊಡನೆ ಬೆರೆತ ನಿಟ್ಟುಸಿರು. ಯುದ್ಧ ಗೆದ್ದ ವೀರನೊಬ್ಬ ಅದರ ಪರಿಣಾಮಗಳನ್ನು ಅಂತರಂಗದ ಕಣ್ಣಿನಿಂದ ಅವಲೋಕಿಸುವ ಈ ಪರಿ ಖಂಡಿತ ಅಪರೂಪದ್ದು. ಆತ್ಮದೊಡನೆ ಅನುಸಂಧಾನ ನಡೆಸಿದಾಗ ಮಾತ್ರವೇ ಮೂಡುವ ವಿವೇಕದ ಮಾತುಗಳಿವು. ಯುಗಸಂಧ್ಯಾ ಮಹಾಕಾವ್ಯದ ಮೊದಲನೆಯ ಅಧ್ಯಾಯವಾದ ಕಾವ್ಯನಾಂದಿಯಲ್ಲಿ ಸುಜನ ಹೀಗೆ ಹೇಳಿದ್ದಾರೆ: ಹರಿವ ರಥಕ್ಕಿಲ್ಲ ನೆಲದ ಅರಿವು, ರಥಿಗಿಲ್ಲ ಭೂಮಿಯ ಪರಿವೆ. ತನಿ ಗೆಲುವಿನಲ್ಲಿ ಗೆಲುವಿನ ಉಜ್ಜುಗದಲ್ಲಿ ಮತ್ತೆ ವಿಜಿಗೀಷು ಭಾವದಲ್ಲಿ ಕಾಣುವುದೇ ವೀರರೊಳಗಿನ ಕೃತಿ ವಿಕೃತಿ ಪೂರ್ಣರೂಪದಲ್ಲಿ. ತುಂಬು ತೆರೆ ತೆರೆದು ತೋರದ ನೆಲದ ಎದೆಯ ತೋರಿಸುವುದು ಇಳಿದ ಸಾಗರ ಭರತ. ಆತ್ಮಾವಲೋಕನ ಅಥವಾ ಆತ್ಮಾನುಸಂಧಾನಕ್ಕೆ ವೇದಿಕೆ ನಿರ್ಮಾಣವಾಗುವ ಸಹಜ ಬಗೆಯನ್ನು ಈ ಮಾತುಗಳು ಸೂಚಿಸುತ್ತವೆ. ಈ ಹಿನ್ನೆಲೆಯಲ್ಲಿ ಈ ಕಾವ್ಯದ ಪಾತ್ರಗಳ ಆತ್ಮಾನುಸಂಧಾನಗಳು ಬರಿದೆ ಹಳಹಳಿಕೆಗಳಾಗದೆ ನಿಜದ ಶೋಧಗಳಾಗಿ ಮುಖ್ಯವೆನಿಸುತ್ತವೆ. ಆತ್ಮಾನುಸಂಧಾನ ನೊಂದ ಆತ್ಮಗಳ ಸಾಂತ್ವನಕ್ಕೆ ಪ್ರೇರಣೆ ನೀಡುತ್ತದೆ. ತಿದ್ದಿಕೊಂಡ ಮನಸ್ಸು ಎಲ್ಲವನ್ನೂ ಎಲ್ಲರನ್ನೂ ಶುದ್ಧಾಂತರಂಗದಿಂದ ಪರಿಭಾವಿಸುತ್ತದೆ. ಯುಗಸಂಧ್ಯಾ ಮಹಾಕಾವ್ಯದಲ್ಲಿ ಇಂಥ ಹಲವು ಪ್ರಸಂಗಗಳು ಕಂಡುಬರುತ್ತವೆ. ಈ ಬಗೆಯ ಸಾಂತ್ವನದ ನುಡಿಗಳು ಬರಿದೇ ಬಾಯುಪಚಾರದ ಮಾತುಗಳಾಗದೆ ಅಂತರಂಗದ ಸಹಜ ಸೂಕ್ತಿಗಳಾಗಿ ಹೊರಹೊಮ್ಮುವುದು ಗಮನಾರ್ಹ. ಸುಜನ ಅವರ ವ್ಯಕ್ತಿತ್ವದ ಮಹತ್ವದ ಲಕ್ಷಣವೆಂದರೆ ಮಾನವಾಂತಃಕರಣ. ಹಾಗಾಗಿ ಕಾವ್ಯದ ಈ ಬಗೆಯ ನುಡಿಗಳು ಕೇವಲ ಪಾತ್ರವೊಂದು ಹೇಳುವ ಮಾತುಗಳಾಗದೆ ಕವಿಯ ಅಂತರಂಗದ ವಾಣಿಗಳಾಗಿ ಗಮನ ಸೆಳೆಯುತ್ತವೆ. ಒಂದು ಸನ್ನಿವೇಶವನ್ನು ಇಲ್ಲಿ ಅವಲೋಕಿಸಬಹುದು. ಕುರುಕ್ಷೇತ್ರ ಘೋರ ಸಂಗ್ರಾಮದಲ್ಲಿ ಅಪಾರ ಹಾನಿಗಳಿಗೆ ಈಡಾದ ಜನರಿಗೆ ಅಶ್ವಮೇಧಯಾಗದ ಕುದುರೆಯ ರಕ್ಷಣೆಗೆ ಹೊರಟ ಅರ್ಜುನ ಒಮ್ಮೆ ಮುಖಾಮುಖಿಯಾಗುತ್ತಾನೆ. ಆ ಸಂದರ್ಭದಲ್ಲಿ ನೊಂದ ಜನರ ಮುಖವಾಣಿಯಾಗಿ ಪತಿ ಮತ್ತು ಸುತನನ್ನು ಕಳೆದುಕೊಂಡ ಹೆಣ್ಣೊಬ್ಬಳು ಅರ್ಜುನನನ್ನು ಕುರಿತು, ದೊಡ್ಡವರ ಮನೆಗಿಚ್ಚು ನಾಡ ತಬ್ಬಿತು ಬುದ್ಧಿ, ಬುದ್ಧಿ ಹೇಳುವ ಜನರೇ ರುಂಡ ಚೆಂಡಾಡಿದರು, ಸಗ್ಗದಾಸೆಯ ತೋರಿ ನನ್ನವನ ಯುದ್ಧ ಕೊಯ್ದರು, ಮಗನೊಡನೆ ಇಬ್ಬರನ್ನು ಸಗ್ಗ ಕೊಯ್ದಿತು ಯುದ್ಧ, ನರಕವನ್ನು ಬಿಟ್ಟು ಮನೆಗೆ ಎಂದು ತನ್ನ ನೋವನ್ನು ತೋಡಿಕೊಳ್ಳುತ್ತಾಳೆ. ಕವಿಯೇ ಹೇಳುವಂತೆ ಇದು ಜಾನಪದ ಸಂಕಟ ಅಥವಾ ಜನಪದರ ಸಂಕಟ. ತಿಳಿಜಲ ಮಾತ್ರ ಮತ್ತೊಂದನ್ನು ನಿರ್ಮಲಗೊಳಿಸುವುದು ಸಾಧ್ಯ. ಅಂತೆಯೇ ಇಲ್ಲಿ ಆತ್ಮಾವಲೋಕನದಿಂದ ತಿಳಿಗೊಂಡ ಅರ್ಜುನ ಆ ಹೆಣ್ಣು ಮಗಳನ್ನು ಇನ್ನಿತರ ಜನರನ್ನು ಸಂತೈಸುತ್ತಾನೆ. ಆ ಸಂದರ್ಭದ ಅರ್ಜುನನ ಮಾತುಗಳಿವು: ತಮ್ಮಗಳೇ ಬಿಡಿ ಭಯವ, ಕಳಚಿಬಿಡಿ ದುಮ್ಮಾನವನು, ಹಗೆಯೆಲ್ಲ ದೊರೆಗಳು ಕರುಣಿ ಧರ್ಮಜರು, ಕಷ್ಟವುಂಡವರು ನೇರವಳಿ ಬಿಡದವರು, ಜನದುಃಖಲಂಪಟರ ತರುಬುವರು, ಮನ್ನೆಯರ ಕರೆದು ಎಲ್ಲವನ್ನು ಬಿಗಿಗೊಳಿಸುವರು, ತಲ್ಲಣಿಸದಿರಿ. ಮುಗ್ಧರಾದ ಪ್ರಜಾಜನರನ್ನು ಸಂತೈಸುವ ಅರ್ಜುನನ ಈ ವರ್ತನೆ ಮಾನವೀಯವಾದುದು. ಸುಜನ ಅವರೇ ಹೇಳಿರುವಂತೆ ಅಶ್ವಮೇಧಯಾಗವೆಂಬುದು ಸ್ನೇಹವರ್ಧಕವೇ ಹೊರತು ಹಿಂಸೆ ಪ್ರಚೋದಕವಲ್ಲ. ಈ ಅಂಶವನ್ನು ಕಾವ್ಯ ಮತ್ತೆ ಮತ್ತೆ ಅನುರಣಿಸುತ್ತಾ ಸಾಗುತ್ತದೆ. ಯುಗಸಂಧ್ಯಾ ಮಹಾಕಾವ್ಯದ ಒಂದು ಮಹತ್ವದ ಪ್ರಸಂಗವೆಂದರೆ ಅರ್ಜುನ ಮತ್ತು ಏಕಲವ್ಯರ ಭೇಟಿಯ ಸಂದರ್ಭ. ಕುರುನಾಡನ್ನು ದಾಟಿ ಉತ್ತರಕ್ಕೆ ಚಲಿಸಿದ ಕುದುರೆ ಅರಣ್ಯ ಪ್ರದೇಶವನ್ನು ಪ್ರವೇಶಿಸುತ್ತದೆ. ಆ ಕಾಡಿನಲ್ಲಿದ್ದ ಬೇಡರ ತರುಣ ಯಜ್ಞಾಶ್ವವನ್ನು ಕಟ್ಟಿಹಾಕುತ್ತಾನೆ. ಅಷ್ಟೇ ಅಲ್ಲ, ಪಾರ್ಥನೊಡನೆ ಹೋರಾಡಲು ಸಿದ್ಧನಾಗುತ್ತಾನೆ. ಆಗಲ್ಲಿ ಅರ್ಜುನನಿಗೆ ಏಕಲವ್ಯನ ಭೇಟಿಯಾಗುತ್ತದೆ. ಕುದುರೆಯನ್ನು ಕಟ್ಟಿಹಾಕಿದ ತರುಣ ಏಕಲವ್ಯನ ಮಗನೇ ಆಗಿರುತ್ತಾನೆ. ಆ ಸನ್ನಿವೇಶದಲ್ಲಿ ಕಾಣಸಿಗುವ ಅವರಿರುವರ ಸಂವಾದ ಕಾವ್ಯದಲ್ಲಿ ಸೊಗಸಾಗಿ ಮೂಡಿಬಂದಿದೆ. ಗುರು ದ್ರೋಣಾಚಾರ್ಯರ ಬಗ್ಗೆ ವಿಚಾರಿಸಿದ ಏಕಲವ್ಯನಿಗೆ ಉತ್ತರಿಸುತ್ತಾ ಅರ್ಜುನ ಹೀಗೆ ಹೇಳುತ್ತಾನೆ: ಕಡೆಗೂ ಗುರುವ ಕೊಂದವ ನಾನೇ, ನನ್ನ ಕತದಿಂದಷ್ಟೇ ಗುರು ಕೊಂಡರು ಉಂಗುಷ್ಠವನು ತಮ್ಮ, ನಿನ್ನ ಬಲಿಗೊಂಡರು ಎನಗಾಗಿ ತಿಳಿ. ಅಂದೇ ಗುರು ತಲ್ಲಣಿಸಿ

0: ಇದು ಮಾಡುತ್ತದೆ. ಅರ್ಜುನನ ವರ್ತನೆಗೆ ಪ್ರತಿಕ್ರಿಯಿಸುವ ಏಕಲವ್ಯನ ಪ್ರತಿಕ್ರಿಯೆಯು ಉದಾತ್ತವಾದುದೇ ಆಗಿದೆ. ಅರ್ಜುನನ ಸ್ವಾರ್ಥ ಹಾಗೂ ಗರ್ವ ಕಾರಣವಾಗಿ ತನ್ನ ಹೆಬ್ಬೆರಳನ್ನು ಕಳೆದುಕೊಂಡ ಏಕಲವ್ಯ ಆ ಪೂರ್ಣ ಘಟನೆಗಳನ್ನು ಸ್ಮರಿಸದೆ ಅರ್ಜುನನನ್ನು ಸತ್ಕರಿಸಲು ಹಾತೊರೆಯುವುದು ಶೋಧನೆಗೊಂಡ ಶುದ್ಧ ಮನಸ್ಸಿನ ಸಹಜ ವರ್ತನೆಯಂತೆ ಇಲ್ಲಿ ಚಿತ್ರಣಗೊಂಡಿದೆ. ಅವನಾಡುವ ಮಾತುಗಳು ಇಂತಿವೆ: ಸ್ವೀಕರಿಸು ನಮ್ಮ ಕಾಡುಣಿಸಿನ ಆತಿಥ್ಯವನ್ನು, ತಂಗು ನಮ್ಮೊಡನೆ, ನೋಡು ನಮ್ಮಡವಿಯನು, ನಾಡವರ ರುಚಿಗೆ ಒಪ್ಪುವುದೋ ಮರೆತೆ ನೀ ಕಂಡಿರದ ಕಾಡಿರದು, ಇದ್ದು ನಮ್ಮನ್ನು ಹರಸು, ಬೀಡುಗೊಳ್ಳಲಿ ಸೇನೆ. ಅವ್ಯಕ್ತ ಆತ್ಮಾವಲೋಕನದಿಂದ ಮೂಡಿದ ಪರಮ ವಿವೇಕದ ಮಾತುಗಳಿವು. ತನ್ನಾಸೆಯ ಆದರ್ಶಗಳನ್ನು ಮಣ್ಣುಗೂಡಿಸಿದ ವ್ಯಕ್ತಿಯನ್ನು ಕುರಿತಾದ ಈ ಆದರ ಅಪರೂಪದಲ್ಲಿ ಅಪರೂಪ ಎನ್ನುವಂಥದ್ದು. ಇಲ್ಲಿ ಢಾಳಾಗಿ ಕಾಣಿಸುವಂಥದ್ದು ಕವಿ ಸುಜನಾ ಅವರ ವ್ಯಕ್ತಿತ್ವದ ಛಾಪು. ಹಾಗೆ ನೋಡಿದರೆ ಯುಗಸಂಧ್ಯ ಮಹಾಕಾವ್ಯದಲ್ಲಿ ಬಹಿರ್ಘಟನೆಗಳಿಗೆ ಮಹತ್ವವಿಲ್ಲ, ಆಂತರಿಕ ಸಂಘರ್ಷಣೆಗಳು ಇಲ್ಲಿ ಬಲುಮುಖ್ಯವಾಗಿವೆ. ವಚನಕಾರ ಬಸವಣ್ಣನ ಮಾತನ್ನು ಬಳಸಿಕೊಂಡು ಹೇಳುವುದಾದರೆ ಇಲ್ಲಿನ ಬಹುತೇಕ ಪಾತ್ರಗಳು ತಮ್ಮ ತಮ್ಮ ಮನವ ಸಂತೈಸಿಕೊಳ್ಳುವ ಪ್ರಕ್ರಿಯೆಯಲ್ಲಿ ತಲ್ಲೀನಗೊಳಿಸಿಕೊಂಡಂತೆ ಕಂಡುಬರುತ್ತವೆ. 41ನೇ ಅಧ್ಯಾಯದಲ್ಲಿ ಕಂಡುಬರುವ ಕುಂತಿಯ ಮಾತುಗಳಲ್ಲಿಯೂ ಈ ಬಗೆಯ ಆತ್ಮಾವಲೋಕನ ನಿರೂಪಿತವಾಗಿದೆ. ಋಷಿಗಳು ನೀಡಿದ ವರವನ್ನು ಸಕಾಲದಲ್ಲಿ ಹಾಗೂ ಸರಿಯಾದ ಬಗೆಯಲ್ಲಿ ಸಾರ್ಥಕ್ಯ ಪಡಿಸಿಕೊಳ್ಳದೇ ಹೋದ ಕುಂತಿ, ತಪ್ಪಿದೆನು ನಾನಲ್ಲಿ, ವರ ಪರೀಕ್ಷಣ ಕುತೂಹಲಕ್ಕೆ ಮನತೆತ್ತು, ಶೂಲವಾದುದು ಅದರ ಫಲ, ಪಾಪ ಭಯ ಮೂಡಿ ಉಕ್ಕುವೆದೆಯನ್ನು ಬತ್ತಿಸಿತು, ಮದಡುಗೊಳಿಸಿತು ಹಸುಕಂದನ ಆಕ್ರಂದನಕ್ಕೆ ಎಂದು ಹೇಳುವುದು ಗಮನಾರ್ಹ. ಇಂಥ ಹತ್ತಾರು ಪ್ರಸಂಗಗಳು ಯುಗಸಂಧ್ಯ ಕಾವ್ಯದಲ್ಲಿ ಹಾಸುಹೊಕ್ಕಾಗಿ ಸೃಜನಶೀಲ ನೆಲೆಯಲ್ಲಿ ಹೆಣೆಯಲ್ಪಟ್ಟಿವೆ. ಸುಜನ ಅವರ ಯುಗಸಂಧ್ಯ ಮಹಾಕಾವ್ಯದ ತಾತ್ವಿಕ ಮಹತ್ತಿನಲ್ಲಿ ಅಲ್ಲಿನ ಪಾತ್ರಗಳ ಆತ್ಮಾನುಸಂಧಾನ ಪ್ರಸಂಗಗಳು ಮಹತ್ವದ ಪಾತ್ರವನ್ನು ವಹಿಸಿವೆ ಎನ್ನಬಹುದು. ಹಾಗೆಯೇ ಈ ತಾತ್ವಿಕತೆಯನ್ನು ಸೃಜನಾತ್ಮಕ ನೆಲೆಯಲ್ಲಿ ಅನಾವರಣಗೊಳಿಸುವಲ್ಲಿ ಕವಿಯಾಗಿ ಸುಜನ ಗೆದ್ದಿದ್ದಾರೆ ಎನ್ನಬಹುದು.
1: ಇದುವರೆಗೆ ಸುಜನ ಅವರ ಮಹಾಕಾವ್ಯ ಯುಗಸಂಧ್ಯಾದಲ್ಲಿ ಪಾತ್ರಗಳ ಆತ್ಮಾನುಸಂಧಾನ ಈ ಕುರಿತು ಮಾತನಾಡಿದವರು ವಿಶ್ರಾಂತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಮೈಸೂರು ಕೃಷ್ಣಮೂರ್ತಿ.
2: ಬೆಳಕಿಲ್ಲದೆ ಬದುಕಿಲ್ಲ,
3: ಮಣ್ಣಿಲ್ಲದೆ ಕಸುವಿಲ್ಲ,
2: ಜಲವಿಲ್ಲದೆ ಜೀವವಿಲ್ಲ,
3: ಹಸಿರಿಲ್ಲದೆ ಉಸಿರಿಲ್ಲ,
2: ಹರಿತಿಲ್ಲದೆ ಜಗತ್ತಿಲ್ಲ.
4: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲಿ.
3: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು
2: ಸಸ್ಯ ವೈದ್ಯರ ಕಿವಿಮಾತು
3: ಪ್ರಾಯೋಜಿತ ಬಾನುಲಿ ಸರಣಿ.
5: ಮರವಾಗೆಲೆವೋ ಜೀವವೇ ಮರವಾದು.
2: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
6: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
2: ತಪ್ಪದೆ ಆಲಿಸಿ
3: ಸಸ್ಯ ವೈದ್ಯರ ಕಿವಿ ಮಾತು
2: ಹರಿತೆ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗುತ್ತಿದೆ 1 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಸರಣಿ ಕಾರ್ಯಕ್ರಮ.
1: ಸರಿಯಾಗಿ 1 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಕೇಳಿ ಕಾರ್ಯಕ್ರಮ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಪ್ರಧಾನಮಂತ್ರಿ ಚಿನ್ನ ನಗದೀಕರಣ ಯೋಜನೆ ಕುರಿತು ರಾಯಚೂರಿನ ಲೀಡ್ ಬ್ಯಾಂಕ್ ವ್ಯವಸ್ಥಾ

0: ಪಕರಾದ ಸುಧೀಂದ್ರ ಪಿಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅಮರೇಶ್ ಆಶಿಹಾಳ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.
1: ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಶ್ರೋತೃ ಬಾಂಧವರೇ, ಇವತ್ತಿನ ಕೇಂದ್ರ ಸರ್ಕಾರಗಳ ಅಭಿವೃದ್ಧಿ ಕುರಿತಾದಂತಹ ಒಂದು ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಪ್ರಧಾನಮಂತ್ರಿ ಚಿನ್ನ ನಗದೀಕರಣ ಯೋಜನೆ ಕುರಿತು ಮಾಹಿತಿಯನ್ನ ಮಾಡಿಕೊಳ್ಳೋಣ. ಈ ಕುರಿತು ರಾಯಚೂರು ಜಿಲ್ಲೆಯ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರಾದಂತಹ ಸುಧೀಂದ್ರ ಪಿಆರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಮಾಹಿತಿಯನ್ನ ಮಾಡಿಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ನಮಸ್ಕಾರ ಸುಧೀಂದ್ರ ಅವರೇ.
2: ನಮಸ್ತೆ.
1: ಪ್ರಧಾನಮಂತ್ರಿ ಚಿನ್ನ ನಗದೀಕರಣ ಯೋಜನೆ ಇದು ಯಾವಾಗಿಂದ ಬಂತು? ಇದರ ಮೂಲ ಉದ್ದೇಶ, ರೂಪುರೇಷೆಗಳು, ವ್ಯಾಪ್ತಿ?
2: ಪ್ರಧಾನಮಂತ್ರಿ ಚಿನ್ನ ನಗದೀಕರಣ ಯೋಜನೆ ಅನ್ನೋದು 2015 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದ್ರು. ಇದ್ರ ಮೂಲ ಉದ್ದೇಶ ಬಂದು ಬಂಗಾರದ ಆಮದನ್ನ ಕಡಿಮೆ ಮಾಡಬೇಕು ಅಂತಂದು. ಹೆಚ್ಚಾಗಿ ಭಾರತ ದೇಶದ ಬಂಗಾರಕ್ಕೆ ಪರದೇಶಗಳನ್ನು ಅವಲಂಬಿಸಿದೆ. ಸೊ ಹಾಗಾಗಿ ಅದು ಆಮದನ್ನ ಕಡಿಮೆ ಮಾಡಬೇಕು, ಮತ್ತೆ ಇದರಿಂದ ನಮ್ಮ ದುಡ್ಡು ಹೊರದೇಶಗಳಿಗೆ ಹೋಗ್ತಿದೆ ಅದನ್ನ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಅಥವಾ ಚಿನ್ನ ನಗದೀಕರಣ ಯೋಜನೆಯನ್ನ ಕೇಂದ್ರ ಸರ್ಕಾರವು ಉದ್ಘಾಟಿಸಿದೆ.
1: ಅಂತಂದ್ರೆ ಮನೆಯಲ್ಲಿರುವಂತಹ ಒಂದು ಚಿನ್ನ ಅದು ಮರಳಿ ಬ್ಯಾಂಕಿಗೆ ಹೋಗ್ಬೇಕು, ವಿದೇಶಿ ವಿನಿಮಯ, ನಮ್ಮ ಒಂದು ಫಾರಿನ್ ಎಕ್ಸ್ಚೇಂಜ್ ಉಳಿಬೇಕು ಎಂಬಂತಹ ಒಂದು ಮೂಲ ಉದ್ದೇಶ.
2: ಮೂಲ ಉದ್ದೇಶ ಹೌದು. 2015 ಮೂರು ಸ್ಕೀಮ್ಗಳನ್ನ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ್ರು. ಸಾವರಿನ್ ಗೋಲ್ಡ್ ಬಾಂಡ್, ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್, ಮತ್ತೆ ಇಂಡಿಯನ್ ಗೋಲ್ಡ್ ಕೈನ್. ಅದರಲ್ಲಿ ಇಂಡಿಯನ್ ಗೋಲ್ಡ್ ಕೈನ್ ಹೆಚ್ಚು ಪ್ರಚಾರಕ್ಕೆ ಬರಲಿಲ್ಲ. ಸಾವರಿನ್ ಗೋಲ್ಡ್ ಬಾಂಡ್ ಮತ್ತು ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ತುಂಬಾ ಪ್ರಚಲಿತವಾಗಿ ನಡೀತಿದೆ. ಬಟ್ ಸಾವರಿನ್ ಗೋಲ್ಡ್ ಬಾಂಡ್ ಬಂಗಾರದಲ್ಲಿ ದಿಢೀರಾಗಿ ಬೆಲೆ ಇರೋ ಕಾರಣ ಅದು ಆರ್ಥಿಕವಾಗಿ ಹೊರಗಿರೋದ್ರಿಂದ ಸದ್ಯ ಅದನ್ನ ನಿಲ್ಲಿಸಲಾಗಿದೆ. ಬಟ್ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮು ಇನ್ನೂ ಪ್ರಚಲಿತದಲ್ಲಿರುವಂತ ಒಂದು ಯೋಜನೆಯಾಗಿದೆ.
1: ಹೇಳಿ ಸುಧೀಂದ್ರ ಅವರು, ಈಗ ಚಿನ್ನ ನಗದೀಕರಣ ಯಾರು ಮಾಡ್ಕೋಬಹುದು, ಅದರ ವ್ಯಾಪ್ತಿ, ಅದರ ಒಂದು ಕನಿಷ್ಠ ನಮ್ಮ ಸಾರ್ವಜನಿಕರು ಬ್ಯಾಂಕಿನಿಂದ ಹಣವನ್ನ ಪಡಿಬಹುದು?
2: ಸೊ ಇದರಲ್ಲಿ ಮೂಲತಃ ಬಂದು ಚಿನ್ನವನ್ನ ಗ್ರಾಹಕರು ಬ್ಯಾಂಕಲ್ಲಿ ಇಡಬೇಕಾಗುತ್ತೆ. ಯಾವುದೇ ಭಾರತೀಯ ಪ್ರಜೆಗಳು ಇದರಲ್ಲಿ ಹೂಡಿಕೆ ಮಾಡೋ ಅವಕಾಶ ಇದೆ. ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಥವಾ ಅವಿಭಕ್ತ ಕುಟುಂಬ ಅಂತ ಏನು ಕರಿತೀವಿ ಅವರು ಈ ಒಂದು ಯೋಜನೆಯಲ್ಲಿ ಹೂಡಿಕೆ ಮಾಡ್ಬೋದು. ಅದೇ ರೀತಿ ಟ್ರಸ್ಟು, ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸು, ಯೂನಿವರ್ಸಿಟೀಸು, ಸೊ ಇವೆಲ್ಲ ಸಂಘ ಸಂಸ್ಥೆಗಳು ಕೂಡ ಈ ಒಂದು ಯೋಜನೆಯಲ್ಲಿ ಹೂಡಿಕೆ ಮಾಡೋ ಒಂದು ಅವಕಾಶ ಇದೆ.
1: ಒಂದು ಟ್ರಸ್ಟ್ ಅಥವಾ ಒಂದು ಅವಿಭಕ್ತ ಕುಟುಂಬ ಅಥವಾ ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರಿ, ಎಷ್ಟು ಚಿನ್ನವನ್ನು ಅವರು ನಗದೀಕರಣ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ?
2: ಕನಿಷ್ಠ ಪಕ್ಷ 10 ಗ್ರಾಮ್ ಬಂಗಾರನ ಹೂಡಿಕೆ ಮಾಡಬೇಕಾಗುತ್ತೆ. ಗರಿಷ್ಠವಾಗಿ ಯಾವುದೇ ಒಂದು ಮಿತಿ ಇಲ್ಲ.
1: ಹೌದು.
2: ಸೊ ಅವರು ಅಲ್ಲಿ ಎಷ್ಟು ಬಂಗಾರ ಇದೆಯೋ ಅದನ್ನ ಮಾಡ್ಬೋದು. ಆದರೆ ಕನಿಷ್ಠವಾಗಿ ಒಂದೊಬ್ಬ ವ್ಯಕ್ತಿ ಅಥವಾ ಒಂದು ಟ್ರಸ್ಟು ಅಥವಾ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ನು 10 ಗ್ರಾಮ್ ಅಷ್ಟು ಬಂಗಾರ, ಬಿಸ್ಕತ್ ಆಗಿರ್ಬೋದು, ಗಟ್ಟಿ ಬಂಗಾರ ಆಗಿರ್ಬೋದು ಅಥವಾ ಆಭರಣ ಬಂಗಾರ ಆಗಿರ್ಬೋದು, ಅದನ್ನ ಕನಿಷ್ಠ ಪಕ್ಷ 10 ಗ್ರಾಮ್ ಅಷ್ಟು ಹೂಡಿಕೆ ಮಾಡಬೇಕಾಗುತ್ತೆ.
1: ಅಂದ್ರೆ ಪ್ರತಿಶತ 10 ಗ್ರಾಮ್ಗೆ ಅದರ ಒಂದು ಮೌಲ್ಯ ಎಷ್ಟು ನಾವು ಅದನ್ನ ನಗದೀಕರಣ ಮಾಡಬಹುದು, ಅಥವಾ ಪೂರ್ತಿಯಾಗಿ ಅದರ ಮೌಲ್ಯವನ್ನು, ಮಾರುಕಟ್ಟೆ ದರ ಏನಿದೆ ಅದನ್ನ ಅವರು ನಗದೀಕರಣ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಹೇಗೆ?
2: ಇದರಲ್ಲಿ ಬಂಗಾರನ ನೀವೊಂದು ಡಿಪಾಸಿಟ್ ಟೈಪ್ ಬ್ಯಾಂಕ್ ಅಲ್ಲಿ ಇಡಬಹುದು. ಸೊ ಇದು ನಿಮಗೆ ಅವಧಿ ಮೇಲೆ ಬಡ್ಡಿ ಕೊಡುತ್ತೆ. ಸೊ ದೀರ್ಘಾವಧಿ ಮತ್ತೆ ಅಲ್ಪಾವಧಿ ಅಂತ ಎರಡು ಇರ್ತದೆ. 1-3 ವರ್ಷ ನಾವು ಅಲ್ಪಾವಧಿ ಅಂತ ಕರಿತೀವಿ, 3 ವರ್ಷ ಮೇಲ್ಪಟ್ಟು ಇನ್ವೆಸ್ಟ್ ಮಾಡೋದು ದೀರ್ಘಾವಧಿ ಅಂತಂದು ಬರುತ್ತೆ. ಸೊ ಅಲ್ಪಾವಧಿಗೆ 2.25% ರೇಟ್ ಆಫ್ ಇಂಟ್ರೆಸ್ಟ್ ಬರುತ್ತೆ, ದೀರ್ಘಾವಧಿಗೆ 2.50% ರೇಟ್ ಆಫ್ ಇಂಟ್ರೆಸ್ಟ್ ಇದೆ.
1: ಅಂದ್ರೆ ಬಡ್ಡಿದರ.
2: ಬಡ್ಡಿದರ. ಸೊ ಈಗ ಸದ್ಯ ಸರ್ಕಾರ 1-3 ವರ್ಷ ಅಂದ್ರೆ ಅಲ್ಪಾವಧಿಗೆ ಮಾತ್ರ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಅನ್ನ ಸ್ವೀಕರಿಸ್ತಿದೆ.
1: ಹೇಗೆ ಸಾರ್ವಜನಿಕರು ಇದರ ಒಂದು ಪ್ರಯೋಜನ ಪಡ್ಕೊಳ್ತಿದ್ದಾರೆ ಹೇಗೆ, ಅಥವಾ ಅವೇರ್ನೆಸ್ ಹೇಗಿದೆ, ತಿಳುವಳಿಕೆ ನಮ್ಮ ಭಾಗದಲ್ಲಿ?
2: ಈಗ ಇದರಲ್ಲಿ ಮೂಲತಃ ಬಂದು ಏನಾಗುತ್ತೆ, ನೀವು ಗಟ್ಟಿ ಬಂಗಾರ ಇದ್ದವರು ಇದ್ರಲ್ಲಿ ಹೆಚ್ಚಾಗಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಜನರಿಂದ ತಗೊಂಡಿರೋ ಆಭರಣನ ನಾವು ಕರಗಿಸ್ಬಿಟ್ಟು ಅದನ್ನ ಗಟ್ಟಿ ಬಂಗಾರ ಮಾಡಿ ಮಾರ್ಕೆಟಿಗೆ ಬಿಡ್ತೀವಿ, ಮತ್ತೆ ಅದನ್ನ ಹೇಗೇನು ಒಂದು ಡೆಟ್ ಕ್ಯಾಪಿಟಲ್ ಅನ್ನ ಅರ್ನಿಂಗ್ ಕ್ಯಾಪಿಟಲ್ ಆಗಿ ಕನ್ವರ್ಟ್ ಮಾಡ್ತೀವಿ. ಸೊ ಹಂಗಾಗಿ ಈಗ ಬಂಗಾರ ಮನೆಯಲ್ಲೇ ಇರ್ತದೆ. ಸೊ ಅದು ಕಸ್ಟಮರಿಗೂ ಅದನ್ನ ಸುರಕ್ಷಿತವಾಗಿಡೋ ಅಂತ ಒಂದು ಪ್ರಮೇಯ ಇರ್ತದೆ. ಅಥವಾ ಕೆಲವೊಬ್ಬರು ಬಂಗಾರನ ಲಾಕರ್ ಅಲ್ಲಿ ಇಡ್ತಾರೆ. ಸೊ ಅದರಿಂದ ತಿಂಗಳ ತಿಂಗಳ ಅಥವಾ ವರ್ಷ ವರ್ಷ ಲಾಕರ್ ರೆಂಟ್ ಬಾಡಿಗೆ ಕಟ್ಟಬೇಕಾಗುತ್ತೆ. ಸೊ ಅವ್ರು ಈ ಒಂದು ಇದರಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಅವರಿಗೆ ಲಾಕರ್ ತಗೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ, ಮತ್ತೆ ಬಂಗಾರನ ಸುರಕ್ಷಿತವಾಗಿ ಇಡ್ಕೊಳ್ಳೋ ಅಂತ ಒಂದು ಅಪಾಯ ಅಥವಾ ರಿಸ್ಕು ಇರೋದಿಲ್ಲ. ಮತ್ತೆ ಮನೇಲಿದ್ದಾಗ ಬಂಗಾರ ಒಂದು ಡೆಟ್ ಕ್ಯಾಪಿಟಲ್ ಆಗಿರ್ತದೆ, ಅದನ್ನೇ ಅವ್ರು ಇಲ್ಲಿ ಬ್ಯಾಂಕಲ್ಲಿ ಇಟ್ಟಾಗ ಅದೊಂದು ಠೇವಣಿ ರೂಪದಲ್ಲಿ ಅವರಿಗೆ ಬಡ್ಡಿ ಸಮೇತ ಸಿಗುತ್ತೆ. ಸೊ ಇದು ಡೆಟ್ ಕ್ಯಾಪಿಟಲ್ ಇಂದ ಅರ್ನಿಂಗ್ ಕ್ಯಾಪಿಟಲ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಕಸ್ಟಮರಿಗೆ ಆರ್ಥಿಕವಾಗಿನೂ ಇದು ಅನುಕೂಲಕರವಾಗಿದೆ. ದೇಶಕ್ಕೂ ಏನಾಗುತ್ತೆ, ಈ ರೀತಿ ಬಂಗಾರನ ನಾವು ಕರಗಿಸಿ ಮತ್ತೆ ಮಾರ್ಕೆಟಿಗೆ ಬಿಡೋದ್ರಿಂದ ಆಮದು ಮತ್ತೆ ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್ ಏನಿದೆ ಅದನ್ನು ಕಡಿಮೆ ಆಗುತ್ತೆ. ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮಲ್ಲೂ ಏನಿದೆ, ನಿಮಗೆ ಸಾಲ ಪಡೆಯೋ ಒಂದು ಅವಕಾಶ ಇದೆ.
1: ಬಂಗಾರದ

0: ಬಂಗಾರದ ಮೇಲೆ. ಸೊ ಇದು ಗೋಲ್ಡ್ ಇಡ್ತೀರಾ, ಅದ್ರ ಅವತ್ತಿನ ಮಾರ್ಕೆಟ್ ವ್ಯಾಲ್ಯೂ ಮೇಲೆ ಅದೊಂದು ಸರ್ಟಿಫಿಕೇಟ್ ಅಥವಾ ಡಿಮ್ಯಾಟ್ ಫಾರ್ಮಲ್ಲಿ ನಾವು ಕೊಡ್ತೀವಿ. ಸೊ ಅದನ್ನು ನೀವು ಮತ್ತೆ ಪ್ರೈಮರಿ ಸೆಕ್ಯೂರಿಟಿ ಅಥವಾ ಕೊಲಾಟ್ರಲ್ ಸೆಕ್ಯೂರಿಟಿ ಆಗಿ ಬ್ಯಾಂಕ್ಗಳಲ್ಲಿ ಅಡ ಇಟ್ಟು ಶೇಕಡ 70-75% ಸಾಲನೂ ನೀಡಲಾಗುತ್ತೆ. ಬಂಗಾರ ಏನು ಬೆಲೆ ಬಲುತ್ತೋ ಅಷ್ಟೇ ವ್ಯಾಲ್ಯೂ ಈ ಸೆಕ್ಯೂರಿಟಿಗೂ ಇರುತ್ತೆ.
1: ಈಗ ಬಂಗಾರ ನಾವು ಮಾನಿಟೈಸೇಷನ್ ಅಥವಾ ನಗದೀಕರಣ ಮಾಡುವಾಗ ಏನೆಲ್ಲ ದಾಖಲೆಗಳನ್ನು ಕೊಡಬೇಕಾಗ್ತದೆ?
0: ನಿಮ್ಮಲ್ಲಿ ಬ್ಯಾಂಕಲ್ಲಿ ಒಂದು ಅಕೌಂಟ್ ಇರಬೇಕಾಗುತ್ತೆ, ಒಂದು ಬ್ಯಾಂಕ್ ಖಾತೆ, ಆಧಾರ್ ಕಾರ್ಡ್ ಮತ್ತೆ ಪಾನ್ ಕಾರ್ಡ್.
1: ಹೌದು,
0: ಇವು ಮೂರು ಕಡ್ಡಾಯವಾಗಿ ಕೊಡಬೇಕಾಗುತ್ತೆ.
1: ಅಂದ್ರೆ ಅದನ್ನ ಬಂಗಾರವನ್ನ ಪರಿಶೀಲನೆ ಮಾಡ್ತಾರೆ, ಅದಕ್ಕೊಂದು ಸಪರೇಟ್ ಆದಂತಹ ಒಂದು ಶಾಖೆ ಇರ್ತದೆ? ಹೇಗೆ
0: ಸಪರೇಟ್ ಆಗಿ ಶಾಖೆ ಇಲ್ಲ, ಬಟ್ ಕೆಲವೊಂದು ಬ್ಯಾಂಕ್ಗಳನ್ನ ಕೇಂದ್ರ ಸರ್ಕಾರ ಈ ಒಂದು ಸ್ಕೀಮ್ ಅನ್ನ ಅಳವಡಿಸಿದೆ. ಸೊ ಎಲ್ಲಾ ಬ್ಯಾಂಕ್ಗಳಲ್ಲಿ ಈ ಒಂದು ಶಾಖೆ ಯೋಜನೆ ಇರೋದಿಲ್ಲ. ಈಗ ಮುಖ್ಯವಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಬರೋಡಾ, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, HDFC ಬ್ಯಾಂಕ್ ಮತ್ತು ICICI ಬ್ಯಾಂಕ್, ಈ ಆರು ಬ್ಯಾಂಕ್ಗಳನ್ನ ಗುರುತಿಸಿದೆ.
1: ರಾಷ್ಟ್ರೀಕೃತ
0: ಬ್ಯಾಂಕ್ಗಳನ್ನ ಗುರುತಿಸಿದೆ. ಸೊ ಈ ಆರು ಬ್ಯಾಂಕ್ಗಳಲ್ಲಿ ಮಾತ್ರ ಈ ಒಂದು ಯೋಜನೆ ಲಭ್ಯವಿದೆ.
1: ಸುಧೀಂದ್ರ ಅವರೇ, ಈಗ ಒಂದು ಅಲ್ಪಾವಧಿ ಅಥವಾ ದೀರ್ಘಾವಧಿ, ಅವಧಿ ಮುಗಿದ ನಂತರ ಅದನ್ನ ಏನಾದರೂ ಗ್ರಾಹಕರು ಬಿಡಿಸಿಕೊಳ್ಳಿಲ್ಲ ಅಂತಂದ್ರೆ ಏನಾದರೂ ಸಮಸ್ಯೆ?
0: ಆಟೋಮೆಟಿಕ್ ಆಗಿ ರಿನಿವಲ್ ಇದು ಇರುತ್ತೆ. ಸೊ ಅವರೆಂದು ಬಿಡಿಸ್ಕೊಳ್ತಾರ ಅವತ್ತಿನ ದಿನದ್ದು, ಆ ದಿನದ್ದು ಗೋಲ್ಡ್ ಮಾರ್ಕೆಟ್ ಪ್ರೈಸ್ ಏನಿದೆ ಅದ್ರ ವ್ಯಾಲ್ಯೂಗೆ ಲೆಕ್ಕ ಹಾಕಿ ಅಮೌಂಟ್ ಇದು ಕೊಡ್ತೀವಿ. ಗೋಲ್ಡ್ ಬೇಕು ಅಂದರೆ ಗೋಲ್ಡ್ ಕೊಡ್ತೀವಿ, ಇಲ್ಲ ಗೋಲ್ಡ್ ಬೇಡ ಕ್ಯಾಶ್ ಕೊಡ್ರಿ ಅಂದರೆ ಅವತ್ತಿನ ಮಾರ್ಕೆಟ್ ವ್ಯಾಲ್ಯೂ ಏನು ಗೋಲ್ಡ್ ಇದೆಯಾ ಅದನ್ನ ನಂಬರ್ ಆಫ್ ಗ್ರಾಮು ಇಂಟು ಮಾರ್ಕೆಟ್ ವ್ಯಾಲ್ಯೂ ಲೆಕ್ಕ ಹಾಕಿ ಅದನ್ನು ನಾನು ಕೊಡ್ತೀವಿ.
1: ಸುಧೀಂದ್ರ ಅವರು, ಈಗ ಬ್ಯಾಂಕುಗಳಲ್ಲಿ ಚಿನ್ನದ ಅಡಮಾನ ಸಾಲವು ಕೂಡ ಸಿಗುತ್ತೆ. ಈಗ ನಾವು ಚರ್ಚೆ ಮಾಡುವ ಹಾಗೆ ಚಿನ್ನದ ನಗದೀಕರಣ ಯೋಜನೆಯು ಕೂಡ ಚಾಲ್ತಿಯಲ್ಲಿದೆ. ಏನು ಚಿನ್ನದ ಅಡಮಾನ ಯೋಜನೆ ಹಾಗೂ ಚಿನ್ನದ ನಗದೀಕರಣ, ಮಧ್ಯದ ಒಂದು ವ್ಯತ್ಯಾಸ ಏನಿದೆ ಅಂತ ತಾವು ಹೇಳ್ತೀರಿ?
0: ಗೋಲ್ಡ್ ನಗದೀಕರಣದಲ್ಲಿ ಏನೈತೆ, ನೀವು ಕೊಟ್ಟಿರೋಂಥ ಗೋಲ್ಡ್ ಅನ್ನ ನಾವು ಕರಗಿಸಿ ಅದನ್ನ ಗಟ್ಟಿ ಬಂಗಾರ ಮಾಡಿ ಮಾರ್ಕೆಟ್ಗೆ ಬಿಡ್ತೀವಿ. ಇದು ಒಂದ್ ರೀತಿ ಡಿಪಾಸಿಟ್, ಠೇವಣಿ ಇಟ್ಟಂಗೆ. ಬ್ಯಾಂಕ್ಗಳಲ್ಲಿ ಗೋಲ್ಡ್ ಅನ್ನ ಡಿಪಾಸಿಟ್ ಮಾಡಿದ್ದೀರ, ಸೊ ಅದನ್ನ ನಾವು ನಿಮಗೆ ನೀವು ಮಾಡಿರೋಂಥ ಗೋಲ್ಡ್ಗೆ ಬ್ಯಾಂಕ್ ಅವರು ಅವಧಿ ಪ್ರಕಾರ ಬಡ್ಡಿಯನ್ನು ಕೊಡ್ತಾರೆ. ಅಂದ್ರಿಂದ 3 ವರ್ಷ ಅಥವಾ 5 ವರ್ಷದವರೆಗೂ ಇಡುವಂತ ಒಂದು ದೀರ್ಘಾವಧಿ ಠೇವಣಿ ಇದ್ದಂಗೆ. ಗೋಲ್ಡ್ ಲೋನ್ ಏನಿದೆ, ಇದು ನೀವು ಬಂಗಾರನ ನಾವು ಯಥಾ ಪ್ರಕಾರ ಹಂಗೆ ಬ್ಯಾಂಕಲ್ಲಿ ಇಡಲಾಗುತ್ತೆ. ಇದನ್ನ 1 ವರ್ಷದ ಅವಧಿಗೆ ಮಾತ್ರ ಲೋನ್ ಅಂತ ಕೊಟ್ಟಿರ್ತೀವಿ.
1: ಹೌದು.
0: ಸೊ ಇದನ್ನ ನೀವು 1 ವರ್ಷ ಆದ್ಮೇಲೆ ಈಗ ಲೋನು ಬಡ್ಡಿ ಮತ್ತೆ ಅಸಲು ಕಟ್ಟಿ ಆ ಬಂಗಾರನ ಬಿಡಿಸ್ಕೋಬೇಕಾಗುತ್ತೆ.
1: ಅಂದ್ರೆ ಗೋಲ್ಡ್ ಲೋನು ಮತ್ತೆ ಗೋಲ್ಡ್ ಈ ಒಂದು ಮಾನಿಟೈಸೇಷನ್ ಎರಡಕ್ಕೂ ಬಡ್ಡಿ ದರ ಬೇರೆ ಬೇರೆ ಇರ್ತದೆ? ಹೇಗೆ?
0: ಎರಡಕ್ಕೂ ಬೇರೆ ಬೇರೆ ಇರುತ್ತೆ. ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಅಲ್ಲಿ ನಿಮಗೆ 2.5%-2.5% ವರೆಗೂ ಬಡ್ಡಿ ಬರುತ್ತೆ. ಬಂಗಾರದ ರೇಟ್ ಅಲ್ಲಿ ಆವಾ ಬ್ಯಾಂಕಿಂದು ಬೇಸ್ ರೇಟ್ ಮೇಲೆ ಚೇಂಜ್ ಆಗ್ತಾ ಹೋಗುತ್ತೆ.
1: ಹೇಳಕ್ ಇಷ್ಟಪಡ್ತೀರಿ ಕೊನೆಗೆ, ಮುಖ್ಯವಾಗಿ ಚಿನ್ನ ನಗದೀಕರಣ ಯೋಜನೆ ರಾಷ್ಟ್ರವ್ಯಾಪಿ ಇರುವಂತಹ ಯೋಜನೆ, ನಮ್ಮ ಗ್ರಾಹಕರಿಗೆ ಬಂಗಾರವನ್ನ ಮನೇಲಿ ಇಟ್ಕೊಂಡವರಿಗೆ ಏನು ತಮ್ಮ ಸಲಹೆ?
0: ಬಂಗಾರನ ಮನೇಲಿ ಇಟ್ಕೊಳ್ಳೋ ಬದಲು ಇದನ್ನ ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ಒಂದು ನೀವು ದೇಶದ ಪ್ರಗತಿಗೂ ಬೆಂಬಲ ಮಾಡ್ದಂಗೆ ಆಗುತ್ತೆ, ಎರಡನೇದು ನಿಮಗೂ ಸುರಕ್ಷಿತವಾಗಿ ಇರುತ್ತೆ ಬಂಗಾರ. ಆಮೇಲೆ ಇದಕ್ಕೋಸ್ಕರ ಲಾಕರ್ ತೆಗೆದು ಲಾಕರ್ ಅಲ್ಲಿ ಇಡೋಂಥದ್ದು ಮತ್ತೆ ವರ್ಷ ಲಾಕರ್ ರೆಂಟ್ ಕಟ್ಟಂತ ಪ್ರಮೇಯ ಇರೋದಿಲ್ಲ. ಆಮೇಲೆ ಇದರಲ್ಲಿ ಇಡೋದ್ರಿಂದ ನಿಷ್ಕ್ರಿಯ ಚಿನ್ನ ಏನಾಗುತ್ತೆ, ಉತ್ಪಾದಕ ಆಸ್ತಿಯಾಗಿ ಕನ್ವರ್ಟ್ ಆಗುತ್ತೆ. ಡೆಡ್ ಕ್ಯಾಪಿಟಲ್ ಆಗಿ ಏನು ಮನೆಯಲ್ಲಿದೆ ಅದು ನೀವು ಇಲ್ಲಿಗೆ ಮಾಡಿದ್ರೆ ಅದೇ ನಿಮಗೆ ಅರ್ನಿಂಗ್ ಕ್ಯಾಪಿಟಲ್ ಆಗಿ ಕನ್ವರ್ಟ್ ಆಗುತ್ತೆ.
1: ಒಳ್ಳೆಯದು ಸುಧೀಂದ್ರ ಅವರೇ, ಇದುವರೆಗೆ ಪ್ರಧಾನಮಂತ್ರಿ ಚಿನ್ನ ನಗದೀಕರಣ ಯೋಜನೆ ಕುರಿತು ಸವಿಸ್ತಾರವಾದಂಥ ಒಂದು ಮಾಹಿತಿಯನ್ನು ಕೊಟ್ರಿ. ಬಂಗಾರ ಮನೆಯಲ್ಲಿರೋದಕ್ಕಿಂತ ಬ್ಯಾಂಕ್ನಲ್ಲಿರುವುದು ಸೂಕ್ತ, ನಮಗೆ ವಿದೇಶಿ ವಿನಿಮಯವನ್ನು ಕೂಡ ಇಲ್ಲಿ ಉಳಿತಾಯ ಆಗುತ್ತೆ, ದೇಶದ ಆರ್ಥಿಕ ಹಿತದೃಷ್ಟಿಯಿಂದನೂ ಕೂಡ ಇದು ನಮಗೆ ಸಹಕಾರಿ ಅಂತ ವಿಚಾರವನ್ನು ಹೇಳಿಕೊಟ್ಟಿದ್ದಕ್ಕಾಗಿ, ಈ ಯೋಜನೆಯ ಒಂದು ಲಾಭವನ್ನು ಗರಿಷ್ಠ ಮಟ್ಟದಲ್ಲಿ ನಮ್ಮ ದೇಶದ ಎಲ್ಲ ನಾಗರಿಕರು ಪ್ರಯೋಜನವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ತಮ್ಮ ಮಾಹಿತಿಗಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಪ್ರಧಾನಮಂತ್ರಿ ಚಿನ್ನ ನಗದೀಕರಣ ಯೋಜನೆ ಕುರಿತು ರಾಯಚೂರಿನ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರಾದ ಸುಧೀಂದ್ರ ಪಿಆರ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅಮರೇಶ್ ಆಶಿಹಾಳ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಓಸ್ಲೋದ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ವ್ಯಾಪಾರ ಹೂಡಿಕೆ ಸೇರಿ

0: ಹಲವು ಕ್ಷೇತ್ರಗಳ ಕುರಿತು ಚರ್ಚೆ. ಸಚಿವ ರಾಜನಾಥ್ ಸಿಂಗ್ ವಿಯೆಟ್ನಾಂ ಅಧ್ಯಕ್ಷರ ಭೇಟಿ, ಉಭಯ ದೇಶಗಳ ರಕ್ಷಣಾ ಸಹಕಾರ ಬಲವರ್ಧನೆಗೆ ಭಾರತ ಪುನರುಚ್ಚಾರ. ಪ್ರತಿ ಲೀಟರ್ ಪೆಟ್ರೋಲ್ ಡೀಸೆಲ್ ದರದಲ್ಲಿ ಮತ್ತೆ 90 ಪೈಸೆ ಏರಿಕೆ. ಒಂದೇ ವಾರದಲ್ಲಿ ಇಂಧನ ಇನ್ನಷ್ಟು ತುಟ್ಟಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಜೈಪುರದಲ್ಲಿ ಇಂದು ರಾಜಸ್ಥಾನ್ ರಾಯಲ್ಸ್ ಲಖನೌ ಸೂಪರ್ ಜೈಂಟ್ಸ್ ತಂಡಗಳ ಸೆಣಸು. ವಾರ್ತೆಗಳ ವಿವರ. ನಾರ್ವೆಗೆ ಭೇಟಿ ನೀಡಿದ ಎರಡನೇ ದಿನದಂದು ಪ್ರಧಾನಿ ಮೋದಿ ಅವರು 5 ನಾರ್ಡಿಕ್ ರಾಷ್ಟಗಳ ತಮ್ಮ ಸಹವರ್ತಿಗಳೊಂದಿಗೆ ಇಂದು ಓಸ್ಲೋದಲ್ಲಿ ನಡೆಯಲಿರುವ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. 2022ರಲ್ಲಿ ಡೆನ್ಮಾರ್ಕ್ನ ಕೋಪನ್ ಹ್ಯಾಗನ್ನಲ್ಲಿ ನಡೆದ ಹಿಂದಿನ ಶೃಂಗಸಭೆಯ ನಂತರ ಭಾರತ ಮತ್ತು ನಾರ್ಡಿಕ್ ದೇಶಗಳ ನಡುವೆ ಹೆಚ್ಚಿದ ವಲಯ ಸಹಕಾರವನ್ನು ಶೃಂಗಸಭೆಯು ನಿರ್ಮಿಸುತ್ತದೆ. ಟಿಇಪಿಎ ಜಾರಿಯಲ್ಲಿರುವುದರಿಂದ ಶೃಂಗಸಭೆಯು ಆಳವಾದ ವ್ಯಾಪಾರ ಮತ್ತು ಹೂಡಿಕೆ ಸಂಪರ್ಕಗಳನ್ನು ರೂಪಿಸಲು ಪ್ರಯತ್ನಿಸುತ್ತದೆ. ಈ ಬ್ಲಾಕ್ನೊಂದಿಗಿನ ಭಾರತದ ದ್ವಿಪಕ್ಷೀಯ ವ್ಯಾಪಾರವು ಪ್ರಸ್ತುತ $19 ಬಿಲಿಯನ್ ಆಗಿದೆ. 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯ ನೇಪಥ್ಯದಲ್ಲಿ ಡೆನ್ಮಾರ್ಕ್, ಐಸ್ಲ್ಯಾಂಡ್ ಮತ್ತು ಫಿನ್ಲ್ಯಾಂಡ್ ಪ್ರಧಾನಿ ಮಂತ್ರಿಗಳೊಂದಿಗೆ ಪ್ರಧಾನಿ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಲಿದ್ದಾರೆ. ಈ ನಡುವೆ ತಮ್ಮ 5 ರಾಷ್ಟಗಳ ಭೇಟಿಯ ಕೊನೆಯ ಹಂತದಲ್ಲಿ ನರೇಂದ್ರ ಮೋದಿ ಅವರು ಇಟಲಿಯ ಸಹವರ್ತಿ ಜಾರ್ಜಿಯಾ ಮೆಲೋನಿ ಅವರ ಆಹ್ವಾನದ ಮೇರೆಗೆ 2 ದಿನಗಳ ರಾಜ್ಯ ಭೇಟಿಗಾಗಿ ಇಂದು ಇಟಲಿಯ ರೋಮ್ಗೆ ಆಗಮಿಸಲಿದ್ದಾರೆ. ಪ್ರಧಾನಿ ಮೆಲೋನಿ ಅವರೊಂದಿಗೆ ಪ್ರಧಾನಿ ಮೋದಿ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಅವರು ಇಟಲಿಯ ಅಧ್ಯಕ್ಷ ಸೆರ್ಗಿಯೋ ಮಟರೆಲ್ಲಾ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ವಿಯೆಟ್ನಾಂ ಅಧ್ಯಕ್ಷ ಟೋಲಾಮ್ ಅವರನ್ನು ಭೇಟಿ ಮಾಡಿ ಉಭಯ ದೇಶಗಳ ನಡುವಿನ ರಕ್ಷಣಾ ಸಹಕಾರವನ್ನು ಮತ್ತಷ್ಟು ಗಾಢವಾಗಿಸುವ ಭಾರತದ ಬದ್ಧತೆಯನ್ನು ಪುನರುಚ್ಚರಿಸಿದ್ದಾರೆ. ಈ ಸಂಬಂಧ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿರುವ ರಕ್ಷಣಾ ಸಚಿವರು ಈ ಸಹಕಾರವು ಉಭಯ ದೇಶಗಳ ನಡುವಿನ ವರ್ಧಿತ ಸಮಗ್ರ ಕಾರ್ಯತಂತ್ರದ ಸಹಭಾಗಿತ್ವದ ಪ್ರಮುಖ ಆಧಾರ ಸ್ತಂಭವಾಗಿದೆ ಎಂದು ಹೇಳಿದ್ದಾರೆ. ಭಾರತ ಮತ್ತು ವಿಯೆಟ್ನಾಂ ಪರಸ್ಪರ ನಂಬಿಕೆ, ಹಂಚಿಕೆಯ ಮೌಲ್ಯಗಳು ಮತ್ತು ರಕ್ಷಣೆ, ಭದ್ರತೆ ಹಾಗೂ ಪ್ರಾದೇಶಿಕ ಸ್ಥಿರತೆಯಲ್ಲಿ ನಿಕಟ ಸಹಕಾರದಲ್ಲಿ ಬೇರೂರಿರುವ ಬಲವಾದ ಬಂಧವನ್ನು ಹಂಚಿಕೊಂಡಿವೆ ಎಂದು ಅವರು ಹೇಳಿದ್ದಾರೆ. ಸಚಿವರು ಹನೋಯ್ನಲ್ಲಿ ವಿಯೆಟ್ನಾಂ ರಕ್ಷಣಾ ಸಚಿವ ಜನರಲ್ ಫಾನ್ ವ್ಯಾನ್ ಜಿಯಾಂಗ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದರು. ಬೆಳೆಯುತ್ತಿರುವ ಭಾರತ ವಿಯೆಟ್ನಾಂ ರಕ್ಷಣಾ ಪಾಲುದಾರಿಕೆಯನ್ನು ಎರಡೂ ಕಡೆಯವರು ಪರಿಶೀಲಿಸಿದರು ಮತ್ತು ಕಡಲ ಭದ್ರತೆ, ರಕ್ಷಣಾ ಉದ್ಯಮ, ತರಬೇತಿ ಮತ್ತು ಪ್ರಾದೇಶಿಕ ಸ್ಥಿರತೆಯಲ್ಲಿ ಸಹಕಾರವನ್ನು ಮತ್ತಷ್ಟು ಗಾಢವಾಗಿಸುವ ಮಾರ್ಗಗಳ ಬಗ್ಗೆ ಚರ್ಚಿಸಿದ್ದಾರೆ. ದೆಹಲಿಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಪ್ರತಿ ಲೀಟರ್ಗೆ ಸುಮಾರು 90 ಪೈಸೆ ಹೆಚ್ಚಾಗಿದೆ. ಇಂಡಿಯನ್ ಆಯಿಲ್ ಪ್ರಕಾರ ರಾಷ್ಟ ರಾಜಧಾನಿ ದೆಹಲಿಯಲ್ಲಿ ಪೆಟ್ರೋಲ್ ಬೆಲೆ ಹಿಂದಿನ 97.77ರಿಂದ 98.64 ರೂಪಾಯಿಗೆ ಏರಿಕೆಯಾಗಿದ್ದರೆ ಡೀಸೆಲ್ ಬೆಲೆ ಪ್ರತಿ ಲೀಟರ್ಗೆ 90.67ರಿಂದ 91.58 ರೂಪಾಯಿಗೆ ಏರಿದೆ. ಬೆಂಗಳೂರಿನಲ್ಲಿ ಪರಿಷ್ಕೃತ ಪೆಟ್ರೋಲ್ ದರ 106.17ರಿಂದ 107.12 ರೂಪಾಯಿಗೆ ಏರಿಸಲಾಗಿದೆ. ಹಾಗೆಯೇ ಡೀಸೆಲ್ ದರ 94.10ರಿಂದ 95.04 ರೂಪಾಯಿಗೆ ಏರಿಸಲಾಗಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಛತ್ತೀಸ್ಗಢದ ಬಸ್ತಾರ್ ವಿಭಾಗೀಯ ಕೇಂದ್ರ ಕಚೇರಿ ಜಗದಾಲ್ಪುರದಲ್ಲಿ ಕೇಂದ್ರ ವಲಯ ಮಂಡಳಿಯ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಭೆಯಲ್ಲಿ ಛತ್ತೀಸ್ಗಢ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡದ ಮುಖ್ಯಮಂತ್ರಿಗಳು ಮತ್ತು ಹಿರಿಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ನಿನ್ನೆ ಛತ್ತೀಸ್ಗಢಕ್ಕೆ ಭೇಟಿ ನೀಡಿದ ಅಮಿತ್ ಶಾ ಅವರು ಬಸ್ತಾರ್ ಜಿಲ್ಲೆಯ ನೆಥನಾರ್ ಗ್ರಾಮದಲ್ಲಿ ಸಾರ್ವಜನಿಕ ಸೇವಾ ಕೇಂದ್ರವನ್ನು ಉದ್ಘಾಟಿಸಿದರು. ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ್ ಸೋನಾವಾಲ್ ನವದೆಹಲಿಯಲ್ಲಿ ದೇಶದ ಬಹುನಿರೀಕ್ಷಿತ ವಾಟರ್ ಮೆಟ್ರೋ ಸೇವೆಗಳ ಆರಂಭದ ಕುರಿತು ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. 18 ನಗರಗಳಲ್ಲಿ ವಾಟರ್ ಮೆಟ್ರೋ ಸೇವೆಗಳನ್ನು ಪ್ರಾರಂಭಿಸುವ ಯೋಜನೆಯನ್ನು ಕೇಂದ್ರವು ಮುಂದಿಟ್ಟಿದೆ. ಮೊದಲ ಹಂತಕ್ಕೆ ಗುವಾಹಟಿಯನ್ನು ಗುರುತಿಸಲಾಗಿದೆ ಎಂದು ಕೇಂದ್ರ ಸಚಿವರು ಹೇಳಿದರು. ಶ್ರೀನಗರ, ಪಾಟ್ನಾ, ವಾರಣಾಸಿ, ಅಯೋಧ್ಯೆ ಮತ್ತು ಪ್ರಯಾಗ್ರಾಜ್ ಸೇರಿದಂತೆ ನಗರಗಳು ಸಹ ಮೊದಲ ಹಂತದ ಭಾಗವಾಗಿದ್ದರೆ ಅಸ್ಸಾಂನ ತೇಜ್ಪುರ ಮತ್ತು ದೀಬ್ರುಗಢವನ್ನು ಯೋಜನೆಯ ಎರಡನೇ ಹಂತಕ್ಕೆ ಪ್ರಸ್ತಾಪಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಾಗತಿಕ ಅನಿಶ್ಚಿತತೆಯ ಈ ಸಂದರ್ಭದಲ್ಲಿ ಸಹಕಾರವು ಹಂಚಿಕೆಯ ಸಮೃದ್ಧಿ ಮತ್ತು ಸುಸ್ಥಿರ ಭವಿಷ್ಯದ ಮಾರ್ಗವನ್ನು ವ್ಯಾಖ್ಯಾನಿಸುತ್ತದೆ ಎಂದು ಭಾರತ ಮತ್ತು ಸ್ವೀಡನ್ ಒತ್ತಿ ಹೇಳಿವೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅವರ ಸ್ವೀಡನ್ ಸಹವರ್ತಿ ಉಲ್ಫ್ ಕ್ರಿಸ್ಟರ್ಸನ್ ಅವರು ಬರೆದ ಲೇಖನದಲ್ಲಿ ಹೆಚ್ಚುತ್ತಿರುವ ಭೌಗೋಳಿಕ ರಾಜಕೀಯ ಅನಿಶ್ಚಿತತೆ, ಇಂಧನ ಅಭದ್ರತೆ ಮತ್ತು ಆರ್ಥಿಕ ವಿಘಟನೆಯ ಸಮಯದಲ್ಲಿ ಜಗತ್ತು ಸಂಕುಚಿತ ರಾಷ್ಟೀಯ ವಿಧಾನಗಳಿಗೆ ಹಿಮ್ಮೆಟ್ಟುವ ಅಥವಾ ಸಹಭಾಗಿತ್ವವನ್ನು ಬಲಪಡಿಸುವ ನಿರ್ಣಾಯಕ ಆಯ್ಕೆಯನ್ನು ಎದುರಿಸುತ್ತಿದೆ ಎಂದು ಬಿಂಬಿಸಲಾಗಿದೆ. ಹೂಡಿಕೆಗಳ ಮೌಲ್ಯದಲ್ಲಿ ಉಂಟಾಗುವ ಕುಸಿತದ ವಿರುದ್ಧ ರಕ್ಷಣೆ ನೀಡಲು ಹೆಚ್ಚುವರಿ ಬಫರ್ ಆಗಿ ಸೃಷ್ಟಿಸಲಾಗಿದ್ದ ಹೂಡಿಕೆ ಏರಿಳಿತ ಮೀಸಲನ್ನು ನಿರ್ವಹಿಸುವ ಅಗತ್ಯತೆಯಿಂದ ವಾಣಿಜ್ಯ ಬ್ಯಾಂಕುಗಳಿಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ವಿನಾಯಿತಿ ನೀಡಿದೆ. ಐಎಫ್ಆರ್ ನಿರ್ವಹಿಸುವ ಅಗತ್ಯತೆಯನ್ನು ನಿನ್ನೆಯಿಂದ ಜಾರಿಗೆ ಬರುವಂತೆ ಹಿಂಪಡೆಯಲಾಗಿದೆ ಎಂದು ಆರ್ಬಿಐ ತಿಳಿಸಿದೆ. ಭಾರತದಲ್ಲಿ ಶಾಖೆಯ ರೂಪದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿದೇಶಿ ಬ್ಯಾಂಕುಗಳಿಗಾಗಿ ಐಎಫ್ಆರ್ನಲ್ಲಿರುವ ಬಾಕಿ ಮೊತ್ತವನ್ನು ಭಾರತೀಯ ಪುಸ್ತಕಗಳಲ್ಲಿ ನಿರ್ವಹಿಸಲಾಗುವ ಶಾಸನಬದ್ಧ ಮೀಸಲು ನಿಧಿಗೆ ಅಥವಾ ಭಾರತೀಯ ಪುಸ್ತಕಗಳಲ್ಲಿ ಉಳಿಸಿಕೊಂಡಿರುವ ರವಾನೆ ಮಾಡಬಹುದಾದ ಮಿಗತೆಗೆ ನೇರವಾಗಿ ವರ್ಗಾಯಿಸಲಾಗುವುದು ಎಂದು ಆರ್ಬಿಐ ತಿಳಿಸಿದೆ. ಚೆನ್ನೈ ಉಪನಗರ ರೈಲು ಜಾಲವನ್ನು ಉತ್ತೇಜಿಸಲು ಅರಕೋಣಂ ಚೆಂಗಲ್ಪಟ್ಟು ಡಬ್ಲಿಂಗ್ ಯೋಜನೆಗೆ ಭಾರತೀಯ ರೈಲ್ವೆ 993 ಕೋಟಿ ರೂಪಾಯಿಗಳನ್ನು ಅನುಮೋದಿಸಿದೆ. ಚೆನ್ನೈ ಬೀಚ್, ತಾಂಬರಂ, ಚೆಂಗಲ್ಪಟ್ಟು ಮತ್ತು ಅರಕೋಣಂ ಅನ್ನು ಸಂಪರ್ಕಿಸುವ ಪ್ರಮುಖ ಚೆನ್ನೈ ಉಪನಗರ ವೃತ್ತಾಕಾರದ ರೈಲು ಜಾಲದ ಒಂದು ಭಾಗವಾಗಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಮಾತನಾಡಿ, ಈ ಯೋಜನೆಯು ಕಾರ್ಯನಿರತ ಚೆನ್ನೈ ಉಪನಗರ ರೈಲು ಜಾಲದ ದಟ್ಟಣೆಯನ್ನು ಕಡಿಮೆ ಮಾಡುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಹಾಗೂ ಸಮಯ ಪಾಲನೆ ಮತ್ತು ಕಾರ್ಯಾಚರಣೆಯ ದಕ್ಷತೆಯನ್ನು ಸುಧಾರಿಸುತ್ತದೆ ಎಂದು ಹೇಳಿದ್ದಾರೆ. ಇರಾನ್ ಮೇಲಿನ ಮಿಲಿಟರಿ ದಾಳಿಯನ್ನು ಅಮೆರಿಕ ತಾತ್ಕಾಲಿಕವಾಗಿ ತಡೆಹಿಡಿದಿರುವ ಹಿನ್ನೆಲೆಯಲ್ಲಿ ಷೇರು ಮಾರುಕಟ್ಟೆಯ ಆರಂಭಿಕ ವಹಿವಾಟಿನಲ್ಲಿ ಉತ್ತಮ ಬೆಳವಣಿಗೆ ಕಂಡುಬಂದಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ 366 ಅಂಕಗಳ ಏರಿಕೆಯೊಂದಿಗೆ 75,706 ವಹಿವಾಟು ಆರಂಭಿಸಿದೆ. ಹಾಗೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಸಹ 107 ಅಂಕಗಳ ಜಿಗಿತದೊಂದಿಗೆ 23,760 ಅಂಕಗಳೊಂದಿಗೆ ವಹಿವಾಟು ನಡೆಸಿದೆ. ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರ ವಿರುದ್ದದ ಆರೋಪಗಳ ತನಿಖೆ ನಡೆಸುತ್ತಿರುವ ನ್ಯಾಯಾಧೀಶರ ತನಿಖಾ ಸಮಿತಿ ತನ್ನ ವರದಿಯನ್ನು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಸಂಸತ್ ಭವನದಲ್ಲಿ ಸಲ್ಲಿಸಿದೆ. ನ್ಯಾಯಾಧೀಶರ ವಿಚಾರಣಾ ಕಾಯ್ದೆ 1968 ಅಡಿಯಲ್ಲಿ ಶಾಸನಬದ್ದ ಅವಶ್ಯಕತೆಗಳಿಗಾಗಿ ಅನುಗುಣವಾಗಿ ಇದನ್ನು ಪ್ರಸ್ತುತಪಡಿಸಲಾಯಿತು. ಈ ವರದಿಯನ್ನು ಸಂಸತ್ತಿನ ಉಭಯ ಸದನಗಳಲ್ಲಿ ಸೂಕ್ತ ಸಮಯದಲ್ಲಿ ಮಂಡಿಸಲಾಗುತ್ತದೆ. ಕಳೆದ ವರ್ಷ ಆಗಸ್ಟ್ 12 ಲೋಕಸಭಾ ಸ್ಪೀಕರ್ ಅವರು ಈ ಸಮಿತಿಯನ್ನು ರಚಿಸಿದ್ದರು. ನ್ಯಾಯಾಧೀಶರ ತನಿಖಾ ಸಮಿತಿಯ ಅಧ್ಯಕ್ಷ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಅರವಿಂದ್ ಕುಮಾರ್, ಬಾಂಬೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಶ್ರೀ ಚಂದ್ರಶೇಖರ್ ಮತ್ತು ಕರ್ನಾಟಕ ಹೈಕೋರ್ಟ್ನ ಹಿರಿಯ ವಕೀಲ ಬಿವಿ ಆಚಾರ್ಯ ಅವರು ನ್ಯಾಯಾಧೀಶರ ತನಿಖಾ ಸಮಿತಿಯ ವರದಿಯನ್ನು ಓಂ ಬಿರ್ಲಾ ಅವರಿಗೆ ಸಲ್ಲಿಸಿದರು. ಜೈಪುರದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಹಾಗೂ ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯವು ಸಂಜೆ 7:30 ಆರಂಭವಾಗಲಿದೆ. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ 5 ವಿಕೆಟ್ಗಳ ಜಯ ಸಾಧಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೋಸ್ಲಾದ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ವ್ಯಾಪಾರ, ಹೂಡಿಕೆ ಸೇರಿ ಹಲವು ಕ್ಷೇತ್ರಗಳ ಕುರಿತು ಚರ್ಚೆ. ಸಚಿವ ರಾಜನಾಥ್ ಸಿಂಗ್ ವಿಯೆಟ್ನಾಂ ಅಧ್ಯಕ್ಷರ ಭೇಟಿ. ಉಭಯ ದೇಶಗಳ ರಕ್ಷಣಾ ಸಹಕಾರ ಬಲವರ್ಧನೆಗೆ ಭಾರತ ಪುನರುಚ್ಚಾರ. ಪ್ರತಿ ಲೀಟರ್ ಪೆಟ್ರೋಲ್ ಡೀಸೆಲ್ ದರದಲ್ಲಿ ಮತ್ತೆ 90 ಪೈಸೆ ಏರಿಕೆ. ಒಂದೇ ವಾರದಲ್ಲಿ ಇಂಧನ ಇನ್ನಷ್ಟು ತುಟ್ಟಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಜೈಪುರದಲ್ಲಿಂದು ರಾಜಸ್ಥಾನ್ ರಾಯಲ್ಸ್ ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
4: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ 1:25. ಭಾವಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಶರಧಿ ಪಾಟೀಲ್ ಅವರಿಂದ ಕೆಲವು ಭಾವಗೀತೆಗಳನ್ನು ಕೇಳೋಣ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಕೆಎಸ್ ನಿಸಾರ್ ಅಹಮದ್ ಅವರ ರಚನೆ, ದೀಪವು ನಿನ್ನದೆ ಗಾಳಿಯು ನಿನ್ನದೆ ಆರದಿರಲಿ ಬೆಳಕು.

ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ಡಾಕ್ಟರ್ HS ವೆಂಕಟೇಶಮೂರ್ತಿ ಅವರ ರಚನೆ. ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೆರೆತರೂ ಅರಿತೆವೇನೋ ನಾವು ನಮ್ಮ ಅಂತರಾಳವ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ 1:30. ಈಗ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಶ್ರೋತೃಗಳೇ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳಿಗಾಗಿ ನಮ್ಮ ವಾಟ್ಸಪ್ ಸಂಖ್ಯೆ ಇಲ್ಲಿದೆ, 9480858523. ಸಂಖ್ಯೆ ಮತ್ತೊಮ್ಮೆ 9480858523. ಕಾರ್ಯಕ್ರಮದ ಆರಂಭದಲ್ಲಿ ಸಿಬಿಐ ಶಂಕರ್ ಚಿತ್ರದ ಗೀತೆ, ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಹಾಗೂ ಚಿತ್ರ ಗೀತೆಗೆ ಸಾಹಿತ್ಯ ಬರೆದು ಸ್ವರ ಸಂಯೋಜಿಸಿದ್ದಾರೆ ಹಂಸಲೇಖಾ.

0: of MSc in Molecular Biology, Biochemistry, Microbiology, Medical Statistics, Bioinformatics, Cosmetic Science, Sports Nutrition and Management, Medical Physics and Library and Information Science. Visit JSS deemed to be University. SS Nagara, Banni Mantapa, Mysuru. Call 9980841859.
1: ಶ್ರೀರಂಗಪಟ್ಟಣ ತಾಲೂಕು ಗೊಬ್ಬರಗಾಲ ಗ್ರಾಮದಿಂದ ಶ್ರೀನಿವಾಸ್ ಅವರಿಗಾಗಿ ಅನಂತು ವರ್ಸಸ್ ನುಸ್ರತ್ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಹಾಡಿದ್ದಾರೆ ರಜತ್ ಹೆಗಡೆ, ಕೈಲಾಶ್ ಖೇರ್ ಹಾಗೂ ಸಂಗಡಿಗರು. ಅರಸು ಅಂತರೆ ಹಾಗೂ ಧೀರಜ್ ಶೆಟ್ಟಿ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ಸುನಾಥ್ ಗೌತಮ್.

ಕೇಳುಗರೇ, ಸಹಾಯಕ ನಿರ್ದೇಶಕರ ಗ್ರೇಡ್ ಒನ್ ಕಚೇರಿ ಸಮಾಜ ಕಲ್ಯಾಣ ಇಲಾಖೆ ಮೈಸೂರು, ಇಲ್ಲಿಂದ ಬಂದ ಪ್ರಕಟಣೆ. ಸಮಾಜ ಕಲ್ಯಾಣ ಇಲಾಖಾ ವತಿಯಿಂದ 2025-26 ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪ್ರಥಮ ಪ್ರಯತ್ನದಲ್ಲಿ ಶೇಕಡಾ 74.99 ಅಂಕ ಪಡೆದ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ 7,000 ಮತ್ತು ಶೇಕಡಾ 75ಕ್ಕಿಂತ ಹೆಚ್ಚು ಅಂಕ ಪಡೆದ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ 15,000 ಪ್ರೋತ್ಸಾಹಧನವನ್ನು ಮಂಜೂರು ಮಾಡಲಾಗುತ್ತಿದೆ. ಇದಕ್ಕೆ ಯಾವುದೇ ಆದಾಯ ಮಿತಿ ಇರುವುದಿಲ್ಲ. ರಾಜ್ಯ ಪಠ್ಯಕ್ರಮ ಸಿಬಿಎಸ್ಇ ಮತ್ತು ಐಸಿಎಸ್ಇ ಪಠ್ಯಕ್ರಮದಲ್ಲಿ 2026 ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶೇಕಡಾ 60ಕ್ಕೂ ಹೆಚ್ಚಿನ ಅಂಕ ಪಡೆದ ಎಲ್ಲ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ತಮ್ಮ ಖಾತೆಗೆ ಆಧಾರ್ ಸೀಡ್ ಆಗಿರುವ ಬಗ್ಗೆ ಖಚಿತಪಡಿಸಿಕೊಂಡು ಆನ್ಲೈನ್ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ಇಲಾಖಾ ವೆಬ್ಸೈಟ್ ವಿಳಾಸ https://swdservices.karnataka.gov.in, ಮತ್ತೊಂದು ವೆಬ್ಸೈಟ್ ವಿಳಾಸ swdservices.karnataka.gov.in, ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಿದ ನಂತರ ಆನ್ಲೈನ್ ಸ್ವೀಕೃತಿಯೊಂದಿಗೆ ಎಸ್ಎಸ್ಎಲ್ಸಿ ಅಂಕಪಟ್ಟಿ, ಆಧಾರ್ ಪ್ರತಿ, ಜಾತಿ ಪ್ರಮಾಣಪತ್ರದ ನಕಲು ಪ್ರತಿಗಳನ್ನು ಸಂಬಂಧಿಸಿದ ಶಾಲಾ ಮುಖ್ಯೋಪಾಧ್ಯಾಯರಿಂದ ದೃಢೀಕರಿಸಿ ಸಹಾಯಕ ನಿರ್ದೇಶಕರು ಗ್ರೇಡ್ ಒನ್ ಇವರ ಕಚೇರಿ ಸಮಾಜ ಕಲ್ಯಾಣ ಇಲಾಖೆ ಬಾಬು ಜಗಜೀವನ್ ರಾಮ್ ಕಟ್ಟಡ ಆದಿಪಂಪ ರಸ್ತೆ ಪಡುವಾರಹಳ್ಳಿ ಮೈಸೂರು ಇಲ್ಲಿ ಸಲ್ಲಿಸಲು ಕೋರಲಾಗಿದೆ. ಸಮಾಜ ಕಲ್ಯಾಣ ಇಲಾಖೆ ಮೈಸೂರು, ಇಲ್ಲಿಂದ ಬಂದ ಪ್ರಕಟಣೆ ಕೇಳಿದಿರಿ. ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಚಿರು ಚಿತ್ರದ ಗೀತೆಯನ್ನು. ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್. ಘೌಸ್ಪೀರ್ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ಗಿರಿಧರ್ ದಿವಾನ್. ಈ ಗೀತೆಯನ್ನು ಕೋರಿದ್ದಾರೆ ಕೆಆರ್ ನಗರದಿಂದ ನಟರಾಜು, ನೇತ್ರಾವತಿ, ಕಿಶೋರ್ ಹಾಗೂ ರೇಣುಕಾ.

0: ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿರುವ ಸುಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿ ಹಾಗೂ ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದಲ್ಲಿ ಮಂಡ್ಯದ ಕೆವಿ ಶಂಕರೇಗೌಡ ಭವನದಲ್ಲಿ ಇದೇ ತಿಂಗಳ 21ನೇ ತಾರೀಕು ಗುರುವಾರ ಬೆಳಿಗ್ಗೆ 10:30ಕ್ಕೆ ಮೈಸೂರು ಮಂಡ್ಯ ಚಾಮರಾಜನಗರ ಜಿಲ್ಲೆಗಳ ಆಯ್ದ ಕವಿಗಳಿಂದ ಮುಂಗಾರು ಮಳೆ ಇಳೆ ಕಾವ್ಯಧಾರೆ.
1: ಮಧ್ಯಾಹ್ನ 2:30ಕ್ಕೆ ಉದಯೋನ್ಮುಖ ಬರಹಗಾರರಿಗೆ ಬಾನುಲಿ ಬರವಣಿಗೆ ಕಾರ್ಯಾಗಾರ. ಈ ಕಾರ್ಯಾಗಾರದಲ್ಲಿ ತಾವೂ ಭಾಗವಹಿಸಬೇಕೇ?
0: ಹಾಗಾದರೆ ಹೆಸರು, ವಿದ್ಯಾರ್ಹತೆ, ವಿಳಾಸದೊಂದಿಗೆ 9845614368 ಈ ಮೊಬೈಲ್ ಸಂಖ್ಯೆಗೆ ವಾಟ್ಸಾಪ್ ಸಂದೇಶವನ್ನು ಕಳುಹಿಸಿ ಹೆಸರನ್ನು ನೋಂದಾಯಿಸಿಕೊಳ್ಳಿ.
1: ಈ ಕಾರ್ಯಾಗಾರಕ್ಕೆ ವಯೋಮಿತಿ ಕನಿಷ್ಠ 18, ಗರಿಷ್ಠ 50 ವರ್ಷಗಳು.
0: ಮೊದಲು ವಾಟ್ಸಾಪ್ ಸಂದೇಶವನ್ನ ಕಳುಹಿಸಿದವರಿಗೆ ಆದ್ಯತೆ ನೀಡಲಾಗುವುದು. ಕವಿಗೋಷ್ಠಿ ಮತ್ತು ಕಾರ್ಯಾಗಾರ ಇದೇ ತಿಂಗಳ 21ನೇ ತಾರೀಕು ಬೆಳಗ್ಗೆ 10:30ಕ್ಕೆ ಮಂಡ್ಯದ ಕರ್ನಾಟಕ ಸಂಘದ ಆವರಣದಲ್ಲಿರುವ ಕೆವಿ ಶಂಕರೇಗೌಡ ಭವನದಲ್ಲಿ.
2: ಇನ್ನು ಮುಂದೆ ಕೇಳಿ ಅವಳ ಹೆಜ್ಜೆ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ. ಈ ಗೀತೆಯನ್ನು ಕೋರಿದ್ದಾರೆ ಮರಸೆ ಗ್ರಾಮದಿಂದ ಬಂಗಾರಮ್ಮ.

ಇವತ್ತಿನ ನಮ್ಮ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸಿದವರು ಎಚ್ ಎನ್ ವಿಶ್ವನಾಥ್ ಸರಸ್ವತಿಪುರಂ ಮೈಸೂರಿನಿಂದ, ಹಾಗೆ ರಾಯಭಾಗ ತಾಲೂಕು ಮುಗಳಕೋಡ ಶಿವಲಿಂಗಯ್ಯ ಕಲಾವತಿ ಅಭಿಷೇಕಯ್ಯ ಹಿರೇಮಠ್ ಅವರು ಸಂದೇಶವನ್ನು ಕಳಿಸಿದರು. ಹಾಗೆ ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಹೇಮರಾಜು ಜಗದೀಶ್ವರಿ ಅಕ್ಷತಾ ದೀಕ್ಷಿತ್ ಗಣೇಶ್ ನಗರ ಮೈಸೂರಿನಿಂದ, ಮತ್ತೊಬ್ಬರು ಸೂರ್ಯನಾರಾಯಣ ಮಂಜುಳಾ ನಾಗಾರ್ಜುನ ಸಿದ್ದರಾಮನಹುಂಡಿ ಮೈಸೂರಿನಿಂದ, ಹಾಗೆ ಭೂಮಿಕಾ ರತ್ನಮ್ಮ ಅನಿಲ್ ರಾಮಕೃಷ್ಣ ನಗರದಿಂದ, ಮತ್ತೊಬ್ಬರು ಪುಷ್ಪ ಹೂಟಗಳಿಯಿಂದ, ರಮಾ ಅಜಿತ್ ಮತ್ತು ಗೆಳತಿಯರು ಮಧುವನ ಬಡಾವಣೆ ಶ್ರೀರಾಮ್ಪುರ ಮೈಸೂರಿನಿಂದ, ಹಾಗೆ ಮತ್ತೊಬ್ಬರು ಹೆಬ್ಬಾಳಿನಿಂದ ಪ್ರಸನ್ನ, ಪಾಂಡುಪುರದಿಂದ ಹರಳಹಳ್ಳಿ ಪುಟ್ಟರಾಜು, ನೇತ್ರಾವತಿ ಶರಣ್ಯ ಲಿಖಿತ ಹಾಗೂ ಯೋಗೇಶ್ ಗೌಡ, ವಸಂತ ನಾಗೇಶ್ ಕುವೆಂಪು ನಗರ ಮೈಸೂರಿನಿಂದ, ಬೆಲವತ್ತ ಗ್ರಾಮದಿಂದ ಲೋಕೇಶ್ ಆಚಾರ್ ನಂದಿನಿ ಕಾವ್ಯ ಅಂಜಲಿ ಮತ್ತು ಹರ್ಷಿತಾಚಾರ್ ಇವರುಗಳು ನಮಗೆ ಸಂದೇಶವನ್ನು ಕಳಿಸಿದರು. ಹಾಗೆ ಎನ್ ಆರ್ ಮೊಹಲ್ಲಾದಿಂದ ವಿಜಯ ನಾಗೇಂದ್ರ ತೇಜು ಬಿಂದು ಶ್ರೇಯು ಪ್ರೇಮ ಭಾಗ್ಯಮ್ಮ ಶಾರದಮ್ಮ ವೇಣು ಶೋಭಾ ಹಾಗೂ ನಾಗರಾಜ್ ಅವರು, ಹಾಗೆ ರಾಮಕೃಷ್ಣ ನಗರದಿಂದ ನಿರ್ಮಲಾ ಮಹದೇವ್ ವಿಸ್ಮಯದೇವ್ ಪವನ್ದೇವ್ ಮಹದೇವ್ ಇಂದು ಅಮೃತ ಅವರು ಸಂದೇಶವನ್ನು ಕಳಿಸಿದರು. ಹಾಗೆ ನೀಲಮ್ಮ ಮೃತ್ಯುಂಜಯ ಭುವನಶ್ರೀ ಪದ್ಮಾವತಿ ಮಹೇಶ್ ನಿರ್ಮಲಾ ಭಾರತಿ ಮಾಲತಿ ಶಿವಸ್ವಾಮಿ ವಿಕ್ಕಿ ಪುಟ್ಟಿ ಅಶೋಕಪುರಂ ಮೈಸೂರಿನಿಂದ, ಮೈಸೂರಿನಿಂದ ವಿಷ್ಣು ಟೈಲರ್ ಶಿವಕುಮಾರ್ ಪ್ರೀತಮ್ ಗೋವಿಂದರಾವ್ ರವಿಕುಮಾರ್ ಅವರು ಸಂದೇಶವನ್ನು ಕಳಿಸಿದರು. ಗುಂಡ್ಲುಪೇಟೆಯಿಂದ ನಂದೀಶ್ ಪ್ರಣೀತ್ ಸುಪ್ರೀತ ರಾಜಮ್ಮ ಹಾಗೂ ಜ್ಯೋತಿ ಅವರು ಸಂದೇಶವನ್ನು ಕಳಿಸಿದರು. ಹಾಗೆ ನಮಿತಾ ನಯನ್ ಸ್ನೇಹ ಭುವನ ಸಹನ ವಿದ್ಯಾರಣ್ಯಪುರಂನಿಂದ, ಮಾದೇಶ್ ಯದುವೀರ್ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದರು ಮೈಸೂರಿನ ಕುಂಬಾರ್ಗೇರಿಯಿಂದ, ಮೋಹನ್ ಅವರು ಸಂದೇಶವನ್ನು ಕಳಿಸಿದರು, ಮರಿನಂಜ ಅವರು ಸಂದೇಶವನ್ನು ಕಳಿಸಿದ್ದಾರೆ, ಹಾಗೆ ರಾಜಮ್ಮ ಮೈಸೂರಿನಿಂದ, ಆರ್ ಲೋಕೇಶ್ ಪಡುವಾರಹಳ್ಳಿಯಿಂದ, ಎಂ ಆರ್ ಶ್ರೀಕಂಠನ್ ಅಗ್ರಹಾರದಿಂದ ಮೈಸೂರು

ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು FM 100.6.

0: ದೈಹಿಕ ದೀಕ್ಷೆ. ಪ್ರೀತಿಯ ಕೇಳುಗರೆ, ಸದೃಢ ಆರೋಗ್ಯಕ್ಕಾಗಿ ಸಲಹೆಗಳನ್ನು ಹೊತ್ತ ಬಾನುಲಿ ಸರಣಿ ಪ್ರತಿ ಗುರುವಾರ ಬೆಳಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10. ಜನಸಾಮಾನ್ಯರನ್ನು ಕಾಡುವ ಆರೋಗ್ಯ ಸಮಸ್ಯೆಗಳು, ಚಿಕಿತ್ಸೆ ಹಾಗೂ ಮುನ್ನೆಚ್ಚರಿಕೆಗಳನ್ನು ಕುರಿತ ಬಾನುಲಿ ಸರಣಿ ದೈಹಿಕ ದೀಕ್ಷೆ ಪ್ರತಿ ಗುರುವಾರ ಬೆಳಗ್ಗೆ 6:35 ಹಾಗೂ ಅಂದೇ ಸಂಜೆ 6:10 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
1: ಆತ್ಮೀಯ ಕೇಳುಗರೆ, ಇದೇ ಗುರುವಾರ ರಾತ್ರಿ 8:00 ಪ್ರಸಾರವಾಗುವ ಯುವವಾಣಿಯಲ್ಲಿ ಮಾನವನ ದೈನಂದಿನ ಜೀವನದಲ್ಲಿ ಸೂಕ್ಷ್ಮ ಜೀವಿಗಳ ಪಾತ್ರ, ಈ ಕುರಿತು ಮೈಸೂರಿನ ಎಂಎಂಕೆ ಮತ್ತು ಎಸ್ಡಿಎಂ ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿಯರಿಂದ ಚರ್ಚೆ ಪ್ರಸಾರವಾಗಲಿದೆ.
2: ದಿನಕ್ಕೆ 2 ಬಾರಿಗಿಂತ ಹೆಚ್ಚು ಬ್ರಷ್ ಮಾಡಿದರೆ ಹಲ್ಲು ಮೇಲಿನ ಎನಾಮೆಲ್ ಅಂತ ಇರುತ್ತಲ್ಲ, ಅದು ನಿಧಾನವಾಗಿ ಹಾಳಾಗಬಹುದು. ಹಲ್ಲುಗಳು ಸೆನ್ಸಿಟಿವ್ ಆಗಬಹುದು. ಹಲ್ಲಿನ ಸುತ್ತಲಿನ ಗಮ್ ಅಂದ್ರೆ ಹಲ್ಲಿನ ಮಾಂಸ ಕೂಡ ಹಾನಿಯಾಗಬಹುದು.
1: ಕೇಳಿ, ಇದೇ ಗುರುವಾರ ರಾತ್ರಿ 8:00 ಯುವವಾಣಿ ಎಫ್ಎಂ 100.6.
3: ಕೆಎಸ್ಒಯು ಮುಕ್ತವಾಣಿ,
4: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
5: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
3: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40.
5: ಕೆಎಸ್ಒಯು ಮುಕ್ತವಾಣಿ,
4: ಮುಕ್ತವಾಣಿ ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವ ಜ್ಞಾನವನ್ನು ನೀಡುವ ವಾಣಿ.
3: ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ ಕೆಎಸ್ಒಯು ಮುಕ್ತವಾಣಿ.
4: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
3: ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ
5: ಕೆಎಸ್ಒಯು ಮುಕ್ತವಾಣಿ.
4: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗುತ್ತಿದೆ 2:00. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಇಂಗ್ಲಿಷ್ನಲ್ಲಿ, ನಂತರ 2:15 ಹಿಂದಿಯಲ್ಲಿ ವಾರ್ತೆಗಳು.

ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಆಲಿಸಿ ಜಗಮಲ್ಲ ಚಿತ್ರದ ಗೀತೆ. ಸಂಗಡಿಗರೊಂದಿಗೆ ಅನುರಾಧ ಭಟ್, ಸಿದ್ಧಾರ್ಥ್ ಬೆಳ್ಮಣ್ಣು ಅವರು ಹಾಡಿರುವ ಈ ಗೀತೆಯ ಸಾಹಿತ್ಯ ಹೃದಯ ಶಿವ. ಸಂಗೀತ ನೀಡಿದ್ದಾರೆ ಡಿ ಇಮಾನ್.

ಇನ್ನು ಮುಂದೆ ಕೇಳಿ ಮರ್ಯಾದೆ ಪ್ರಶ್ನೆ ಚಿತ್ರದ ಗೀತೆ. ಹಾಡಿದ್ದಾರೆ ವಾಸುಕಿ ವೈಭವ್ ಹಾಗೂ ಶ್ರೀಲಕ್ಷ್ಮಿ ಬೆಳ್ವಣ್ಣು. ಪ್ರಮೋದ್ ಮರವಂತೆ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ಅರ್ಜುನ್ ರಾಮೋ.

0: ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿರುವ ಸುಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿ ಹಾಗೂ ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದಲ್ಲಿ ಮಂಡ್ಯದ ಕೆವಿ ಶಂಕರೇಗೌಡ ಭವನದಲ್ಲಿ ಇದೇ ತಿಂಗಳ 21ನೇ ತಾರೀಕು ಗುರುವಾರ ಬೆಳಿಗ್ಗೆ 10:30ಕ್ಕೆ ಮೈಸೂರು ಮಂಡ್ಯ ಚಾಮರಾಜನಗರ ಜಿಲ್ಲೆಗಳ ಆಯ್ದ ಕವಿಗಳಿಂದ ಮುಂಗಾರು ಮಳೆ ಇಳೆ ಕಾವ್ಯಧಾರೆ.
1: ಮಧ್ಯಾಹ್ನ 2:30ಕ್ಕೆ ಉದಯೋನ್ಮುಖ ಬರಹಗಾರರಿಗೆ ಬಾನುಲಿ ಬರವಣಿಗೆ ಕಾರ್ಯಾಗಾರ. ಈ ಕಾರ್ಯಾಗಾರದಲ್ಲಿ ತಾವೂ ಭಾಗವಹಿಸಬೇಕೇ?
0: ಹಾಗಾದರೆ ಹೆಸರು, ವಿದ್ಯಾರ್ಹತೆ, ವಿಳಾಸದೊಂದಿಗೆ 9845614368 ಈ ಮೊಬೈಲ್ ಸಂಖ್ಯೆಗೆ ವಾಟ್ಸಾಪ್ ಸಂದೇಶವನ್ನು ಕಳುಹಿಸಿ ಹೆಸರನ್ನು ನೋಂದಾಯಿಸಿಕೊಳ್ಳಿ.
1: ಈ ಕಾರ್ಯಾಗಾರಕ್ಕೆ ವಯೋಮಿತಿ ಕನಿಷ್ಠ 18, ಗರಿಷ್ಠ 50 ವರ್ಷಗಳು.
0: ಮೊದಲು ವಾಟ್ಸಾಪ್ ಸಂದೇಶವನ್ನು ಕಳುಹಿಸಿದವರಿಗೆ ಆದ್ಯತೆ ನೀಡಲಾಗುವುದು. ಕವಿಗೋಷ್ಠಿ ಮತ್ತು ಕಾರ್ಯಾಗಾರ ಇದೇ ತಿಂಗಳ 21ನೇ ತಾರೀಕು ಬೆಳಗ್ಗೆ 10:30ಕ್ಕೆ ಮಂಡ್ಯದ ಕರ್ನಾಟಕ ಸಂಘದ ಆವರಣದಲ್ಲಿರುವ ಕೆವಿ ಶಂಕರೇಗೌಡ ಭವನದಲ್ಲಿ.
2: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಪುಷ್ಪಕ ವಿಮಾನ ಚಿತ್ರದ ಗೀತೆ. ಹಾಡಿದ್ದಾರೆ ಸಿದ್ಧಾರ್ಥ ಬೆಳ್ಮಣ್ಣು. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ಎಂಆರ್ ಚರಣ್ ರಾಜ್.

ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯ ಗೀತೆ ನಡುವೆ ಅಂತರವಿರಲಿ ಚಿತ್ರದ್ದು. ಹಾಡಿದ್ದಾರೆ ಸಂಜಿತ್ ಹೆಗ್ಡೆ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ,

ಇದುವರೆಗೆ ಕೆಲವು ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯವಾಗಿದೆ 3 ಗಂಟೆ. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಎನ್ ರಮಣಿಯವರ ಕೊಳಲು ವಾದನವನ್ನು ಪ್ರಸಾರ ಮಾಡುತ್ತಿದ್ದೇವೆ. ಆರಂಭದಲ್ಲಿ ಕೇಳಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಕಾಮಾಕ್ಷಿ ಕಾಮಕೋಟಿ ಪೀಠವಾಸಿನಿ, ರಾಗ ಸಿಂಹೇಂದ್ರ ಮಧ್ಯಮ, ರೂಪಕ ತಾಳ.

ಕಾರ್ಯಕ್ರಮದ ಕಡೆಯದಾಗಿ ಶ್ಯಾಮಶಾಸ್ತ್ರಿಗಳ ರಚನೆ ಮೀನಲೋಚನಿ, ರಾಗ ಧನ್ಯಾಸಿ, ಮಿಶ್ರ ಚಾಪುತಾಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಎನ್ ರಮಣಿ ಅವರ ಕೊಳಲು ವಾದನ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 3:31. ಈಗ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್, ಪ್ರಾಯೋಜಕರು ಸಿಎಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ.

ಏಳನೇ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ. ಇಲ್ಲಿ ವಿಜ್ಞಾನ ಅಂದ್ರೆ ವಸ್ತುಗತವಾದ ಜ್ಞಾನ ಅಲ್ಲ, ವಿಶೇಷ ಜ್ಞಾನ ಅಂತ ಅರ್ಥ. ಭಗವತ್ ಸಂಬಂಧವಾದ ವಿಶೇಷ ಜ್ಞಾನ ಪ್ರಾಪ್ತಿಯಾದಾಗ ಎಲ್ಲಾ ವಿಧವಾದ ಕರ್ಮಬಂಧಗಳು ಸಡಲುತ್ತವೆ. ನಾವು ದಾರಿಯಲ್ಲಿ ಬರುವಾಗ ಕಾಲಿಗೊಂದು ಮುಳ್ಳು ಚುಚ್ಚಿಕೊಳ್ಳುತ್ತದೆ, ಅದು ಅಜ್ಞಾನ. ಅದನ್ನು ತೆಗಿಲಿಕ್ಕೆ ಇನ್ನೊಂದು ಮುಳ್ಳನ್ನು ಉಪಯೋಗ ಮಾಡುತ್ತೇವೆ, ಅದು ಜ್ಞಾನ. ಆಮೇಲೆ ಎರಡೂ ಮುಳ್ಳನ್ನು ಬಿಸಾಡಿ ಮುಂದಕ್ಕೆ ಹೋಗ್ತೇವೆ, ಅದಕ್ಕೆ ವಿಜ್ಞಾನ ಅಂತ ಹೇಳು. ಮೊದಲನೇ ಮುಳ್ಳು ತೆಗಿಲಿಕ್ಕೆ ಸಹಾಯ ಮಾಡಿದ ಎರಡನೇ ಮುಳ್ಳಿನ ಮೇಲೆ ನಮಗೇನು ಪ್ರೀತಿ ಇರೋದಿಲ್ಲ. ಆ ಎರಡನೇ ಮುಳ್ಳನ್ನು ಕೈಯಲ್ಲಿ ಹಿಡಿದು, ಇಲ್ಲ ಈ ಮುಳ್ಳೇ ನಿನಗೆ ಬಹಳ ಆಭಾರಿ ಆಗಿದ್ದೇನೆ, ನಿನ್ನನ್ನು ಹೇಗೆ ಬಿಸಾಡಲಿ ಅಂತ ಮೊದಲನೇ ಜಾಗದಲ್ಲಿ ಎರಡನೇ ಮುಳ್ಳು ಚುಚ್ಚಿಟ್ಟರೆ ಹೇಗೆ ಮುಂದಕ್ಕೆ ಹೋಗ್ತಿ. ಅಜ್ಞಾನ ಜ್ಞಾನ ಮೀರಿದ ಬಳಿಕ ಒಂದು ವಿಶೇಷ ಜ್ಞಾನ ಉಂಟಾಗ್ತದಕ್ಕೆ ವಿಜ್ಞಾನ ಅಂತ ಹೇಳೋದು. ವೇದಾಂತ ವಿಜ್ಞಾನವೂ ಈ ವಸ್ತುಗತ ಜ್ಞಾನಕ್ಕಿಂತ ಅಧಿಕವಾಗಿರತಕ್ಕಂಥದ್ದು. ಪ್ರಕೃತಿ ಪರಮೇಶ್ವರರು ನಿತ್ಯ ಆಡುವ ಲೀಲೆಯೇ ಸೃಷ್ಟಿ.

ಈ ಜಗತ್ತೆಲ್ಲವೂ ಕೂಡ ಪರಮಾತ್ಮನ ದಿವ್ಯ ಆಡಂಬರ, ಇದು ಅವಮಾಡಿದಂತಹ ದಿವ್ಯ ಸೃಷ್ಟಿಯಲ್ಲಿರ್ತಕ್ಕಂಥದ್ದು. ದಿನ ಬೆಳಗಾದರೆ ಉರುಳುವ ಕೋಟಿ ಕೋಟಿ ಕುಸುಮಗಳು, ಗದ್ದರಿಸುವ ಗುಡುಗು ಸೆಳವೆ, ಎಳೆಮಿಂಚು ಬೀಸುವ ಗಾಳಿ, ಕದಮಿಗಿದಂತಹ ರಭಾ ಬಾಯಿ, ತೆರೆಯದಿರುವ ತೆರೆ, ಅಂತರಿಕ್ಷದ ಲಕ್ಷ ಲಕ್ಷ ಗೃಹತಾರಿಕಾ ನಿಹಾರಿಕೆಗಳನ್ನು ಯಾರು ಸೃಷ್ಟಿಸಿದನೋ ಅಂಥ ಪರಮಾತ್ಮನ ಅದ್ಭುತ ಲೀಲೆ. ತಾನು ಶಿಲಾಮಯವಾದ ರೂಪವನ್ನು ಪಡೆದು ತನ್ನ ಪತ್ನಿಯೇ ಆಗಿರತಕ್ಕಂಥ ಶ್ರೀ ಭೂ ದುರ್ಗಾದಿ ನಾಮದಿಂದ ಕರೆಯಲ್ಪಡತಕ್ಕಂಥ ಲಕ್ಷ್ಮೀದೇವಿಯನ್ನೇ ತುಳಸಿ ಎಂಬ ನಾಮದಿಂದ ಅವತಾರವೆಸಗುವಂತೆ ಮಾಡಿ ಜಡವಸ್ತುಗಳಲ್ಲಿಯೂ ಕೂಡ ತಾನಿದ್ದು ಆಯಾ ಶಕ್ತಿಗಳು ಹೇಗೆ ಪ್ರಚೋದಿಸುತ್ತೇನೆ ಅಂತಕ್ಕಂಥದ್ದನ್ನು ಕಾಣಿಸಲು ಪರಮಾತ್ಮ ಲಕ್ಷ್ಮೀದೇವಿಯ ಸನ್ನಿಧಾನವುಳ್ಳ ತುಳಸಿಯನ್ನು ಸೃಷ್ಟಿಸಿದ. ಮಾನವ ಮಾತ್ರರಿಗೆ ಅರ್ಥ ಆಗಲೋಸ್ಕರವಾಗಿ ಪರಮಾತ್ಮನ ಸೃಷ್ಟಿಯಲ್ಲಿ ಎಷ್ಟು ವಿಚಿತ್ರ ಅದನ್ನು ಹೇಳ್ತಾರೆ ಮಧ್ವಾಚಾರ್ಯರು. ಬಹುಚಿತ್ರ ಜಗದ್ ಬಹುದಾಕರಣಾತ್ ಪರಶಕ್ತಿರನಂತ ಗುಣ ಪರಮಃ. ಇಲ್ಲಿ ಒಬ್ಬರಂತೊಬ್ಬರಿಲ್ಲ, ಒಂದರಲ್ಲೂ ಒಂದಂತಿಲ್ಲ, ಒಂದರಲ್ಲೂ ಕುಂದಿಲ್ಲ. ಇದನ್ನು ಸೃಷ್ಟಿ ಮಾಡಿದೆಯಲ್ಲ ಪರಮಾತ್ಮ. ಈ ಆಶ್ಚರ್ಯಮಯವಾಗಿರತಕ್ಕಂಥ ಆಶ್ಚರ್ಯೋ ಭಗವಾನ್ ವಿಷ್ಣು ಹೊಂದಿದ್ದಾರೆ. ಆದರೆ ದೇವರು ಬಹಳ ಆಶ್ಚರ್ಯ ಅಲ್ಲ, ಆಶ್ಚರ್ಯ ಮಾತ್ರ ಅಲ್ಲ, ಆನಂದಮಯನಾಗಿರ್ತಕ್ಕಂಥ ಆನಂದ ಬೇರೆ, ಆಶ್ಚರ್ಯ ಬೇರೆ. ಜನರಿಗದು ಗೊತ್ತಿಲ್ಲ. ಆಶ್ಚರ್ಯವನ್ನೇ ಆನಂದ ಅಂತ ತಿಳ್ಕೊಂಡು ಜನರು ಓಡ್ತಾ ಇದ್ದಾರೆ. ಊರಿಗೆ ನೋಡಿ, ಸರ್ಕಸ್ ಕಂಪನಿ ಬಂದರೆ ಪಶುಗಳ ಆಟವನ್ನು ನೋಡ್ಲಿಕ್ಕೆ ಮನುಷ್ಯರು ಧಾವಿಸ್ತಾರೆ. ಹಾಗಂತ ಮನುಷ್ಯರನ್ನು ನೋಡ್ಲಿಕ್ಕೆ ಒಂದು ಪಶುವು ಈ ತನಕ ಬಂದುದಿಲ್ಲ. ಲಕ್ಷಾಂತರ ರೂಪಾಯಿನ ಅದಕ್ಕಾಗಿ ಖರ್ಚು ಮಾಡ್ತಾರೆ. ಆಶ್ಚರ್ಯವೇ ಆನಂದ ಅಂತ ತಿಳ್ಕೊಂಡಿದ್ದಾರೆ. ಒಂದು ಕಡೆ ಎರಡು ಎತ್ತುಗಳನ್ನು ಸಾಕಿ ಅವಕ್ಕೆ ಚೆನ್ನಾಗಿ ತಿನ್ನಿಸಿ, ಆ ಎತ್ತುಗಳ ಕಾಳಗ, ಗೂಳಿಗಳ ಕಾಳಗ, ಅದನ್ನು ನೋಡಲಿಕ್ಕಾಗಿ ಸಾವಿರ ಸಾವಿರ ರೂಪಾಯಿ ಟಿಕೆಟ್ ಕೊಟ್ಟು ಎಲ್ಲ ಜನ ಸೇರಿಬಿಟ್ಟಿದ್ದಾರೆ. ಆ ಎತ್ತುಗಳ ಜಗಳವನ್ನು ನೋಡಬೇಕು ಅಂತ ಜನರಿಗೆ ಕುತೂಹಲ. ಎರಡೂ ಕಡೆಯಿಂದ ಎತ್ತನ್ನು ಒಳಗೆ ಬಿಟ್ಟರು. ಅವಕ್ಕೇನು ಕಂಡಿತು ಪಾಪ, ಪರಸ್ಪರ ಸ್ನೇಹ. ಒಂದನೊಂದು ಹಾಯಿಲು ಇಲ್ಲ, ಒದೆಯೂ ಇಲ್ಲ, ಮೈ ನೆಕ್ತಾ ಸುಮ್ಮನೆ ನಿಂತುಬಿಟ್ಟು. ಏಕ ಪ್ರಕಾರ ಎತ್ತುಗಳ ಆಟ ನೋಡ್ಲಿಕ್ಕೆ ಬಂದಾಗ ಯಾವಾಗ ಎತ್ತುಗಳ ಜಗಳ ನಿಂತೋಯ್ತು, ಟಿಕೆಟ್ ತಗೊಂಡವ್ರ ಜಗಳ ಶುರುವಾಯಿತು. ಏಕ ಪ್ರಕಾರ ಈಗ ಪಶು ಯಾರು ಅಂತ ನಿರ್ಣಯ ಮಾಡ್ತೀಯಪ್ಪ? ಮನುಷ್ಯನಿಗೆ ಆಶ್ಚರ್ಯ ಆನಂದ ವ್ಯತ್ಯಾಸಗಳು ಗೊತ್ತಿಲ್ಲ. ಸರ್ಕಸ್ ಕಂಪ್ನಿಗೆ ಹೋಗಿ ಮುಂದೆ ಕೂತಿದ್ದಾನೆ, ಒಂದು ಹುಲಿಯನ್ನು ಹೊರಕ್ ಬಿಟ್ಟರು ಬೋನ್ನಿಂದ, ಅದು ಬಾಯಿ ತೆರೆದು ಘರ್ಜಿಸುವಾಗ ಈಗ ಮುಂದೆ ಕೂತವರಿಗೆ ಆನಂದ ಆದ್ದೋ? ಹೆಂಡತಿ ಹೇಳಿದ್ಲು ಗಂಡನಿಗೆ, ನಾನು ನಿಮ್ಗೆ ಹೇಳಿದ್ದೆ ಫಸ್ಟ್ ಕ್ಲಾಸ್ ಟಿಕೆಟ್ ಬೇಡ ಅಂತ. ಯಾಕೆ ಅವಳೆಲ್ಲೋ ಪತ್ರಿಕೆಯಲ್ಲಿ ಓದಿದ್ಲು ಸರ್ಕಸ್ ಕಂಪ್ನಿಯಿಂದ ಹುಲಿ ಹೊರಕ್ಕೆ ಓಡಿ ಬಂದದ್ದನ್ನು ನೋಡಿದ್ಲು ಕೇಳಿದ್ಲು. ನಾವು ಒಂದು ಲೌಕಿಕ ವಸ್ತುವನ್ನು ನೋಡುವಾಗ, ಆಶ್ಚರ್ಯ ನೋಡುವಾಗ ಒಂದು ಕಾಲ ಹೊರಗಿಟ್ಟೇ ನೋಡ್ತೇವೆ ಭಯದಿಂದ. ಯಾವಾಗ ಬರ್ತೋ ಆಗ ಓಡಿ ಹೋಗಲಿಕ್ಕೆ. ಆಶ್ಚರ್ಯ ಓಡಿಸ್ತದೆ, ಆನಂದ ನಿನ್ನನ್ನು ಕೂಡಿಸ್ತದೆ. ಸೃಷ್ಟಿಯಲ್ಲಿ ಪರಮಾತ್ಮ

ಇದನ್ನು ತಿಳ್ಕೊಳ್ಬೇಕು ನಾವು. ಸೃಷ್ಟಿ ಎಷ್ಟು ವಿಚಿತ್ರವಾದ್ದು, ಈ ವಿಚಿತ್ರಮಯವಾದ ಸೃಷ್ಟಿ ಮಾಡಿದಂಥ ನೀನೆಷ್ಟು ಆಶ್ಚರ್ಯನಾಗಿರ್ಬೋದು ಪರಮಾತ್ಮ. ಅದಕ್ಕಾಗಿ ಆಚಾರ್ಯರು ಆಶ್ಚರ್ಯೋ ಭಗವಾನ್ ವಿಷ್ಣು ಅಂತಾರೆ. ಅಂಥ ಪರಮಾತ್ಮ ಕೃಷ್ಣಾವತಾರ ಮಾಡ್ತಾನೆ. ಆ ಕೃಷ್ಣಾವತಾರದಲ್ಲಿ ಒಬ್ಬ ಗೋಪ ಒಬ್ಬ ಗೋಪಿ ಇಬ್ಬರೂ ಕೂಡ ಕೃಷ್ಣನ ಪರಮ ಸಖರಾಗಿದ್ದರು. ದೇವರಲ್ಲಿ ಸಖತ್ವ ದೊರಕಬೇಕಾದ ಎಂಥ ಪುಣ್ಯ ಬೇಕು. ದೇವರ ಪರಮ ಸಖ ಸನಾತನ ಸಖಿ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿ ಸ್ಥಾನವನ್ನು ಇನ್ಯಾರು ಆಕ್ರಮಿಸುವ ಸಾಧ್ಯವಲ್ಲ. ಜೀವರು ಅವರವರ ಯೋಗ್ಯತೆಗೆ ಅನುಗುಣವಾದಂಥ ಸಖತನವನ್ನು ಅನುಭವ ಮಾಡ್ತಾರೆ. ಆ ಗೋಪ ಗೋಪಿಯರೇ ಮುಂದೆ ತುಳಸಿ ಮತ್ತು ಶಂಖಚೂಡ ನಾಮಕರಾಗಿ ಹುಟ್ಟುತ್ತಾರಂತೆ. ಈ ಪುರಾಣದ ಕಥೆಯಲ್ಲಿ ತುಳಸಿ ಮಹಾತ್ಮೆ, ಶ್ರೀ ತುಳಸಿ ಮಹಾತ್ಮೆ ವರ್ಣಿಸಲ್ಪಡುತ್ತದೆ. ಅದನ್ನು ಕೇಳಿ ಧನ್ಯರಾಗೋಣವಂತೆ.

ದಿವಸ ಮಾಸ ಪಕ್ಷ ವಾರ ಎಲ್ಲವೂ ಭಗವಂತನ ಮಹಿಮಾತಿಶಯಗಳನ್ನು ತುಂಬಿಕೊಂಡಿರುತ್ತದೆ. ಮಾಸಗಳಲ್ಲಿ ಕಾರ್ತಿಕ ಮಾಸವು ಸರ್ವಶ್ರೇಷ್ಠ ಅಂತ ಕರೆಯಲ್ಪಡುತ್ತದೆ. ಅದು ಬೆಳಕಿನ ಮಾಸ. ಬೆಳಕನ್ನಂದರೆ ಜ್ಞಾನ, ಜ್ಞಾನವನ್ನು ಉಪಾಸನೆ ಮಾಡತಕ್ಕಂಥ ತಿಂಗಳದು. ಆ ಕಾರ್ತಿಕ ಮಾಸಕ್ಕೆ ದೇವರು ದಾಮೋದರ, ದಾಮೋದರ ಅಂತ ಕೃಷ್ಣನಿಗೆ ಹೆಸರಿಡು. ದಾಮ ಅಂದ್ರೆ ಹಗ್ಗ, ಸೊಂಟಕ್ಕೆ ಹಗ್ಗ ಕಟ್ಟಿ ಕೃಷ್ಣನನ್ನ ತನ್ನ ಅಂಕೆಯಲ್ಲಿ ಇಟ್ಟುಕೊಳ್ತಿದ್ಲಂತೆ ಯಶೋಧೆ. ಪ್ರಪಂಚವನ್ನೆಲ್ಲ ಮಾಯಿಯಿಂದ ಬಂಧಿಸಿದಂಥ ಪರಮಾತ್ಮನನ್ನು ಯಶೋಧೆ ಬಂಧಿಸಿದ್ದಾಳೆ, ದೇವರನ್ನು ಕಟ್ಟಿದ್ದಾಳೆ. ದೇವರನ್ನು ಕಟ್ಟಲಿಕ್ಕೆ ಆಗ್ತದೋ? ಕೌರವ ಪ್ರಯತ್ನ ಮಾಡಿದ್ದ ದೇವರನ್ನು ಸೆರೆ ಹಾಕಬೇಕು ಅಂತ. ದುಶ್ಯಾಸನಿಗೆ ಆಜ್ಞೆ ಕೊಟ್ಟಿದ್ದ, ಹೋಗವನ್ನು ಕಟ್ಟಿ ಹಾಕು ಅಂತ. ದುಶ್ಯಾಸನ ಹಗ್ಗ ತಗೊಂಡು ಓಡಿದ್ದ. ಅಲ್ಲಿ ಹೇಳ್ತಾರೆ ಪುರಂದರದಾಸರು, ಕಟ್ಟುವನೆ ಕೌರವ ಅನಂತನ್ನ. ಒಬ್ಬನನ್ನಾದ್ರೂ ಕಟ್ಟಬಹುದಪ್ಪ, ಅವ ಸರ್ವ ವ್ಯಾಪಕರಿದ್ದ.

ಹಾಗಾದ್ರೆ ಕಟ್ಲಿಲ್ವೇ, ಕಟ್ಟಿದಳು ಆ ಯಶೋದೆ ಓರ್ವಳೆ. ಆ ಭಕ್ತಿಗೆ ಮಾತ್ರ ದೊರಕತಕ್ಕಂಥ. ಹಾಗೆ ಆ ಕಾರ್ತಿಕ ಮಾಸಕ್ಕೆ ಅಭಿಮಾನ ದೇವತೆ ದಾಮೋದರ ದೇವ್ರು, ಆ ಪ್ರೇಮ ಭಕ್ತಿಗೆ ಒಲಿದಿರ್ತಕ್ಕಂಥವ ಯಶೋದೆವನ್ನು ಕಟ್ಟಿ ಹಾಕಿದ್ಲು. ಅಂಥ ದಾಮೋದರನ ಪ್ರೀತ್ಯರ್ಥವಾಗಿ ಕಾರ್ತಿಕ ಮಾಸದಲ್ಲಿ ದೀಪದಾನ ಮಾಡ್ತಾರೆ, ಅನ್ನದಾನಾದಿಗಳು ಮಾಡ್ತಾರೆ, ಶುಭ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಪರಮಾತ್ಮನು ಆಷಾಢದಿಂದ ಕಾರ್ತಿಕ ತನಕ 4 ತಿಂಗಳ ಕಾಲ ಕ್ಷೀರ ಸಮುದ್ರದಲ್ಲಿ ಲಕ್ಷ್ಮಿಯಿಂದೊಡಗೂಡಿ ಯೋಗ ನಿದ್ರೆಯಲ್ಲಿ ಇರ್ತಾರೆ. ಅದನ್ನು ಹೇಳುವ ವಾದಿರಾಜರ ಸ್ವಪ್ನ ಪದಗಳು ನೋಡಿ.

ಲಕ್ಷ್ಮೀನಾರಾಯಣನಿಗೆ ಜನ್ಮ ಅಂತಿಲ್ಲ, ಬೇಕಾದಾಗ ಪ್ರಕಟರಾಗತಕ್ಕಂಥವು. ಅಂತಹ ವಟಪತ್ರಶಾಹಿ ಪರಮಾತ್ಮ 4 ತಿಂಗಳ ಕಾಲ ಚಾತುರ್ಮಾಸದಲ್ಲಿ ಇಡ್ತಾನೆ, ಸೃಷ್ಟಿ ಚಿಂತನೆ ಮಾಡ್ತಾನೆ. ಕಾರ್ತೀಕ ಶುದ್ಧ ಏಕಾದಶಿಗೆ ಪ್ರಬೋಧಿನ ಏಕಾದಿ ಚಿಂತಿಸು, ಆ ದಿನ ಪರಮಾತ್ಮ ಜಾಗೃತನಾಗ್ತಾನೆ ಅಂತ. ದೇವರಿಗೆ ನಿದ್ರಾ ತಂದ್ರ ಅಪಗತ ವಿಸ್ಮೃತಿ ದೋಷಗಳಿಲ್ಲ. ದೇವರಿಗೆ ನಿದ್ರೆ ಅಂದರೆ ಯೋಗ ನಿದ್ರಾ, ಸೃಷ್ಟಿಯ ಚಿಂತನೆ ಮಾಡ್ತಾನೆ ಅಂತ ಅರ್ಥ. ತಟಸ್ಥನಾಗಿರ್ತಾನೆ ಅಂತ ಅರ್ಥ. ಅವನ ತಾಟಸ್ಥ್ಯವೇ ಪ್ರಪಂಚವನ್ನೆಲ್ಲ ತಾನೇ ಏಕ ಪ್ರಕಾರ ಕರ್ತವ್ಯದಲ್ಲಿ ತೊಡಗಿಸ್ತಾ ಇರ್ತದೆ. ಅಂತಹ ಕಾರ್ತೀಕ ಏಕಾದಶಿಗೆ ಪ್ರಬೋಧಿನ ಏಕಾದಶಿ ಅಂತ. ಅಂದು ಪರಮಾತ್ಮನು ಯಾವ ಯೋಗ ನಿದ್ರೆಯಿಂದ ಹೇಳುತ್ತಾನೆ ಅಂತ ಸಮಸ್ತ ಭಕ್ತಾದಿಗಳು ದಾಮೋದರನ ಸ್ತೋತ್ರ ಮಾಡ್ತಾ ಇದ್ದಾರೆ. ಅಂದು ಲಕ್ಷ್ಮೀ ಸನ್ನಿಧಾನವುಳ್ಳ ತುಳಸಿಯೊಡನೆ ಕಲ್ಯಾಣವಾಗ್ತದೆ. ಆ ಉತ್ಥಾನ ದ್ವಾದಶಿ ಅಂತ ಅದಕ್ಕೆ ಹೆಸರು. ತುಳಸಿ ಪೂಜೆ, ತುಳಸಿ ಕಲ್ಯಾಣ, ಆ ಚರಿತ್ರೆ ಪುರಾಣಗಳಲ್ಲಿ ಬಹು ಸುಂದರವಾಗಿ ವ್ಯಾಖ್ಯಾನ ಬರುತ್ತದೆ. ಲಕ್ಷ್ಮೀದೇವಿ ತುಳಸಿಯಾಗಿ ಪ್ರಕಟಳಾಗಿ ಪರಮಾತ್ಮನ ಸೇವೆ ಮಾಡ್ತಾರೆ. ಅಲ್ಲಿ ಲಕ್ಷ್ಮೀ ಸನ್ನಿಧಾನ ವಿಶೇಷ ಹೇಳಲ್ಪಡುತ್ತದೆ, ಪುರಾಣ ಕಥೆಗಳು ವರ್ಣನೆ ಮಾಡ್ತಾರೆ. ಉದದಿಯ ಮತಿಸಲು

ಸಮುದ್ರ ಮಥನ ಕಾಲದಲ್ಲಿ ಕೂರ್ಮಾವತಾರವನ್ನು ಮಾಡಿ ಮಂದರ ಪರ್ವತಕ್ಕೆ ಬೆನ್ನು ಕೊಟ್ಟಿದ್ದವನು ಶ್ರೀಹರಿ. ಮೇಲಿಂದ ಅಜಿತನಾಮಕನಾಗಿ ನಿಂತ ಆ ಪರ್ವತವನ್ನು ಹಿಡಿದು ಅಮೃತ ಮಥಿಸಿದಾಗ ಆ ಅಮೃತವನ್ನು ಕೊಂಡು ಹೋಗುವಾಗ ಅದರೊಳಗಿನ ಒಂದು ಹನಿ ಒಂದು ಬಿಂದು ಕೆಳಕ್ಕೆ ಬೀಳುತ್ತದೆ, ಅದರಿಂದ ತುಳಸಿಯ ಉದ್ಭವ ಆಗ್ತದೆ. ಆ ತುಳಸಿ ಇರತಕ್ಕಂಥದ್ದು ಬರೀ ಗಿಡವಲ್ಲ, ಅದು ಅಮೃತಮಯವಾದ ಸುಧಾಮಯವಾದ್ದು ಅಂತ ಈ ಪ್ರಕಾರ ವರ್ಣನೆ ಬರ್ತದೆ. ಅದು ಲಕ್ಷ್ಮೀ ಸನ್ನಿಧಾನ ಯುಕ್ತವಾದ್ದು. ಅಂಥವಳು ಲೋಕದಲ್ಲಿ ಆ ತುಳಸಿ ಅವತಾರ ಮಾಡಿ ಪರಮಾತ್ಮನ ಮಹಿಮಾಶಯಗಳನ್ನು ಲೋಕಕ್ಕೆ ಬೇಕಾದ ಆದರ್ಶವನ್ನು ತೋರ್ಲಿಕ್ಕಾಗಿ ಧರ್ಮಧ್ವಜ ರಾಜನಲ್ಲಿ ಆ ಲಕ್ಷ್ಮಿ ಅವತಾರವಾಗ್ತಂತೆ.

ಧರ್ಮಧ್ವಜ ನಾಮಕನಾಗಿರತಕ್ಕಂಥ ರಾಜನಿಗೆ ಶುಭಮತಿ, ಅನುಕೂಲಳಾದ ಸತಿ, ಮೇಧಾವಿ ಅಂತ ಆಕೆ ಹೆಸರು. ಭಗವಂತನ ಅನುಗ್ರಹದಿಂದಾಗಿ ಅರ್ಥ ಕಾಮಗಳನ್ನು ಭಗವತ್ ಪ್ರಸಾದವೆಂಬುದಾಗಿ ಸ್ವೀಕಾರ ಮಾಡ್ತಾರೆ. ನಿನ್ನನು ನೋಡುವ ಕಾಮವೆನಗಿರಲಿ, ಕಾಮಕ್ರೋಧ ಮದಮತ್ಸರಗಳಿಗೆ ಭಗವತ್ ಸ್ವರೂಪ ಕೊಟ್ಟಿದ್ದಾರೆ.

ಮೊದಲಾದ ಮತ್ಸರಗಳಿಗೆ ಭಗವದ್ ರೂಪ ಬಂದ್ಬಿಟ್ರೆ ಅದು ಭಕ್ತಿಯಾಗಿ ಪರಿಣಾಮ ಆಗ್ತದೆ. ಹಾಗೆ ದಂಪತಿಗಳು ಕಾಮಕ್ರೋಧಾದಿಗಳಿಗೆ ಭಗವತ್ ಸ್ವರೂಪ ಕೊಡ್ತಾ ಇದ್ರು. ಅಂಥ ಪುಣ್ಯ ವಿಶೇಷ ಪ್ರಾಪ್ತಿಯಾದಂಥ ಕಾಲ ಅವರ ಉದರದಲ್ಲಿ ಹೆಣ್ಣು ಶಿಶು ಜನಿಸುತ್ತದೆ. ಸುಲಕ್ಷಣವಾದಂಥ ಲಕ್ಷ್ಮೀ ಸನ್ನಿಧಾನವುಳ್ಳ ಆ ಶಿಶುವನ್ನು ಕಂಡು ಮಾತಾಪಿತೃಗಳು ಮುದ್ದಿಸಿದರು. ಅನೇಕ ಅದ್ಭುತವಾದಂಥ ಲೀಲಾಮಯವಾದಂಥ ಸ್ವರೂಪ ಚಿಂತನೆ ಮಾಡ್ತಾರೆ. ಆ ಮಗುವಂತೂ

ಬರೀ ಹೊರಗಿನ ಸೌಂದರ್ಯ ಮಾತ್ರ ಅಲ್ಲ, ಹೆಣ್ಣು ಮಗು ಹುಟ್ಟಿತು ಅಂತ ಏನು ದುಃಖ ಬಂದಿಲ್ಲ ಅವನಿಗೆ. ಇಲ್ಲಿ ತತ್ವಜ್ಞಾನ ಚಿಂತನೆ ಮಾಡಬೇಕು ನೋಡಿ. ಈಗಲೂ ವಿಷಯ ಪಿಪಾಸವಾದಂಥ ಸಂಸಾರಿ ಗಂಡು ಹುಟ್ಟಿದ ಸಂತೋಷ ಪಡ್ತಾನೆ, ಹೆಣ್ಣು ಹುಟ್ಟಿತು ಒಂದಾಕ್ಷಣ ಮೂಗು ಮುರಿಯುತ್ತಾನೆ, ಆಲಸ್ಯ ಕಾಣಿಸ್ತಾನೆ. ಇದಕ್ಕೆ ಶಾಸ್ತ್ರಗಳಲ್ಲಿ ಪ್ರಮಾಣವಿಲ್ಲ. ರಾಜ ಅಶ್ವಪತಿಗೆ ಒಬ್ಬಳೇ ಒಬ್ಬಳು ಹೆಣ್ಣು ಮಗಳು, ಮಹಾಪುರುಷಳು ಸಾವಿತ್ರಿ, ಅವಳಿಂದ ಉಭಯ ಕುಲ ಉದ್ಧಾರವಾಯಿತು. ಧೃತರಾಷ್ಟ್ರ ಮಹಾರಾಜನಿಗೆ 100 ಮಂದಿ ಗಂಡೇ ಮಕ್ಕಳು, ಗುಂಡಿದ್ದಾಗ ಒಬ್ಬನೂ ಬದುಕಲಿಲ್ಲ. ಗಂಡು ಹೆಣ್ಣು ಕಾರಣವಲ್ಲ, ಆ ಚೇತನನ ಯೋಗ್ಯತೆ ಕಾರಣ. ಜನಿಸಿರತಕ್ಕಂಥ ಆ ಮಗುವಿಗೆ ಅವಳನ್ನು ಹೋಲತಕ್ಕಂಥ ಇನ್ನೊಂದು ರೂಪ ಇಲ್ಲವಾದ್ದರಿಂದ, ಇನ್ನೊಂದು ಸೌಂದರ್ಯ ಜೊತೆಗೆ ತುಲನೆ ಮಾಡಲಿಕ್ಕಾಗುವುದಿಲ್ಲವಾದ್ದರಿಂದ ಆಕೆಗೆ ತುಳಸಿ ಅಂತ ನಾಮಕರಣ ಮಾಡಿದ್ದಾರೆ. ಅಂತರಂಗದಲ್ಲಿ ನಾರಾಯಣನು ನಿರಂತರ ಪ್ರೀತಿಸತಕ್ಕಂಥವಳು. ಹೊರಗಿನ ಆಟೋಟ ಭೋಗ ವಿಷಯದಲ್ಲಿ ಮಗುವಿಗೆ ಲಕ್ಷ್ಯ ಇದ್ದ ಹಾಗಿಲ್ಲ. ತಂದೆ ತಾಯಿಗಳ ಆಜ್ಞೆಯನ್ನು ಪಡೆದು ತಾನು ಎಲ್ಲಿಯೂ ತಳುವುದೆ, ನೇರವಾಗಿ ಮಹಾನ್ ಅಲಕಾವತಿ ತೀರ ಬದರೀ ಕ್ಷೇತ್ರಕ್ಕೆ ಬರುತ್ತಾರೆ.

ಏಕಾಂತದ ಬದರಿ ಕ್ಷೇತ್ರಕ್ಕೆ ಬಂದು ಚಿಕ್ಕ ವಯಸ್ಸಿನ ತುಳಸಿ, ಅವಳನ್ನು ತುಲನೆ ಮಾಡಲಿಕ್ಕೆ ಇನ್ನೊಂದು ರೂಪವೇ ಇಲ್ಲ ಅಂಥ ಸೌಂದರ್ಯದವಳು, ಅಂತಃಕರಣದಲ್ಲಿ ನಿರ್ಮಮಳಾಗಿ ನಿಷ್ಕಾಮಳಾಗಿ ನಾರಾಯಣನ ಉಪಾಸನೆಯಲ್ಲಿ ತೊಡಗುತ್ತಾಳೆ. ಇದನ್ನು ಚತುರ್ಮುಖ ಬ್ರಹ್ಮದೇವರು ನೋಡಿದರು. ಈಕೆ ನನ್ನ ಸೃಷ್ಟಿ ಒಳಗಿನವಳಲ್ಲ, ಯಾವ ಉದ್ದೇಶದಲ್ಲಿ ಬಂದಿರಲ್ಲ ನೋಡೋಣ ಎಂಬುದಾಗಿ ಬ್ರಹ್ಮದೇವರು ಕೇಳ್ತಾ ಇದ್ದಾರೆ. ಮಗಳೇ, ಈ ತಾರುಣ್ಯದಲ್ಲಿ ಈ ಬಾಲಿಶ ಬುದ್ಧಿ ಯಾಕೆ ಬಂತು ನನಗೆ? ತಪಸ್ಸಿನಿಂದ ದೇಹವನ್ನು ಯಾಕೆ ಕ್ಷೀಣಿಸಿಕೊಳ್ತೀನಿ? ಇಲ್ಲಿ ದೇಹದ ಪ್ರಶ್ನೆ ಇಲ್ಲ. ತಪ ಅಂದರೆ ದೇವರಿಗಾಗಿ ಚಿಂತಿಸಿದರೆ ಅದು ತಪ, ಸಂಸಾರಕ್ಕಾಗಿ ಚಿಂತಿಸಿದರೆ ತಾಪ ಅಷ್ಟೆ. ಆಕೆ ತಪದಲ್ಲಿದ್ದಾಳೆ. ಏಕ ಪ್ರಕಾರ ಬ್ರಹ್ಮದೇವರು ಹೇಳ್ತಾರೆ, ಚಿಂತೆ ಮಾಡಬೇಡ, ಹಿಂದೆ ತುಳಸಿ ನಾಮದಲ್ಲಿ, ಈಗ ಮಾತ್ರ ಅಲ್ಲಿ ನಿಂಗೆ ತುಳಸಿ ನಾಮ, ನಿನ್ನ ಹಿಂದಿನ ಅವತಾರದಲ್ಲೂ ಇತ್ತು. ಹಿಂದೆ ತುಳಸಿ ನಾಮದಲ್ಲಿ ಸ್ಮರಣೆ ಮಾಡುವಂತ ಯೋಗಿಗಳಿಗೆ ಜಾತಿಸ್ಮರ, ತನ್ನ ಹಿಂದಿನ ಜನ್ಮದ ನೆನಪು ಬರುತ್ತದೆ. ಬ್ರಹ್ಮದೇವರು ಹೇಳಿದಾಗ ಆಕೆ ಕಾಣಿಸ್ತದೆ ತಾನು ಹಿಂದೇನಾಗಿದ್ದೆ ಅಂತಕ್ಕಂಥ ತಿಳಿಯಿತು. ತಾನು ಹೇಳ್ತಾಳೆ, ನಿಜ ಬ್ರಹ್ಮದೇವರೇ, ಹಿಂದೆ ತುಳಸಿ ನಾಮದಲ್ಲಿನ ನಂದ ಸುತನಂ ಸೇರಿ ಸುಖಿಸಿದೆ ಕಂಡಿದನು ಸಹಿಸದಲೆ ರಾಧೆಯು ಅಂದು ಶಪಿಸಿದಳು. ತುಳಸಿ ನಾಮಕಳಾದ ಗೋಪಿ ನಾನು ದ್ವಾಪರಾಯುಗದಲ್ಲಿ ಗೋಪ ಸಖನಾದಂತ ಗೋವಿಂದ ಕೃಷ್ಣನಿಂದೊಡಗೂಡಿ ಇರುವಾಗ ಇದನ್ನು ಕಂಡಂತ ರಾಧಾದೇವಿ ಮತ್ಸರಿಸಿ ನನ್ನನ್ನು ಶಪಿಸಿದಳು.

ಭಗವದ್ವಿಯೋಗ ನನಗೆ ಉಂಟಾಯಿತು, ರಾಧಾದೇವಿ ಕೋಪಿಸಿ ನೀ ಮನುಷ್ಯನೇ ಹುಟ್ಟೆಂಬುದಾಗಿ ಕ್ಷಮಿಸಿದಾಗ ಮುಂದುಗಾಣದೆ ಮರೆತು ಹರಿಯನು ಬಿಡಿದು ಚಿಂತಿಸುತ್ತೇ. ನಾನು ಹಿಂದೆ ಮುಂದೆ ಕಾಣದೆ ಪರಮಾತ್ಮನ ಚಿಂತನೆ ಮಾಡ್ತಾ ಇನ್ನೆಲ್ಲಿ ಜನ್ಮ ಬರ್ತದೋ ಎಂಥ ಸ್ಥಿತಿ ಬರ್ತದೋ ಅಂತ ಚಿಂತೆ ಮಾಡ್ತಾ ಇದ್ದೆ. ಈಗ ನನಗೆ ಪರಮಾತ್ಮನ ಸಂಬಂಧ ಮತ್ತೆ ಸಿಗ್ತದೇನು? ಹಿಂದೆ ಗೋವಿಂದನಾಗಿದ್ದಾಗ ಅವನು ಸೇವೆ ಮಾಡಿದ್ದೆ, ಸಿಗ್ತದೇನು? ನಗನಗ್ತಾ ಹೇಳ್ತಾ ಇದ್ದಾರೆ ಬ್ರಹ್ಮದೇವರು, ನಾರಾಯಣನ ಆಜ್ಞೆಯಂತೆ ಬಂದಿದ್ದೇನೆ ಮಗಳೇ, ನಿನ್ನ ಹಿಂದಿನ ಚಿಂತನೆ ಮಾಡು. ಆಗ ಗೋಪ

ಚಿಂತೆ ಮಾಡಬೇಡ, ನೀನು ಹಿಂದೆ ಗೋಪಿಯಾಗಿದ್ದಾಗ ತುಳಸಿಂದನಿಗೆ ಹೆಸರಿತ್ತು, ಆಗ ನಿನಗೊಬ್ಬ ಗೆಳೆಯನಿದ್ದ ಗೋಪ, ಅವನೀಗ ಶಂಖಚೂಡ ಅನ್ನತಕ್ಕಂತಹ ಹೆಸರಿನಿಂದ ಅಸುರನಾಗಿ ಜನಿಸಿದ್ದ. ಚಿಂತೆ ಮಾಡಬೇಡ, ಪುಣ್ಯಚೇತನ ಶ್ರೇಷ್ಠ, ಜನ್ಮ ಮಾತ್ರ ಅಸುರರಲ್ಲಿ ಬಂದಿದೆ, ಅವಶ್ಯವಾಗಿ ನಿನ್ನವನು ಸೇರು ಅಂತ ಈ ಪ್ರಕಾರ ಹೇಳತಕ್ಕಂತಹ ಕಾಲ. ಬ್ರಹ್ಮದೇವರ ಮಾತನ್ನು ಜ್ಞಾಪಕದಲ್ಲಿಟ್ಟುಕೊಂಡು ರಾಧಾ ಷೋಡಶಾಕ್ಷರಿ ಮಂತ್ರವನ್ನು ಜಪಿಸ್ತಾಳೆ. ರಾಧಾವಲ್ಲಭ ಗೋಪೀಜನ ವಲ್ಲಭ ವಾಸುದೇವ ಭಗವಾನ ಕೀಜ. ರಾಧಾದೇವಿಯ ಕೃಪಾ ವಿಶೇಷದಿಂದಾಗಿ ಮತ್ತೆ ಪುನಃ ತನ್ನ ಜೀವನ ಉಪಕ್ರಮವಾಗ್ತದೆ.

ತುಳಸಿ ಬದರಿ ಕ್ಷೇತ್ರದಲ್ಲಿ ಬ್ರಹ್ಮದೇವರ ಆಣತಿಯಂತೆ ತನಗೆ ಪೂರ್ವದಲ್ಲಿ ಯಾರು ಸಖನಾಗಿದ್ದನೋ ಈಗ ಶಂಖಚೂಡನ ಅಂತಕ್ಕಂಥ ಅಸುರನಾಗಿ ಹುಟ್ಟಿದ್ದಾನೆ, ಅವನನ್ನು ಮದುವೆಯಾಗ್ತಾನೆ. ಶಂಖಚೂಡನಲ್ಲಿ ಉತ್ತಮ ಗೋಪನಾದರೂ ಕೂಡ ದೈತ್ಯ ಶಕ್ತಿಯ ಆವೇಶವಾಗಿದೆ. ತನ್ನ ಅಪಾರ ಬಲದಿಂದೊಡಗೂಡಿ ಶಿವನನ್ನು ಪ್ರಾರ್ಥಿಸಿ ಅದ್ಭುತ ಬಲ ಸಂಪನ್ನತರಾಗ್ತಾನೆ. ಆಸೆ ಇನ್ನೂ ಹೆಚ್ಚುತ್ತಾ ಹೆಚ್ಚುತ್ತಾ ಸಮಸ್ತ ದಿವಿ ದೇವಲೋಕಗಳನ್ನು ನಾನು ಗೆಲ್ಲಬೇಕು ಎಂಬುದಾಗಿ ಆ ದೇವಲೋಕಕ್ಕೆ ದಾಳಿ ಇಡುತ್ತಾನಂತೆ ಮಹಾಸೈನ್ಯದೊಂದಿಗೆ. ಅದ್ಭುತವಾದಂಥ ಸಾಮರ್ಥ್ಯ ವಿಶೇಷದಿಂದ ನುಗ್ಗಿ ದೈತ್ಯರ ರಾಜ್ಯವನ್ನು ಕಟ್ಟಬೇಕು ಅಂತ ದೇವತೆಗಳನ್ನು ಯುದ್ಧದಲ್ಲಿ ಗೆಲ್ತಾನೆ.

ಕಲ್ಪವೃಕ್ಷ, ಚಿಂತಾಮಣಿ, ಕಾಮಧೇನು, ಉಚ್ಚೈಶ್ರವ, ಐರಾವತ ಎಲ್ಲವನ್ನು ಗೆದ್ದು ಪ್ರಪಂಚದ ತಮಗಿದಿರಿಲ್ಲವೆಂಬಾಗ ಶಂಖಚೂಡನ ಶಕ್ತಿ ಸಹಿಸಲು ಸಾಧ್ಯವಾಗಿ ಇವನನ್ನು ಗೆಲ್ಲುವ ಮಾರ್ಗವೇ ಕಾಣದೆ ಸಮಸ್ತ ಪರಿವಾರ ಶಂಖಚೂಡನಿಗೆ ವರವನ್ನು ಕೊಟ್ಟು ಬೆಳೆಸಿರತಕ್ಕಂತಹ ಶಿವನ ಸಹಾಯವನ್ನು ಪಡೆಯಲುಸ್ಕರವಾಗಿ ಬರ್ತಾನೆ. ಕೈಲಾಸಪತಿಯನ್ನು ಕಂಡು ದೂರದಿಂದಲೇ ಇಂದ್ರಾದಿಗಳು ಕೈ ಮುಗಿದರು. ಹೇ ಶಂಕರ, ಪ್ರಭೋ, ನಮಗುಂಟಾದಂಥ ದುಃಖ ಅಪಾಯಗಳನ್ನು ದೂರ ಮಾಡು, ನೀನೋರ್ವನೇ ನಮ್ಮನ್ನು ರಕ್ಷಿಸಲಿಕ್ಕೆ ಯೋಗ್ಯನಾಗಿರ್ತಕ್ಕಂಥ ಈ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾನೆ.

ಶಂಕರ, ನಮ್ಮ ಉದ್ಧಾರ ಮಾಡು. ನಮ್ಮ ಎಲ್ಲ ಸಂಪತ್ತು ಕೈ ಬಿಟ್ಟು ಹೋಗಿದೆ. ಎಲ್ಲ ಭೋಗಗಳನ್ನ ಸುಖಗಳನ್ನ ಕೊಡತಕ್ಕಂಥ ಸ್ವಾಮಿ ನೀನು, ನಮ್ಮನ್ನು ಕಾಪಾಡಬೇಕು ಅಂದಾಗ ರುದ್ರದೇವರು ಭಕ್ತರ ಮೇಲೆ ಬಹಳ ಪ್ರೀತಿ ಉಳ್ಳವನು. ಅದಕ್ಕಾಗಿ ಶಿವನಿಗೆ ಆಶುತೋಷ ಅಂತ ಹೆಸರು. ಅಲ್ಪದರಲ್ಲಿ ತೃಪ್ತನಾಗತಕ್ಕಂಥವನಂತೆ, ದೊಡ್ಡ ಸೇವೆ ಮಾಡಬೇಕಾಗಿರ್ತಕ್ಕಂಥದ್ದಿಲ್ಲ. ನೀ ಭಕ್ತಿಯಿಂದ ಒಮ್ಮೆ ಹೇ ಭೋಲಾನಾಥ ಶಂಕರ ಅಂದ್ರೆ ಸಾಕು, ಅನುಗ್ರಹ ಮಾಡ್ತಾರೆ. ನಮ್ಮಲ್ಲೊಂದು ಪುರಾಣ ಕಥೆ ಬರ್ತದೆ. ಒಂದು ಕಡೆ ಶಿವರಾತ್ರಿ ಎಲ್ಲರೂ ಜಾಗರಣೆ ಮಾಡಲಿಕ್ಕೆ ಕೂತಿದ್ದಾರೆ. ಅಲ್ಲಿಗೊಬ್ಬ ಕಳ್ಳ ಬರ್ತಾನೆ. ಈಗ ಜಾಗರಣೆ ಮಾಡೋರಲ್ಲಿ ಕಳ್ಳನಿಗೇನು ಕೆಲಸ? ಆದರೆ ಅವನಿಗೆ ಗೊತ್ತಿದೆ, ಶಿವರಾತ್ರಿ ಜಾಗರಣೆ ಮಾಡಲಿಕ್ಕೆ ಕೂತವರು ತೂಕಡಿಸ್ತಾರೆ ಅಂತ ಅವನಿಗೆ ಗೊತ್ತುಂಟು. ಅದಕ್ಕಾಗಿ ಬಂದಿದ್ದ. ಎಲ್ಲರೂ ಜಾಗರಣೆ ನೆಪದಿಂದ ತೂಕಡಿಸ್ತಾ ಇದ್ರೆ ಕದ್ದುಕೊಳ್ಳಿಕ್ಕೆ ಏನು ವಸ್ತು ಸಿಗ್ತದೆ ಶಿವಾಲಯದಲ್ಲಿ? ಅಲ್ಲೇನು ಆಡಂಬರದ ಆಭರಣ ಮತ್ತೊಂದು ಮಗದೊಂದಿಲ್ಲ, ಶಿವಲಿಂಗ ಇದೆ, ಪಕ್ಕದಲ್ಲಿ ಸ್ವಲ್ಪ ಬಿಲ್ವ ಇಟ್ಟಿದ್ದಾರೆ, ಒಂದು ಚಮ್ ನೀರು ಇಟ್ಟಿದ್ದಾರೆ, ಜನ ನೀರು ಹಾಕ್ತಾರೆ, ಬಿಲ್ವ ಹಾಕಿ ಕೈ ಮುಗಿದು ಹೋಗ್ತಾ ಇದ್ದಾರೆ. ಕಳ್ಳ ನೋಡ್ತಾನೆ ಏನೂ ಸಿಗಲಿಲ್ಲ ಅಂತ. ಕೊನೆಗೆ ನೋಡಿದರೆ ಆ ಶಿವಲಿಂಗದ ಪೀಠದ ಮೇಲೆ ಒಂದು ಗಂಟೆ ನೇತಾಡಿಸಿದ್ದಾರೆ. ಹೋಗಲಿ, ಸಿಕ್ಕಿತ್ತು ಅಂದರೆ ಅದು ಅಪಹಾರ ಮಾಡೋಣ ಅಂತ ಶಿವರಾತ್ರಿ ಮಾಡಲಿಕ್ಕೆಲ್ಲ ಕೂತಿದ್ದಾರೆ, ತೂಕಡಿಸ್ತಾ ಇದ್ದಾರೆ. ಅದೇ ಹೊತ್ತು ಕಂಡು ಆ ಪಾಣಿಪೀಠದ ಮೇಲೆ ಶಿವಲಿಂಗದ ಪಿಂಡಿಕೆಯ ಮೇಲೆ ಹತ್ತಿ ಆ ಗಂಟೆಯನ್ನು ಬಿಡಿಸುವಾಗ ಶಿವನಿಗೆ ಶಂಕರನಿಗೆ ಬಹಳ ಸಂತೋಷವಾಯಿತಂತೆ. ತಮ್ಮ, ಎಲ್ಲರೂ ನನ್ನ ಮೈ ಮೇಲೆ ಒಂದೊಂದು ಬಿಲ್ವ ಏರಿಸಿದರೆ ನಿನ್ನ ದೇಹವೇ ಏರಿಸಿಬಿಟ್ಟೆಯಲ್ಲ, ನಿನ್ನಂಥ ಭಕ್ತಿ ಇನ್ನು ಯಾರು ಮಾಡಲಿಲ್ಲ, ನಿನಗೆ ಏನು ಬೇಕು ಅಂತ ವರ ಕೇಳು ಅಂತ ಶಿವ ಹೇಳುವಾಗ ಆ ಕಳ್ಳನಿಗೆ ಯಾರೋ ಎಚ್ಚರಿ ಇದ್ದಾರೆ ಅಂತ ಹೇಳಿದು ಓಡೋಗ್ಬಿಟ್ಟನಂತೆ. ದೇವರು ಸಿಕ್ಕಿದರೆ ಫಲ ಪಡೆಯುವ ಯೋಗ್ಯತೆ ಬೇಕಲ್ವೇ? ಶಿವನು ಆಶುತೋಷ, ದೇವತೆಗಳು ಬಂದು ಕೈ ಮುಗಿಯುತ್ತಾ ಇದ್ದಾರೆ. ನಿನ್ನಿಂದ ವರಪಡದಂತಹ ಶಂಖಚೂಡ ನಮ್ಮ ಸಂಪತ್ತನ್ನು ಅಪಹಾರ ಮಾಡಿದ್ದ. ಆಗ ಶಿವ ಹೇಳ್ತಾನೆ, ಇಂದ್ರ ನಿನ್ನ ದೇವತೆಗಳು ಒಡೆಯ, ಜ್ಞಾನಿ ನೀನು, ಈ ಸಂಪತ್ತು ಬರೋದು ಹೋಗೋದು ಬರೋದು ಹೋಗೋದು, ಆಗಮಾಪಾಯಗಳು, ಇದಕ್ಕಾಗಿ ಚಿಂತೆ ಮಾಡಬೇಡ. ಮೂರು ಲೋಕದ ಆಧಿಪತ್ಯ ನಿನಗೆ ಬಂದಿತ್ತು, ಅದೀ ಕೈ ಬಿಟ್ಟು ಹೋಗಿದೆ ಅಷ್ಟೇ. ಸಂಪತ್ತು ಬರ್ತದೆ ಹೋಗ್ತದಪ್ಪ, ಸುಖ ದುಃಖಗಳನ್ನು ಜ್ಞಾನಿಗಳು ಚಿಂತನೆ ಮಾಡೋದಿಲ್ಲ. ಇಂದ್ರ ನೀ ಸುಖ ಬೇಕು ಅಂತ ಅಪೇಕ್ಷೆ ಮಾಡ್ತೀಯೋ, ದುಃಖ ಅದ್ರ ಒಟ್ಟಿಗೆ ಬರ್ತದೆ. ನಮ್ಮಲ್ಲಿ ಶಾಸ್ತ್ರಕಾರರು ಹೇಳ್ತಾರೆ, ಈ ಸುಖ ದುಃಖ ಬೇರೆ ಬೇರೆ ಬರೋದಲ್ಲ, ಒಟ್ಟಿಗೆ ಬರೋದು. ಮನೆಯಲ್ಲಿ ಗಂಡ ಹೆಂಡತಿಗೆ ಹೇಳಿದ, ನೋಡು ಕಾಳು ಬೇಳೆ ಎಣ್ಣೆ ಬೆಣ್ಣೆ ಬೆಲೆ ಜಾಸ್ತಿ ಆಗಿದೆ, ನೀನು ಸಿಕ್ಕಾಪಟ್ಟೆಲ್ಲ ಬೇಯಿಸಿ ಹಾಳು ಮಾಡಬೇಡ, ಇವತ್ತು ನಾನು ಒಬ್ಬನಿಗೆ ಊಟಕ್ಕೆ ಹೇಳಿದ್ದೆ, ಒಬ್ಬರಿಗಿಂತ ಹೆಚ್ಚು ಅಡುಗೆ ಮಾಡಬೇಡ, ವ್ಯರ್ಥ ಮಾಡಬೇಡ, ಒಬ್ಬನಿಗೆ ಊಟಕ್ಕೆ ಹೇಳಿದ್ದೆ. ನಾನು ಯಾರಿಗೆ ಊಟಕ್ಕೆ ಹೇಳಿದ ಅವ ಕುರುಡ, ಅವನಿಗೆ ಕಣ್ಣು ಕಾಣಿಸೋದಿಲ್ಲ. ನೀನು ನಾಲ್ಕಾರು ಬಗೆಯ ಪಕ್ಷಭೋಜ್ಯ ಮಾಡಬೇಕು ಅಂತಿರಲ್ಲ, ಯಾವುದೋ ಒಂದೇ ಮಾಡಿ ನಾಲ್ಕು ಕಡೆ ಬಡಿಸು ಅಷ್ಟೇ, ಅವನಿಗೇನು ಕಾಣಿಸೋದಿಲ್ಲ, ನೀ ಹೆಚ್ಚು ಮಾಡಬಾರ್ದು ಅಂತ ಹೇಳಿ ಗಂಡ ಪೇಟೆ ಹೋದ. ಆಕೆ, ನಮ್ಮಲ್ಲಿ ಹೆಣ್ಣು ಮಕ್ಕಳಿಗೆ ಮನೆತನ ನಿಭಾಯಿಸುವ ಯೋಗ್ಯತೆ ಇರ್ತದೆ, ಇಬ್ಬರಿಗೆ ಬೇಕಾಗುವಷ್ಟು ಅಡುಗೆ ಮಾಡಿ ಇಟ್ಟಳು. ಗಂಡ ಬಂದವ ಸಿಟ್ಟಿಗೆದ್ದು, ಒಬ್ಬನಿಗೆ ಅಡುಗೆ ಮಾಡಿದ್ರು ಇಬ್ಬರಿಗೆ ಯಾಕೆ ಮಾಡಿದೆ? ಅವಳು ಹೇಳಿದ್ಲು, ನಿಮ್ಮ ಮಾತು ಕೇಳಿದ್ರೆ ಮರ್ಯಾದೆ ಹೋದೀತು, ಊಟಕ್ಕೆ ಬರುವವ ಕುರುಡ ಅಂತ ನೀವು ಹೇಳಿದ್ದೀರಿ, ಕುರುಡ ಒಬ್ಬ ಬರ್ತಾನೋ, ಅವನು ಕೈ ಹಿಡ್ಕೊಂಡು ಇನ್ನೊಬ್ಬ ಬರೋದಿಲ್ವೇ, ಅದಕ್ಕೆ ಇಬ್ಬರಿಗೆ ಊಟಕ್ಕೆ ಮಾಡಿದ್ದೀರಂತ. ನೀ ಸುಖ ಬೇಕು ಅಂತೀಯೋ, ದುಃಖ ಅದರ ಜೊತೆಗೆ ಬರ್ತದೆ. ಸುಖ ದುಃಖೇ ಸಮೇ ಕೃತ್ವ ಲಾಭ ಲಾಭೋ ಜಯ ಜಯೋ. ಜ್ಞಾನಿಗಳು ಅದೆರಡು ಸಮಾನವಾಗಿ ಕಂಡು

ಸುಖ ದುಃಖ ಕದಲಬೇಡ ಎಂಬುದಾಗಿ ರುದ್ರದೇವರು ಇಂದ್ರನಿಗೆ ಉಪದೇಶ ಮಾಡಿ ತನ್ನ ಮಹಾಬಲವನ್ನು ಸೇರಿಕೊಂಡು ಶಂಖಚೂಡನ್ನು ಶಿಕ್ಷಿಸಲಿಕ್ಕೆ ಹೋಗ್ತಾನೆ. ಪರಮಾತ್ಮನ ಶಿಕ್ಷೆ ಅಂದರೆ ಹಿಂಸೆ ಅಲ್ಲ, ಶಿಕ್ಷಣ. ದೇವರು ಶಿಕ್ಷೆ ಕೊಡೋದು ಅಂದರೆ ದ್ವೇಷದಿಂದಲ್ಲ. ತಾಯಿ ಮಗುವಿಗೆ ಶಿಕ್ಷೆ ಕೊಡ್ತಾಳೆ, ಕೆಟ್ಟ ಕೆಟ್ಟ ಮಾತಾಡ್ತಾಳೆ, ನಿನ್ನ ಹುಗಿದಾಕ್ತೇನೆ, ಸಿಗದು ಹಾಕ್ತೇನೆ, ನನ್ನ ಕೈ ಕಾಲು ಮುಡಿದು ಹಾಕ್ತೇನೆ, ನನ್ನ ಬುರಡೆ ಒಡೆದು ಹಾಕ್ತೇನೆ, ಹೀಗೆಲ್ಲ ಹೇಳ್ತಾಳೆ. ಮಾಡಿದ್ದಾಳೋ ಮಾಡ್ತಾಳೋ? ಒಂದು ವೇಳೆ ಹೇಳಿದ ಪ್ರಕಾರ ತಾಯಿ ಏನಾದರೂ ಮಾಡಿದ್ರೆ ನಾವು ನೀವು ಯಾರಾದರೂ ಬದುಕ್ತಿದ್ವೋ? ಶಿಕ್ಷೆ ಬಾಯಿಂದ ಹೇಳ್ತಾಳೆ, ಒಳಗೆ ರಕ್ಷಣೆ ಇರ್ತದೆ. ರುದ್ರದೇವರ ಮಹಾಸೇನೆ ಭಯಂಕರವಾದ ಯುದ್ಧದಲ್ಲಿ ತೊಡಗಿದರೂ ಕೂಡ ಶಂಖಚೂಡನನ್ನು ಗೆಲ್ಲುವುದು ಸಾಧ್ಯವಾಗಲಿಲ್ಲ. ತಾನೇ ವರ ಕೊಟ್ಟಂತಹ ಶಂಖಚೂಡನಿಗೆ ಶಕ್ತಿ ಎಲ್ಲಿಂದ, ಯಾತರಿಂದ? ಆಗಲೇ ಪೂರ್ವಾಪರ ತಿಳಿದಿರತಕ್ಕಂಥ ಜ್ಞಾನಿಗಳು ನಾರದರು ಬಂದು ತಿಳಿಯ ಹೇಳಿದರು. ನಾರ ಅಂದರೆ ತತ್ವ, ದ ಅಂದರೆ ಬೋಧಿಸುವ, ತತ್ವಬೋಧೆ ಮಾಡತಕ್ಕಂಥವರು ನಾರದರು. ಪರಮಾತ್ಮನ ಪ್ರಥಮ ಭಕ್ತರು, ನಾರಾಯಣ ನಾಮ ಮಂತ್ರವನ್ನು ಲೋಕದಲ್ಲಿ ಮೊಟ್ಟ ಮೊದಲು ಬಿತ್ತಿದವರು ಅವರು.

ಅಂಥ ನಾರದರು ಆಗಮಿಸಿ ಶಿವನಿಗೆ ಹೇಳಿದ್ರು, ನಿನ್ನ ಶಕ್ತಿಯಿಂದ ಶಂಖಚೂಡನ ಗೆಲ್ಲಿಕ್ಕಾಗೋದಿಲ್ಲ, ಯಾಕಂದ್ರೆ ಇವನ ಪತ್ನಿ ತುಳಸಿ ಮಹಾಪತಿವ್ರತೆ, ಆಕೆಯ ಪಾತಿವೃತ್ಯದ ಪ್ರಭಾವದಿಂದಾಗಿ ಇವನಿಗೆ ಶಕ್ತಿ ಬಂದಿದೆ. ಅವಳ ಪಾತಿವೃತ್ಯ ಕುಂದದೇ ಇದ್ರೆ ಶಂಖಚೂಡನ ಗೆಲ್ಲುವುದು ಯಾರಿಗೂ ಸಾಧ್ಯ ಅಲ್ಲ. ಆಗ ರುದ್ರದೇವರು ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾರೆ, ನಾರಾಯಣ ಈಕೆಯ ಪೂರ್ವಾಪರ ನೀನು ಮಾತ್ರ ಬಲ್ಲೆ, ಹೊರಗಿನಿಂದೇನೋ ಶಂಖಚೂಡನಿಗೆ ರಾಕ್ಷಸನಿಗೆ ಪತ್ನಿ ಆಗಾಗಿದ್ದಾಳೆ, ಇವಳ ಅಂತಃಕರಣ ಏನು ಅಂತ ನೀನು ತಿಳಿದಿದ್ದಿ. ದೇವರು ಮನುಷ್ಯನ ಹೊರಗಿನ ಆಚಾರ ವಿಚಾರ ನೋಡುವವನಲ್ಲ, ಆ ಜೀವಿಯ ಯೋಗ್ಯತೆ ಏನು ಅಂತ ತಿಳಿದು ಅನುಗ್ರಹ ಮಾಡತಕ್ಕಂಥವ. ತಕ್ಷಣವೇ ಶಂಖಚೂಡನನ್ನು ವಧಿಸಲು ಆಕೆಯ ಪಾತಿವೃತ್ತಿ ಭಂಗ ಮಾಡಲಿಕ್ಕೆ ಮುಂದಾಗ್ತಾನೆ. ಹೊರಗಿನಿಂದ ಶಂಖಚೂಡನನ್ನ ಪತಿ ಅಂತ ಕರೆದರೂ ಕೂಡ ತುಳಸಿ ಒಳಗಿನಿಂದ ಅಂತಃಕರಣದಲ್ಲಿ ಮತ್ಪತಿ ಸತ್ಪತಿ ಸಮಸ್ತ ಜೀವರಿಗೆ ಪತಿಯಾದ ಜಗತ್ಪತಿಯನ್ನು ಚಿಂತನೆ ಮಾಡ್ತಾ ಇದ್ದ ಪರಮಾತ್ಮನು ಅವಳ ಆಸೆಯನ್ನು ಪೂರ್ಣ ಮಾಡಲೋಸ್ಕರವಾಗಿ ಬರ್ತಾನೆ. ಪತಿವ್ರತ ಅಂದ್ರೆ ಪರಮಾತ್ಮನ ನಡುವ ನಟ್ಮೆ, ಪತಿಯ ಅಂತರ್ಯಾಮಿಯಾದ ಪರಮಾತ್ಮನ ಚಿಂತನೆ ಮಾಡತಕ್ಕಂಥದ್ದು ಪಾತಿವೃತ್ಯ. ಮಹಾವಿಷ್ಣುವು ಶಂಖಚೂಡನ ರೂಪವನ್ನು ಧರಿಸಿ ನೇರವಾಗಿ ತುಳಸಿಯ ಬಳಿಗೆ ಬರ್ತಾನೆ. ತನ್ನ ಪತಿಯೇ ಬಂದನೆಂಬುದಾಗಿ ಭ್ರಮಿಸುತ್ತಾಳೆ. ಪರಮಾತ್ಮನು ಭ್ರಮೆ ಉಂಟು ಮಾಡಿದರೆ ಅದನ್ನು ಯಾರು ಕಳೀಲಿಕ್ಕಾಗ್ತದೆ? ಈ ಸಂಸಾರ ನಾವೆಲ್ಲ ನಡೆಸೋದು ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಾ ದೈವೀಘೇಷ ಗುಣಮಯಿ ಮಮ ಮಾಯಾ ದುರತ್ಯಯ, ಅವನ ದಾಟಲು ಅಶಕ್ಯವಾಗಿರತಕ್ಕಂಥ ಮಾಯೆಗೆ ವಶರಾದ ನಾವು ನೀವೆಲ್ಲ ಜಗತ್ಪತಿಯನ್ನು ಮರೆತಿದ್ದೇವೆ, ದೇಹದ ಪತಿಯನ್ನೇ ನಿಜಪತಿ ಅಂತ ತಿಳ್ಕೊಂಡಿರ್ತೇವೆ. ಮಹಾಪತಿವ್ರತೆಯಾಗಿರತಕ್ಕಂಥ ಆ ತುಳಸಿ ಒಲಗಳಿಂದ ನಿತ್ಯ ಪರಮಾತ್ಮನ ಪ್ರಾರ್ಥನೆ ಮಾಡ್ತಾರೆ.

ಜ್ಞಾನಪ್ರದಾಯ ವಿಭುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶಂಖಚೂಡನ ವೇಷದಿಂದ ನಾರಾಯಣನೇ ಬಂದು ಆಕೆಯನ್ನು ಸ್ಪರ್ಶಿಸ್ತಾನೆ. ಆಗಲೇ ಶಿವನ ಯುದ್ಧದಲ್ಲಿ ಶಂಖಚೂಡನ ನಾಶವಾಗುತ್ತದೆ. ಅಮಂಗಳನಾಗಿರತಕ್ಕಂಥ ಪತಿಯನ್ನು ತ್ಯಜಿಸಿ ಮಂಗಳಪ್ರದನಾದಂಥ ಪತಿಯಲ್ಲಿ ವ್ರತ ನಡುತ್ತಾನೆ. ಇಲ್ಲಿ ವ್ರತ ಎಂಬ ಪದಕ್ಕೆ ಸ್ವತಂತ್ರ ಅರ್ಥ ಇಲ್ಲ, ಅದರ ಆಚೆಗಿರುವ ಪದಕ್ಕನುಗುಣವಾಗಿ ಚಿಂತನೆ ಮಾಡಬೇಕು. ಶಬ್ದಗಳಿಗೆ ಸ್ವತಂತ್ರ ಅರ್ಥ ಇರೋದಿಲ್ಲ. ನೋಡಿ, ಚಾತುರ್ಮಾಸದಲ್ಲಿ ಮಹಾವ್ರತಗಳನ್ನು ಮಾಡ್ತಾರೆ. ದಧಿವ್ರತ, ಕ್ಷೀರವ್ರತ, ಶಾಖಾವ್ರತ ಅಂತುಂಟು. ದಧಿವ್ರತ ಅಂದರೆ ಮೊಸರು ಬಿಡೋದು, ಶಾಖಾವ್ರತ ತರಕಾರಿಗಳು ಬಿಡೋದು, ಲವಣವ್ರತ ಅಂದರೆ ಉಪ್ಪು ಬಿಡೋದು, ಪತಿವ್ರತ ಅಂದರೆ ಅದೇ ಜಾತಿಗೆ ಸೇರಿದ್ದದು. ವ್ರತ ಎಂಬ ಪದ ಉಂಟು ಎಂಬ ಕಾರಣದಿಂದಲ್ಲ, ಅಲ್ಲಿ ಆ ಪತಿಯ ಅಂತರ್ಯಾಮಿಯಾದ ಪರಮಾತ್ಮನ ಉಪಾಸನೆ ಮಾಡೋ ವ್ರತ. ಕೇವಲ ಹೊರಗಿನಿಂದಲ್ಲ, ಅದರಿಂದ ಪತಿ ಅಂತರ್ಯಾಮಿ ಯಾರು? ಶ್ರೀಮನ್ನಾರಾಯಣ. ಅವನೇ ತನ್ನ ಪಾಲಿಗೆ ದೊರಕಿದ್ದಾನೆ, ಅವನನ್ನು ಉಪಾಸನೆ ಮಾಡ್ತಾ ಇದ್ರು. ಎದ್ದಿಗಾಹುದೋ ನಿನ್ನ ದರುಶನ, ಕೇವಲ ಬಾಹ್ಯ ಅಲ್ಲ ಅಂತರಂಗದಲ್ಲಿ ಬಯಸ್ತಾ ಇದ್ರು. ಆಗಲೇ ಶಂಖಚೂಡನ ದೇಹ ಬಿದ್ದೋಗ್ತು. ಲೌಕಿಕರಿಗೆ ಏನ್ ಕಂಡಿತು? ಪರಮಾತ್ಮ ಆಕೆಯ ಶೀಲಭಂಗ ಮಾಡಿದ ಅಂತ. ಎಲ್ಲರೊಳಗಿದ್ದು ಇಂದ್ರಿಯಗಳಿದ್ದು ಇಂದ್ರಿಯಗಳಿಗೆ ಪ್ರಚೋದನೆ ಕೊಡತಕ್ಕಂಥ ಪರಮಾತ್ಮನನ್ನು ದೂರ ಮಾಡಬೇಡ, ನಿನ್ನ ಕರಚರಣಾದಿ ಅವಯವಗಳೆಲ್ಲ ಪ್ರವೃತ್ತಿ ಕೊಡತಕ್ಕಂಥವ. ಇದನ್ನು ತಿಳಿದು ಜ್ಞಾನಿಗಳು ನಮಗೆ ನಿಮಗೆ ಈ ಬೋಧೆಯನ್ನು ಉಂಟು ಮಾಡಿದ್ದಾರೆ. ಸಿಟ್ಟಿಗೆದ್ದಂತಹ ಆ ಮಹಾಪತಿವ್ರತೆ ತುಳಸಿ, ನಿಮಿತ್ತಕ್ಕಾದರೂ ನೀನು ಶಂಖಚೂಡನ ವೇಷ ಧರಿಸಿ ಬಂದಿದ್ದೆ, ನೀ ಪರಮಾತ್ಮನಾಗಿ ಬಂದರೆ ನಾನು ಸ್ವೀಕಾರ ಮಾಡ್ತಿದ್ದೆ, ನನ್ನ ಪತಿಯ ರೂಪವನ್ನು ಧರಿಸಿದಂದು ವಂಚನೆ ಮಾಡಿದ್ದೆ, ಆದ್ದರಿಂದಾಗಿ ನಿನ್ನನ್ನು ಶಪಿಸುತ್ತೇನೆ ಅಂತ.

ನಿನ್ನ ಹೃದಯ ಶಿಲೆಯಾಯಿತು, ಪಾಷಾಣವಾಯಿತು. ನೀನು ಕಲ್ಲಾಗಿ ಹೋಗು, ಶಿಲೆಯಾಗಿ ಹೋಗು ಅಂದರೆ ಜಡಚೇತನಗಳಿಗೆ ಪ್ರಚೋದಿಸುವ ಪರಮಾತ್ಮ, ಜಡಕ್ಕೆ ಸ್ವತಂತ್ರವಾದ ಸಾಮರ್ಥ್ಯದಲ್ಲಿ ವಜ್ರಾದಿಗಳು ಬರುವ ಹೊಳಪು, ನಾನಾ ವರ್ಣಗಳಲ್ಲಿರ್ತಕ್ಕಂಥ ವರ್ಣ ವರ್ಣಮಯವಾದಂಥ ರೂಪಗಳು ಪರಮಾತ್ಮನದ್ದು. ಅಣುರೇಣು ತೃಣಕಾಷ್ಟದಲ್ಲಿ ಪರಿಪೂರ್ಣ. ದೇವರು ನಿರಾಕಾರ ಅಂದ್ರೆ ಆಕಾರ ಇಲ್ಲದವ ಅಂತ ಅರ್ಥ ಅಲ್ಲ. ನಿರಾಕಾರ ಶಬ್ದಕ್ಕೆ ಸರ್ವಾಕಾರ ಅಂತ ಅರ್ಥ. ವ್ಯವಹಾರದಲ್ಲಿ ನೋಡಿ, ಒಂದ್ ಕಡೆ ಸಾರ್ವಜನಿಕ ಆಸ್ತಿ ಅಂತ ಒಂದು ಹಲಗೆಯಲ್ಲಿ ಬರೆದಿಟ್ಟಿದ್ದಾರೆ. ಸಾರ್ವಜನಿಕ ಆಸ್ತಿ ಅಂತ ಒಂದಿಷ್ಟು ಜಾಗ ಬಿಟ್ಟಿದ್ರಲ್ಲಿ, ಒಬ್ಬ ಬಂದು ಅಲ್ಲಿ ಹೊಂಡ ಕಡಿದು ಪಂಚಾಂಗ ಹಾಕ್ತಾನೆ. ಏನ್ ಮಾಡ್ತೀಯೋ, ಇದು ಸಾರ್ವಜನಿಕರ ಆಸ್ತಿ, ನಾನು ಸಾರ್ವಜನಿಕರಲ್ಲಿ ಒಬ್ಬ, ಅದಕ್ಕೆ ಕಟ್ತಾ ಇದ್ದೆ. ಇನ್ನೊಬ್ಬ ಹೇಳ್ತಾರೆ, ಮೂರ್ಖ, ಸಾರ್ವಜನಿಕ ಆಸ್ತಿ ಎಂಬ ಅರ್ಥ ಸಾರ್ವಜನಿಕರಿಗೆ ಎಲ್ರಿಗೂ ಅಧಿಕಾರ ಉಂಟು, ಅಧಿಕಾರ ಇಲ್ಲ. ಹೀಗೆ ಸಾರ್ವಜನಿಕದ ಆಸ್ತಿ ನೀನು ಬಂದು ಮನೆ ಕಟ್ಟಲಿಕ್ಕೆ ಆಗೋದಿಲ್ಲ, ಇನ್ನೊಬ್ಬ ಬಂದು ಕಟ್ಟಲಿಕ್ಕೆ ಆಗೋದಿಲ್ಲ. ಅಲ್ಲಿ ಅಧಿಕಾರ ಇದೆ, ಅಧಿಕಾರ ಇಲ್ಲ. ಹಾಗೆ ಪರಮಾತ್ಮನಿಗೆ ಆಕಾರ ಅಂದ್ರೆ ಸರ್ವಾಕಾರಣ ಆಗಿರತಕ್ಕಂಥ. ಹೇಗೆ ಸಾರ್ವಜನಿಕ ಅಂದಾಗ ಸರ್ವಾಕಾರ ಸ್ವರೂಪ ಇರುತ್ತದೆ, ಹಾಗೆ ನಿರಾಕಾರ ಅಂದರೆ ಸರ್ವಾಕಾರ ಅಂತ ಅರ್ಥ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇದ್ದು ಅವನವನ ಶುಭ ಗುಣಗಳನ್ನು ಜಾಗೃತಗೊಳಿಸುತ್ತಾನೆ. ಸೂರ್ಯ ಕಿರಣಗಳು ಕೆಂಪಗಿರುವ, ನೀಲವಿರುವ, ವಜ್ರಾದಿ ಎಲ್ಲದರಲ್ಲಿ ಪ್ರವೇಶ ಮಾಡುತ್ತದೆ. ಒಂದರ ಬಣ್ಣ ಒಂದು ಕೊಡೋದಿಲ್ಲ, ಅದರದರಲ್ಲಿದ್ದ ವರ್ಣವನ್ನೇ ಉದ್ರೇಕಗೊಳಿಸಿದ್ದಾದ್ರಿಂದಾಗಿ ಪರಮಾತ್ಮನಲ್ಲಿ ದೋಷ ಅಂತಕ್ಕಂಥದ್ದಿಲ್ಲ. ಸೂರ್ಯಕಿರಣ ಚರಂಡಿಯಲ್ಲೂ ಬೀಳುತ್ತದೆ, ದೇವಸ್ಥಾನದ ಕಲಶದ ಮೇಲೂ ಬೀಳ್ತದೆ. ಆದ್ದರಿಂದ ಪರಮಾತ್ಮ ಸರ್ವವ್ಯಾಪಕ, ದೋಷಗಳವನಿಗಿಲ್ಲವೇ ಇಲ್ಲ. ನಿರ್ದೋಷ ಪೂರ್ಣ ಗುಣ ವಿಗ್ರಹ ಆತ್ಮತಂತ್ರೋ ಮಧ್ವಾಚ.

ಲೋಕಹಿತಕ್ಕಾಗಿ ಕರ್ತವ್ಯ ಮಾಡತಕ್ಕಂಥವ, ಕರ್ಮಗಳನ್ನು ಮಾಡತಕ್ಕಂಥವ. ನಿತ್ಯ ಬೆಳಿಗ್ಗೆ ಒಬ್ಬ ಎದ್ದು ಸೂರ್ಯನಿಗೆ ಕೈ ಮುಗಿಯುತ್ತಾನೆ, ಹೇ ಭಗವಾನ್ ಭಾಸ್ಕರ ಅನುಗ್ರಹ ಮಾಡು. ಸೂರ್ಯ ಹೇಳಿದ್ರಂತೆ, ನಿಂಗೆ ತುಂಬ ಕೆಲಸ ಇದೆಯಪ್ಪ, ಬೆಳಿಗ್ಗೆ ಎದ್ದು ನನಗೆ ಯಾಕೆ ನಮಸ್ಕಾರ ಮಾಡ್ತಿ? ಹಾಗೆ ಇವನಂದ, ಸೂರ್ಯ ನೀನು ಕತ್ತಲು ಓಡಿಸಿದ್ದಿ ಅದಕ್ಕಾಗಿ ನಮಸ್ಕಾರ ಮಾಡ್ತಿ. ಸೂರ್ಯ ಕೇಳಿದ, ಕತ್ತಲಂದ್ರೆ ಏನಪ್ಪ, ನಾನು ಹುಟ್ಟಿ ಕೋಟಿ ಕೋಟಿ ವರ್ಷ ಆಗಿದೆ, ನಾನು ಎಲ್ಲವನ್ನು ನೋಡಿದ್ದೇನೆ, ಕತ್ತಲನ್ನು ನೋಡಲಿಲ್ಲ, ಆ ಕತ್ತಲು ಅಂತ ನಂಗೆ ಸ್ವಲ್ಪ ತೋರಿಸು ಅಂತ. ಈ ಭಕ್ತಾದಿಗಳು ದೇವರ ಪ್ರೀತಿಗಾಗಿ ಕತ್ತಲನ್ನು ಹಿಡಿದು ಡಬ್ಬಿ ಇಲ್ಲೋ ಬಾಟ್ಲಿ ಇಲ್ಲೋ ತುಂಬಿ ಸೂರ್ಯೋದಯ ಆಗುವಾಗ ಮುಚ್ಚಳ ತೆಗೆದು ಇದು ಕತ್ತಲು ಅಂತ ತೋರಿಸ್ತಾನೆ. ಸೂರ್ಯ ಕತ್ತಲು ನೋಡೋ ಸಾಧ್ಯವೇ? ಭಗವಂತನಲ್ಲಿ ದೋಷಗಳುಂಟೆ, ಹೇವ ಉಂಟೆ? ನಿರ್ದೋಷ ಪೂರ್ಣ ಗುಣ ವಿಗ್ರಹ ಆತ್ಮತಂತ್ರ ಕಲ್ಲಾಗು ಅಂತ ಶಾಪ ಕೊಟ್ರೆ ಪರಮಾತ್ಮ ಪ್ರತಿಫಲ ಕೊಡ್ತಾನೆ. ಕಲ್ಲಾಗು ಅಂತ ಶಾಪ ಕೊಟ್ರೆ ಸಿಟ್ಟಿಗೆದ್ದಿಲ್ಲ. ಯಾಕೆ? ಮರಕ್ಕೊಂದು ನೀವು ಕಲ್ಲು ಹೊಡೆದ್ರೆ ಅದು ಹಣ್ಣು ಕೊಡ್ತದೆ. ದೇವರು ಮರಕ್ಕಿಂತ ಕಳಪೆಯೋ? ನೀನು ನನಗೆ ಶಾಪ ಕೊಟ್ಟಿದ್ದಿ ನೋಡು, ನಿನ್ನ ದೇಹ ಗಂಡಕಿ ನದಿಯಾಗಿ ಹರಿಯಲಿ ಅಂತ. ಯಾಕೆ? ನಾನು ಸ್ಪರ್ಶ ಮಾಡಿದ್ದೇನೆ. ಭಗವತ್ಸ್ಪರ್ಶವಾದ ವಸ್ತುವೆಲ್ಲ ತೀರ್ಥವಾಗ್ತದೆ, ಪರಮಾತ್ಮ ಸ್ಪರ್ಶವಾದ ವಸ್ತುವೆಲ್ಲ ಜಗತ್ತು ಶ್ರೇಷ್ಠವಾಗ್ತದೆ. ಯಾಕೆ? ಅವನಲ್ಲಿದೆ ಅದ್ಭುತ ಶಕ್ತಿ. ಭಗವಂತನಲ್ಲಿ ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಪೂರ್ಣವಾಗಿರುತ್ತದೆ. ಜೀವರಾದ ನಮ್ಮಲ್ಲಿ ಪೂರ್ಣ ಇಲ್ಲ, ಸ್ವಲ್ಪ ಸ್ವಲ್ಪ ಇರ್ತದೆ. ಕೆಲವರಿಗೆ ಸ್ವಲ್ಪ ಜ್ಞಾನಶಕ್ತಿ ಉಂಟು, ಕ್ರಿಯಾಶಕ್ತಿ ಇಲ್ಲ. ಕೆಲವರಿಗೆ ಕ್ರಿಯಾಶಕ್ತಿ ಉಂಟು, ಇಚ್ಛಾಶಕ್ತಿ ಇಲ್ಲ. ಕೆಲವರಿಗೆ ಪ್ರಬಲ ಇಚ್ಛಾಶಕ್ತಿ ಉಂಟು, ಜ್ಞಾನಶಕ್ತಿ ಕ್ರಿಯಾಶಕ್ತಿ ಇಲ್ಲ. ಇನ್ನು ಕೆಲವರಿಗೆ ಜ್ಞಾನಶಕ್ತಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಯಾವುದು ಇರೋದಿಲ್ಲ, ಜೀರ್ಣಶಕ್ತಿ ಮಾತ್ರ ಇರ್ತದೆ. ಅದು ದೇವರ ಸೃಷ್ಟಿಯ ಒಂದು ನಿಯಮೋಪ. ಆದರೆ ಪರಮಾತ್ಮನ ಇಚ್ಛಾಶಕ್ತಿ ತ್ರಿತಯ ಅಂತ ದೇವರಿಗೆ ಹೆಸರು. ನಿನ್ನ ಕಲ್ಲಾಗುವ ಶಾಪ ಕೊಟ್ಟಿದ್ದೀಯಲ್ಲ, ನಿನ್ನ ದೇಹ ಗಂಡಕಿ ನದಿಯಾಗಿ ಹರಿಯುತ್ತದೆ, ಪರಮ ಪವಿತ್ರವಾದಂತಹ ನದಿಯಾಗ್ತಿ ನೀನು, ತೀರ್ಥಕ್ಷೇತ್ರಕ್ಕೆ ಯೋಗ್ಯವಾಗ್ತದೆ.

ನೀನು ಹಿಮವತ್ ಖಂಡದಲ್ಲಿ ಗಂಡಕಿ ಎಂಬ ನಾಮದ ನದಿಯಾಗಿ ಹರಿಯಲು ನಿನ್ನ ದೇಹ. ನನ್ನ ಸ್ಪರ್ಶದಿಂದ ನೀ ಪುನೀತನಾಗಿದ್ದಿ. ಅಗ್ನಿಸ್ಪರ್ಶವಾದ್ದೆಲ್ಲವೂ ಅಗ್ನಿಯಾಗುತ್ತೆ, ಹಾಗೆ ಪಾವಕನಾಗ್ತದೆ. ಹಾಗೆ ನೀನು ಗಂಡಕಿ ಎಂಬ ತೀರ್ಥ ನದಿಯಾಗಿ ಹುಟ್ಟಿದಾಗ ನಿನ್ನಲ್ಲಿ ಶಿಲಾಖಂಡ ಶಾಲಿಗ್ರಾಮ ಶಿಲೆಯಾಗಿ ನನ್ನ ಅವತಾರ ಮಾಡ್ತೇನೆ. ಎಷ್ಟೆಷ್ಟು ನನ್ನ ಅವತಾರಗಳುಂಟೋ ಮತ್ಸ್ಯಕರು

இந்த சாபத்தார்கள் சாலைக்கு நாமமாக இருத்தேன், சுதர்சன நாமகனாக இருத்தேன், உக்ர நரசிம்ம நாமகனாக இருத்தேன். ஆக நீனும் நின்ன கேஷா தேகவல்ல நதியாதாக நின்ன கேஷவு ஸ்ரீ துளசி அம்மனாமது கிடவாகுது. ஹண்ணு இல்ல ஹூவு இல்ல, கேவல ஆ துளசி பத்திரதிந்த நான் திருப்தனாகத்தேன். ವೈದಿಕ ಸಂಸ್ಕೃತಿ ಪ್ರಕೃತಿ ಹತ್ತಿರದ್ದು. ನಾವು ಪೂಜೆ ಮಾಡುವ ಗಿಡ ಮರ ಬಳ್ಳಿಗಳಿಗೆ ಯಾವುದಕ್ಕೂ ಹಣ್ಣು ಹೂವುಗಳಿಲ್ಲ. ಅಶ್ವತ್ಥ ಪೂಜೆ ಮಾಡ್ತೇವೆ, ಹಣ್ಣು ಹೂವು ಇಲ್ಲ. ಬಿಲ್ವ ಪೂಜೆ ಮಾಡ್ತೇವೆ, ಹಣ್ಣಿಗಾಗಿ ಮಾಡೋದಿಲ್ಲ. ತುಳಸಿ ಪೂಜೆ ಮಾಡ್ತೇವೆ, ಹಣ್ಣು ಹೂವು ಯಾವುದೂ ಇಲ್ಲ. ಪೂಜೆಯಲ್ಲಿ ನಿಷ್ಕಾಮತೆ ಬರಬೇಕು. ಹಣ್ಣಿಗಾಗಿ ಪೂಜೆ ಮಾಡುವುದಿದ್ರೆ ಹಲಸಿನ ಮರ ಪೂಜೆ ಮಾಡಬಹುದು, ದೊಡ್ಡ ದೊಡ್ಡ ಹಲಸಿನ ಕಾಯಿ ಸಿಗ್ತದೆ. ಯಾರು ಪೂಜೆ ಮಾಡುವುದಿಲ್ಲ, ನಿಷ್ಕಾಮತೆ ಉಂಟಾಗಲು ಸಲುವಾಗಿ ನೀನು ತುಳಸಿಯಾಗಿ ಜನಿಸ್ತಿ.

ಹೇ ತುಳಸಿ, ಯಾರು ನಿನ್ನನ್ನು ತನ್ನ ಮನೆಯ ಮುಂದೆ ನಡತಾರೋ ಆಲಯಕ್ಕೆ ಭೂಷಣ ತುಳಸಿ ವೃಂದಾವನ. ಶ್ರೀಪಾದರಾಜರು ನುಡಿಯದು, ಯಾವ ಮನೆಯ ಮುಂದೆ ಶ್ರೀ ತುಳಸಿ ನಡತಾರೋ ಅಲ್ಲಿ ಯಮಬಾಧೆ ಇಲ್ಲ, ಮೃತ್ಯು ಬಳಿಯಲ್ಲಿ ಬರುವುದಿಲ್ಲ ಅಂತ ಎಚ್ಚರಿಸಿದ್ದಾರೆ. ಮಣಿಕಾಂಚನ ಪುಷ್ಪಾಣಿ ತಥಾ ಮುಕ್ತಾಮಯಾನಿ ಚ ತುಳಸೀ ದಲಪತ್ರಸ್ಯ ಕಲಾನಾರ್ಘಂತಿ ಷೋಡಶೀ. ಪರಮಾತ್ಮನಿಗೆ ನೀವು ಮುತ್ತುರತ್ನ ವಜ್ರವೈಡಾರ್ಜಾದಿ ಪೂಜೆ ಮಾಡಿದರೂ ಕೂಡ ಅವನಿಗೆ ಸ್ವೀಕೃತವಲ್ಲವಂತೆ, ಶ್ರೀ ತುಳಸಿ ಇಲ್ಲದಿರತಕ್ಕಂಥ ಪೂಜೆ ಸ್ವೀಕಾರ ಮಾಡೋದಿಲ್ಲ ಅಂತ ವ್ಯಾಸತೀರ್ಥರು ಒಂದು ಕಡೆ ಹೇಳ್ತಾರೆ. ಒಂದೇ ದೇವರು ಎಷ್ಟು ಸುಲಭ ನೋಡಿ, ದೇವರು ಪೂಜೆ ಮಾಡೋದು ಬಹಳ ಸುಲಭ. ಅದು ಬರೇ ಸುಲಭ ಆದ್ರಿಂದ ಯಾರೂ ಮಾಡೋದಿಲ್ಲ, ಯಾಕೆ ಸುಲಭದ ಕಾರ್ಯ ಮಾಡಿದ್ರೆ ಕೀರ್ತಿ ಸಿಗೋದಿಲ್ಲ. ಅದು ಎಷ್ಟು ಸುಲಭ,

ಇದುವರೆಗೆ ಕಥಾ ಕಾಲಕ್ಷೇಪ ತುಳಸಿ ಮಹಾತ್ಮೆ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಸಂತಶ್ರೀ ಭದ್ರಗಿರಿ ಅಚ್ಯುತದಾಸರು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

0: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಇಂದು ಸಂಜೆಯ ಪ್ರಸಾರ ಕಾರ್ಯದೊಂದಿಗೆ ನಾನು ಕುಲದೀಪ್ ನಂಜುಂಡಸ್ವಾಮಿ.
1: ಬಿಲ್ಡ್ ಅ ಕರಿಯರ್ ದಟ್ ಬ್ಯಾಲೆನ್ಸಸ್ ಮೈಂಡ್, ಬಾಡಿ ಅಂಡ್ ಫ್ಯೂಚರ್.
2: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
3: ಲಿಡ್ಕರ್ ವತಿಯಿಂದ ರಾಜ್ಯಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
4: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
4: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.

0: ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿರುವ ಸುಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿ ಹಾಗೂ ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದಲ್ಲಿ ಮಂಡ್ಯದ ಕೆವಿ ಶಂಕರೇಗೌಡ ಭವನದಲ್ಲಿ ಇದೇ ತಿಂಗಳ 21ನೇ ತಾರೀಕು ಗುರುವಾರ ಬೆಳಿಗ್ಗೆ 10:30 ಮೈಸೂರು ಮಂಡ್ಯ ಚಾಮರಾಜನಗರ ಜಿಲ್ಲೆಗಳ ಆಯ್ದ ಕವಿಗಳಿಂದ ಮುಂಗಾರು ಮಳೆ ಇಳೆ ಕಾವ್ಯಧಾರೆ.
1: ಮಧ್ಯಾಹ್ನ 2:30 ಉದಯೋನ್ಮುಖ ಬರಹಗಾರರಿಗೆ ಬಾನುಲಿ ಬರವಣಿಗೆ ಕಾರ್ಯಾಗಾರ. ಈ ಕಾರ್ಯಾಗಾರದಲ್ಲಿ ತಾವೂ ಭಾಗವಹಿಸಬೇಕೇ?
0: ಹಾಗಾದರೆ ಹೆಸರು, ವಿದ್ಯಾರ್ಹತೆ, ವಿಳಾಸದೊಂದಿಗೆ 9845614368 ಈ ಮೊಬೈಲ್ ಸಂಖ್ಯೆಗೆ ವಾಟ್ಸಾಪ್ ಸಂದೇಶವನ್ನು ಕಳುಹಿಸಿ ಹೆಸರನ್ನು ನೋಂದಾಯಿಸಿಕೊಳ್ಳಿ.
1: ಈ ಕಾರ್ಯಾಗಾರಕ್ಕೆ ವಯೋಮಿತಿ ಕನಿಷ್ಠ 18, ಗರಿಷ್ಠ 50 ವರ್ಷಗಳು.
0: ಮೊದಲು ವಾಟ್ಸಾಪ್ ಸಂದೇಶವನ್ನ ಕಳುಹಿಸಿದವರಿಗೆ ಆದ್ಯತೆ ನೀಡಲಾಗುವುದು. ಕವಿಗೋಷ್ಠಿ ಮತ್ತು ಕಾರ್ಯಾಗಾರ ಇದೇ ತಿಂಗಳ 21ನೇ ತಾರೀಕು ಬೆಳಿಗ್ಗೆ 10:30 ಮಂಡ್ಯದ ಕರ್ನಾಟಕ ಸಂಘದ ಆವರಣದಲ್ಲಿರುವ ಕೆವಿ ಶಂಕರೇಗೌಡ ಭವನದಲ್ಲಿ. ಓಂ ಧನ್ ಧನ್ವಂತರಯೇ.

0: ಸಸ್ಯ ಸರಿ ಪ್ರೀತಿಯ ಕೇಳುಗರೆ, ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಪ್ರತಿ ಸೋಮವಾರ ಬೆಳಿಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10.
1: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
0: ಸಸ್ಯ ಸರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್ ಅವರಿಂದ. ಗಮನಿಸಿ, ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10 ಸಸ್ಯ ಸೇರಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

0: ದೈಹಿಕ ದೀಕ್ಷೆ. ಪ್ರೀತಿಯ ಕೆಳುಗರೆ, ಸದೃಢ ಆರೋಗ್ಯಕ್ಕಾಗಿ ಸಲಹೆಗಳನ್ನು ಹೊತ್ತ ಬಾನುಲಿ ಸರಣಿ ಪ್ರತಿ ಗುರುವಾರ ಬೆಳಿಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10. ಜನಸಾಮಾನ್ಯರನ್ನು ಕಾಡುವ ಆರೋಗ್ಯ ಸಮಸ್ಯೆಗಳು, ಚಿಕಿತ್ಸೆ ಹಾಗೂ ಮುನ್ನೆಚ್ಚರಿಕೆಗಳನ್ನು ಕುರಿತ ಬಾನುಲಿ ಸರಣಿ ದೈಹಿಕ ದೀಕ್ಷೆ ಪ್ರತಿ ಗುರುವಾರ ಬೆಳಿಗ್ಗೆ 6:35 ಹಾಗೂ ಅಂದೇ ಸಂಜೆ 6:10 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
1: ಕೆಎಸ್ಒಯು ಮುಕ್ತವಾಣಿ.
2: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
3: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
1: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40.
3: ಕೆಎಸ್ಒಯು ಮುಕ್ತವಾಣಿ.
2: ಮುಕ್ತವಾಣಿ ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
1: ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ ಕೆಎಸ್ಒಯು ಮುಕ್ತವಾಣಿ.
2: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
1: ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ
3: ಕೆಎಸ್ಒಯು ಮುಕ್ತವಾಣಿ.
2: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
1: ಕೆಎಸ್ಒಯು ಮುಕ್ತವಾಣಿ.
4: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ ಸರಿಯಾಗಿ 5:58. ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ನಮಗೆ ಸಂದೇಶವನ್ನು ಕಳಿಸಲು ಬಳಸಬಹುದಾದ ಫೋನ್ ಸಂಖ್ಯೆಯನ್ನು ಗಮನಿಸಿ 9408585238523. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಮಲಯ ಮಾರುತ ಚಿತ್ರದ ಗೀತೆ. ಹಾಡಿದ್ದಾರೆ ಕೆಜಿ ಯೇಸುದಾಸ್ ಹಾಗೂ ಎಸ್ ಜಾನಕಿ. ಚಿ ಉದಯಶಂಕರ್ ಅವರ ರಚನೆಗೆ ಸಂಗೀತ ಸಂಯೋಜನೆ ವಿಜಯ್ ಭಾಸ್ಕರ್ ಅವರಿಂದ.

0: ಮೈ ರಿಯಾಲ್ಟಿ 2026 ಮೈಸೂರಿನ ಅತಿ ದೊಡ್ಡ ಪ್ರಾಪರ್ಟಿ ಎಕ್ಸ್ಪೋ ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಎಂಬಿಸಿಎಫ್ ಹಾಗೂ ಕ್ರೆಡೆ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇದೇ ತಿಂಗಳ 22-25 ಸ್ಥಳ ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನ ಮೈಸೂರು. ವಿಲ್ಲಾಗಳು, ನಿವೇಶನಗಳು, ಅಪಾರ್ಟ್ಮೆಂಟ್ಗಳು ಸಂಪೂರ್ಣ ಹವಾನಿಯಂತ್ರಿತ. ರಿಯಲ್ ಎಸ್ಟೇಟ್ನ ಭವಿಷ್ಯಕ್ಕೆ ಹೊಸ ಹೆಜ್ಜೆ ಇಡಿ. ಪ್ರೀಮಿಯಂ ಆಸ್ತಿಗಳು, ಸ್ಮಾರ್ಟ್ ಹೂಡಿಕೆಗಳು ಮತ್ತು ವಿಶೇಷ ಡೀಲ್ಗಳನ್ನ ಒಂದೇ ಸೂರಿನಡೆ ಅನ್ವೇಷಿಸಿ. ನಿಮ್ಮ ಸ್ಟಾಲ್ಗಳನ್ನ ಈಗಲೇ ಕಾಯ್ದಿರಿಸಿ. 9844-27-7784 ಮತ್ತೊಂದು 9448-01-9699.
1: ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ? ಕವನ ಕೂಡ ಬರೀತೀರಾ? ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
2: ವಿಳಾಸ, ನಿಲಯ ನಿರ್ದೇಶಕರು, ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 5700020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.
3: ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಹಾಡು 2 ಕನಸು ಚಿತ್ರದಿಂದ ಕೋರಿಕೆಯನ್ನು ಕಳಿಸಿದ್ದಾರೆ. ವಿಜಯನಗರ 4ನೇ ಹಂತ ಮೈಸೂರು, ಇಲ್ಲಿಂದ ಅಮೃತವರ್ಷಿಣಿ ಎಚ್ ಕೆ ಹಾಗೂ ಎಚ್ ಟಿ ಮಂಜುರಾಣಿ ಅವರು ಹಾಡನ್ನು ಹಾಡಿದ್ದಾರೆ. ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ, ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸಂಗೀತ ಸಂಯೋಜನೆ ರಾಜನ್ ಮತ್ತು ನಾಗೇಂದ್ರ.

0: ಆತ್ಮೀಯ ಕೇಳುಗರೆ, ಪ್ರತಿ ಮಂಗಳವಾರ ಸಂಜೆ 7:45 ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಎಫ್ಎಂ 100.6 ಮೈಸೂರು ಜಂಕ್ಷನ್ ಸಾಪ್ತಾಹಿಕ ಸಂಚಿಕೆ ಆಲಿಸಬಹುದು. ಮರೆಯದೆ ಕೇಳಿ, ಪ್ರತಿ ಮಂಗಳವಾರ ಸಂಜೆ 7:45 ಮೈಸೂರು ಜಂಕ್ಷನ್.
1: ಕಾರ್ಯಕ್ರಮದ ಮುಂದಿನ ಹಾಡು ವಿಜಯನಗರ 3ನೇ ಹಂತ ಮೈಸೂರು, ಇಲ್ಲಿಂದ ಕೋರಿಕೆಯನ್ನು ಕಳಿಸಿರುವಂಥ ಕವಿತಾ ಹಾಗೂ ಬೋಪಯ್ಯ ಮತ್ತು ಕುಟುಂಬದವರಿಗಾಗಿ. ಇವರು ಕೋರಿರುವ ಹಾಡು ಸಿಂಪಲ್ ಆಗೊಂದು ಲವ್ ಸ್ಟೋರಿ ಚಿತ್ರಗಾಗಿ ಸೋನು ನಿಗಮ್ ಅವರ ಧ್ವನಿಯಲ್ಲಿನ ಈ ಹಾಡು. ಬರೆದಿದ್ದಾರೆ ಸಿದ್ದು ಕೋಡಿಪುರ, ಸಂಗೀತ ಸಂಯೋಜನೆ ಬಿ ಜೆ ಭರತ್.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ್ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ

0: ರಂಗದಲ್ಲಿ ಮೂಡಿ ಬರುತ್ತಿದೆ.
1: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.
2: ಮೈಸೂರಿನಿಂದ ಕೋರಿಕೆಯನ್ನು ಕಳಿಸಿದ್ದಾರೆ ಮಾದೇಶ್ ಯದುವೀರ್ ಅವರು. ಇವರ ಕೋರಿಕೆಯ ಹಾಡು ಸಪ್ತಸಾಗರದಾಚೆಯಲ್ಲು ಚಿತ್ರಕ್ಕಾಗಿ ಕಪಿಲ್ ನಾಯರ್ ಅವರ ಧ್ವನಿಯಲ್ಲಿನ ಈ ಹಾಡನ್ನು ಬರೆದಿದ್ದಾರೆ ಧನಂಜಯ ರಂಜನ್. ಸಂಗೀತ ಸಂಯೋಜನೆ ಚರಣ್ ರಾಜ್ ಅವರದು.

0: ಹಲೋ ಪರ್ಶು.
1: ಹೇಳಿ ಸೊಲೊಮನ್.
0: ಒಂದು ವಿಷಯ ಇತ್ತು ಹೇಳೋಕ್ಕೆ, ಪವಿತ್ರ ಕೇಸ್ ಬಗ್ಗೆ. ಆಫೀಸಲ್ಲಿ ಪವಿತ್ರ ಡಾಕ್ಯುಮೆಂಟ್ಸ್ ಹುಡುಕಿಸಿ ನೋಡಿದೆ. ಅವಳ ಮನೆ ಅಡ್ರೆಸ್ಸು ಮತ್ತೆ ಅವಳ ಅಪ್ಪನ ಫೋನ್ ನಂಬರ್ ಸಿಕ್ಕಿದೆ.
1: ವಾವ್, ಒಳ್ಳೇದಾಯ್ತಲ್ಲ. ಮತ್ತೆ
2: ಇದೇ ಗುರುವಾರ 21ನೇ ತಾರೀಕು ರಾತ್ರಿ 10 ಗಂಟೆಗೆ ಕೇಳಿ ಪತ್ತೆದಾರಿ ನಾಟಕ. ಹಾಗೆ
1: ಸುಧಾಕರ್ ಸರ್ ನಮಸ್ತೆ.
3: ನಿಮ್ ಜೊತೆ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು. ಈಗಷ್ಟೇ ಲೇಡಿ ಒಬ್ರು ಫೋನ್ ಮಾಡಿದ್ರು, ಥೆರಪಿಸ್ಟ್ ಅಂತೆ. ಪೇಪರ್ನಲ್ಲಿ ಆತ್ಮಹತ್ಯೆ ನ್ಯೂಸ್ ನೋಡಿದ್ದಾರೆ, ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರು.
2: ಮರೆಯದೆ ಕೇಳಿ, ಇದೇ ಗುರುವಾರ 21ನೇ ತಾರೀಕು ರಾತ್ರಿ 10 ಗಂಟೆಗೆ ಪತ್ತೆದಾರಿ ನಾಟಕ. ಹಾಗೆ
4: ಇಂದಿನ ಕಾರ್ಯಕ್ರಮದ ಕಡೆಯ ಹಾಡನ್ನು ಕೇಳೋಣ. ಶ್ರೀರಾಮ್ಪುರ ಮೈಸೂರು, ಇಲ್ಲಿಂದ ಪ್ರತಿಮಾ ಕೆ, ಪದ್ಮನಾಭ ಎಂ, ತೇಜಸ್ ಕುಮಾರ್ ಹಾಗೂ ಕುಟುಂಬದವರು ಕಳಿಸಿದ್ದಾರೆ ಈ ಕೋರಿಕೆಯನ್ನು. ಹಾಡು ಸೊಸೆ ತಂದ ಸೌಭಾಗ್ಯ ಚಿತ್ರಕ್ಕಾಗಿ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ರಚನೆ ಆರ್ ಎನ್ ಜಯಗೋಪಾಲ್ ಹಾಗೂ ಸಂಗೀತ ಸಂಯೋಜನೆ ಜಿ ಕೆ ವೆಂಕಟೇಶ್.

ನಮ್ಮ ಹಲವಾರು ಕೇಳುಗರು ಇಂದು ಸಂದೇಶಗಳನ್ನು ಕಳಿಸಿದ್ದಾರೆ. ಕೆಆರ್ಪೇಟೆಯಿಂದ ಸುಚಿತ್ರ, ಹೊಸಕೋಟೆಯಿಂದ ಲತಾ ಸುಹಾಸ್, ಗೌರಿಬಿದನೂರಿನಿಂದ ಸುರೇಶ್ ಭಟ್, ಅಬ್ಬೇನಹಳ್ಳಿ ಚಿತ್ರದುರ್ಗದಿಂದ ಜಯಲಕ್ಷ್ಮಿ, ನಂದಿನಿ, ನವೀನ್ ಕುಮಾರ್, ವನಜಾ ಶಿವಕುಮಾರ್, ಶಿವಾನಿ, ನಿತೇಶ್, ಟಿ ಕೆ ಬಡಾವಣೆ ಮೈಸೂರು, ಇಲ್ಲಿಂದ ನಾಗರತ್ನ ಹಾಗೂ ಶ್ರೀನಿವಾಸ್ ಕಿಕ್ಕೇರಿಯಿಂದ, ನಾಗಮಧು ಮತ್ತು ಮಿತ್ರರು ದಟ್ಟಗಳ್ಳಿ ಮೈಸೂರು, ಇಲ್ಲಿಂದ ನಿರ್ಮಲ ಮಹಾದೇವ್, ವಿಸ್ಮಯ್ ದೇವ್, ಪವನ್ ದೇವ್, ಅಮೃತ ಆ್ಯಂಡ್ ಇಂದು ಮಹಾದೇವ್ ರಾಮಕೃಷ್ಣನಗರ ಮೈಸೂರು, ಇಲ್ಲಿಂದ ಪದ್ಮಾ ದೇವೇಲಿಂಗಗೌಡ ಅವರು ಬಸರಾಳ್ ಹೋಬಳಿಯಿಂದ, ಹಾಗೂ ಶ್ರೀನಿವಾಸ್ ಜಿ ಗೊಬ್ಬರಗಾಲ ಶ್ರೀರಂಗಪಟ್ಟಣದಿಂದ, ನಿಂಗಣ್ಣ ಹಾಗೂ ನಾಗಮ್ಮ ಬ್ಯಾತಹಳ್ಳಿ ಕಡಕೊಳ, ಇಲ್ಲಿಂದ ಚಿತ್ರದುರ್ಗದಿಂದ ಅಮೃತ ಮಹೇಶ್, ಹರ್ಷಿತಾ, ಮಾನ್ವಿತಾ, ಸುಪ್ರಿಯಾ ಹಾಗೂ ಮಂಜುನಾಥ್, ಮತ್ತು ನ್ಯೂಜರ್ಸಿ ಅಮೆರಿಕಾದಿಂದ ಗಾನವಿ, ಕಲ್ಪನಾ, ವಿನೋದ್, ರೂಪ ಹಾಗೂ ರಾಮಪ್ರಿಯ. ನಿಮ್ಮ ಹಾಡು ಪ್ರಸಾರವಾಗಲಿಲ್ಲವೆಂಬ ನಿರಾಸೆ ಬೇಡ, ಮತ್ತೆ ಸಂದೇಶ ಕಳುಹಿಸಿ ನಾಳಿನ ಕಾರ್ಯಕ್ರಮಕ್ಕೆ, ಹಾಗೂ ನಿಮ್ಮ ಪ್ರೀತಿಯ ಹಾಡುಗಳನ್ನು ಕೇಳಿ. ಇದುವರೆಗೂ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ನಮ್ಮೊಂದಿಗೆ ಹಾಡುಗಳನ್ನು ಆಲಿಸಿದ ಹಾಗೂ ಸಂದೇಶಗಳನ್ನು ಕಳುಹಿಸಿದ ನಮ್ಮೆಲ್ಲ ಕೇಳುಗರಿಗೂ ಧನ್ಯವಾದಗಳು.

0: ವೇಳೆ ಸರಿಯಾಗಿ 5:40:06.
1: ಆಕಾಶವಾಣಿ ಮೈಸೂರು.
2: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
3: ಕೆಎಸ್ಒಯು ಮುಕ್ತವಾಣಿ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ.
2: ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
3: ಪ್ರಾಯೋಜಕರು ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು.

0: ಕೇಳಿ
1: ಕೆಎಸ್ಒಯು ಮುಕ್ತವಾಣಿ.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪರಿಸರ ವಿಜ್ಞಾನ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿ ಇರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಡಾ ಜೆಎಸ್ ಚಂದ್ರಶೇಖರ್ ಅವರೊಂದಿಗಿನ ಸಂದರ್ಶನದ ಎರಡನೇ ಭಾಗ.
0: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ ಕೆಎಸ್ಒಯು ಮುಕ್ತವಾಣಿಗೆ ಶ್ರೋತೃಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಇರುವ ಪರಿಸರ ವಿಜ್ಞಾನ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿ ಇರುವಂತಹ ಅಧ್ಯಯನ ಅವಕಾಶಗಳ ಬಗ್ಗೆ ನಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಅಂತ ಹೇಳಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಜೆಎಸ್ ಚಂದ್ರಶೇಖರ್ ಅವರನ್ನ ಮುಟ್ಟಿದ್ದಾರೆ. ಅವರನ್ನ ಮಾತನಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
3: ಧನ್ಯವಾದಗಳು ಸರ್.
0: ಸರ್, ಒಂದು ಸರಿ ಇವರು ಅಂಡರ್ ಗ್ರಾಜುಯೇಟ್ ಮುಗಿಸ್ಕೊಂಡು ನಂತರ ಎಂ ಎಸ್ ಸಿಗೆ ಜಾಯ್ನ್ ಆಗ್ತಾರೆ, ಎಂ ಎಸ್ ಸಿನಲ್ಲಿ ಎಷ್ಟು ಸೆಮಿಸ್ಟರ್ ಇದೆ, ಎಷ್ಟು ಪೇಪರ್ಸ್ಗಳಿದೆ ಸರ್?
3: ಎಂ ಎಸ್ ಸಿನಲ್ಲಿ 4 ಸೆಮಿಸ್ಟರ್ಗಳಿದ್ದು ಇದು 2 ವರ್ಷದ ಒಂದು ಕಾರ್ಯಕ್ರಮ ಆಗಿರುತ್ತೆ. ಎಂ ಎಸ್ ಸಿ ಎನ್ವೈರನ್ಮೆಂಟಲ್ ಸೈನ್ಸ್ ಅನ್ನೋದು, ಸೊ ಇದರಲ್ಲಿ 4 ಸೆಮಿಸ್ಟರ್ಗಳು ಬರ್ತವೆ. ಸೊ ಇದು ಸಹ CBCS ಮೋಡ್ ನಲ್ಲಿ ನಡೆಯುತ್ತೆ, ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್. ಸೊ ಇದರಲ್ಲಿ ನಾವು ಒಂದು ಸೆಮಿಸ್ಟರ್ ಅಲ್ಲಿ 2 ಕಡ್ಡಾಯ ಕೋರ್ಸ್ಗಳನ್ನ ನಾವು ನೀಡಿರ್ತೇವೆ. ಸೊ ಆ 2 ಕಡ್ಡಾಯ ಕೋರ್ಸ್ಗಳನ್ನ ಅವರು ತಗೊಳ್ಳೇಬೇಕು. ಅದಲ್ಲದೆ ನಾವು ಇನ್ನು 4 ಎಲೆಕ್ಟಿವ್ ಅಂತ ಹೇಳಿ ನಾವು ಕರಿತೇವೆ. ಆ 4 2 ಅವರು ಆಯ್ಕೆ ಮಾಡ್ಕೊಳ್ಬಹುದು. ಸೊ ಆ 2 ಆಯ್ಕೆ ಮಾಡ್ಕೊಳ್ಳೋ ಜೊತೆಗೆ ಒಂದು ಓಪನ್ ಎಲೆಕ್ಟಿವ್ ನ ಅವರು ಆಯ್ಕೆ ಮಾಡ್ಕೊಳ್ಬೇಕಾಗಿರುತ್ತೆ. ಬೇರೆ ಎಂದ್ರೆ ಈಗ ನಾವು ಎಂ ಎಸ್ ಸಿ ಲಿ ಎನ್ವೈರನ್ಮೆಂಟಲ್ ಸೈನ್ಸ್ ಅಲ್ಲಿ ಬೇಸಿಕ್ಸ್ ಆಫ್ ಎನ್ವೈರನ್ಮೆಂಟಲ್ ಸೈನ್ಸ್ ಅಂತೇಳಿ ಪ್ರಥಮ ವರ್ಷ ಸೆಮಿಸ್ಟರ್ನಲ್ಲಿ ನಾವು ಇಟ್ಟಿದ್ದೇವೆ. ಅದು ನಮ್ಮ ಎಂ ಎಸ್ ಸಿ ವಿದ್ಯಾರ್ಥಿಗಳು ಅದು ಕಲಿಯೋ ಆಗಿಲ್ಲ. ಎಂ ಎಸ್ ಸಿ ಎನ್ವೈರನ್ಮೆಂಟಲ್ ಸೈನ್ಸ್ ಅಲ್ಲದೆ ಯಾವುದೇ ಆರ್ಟ್ಸ್, ಕಾಮರ್ಸ್, ಮ್ಯಾನೇಜ್ಮೆಂಟ್, ಈವನ್ ಅದರ್ ಸೈನ್ಸಸ್ ಎಲ್ಲ ವಿಭಾಗದವರು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗಿ, ಹಾಗಾಗಿ ಈ ಎನ್ವೈರನ್ಮೆಂಟಲ್ ಸೈನ್ಸ್ ನ ಆಯ್ಕೆ ಮಾಡ್ಕೊಳ್ಳೋರ ಸಂಖ್ಯೆ ಅತಿ ಹೆಚ್ಚು ಪ್ರಥಮ ಆದ್ಯತೆಯಲ್ಲಿ ಅವರು ತಗೊಂಡಿದ್ದಾರೆ. ಅತಿ ಹೆಚ್ಚು ವಿದ್ಯಾರ್ಥಿಗಳು ಈ ಪರಿಸರ ಅಧ್ಯಯನವನ್ನ
0: ಬೇರೆ ಪೇಪರ್ ಅಂತ ಇರುತ್ತೆ.
3: ಹೌದು, ಅದನ್ನ ಓಪನ್ ಎಲೆಕ್ಟಿವ್ ಬೇಸಿಕ್ಸ್ ಆಫ್ ಎನ್ವೈರನ್ಮೆಂಟಲ್ ಸೈನ್ಸ್ ನ ಕಲಿಸ್ತೇವೆ. ಹಾಗೆ 2 ಸೆಮಿಸ್ಟರ್ ಅಲ್ಲೂ ಸಹ ಅದೇ ಮಾದರಿನಲ್ಲಿ ಇರುತ್ತೆ. ಇಲ್ಲಿ ಓಪನ್ ಎಲೆಕ್ಟಿವ್ ಬಂದು ಅಡ್ವಾನ್ಸಸ್ ಇನ್ ಎನ್ವೈರನ್ಮೆಂಟಲ್ ಸೈನ್ಸ್ ಅಂತ ಇರುತ್ತೆ. ಸೊ ಹಾಗಾಗಿ ಪ್ರಥಮ ವರ್ಷದಲ್ಲಿ ಒಂದು ಪ್ರಾಕ್ಟಿಕಲ್ ಇರುತ್ತೆ, ಅದು 100 ಮಾರ್ಕ್ಸ್ ಗಳಾಗಿರುತ್ತೆ. ಸೆಕೆಂಡ್ ಸೆಮಿಸ್ಟರ್ ಗಳಿಗೆ ಮತ್ತೆ 100 ಮಾರ್ಕ್ಸ್ ಇದೆ. 3 ವರ್ಷದಲ್ಲಿ 100 ಮಾರ್ಕ್ಸ್ ಇದೆ. ಮತ್ತೆ 3 ಸೆಮಿಸ್ಟರ್ ಅಲ್ಲಿ ಇವರು ಓಪನ್ ಎಲೆಕ್ಟಿವ್ ಅನ್ನೋದು ಇರೋದಿಲ್ಲ. ಅಲ್ಲಿ ನಾವೇನ್ ಮಾಡಿದ್ದೀವಿ ಅಂದ್ರೆ UGC ಪ್ರಕಾರ ಒಂದು ಸ್ಕಿಲ್ ಅನ್ನ ಅವ್ರಿಗೆ ಕೊಡಿ ಅಂತ ಹೇಳಿದೆ. ಸ್ಕಿಲ್ ಎನ್ಹಾನ್ಸ್ಮೆಂಟ್ ಕೋರ್ಸ್ ಅಂತ ಹೇಳಿ, ಆ ಸ್ಕಿಲ್ ಅಂತ ಅಂದ್ರೆ ಹ್ಯಾಂಡ್ಸ್ ಆನ್ ಅಂತ ಹೇಳಿ ಟ್ರೈನಿಂಗ್ ಅಂತ ಹೇಳಿ ನಾವು ಕರಿತೇವೆ. ಹ್ಯಾಂಡ್ಸ್ ಆನ್ ಅಂತ ಅಂದ್ರೆ ಅವರು ಅಲ್ಲೇ ಕೂತು ಕಲಿತು ಅವರು ಒಂದು ನಾವು ಏನು ಸಿಲೆಬಸ್ ಅನ್ನ ನೀಡಿರ್ತೇವೆ ಅದ್ರ ಬಗ್ಗೆ ಕಲಿತು ಅವರೇ ಮಾಡಬಹುದು ಅದು ಹೊರಗಡೆ ಹೋದಾಗ. ಹಾಗಾಗಿ ಆ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ನಾವು ಒಂದು ಕೋರ್ಸ್ ಅನ್ನ ಇಲ್ಲಿ ನಾವು ಎನ್ವೈರನ್ಮೆಂಟಲ್ ಆಡಿಟಿಂಗ್ ಕೊಟ್ಟಿದ್ದೇವೆ. ಎನ್ವೈರನ್ಮೆಂಟಲ್ ಆಡಿಟಿಂಗ್ ಈಗ ಪ್ರತಿ ಸಂಸ್ಥೆಗೆ, ಪ್ರತಿ ಒಂದು ಯಾವುದೇ ಒಂದು ಇಂಡಸ್ಟ್ರಿ ಆಗ್ಬಹುದು, ಒಂದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಆಗ್ಬಹುದು, ಯಾವುದೇ ಒಂದು ಆರ್ಗನೈಸೇಷನ್ ಆಗ್ಬಹುದು, ಎನ್ವೈರನ್ಮೆಂಟಲ್ ಆಡಿಟಿಂಗ್ ಅನ್ನೋದು ತುಂಬಾ ಅತ್ಯವಶ್ಯಕತೆ ಆಗಿದೆ.
0: ಅಂದ್ರೆ ಮಾನದಂಡಗಳನ್ನ ಪೂರೈಸಬೇಕು,
3: ಮಾನದಂಡಗಳು ಕಡ್ಡಾಯವಾಗಿದೆ. ಸೊ ಆ ಮಾನದಂಡಗಳು ಕಡ್ಡಾಯ ಆಗಿರೋದ್ರಿಂದ ಇವರಿಗೆ ಈ MSc ಆದ ನಂತರ ಅವರಿಗೆ ಹೊರಗಡೆ ಎನ್ವೈರನ್ಮೆಂಟಲ್ ಆಡಿಟಿಂಗ್ ಮಾಡೋದಕ್ಕೆ ಮುಕ್ತ ಅವಕಾಶ ಇವರಿಗೆ ಸಿಗಬಹುದು. ಈಗ ಪರಿಸರವನ್ನ ನಾವು ಹೇಗೆ ಸಂರಕ್ಷಣೆ ಮಾಡ್ತಾ ಇದ್ದೀವಿ, ಎನರ್ಜಿ ಎಷ್ಟು ಕನ್ಸಂಪ್ಷನ್ ಮಾಡ್ತಾ ಇದ್ದೀವಿ, ಅದಾದ ನಂತರ ನೀರು, ವಾಟರ್ ಆಡಿಟ್, ನೀರನ್ನ ಎಷ್ಟು ಬಳಕೆ ಮಾಡ್ತಾ ಇದ್ದೀವಿ, ಎಷ್ಟು ಉಳಿಸ್ತಾ ಇದ್ದೀವಿ, ಯಾವ ರೀತಿಯಲ್ಲಿ ಉಳಿಸ್ತಾ ಇದ್ದೀವಿ, ಅದರ ಹೊರೆ ಎಷ್ಟು, ಅದ್ರ ಆಧಾರಿತ ಮೇಲೆ ನಾವು ಅಂಕಗಳನ್ನ ನಾವು ನೀಡ್ತಾ ಬರ್ತೇವೆ. ಸೊ ಹಾಗಾಗಿ ಇಂಧನ, ಎಲೆಕ್ಟ್ರಿಸಿಟಿ, ಈಗ ನಾವು ಅಲ್ಲೇ ಕೆಲವು ಇಂಡಸ್ಟ್ರಿ ಅಥವಾ ಆರ್ಗನೈಸೇಷನ್ ಆಗ್ಬಹುದು ಸೋಲಾರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೇನೆ ಅವ್ರು ಸೋಲಾರ್ ಮೇಲೆ ಡಿಪೆಂಡ್ ಆಗಿದೆ ಅಂದ್ರೆ ಅವಳಿಗೆ ನಮ್ಮ ಪರಿಸರಕ್ಕೆ ಹೊರೆ ಕಡಿಮೆ ಆಯಿತು ಅಂತ, ಅಂದ್ರೆ ನವೀಕರಿಸಲಾಗದ ಇಂಧನವನ್ನ ನಾವು ಬಳಸ್ತಾ ಇಲ್ಲ ಅಂತ ಹೇಳಿ. ಸೊ ಹಾಗಾಗಿ ಪರಿಸರನ ಉಳಿಸೋದಕ್ಕೆ ಇಲ್ಲಿ ಜಾಗೃತಿ. ಸೊ ಅದಕ್ಕೆ ಎಲ್ಲ ವಾಟರ್ ಬಡ್ಜೆಟ್ ಆಗ್ಬಹುದು, ವಾಟರ್ ಆಡಿಟ್, ಆಮೇಲೆ ಗ್ರೀನ್ ಆಡಿಟ್, ಈ ತರ ಬೇರೆ ಬೇರೆ ಆಡಿಟ್ಗಳು ಬರ್ತವೆ. ಸೊ ಇವೆಲ್ಲ ಎಲ್ಲಾ ಸಂಸ್ಥೆಗಳಿಗೆ ಅತ್ಯವಶ್ಯಕವಾಗಿ ಬೇಕಾಗಿರುತ್ತೆ. ಹಾಗಾಗಿ ನಾವು ಎನ್ವೈರನ್ಮೆಂಟಲ್ ಆಡಿಟಿಂಗ್ ಅನ್ನೋದನ್ನ ನಾವು
0: ಇನ್ಕಾರ್ಪೊರೇಟ್
3: ಮಾಡಿದ್ದೀವಿ.
0: ಇನ್ನು ನಾಲ್ಕನೇ ಸೆಮಿಸ್ಟರ್ ಬರ್ತಾರ ಅವರು.
3: ನಾಲ್ಕನೇ ಸೆಮಿಸ್ಟರ್ ಬಂದಾಗ ನಾವು ಎನ್ವೈರನ್ಮೆಂಟಲ್ ಆಡಿಟಿಂಗ್ ಅವ್ರಿಗೆ ಥಿಯರಿಟಿಕಲಿ ಥರ್ಡ್ ಸೆಮಿಸ್ಟರ್ ಅಲ್ಲಿ ಹೇಳಿರ್ತೇವೆ, ಅದನ್ನ ಅವ್ರಿಗೆ ಪ್ರಾಕ್ಟಿಕಲ್ ಆಗಿ ನಾವು ಅವ್ರ ಕಡೆಯಿಂದಾನೇ ಮಾಡಿಸ್ತಕ್ಕಂಥದ್ದನ್ನ ನಾವು ಅಳವಡಿಸ್ಕೊಂಡಿದ್ದೇವೆ. ಹಾಗೆ ನಾಲ್ಕನೇ ಸೆಮಿಸ್ಟರ್ನಲ್ಲಿ ಬಂದಾಗ ನಾವು ಒಂದು ಡೆಸರ್ಟೇಷನ್ ಅನ್ನು ನಾವು ನೀಡ್ತೇವೆ. ಸೊ ಆ ಡೆಸರ್ಟೇಷನ್ನು ನಮ್ಮ ಪರಿಸರ ವಿಜ್ಞಾನ ವಿಭಾಗದಲ್ಲಿ ಅತ್ಯವಶ್ಯಕತೆ ಏನಕ್ಕೆ ಅಂತಂದರೆ, ಈಗ ವಿದ್ಯಾರ್ಥಿಗಳು ಆಯ್ಕೆ ಮಾಡಿಕೊಂಡಿರತಕ್ಕಂಥ ಭಿನ್ನ ಭಿನ್ನವಾದ ಆಯ್ಕೆಗಳಿರ್ತವೆ. ಕೆಲವರಿಗೆ ಜೀವ ವೈವಿಧ್ಯತೆ ಬಗ್ಗೆ ಕಲಿಬೇಕು ಅನ್ನೋ ಆಸಕ್ತಿ ಇರುತ್ತೆ, ಕೆಲವರ ಬಗ್ಗೆ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಬಗ್ಗೆ ಇರುತ್ತೆ, ಕೆಲವರು ಈಗ ಎನ್ವೈರನ್ಮೆಂಟಲ್ ಆಡಿಟಿಂಗ್ ಬಗ್ಗೆ ಇರುತ್ತೆ. ಸೊ ಹೀಗೆ ಅವರಿಗೆ ಯಾವ ಸಂಶೋಧನೆಯನ್ನು ಕಿರು ಸಂಶೋಧನೆ ಅಂತೇಳಿ ನಾವು ಕರಿಬಹುದು, ಈ ಕಿರು ಸಂಶೋಧನೆಯನ್ನು ಯಾವ ವಿಷಯದಲ್ಲಿ ಅವರು ಮಾಡಬಹುದು ಅಂತೇಳಿ ಅವರಿಗೆ ಆಸಕ್ತಿ ಇದೆ ಅಂದ್ರೆ ಸರ್ಟೈನ್ ಅವರ ಗೈಡ್ ಅಲಾಟ್ ಮಾಡಿರ್ತೇವೆ,
0: ಗೈಡ್
3: ಹತ್ರ ಚರ್ಚಿಸಿ ಆ ಡೆಸರ್ಟೇಷನ್ಸ್ ನ ಪೂರೈಸಬಹುದು. ಆವಾಗ ಅವರು ಫೀಲ್ಡ್ಗೆ ಹೋಗಿ ಯಾವ ತರ ಡೇಟಾ ಕಲೆಕ್ಷನ್ ಮಾಡಬೇಕು, ಯಾವ ರೀತಿಯಲ್ಲಿ ಅದು ಪ್ರಾಜೆಕ್ಟ್ ಮಾಡಬೇಕು, ಮೆಥಡಾಲಜಿ ಏನು ಯೂಸ್ ಮಾಡಬೇಕು, ಅವ್ರದ್ದು ಏನು ರಿಸಲ್ಟ್ಸ್ ಬರುತ್ತೆ ಆ ರಿಸಲ್ಟ್ಸ್ ಅನ್ನ ಇನ್ಕಾರ್ಪೊರೇಟ್ ಮಾಡಿ ಅದನ್ನ ಹೇಗೆ ಅಧ್ಯಯನ ಮಾಡಿ ಇದು ಪೊಲ್ಯೂಷನ್ ಆಗ್ತಾ ಇದೆಯಾ ಅಥವಾ ಇಲ್ವಾ, ಅದು ವಿತ್ ಇನ್ ಸ್ಟ್ಯಾಂಡರ್ಡ್ಸ್ ಇದೆಯೋ ಇಲ್ವೋ ಅನ್ನೋದು. ಸೊ ಈ ತರ ಹಲವಾರು
0: ಅಂದ್ರೆ ಒಂದು ರೀತಿಯಲ್ಲಿ ನೀವು ಅವ್ರನ್ನ ಪಿ ಎಚ್ ಡಿಗೆ ಹೇಗೆ ಸಿದ್ಧರಾಗಬೇಕು ಅನ್ನೋದನ್ನ ಇಲ್ಲೇ ಅವರಿಗೆ ಹೇಳ್ಕೊಡ್ತೀರಿ.
3: ಅದರಿಂದನೇ ಇದು ಕಿರು ಸಂಶೋಧನೆ ಅಂತೇಳಿ
0: ಕರ್ಬೋದು. ಸರ್, ಈಗ ಎಂ ಎಸ್ ಸಿಗೆ ಅವರು ಪ್ರವೇಶ ಪಡ್ಕೋಬೇಕು ಅಂತಾಗ ಅವರಿಗೆ ಮಾನದಂಡಗಳೇನು? ಬಿ ಎಸ್ ಸಿ ನಲ್ಲಿ ಒಂದು ಎನ್ವೈರನ್ಮೆಂಟಲ್ ಸೈನ್ಸ್ ಅಧ್ಯಯನ ಮಾಡಿರಬೇಕು, ಒಂದಾಯ್ತು. ಇದಲ್ಲದೆ ಬೇರೆ ಯಾರು ಎಂ ಎಸ್ ಸಿಗೆ ಸೇರ್ಕೋಬಹುದು?
3: ಸರ್, ಎಂ ಎಸ್ ಸಿಗೆ ಸೇರ್ತಕ್ಕಂಥವ್ರು ಕೆಮಿಸ್ಟ್ರಿ, ಲೈಫ್ ಸೈನ್ಸು, ಆಮೇಲೆ ಬಿ ಇ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗು ಅಥವಾ ಬಿ ಟೆಕ್ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗು, ಆಮೇಲೆ ಬಿ ಟೆಕ್ ಲೈಫ್ ಸೈನ್ಸು, ಬಿ ಇ ಲೈಫ್ ಸೈನ್ಸು, ಹೀಗೆ ನಾವು ಯು ಜಿ ಸಿ ನಲ್ಲಿ ನೀಡಿರ್ತಕ್ಕಂಥ ಮಾನದಂಡಗಳನ್ನ ಅನುಸರಿಸಿ ನಾವು ಆದ್ಯತೆಯನ್ನು ಕೊಟ್ಟಿದ್ದೇವೆ.
0: ಅಂದ್ರೆ ಲ್ಯಾಟರಲ್ ಎಂಟ್ರಿ ಕೂಡ ಇದೆ.
3: ಲ್ಯಾಟರಲ್ ಎಂಟ್ರಿ ಕೂಡ ಇದೆ.
0: ಸಾಂಪ್ರದಾಯಿಕ ವಿಶ್ವವಿದ್ಯಾಲಯಗಳಲ್ಲಿ ಈಗ ಡಿಸ್ಕಂಟಿನ್ಯೂ ಆಗಿರುತ್ತೆ, ಎರಡು ವರ್ಷ ಕಲಿತು ಮೂರನೇ ವರ್ಷಕ್ಕೆ ಅವರು ಬಿ ಎಸ್ ಸಿಗೆ ಬಂದ್ರು ಕೂಡ ಇಲ್ಲಿ ಜಾಯಿನ್ ಮಾಡ್ಕೋತೀರಿ?
3: ಹೌದು ಹೌದು.
0: ಒಟ್ಟಾರೆಯಾಗಿ ಇಲ್ಲಿ ಎರಡು ವರ್ಷ ಕಲಿತು ಡಿಸ್ಕಂಟಿನ್ಯೂ ಆದ್ರೂ ಕೂಡ ಸಾಂಪ್ರದಾಯಿಕ ವಿಶ್ವವಿದ್ಯಾಲಯಕ್ಕೆ ಇದೇ ಆಧಾರದ ಮೇಲೆ ಕಂಪ್ಲೀಟ್ ಮಾಡ್ಕೋಬಹುದು.
3: ಇಲ್ಲಿ ಒಂದು ಏನು ಹೇಳಬಯಸ್ತೀನಿ ಅಂತಂದ್ರೆ, ಅವರು ಹಿಂದೆ ಯಾವ್ದಾದ್ರು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇರ್ತಕ್ಕಂತ ಒಂದು ಯಾವ್ದಾದ್ರು ಒಂದು ಕೋರ್ಸ್ ಅವರು ಅಧ್ಯಯನ ಮಾಡಿಲ್ಲ ಅಂತಂದ್ರೆ ಅದನ್ನ ಕಡ್ಡಾಯವಾಗಿ ಅವರು

0: ಅದನ್ನು ಮತ್ತೆ ಮರುಪೂರೈಸ್ಕೋಬೇಕು. ಹಾಗಾಗಿ ಅದು ಕಡ್ಡಾಯವಾಗಿರುತ್ತೆ. ಆ ಒಂದು ಈ ನಿಟ್ಟಿನಲ್ಲಿ ಅವ್ರಿಗೆ
1: ಒಟ್ಟಾರೆಯಾಗಿ ಅವ್ರಿಗೆ ಕಲೀಲಿಕ್ಕೆ ಏನೇನು ಸಾಧ್ಯತೆಗಳು ಇದೆಯೋ ಅದಷ್ಟನ್ನು ಅವಕಾಶ ಮಾಡಿಕೊಟ್ಟಿರ್ತೀರಿ ಅವರಿಗೆ.
0: ಹೌದು
1: ಸರ್. ಈಗ ಎಮ್ ಎಸ್ ಸಿ ಎಲ್ಲ ಮುಗಿಸ್ಕೊಂಡು ಅವರು ಪಿ ಎಚ್ ಡಿ ಮಾಡಬೇಕು ಅಂತ ಬರ್ತಾರೆ. ಪಿ ಎಚ್ ಡಿ ಮಾಡಬೇಕು ಅಂದಾಗ ಅವರಿಗೆ ಏನು ಅವಕಾಶಗಳಿದೆ, ಅದಕ್ಕೆ ಮಾನದಂಡಗಳು ಏನೇನು?
0: ಪಿ ಎಚ್ ಡಿ ಮಾಡಬೇಕು ಅಂದರೆ ಈಗ ನಮ್ಮ ಸಾಂಪ್ರದಾಯಿಕ ವಿಶ್ವವಿದ್ಯಾಲಯಗಳು ಹೇಗಿದೆ ಅದೇ ರೀತಿಯಲ್ಲಿ ನಾವು ಪಿ ಎಚ್ ಡಿ ಸಹ ರೆಗ್ಯುಲರ್ ಮೋಡಲ್ಲೇ ನಾವು ನಡೆಸ್ತಾ ಇದ್ದೇವೆ. ಸೊ ಪಿ ಎಚ್ ಡಿಗೆ ಮಾನದಂಡಗಳಂದರೆ ಅವ್ರಿಗೆ ಎಮ್ ಎಸ್ ಸಿ ಆಗಿರಲೇಬೇಕು. ಎಮ್ ಎಸ್ ಸಿ ಅದರಲ್ಲೂ ಸಹ ಎನ್ವೈರನ್ಮೆಂಟಲ್ ಸೈನ್ಸ್ ರಿಲೇಟೆಡ್ ಆಗಿರಬೇಕು. ಈಗ ಸಪೋಸ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದರೆ ಎಂ ಟೆಕ್ ಅಂತಂದರೆ ಅವರು ಪಿ ಎಚ್ ಡಿ ಎನ್ವೈರನ್ಮೆಂಟಲ್ ಸೈನ್ಸ್ ಮಾಡೋಕ್ಕೆ ಆದ್ಯತೆ ಇಲ್ಲ. ಏನಕ್ಕೆ ಅಂತಂದರೆ ಅವ್ರ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅವ್ರಿಗೆ ಸಪ್ರೇಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಈಗ ಈ ಸಬ್ಜೆಕ್ಟ್ ರಿಲೇಟೆಡ್ ಯಾವುದೇ ಒಂದು ಪಿ ಜಿ ಆಗಿದ್ರೆ ಆ ಮಾನದಂಡಗಳು ಇಲ್ಲಿ ಅನ್ವಯಿಸುತ್ತೆ. ನಮ್ಮಲ್ಲಿ ಈಗ ಪಿ ಎಚ್ ಡಿ ಬರಬೇಕು ಅಂತಂದರೆ ಒಂದು ಅನುಸರಿಸಬೇಕಾದಂಥ ಒಂದು ಅಂಶ ಏನಂತಂದರೆ ಅವರು ಕೆಸೆಟ್ಟು ಅಥವಾ ಎನ್ ಇ ಟಿ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಫಾರ್ ಲೆಕ್ಚರ್ಶಿಪ್ ಅನ್ನೋದು ಅವು ಯಾವುದಾದ್ರು ಒಂದು ಪಾಸ್ ಆಗಿದ್ರೆ ನಮ್ಮ ಈ ವಿಶ್ವವಿದ್ಯಾನಿಲಯದಲ್ಲಿ ನಡೆಸಕ್ಕಂಥ ಎಂಟ್ರೆನ್ಸ್ ಎಕ್ಸಾಮ್ದ ವಿನಾಯಿತಿಯನ್ನು ನೀಡುತ್ತೆ, ಎಕ್ಸೆಂಪ್ಷನ್ ಇರುತ್ತೆ. ಸೊ
1: ಡೈರೆಕ್ಟ್ ಆಗಿ ಇಂಟರ್ವ್ಯೂಗೆ ಬರಬಹುದು,
0: ಡೈರೆಕ್ಟ್ ಆಗಿ ಇಂಟರ್ವ್ಯೂಗೆ ಬರಬಹುದು. ಸೊ ಇಲ್ಲ ಅಂದ್ರೆ ಉಳಿದ ವಿದ್ಯಾರ್ಥಿಗಳು ಯಾರು ಎನ್ ಇ ಟಿ ಅಥವಾ
1: ಕೆಸೆಟ್
0: ಆಗಿಲ್ಲದೆ ಇರೋರು ಥ್ರೂ ಎಂಟ್ರೆನ್ಸ್ ಮುಖಾಂತರ ಅವರು
1: ಇಂಟರ್ವ್ಯೂ
0: ಅಟೆಂಡ್ ಮಾಡಿ ಅವಕಾಶಗಳನ್ನ ಪಡ್ಕೋಬಹುದು.
1: ಸರ್, ಇಷ್ಟೆಲ್ಲ ಆಗಿ ಅವರು ಒಂದು ಪರಿಸರ ವಿಜ್ಞಾನ ಅಧ್ಯಯನವನ್ನ ಮಾಡಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಪಿ ಎಚ್ ಡಿ ಅನ್ನು ಪಡ್ಕೊಂಡು ಹೊರಗೆ ಬರ್ತಾರೆ, ಅವರಿಗೆ ಅವಕಾಶಗಳು ಹೇಗಿರುತ್ತೆ ಸರ್ ಹೊರಗೆ ಪ್ರಪಂಚದಲ್ಲಿ?
0: ಸರ್, ಈಗ ನಮ್ಮ ಪರಿಸರ ವಿಜ್ಞಾನವನ್ನು ಅಧ್ಯಯನ ಮಾಡಿದ ನಂತರ ಇವರಿಗೆ ಹಲವಾರು ಅವಕಾಶಗಳು ಇರ್ತವೆ. ಇಲ್ಲಿ ಲೋಕಲ್ ಮತ್ತು ನ್ಯಾಷನಲ್ ಲೆವೆಲಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಲೆವೆಲ್ನಲ್ಲಿ ಸಹ ಅವರು ಬೆಳೆಯಬಹುದು. ಅವಕಾಶಗಳು ಹೇಗಿದೆ ಅಂತಂದರೆ ಅವರಿಗೆ ಎಮ್ ಎಸ್ ಸಿ ಆದ ನಂತರ ಸೈಂಟಿಸ್ಟ್ ಬಿ ಆಗ್ಬೋದು, ಎಮ್ ಎಸ್ ಸಿ ಆದ ನಂತರ. ಅದಕ್ಕೆ ಮಾನದಂಡಗಳು ಆಯಾ ಇನ್ಸ್ಟಿಟ್ಯೂಟ್ಗಳು ಆರ್ಗನೈಸೇಷನ್ಗಳು ವಿಧಿಸತಕ್ಕಂಥ ಮಾನದಂಡಗಳನ್ನ ಅನುಸರಿಸಿ ಅವರಿಗೆ ಸೈಂಟಿಸ್ಟ್ ಅಂತ ಹೇಳಿ ಎನ್ವೈರನ್ಮೆಂಟಲ್ ಸೈನ್ಸ್ ರಿಲೇಟೆಡ್ ಎನ್ವೈರನ್ಮೆಂಟಲ್ ಸೈಂಟಿಸ್ಟ್ ಅಂತ ಹೇಳಿ ಸೈಂಟಿಸ್ಟ್ ಬಿ ಪೊಸಿಷನ್ಗೆ ಅವರಿಗೆ ಅವಕಾಶ ಇದೆ. ಹಾಗೆ ಅದಲ್ಲದೆ ಅವರು ಅಸಿಸ್ಟೆಂಟ್ ಪ್ರೊಫೆಸರು ಆಗ್ಬೋದು. ಅದಲ್ಲದೆ ಈ ಎನ್ವೈರನ್ಮೆಂಟಲ್ ಕನ್ಸಲ್ಟೆಂಟ್ ಅಂತ ಹೇಳಿ ಇರ್ತವೆ. ಎನ್ವೈರನ್ಮೆಂಟಲ್ ಕನ್ಸಲ್ಟೆಂಟ್ ಅಂದರೆ ಅವರು ಪ್ರೈವೇಟ್ ಆರ್ಗನೈಸೇಷನ್ ಥರ ಅವ್ರದೇ ತನ್ನದೇ ಆದ ಒಂದು ಕನ್ಸಲ್ಟೆನ್ಸಿಯನ್ನು ಓಪನ್ ಮಾಡಿ ಅಥವಾ ಆಲ್ರೆಡಿ ಕನ್ಸಲ್ಟೆನ್ಸಿ ಇರೋರ ಹತ್ರ ಇವರು ಹೋಗ್ಬಿಟ್ಟು ಯಾವುದರ ಒಂದು ವಿಷಯದಲ್ಲಿ ಪರಿಣಿತ ಆಗಬೇಕು. ಎನ್ವೈರನ್ಮೆಂಟಲ್ ಕನ್ಸಲ್ಟೆಂಟ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ಲು ಬೆಂಗಳೂರು ಮೆಟ್ರೋ ಮಾಡಿದರು. ಸೊ ಬೆಂಗಳೂರು ಮೆಟ್ರೋ ಮಾಡಿದಾಗ ನಾನು ಎನ್ವೈರನ್ಮೆಂಟಲ್ ಆಡಿಟಿಂಗು ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಎಲ್ಲ ಮಾಡಿದ್ದೆ. ಸೊ ಹಾಗೆ ಅದನ್ನು ನಮ್ಮ ವಿಶ್ವವಿದ್ಯಾಲಯಕ್ಕೆ ನೀಡಿದರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಇದ್ದಾಗ ನಾನು. ಸೊ ಹಾಗಾಗಿ ಆ ಥರ ನಾವು ಸೃಷ್ಟಿ ಮಾಡ್ಕೊಂಡು
1: ಸಲಹೆಗಾರರಾಗಿ
0: ವೈಜ್ಞಾನಿಕವಾಗಿ ಪ್ರಾಕ್ಟಿಕಲಿ ನಾವು ಏನು ಹೌದಾ ಬರ್ಬೋದಾ ಬೇಡ ಅನ್ನೋದನ್ನು ನಾವು ತಿಳಿಸಬಹುದು. ಅದಲ್ಲದೆ ಪ್ರೈವೇಟ್ ಅವ್ರದೇ ಆದ ಒಂದು ಸಂಸ್ಥೆಯನ್ನು ಅವರು ಹುಟ್ಟಾಕೋಬಹುದು. ಈಗ ಸರ್ಕಾರದಿಂದ ಅನುದಾನ ನೀಡಲಿ ಅಥವಾ ಸರ್ಕಾರದಿಂದ ಅನುದಾನ ಬರದೇ ಇರಲಿ, ಅವರು ಈಗ ನಮ್ಗೆ ಯಾವುದು ಅನುದಾನ ಬೇಡ, ನಾನೇ ಒಂದು ಇಂಟ್ರೆಸ್ಟ್ ಆಗಿ ಒಂದು ಅಧ್ಯಯನ ಮಾಡಬೇಕು, ಈಗ ಜೀವ ವೈವಿಧ್ಯತೆಯನ್ನು ಸಂರಕ್ಷಣೆ ಮಾಡಬೇಕು, ಅದ್ರ ಬಗ್ಗೆ ಕಾಳಜಿಯನ್ನು ವಹಿಸಬೇಕು ಅಂದಾಗ ನಮ್ಮದೇ ಒಂದು ಆರ್ಗನೈಸೇಷನ್ ಮಾಡಿದಾಗ ಈ ಬಯೋಡೈವರ್ಸಿಟಿ ಅನ್ನೋದನ್ನು ನಾವು ಬಿ ಎಸ್ ಸಿ ಹಂತದಲ್ಲಿ ಎಮ್ ಎಸ್ ಸಿ ಹಂತದಲ್ಲಿ
1: ಕಲ್ತಿರ್ತೀವಿ.
0: ಸೊ ಹಾಗೆ ಪಿ ಎಚ್ ಡಿ ಮಾಡಿದಾಗ ಅವ್ರಿಗೆ ಇನ್ನೂ ಅದೇ ಅದ್ರ ಮೂಲಕನೇ ಮಾಡಿದರೆ ಇನ್ನೂ ಅವ್ರಿಗೆ ಅತಿ ಅನುಕೂಲ ಆಗುತ್ತೆ. ಹಾಗೆ ಒಂದು ನಿಟ್ಟಿನಲ್ಲಿ ಅವರು ಅದು ಅವ್ರದೇ ಆದ ಒಂದು ಸಂಸ್ಥೆಯನ್ನು ಹುಟ್ಟಾಕೊಳ್ಬಹುದು. ಹಾಗೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ನಾವೀಗ ಏನು ಅತಿ ಅವಶ್ಯಕತೆ ಆಗಿದೆ, ಈ ಭೂಮಿ ನಮ್ಮದಲ್ಲ, ಇದು ಮುಂದೆ ಬರುವ ಪೀಳಿಗೆಗೆ ಸೇರಿದ್ದು ಅಂತೇಳಿ ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಸುಸ್ಥಿರ ಅಭಿವೃದ್ಧಿ
1: ನಮ್ದು ಅಂತ ಹೇಳ್ತಾ ಇದ್ವಿ, ಈಗ ಇನ್ನು ಮುಂದಕ್ಕೆ ನಮ್ಮದಲ್ಲ ಮುಂದಿನ ಪೀಳಿಗೆದು ಅಂತ ಹೇಳಿ
0: ಅದನ್ನೇ ಅದರ ಆಧಾರಿತ ಮೇಲೆ ನಾವು ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತೇವೆ. ಹಾಗಾಗಿ ಅದರ ಪರಿಕಲ್ಪನೆ ಇಟ್ಟುಕೊಂಡು ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹ ನಾವು ಬೆಳೀಲಿಕ್ಕೆ ಅವಕಾಶ
1: ಇದೆ.
0: ಸೊ ಹಾಗೆ ನಾವು ಯಾವ್ದಾರ ಒಂದು ಆರ್ಗನೈಸೇಷನ್ ಅಲ್ಲಿ ಸೇರ್ಪಡೆ ಆದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಮೇಲೆ ಏನೇನು ಅವ್ರಿಗೆ ಮಾಡಬಹುದು ಅವನ್ನೆಲ್ಲ ಮಾಡಬಹುದು. ಅದಲ್ಲದೆ ಎಲ್ಲ ಪ್ರತಿ ಇಂಡಸ್ಟ್ರಿನಲ್ಲಿ ಸಹ ಎನ್ವೈರನ್ಮೆಂಟಲ್ ಸೈನ್ಸ್ ಓದಿರೋರು ಅತಿ ಅವಶ್ಯಕತೆ ಆಗಿರುತ್ತೆ. ಇಂಡಸ್ಟ್ರಿ ಅಂತಂದ್ರೆ ಇಂಡಸ್ಟ್ರಿನಲ್ಲಿ ಯಾವ ಪರಿಸರವನ್ನ ಯಾವ ರೀತಿ ಇಟ್ಕೋಬೇಕು, ಹಾಗೆ ಒಂದು ಇ ಟಿ ಪಿ ಎಫ್ಲೂಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ ಇರುತ್ತೆ, ಅದನ್ನ ಮ್ಯಾನೇಜ್ ಮಾಡಬೇಕು, ಎಫ್ಲೂಯೆಂಟ್ ಕರೆಂಟ್ ಯಾವ ತರ ಬರುತ್ತೆ, ಅದ್ ಯಾವ ಟ್ರೀಟ್ ಆಗ್ತಾ ಇದೆ, ಯಾವ ಟೆಕ್ನಾಲಜಿ ಇದೆ ಕರೆಂಟ್, ಸೊ ಇದ್ರ ಬಗ್ಗೆ ಸಲಹೆ ನೀಡಿ ಅದರಲ್ಲಿ ಪರಿಣಿತಿಯನ್ನ ಪಡೆದು ಕೆಲಸವನ್ನ ನಿಗಿಟ್ಟಿಸ್ಕೋಬಹುದು. ಸೊ ಹಾಗೆ ಇಂಡಸ್ಟ್ರಿನಲ್ಲಿ ಸಹ ಅವ್ಗೆ ತುಂಬಾ ಅವಕಾಶ ಇದೆ. ಹಾಗೆ ಯಾವ್ದಾದ್ರು ಒಂದು ಅನಾಲಿಸಿಸ್ ಮಾಡಬೇಕು ಅಂತಂದ್ರೆ ಒಂದು ವಾಟರ್ ಆಗ್ಬಹುದು, ಏರ್ ಕ್ವಾಲಿಟಿ ಆಗ್ಬಹುದು, ಇವೆಲ್ಲ ಇದನ್ನ ಎಂ ಎಸ್ ಸಿ ಹಂತದಲ್ಲಿ ಅವರು ಕಲ್ತಿರ್ತಾರೆ. ಸೊ ಹಾಗಾಗಿ ಅನಾಲಿಸ್ಟ್ ಆಗಿ ಸಹ ಸೇರ್ಪಡ್ಕೊಳ್ಬಹುದು, ಹಾಗೆ ತುಂಬಾ ಅವಕಾಶ ಇದೆ ಅಂತೇಳಿ ನಾನು ಭಾವಿಸ್ತೇನೆ.
1: ಒಳ್ಳೇದು ಸರ್. ಇಷ್ಟೊತ್ತು ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಇರುವಂತಹ ಪರಿಸರ ವಿಜ್ಞಾನ ಅಧ್ಯಯನ ಮತ್ತು ಸಂಶೋಧನೆ ವಿಭಾಗದಲ್ಲಿ ಏನೇನು ಕಲೀಲಿಕ್ಕೆ ಅವಕಾಶಗಳಿವೆ, ಕಲಿತರೆ ಹೊರಗಿನ ಪ್ರಪಂಚದಲ್ಲಿ ಏನೇನು ಉದ್ಯೋಗ ಅವಕಾಶಗಳಿವೆ ಅನ್ನೋದನ್ನೆಲ್ಲ ಸಾಕಷ್ಟು ವಿವರವಾಗಿ ನಮ್ಮ ಶ್ರೋತೃಗಳಿಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಿ. ಇಷ್ಟೊತ್ತು ಬಂದು ಕಾರ್ಯಕ್ರಮದಲ್ಲಿ ಮಾಹಿತಿ ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪರಿಸರ ವಿಜ್ಞಾನ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿ ಇರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಜೆಎಸ್ ಚಂದ್ರಶೇಖರ್ ಅವರೊಂದಿಗಿನ ಸಂದರ್ಶನದ ಎರಡನೇ ಭಾಗ ಕೇಳಿದಿರಿ. ಸಂದರ್ಶಕರು ಲಕ್ಷ್ಮೀನಾರಾಯಣ ಎಸ್.
3: ಕೆಎಸ್ಒಯು ಮುಕ್ತವಾಣಿ.
1: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ.
4: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
3: ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು
1: ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು.
4: ಪುಸ್ತಕ ಪಾಠ ಅಧ್ಯಾಪಕರ ಪ್ರವಚನ ಮಾಹಿತಿ ಅಂಗೈಲೇ ಇರುವುದು.
3: ಶೀರ್ಷಿಕೆ ಗೀತೆ ರಚನೆ ಡಾಕ್ಟರ್ ಆರ್ ಸಂತೋಷ್ ನಾಯಕ್.
1: ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ. ನಿರ್ಮಾಣ ಎನ್ ಕೇಶವಮೂರ್ತಿ.

0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ ಸರಿಯಾಗಿ 5:55.
2: Build a career that balances mind, body and future.
3: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
4: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
5: ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ನಮ್ಮ ಆಶಾಕಿರಣ ಯೋಜನೆಯ ಆಶಯ.
4: ಆಶಾಕಿರಣ ಯೋಜನೆಯಡಿ 600,000+ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 400,000+ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಕೆಳಗುರ ಇದೊಂದು ಪ್ರಕಟಣೆಯನ್ನು ಗಮನಿಸಿ. ಸಮಾಜ ಕಲ್ಯಾಣ ಇಲಾಖಾ ವತಿಯಿಂದ 2025-26 ಸಾಲಿನಲ್ಲಿ SSLC ಪರೀಕ್ಷೆಯಲ್ಲಿ ಪ್ರಥಮ ಪ್ರಯತ್ನದಲ್ಲಿ 60%-74.99% ಪಡೆದ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ 7,000 ರೂಪಾಯಿ ಮತ್ತು 75%+ ಹೆಚ್ಚು ಅಂಕ ಪಡೆದ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ 15,000 ರೂಪಾಯಿಗಳ ಪ್ರೋತ್ಸಾಹ ಧನವನ್ನು ಮಂಜೂರು ಮಾಡಲಾಗುತ್ತಿದೆ. ಆದಾಯ ಮಿತಿ ಇರುವುದಿಲ್ಲ. ರಾಜ್ಯ ಪಠ್ಯಕ್ರಮ CBSE ಮತ್ತು ICSE ಪಠ್ಯಕ್ರಮದಲ್ಲಿ 2026 SSLC ಪರೀಕ್ಷೆಯಲ್ಲಿ 60%+ ಹೆಚ್ಚಿನ ಅಂಕ ಪಡೆದ ಎಲ್ಲ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ತಮ್ಮ ಖಾತೆಗೆ ಆಧಾರ್ ಸೀಡ್ ಆಗಿರುವ ಬಗ್ಗೆ ಖಚಿತಪಡಿಸಿಕೊಂಡು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ಇಲಾಖಾ ವೆಬ್ಸೈಟ್ ವಿಳಾಸ ಈ ಕೆಳಕಂಡಂತೆ ಇರುತ್ತದೆ: https://swdservices.karnataka.gov.in/prizemoneyclientapp/register. ಅರ್ಜಿ ಸಲ್ಲಿಸಿದ ನಂತರ ಆನ್ಲೈನ್ ಸ್ವೀಕೃತಿಯೊಂದಿಗೆ SSLC ಅಂಕಪಟ್ಟಿ, ಆಧಾರ್ ಪ್ರತಿ, ಜಾತಿ ಪ್ರಮಾಣ ಪತ್ರದ ನಕಲು ಪ್ರತಿಗಳನ್ನು ಸಂಬಂಧಿಸಿದ ಶಾಲಾ ಮುಖ್ಯೋಪಾಧ್ಯಾಯರಿಂದ ದೃಢೀಕರಿಸಿ ಸಹಾಯಕ ನಿರ್ದೇಶಕರು ಗ್ರೇಡ್ 1 ಕಚೇರಿ, ಸಮಾಜ ಕಲ್ಯಾಣ ಇಲಾಖೆ, ಬಾಬು ಜಗಜೀವನ್ ರಾಮ್ ಕಟ್ಟಡ, ಆದಿಪಂಪ ರಸ್ತೆ, ಪಡುವಾರಹಳ್ಳಿ, ಮೈಸೂರು ಇಲ್ಲಿ ಸಲ್ಲಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ.

0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
0: ಕೃಷಿ ದೀವಿಗೆ
2: ನಕ್ಷತ್ರ ಲೋಕ ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ ಕೇಳುಗರೆ, ಪ್ರತಿ ತಿಂಗಳ ಮೊದಲನೇ ಭಾನುವಾರ ಮಧ್ಯಾಹ್ನ 2:40 ನಕ್ಷತ್ರ ಲೋಕದಲ್ಲಿ ಸಿನಿ ತಾರೆಯರೊಂದಿಗೆ ಆತ್ಮೀಯ ಸಂವಾದ ಕೇಳುವಿರಿ.
3: ಮೈಸೂರು ಆಕಾಶವಾಣಿ ಎಷ್ಟೋ ದೊಡ್ಡ ದೊಡ್ಡ ಕಲಾವಿದರನ್ನ ರೆಕಗ್ನೈಸ್ ಮಾಡಿದಂತ ಚಾನೆಲ್ ಅದು.
4: ಸಂಗೀತ ನಿರ್ದೇಶಕರನ್ನ ಜನರಿಗೆ ಪರಿಚಯ ಮಾಡಿಕೊಟ್ಟಿದೆ ಜಾಸ್ತಿ ಆಕಾಶವಾಣಿ.
5: ಮೈಸೂರು ಆಕಾಶವಾಣಿ ಅಂದ ತಕ್ಷಣ ನೆನಪುಗಳ ಭೂತಿ, ಯಾಕೆಂದ್ರೆ ಬಾಲ್ಯದಿಂದ ನಾವು ಅದನ್ನ ಕೇಳ್ಕೊಂಡು ಬೆಳೆದವರು.
6: ಮೈಸೂರು ಕೇಳುವವರಿಗೆಲ್ಲ ಧನ್ಯವಾದ. ಜೈ ಆಕಾಶವಾಣಿ, ಜೈ ಕನ್ನಡ.
2: ತಪ್ಪದೇ ಕೇಳಿ ನಕ್ಷತ್ರ ಲೋಕ ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ ಕಾರ್ಯಕ್ರಮ ಪ್ರತಿ ತಿಂಗಳ ಮೊದಲನೇ ಭಾನುವಾರ ಮಧ್ಯಾಹ್ನ 2:40 ಪ್ರಸಾರವಾಗಲಿದ್ದು, ಕಡೆಯ ಭಾನುವಾರ ಅದೇ ಸಮಯಕ್ಕೆ ಮರುಪ್ರಸಾರವಾಗಲಿದೆ.

ವೇಳೆ ಸರಿಯಾಗಿ 6:10. ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳುವ ಸಮಯ. ಇಂದು ಸಂಜೆ 6:10 ಸಾಧಕರ ಸೋಪಾನ, ಲೇಖನ ಮತ್ತು ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6:50 ಕೃಷಿ ರಂಗ, ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ. ನ್ಯಾನೋ ಗೊಬ್ಬರಗಳ ಬಳಕೆ, ಈ ಕುರಿತು ಮೈಸೂರಿನ ಇಫ್ಕೋ ರಸಗೊಬ್ಬರಗಳ ಸಂಸ್ಥೆಯ ಕ್ಷೇತ್ರಾಧಿಕಾರಿ ಕೆಎಸ್ ಮನೋಜ್ ಅವರೊಂದಿಗಿನ ಸಂದರ್ಶನ, ಸಂದರ್ಶಕರು ಎನ್ಕೆ ಶಿವಮೂರ್ತಿ. 7:45 ಮೈಸೂರು ಜಂಕ್ಷನ್ ಸಾಪ್ತಾಹಿಕ ಸಂಚಿಕೆ, ಪ್ರಸ್ತುತಿ ದಿಗ್ವಿಜಯ್ ಬಿ ಭಾಗವಹಿಸುತ್ತಾರೆ, ಕೀರ್ತನ ವಿ ಹಾಗೂ ಚಿನ್ಮಯಿ ಕೆಎಸ್. 8:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಶಿವಕುಮಾರ್ ಶರ್ಮಾ ಅವರ ಸಂತೂರು ವಾದನವನ್ನು ಕೇಳುವಿರಿ. 8:30 ಸುಮಿತ್ರಾ ಎನ್ ಅವರಿಂದ ರಂಗಗೀತೆಗಳು. 9:15 ದೆಹಲಿ ಕೇಂದ್ರದ ಹೊಸ ಪ್ರಸಾರದಲ್ಲಿ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಎಂಡಿ ರಾಮನಾಥನ್ ಅವರ ಹಾಡುಗಾರಿಕೆಯನ್ನು ಕೇಳುವಿರಿ. 10:00 ಚೈತ್ರವನ, ಲಕ್ಷ್ಮೀಶನ, ಜೈಮಿನಿ, ಭಾರತದ ಸಮಗ್ರ ವಾಚನ ಹಾಗೂ ವ್ಯಾಖ್ಯಾನ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ್ ನಾರಾಯಣ. 10:30 ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ನಮ್ಮ ನಾಳಿನ ಕಾರ್ಯಕ್ರಮಗಳಲ್ಲಿ ಬೆಳಗ್ಗೆ 6:10 ಗೀತಾರಾಧನ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಡಾಕ್ಟರ್ ಕೆ ಶಶಿಕಾಂತ್ ಅವರಿಂದ, ಇದು ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 6:35 ವಚನ ಬಾನುಲಿ, ಬಾನುಲಿ ಸರಣಿ, ಪ್ರಸ್ತುತಿ ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ. ಈ ಕಾರ್ಯಕ್ರಮದ ಮರುಪ್ರಸಾರ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ, ರೈತರಿಗೆ ಸಲಹೆ 6:50. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ, ಸಿಡ್ಯಾಕ್ ಜೊತೆಗೆ ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. ಸೇವಾ ವಾಹಿನಿ 7:30, 7:45, 8:45, ಮಧ್ಯಾಹ್ನ 2:40 ಹಾಗೂ ರಾತ್ರಿ 7:45 ಚಿತ್ರಗೀತೆಗಳು. 8:30 ನಾ ಕಸ್ತೂರಿಯವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಎಸ್ಎಸ್ ಉಮೇಶ್. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಅರವಿಂದ್ ಪಾರಿಕ್ ಅವರ ಸಿತಾರ ವಾದನವನ್ನು ಕೇಳುವಿರಿ. 10:30 ಸಂಜೆ 4:30 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಹಾಗೂ ಪತ್ರೋತ್ತರ. 12:05 ವನಿತಾ ವಿಹಾರ, ಅರುಣಾ ಶ್ರೀನಿವಾಸ್ ಅವರಿಂದ ಭಾಷಣ, ಕಷ್ಟದ ಬಾಗಿಲಿಗೆ ನಗುವಿನ ತೋರಣ, ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:30 ಭಕ್ತಿಗೀತೆಗಳು. 12:45 ಜನಪದ ಸಂಗೀತ, ಪಾಂಡವಪುರ ತಾಲೂಕು ಲಕ್ಷ್ಮೀಸಾಗರ ಗ್ರಾಮದ ನಾಗಮ್ಮ ಮತ್ತು ಸಂಗಡಿಗರಿಂದ ದೇವಮ್ಮನ ಹಾಡು. ಮಧ್ಯಾಹ್ನ 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಬಾನುಲಿ ಸರಣಿ, ಪ್ರಧಾನಮಂತ್ರಿ ನೈಸರ್ಗಿಕ ಕೃಷಿಗಾಗಿ ರಾಷ್ಟ್ರೀಯ ಮಿಷನ್ ಕುರಿತು ಮಾಹಿತಿ, ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ವಿನುತಾ ಬಿಜೆ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿರಿ. 1:20, 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳು. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಎಚ್ಟಿ ಹರೀಶ್ ಅವರ ಸ್ಯಾಕ್ಸೋಫೋನ್ ವಾದನ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4:00 ಮಹಿಳಾ ರಂಗ, ಭಾವಸಂಗಮ, ಭಾವಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ, ಪ್ರಸ್ತುತಿ ಮಾಧುರಿ ಮಲ್ಲಿನಾಥ್. ಸಂಜೆ 4:45 ಹಿಂದಿ ಪಾಠ, ಪ್ರಸ್ತುತಿ ಡಾಕ್ಟರ್ ಮಾಧುವಿ ಭಂಡಾರಿ. 6:30 ರಸವಾರ್ತೆ, 6:50 ಕೃಷಿ ರಂಗ, ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿ, ವಿವಿಧ ಬೆಳವಣಿಗೆ ಪರಿಸ್ಥಿತಿಗೆ ಸೂಕ್ತವಾದ ಹಿಪ್ಪುನೇರಳೆ ತಳಿಗಳು, ಈ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಮಂಜಪ್ಪ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಎನ್ಕೆ ಶಿವಮೂರ್ತಿ. 8:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಂದ ಸುಧಾರಾಣಿ ಅವರ ಹಾಡುಗಾರಿಕೆ.

9:15ಕ್ಕೆ ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30ಕ್ಕೆ ಬೆಂಗಳೂರು ಕೇಂದ್ರದಿಂದ ಕ್ರೀಡಾಲೋಕ, 2026ರ ರಾಜ್ಯ ಮಟ್ಟದ ಹಿರಿಯರ ಈಜು ಚಾಂಪಿಯನ್ಶಿಪ್ ಕುರಿತು ಬಾನುಲಿ ವರದಿ, ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ, 10:00ಗೆ ಹಳ್ಳಿ ಹಾಡು ಭಾಗವಹಿಸುತ್ತಾರೆ ಮೈಸೂರಿನ ಹಿನ್ಕಲ್ ಗ್ರಾಮದ ಮಹದೇವಸ್ವಾಮಿ ಮತ್ತು ಸಂಗಡಿಗರು, ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ರಾತ್ರಿ 10:30ಕ್ಕೆ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯವಾಗಿತ್ತು.

0: This is Akashvani, the news read by Subhadra Ramachandran. The third India-Nordic summit was held in Norwegian capital Oslo today. Prime Minister Narendra Modi, along with his counterparts from Norway, Sweden, Iceland, Finland and Denmark, participated in the summit. With the Trade and Economic Partnership Agreement, TEPA, now in force, the summit aimed to deepen trade and investment ties between India and the Nordic region. Key areas of focus included technology and innovation, sustainability, renewable energy and digitization. On the sidelines of the summit, Prime Minister Modi held bilateral meetings with his counterparts from Iceland, Finland and Denmark. Prime Minister Modi reached Norway yesterday after completing his visits to UAE, the Netherlands and Sweden. From Oslo, Prime Minister Modi will travel to Italy today on the fifth and final leg of his five-nation tour. More from our correspondent covering the Prime Minister's visit.
1: Prime Minister Narendra Modi is all set to arrive today in Italy for the final stop of his five-nation tour, and the visit is expected to give a fresh push to India-Italy's strategic ties across several important sectors. Collaborations related to trade, investment and industrial partnerships are likely to be announced as both countries are looking to strengthen their economic engagement and exploring new areas of cooperation. Trade ties that are already on strong footing are expected to grow even further after the high-level talks during the visit. Suparna Bhatia for Akashvani from Rome.
0: Union Home and Cooperation Minister Amit Shah today said Bastar Division of Chhattisgarh will emerge as the country's most developed tribal region within the next 5 years. Addressing the media in Jagdalpur, Mr. Shah said that after making Bastar free from Naxalism, the centre and the Chhattisgarh government have jointly prepared a scientific roadmap for the region's development. Union Education Minister Dharmendra Pradhan today chaired a high-level meeting in New Delhi to assess preparations for the forthcoming NEET UG re-examination for admission to undergraduate medical education. Stressing the need for complete integrity and transparency in the conduct of the examination, Mr. Pradhan directed that all gaps identified in the earlier examination process must be comprehensively addressed and eliminated. The minister emphasized that re-examination must be conducted in a secure, seamless and foolproof manner under stringent security protocols. The Supreme Court today for the first time allowed euthanasia for rabid, incurably ill or demonstrably dangerous stray dogs, citing the need to protect human life and public safety. Meanwhile, the top court also dismissed pleas seeking a recall of its earlier order on the relocation and sterilization of stray canines, as it observed that the right to live with dignity encompasses the right to move freely without the threat of harm from dog bite attacks. In West Bengal, Trinamool Congress candidate Jahangir Khan today announced the withdrawal of his nomination for the by-election to the Falta Assembly constituency to be held on Thursday. Mr. Khan in a statement said his decision was aimed at ensuring peace and development in the region and welcomed the special package announced for Falta by the new BJP-led government. With Khan out of the fray, the contest will now be among BJP candidate Debangshu Panda, Congress nominee Abdul Razak Mullah and CPIM candidate Sambhunath Kurmi. Defence Minister Rajnath Singh reached Seoul today on a three-day official visit to South Korea after concluding his Vietnam tour. In a social media post, Mr. Singh said the visit is aimed at further strengthening India-Republic of Korea defence cooperation and strategic partnership. The Kremlin today confirmed that Russian President Vladimir Putin will attend the BRICS summit scheduled to be held in September this year in New Delhi under India's chairmanship. The Russian embassy in South Africa, in a post on social media post, cited an aide to Putin, Yuri Ushakov, as saying that the Russian president will attend the summit on 12th and 13th of September. In cricket, the Indian squads for the Test and ODI series against Afghanistan were announced today with several notable changes across both formats. Wicketkeeper batter Rishabh Pant has been removed as vice-captain of the Test side and also dropped from the ODI squad. Wicketkeeper batter KL Rahul has been named the new vice-captain of the Test team to be led by Shubman Gill. And that is the end of this news bulletin.
2: ವೇಳೆ ಸರಿಯಾಗಿ 6:10:06.
3: ಆಕಾಶವಾಣಿ ಮೈಸೂರು. ಸಾಧಕರ ಸೋಪಾನ, ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು.
4: 1928 ನಮ್ಮ ನಾಡಿನಲ್ಲಿ ಕನ್ನಡ ಎಂಎ ಓದಿದ ಮೊದಲ ತಂಡದಲ್ಲಿ ಕುವೆಂಪು ವ್ಯಾಸಂಗ ಮಾಡಿದ್ದರೆ, ಎರಡನೇ ತಂಡದಲ್ಲಿ ಜಿಪಿ ರಾಜರತ್ನಂ ವಿದ್ಯಾರ್ಥಿಯಾಗಿ ಸೇರಿದ್ದರು. ಎಂಎ ಮುಗಿಸಿದ ರಾಜರತ್ನಂ ಅವರಿಗೆ ಹೊಟ್ಟೆಪಾಡಿಗಾಗಿ ಒಂದು ಕೆಲಸ ಹುಡುಕುವುದೇ ದೊಡ್ಡ ಸಮಸ್ಯೆ ಆಯಿತು. ಆಗ ಜನಗಣತಿ ಕೆಲಸ ನಡೆಯುತ್ತಿದ್ದು, 25 ರೂಪಾಯಿ ಸಂಬಳದ ಸಾರ್ಟರ್ ಎಂಬ ತಾತ್ಕಾಲಿಕ ಹುದ್ದೆ ಸಿಗುವುದೆಂದು ತಿಳಿದು ಬೆಂಗಳೂರಿಗೆ ಹೋದರು. ಆಗ ಜನಗಣತಿ ಕಮಿಷನರ್ ಆಗಿದ್ದವರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ರಾಜರತ್ನಂರಿಗೆ, ಇದೇನಪ್ಪ, ಎಂಎ ಪದವೀಧರನಾಗಿ ಸಾಹಿತ್ಯ ರಚನೆ ಮಾಡಿಕೊಂಡಿರುವುದನ್ನು ಬಿಟ್ಟು 25 ರೂಪಾಯಿ ಕೆಲಸಕ್ಕೆ ಬಂದಿದ್ದೀರಲ್ಲ ಎಂದರು. ಒಂದು ಹೊತ್ತಿನ ಊಟಕ್ಕೂ ಇಲ್ಲದಿರುವುದರಿಂದಲೇ ಈ ತಾತ್ಕಾಲಿಕ ಕೆಲಸಕ್ಕೆ ಬರಬೇಕಾಗಿದೆ ಎಂದು ರಾಜರತ್ನ ಉತ್ತರಿಸಿದರು. ಮುರುಕಗೊಂಡ ಮಾಸ್ತಿಯವರು, ಮುಂದಿನ 6 ತಿಂಗಳು ನಿಮಗೆ ಪ್ರತಿ ತಿಂಗಳಿಗೆ 25 ರೂಪಾಯಿ ನಾನೇ ಕೊಟ್ಟು ಬಿಡುತ್ತೇನೆ. ನೀವು ಸಾರ್ಟರ್ ಕೆಲಸ ಮಾಡುವ ಬದಲು ಬರವಣಿಗೆ ಮುಂದುವರಿಸಿ, ಚೀನಾ ದೇಶದ ಬೌದ್ಧ ಯಾತ್ರಿಕರ ಅನುಭವಗಳನ್ನೆಲ್ಲ ಅನುವಾದ ಮಾಡಿ ಲೇಖನ ಬರೆಯಿರಿ ಎಂದು ಪ್ರೋತ್ಸಾಹಿಸಿದರು. ಅದರಂತೆ ರಾಜರತ್ನಂ ಯಾತ್ರಿಕರ ಅನುಭವಗಳನ್ನು ಕನ್ನಡದಲ್ಲಿ ಬರೆದರು. ಈ ವೇಳೆಗೆ ರಾಜರತ್ನರ ತಂದೆಯವರು ಕಾಯಿಲೆಯಾಗಿ ಮಲಗಿಬಿಟ್ರು. ಶಾಲಾ ಉಪಾಧ್ಯಾಯರಾಗಿದ್ದ ಅವರ ಗೈರು ಹಾಜರಿಯಲ್ಲಿ ರಾಜರತ್ನಂ ಶಿಕ್ಷಕರಾಗಿ ಸ್ವಲ್ಪ ಕಾಲ ಸೇವೆ ಸಲ್ಲಿಸಬೇಕೆಂದು ಕರೆ ಬಂದಿತ್ತು. ಎಂಎ ಓದಿದವನಿಗೆ 5-6 ಕ್ಲಾಸಿನ ಮಕ್ಕಳಿಗೆ ಪಾಠ ಮಾಡುವುದೇನ್ ಮಹಾ ಎಂದುಕೊಂಡೆ ರಾಜರತ್ನಂ ಶಾಲೆಗೆ ಕಾಲಿಟ್ಟರು. ಮೊದಲ ಅವಧಿಯಲ್ಲಿ 5ನೇ ತರಗತಿ ಮಕ್ಕಳಿಗೆ ಕನ್ನಡ ಪದ್ಯ, 8 ಗೇಣಿನ ದೇಹ, ರೋಮಗಳ 8 ಕೋಟಿಯ ಕೀಲ್ಗಳು, 68 ಮಾಂಸಗಳಿಂದ ಮಾಡಿದ ಮನೆ ಈ ದೇಹ, ಎಲೈ ಮನುಷ್ಯನೇ ಇದನ್ನು ನೆಚ್ಚಿಕೊಂಡಿರಬೇಡ, ಪರಮಾತ್ಮನನ್ನು ಧ್ಯಾನಿಸಿ ಪರಲೋಕಕ್ಕೆ ಹೋಗು ಎನ್ನುವುದು ಸಾರಾಂಶ. ಹೊಸ ಮೇಷ್ಟ್ರು ಪದ್ಯ ಓದಿ ಅರ್ಥ ಹೇಳುವಾಗ ಮಕ್ಕಳು ಸುಮ್ಮನೆ ಮಿಕಿಮಿಕಿ ನೋಡುತ್ತಾ ಇದ್ರು. ಪದ್ಯ ಬೋಧನೆ ಸಾಕಾಗಿ ರಾಜರತ್ನಂ ಗದ್ಯ ಭಾಗ ತೆಗೆದು ನೋಡಿದರು. ಮೊದಲನೇ ಪಾಠದ ಹೆಸರು ದೇವರು ಎಂಬ ವ್ಯಕ್ತಿಯು ಇರುವುದೇ. ಈ ವಿಚಾರವಾಗಿ ವಿಚಾರಪರ ರಾಯರಿಗೂ ಭಕ್ತಾಗ್ರೇಸರ ಶಾಸ್ತ್ರಿಗಳಿಗೂ ನಡೆಯುವ ಸಂಭಾಷಣೆಯೇ ಪಾಠ. ಯಥಾಪ್ರಕಾರ ಮೇಷ್ಟ್ರು ಓದಿದರು, ಮಕ್ಕಳು ಸುಮ್ಮನೆ ಕುಳಿತು ನೋಡಿದರು. ಇನ್ನೊಂದು ಪಾಠದ ಹೆಸರೇ ಗಾಬರಿ ಹುಟ್ಟಿಸುವ ಹಾಗಿತ್ತು. ಸೌವರ್ಣ ಮಧ್ಯಸ್ಥಿತಿ. ಚಿಕ್ಕ ಮಕ್ಕಳ ಮನಸ್ಸನ್ನು ಅರಳಿಸಬೇಕಾದ ಪಠ್ಯಪುಸ್ತಕಗಳ ದುಸ್ಥಿತಿಯನ್ನು ನೋಡಿ ರಾಜರತ್ನಂಗೆ ಬೇಸರವಾಯಿತು. ಮಕ್ಕಳು ತಾವೇ ಓದುವುದಕ್ಕೂ ಅರ್ಥ ಮಾಡಿಕೊಳ್ಳುವುದಕ್ಕೂ ಸಾಧ್ಯವಾಗುವಂಥ ಉಲ್ಲಾಸಕರ ಸರಳ ಕವಿತೆಗಳ ರಚನೆ ಅಗತ್ಯ ಎಂದು ಯೋಚಿಸತೊಡಗಿದರು. ಇದೇ ಯೋಚನೆ ಮಾಡುತ್ತಲೇ ಸಂಜೆ ಮೈಸೂರಿನ ದೊಡ್ಡ ಕೆರೆಯ ಏರಿಯ ಮೇಲೆ ನಡೆಯುತ್ತಿದ್ದ ರಾಜರತ್ನಂ ಮನದಲ್ಲಿ ರೂಪುಗೊಂಡ ಮೊದಲ ಪದ್ಯ ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ, ಸರಿಗಮ ಪದನಿಸ ಊದಿದನು, ಸನಿದಪ ಮಗರಿಸ ಊದಿದನು. ಪದ್ಯ ಪ್ರಾರಂಭಗೊಂಡ ರೀತಿಯಿಂದಲೇ ಇದು ಮಕ್ಕಳಿಗೆ ಇಷ್ಟವಾಗಬಹುದೆಂದು ರಾಜರತ್ನಂಗೆ ಖಚಿತವಾಯಿತು. ಅಂದೇ ರಾತ್ರಿ ಪದ್ಯಕ್ಕೆ ಪೂರ್ಣರೂಪವೂ ದೊರಕಿತು. ತುತ್ತೂರಿಯ ನಾದದೊಡನೆ ಅದರ ಬಣ್ಣವೂ ಹಾಳಾಗಿ ಜಂಬದ ಕೋಳಿಗೆ ಗೋಳಾದ ಕಥೆಯನ್ನು ಮರುದಿನ ಎಲ್ಲ ಮಕ್ಕಳು ಕೇಳಿ ಸಂತೋಷಪಟ್ಟರು. ಮಕ್ಕಳಿಂದ ದೊರೆತ ಉತ್ಸಾಹದ ಪ್ರತಿಕ್ರಿಯೆ ಸಡಗರಗಳಿಂದ ರಾಜರತ್ನಂ ಅವರಿಗೆ ತುಂಬ ಸಂತೋಷವಾಯಿತು. ಇಲ್ಲಿಗೆ ಮುಗಿಯಲಿಲ್ಲ. ರಾಜರತ್ನಂ ಹೇಳಿಕೊಡಬಹುದಾದ ಪದ್ಯಗಳಿಗಾಗಿ ಮಕ್ಕಳು ದಿನನಿತ್ಯ ಕಾತರದಿಂದ ಕಾಯತೊಡಗಿದರು. ಒಂದಾದ ಮೇಲೊಂದರಂತೆ ರಾಜರತ್ನಂ ಪದ್ಯಗಳು ಮಕ್ಕಳ ಮನಸ್ಸನ್ನು ಆಕರ್ಷಿಸಿದವು. ಶಾಲೆಯ ಮಕ್ಕಳು ಮಾತ್ರವಲ್ಲ, ನೆರೆಹೊರೆಯ ಅಕ್ಕಪಕ್ಕದ ಬೀದಿಗಳ ಮಕ್ಕಳು ರಾಜರತ್ನಂ ಅವರಿಂದಲೇ ಪದ್ಯಗಳನ್ನು ಹೇಳಿಸಿಕೊಂಡು ಕಲಿತು ನಲಿದಾಡಿದವು. ಮಕ್ಕಳ ತಾಯಿ ತಂದೆಯರು ಸಂತೋಷಪಟ್ಟರು. ಅಂದು ರಾಜರತ್ನಂ ಬರೆದ ಪದ್ಯಗಳು 100 ವರ್ಷ ಕಳೆದ ನಂತರವೂ ಎಳೆಯ ಮಕ್ಕಳಲ್ಲಿ ಹುರುಪು ತುಂಬುವಂತೆಯೇ ಇರುವುದೇ ಅವರ ದೊಡ್ಡ ಸಾಧನೆ ಅಲ್ಲವೇ?
3: ಸಾಧಕರ ಸೋಪಾನ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು.
5: ಬೆಂಗಳೂರಿನ ಸಹಬಾಳ್ವೆ ಸೇವಾ ಸಂಸ್ಥೆ ಗ್ರಾಮೀಣ ಸರ್ಕಾರಿ ಶಾಲೆ ಬಡ ಮಕ್ಕಳಿಗೆ ಉಚಿತವಾಗಿ ಮೌಲ್ಯಾಧಾರಿತ ಸಮಗ್ರ ಶಿಕ್ಷಣವನ್ನು ನೀಡುತ್ತಿದೆ. 2015ರಲ್ಲಿ ಎಸ್ ರಾಘವೇಂದ್ರ ಪ್ರಸಾದ್ ಅವರು ಸ್ಥಾಪಿಸಿದ ಸಹಬಾಳ್ವೆ ವಿವಿಧ ಜಿಲ್ಲೆಗಳಲ್ಲಿ ಜ್ಞಾನಯಜ್ಞ ಶೈಕ್ಷಣಿಕ ಕಾರ್ಯಕ್ರಮ ನಡೆಸುತ್ತಿದ್ದು ಇದೀಗ ಮಧುಗಿರಿಯ ದೊಡ್ಡದಾಳವಟ್ಟ ಗ್ರಾಮದಲ್ಲೂ ಗುರುಕುಲವನ್ನು ಆರಂಭಿಸಿದೆ. ವಾರಾಂತ್ಯದ ಭೋಜನ ಸೇರಿದಂತೆ ಗ್ರಾಮೀಣ ಮಕ್ಕಳಿಗೆ ಶೈಕ್ಷಣಿಕ ಸೌಲಭ್ಯವನ್ನು ಒದಗಿಸುತ್ತಿರುವ ಸಹಬಾಳ್ವೆಯೊಡನೆ ಕೈಜೋಡಿಸಲು ಸಂಪರ್ಕಿಸಿ 9901 9 1 6 3 2 6 ಸಹಬಾಳ್ವೆ ಬೆಂಗಳೂರು.
3: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ ಸರಿಯಾಗಿ 6:15:15.
6: Build a career that balances mind, body and future.
7: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university. SS Nagara, Banni Mantapa, Mysuru. Call 9980841859.
8: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ದೈಹಿಕ ದೀಕ್ಷೆ ಪ್ರೀತಿಯ ಕೆಳಗರೆ, ಸದೃಢ ಆರೋಗ್ಯಕ್ಕಾಗಿ ಸಲಹೆಗಳನ್ನು ಹೊತ್ತ ಬಾನುಲಿ ಸರಣಿ ಪ್ರತಿ ಗುರುವಾರ ಬೆಳಿಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10. ಜನಸಾಮಾನ್ಯರನ್ನು ಕಾಡುವ ಆರೋಗ್ಯ ಸಮಸ್ಯೆಗಳು, ಚಿಕಿತ್ಸೆ ಹಾಗೂ ಮುನ್ನೆಚ್ಚರಿಕೆಗಳನ್ನು ಕುರಿತ ಬಾನುಲಿ ಸರಣಿ ದೈಹಿಕ ದೀಕ್ಷೆ ಪ್ರತಿ ಗುರುವಾರ ಬೆಳಿಗ್ಗೆ 6:35 ಹಾಗೂ ಅಂದೇ ಸಂಜೆ 6:10 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
3: ಬೆಳಕಿಲ್ಲದೆ ಬದುಕಿಲ್ಲ,
9: ಮಣ್ಣಿಲ್ಲದೆ ಕಸುವಿಲ್ಲ,
3: ಜಲವಿಲ್ಲದೆ ಜೀವವಿಲ್ಲ,
9: ಹಸಿರಿಲ್ಲದೆ ಉಸಿರಿಲ್ಲ,
3: ಹರಿತಿಲ್ಲದೆ ಜಗತ್ತಿಲ್ಲ.
10: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲಿ.
9: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು.
3: ಸಸ್ಯ ವೈದ್ಯರ ಕಿವಿಮಾತು
9: ಪ್ರಾಯೋಜಿತ ಬಾನುಲಿ ಸರಣಿ.
11: ಮರವಾಗೆಲೆವೋ ಜೀವವೇ ಮರವಾದು.
3: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10.
12: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
3: ತಪ್ಪದೇ ಆಲಿಸಿ
9: ಸಸ್ಯ ವೈದ್ಯರ ಕಿವಿ ಮಾತು.
3: ಹರಿತೆ

0: ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ? ಕವನ ಕೂಡ ಬರೀತೀರಾ? ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
1: ವಿಳಾಸ, ನಿಲಯ ನಿರ್ದೇಶಕರು, ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 570020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.
2: ಆತ್ಮೀಯ ಕೇಳುಗರೆ, ಪ್ರತಿ ಮಂಗಳವಾರ ಸಂಜೆ 7:45 ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು FM 100.6 ಮೈಸೂರು ಜಂಕ್ಷನ್ ಸಾಪ್ತಾಹಿಕ ಸಂಚಿಕೆ ಆಲಿಸಬಹುದು. ಮರೆಯದೇ ಕೇಳಿ, ಪ್ರತಿ ಮಂಗಳವಾರ ಸಂಜೆ 7:45 ಮೈಸೂರು ಜಂಕ್ಷನ್.
3: ಕೆಳಗುರು ಇದೊಂದು ಪ್ರಕಟಣೆಯನ್ನು ಗಮನಿಸಿ. ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು ಇವರ ವತಿಯಿಂದ ದಿನಾಂಕ 25/5/2026 ಬೆಳಿಗ್ಗೆ 11:30 ಕಿರುರಂಗಮಂದಿರ ಕರ್ನಾಟಕ ಕಲಾಮಂದಿರ ಆವರಣದಲ್ಲಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ಆಚರಿಸಲಾಗುತ್ತಿದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ಈ ಪ್ರಕಟಣೆಯ ಮೂಲಕ ಕೋರಲಾಗಿದೆ. ಕೇಳುಗರೆ, ಇನ್ನೇನು ವೇಳೆ 6:20 ನಮ್ಮ ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

ಆಕಾಶವಾಣಿ 2025ರ ಆರನೇ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗಳೊಂದಿಗೆ ಮುಂಚೂಣಿ ರಾಜ್ಯವಾಗಿ ಹೊರಹೊಮ್ಮಿದ ಕರ್ನಾಟಕ ವಿಷಯದ ಕುರಿತು ಅವಲೋಕನ. ಬರೆದವರು ಸಂತೋಷ್, ಓದುತ್ತಿರುವವರು ಪ್ರತಿಭಾ ನಟರಾಜ್. ಪಂಚಾಯತ್ ರಾಜ್ ಸಚಿವಾಲಯವು 2025ನೇ ಸಾಲಿನ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗಳನ್ನು ಘೋಷಿಸಿದ್ದು, ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸುದೀರ್ಘ ವಿಕಾಸ ಪುರಸ್ಕಾರದ ಅಡಿಯಲ್ಲಿ 6 ರಾಷ್ಟೀಯ ಪ್ರಶಸ್ತಿಗಳನ್ನು ಪಡೆಯುವ ಮೂಲಕ ಕರ್ನಾಟಕ ದೇಶದ ಅಗ್ರಗಣ್ಯ ರಾಜ್ಯಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ. ಪ್ರಶಸ್ತಿ ಪ್ರದಾನ ಸಮಾರಂಭ 2026ರ ಜೂನ್ 3ರಂದು ನವದೆಹಲಿಯಲ್ಲಿ ನಡೆಯಲಿದೆ. ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತಿ ಸುದೀರ್ಘ ವಿಕಾಸ ಪುರಸ್ಕಾರ 2025ರ ಅಡಿಯಲ್ಲಿ ಕರ್ನಾಟಕ ರಾಜ್ಯವು ಬಡತನ ಮುಕ್ತ ಮತ್ತು ಸುಧಾರಿತ ಜೀವನೋಪಾಯದ ಪಂಚಾಯಿತಿ, ಆರೋಗ್ಯವಂತ ಪಂಚಾಯಿತಿ, ಮಕ್ಕಳ ಸ್ನೇಹಿ ಪಂಚಾಯತ್, ಜಲಸಮೃದ್ಧ ಪಂಚಾಯಿತಿ, ಪಂಚಾಯಿತಿಯಲ್ಲಿ ಸ್ವಯಂ ಸಂಪೂರ್ಣ ಮೂಲಸೌಕರ್ಯ ಮತ್ತು ಸಾಮಾಜಿಕ ನ್ಯಾಯಯುತ ಮತ್ತು ಸುರಕ್ಷಿತ ಪಂಚಾಯಿತಿ ಎಂಬ ವಿಷಯಾಧಾರಿತ ವಿಭಾಗಗಳಲ್ಲಿ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದೆ. ಮೌಲ್ಯಮಾಪನ ವರ್ಷದಲ್ಲಿ ಮುದ್ರಾಡಿ, ವಣ್ಸೆ ಮತ್ತು ಮಾಡಮಕ್ಕಿ ಗ್ರಾಮ ಪಂಚಾಯಿತಿಗಳು ಮಹಿಳಾ ಅಧ್ಯಕ್ಷರ ನೇತೃತ್ವದಲ್ಲಿದ್ದವು ಎಂಬುದು ಗಮನಾರ್ಹ. ಮುದ್ರಾಡಿ ಗ್ರಾಮ ಪಂಚಾಯಿತಿ 650 ಮಹಿಳೆಯರನ್ನು ಸ್ವಸಹಾಯ ಸಂಘಗಳಲ್ಲಿ ಸಂಘಟಿಸಿದ್ದು, ಶೇಕಡ 100ರಷ್ಟು ಬ್ಯಾಂಕ್ ಸಂಪರ್ಕ ಮತ್ತು 100 ಲಕ್ಷಕ್ಕೂ ಅಧಿಕ ಸಾಲದ ಸದ್ಬಳಕೆ ಮಾಡಿಕೊಂಡಿದೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ 28,500 ಮಾನವ ದಿನಗಳನ್ನು ಸೃಜಿಸಿದೆ ಮತ್ತು ಶೇಕಡ 100ರಷ್ಟು ಮನೆ ಮನೆಗೆ ನಲ್ಲಿ ಸಂಪರ್ಕವನ್ನು ಪಂಚಾಯಿತಿ ಸಾಧಿಸಿದೆ. ಅಲ್ಲದೆ ಎಲ್ಲಾ ರೈತರನ್ನು ಫ್ರೂಟ್ಸ್ ಪೋರ್ಟಲ್ನಲ್ಲಿ ನೋಂದಾಯಿಸುವುದನ್ನು ಖಚಿತಪಡಿಸಿದೆ ಮತ್ತು ಜೇನು ಸಾಕಣೆ, ಆಹಾರ ಸಂಸ್ಕರಣೆ, ಹೊಲಿಗೆ ಮತ್ತು ಹೈನುಗಾರಿಕೆಯಂತಹ ಮಹಿಳಾ ನೇತೃತ್ವದ ಉದ್ಯಮಗಳನ್ನು ಉತ್ತೇಜಿಸಿದೆ. ವಣ್ಸೆ ಗ್ರಾಮ ಪಂಚಾಯಿತಿ ನಿರಾಮಯ ಟ್ರಸ್ಟ್ ಮೂಲಕ ಸಮುದಾಯ ಮುಂದಾಳತ್ವದ ಆರೋಗ್ಯ ರಕ್ಷಣಾ ವ್ಯವಸ್ಥೆಯನ್ನು ಸ್ಥಾಪಿಸಿದ್ದು, ವೃದ್ಧರು, ರೋಗಿಗಳು ಮತ್ತು ದುರ್ಬಲರಿಗೆ ಮನೆ ಬಾಗಿಲಿಗೆ ಆರೋಗ್ಯ ಸೇವೆಯನ್ನು ಒದಗಿಸುತ್ತಿದೆ. ಹಾಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಯು ಸಾರ್ವತ್ರಿಕ ಶಾಲಾ ದಾಖಲಾತಿಗಳು ಗಣನೀಯವಾಗಿ ಏರಿಕೆಯಾಗಿದೆ. ಸ್ಮಾರ್ಟ್ ಅಂಗನವಾಡಿಗಳು ಮತ್ತು ಡಿಜಿಟಲ್ ತರಗತಿಗಳನ್ನು ಸ್ಥಾಪಿಸಿದ್ದು, ಶಾಲಾ ಮಕ್ಕಳಿಗೆ ಕೋಡಿಂಗ್ ಮತ್ತು ಡಿಜಿಟಲ್ ಕಲಿಕಾ ಉಪಕ್ರಮಗಳನ್ನು ಪರಿಚಯಿಸಿದೆ. ಮಡಾಮಕ್ಕಿ ಗ್ರಾಮ ಪಂಚಾಯಿತಿ ಜಲಜೀವನ್ ಮಿಷನ್ ಮೂಲಕ ಶೇಕಡ 100ರಷ್ಟು ಮನೆ ಮನೆಗೆ ನಲ್ಲಿ ಸಂಪರ್ಕವನ್ನು ಕಲ್ಪಿಸಿದೆ. ಸಾರ್ವತ್ರಿಕ ನೀರು ಮಾಪನ ಪದ್ಧತಿಯನ್ನು ಪರಿಚಯಿಸಿದ್ದು, 6.5 ಲಕ್ಷಕ್ಕೂ ಅಧಿಕ ಮೊತ್ತದ ಮೀಸಲು ಕಾರ್ಯಾಚರಣೆ ಮತ್ತು ನಿರ್ವಹಣಾ ನಿಧಿಯನ್ನು ಸ್ಥಾಪಿಸಿದೆ. ಅಲ್ಲದೆ ಮಹಡಿ ಮನೆಗಳ ಮಳೆ ನೀರು ಕೊಯ್ಲು, ಸಮುದಾಯ ಇಂಗುಗುಂಡಿಗಳು ಮತ್ತು ಅಂತರ್ಜಲ ಮರುಪೂರಣ ವ್ಯವಸ್ಥೆಗಳನ್ನು ಅನುಷ್ಠಾನಗೊಳಿಸಿದೆ. ಸಾಣೂರು ಗ್ರಾಮ ಪಂಚಾಯಿತಿ ಶೇಕಡ 100ರಷ್ಟು ಸರ್ವಋತು ರಸ್ತೆ ಸಂಪರ್ಕವನ್ನು ಕಲ್ಪಿಸಿದ್ದು, ವೈಜ್ಞಾನಿಕ ತ್ಯಾಜ್ಯ ಸಂಸ್ಕರಣೆಗಾಗಿ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸುವ ಎಸ್ಎಲ್ಆರ್ಎಂ ಘಟಕವನ್ನು ಸ್ಥಾಪಿಸಿದೆ. ಪಂಚಾಯಿತಿ ವೈಫೈ ಸೌಲಭ್ಯದೊಂದಿಗೆ ಡಿಜಿಟಲ್ ಗ್ರಂಥಾಲಯವನ್ನು ಅಭಿವೃದ್ಧಿಪಡಿಸಿದೆ. ಹರ್ಗರ್ ಜಲ್ ಅಡಿಯಲ್ಲಿ ನಳದ ನೀರಿನ ಸಾರ್ವತ್ರಿಕ ಸಂಪರ್ಕವನ್ನು ಖಚಿತಪಡಿಸಿದೆ ಮತ್ತು ಒಡಿಎಫ್ ಪ್ಲಸ್ ಸ್ಥಾನಮಾನವನ್ನು ಸಾಧಿಸಿದೆ. ಹಕ್ಲಾಡಿ ಗ್ರಾಮ ಪಂಚಾಯಿತಿ ವಿವಿಧ ಕಲ್ಯಾಣ ಕಾರ್ಯಕ್ರಮಗಳ ಅಡಿಯಲ್ಲಿ ಪಿಂಚಣಿ ಯೋಜನೆಗಳ ಶೇಕಡ 100ರಷ್ಟು ವ್ಯಾಪ್ತಿಯನ್ನು ಸಾಧಿಸುವ ಮೂಲಕ ಸಮಗ್ರ ಸಾಮಾಜಿಕ ಭದ್ರತೆ ಮತ್ತು ಒಳಗೊಳ್ಳುವಿಕೆಯನ್ನು ಖಚಿತಪಡಿಸಿದೆ. ಇದರಿಂದಾಗಿ ಹೆಚ್ಚಿನ ಸಂಖ್ಯೆಯ ಅರ್ಹ ಫಲಾನುಭವಿಗಳಿಗೆ ಪ್ರಯೋಜನವಾಗಿದೆ. ನೋಂದಾಯಿತ ಎಲ್ಲ ವಿಶೇಷಚೇತನರಿಗೆ UDID ಕಾರ್ಡ್ಗಳನ್ನು ನೀಡಲಾಗಿದೆ ಮತ್ತು ಆರ್ಥಿಕ ಸ್ವಾತಂತ್ರ್ಯವನ್ನು ಉತ್ತೇಜಿಸಲು ನರೇಗಾ ಮೂಲಕ ಜೀವನೋಪಾಯದ ಅವಕಾಶಗಳನ್ನು ಒದಗಿಸಲಾಗಿದೆ. ಆಯುಷ್ಮಾನ್ ಭಾರತ್ ಕಾರ್ಡ್ಗಳ ವ್ಯಾಪಕ ವಿತರಣೆಯ ಮೂಲಕ ಸಾರ್ವತ್ರಿಕ ಆರೋಗ್ಯ ರಕ್ಷಣೆಯನ್ನು ಬಲಪಡಿಸಲಾಗಿದೆ ಮತ್ತು ಎಸ್ಸಿ ಎಸ್ಟಿ ದುರ್ಬಲ ಕುಟುಂಬಗಳಿಗೆ ವಿಶೇಷ ವಸತಿ ನೀಡಲಾಗಿದೆ. ಹಾಸಿಗೆ ಹಿಡಿದ ವ್ಯಕ್ತಿಗಳಿಗೆ ಪಡಿತರ ಮತ್ತು ಪಿಂಚಣಿಯನ್ನು ಮನೆ ಬಾಗಿಲಿಗೆ ತಲುಪಿಸುವ ವ್ಯವಸ್ಥೆಯನ್ನು ಪಂಚಾಯಿತಿ ಸಾಂಸ್ಥೀಕರಿಸಿದ್ದು, ಕಟ್ಟಕಡೆಯ ವ್ಯಕ್ತಿಗೂ ಸೇವೆ ತಲುಪುವುದನ್ನು ಖಚಿತಪಡಿಸಿದೆ. ಕರ್ನಾಟಕದ ಈ 6 ಪಂಚಾಯಿತಿಗಳು ಲಭ್ಯ ಸಂಪನ್ಮೂಲಗಳನ್ನು ಬಳಸಿಕೊಂಡು ಗಮನಾರ್ಹ ಸಾಧನೆ ಮಾಡಿವೆ. ಪ್ರಶಸ್ತಿಗೆ ಆಯ್ಕೆಯಾಗುವ ಮೂಲಕ ಇತರೆ ಗ್ರಾಮ ಪಂಚಾಯಿತಿಗಳಿಗೂ ಪ್ರೇರಣೆಯಾಗಿವೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಬರೆದವರು ಸಂತೋಷ್, ಓದಿದವರು ಪ್ರತಿಭಾ ನಟರಾಜ್. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ ಸರಿಯಾಗಿ 6:35:27.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: Learn, grow and succeed with innovative programs.
5: At JSS AHAR, deemed to be university accredited A++ by NAC, admissions are open for MSc in Cognitive Neuroscience, Environmental Science, Geoinformatics, Nanoscience and Technology, Nutrition and Dietetics and Biotechnology. Visit JSS deemed to be university, SS Nagara, Banni Mantapa, Mysuru. Call 9980841859.
6: Daihika Deekshe. ಪ್ರೀತಿಯ ಕೆಳುಗರೆ, ಸದೃಢ ಆರೋಗ್ಯಕ್ಕಾಗಿ ಸಲಹೆಗಳನ್ನು ಹೊತ್ತ ಬಾನುಲಿ ಸರಣಿ ಪ್ರತಿ ಗುರುವಾರ ಬೆಳಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10. ಜನಸಾಮಾನ್ಯರನ್ನು ಕಾಡುವ ಆರೋಗ್ಯ ಸಮಸ್ಯೆಗಳು, ಚಿಕಿತ್ಸೆ ಹಾಗೂ ಮುನ್ನೆಚ್ಚರಿಕೆಗಳನ್ನು ಕುರಿತ ಬಾನುಲಿ ಸರಣಿ ದೈಹಿಕ ದೀಕ್ಷೆ ಪ್ರತಿ ಗುರುವಾರ ಬೆಳಗ್ಗೆ 6:35 ಹಾಗೂ ಅಂದೇ ಸಂಜೆ 6:10 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
0: ಕೆಳಗರೆ, ವೇಳೆ ಇನ್ನೇನು 6:37 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಮೂಡಿಬರಲಿದೆ.

0: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
3: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
2: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
3: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
2: ನಾವು ಸಮಾಜವನ್ನು ಬೆಳೆಸಿದರೆ
3: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ದೇಶದಲ್ಲಿ ಬೆಲೆ ಏರಿಕೆಯಿಂದ ಬಡವರು ಮಧ್ಯಮ ವರ್ಗದವರ ಬದುಕು ದುಸ್ತರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಳವಳ. ದಸರಾ ಮಹೋತ್ಸವದಲ್ಲಿ ಕಂಜನ್ ಆನೆ ಬಳಸದಂತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ. ರೈತರ ಆತ್ಮಹತ್ಯೆ ಪ್ರಕರಣಗಳನ್ನು ಮುಚ್ಚಿಟ್ಟ ರಾಜ್ಯ ಸರ್ಕಾರ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ. ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಎಲ್ಪಿಜಿ ಅಭಾವವಿಲ್ಲ, ತೈಲ ಉದ್ಯಮದ ರಾಜ್ಯ ಸಂಯೋಜಕ ಸಿದ್ದಾರ್ಥ್ ಅಗರ್ವಾಲ್ ಸ್ಪಷ್ಟನೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಚಿರತೆ ದಾಳಿಗೆ ಬಾಲಕ ಸಾವಿನ ಪ್ರಕರಣ, ಲೋಕಾಯುಕ್ತರಿಂದ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು. ವಾರ್ತೆಗಳ ವಿವರ. ಚುನಾವಣೆ ಪ್ರಣಾಳಿಕೆಯಲ್ಲಿನ 580 ಭರವಸೆಗಳಲ್ಲಿ 290 ಹೆಚ್ಚು ಭರವಸೆ ಈಡೇರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ತುಮಕೂರಿನಲ್ಲಿ 3 ವರ್ಷಗಳ ಸಾಧನಾ ಸಮರ್ಪಣಾ ಸಮಾವೇಶ ಉದ್ಘಾಟಿಸಿ ನವ ಕರ್ನಾಟಕ ಅಭಿವೃದ್ಧಿ ಮಾದರಿಯ ವಸ್ತು ಪ್ರದರ್ಶನ ಮತ್ತು ಜಿಲ್ಲೆಯಲ್ಲಿ ನಡೆದಿರುವ 682 ಕೋಟಿ ರೂಪಾಯಿ ಮೊತ್ತದ ಬೃಹತ್ ಅಭಿವೃದ್ಧಿ ಕಾರ್ಯಕ್ರಮಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. ಮುಂಬರುವ 2 ವರ್ಷಗಳಲ್ಲಿ ಬಾಕಿ ಭರವಸೆಗಳನ್ನು ಈಡೇರಿಸಲಾಗುವುದು ಎಂದು ಅವರು ಭರವಸೆ ನೀಡಿದ್ದಾರೆ.
1: ನಾವು 3 ವರ್ಷಗಳ ಹಿಂದೆ ಜನರ ಮುಂದೆ ಬಂದಾಗ ಅನೇಕ ವಾಗ್ದಾನಗಳನ್ನು ಕೊಟ್ಟಿದ್ದೆವು. ನಮ್ಮ ಪ್ರಣಾಳಿಕೆ ಮೂಲಕವಾಗಿ ಸುಮಾರು 592 ಭರವಸೆಗಳಲ್ಲಿ 250 ಹೆಚ್ಚು ಭರವಸೆಗಳನ್ನು ಈಡೇರಿಸಿದ್ದೀವಿ. ಉಳಿದ ಭರವಸೆಗಳನ್ನು ಕೂಡ ನಾವು ಈಡೇರಿಸ್ತೇವೆ. ನಮ್ಮ ಸರ್ಕಾರ ಯಾವಾಗಲೂ ಕೂಡ ನುಡಿದಂತೆ ನಡೀತಕ್ಕಂಥ ಸರ್ಕಾರ, ಕೊಟ್ಟ ಮಾತನ್ನ ಉಳಿಸಿಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇವೆ. ಯಾವ್ಯಾವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಆ ಎಲ್ಲ ಕಾಲದಲ್ಲೂ ಕೂಡ ಭರವಸೆಗಳನ್ನು ಈಡೇರಿಸತಕ್ಕಂಥ ಪ್ರಯತ್ನವನ್ನ ಮಾಡಿದ್ದೇವೆ.
0: ನರೇಂದ್ರ ಮೋದಿ ಅವರು ಪ್ರಧಾನಿ ಆದ ಬಳಿಕ ದೇಶದಲ್ಲಿ ಡೀಸೆಲ್, ಪೆಟ್ರೋಲ್, ಚಿನ್ನದ ಬೆಲೆ ಆಕಾಶಕ್ಕೆ ಏರಿದೆ. ಬಡವರು ಮತ್ತು ಮಧ್ಯಮ ವರ್ಗದವರ ಆದಾಯ ಮತ್ತು ಬದುಕು ನೆಲ ಕಚ್ಚಿದೆ ಎಂದು ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಗೃಹ ಸಚಿವ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಉಸ್ತುವಾರಿಯಲ್ಲಿ ನಡೆದಂತಹ ಸಮಾವೇಶದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಸಂಪುಟದ ಎಲ್ಲಾ ಸಚಿವರು ಹಾಗೂ ಶಾಸಕರು ಉಪಸ್ಥಿತರಿದ್ದರು. ಕೊಡಗಿನ ದುಬಾರೆ ಆನೆ ಶಿಬಿರದಲ್ಲಿ ನಡೆದ ಕಾಳಗದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದ ಮಾರ್ತಾಂಡ ಆನೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದು ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಶೋಕ ವ್ಯಕ್ತಪಡಿಸಿದ್ದಾರೆ. ಅನಿರೀಕ್ಷಿತವಾದ ಮತ್ತು ಊಹಿಸಲೂ ಆಗದ ಈ ದುರ್ಘಟನೆಯಲ್ಲಿ ಒಬ್ಬ ಪ್ರವಾಸಿ ಮಹಿಳೆ ಮತ್ತು ಒಂದು ಆನೆ ಮೃತಪಟ್ಟಿರುವುದು ಅತ್ಯಂತ ದುಃಖದ ಸಂಗತಿ ಎಂದು ತಿಳಿಸಿದ್ದಾರೆ. ಹಾಸನ ಜಿಲ್ಲೆ ಎಳಸೂರಿನ ಬಳಿ 2014 ಸೆರೆ ಹಿಡಿಯಲಾಗಿದ್ದಂತಹ 26 ವರ್ಷದ ಕಂಜನ್ 3 ಬಾರಿ ದಸರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದ. ಇನ್ನು ಮುಂದೆ ದಸರಾ ಮಹೋತ್ಸವಕ್ಕೆ ಈ ಆನೆಯನ್ನು ಬಳಸದಂತೆ ಸೂಚಿಸುವುದಾಗಿಯೂ ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಕೊಡಗಿನ ದುಬಾರೆ ಆನೆ ಶಿಬಿರದಲ್ಲಿ ಆನೆಗಳ ನಡುವೆ ಘರ್ಷಣೆ ವೇಳೆ ಮಹಿಳಾ ಪ್ರವಾಸಿಗರೊಬ್ಬರು ಸಾವನ್ನಪ್ಪಿರುವುದಕ್ಕೆ ಮಡಿಕೇರಿ ಉಸ್ತುವಾರಿ ಸಚಿವ ಎನ್ಎಸ್ ಭೋಸರಾಜು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಪ್ರವಾಸಿಗರು ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಂತೆ ಮಡಿಕೇರಿ ಜಿಲ್ಲಾಡಳಿತಕ್ಕೆ ನಿರ್ದೇಶನ ನೀಡಿದ್ದಾರೆ. ಘಟನೆಗೆ ನಿಖರವಾದ ಕಾರಣ ಮತ್ತು ಪ್ರವಾಸಿ ಮಾರ್ಗಸೂಚಿಗಳ ನಿರ್ವಹಣೆಯಲ್ಲಿ ಯಾವುದಾದರೂ ಲೋಪವಾಗಿದೆಯೇ ಎಂಬುದರ ಕುರಿತು ಸಮಗ್ರ ವರದಿ ಸಲ್ಲಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಪ್ರವಾಸಿಗರು ಪ್ರಾಣಿಗಳಿಂದ ಸುರಕ್ಷಿತ ಅಂತರವನ್ನು ಕಾಯ್ದುಕೊಳ್ಳುವಂತೆ ಅವರು ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವಂತಹ ರೈತರ ಆತ್ಮಹತ್ಯೆ ಪ್ರಕರಣಗಳನ್ನು ಸರ್ಕಾರ ಮುಚ್ಚಿಟ್ಟಿದೆ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಷ್ಟೀಯ ಅಪರಾಧ ದಾಖಲೆ ಬ್ಯೂರೋ ವರದಿಯ ಪ್ರಕಾರ ರಾಜ್ಯಗಳಲ್ಲಿ ಕಳೆದ 2 ವರ್ಷಗಳಲ್ಲಿ 5,394 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ.

0: ಸಲ್ಲಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಚರ್ಚೆಗೆ ಆಹ್ವಾನಿಸಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸವಾಲನ್ನು ಸ್ವೀಕರಿಸಿದ ಅವರು ಚರ್ಚೆಗೆ ತಯಾರಾಗಿರುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಶೀಘ್ರವೇ ಎರಡು ಬಾರಿ ಶಾಸಕರಾಗಿದ್ದ ಅಖಂಡ ಶ್ರೀನಿವಾಸ್ ಮೂರ್ತಿ ಜೆಡಿಎಸ್ ಸೇರ್ಪಡೆಗೊಳ್ಳಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಮೂರು ವರ್ಷ ಪೂರೈಸುತ್ತಿರುವಂತಹ ಹಿನ್ನೆಲೆಯಲ್ಲಿ ತುಮಕೂರಿನಲ್ಲಿ ನಡೆದಂತಹ ಸಾಧನಾ ಸಮಾವೇಶದ ಬಗ್ಗೆ ಬಿಜೆಪಿ ಟೀಕಿಸಿದೆ. ಯಾವ ಕಾರಣಕ್ಕಾಗಿ ಕಾಂಗ್ರೆಸ್ ಸಾಧನಾ ಸಮಾವೇಶ ಮಾಡುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರಶ್ನಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಜನರ ಸಂಕಷ್ಟಗಳಿಗೆ ಸ್ಪಂದಿಸದ ಕಾಂಗ್ರೆಸ್ ಸರ್ಕಾರ ಈಗ ಸಾಧನಾ ಸಮಾವೇಶ ಮಾಡುತ್ತಿದೆ ಎಂದು ದೂರಿದ್ದಾರೆ. ರಾಜ್ಯದ ಜನರ ಬದುಕು ಅಭದ್ರತೆಯಿಂದ ಕೂಡಿದೆ. ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ. ರಸ್ತೆಗಳು ಸಂಪೂರ್ಣ ಹಾಳಾಗಿವೆ. ಗುಂಡಿಗಳನ್ನು ಮುಚ್ಚುವುದಕ್ಕೂ ಸರ್ಕಾರ ಆಗುತ್ತಿಲ್ಲ. ಆಸ್ಪತ್ರೆ, ಶಾಲಾ ಕಾಲೇಜುಗಳಿಗೆ ಸರ್ಕಾರ ಏನಾದರೂ ಆದ್ಯತೆ ನೀಡಿದೆಯೇ ಎಂದು ಅವರು ಪ್ರಶ್ನಿಸಿದ್ದಾರೆ. ಜಾಗತಿಕ ಅನಿಶ್ಚಿತತೆಗಳ ಹೊರತಾಗಿಯೂ ಸಾರ್ವಜನಿಕ ವಲಯದ ತೈಲ ಕಂಪನಿಗಳಾದ ಇಂಡಿಯನ್ ಆಯಿಲ್, ಬಿಪಿಸಿಎಲ್ ಮತ್ತು ಎಚ್ಪಿಸಿಎಲ್ ರಾಜ್ಯಾದ್ಯಂತ ಪೆಟ್ರೋಲ್, ಡೀಸೆಲ್ ಮತ್ತು ದ್ರವೀಕೃತ ಪೆಟ್ರೋಲಿಯಂ ಗ್ಯಾಸ್ ನಿರಂತರ ಪೂರೈಕೆಯನ್ನು ಕಾಯ್ದುಕೊಂಡಿದೆ ಎಂದು ಕರ್ನಾಟಕದ ತೈಲ ಉದ್ಯಮದ ರಾಜ್ಯ ಮಟ್ಟದ ಸಂಯೋಜಕರಾದ ಸಿದ್ಧಾರ್ಥ್ ಅಗರ್ವಾಲ್ ತಿಳಿಸಿದ್ದಾರೆ. ಈ ಸಂಬಂಧ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಎಲ್ಲಾ ಚಿಲ್ಲರೆ ಮಾರಾಟ ಮಳಿಗೆಗಳಲ್ಲಿ ಇಂಧನ ವಿತರಣಾ ಕಾರ್ಯಾಚರಣೆಗಳು ಸುಗಮವಾಗಿ ಮುಂದುವರೆದಿದೆ. ನಿಗದಿತ ಸುರಕ್ಷತೆ ಮತ್ತು ಕಾರ್ಯಾಚರಣೆಯ ಮಾನದಂಡಗಳಿಗೆ ಅನುಗುಣವಾಗಿ ಯಾವುದೇ ನಿರ್ಬಂಧಗಳಿಲ್ಲದೆ ಪೂರೈಕೆಯನ್ನು ನಿರ್ವಹಿಸಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಎಲ್ಪಿಜಿ ಪೂರೈಕೆಯನ್ನು ಸಹಜ ಸ್ಥಿತಿಯಲ್ಲಿ ಕಾಯ್ದುಕೊಳ್ಳಲಾಗಿದ್ದು ರಾಜ್ಯಾದ್ಯಂತ ಸುಗಮವಾಗಿ ಪ್ರಗತಿಯಲ್ಲಿದೆ ಎಂದು ತಿಳಿಸಿದ್ದಾರೆ. ಗ್ರಾಹಕರು ಅನಗತ್ಯ ಆತಂಕದಿಂದ ಮುಂಚಿತವಾಗಿಯೇ ಅತಿಯಾಗಿ ಖರೀದಿಸದಂತೆ ಅವರು ಮನವಿ ಮಾಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮಲೆ ಮಹದೇಶ್ವರ ಬೆಟ್ಟದ ಇಂಡಿಗನತ್ತ ಬಳಿ ಚಿರತೆ ದಾಳಿಯಿಂದ ಬಾಲಕ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಪ ಲೋಕಾಯುಕ್ತ ಕೆಎನ್ ಫಣೀಂದ್ರ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿದ್ದಾರೆ. ಈ ಸಂಬಂಧ ಕಾವೇರಿ ವನ್ಯಜೀವಿಧಾಮ ಮತ್ತು ಮಹದೇಶ್ವರ ವನ್ಯಧಾಮ ವ್ಯಾಪ್ತಿಯ ನಾಲ್ವರು ಅರಣ್ಯ ಅಧಿಕಾರಿಗಳಿಗೆ ನೋಟಿಸ್ ಜಾರಿಗೊಳಿಸಲಾಗಿದೆ. ಮಾಧ್ಯಮ ವರದಿಗಳನ್ನು ಉಲ್ಲೇಖಿಸಿ ಅರಣ್ಯಾಧಿಕಾರಿಗಳಿಗೆ ನೋಟಿಸ್ ನೀಡಲಾಗಿದ್ದು ಪ್ರಕರಣದ ಮುಂದಿನ ವಿಚಾರಣೆಯನ್ನು 17 ನಿಗದಿಪಡಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಹರಳಹಳ್ಳಿ ಗ್ರಾಮದ ಪುಸ್ತಕ ಮನೆಯ ರುವಾರಿ ಅಂಕೇಗೌಡ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸಲ್ಲಿಸಿದ ಅಸಾಧಾರಣ ಸೇವೆಗಾಗಿ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಇದೇ 25 ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪಡೆದ ಅಂಕೇಗೌಡ ಅವರಿಗೆ ಜಿಲ್ಲಾಧಿಕಾರಿ ಡಾ ಕುಮಾರ ಗೌರವ ಪತ್ರ ಹಸ್ತಾಂತರಿಸಿದರು. ಗದ್ದೆಯಿಂದ ನ್ಯಾಯದ ಗಡಿಯವರೆಗೆ ಎಂಬ ಘೋಷವಾಕ್ಯದೊಂದಿಗೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅಖಿಲ ಕರ್ನಾಟಕ ಸರ್ಕಾರಿ ಪರವಾನಗಿ ಭೂಮಾಪಕರ ಸಂಘದ ಆಶ್ರಯದಲ್ಲಿ ದಾವಣಗೆರೆಯಲ್ಲಿ ಇಂದು ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ಸುಮಾರು 4,000 ಹೆಚ್ಚು ಪರವಾನಗಿ ಭೂಮಾಪಕರು ಭಾಗಿಯಾಗಿ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಪರವಾನಗಿ ಭೂಮಾಪಕರ ಸೇವೆಯನ್ನು ತಕ್ಷಣವೇ ಕಾಯಂಗೊಳಿಸಬೇಕು, ಸಮಾನ ಕೆಲಸಕ್ಕೆ ಸಮಾನ ವೇತನ ತತ್ವದಡಿ ಗೌರವಧನ ನಿಗದಿಪಡಿಸಬೇಕು ಎಂದು ಆಗ್ರಹಿಸಿದರು. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಆರೋಗ್ಯವಂತ ಮತ್ತು ಸುರಕ್ಷಿತ ಸಮಾಜ ನಿರ್ಮಾಣಕ್ಕಾಗಿ ಬಾಲ್ಯ ವಿವಾಹ, ಪೋಕ್ಸೋ ಪ್ರಕರಣಗಳನ್ನು ತಡೆಗಟ್ಟಲು ಕ್ರಮ ಕೈಗೊಳ್ಳುವಂತೆ ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಅಕಾಲಿಕ ಮಳೆಯಿಂದಾಗಿ ಜಿಲ್ಲೆಯ 127 ಮನೆಗಳಿಗೆ ಹಾನಿಯಾಗಿದ್ದು 1,235 ಹೆಕ್ಟೇರ್ ಪ್ರದೇಶದಲ್ಲಿನ ಬೆಳೆಗೆ ಹಾನಿಯಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ರಾಷ್ಟೀಯ ಹೆದ್ದಾರಿ 66 ಬರುವ 2 ಪ್ರಮುಖ ಜಂಕ್ಷನ್ಗಳಲ್ಲಿ ವಾಹನಗಳ ಸುಗಮ ಸಂಚಾರಕ್ಕಾಗಿ ಅಂಡರ್ಪಾಸ್ ನಿರ್ಮಾಣಕ್ಕೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಒಟ್ಟು 11,63,00,000 ರೂಪಾಯಿ ಅನುದಾನ ಬಿಡುಗಡೆ ಮಾಡಿದೆ ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ತಿಳಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ 314,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯಾದ್ಯಂತ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮವು 28 ನಡೆಯಲಿದ್ದು 5 ಒಳಗಿನ ಯಾವುದೇ ಮಗು ಲಸಿಕೆಯಿಂದ ಹೊರಗುಳಿಯದಂತೆ ನೋಡಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ.

ಆಕಾಶವಾಣಿ ಮೈಸೂರು ಕೇಂದ್ರ ಇದೇ 21ರಂದು ಮಂಡ್ಯದಲ್ಲಿ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಬಾನುಲಿ ಬರವಣಿಗೆ ಕುರಿತ ಕಾರ್ಯಾಗಾರ ಹಮ್ಮಿಕೊಂಡಿದೆ. ಮುಖ್ಯ ಅತಿಥಿಗಳಾಗಿ ಮಂಡ್ಯ ಕರ್ನಾಟಕ ಸಂಘದ ಅಧ್ಯಕ್ಷರಾದಂತಹ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಭಾಗಿಯಾಗಲಿದ್ದಾರೆ. ಕೇಂದ್ರ ಸರ್ಕಾರದ ಬುಡಕಟ್ಟು ವ್ಯವಹಾರಗಳ ಮಂತ್ರಾಲಯದ ವತಿಯಿಂದ ದಾವಣಗೆರೆ ಜಿಲ್ಲೆಯಲ್ಲಿ ಪರಿಶಿಷ್ಟ ಪಂಗಡದವರು ವಾಸಿಸುವ ಜಿಲ್ಲೆಯ ವಿವಿಧ ಗ್ರಾಮಗಳಲ್ಲಿ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹ್ಲೆ ಅಭಿಯಾನದಡಿ ಇಂದಿನಿಂದ ಮಾಹಿತಿ ಶಿಕ್ಷಣ ಮತ್ತು ಸಂವಹನ ವಿಶೇಷ ಜಾಗೃತಿ ಶಿಬಿರ ಹಮ್ಮಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದಲ್ಲಿ ಬೆಲೆ ಏರಿಕೆಯಿಂದ ಬಡವರು ಮಧ್ಯಮ ವರ್ಗದವರ ಬದುಕು ದುಸ್ತರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಳವಳ. ದಸರಾ ಮಹೋತ್ಸವದಲ್ಲಿ ಕಂಜನ್ ಆನೆ ಬಳಸದಂತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ. ರೈತರ ಆತ್ಮಹತ್ಯೆ ಪ್ರಕರಣಗಳನ್ನು ಮುಚ್ಚಿಟ್ಟ ರಾಜ್ಯ ಸರ್ಕಾರ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ. ರಾಜ್ಯದಲ್ಲಿ ಪೆಟ್ರೋಲ್, ಡೀಸೆಲ್, ಎಲ್ಪಿಜಿ ಅಭಾವವಿಲ್ಲ, ತೈಲ ಉದ್ಯಮದ ರಾಜ್ಯ ಸಂಯೋಜಕ ಸಿದ್ದಾರ್ಥ್ ಅಗರ್ವಾಲ್ ಸ್ಪಷ್ಟನೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಚಿರತೆ ದಾಳಿಗೆ ಬಾಲಕ ಸಾವಿನ ಪ್ರಕರಣ, ಲೋಕಾಯುಕ್ತರಿಂದ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
2: Choose excellence and explore diverse courses.
3: At JSS AHER, deemed to be university accredited A++ by NAC, admissions are open for MSc in Molecular Biology, Biochemistry, Microbiology, Medical Statistics, Bioinformatics, Cosmetic Science, Sports Nutrition and Management, Medical Physics and Library and Information Science. Visit JSS deemed to be university, SS Nagara, Banni Mantapa, Mysuru. Call 9980841859.
4: ಮನೋಜ್ ಅವರೇ ನಮಸ್ಕಾರ.
5: ನಮಸ್ಕಾರ ಸರ್.
4: ತಾವು ಇವತ್ತಿನ ದಿವಸ ದ್ರವರೂಪದ ಗೊಬ್ಬರಗಳು, ಇದರ ಒಂದು ಪ್ರಾಮುಖ್ಯತೆ ಮತ್ತು ಇದರ ಒಂದು ಬಳಕೆಯ ವಿಧಾನ, ಆಮೇಲೆ ಯಾವ ರೀತಿ ಬಳಸಬೇಕು, ವಿಶೇಷವಾಗಿ ಇವತ್ತು ನ್ಯಾನೋ ಗೊಬ್ಬರಗಳು ಮಾರುಕಟ್ಟೆಯನ್ನು ಪ್ರವೇಶ ಮಾಡಿದೆ, ನಿಮ್ಮ ಸಂಸ್ಥೆ ಕೂಡ ನ್ಯಾನೋ ಗೊಬ್ಬರವನ್ನು ಬಿಡುಗಡೆ ಮಾಡಿದ್ದೀರಿ, ಅದರ ಒಂದು ಫಲಶ್ರುತಿ ಹೇಗಿದೆ, ಬಳಸಿರೋರು ಏನು ಹೇಳ್ತಾ ಇದ್ದಾರೆ, ಚೀಲಗಟ್ಟಲೆ ಗೊಬ್ಬರವನ್ನು ಹಾಕೋಕ್ಕಿಂತ ಇದನ್ನು ಒಂದು ಬಾಟ್ಲ್ ಹಾಕಿದರೆ ಸಾಕು ಅನ್ನುವಂತಹ ಮಾಹಿತಿಯನ್ನು ಕೂಡ ನಿಮ್ಮ ಸಂಸ್ಥೆ ನೀಡ್ತಾ ಇದೆ. ಸೊ ಇದರ ಒಂದು ಫಲಶ್ರುತಿ, ಒಟ್ಟಾರೆ ಈ ದ್ರವ ರೂಪದ ಗೊಬ್ಬರ, ಅದರ ಹುಟ್ಟು, ಅದರ ಬೆಳವಣಿಗೆ, ಅದರ ಬಳಕೆ, ಈ ಎಲ್ಲದರ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಿ.
5: ನೀವೆಲ್ಲ ನೋಡಿರ್ಬೋದು, ಪ್ರತಿದಿನ ರೈತರು ನಾವು ಗೊಬ್ಬರಗಳು ಯಾವ ಗೊತ್ತು ಅಂದರೆ ಸಾಮಾನ್ಯವಾಗಿ ಯೂರಿಯಾ, DAP 10-26 ಈ ಥರ ಗೊಬ್ಬರಗಳನ್ನ ಜಾಸ್ತಿ ಕೇಳ್ಪಡ್ತೀವಿ ನಾವು. ಆದರೆ ಕಾಲಕ್ರಮೇಣವಾಗಿ ಬಳಕೆ ಮಾಡ್ತಾ 1960 ಏನು ಹಸಿರು ಕ್ರಾಂತಿ ಆಯಿತು, ಆ ಟೈಮಲ್ಲಿ ನಮ್ಮ ಉತ್ಪಾದನೆಗೆ ಜಾಸ್ತಿ ಆಗಲಿಕ್ಕೆ ಈ ಗೊಬ್ಬರಗಳನ್ನ ಉಪಯೋಗ ಮಾಡಿದ್ವಿ. ಕಾಲಕ್ರಮೇಣವಾಗಿ ಈ ಗೊಬ್ಬರಗಳ ಬಳಕೆ ಜಾಸ್ತಿಯಾಗಿ ಭೂಮಿ ಕೂಡ ಹಾಳಾಗ್ತಿದೆ ಸ್ವಲ್ಪ ಮಟ್ಟಿಗೆ, ವಾಯುಮಾಲಿನ್ಯ ಆಗ್ತಾ ಇದೆ, ನೀರಿನ ಮಾಲಿನ್ಯ ಆಗ್ತಿದೆ, ಅದೇ ರೀತಿ ನಮ್ಮ ಮಣ್ಣು ಕೂಡ ಅತಿ ಹೆಚ್ಚಿನ ಬಳಕೆಯಿಂದ ಹಾಳಾಗ್ತಿದೆ. ಇದಷ್ಟೇ ಅಲ್ಲದೆ ನಮಗೇನು ಗೊಬ್ಬರಗಳನ್ನ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ, ಮೇಜರಾಗಿ ನಾವು ಇಂಪೋರ್ಟ್ ಮೇಲೆ ಡಿಪೆಂಡ್ ಆಗಿದ್ದೀವಿ ರಾ ಮೆಟೀರಿಯಲ್ಸ್ಗೆ. ಸೊ ಇದು ಕೂಡ ನಮ್ಮ ಫಾರಿನ್ ಎಕ್ಸ್ಚೇಂಜ್ ಮೇಲೆ ಕೂಡ ಒಂದು ಹೊರೆ ಆಗ್ತಿದೆ. ಇದಲ್ಲದೆ ಸರ್ಕಾರ ಪ್ರತಿ ವರ್ಷ ಸಬ್ಸಿಡಿ ಮೇಲೆ ಏನು ಒಂದು ಖರ್ಚನ್ನ ಮಾಡ್ತಾ ಇದೆ ಅದು ಪ್ರತಿ ವರ್ಷ ಹೆಚ್ಚಾಗ್ತಿದೆ. ಹಾಗೂ ನಮ್ಮ ಪ್ರಪಂಚದಲ್ಲಿ ವಾತಾವರಣದಲ್ಲಿ ಏನೇ ಯುದ್ಧ ನಡೆದರೆ, ಮತ್ತೊಂದು ನಡೆದರೆ, ಆ ಒಂದು ಇಂಪ್ಯಾಕ್ಟ್ ನಮ್ಮ ರೈತರ ಮೇಲೆ ಡೈರೆಕ್ಟಾಗಿ ಇಂಪ್ಯಾಕ್ಟ್ ಆಗ್ತಿದೆ. ಸೊ ಇದನ್ನೆಲ್ಲ ಆಲೋಚನೆ ಮಾಡಿದಾಗ ಇಫ್ಕೋ ಸಂಸ್ಥೆಯವರಾಗಲಿ, ಕೇಂದ್ರ ಸರ್ಕಾರದವರಾಗಲಿ, ನಾವೇನಾದರೂ ಒಂದು ಆಲ್ಟರ್ನೇಟಿವ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಒಂದು ನ್ಯಾನೋ ಫರ್ಟಿಲೈಸರ್ನ ಐಡಿಯಾ ಒಂದು ಹುಟ್ಟಿತು. ನ್ಯಾನೋ ಅನ್ನೋದೊಂದು ಕಾನ್ಸೆಪ್ಟು ಕೃಷಿಯಲ್ಲಿ ಹೊಸ್ತಿರ್ಬೋದು, ಬಟ್ ಸಾಕಷ್ಟು ಫೀಲ್ಡ್ಗಳಲ್ಲಿ ಈಗಾಗಲೇ ಉಪಯೋಗ ಮಾಡ್ತಾ ಇದ್ದಾರೆ. ಒಂದು ಮೊಬೈಲ್ ಫೀಲ್ಡಲ್ಲಿರ್ಬೋದು ಅಥವಾ ಮೆಡಿಕಲ್ ಫೀಲ್ಡಲ್ಲಾಗಿರ್ಬೋದು, ಅದೇ ರೀತಿ ನಮ್ಮ ಕೃಷಿಯಲ್ಲಿ ಇವತ್ತು ನ್ಯಾನೋ ಗೊಬ್ಬರಗಳ ಅಥವಾ ನ್ಯಾನೋ ಒಂದು ಟೆಕ್ನಾಲಜಿ ಇಂಬೈವ್ ಆಗಿದೆ. ಈಗ 2019 ನಮ್ಮ ಮೊದಲನೇದಾಗಿ ನ್ಯಾನೋ ಯೂರಿಯಾ ಒಂದು ಲಾಂಚ್ ಮಾಡಿದರು. ಸುಮಾರು ನಮ್ಮ ಸ್ವದೇಶಿ ಟೆಕ್ನಾಲಜಿ ಅಂತ ಹೇಳ್ಬೋದು, ಸ್ವದೇಶಿ ವಿಜ್ಞಾನಿಗಳು ಇದನ್ನು ಕಂಡುಹಿಡಿದಿರೋದು. 2019 ಗುಜರಾತಲ್ಲಿ NBRC ನ್ಯಾಷನಲ್ ಬಯೋಲಾಜಿಕಲ್ ರಿಸರ್ಚ್ ಸೆಂಟರ್ ಅಂತ ಹೇಳ್ಬಿಟ್ಟು ನಮ್ಮವರು ಒಂದು ಪ್ಲ್ಯಾಂಟ್ ಹಾಕ್ಕೊಟ್ಬಿಟ್ಟು ಅಲ್ಲಿಗೆ ಎಲ್ಲ ಥರ ಫೆಸಿಲಿಟೇಟ್ ಮಾಡಿ ಸುಮಾರು ಭಾರತಾದ್ಯಂತ ಎಲ್ಲ ಒಂದು 30 ರಾಜ್ಯಗಳು ಅಥವಾ ಯೂನಿಯನ್ ಟೆರಿಟರೀಸ್ ಏನಿದೆ ಎಲ್ಲ ಕಡೆಗೂ ರಿಸರ್ಚ್ ಮಾಡಿ ಸುಮಾರು 15,000 ರೈತರ ಹೊಲಗಳಲ್ಲಿ ಇದನ್ನು ಪರೀಕ್ಷೆಗೆ ಒಳಪಡಿಸಿ ಕೇಂದ್ರ ಸರ್ಕಾರದ ಯಾವ್ಯಾವ ಒಂದು ಟೆಸ್ಟಿಂಗ್ ಲೈನ್ಸ್ ಇದ್ದಾವೆ, ಗೈಡ್ಲೈನ್ಸ್ ಇದ್ದಾವೆ, ಅದನ್ನೆಲ್ಲದನ್ನು ಪಾಸ್ ಮಾಡಿ ಆದಮೇಲೆ ಒಂದು 2019 ನ್ಯಾನೋ ಯೂರಿಯಾನ ರಿಲೀಸ್ ಮಾಡ್ತಾರೆ. 2019-20 ಕಾಲಕ್ರಮೇಣ ನ್ಯಾನೋ ಯೂರಿಯಾ ಬಂತು. ಈಗ ಈ ವರ್ಷ 2023 ಮಾರ್ಚಲ್ಲಿ ನ್ಯಾನೋ DAPನ ನಾವು ಮಾರ್ಕೆಟಿಗೆ ತಂದಿದ್ವಿ. ಸೊ ನ್ಯಾನೋ ಅಂದರೆ ಸಿಂಪಲ್ಲಾಗಿ ನಿಮಗೆ ಹೇಳಬೇಕು ಅಂದರೆ ಒಂದು ಅಳತೆ, ಈಗ ನಾವು ಒಂದು ದಿನನಿತ್ಯ ಉಪಯೋಗ ಮಾಡುವಂಥ ಒಂದು ಸ್ಕೇಲ್ ಇರುತ್ತಲ್ಲ ಮಕ್ಕಳು ಉಪಯೋಗ ಮಾಡೋದು, ಅದರಲ್ಲಿ ನಮಗೆ ಸೆಂಟಿಮೀಟ್ರು ಮಿಲಿಮೀಟ್ರು ಅಷ್ಟೇ ಕಾಣುತ್ತೆ. ಆ ಮಿಲಿಮೀಟ್ರಿಗಿಂತ ಮೈಕ್ರೋಮೀಟ್ರು ನ್ಯಾನೋಮೀಟ್ರು ಆ ಥರ 10⁻⁹ ಅಂತೀವಿ. ಸೊ ಕಣ್ಣಿಗೆ ಕಾಣಲಿಲ್ಲದಷ್ಟು ಚಿಕ್ಕ ಕಣಗಳಲ್ಲಿ ಮಾಡಿರುವಂಥ ಒಂದು ದ್ರವ ರೂಪದ ಗೊಬ್ಬರ ಇವು ನ್ಯಾನೋ ಗೊಬ್ಬರಗಳು. ಈ ನ್ಯಾನೋ ಗೊಬ್ಬರಗಳಲ್ಲಿ ಉಪಯೋಗ ಏನಪ್ಪ ಅಂತ ಹೇಳಿದರೆ, ಅಷ್ಟು ಚಿಕ್ಕದಾದ ಕಣಗಳಿರೋದ್ರಿಂದ ಅವು ಈಸಿಯಾಗಿ ನಾವು ಎಲೆಗಳ ಮೇಲೆ ಸಿಂಪರಣೆ ಮಾಡಿದಾಗ ಈಸಿಯಾಗಿ ಎಲೆಗಳಲ್ಲಿ ಏನು ಓಪನಿಂಗ್ಸ್ ಅಂತ ಹೇಳ್ತೀವಿ ಸ್ಟೊಮ್ಯಾಟೊ ಅಂತ ಹೇಳ್ಬಿಟ್ಟು, ಆ ಸ್ಟೊಮ್ಯಾಟೊ ಮುಖಾಂತರ ಆ ಒಂದು ಗಿಡದ ಒಳಗಡೆ ಈಸಿಯಾಗಿ ಪೆನೆಟ್ರೇಟ್ ಆಗುತ್ತೆ. ಪೆನೆಟ್ರೇಟ್ ಆದ ನಂತರ ಅದರ ನ್ಯಾಚುರಲ್ ಪ್ರೊಸೆಸ್ ಏನಿರುತ್ತೆ ಆ ಗಿಡದಲ್ಲಿ, ಡೈಲಿ ಫೋಟೋಸಿಂಥಸಿಸ್ ಆಗ್ಬೋದು, ಕ್ಲೋರೋಫಿಲ್ ಇದಾಗ್ಬೋದು, ಈಸಿಯಾಗಿ ನ್ಯಾಚುರಲ್ ಪ್ರೊಸೆಸ್ನ ಪ್ರಮೋಟ್ ಮಾಡುತ್ತೆ ಈ ನ್ಯಾನೋ ಪಾರ್ಟಿಕಲ್ಸು. ಸೊ ಈ ನ್ಯಾನೋ ಪಾರ್ಟಿಕಲ್ಸು ಉಪಯೋಗ ಮಾಡೋದ್ರಿಂದ ಆ ಪ್ಲ್ಯಾಂಟಲ್ಲಿ ಕ್ಲೋರೋಫಿಲ್ ಕಂಟೆಂಟ್ ಜಾಸ್ತಿ ಆಗುತ್ತೆ, ಫೋಟೋಸಿಂಥಸಿಸ್ ರೇಟ್ ಹೆಚ್ಚಾಗುತ್ತೆ. ಫೋಟೋಸಿಂಥಸಿಸ್ ರೇಟ್ ಹೆಚ್ಚಾಗೋದ್ರಿಂದ ಆ ಗಿಡಗಳ ಬೆಳವಣಿಗೆ ಚೆನ್ನಾಗಾಗುತ್ತೆ, ಆಟೋಮೆಟಿಕಲಿ ಇಳುವರಿ ಕೂಡ ಹೆಚ್ಚಾಗುತ್ತೆ. ಇದಷ್ಟೇ ಅಲ್ಲದೆ ನಾನು ಹೇಳ್ದಂಗೆ ಇದರಿಂದ ಯಾವುದೇ ರೀತಿ ಪರಿಸರ ಮಾಲಿನ್ಯ ಇಲ್ಲ, ನೀರಿಂದಾಗ್ಬೋದು, ವಾಯುದಾಗ್ಬೋದು ಅಥವಾ ಮಣ್ಣಿನ

0: 30% ಅಷ್ಟೇ ಫರ್ಟಿಲೈಸರ್ ಯೂಸ್ ಎಫಿಷಿಯನ್ಸಿ. ಅಂದರೆ 100 kg ನಾವು ಏನಾದರೂ ಯೂರಿಯಾ ಹಾಕ್ತಾ ಇದ್ದೀವಿ ಅಂದರೆ ಅದರ ಎಫಿಷಿಯನ್ಸಿ ಇರೋದೇ 30%. ಗಿಡಗಳು ತಗೊಳ್ಳೋದು ಇನ್ನೂ ಕಡಿಮೆ ಆಗುತ್ತೆ. ಈಗ 100 kg 46% ಅಂತ ನೈಟ್ರೋಜನ್ ಮೆನ್ಷನ್ ಮಾಡಿರ್ತಾರೆ. ಅಂದರೆ 2 bag ಮೇಲೆ 10 kg ಹಾಕಿರೋ ನಿಮಗೆ 46 kg ನೈಟ್ರೋಜನ್ ಸಿಗುತ್ತೆ. ಅದರಲ್ಲಿ 30% ಎಫಿಷಿಯನ್ಸಿ ಅಂದರೆ ನೀವು ಹಬ್ಬ ಅಂದರೆ ಒಂದು 7 kg ಸಿಗುತ್ತೆ ಆ ಒಂದು ಭೂಮಿಗೆ. ಬಟ್ ವೇರ್ ಆಸ್ ನಮ್ಮ ನ್ಯಾನೋ ಫರ್ಟಿಲೈಸರ್ಸಲ್ಲಿ ನಾವು ಎಫಿಷಿಯನ್ಸಿನ ನಾವು 90% ಅಂತ ಕ್ಲೈಮ್ ಮಾಡ್ತೀವಿ. ನಾವು ಏನು ಒಂದು ಟಾರ್ಗೆಟ್ ಮಾಡಿ ಒಂದು ಫರ್ಟಿಲೈಸರ್ನ ಅಪ್ಲೈ ಮಾಡಿದ್ವಿ ಅದು ವೇಸ್ಟೇಜ್ ಆಗ್ತಾ ಇಲ್ಲ ಎಲ್ಲೋ, ಆ ಗಿಡಗಳಿಗೂ ಕೂಡ ಪರಿಣಾಮಕಾರಿಯಾಗಿ ಬಳಕೆ ಆಗ್ತಾ ಇಲ್ಲ. ಇದಲ್ಲದೆ ನಾವು ಏನು ಹೇಳ್ತೀವಿ ಅಂದರೆ ಈ ನ್ಯಾನೋ ಫರ್ಟಿಲೈಸರ್ಸು 1 bag ಯೂರಿಯಾ ಏನು ಕೆಲಸ ಮಾಡುತ್ತೆ, ನಾವು 1 bag ಯೂರಿಯಾ ಈಕ್ವಲ್ ಟು 1 bottle ನ್ಯಾನೋ ಅನ್ನೋದಕ್ಕಿಂತ 1 bag ಯೂರಿಯಾ ಏನು ಕೆಲಸ ಮಾಡ್ತಿತ್ತು ಅಷ್ಟೇ ಕೆಲಸನೂ ಈ ಒಂದು ಚಿಕ್ಕ ಬಾಟ್ಲ್ ಆಫ್ ನ್ಯಾನೋ ಯೂರಿಯಾ ಅಷ್ಟು ಕೆಲಸ ಮಾಡ್ತಾ ಇದೆ. ಸೊ ಇದರಲ್ಲಿ ಒಂದು 4% ಸಾರಜನಕ ಇರುತ್ತೆ. ಏಕೆ ತಯಾರು ಮಾಡಿರ್ತಾರೆ ಅಂದರೆ ಒಂದು ಯೂರಿಯಾ ಮಾಲಿಕ್ಯೂಲ್ಸ್ನ ನ್ಯಾನೋ ಪಾರ್ಟಿಕಲ್ಸಾಗಿ ಬ್ರೇಕ್ ಮಾಡಿ ಅದಕ್ಕೆ ನ್ಯಾಚುರಲ್ ಪಾಲಿಮರ್ಸ್ನ ಯೂಸ್ ಮಾಡಿ ಸೊ ಅದನ್ನು ಸ್ಟೆಬಿಲೈಸ್ ಮಾಡಿ 1 bottle 500 ml ಒಂದು ಬಾಟ್ಲಾಗಿ ಪ್ಯಾಕಿಂಗ್ ಮಾಡಿರ್ತಾರೆ. ಅದು 1 bag ಯೂರಿಯಾ ಏನು ಕೆಲಸ ಮಾಡುತ್ತೆ ಅಷ್ಟು ಯೂರಿಯಾ ಕೆಲಸ ಮಾಡುತ್ತೆ. ಸೊ ಇದನ್ನು ಹೇಗಪ್ಪ ಬಳಕೆ ಮಾಡೋದು ಅಂತ ಕೇಳಿದರೆ ನ್ಯಾನೋ ಯೂರಿಯಾ, ನ್ಯಾನೋ DAP ನಂತರ ಹೇಳ್ತೀನಿ, ನ್ಯಾನೋ ಯೂರಿಯಾ ಹೇಗಪ್ಪ ಬಳಕೆ ಮಾಡೋದು ಅಂತ ಹೇಳಿದರೆ ಯಾವುದೇ ಒಂದು ಬೆಳೆನ ಹಾಕಿ 15-20 days ಆದಮೇಲೆ, ಸೋಯಿಂಗ್ ಆದರೆ 20-25 days, ಟ್ರಾನ್ಸ್ಪ್ಲಾಂಟಿಂಗ್ ಆದರೆ 15-20 days, ಈ ಒಂದು ಕಾಲಕ್ರಮೇಣ ಆದಮೇಲೆ ಮೊದಲನೇದಾಗಿ ಒಂದು ಸ್ಪ್ರೇ ಕೊಡಬೇಕು. 1 liter ನೀರಿಗೆ 4 ml ನ್ಯಾನೋ ಯೂರಿಯಾ ಹಾಕ್ಕೊಂಡು ಸ್ಪ್ರೇ ಕೊಟ್ಟರೆ ಸೊ 1 acre ಒಂದು ಬಾಟ್ಲು ಸಾಕು. ಹೇಗೆ ಅಂದರೆ ನಾವು ಯೂಶಲಿ ರೈತರನ್ನ ನೋಡೋದಾದರೆ 10-12 can ಒಂದು ಎಕರೆನ ಮುಗಿಸ್ತಾರೆ. ನಾವು 200 liter ಅಂತ ರೆಕಮೆಂಡ್ ಮಾಡ್ತೀವಿ, ಬಟ್ ರೈತರು ಯೂಶಲಿ 10-12 can ಮುಗಿಸ್ತಾರೆ. ಅಂದರೆ 120 liter ಅವರು 1 acre ಮುಗಿಸ್ತಾರೆ. 120 × 4 ಮಾಡಿದರೆ 480 ml ಆಗುತ್ತೆ. ಸೊ 1 bottle 1 acre ಸಫಿಷಿಯಂಟ್ ಆಗುತ್ತೆ. 20-25 days ಮೊದಲನೇ ಬಾರಿಗೆ 4 ml ಥರ ಒಂದು ಗಿಡಗಳಿಗೆ ಸಿಂಪರಣೆ ಮಾಡಬೇಕು. ಯಾವುದೇ ಒಂದು ಬೆಳೆಗಳಿಗಾಗಲಿ, ಇನ್ ಜನರಲ್ ಹೇಳ್ತಿರೋದು ಪರ್ಟಿಕ್ಯುಲರ್ ಬೆಳೆ ಅಂತ, ಎಲ್ಲ ಒಂದು ಶಾರ್ಟ್ ಡ್ಯೂರೇಷನ್ ಕ್ರಾಪ್ಸಿಗೆ 3-4 months ಕ್ರಾಪ್ ಏನಿದೆ 25-30 days ಫಸ್ಟ್ ಸ್ಪ್ರೇ ಕೊಡಬೇಕು 20-25 days. ಅದಾಗಿ 15 days ಸೇಮ್ 4 ml ನ್ಯಾನೋ ಯೂರಿಯಾ ಉಪಯೋಗಿಸ್ಕೊಂಡು ಮತ್ತೊಂದು ಸ್ಪ್ರೇ ಕೊಡಬೇಕು. ಸೊ ಈ ಥರ ಸ್ಪ್ರೇ ಕೊಡೋದ್ರಿಂದ ಏನಂದರೆ ನಾವು ಡಿಪೆಂಡಿಂಗ್ ಆನ್ ದಿ ಕ್ರಾಪು, ಡಿಪೆಂಡಿಂಗ್ ಆನ್ ದಿ ಸಾಯಿಲು, 30-50% ಆಫ್ ದಿ ಯೂರಿಯಾ ಅಪ್ಲಿಕೇಶನ್ನ ಕಡಿಮೆ ಮಾಡ್ಬೋದು. ಹೇಗಪ್ಪ ಅಂತೇಳಿದರೆ ತಳಗೊಬ್ಬರವಾಗಿ ಏನು ಗೊಬ್ಬರ ಕೊಡ್ತಿದ್ರೆ ಅದನ್ನು ನಾರ್ಮಲ್ ಆಗಿ ಕೊಡಲೇಬೇಕು. ಯಾಕೆಂದರೆ ಅದರ ಸ್ಟಾರ್ಟಿಂಗ್ ಬೆಳವಣಿಗೆಗೆ ನಮಗೆ ಗೊಬ್ಬರ ಕೊಡಲೇಬೇಕು. ಯಾಕೆಂದರೆ ಸ್ಟಾರ್ಟಿಂಗ್ಗೆ ಸ್ಪ್ರೇ ಮಾಡಲಿಕ್ಕೆ ಇನ್ನೂ ವೆಜಿಟೇಟಿವ್ ಗ್ರೋತ್ ಬಂದಿರಲ್ಲ ಅಥವಾ ಎಲೆ ಇರಲ್ಲ, ಸೊ ನಾವು ಸ್ಪ್ರೇ ಮಾಡಲಿಕ್ಕೆ ಆಗೋಲ್ಲ ಆ ಎರೆಗಳ ಮೇಲೆ. ಸೊ ಹಂಗಾಗಿ ಏನು ಹೇಳ್ತೀವಿ ನಾವು, ತಳಗೊಬ್ಬರವಾಗಿ ಏನು ಗೊಬ್ಬರಗಳನ್ನ ಕೊಡ್ತಿದ್ರೆ ಅದನ್ನು ನಾರ್ಮಲಾಗಿ ಕೊಟ್ಟರೆ, ಮೇಲ್ಗೊಬ್ಬರವಾಗಿ ಏನು ಕೊಡ್ತಿದ್ರಲ್ಲ ಆ ಯೂರಿಯಾನ ಕಡಿಮೆ ಮಾಡಿಬಿಟ್ಟು ಈ ಒಂದು ನ್ಯಾನೋ ಯೂರಿಯಾನ 2 times ಸ್ಪ್ರೇ ಮಾಡಿ ಅಂತ ನಾವು ಹೇಳ್ತೀವಿ.
1: ಮೇಲ್ಗೊಬ್ಬರವಾಗಿ ಕೊಡಬಹುದಾಗಿದ್ದಂತಹ ಯೂರಿಯಾನ
0: ನಾವು ರಿಪ್ಲೇಸ್ ಮಾಡಿ ನ್ಯಾನೋ ಯೂರಿಯಾನ ಸ್ಪ್ರೇ ಮಾಡಿ ಅಂತ ಹೇಳ್ತಾ ಇದ್ದೇವೆ.
1: ಓಕೆ, ಮೂಲ ಗೊಬ್ಬರವಾಗಿ ಏನು ಕೊಡ್ತಾ ಇದ್ರು
0: ಅದನ್ನು ನಾರ್ಮಲ್ ಆಗಿ ಮೂಲ ಗೊಬ್ಬರವಾಗಿ ಕೊಡಲೇಬೇಕು.
1: ಅದನ್ನು ಕೊಡಲೇಬೇಕು
0: ಕೊಡಲೇಬೇಕು.
1: ಅದನ್ನು ಈ ನ್ಯಾನೋ ಯೂರಿಯಾ ರಿಪ್ಲೇಸ್ ಮಾಡಲ್ಲ,
0: ರಿಪ್ಲೇಸ್ ಮಾಡಲ್ಲ ಸರ್. ನಾನು ಈಗಾಗಲೇ ಹೇಳ್ದಂಗೆ ನಾವು ಒಂದು ಇದನ್ನು ಸ್ಪ್ರೇ ಮಾತ್ರ ರೆಕಮೆಂಡ್ ಮಾಡ್ತಾ ಇದ್ದೀವಿ. ಒಂದು ಸ್ಪ್ರೇ ಮಾಡಬೇಕು ಅಂದರೆ ಅದು ವೆಜಿಟೇಟಿವ್ ಗ್ರೋತ್ ಆಗಿರಬೇಕು, ಎಲೆಗಳು ಬಂದಿರಬೇಕು. ಸ್ಟಾರ್ಟಿಂಗಲ್ಲಿ ನಮಗೆ ಒಂದು 20-25 days ಅದು ಬೆಳವಣಿಗೆಗೂ ಗೊಬ್ಬರಗಳು ಬೇಕೇ ಬೇಕಾಗ್ತವೆ. ನಾನು ಹೇಳಿದೆ ಮೊದಲನೇ ಸ್ಪ್ರೇನೇ 20-25 days ಆದಮೇಲೆ ಅಂತೇಳ್ಬಿಟ್ಟು. ಸೊ ಆ ಪೀರಿಯಡ್ವರೆಗೂ ಗೊಬ್ಬರಗಳು ಬೇಕಾಗಿರೋದ್ರಿಂದ ಸೊ ತಳಗೊಬ್ಬರವಾಗಿ ಕೊಡಲೇಬೇಕು.
1: ಇದು ಕೇವಲ ಬರೀ ಸಿಂಪರಣೆಗೆ ಮಾತ್ರ ಹೇಳ್ತಿರೋ ಅಥವಾ ಹನಿ ನೀರಾವರಿ ಮೂಲಕ ಗಿಡಗಳ ಬುಡಕ್ಕೂ ಬೇಕಾದರೆ ಕೊಡಬಹುದು ನಿಮ್ಮ ನ್ಯಾನೋ ಯೂರಿಯಾನ?
0: ನಾವು ಡ್ರಿಪ್ಪಲ್ಲಿ ರೆಕಮೆಂಡ್ ಮಾಡಲ್ಲ ಸರ್, ಓನ್ಲಿ ಸಿಂಪರಣೆಗೆ ಮಾತ್ರ ರೆಕಮೆಂಡ್ ಮಾಡ್ತೀವಿ. ಬಟ್ ಅದನ್ನು ರೂಟ್ ಫೀಡಿಂಗ್ ಅಥವಾ ಸೀ ಟ್ರೀಟ್ಮೆಂಟ್ ಅಥವಾ ಈಗ ನಾನು ನ್ಯಾನೋ DAP ಬಗ್ಗೆ ಹೇಳ್ತೀನಿ, ಅವಾಗ ಹೇಳ್ತೀನಿ ಸರ್. ಈಗ ನ್ಯಾನೋ DAPನೂ ಸೇಮ್ ಇದೇ ಥರ ಸರ್, ಅದು ಕೂಡ 1 bag ಆಫ್ ಯೂರಿಯಾ ಏನು ಕೆಲಸ ಮಾಡ್ತಾ ಇತ್ತು ಆ ಕೆಲಸನ ನ್ಯಾನೋ DAP ಮಾಡಿದೆ. ಅದರ ಬಳಕೆ ಹೇಗೆ ಅಂತ ಹೇಳಿದರೆ, ಉದಾಹರಣೆಗೆ ನಾವು ಒಂದು ಮೆಕ್ಕೆಜೋಳ ತಗೊಳ್ಳೋಣ. ಮೆಕ್ಕೆಜೋಳ ತೊಗೊಂಡ್ರೆ ಬಿತ್ತನೆ ಮಾಡುವ ಇಂದಿನ ರಾತ್ರಿ 4 kg ಪ್ಯಾಕೆಟ್ ಬರೋದ, 1 acre 4 kg ಆಗ್ತಾರೆ, ಕೆಲವು ರೈತರು ಸ್ವಲ್ಪ 1-2 kg ಜಾಸ್ತಿ ಆಗ್ತಾರೆ. ಇಂದಿನ ದಿವಸ ರಾತ್ರಿ 1-4 kg ನೆನಿಲಿಕ್ಕೆ ಎಷ್ಟು ನೀರು ಬೇಕಾಗುತ್ತೆ ನಾವು ನೋಡ್ಕೊಳೋದು, ಅಂದಾಜು 1 liter 2 liter 1 liter 2 liter ನೀರನ್ನ ಒಂದು ಬೇಸನ್ಗೆ ಹಾಕಿಟ್ಬಿಟ್ಟು ಅದಕ್ಕೆ 1 kg ಸಿಡಿಗೆ 4-5 ml ಥರ ನ್ಯಾನೋ DAP ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಈಗ 4 kg ಒಂದು ಪ್ಯಾಕೆಟ್ ಇದೆ ಅಂದರೆ 4 kg ಪ್ಯಾಕೆಟ್ಗೆ 4×5 20 ml ಆಯಿತು. ಆ 20 ml ನ್ಯಾನೋ DAPನ ಆ ನೀರಿಗೆ ಮಿಕ್ಸ್ ಮಾಡಿ ಸೊ ಈ ಒಂದು ಜೋಳ ಏನಿರುತ್ತೆ ಅದಕ್ಕೆ ಒಂದು 20-25 minutes ನೆನೆಸಬೇಕು. ಸೊ ಏನಾಗುತ್ತೆ, ಒಂದು ನ್ಯಾನೋ DAP ಅಬ್ಸರ್ವ್ ಮಾಡ್ಕೊತವೆ ಆ ಸೀಡ್ಸು. ಸೊ 20-25 minutes ಆದಮೇಲೆ ಅದನ್ನು ತೆಗೆದು ನೆರಳಲ್ಲಿ ಒಣಾಕಬೇಕು. ನೆರಳಲ್ಲಿ ಡ್ರೈ ಮಾಡಿದಾಗ ಏನಾಗುತ್ತೆ, ಅದು ಅಬ್ಸರ್ವ್ ಆಗಿರುತ್ತೆ ಸೊಲ್ಯೂಷನ್, ಏನು ನ್ಯಾನೋ DAP ಸೊಲ್ಯೂಷನ್ ಇರುತ್ತೆ ಸ್ವಲ್ಪ ಅಬ್ಸರ್ವ್ ಆಗುತ್ತೆ. ಸೊ ಅದನ್ನು ನೆಕ್ಸ್ಟ್ ದಿವಸ ನಾವು ಸೋಯಿಂಗ್ಗೆ ಉಪಯೋಗ ಮಾಡಬೇಕು.
1: ಒಂದು ವೇಳೆ ಅವರು ಬೀಜೋಪಚಾರ ಮಾಡ್ತೀನಿ ಅಂತಂದರೆ
0: ಸರ್, ಬೀಜೋಪಚಾರ

0: ಅದು ಜೊತೆಗೆ ಮಾಡೋ. ಈಗ ಆಲ್ರೆಡಿ ಈಗ ಏನು ನಾವು ಸೀಡ್ಸ್ ಕಮರ್ಷಿಯಲ್ ಆಗಿ ಬರ್ತದೆ, ದೇ ಆರ್ ಆಲ್ರೆಡಿ ಸೀಡ್ ಟ್ರೀಟೆಡ್ ವಿತ್ ಆಲ್ ಫಂಗಿಸೈಡ್ ಅಂಡ್ ಇನ್ಸೆಕ್ಟಿಸೈಡ್. ಸೊ ಅದ ನಂತರ ಮಾಡ್ಬೋದು ಸರ್.
1: ಅಲ್ಲ ಈಗ ಕೆಲವರು ಬೀಜ ಸ್ವತಃ ಅವರೇ ಬೆಳ್ಕೊಂಡಿರೋದನ್ನ ಬಳಸ್ಬೋದೇನು?
0: ಹೌದು,
1: ಅಂತ ಸಂದರ್ಭದಲ್ಲಿ ಅವರು ಬೀಜೋಪಚಾರ ಆಮೇಲೆ ಮಾಡ್ತೀನಿ ಅನ್ನೋದಾದ್ರೆ ಮೊದಲಿಗೆ ಈ ಡಿ ಎ ಪಿಯಲ್ಲಿ ನೆನೆಸಿ ಆಮೇಲೆ ಬೀಜೋಪಚಾರ ಮಾಡ್ಕೋಬಹುದು
0: ಸರ್? ಅದು ಯಾವ್ದ್ರ ಜೊತೆಗೆ ಬೀಜೋಪಚಾರ ಮಾಡ್ತೀವಿ ಅದನ್ನು ಕೂಡ ಇದೇ ತರ ಒಂದು ಲಿಕ್ವಿಡ್ ಆದ್ರೆ ಜೊತೆಗೆ ಮಾಡಬಹುದು ಸರ್.
1: ಓಕೆ,
0: ಜೊತೆಗೆ ಮಾಡಬಹುದು. ಇಲ್ಲ ಅದು ಪೌಡರ್ ಫಾರ್ಮೆಟ್ ಆಗಿದೆ, ಫಸ್ಟಿಗೆ ನ್ಯಾನೋ ಡಿ ಎ ಪಿ ಮಾಡಿ ಆಮೇಲೆ ಇದು ಮಾಡಬೇಕು. ಮತ್ತೆ ಒಂದು ಆರ್ಡರ್ ಕೂಡ ಇದೆ ಇನ್ಸೆಕ್ಟಿಸೈಡ್ ಫಂಗಿಸೈಡ್ ಈ ಥರ ಮಾಡಬೇಕಾದ್ರೆ ಆ ಒಂದು ಪ್ರೊಸೀಜರ್ ಫಾಲೋ ಮಾಡಬೇಕು. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ನಾವು ಪೌಡರ್ ಫಾರ್ಮಿಂದ ಮೊದಲು ಮಿಕ್ಸ್ ಮಾಡಿ ನೀರಿಗೆ ಹಾಕ್ಬಿಟ್ರೆ ಎಲ್ಲ ಇದಾಗುತ್ತೆ. ಸೊ ಅದರಿಂದ ಏನಾಗುತ್ತೆ, ಇದು ಅಬ್ಸರ್ವ್ ಆಗೋದ್ರಿಂದ ಸೀಡ್ ಒಳಗಡೆ ಏನು ಪ್ರಾಬ್ಲಮ್ ಇರಲ್ಲ, ನ್ಯೂಟ್ರಿಯಂಟ್ ಆಗಿರೋದ್ರಿಂದ ಬೇರೆ ಯಾವುದು ಅದಕ್ಕೆ ನೆಗೆಟಿವ್ ಎಫೆಕ್ಟ್ ಇಲ್ಲ. ಸೊ ಆ ಥರ ಸೀಡ್ ಟ್ರೀಟ್ಮೆಂಟ್ ಮಾಡ್ಕೊಂಡು ಸೋಯಿಂಗ್ ಮಾಡೋದ್ರಿಂದ ನಮಗೆ ಜರ್ಮಿನೇಷನ್ನು ಈಸಿಯಾಗಿ ಆಗುತ್ತೆ. ಯಾಕೆಂದರೆ ಫಾಸ್ಫರಸ್ ಕಂಟೆಂಟ್ ನಾವೇನಿದೆ ಅದು ರೂಟ್ ಡೆವಲಪ್ಮೆಂಟ್ಗೆ ಮೇನ್ ಅಂತ ಹೇಳ್ತೀವಿ. ಸೊ ಜರ್ಮಿನೇಷನ್ ಎಬಿಲಿಟಿನೂ ಚೆನ್ನಾಗುತ್ತೆ ಆ ಗಿಡದ್ದು, ಗ್ರೋತು ಚೆನ್ನಾಗುತ್ತೆ. ಯಾಕೆಂದರೆ ಇಮಿಡಿಯೇಟ್ ರೂಟ್ ಡೆವಲಪ್ಮೆಂಟ್ ಆದಷ್ಟು ಗಿಡ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಸೊ ಇದು ಫಸ್ಟ್ನೇ ಸ್ಟೇಜು. ನಿಮಗೆ ಕೇವಲ 20 ml ಅಷ್ಟೇ ಖರ್ಚಾಯಿತು ಒಂದು ಬಾಟ್ಲಲ್ಲಿ. 500 ml ಬಾಟ್ಲ್ ತೊಗೊಂಡ್ರೆ 20 ml ಅಷ್ಟೇ ಇವಾಗ ನಿಮಗೆ ಸೀ ಟ್ರೀಟ್ಮೆಂಟ್ಗೆ ಖರ್ಚಾಯಿತು. ಸೊ ನ್ಯಾನೋ ಡಿ ಎ ಪಿನ 20-30 ದಿವಸದ ಒಳಗಡೆ ಒಂದು ಸತಿ, ಇನ್ನು ಉಳಿದಿದ್ದು 480 ml 4 ml ಪರ್ ಲೀಟರ್ ಹಂಗೆ ಒಂದು ಸತಿ ಸ್ಪ್ರೇ ಕೊಟ್ಟರೆ ನಾವು ಡಿ ಎ ಪಿ ಏನು ಬಳಕೆ ಮಾಡ್ತಿದ್ವಿ ಅದನ್ನು 50% ಕಡಿಮೆ ಮಾಡ್ಬೋದು. ಇದು ನ್ಯಾನೋ ಡಿ ಎ ಪಿದು. ಅದೇ ರೀತಿ ಕೆಲವನ್ನ ನಾವು ನಾಟಿ ಮಾಡ್ತೀವಿ. ಉದಾಹರಣೆಗೆ ಯಾವುದೋ ಒಂದು ವೆಜಿಟೇಬಲ್ ಆಗ್ಬೋದು, ಒಂದು ವೆಜಿಟೇಬಲ್ ಆಗ್ಬೋದು ಅಥವಾ ಪ್ಯಾಡಿ ಭತ್ತ ಆಗ್ಬೋದು. ಈಗ ಒಂದು ವೆಜಿಟೇಬಲ್ನೆಲ್ಲ ನಾವು ಟ್ರೇಯಲ್ಲಿ ರೆಡಿ ಮಾಡಿರ್ತೀವಿ, ಯೂಶ್ವಲಿ ನರ್ಸರಿಗಳಲ್ಲಿ ನೀವು ನೋಡಿರ್ಬೋದು ಸರ್, ನರ್ಸರಿಗಳಲ್ಲಿ ಟ್ರೇಯಲ್ ರೆಡಿ ಮಾಡಿರ್ತೀವಿ. ಸೊ ಅದನ್ನೇನು ಮಾಡಬೇಕು ಅಂದರೆ ಒಂದು ಯಾವ್ದಾದ್ರು ದೊಡ್ಡ ಒಂದು ಬಾಂಡ್ಲಿನ ಅಥವಾ ಫ್ಲಾಟ್ ವೆಸಲ್ಲಿ ಯಾವುದಾದ್ರು ಅದರಲ್ಲಿ ಒಂದು ಅಂದಾಜು ಒಂದು 10 ಲೀಟರ್ ನೀರು ಇಡಿಸಿದ್ರೆ ಅದಕ್ಕೊಂದು 5 ml ಹಂಗೆ 50 ml ನ್ಯಾನೋ ಡಿ ಎ ಪಿ ಮಿಕ್ಸ್ ಮಾಡ್ಬಿಟ್ಟು ಆ ಟ್ರೇಗಳನ್ನ ನೀರಲ್ಲಿ ಒಂದು 20-20 ನಿಮಿಷ ಇಟ್ಟರೆ ಅದಕ್ಕೆ ಆಲ್ರೆಡಿ ವಾಟ್ರಿಂಗ್ ಮಾಡ್ತಾ ಇರ್ತಾರೆ ಅಥವಾ ಒಂದೊಂದು ಸ್ಪ್ರೇ ಕೊಟ್ಟಿರ್ತಾರೆ. ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕಿಂತ ಒಂದು ದಿವಸ ಮುಂಚೆ ಆ ಒಂದು ಟ್ರೇಗಳನ್ನ ಆ ನೀರಲ್ಲಿ ಇಟ್ಟುಬಿಟ್ಟು ನಂತರ 20 ನಿಮಿಷ ಆದಮೇಲೆ ಸೇಮ್ ಅದೇ ಥರ ಒಂದು 20 ಮಿನಿಟ್ಸ್ ಟ್ರೈ ಮಾಡ್ಬಿಟ್ಟು ನಂತರ ಟ್ರಾನ್ಸ್ಪ್ಲಾಂಟ್ ಮಾಡೋದ್ರಿಂದ ಅದರಲ್ಲೂ ಕೂಡ ಜರ್ಮಿನೇಷನ್ ಕೆಪಾಸಿಟಿ ಚೆನ್ನಾಗಾಗುತ್ತೆ, ಜರ್ಮಿನೇಷನ್ ಲಾಸ್ ಕಡಿಮೆ ಆಗುತ್ತೆ. ಮತ್ತು ಡ್ಯಾಂಪಿಂಗ್ ಆಫ್ ಅಂತ ಏನು ಹೇಳ್ತೀವಿ ಒಂದು ಫಂಗಲ್ ಡಿಸೀಸು, ಅದು ಕೂಡ ಚಾನ್ಸಸ್ ಕಡಿಮೆ ಆಗುತ್ತೆ ಯಾಕೆಂದರೆ ರೂಟ್ ಡೆವಲಪ್ಮೆಂಟ್ ಚೆನ್ನಾಗಾಗೋದ್ರಿಂದ. ಸೊ ಅದು ಚೆನ್ನಾಗ ಇದು ಟ್ರಾನ್ಸ್ಪ್ಲಾಂಟ್ ಮಾಡುವಂಥ ಒಂದು ತರಕಾರಿ ಸಸಿಗಳಾಗಿರ್ಬೋದು, ಭತ್ತ ಆಗ್ಬೋದು. ಭತ್ತದಲ್ಲಿ ಈಗ ಮಡಿಯಿಂದ ತೆಗೆದಾಗ ಒಂದು ಕಟ್ ಮಾಡಿರ್ತಿರಲ್ಲ, ಆ ಕಟ್ಟನ್ನ ಒಂದು 15-20 ನಿಮಿಷ ನೀರಲ್ಲಿ ನೆನೆಸಿದ್ರೆ ಅಬ್ಸರ್ವ್ ಆಗುತ್ತೆ ಅಲ್ಲ, ಈಸಿಲಿ ಬೇರ್ ಚೆನ್ನಾಗಿ ಬರುತ್ತೆ. ಆಟೋಮೆಟಿಕಲಿ ಬೇರ್ ಚೆನ್ನಾಗಿ ಬಂದರೆ ಗಿಡ ಚೆನ್ನಾಗಿ ಆಗೇ ಆಗುತ್ತೆ. ಯಾಕೆಂದರೆ ಎಲ್ಲದಕ್ಕೂ ನಮಗೆ ಭದ್ರ ಬುನಾದಿ ಅಂದರೆ ಬೇರೆ ಗಿಡದಲ್ಲಿ ಫಾಸ್ಫರಸ್ ಕಂಟೆಂಟು ಇದೆ, ನೈಟ್ರೋಜನ್ ಕಂಟೆಂಟ್ ಇರೋದ್ರಿಂದ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಅದು ಕೂಡ ಅಷ್ಟೇ 25-30 ದಿವಸದಲ್ಲಿ. ಸೊ 4 ml ಪರ್ ಲೀಟ್ರ್ ಹಂಗೆ ಹಾಕೊಂಡು ಹೋದ್ರೆ ಸೊ ಒಂದು ಬಾಟ್ಲಲ್ಲಿ ನಿಮಗೆ ಸೀ ಟ್ರೀಟ್ಮೆಂಟು ಆಯಿತು, ಒಂದು ಸ್ಪ್ರೇನು ಆಯಿತು. ಸೊ ಇದರಿಂದ ನಾನು ಹೇಳ್ದಂಗೆ ಡಿಪೆಂಡಿಂಗ್ ಆನ್ ದಿ ಕ್ರಾಪ್, ಡಿಪೆಂಡಿಂಗ್ ಆನ್ ದಿ ಸಾಯಿಲ್, 30-50% ಆಫ್ ದಿ ಡಿ ಎ ಪಿ ಏನು ಬಳಕೆ ಮಾಡ್ತಿದ್ರು ಆ ಡಿ ಎ ಪಿನ ಕಡಿಮೆ ಮಾಡ್ಬೋದು.
1: ಈಗ ಎಲ್ಲ ಬೆಳೆಗಳಲ್ಲೂ ಕೂಡ ಇದನ್ನು ಬಳಕೆ ಮಾಡ್ಬೋದು?
0: ಎಲ್ಲ ಬೆಳೆಗಳಲ್ಲೂ ಸಾರಜನಕ ಹಾಗೂ ಫಾಸ್ಫರಸ್ನ ರಿಕ್ವೈರ್ಮೆಂಟ್ ಇದ್ದೇ ಇರುತ್ತೆ. ಸೊ ಆ ರಿಕ್ವೈರ್ಮೆಂಟ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಕೂಡ ನಾವು ಈ ಗೊಬ್ಬರಗಳನ್ನ ಬಳಕೆ ಮಾಡ್ಬೋದು.
1: ಅಲ್ಲ, ನಾನು ಹೇಳ್ತಿರೋದು ಬೀಜೋಪಚಾರಕ್ಕೆ.
0: ಬೀಜೋಪಚಾರಕ್ಕೆ ಎಲ್ಲ ಬೆಳೆಗಳಲ್ಲೂ ಬಳಕೆ ಮಾಡ್ಬೋದು ಸರ್. ಉದಾಹರಣೆಗೆ ನೀವು
1: ಮುಸ್ಕಿನ್ ಜೋಳ ತಗೊಂಡ್ರಿ,
0: ಮುಸ್ಕಿನ್ ಜೋಳ,
1: ಈಗ ಭತ್ತ ಇದೆ, ರಾಗಿ ಇದೆ, ದ್ವಿದಳ ಧಾನ್ಯದ ಬೆಳೆಗಳಿದ್ದಾವೆ, ತರಕಾರಿ ಬೆಳೆಗಳಿದ್ದಾವೆ, ಬೇಕಾದಷ್ಟಿದಾವೆ ಬೆಳೆಗಳು. ಬೀಜನ ಬಳಕೆ ಮಾಡಿ ಏನೆಲ್ಲ ಬೆಳೆಗಳನ್ನ ಬೆಳೀತಾರೋ
0: ಅದೆಲ್ಲದರಲ್ಲೂ ಬಳಕೆ ಮಾಡಬಹುದು ಸರ್. ಈಗ ನಾವು ಉದಾಹರಣೆಗೆ ಈಗ ಒಂದು ತರಕಾರಿ ಬೆಳೆಗಳ ಬೀಜ ಅಂದ್ರೆ ತುಂಬಾ ಚಿಕ್ಕದಾಗಿರ್ತವೆ. ಸೊ ಅದರಲ್ಲಿ ಬೀಜೋಪಚಾರನ ನಾವು ಬೀಜೋಪಚಾರ ರೆಕಮೆಂಡ್ ಮಾಡಲ್ಲ, ಯಾಕೆಂದ್ರೆ ಅದು ಸ್ಪೆಷಲೈಸ್ ಸಿಸ್ಟಮ್ ಬೇಕಾಗುತ್ತೆ ಅಥವಾ ಸ್ಕಿಲ್ಡ್ ಲೇಬರ್ಸ್ ಬೇಕಾಗ್ತಾರೆ. ಸೊ ಅಂತ ಟೈಮಲ್ಲಿ ನಾವು ಹೇಳಿದ್ವಿ ನರ್ಸರಿಲಿ ಆಲ್ರೆಡಿ ಒಂದು ಟ್ರಾನ್ಸ್ಪ್ಲಾಂಟಿಗೆ ರೆಡಿಯಾಗಿರುವಂಥ ಸೀಡ್ಲಿಂಗ್ಸ್ ಇರ್ತವೆ. ಸೊ ಆ ಒಂದು ಸೀಡ್ಲಿಂಗ್ಸ್ನ ಟ್ರೀಟ್ ಮಾಡ್ಬೋದು ನಾವು.
1: ಅಂದರೆ ಬೀಜೋಪಚಾರದಲ್ಲಿ ಇದನ್ನು ಬಳಕೆ ಮಾಡ್ಬೋದು.
0: ನಾವೀಗ ನಮ್ಮ ಭಾಗದಲ್ಲಿ ಶುಂಠಿ ಬೆಳೀತಾರೆ, ಶುಂಠಿಲಿ ಈಗ ಕ್ವಿಂಟಲ್ ಗಟ್ಟಲೆ ಇದು ಮಾಡ್ತಾರೆ. ಸೊ ಆ ಒಂದು ಇದರಲ್ಲಿ ಒಂದು 200 ಲೀಟರ್ ನೀರು ಅವರು ಆಲ್ರೆಡಿ ಬೀಜೋಪಚಾರ ಮಾಡ್ತಾ ಇದ್ದಾರೆ ನಮ್ಮ ರೈತರು, ಶುಂಠಿ ಆಗ್ಬೋದು, ಅರಶಿನ ಆಗ್ಬೋದು. ಸೊ ಆ ಥರ ಬೆಳೆಗಳಲ್ಲೂ ಕೂಡ ಸೇಮು, ಒಂದು ಬಾಟ್ಲನ್ನ ಒಂದು 200 ಲೀಟ್ರಿಗೆ ಮಿಕ್ಸ್ ಮಾಡಿಕೊಂಡು ಬಲ್ಕ್ ಆಗಿದ್ದಾಗ ನಾವು ಕ್ವಾಂಟಿಟಿ ಕಮ್ಮಿ ಮಾಡೋದು, 200 ಲೀಟ್ರಿಗೆ ಒಂದು ಬಾಟ್ಲು ಆಫ್ ನ್ಯಾನೋ ಡಿ ಎ ಪಿ ಸಾಕು. ಆ ಥರ ಶುಂಠಿ ಅಥವಾ ಅರಶಿನ ಈ ಥರ ಕಬ್ಬು ಈ ಥರ ಒಂದು ಸೀಡ್ಸ್ ಇದ್ದಾಗ ಸೆಟ್ಸ್ ಇದ್ದಾಗ ಸೊ ಆ ಥರ ಟ್ರೀಟ್ಮೆಂಟ್ ಮಾಡ್ಬೋದು.
1: ಏನು ಧಾರಣೆ ಆಗುತ್ತೆ
0: ಕಾಸ್ಟ್ ಸರ್? ಸರ್ ನ್ಯಾನೋ ಯೂರಿಯಾ ನಿಮಗೆ ಈ ಒಂದು ಬ್ಯಾಗ್ ಯೂರಿಯಾ ಬೆಲೆಗಿಂತ ಶೇಕಡ 10-20% ಕಡಿಮೆ ರೇಟ್ ಇದೆ. 225 ರೂಪಾಯಿಗೆ ರೈತರಿಗೆ ತಲುಪಿಸ್ತಾ ಇದೀವಿ ನಾವು. ಬಟ್ ನಾರ್ಮಲ್ ಯೂರಿಯಾ ಬೆಲೆ 266.50 ರೂಪಾಯಿ. ಸೊ ಆಲ್ಮೋಸ್ಟ್ ನಮಗೆ ಒಂದು 40 ರೂಪಾಯಿ ಕಡಿಮೆ ಆಯಿತು, 20% ಆಫ್ ದಿ ಕಾಸ್ಟ್ ಕಡಿಮೆ.
1: ಅಂದರೆ ಅರ್ಧ ಲೀಟರು 50 kg ಬ್ಯಾಗಿಗೆ ಈಕ್ವಲ್ ಆಗಿ ಕೆಲಸ ಮಾಡುತ್ತೆ ಅಂತ ತಾವು ಹೇಳ್ತಾ ಇರೋದು ಅಲ್ವಾ? ಡಿ ಎ ಪಿ ಬೆಲೆ ಏನು
0: ಸರ್? ಅದರಲ್ಲಿ ಯೂರಿಯಾದ್ದು 266 ವರೆಗೆ ಸರ್ಕಾರದವರು ರೈತರಿಗೆ ತಲುಪಿಸ್ತಾ ಇದ್ದಾರೆ, ಬಟ್ ಆ್ಯಕ್ಚುಯಲ್ ಕಾಸ್ಟ್ ಇಸ್ 1200 1500 ರೂಪಾಯಿ ವರೆಗೂ ವೇರಿ ಆಗುತ್ತೆ ಡಿಪೆಂಡಿಂಗ್ ಆನ್ ದಿ ಪ್ಲಾಂಟ್. ಸೊ ಸರ್ಕಾರ ರೈತರ ಪರವಾಗಿ 1000 ರೂಪಾಯಿ ಭರಿಸ್ತಾ ಇದೆ. ಬಟ್ ವೇರ್ ಆಸ್ ಇನ್ ನಮ್ಮ ನ್ಯಾನೋ ಯೂರಿಯಾದಲ್ಲಿ ಯಾವುದೇ ರೀತಿ ಸಬ್ಸಿಡಿ ಇಲ್ಲ, ಯಾವುದೇ ರೀತಿ ಸರ್ಕಾರಕ್ಕೆ ಹೊರೆ ಇಲ್ಲ, ನಮ್ಮ ವಾತಾವರಣಕ್ಕೂ ಒಳ್ಳೇದಾಗ್ತಿದೆ, ರೈತರಿಗೆ ಇಳುವರಿ ಕೂಡ ಹೆಚ್ಚಾಗ್ತಿದೆ, ಕಾಸ್ಟ್ ಕೂಡ ಈಸಿಲಿ, ಮತ್ತೆ ಸ್ಟೋರೇಜ್ ಮಾಡ್ಲಿಕ್ಕೆ ಆಗ್ಬೋದು, ವೇರ್ ಹೌಸಿಂಗ್ ಆಗ್ಬೋದು, ಟ್ರಾನ್ಸ್ಪೋರ್ಟೇಷನ್ ಆಗ್ಬೋದು, ಈಸಿ ಆಗುತ್ತೆ. ನೀವೇ ನೋಡ್ಬೋದು, ಒಂದು ಬ್ಯಾಗ್ನ ತಗೊಂಡೋಗೋದಕ್ಕೂ ಒಬ್ಬ ಆಳು ಬೇಕೇ ಬೇಕು ನಮಗೆ ಎತ್ಕೊಡ್ಲಿಕ್ಕಾದ್ರು. ಬಟ್ ಒಂದು ಬಾಟ್ಲನ್ನ ನಾವು ನಾರ್ಮಲ್ ಆಗಿ ಮೊಬೈಲ್ ಜಾಬಲ್ಲಿ ಇಟ್ಕೊಂಡಂಗೆ ಈ ಒಂದು ಬಾಟ್ಲನ್ನ ಈಸಿಯಾಗಿ ಕ್ಯಾರಿ ಮಾಡ್ಬೋದು.
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.
3: ಡಿಎಪಿ ಬಗ್ಗೆ ಹೇಳಿ.
4: ಡಿಎಪಿ ಒಂದು ಬಾಟ್ಲು ಡಿಎಪಿ ಕಾಸ್ಟು 600 ರೂಪಾಯಿ ಇದೆ ಸರ್, ನ್ಯಾನೋ ಡಿಎಪಿ ಕಾಸ್ಟು. ಇದನ್ನ ನಾವು 10-20% ಕಡಿಮೆ ಅಂತ ಹೇಳೋಕ್ಕಾಗಲ್ಲ, ಏಕೆಂದ್ರೆ ಇವತ್ತು ರೈತರಿಗೆ ಸಿಗ್ತಾ ಇರುವಂತ ಬೆಲೆ 1,350 ರೂಪಾಯಿ ಒಂದು ಬ್ಯಾಗ್ ಡಿಎಪಿ. 1,350-600 ಅಜಾಗಜ ಅಂತಾರೆ. ಆಲ್ಮೋಸ್ಟ್ 60% ರೇಟ್ ರಿಡಕ್ಷನ್ ಆಗಿದೆ ನಮಗೆ ನ್ಯಾನೋ ಡಿಎಪಿಗೂ ನಾರ್ಮಲ್ ಡಿಎಪಿಗೂ. ಬಟ್ ಆಕ್ಚುಯಲ್ ಡಿಎಪಿ ಕಾಸ್ಟು 4,000-5,000 ರೂಪೀಸ್ ಪರ್ ಬ್ಯಾಗ್. ಸೊ ಒಂದು ಬ್ಯಾಗ್ ಡಿಎಪಿ ಮೇಲೆ ಸರ್ಕಾರದವರು ರೈತರ ಪರವಾಗಿ 3-3.5 ಸಾವಿರ ರೂಪಾಯಿ ಹಣ ವೇಸ್ಟ್ ಆಗಿದ್ದಾರೆ. ಸೊ ಆ ಹಣ ಬಿಟ್ಟು ಕೂಡ ರೈತರಿಗೆ ಇನ್ನು 600 ರೂಪಾಯಲ್ಲಿ ಈ ಒಂದು ಡಿಎಪಿ ಸಿಗ್ತಾ ಇದೆ.
3: ಓಕೆ, ಈಗ ಬಹಳ ವರ್ಷಗಳೇ ಆದವು ನೀವು ನ್ಯಾನೋ ಯೂರಿಯಾನ ಮಾರುಕಟ್ಟೆಗೆ ತಂದು, ಡಿಎಪಿ ಇತ್ತೀಚೆಗೆ ಬಂದಿದೆ. ಸೊ ರೈತರ ಒಂದು ಪ್ರತಿಕ್ರಿಯೆ ಹೇಗಿದೆ?
4: ಯಾವುದೇ ಒಂದು ಹೊಸದಾಗಿ ಒಂದು ಪ್ರಾಡಕ್ಟ್ ಬಂದಾಗ ನಾವೇ ಆಗಲಿ ರೈತರೇ ಆಗಲಿ ಆಕ್ಸೆಪ್ಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದೇ ರೀತಿ ಹೊಸ್ದಾಗಿ ಬಂದಾಗ ರೈತರು ತುಂಬ ಚೆನ್ನಾಗಿ ಬಳಕೆ ಮಾಡಿದರು, ಅದಾದಮೇಲೆ ಕೆಲವರು ನಿರಾಸಕ್ತಿಯನ್ನು ಕೂಡ ತೋರಿಸಿದರು. ಕಾಲಕ್ರಮೇಣವಾಗಿ ಬೆಳೆಸ್ತಾ ಬೆಳೆಸ್ತಾ ಈಗ ಆಲ್ಮೋಸ್ಟ್ ಏನು ಬಳಕೆ ಮಾಡಿ ಖುಷಿಯಾಗಿದ್ದಾರೆ ರೈತರು, ಅವ್ರು ಪದೇ ಪದೇ ಕೇಳಿ ತೊಗೊಂಡೋಗುವಂಥ ಮಟ್ಟಕ್ಕೆ ಇವತ್ತು ನ್ಯಾನೋ ಯೂರಿಯಾ ಬಂದಿದೆ. ಅದಲ್ಲದೆ ನಮ್ಮಲ್ಲೂ ಕೂಡ ಸಾಕಷ್ಟು ನಾವು ಏನೇ ಲ್ಯಾಬಲ್ಲಿ ರಿಸರ್ಚ್ ಮಾಡಿದರೂ ಕೂಡ ಫೀಲ್ಡಿಗೆ ಬಂದಮೇಲೆ ರೈತರು ಅಥವಾ ಫೀಲ್ಡಲ್ಲಿರುವಂಥ ಸ್ಟಾಫ್ ಏನು ಫೀಡ್ಬ್ಯಾಕ್ ಕೊಡ್ತಾರೆ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಈ ಒಂದು 2-3 ಇಯರ್ಸ್ ಫೇಸಲ್ಲಿ ಏನು ಫೀಡ್ಬ್ಯಾಕ್ ಬಂತು, ಆ ಪ್ರಾಡಕ್ಟ್ ಮೇಲೆ ಏನು ಇಂಪ್ರೂವ್ ಮಾಡಬೇಕು, ಅದು ಪ್ರತಿಯೊಂದನ್ನು ಕೂಡ ನಮ್ಮ ಇಫ್ಕೋ ಸಂಸ್ಥೆಯ ರಿಸರ್ಚ್ ಟೀಮ್ ಕೂಡ ವರ್ಕ್ ಮಾಡಿಬಿಟ್ಟು ಇಂಪ್ರೂವ್ ಮಾಡ್ತಾ ಮಾಡ್ತಾ ಇವತ್ತು ಒಂದು ರೈತರು ಖುಷಿಯಾಗಿ ತೊಗೊಂಡೋಗಿ ಬೆಳೆಸುವಂಥ ಮಟ್ಟಕ್ಕೆ.
3: ನೀವು ಫೀಲ್ಡಲ್ಲೇ ಇದ್ದೀರಲ್ವ ಮನೋಜ್,
4: ಹೌದು ಸರ್,
3: ನಿಮ್ಮ ಅನುಭವ ಹೇಳಿ, ಯಾವ್ಯಾವ ಬೆಳೆ ಮೇಲೆ ಇದನ್ನು ಬಳಸಿಕೆ ಮಾಡಿದ್ದಾರೆ ಮತ್ತು ನೀವು ಗಮನಿಸಿದ್ದೇನು?
4: ನಾವು ಸ್ಟಾರ್ಟಿಂಗ್ ಬಂದಾಗ ಡೀಲರ್ಸ್ ಆಗಲಿ ತುಂಬ ಉತ್ಸುಕತೆಯಿಂದ ಎಕ್ಸೈಟೆಡ್ ಆಗಿ ಭಾಳ ಚೆನ್ನಾಗಿ ತೊಗೊಂಡ್ರು. ಬಟ್ ಅದು ರೈತರು ಮಟ್ಟದಲ್ಲಿ ಬಂದಾಗ ಏನಾಯಿತು ಅಂದರೆ ಒಂದು ಬ್ಯಾಗಿಂದ ಒಂದು ಬಾಟ್ಲಿಗೆ ಕನ್ವರ್ಟ್ ಮಾಡೋದು ನಾಟ್ ಈಸಿ. ಯಾಕೆಂದರೆ ಸುಮಾರು 50-60 ವರ್ಷದಿಂದ ಒಂದು ಬ್ಯಾಗ್ನ ಹಾಕ್ತಿರೋರು, ಇವತ್ತು ಒಂದೇ ದಿವಸ ನಾನು ಈ ಒಂದು ಬಾಟ್ಲಲ್ಲಿ ಕೆಲಸ ಆಗುತ್ತೆ ಅಂದರೆ ಈಸಿಯಾಗಿ ಬಿಲೀವ್ ಮಾಡಲಿಲ್ಲ ರೈತರು. ಈಗಲೂ ನಾನು 100% ಬಿಲೀವ್ ಮಾಡ್ತಿದ್ದಾರೆ ಅಂತ ನಾನು ಈಗಲೂ ಹೇಳಲ್ಲ. ಮತ್ತು ಇನ್ನೊಂದು ಏನು ಪ್ರಾಬ್ಲಮ್ ಆಯಿತು ಅಂದರೆ ಒಂದು ಬ್ಯಾಗ್ನ ಹಾಕ್ಬೇಕಾದ್ರೆ ಅವ್ರಿಗೆ ಅವನೇ ತಗೊಂಡೋಗಿ ಹಾಕ್ತಿದ್ದ, ಇಲ್ಲ ಒಂದು 1/2 ಗಂಟೆಗೆ ಎರಚಿ ಬರ್ತಾ ಇದ್ದ ಒಂದು ಬ್ಯಾಗ್ ಇವ್ರನ್ನೇ ಹಾಕೋದು. ಬಟ್ ಇದನ್ನು ಸ್ಪ್ರೇ ಮಾಡಬೇಕು ಅಂದರೆ ನನಗೆ ನೀರಿನ ಸೌಲಭ್ಯ ಬೇಕು, ಒಂದು ಸ್ಪ್ರೇಯಿಂಗ್ ಫೆಸಿಲಿಟಿ ಬೇಕು, ಮತ್ತು ಲೇಬರ್ ಕಾಸ್ಟ್ ಜಾಸ್ತಿ ಆಗ್ತಿದೆ. ಈ ಥರ ಒಂದು ಯೋಚನೆ ಮಾಡ್ತೇವೆ. ಹಾಗಾಗಿ ನಾವು ಇನ್ನೊಂದು ಏನು ಹೇಳ್ತೀವಿ ಅಂದರೆ ಈ ಒಂದು ನ್ಯಾನೋ ಯೂರಿಯಾನ ಸಪ್ರೇಟ್ ಆಗಿನೇ ಬೆಳೆಸಬೇಕು ಅಂತೇನಿಲ್ಲ. ಎಲ್ಲ ಒಂದು ವಾಟರ್ ಸೊಲ್ಯೂಬಲ್ ಫರ್ಟಿಲೈಸರ್ಸ್, ನೀರಿನಲ್ಲಿ ಕರಗುವ ಫರ್ಟಿಲೈಸರ್ಸ್ ಏನಿದಾವೆ ಅಥವಾ ಗ್ರೋತ್ ಪ್ರಮೋಟರ್ಸ್ ಏನಿದಾವೆ, ಫಂಗಿಸೈಡ್ಸ್ ಅಥವಾ ಇನ್ಸೆಕ್ಟಿಸೈಡ್ಸ್ ಏನಿದಾವೆ, ಎಲ್ಲ ಮೋಸ್ಟ್ ಆಫ್ ದಿ ಕೆಮಿಕಲ್ಸ್ ಜೊತೆ ಮಿಕ್ಸ್ ಆಗುತ್ತೆ ಇದು. ಸೊ ನೀವು ನೋಡ್ತಿರೋ ಹಂಗೆ ಸರ್, ಇವತ್ತು ಬೆಳೆಗಳಿಗೆ ನಾವು ಔಷಧಿ ಹೊಡೆದ ಬೆಳೆ ತೆಗಿತೀವಿ ಅನ್ನೋದು ತುಂಬ ಕಷ್ಟ. ಅಷ್ಟರ ಮಟ್ಟಿಗೆ ನಮಗೆ ಪೆಸ್ಟ್ ಆ್ಯಂಡ್ ಡಿಸೀಸ್ ಇನ್ಫೆಸ್ಟೇಷನ್ ಆಗಿದೆ, ಕಮರ್ಷಿಯಲ್ ಕ್ರಾಪ್ಸ್ ಆಗಿರೋದ್ರಿಂದ ಕಂಟಿನ್ಯೂಸ್ ಇಂಟೆನ್ಸಿವ್ ಕಲ್ಟಿವೇಷನ್ ಮಾಡ್ತಿರೋದ್ರಿಂದ ಆ ಟೈಮಿಗೆ ಈಗ ಒಂದು ಉದಾಹರಣೆಗೆ ನಾವು ಮೆಕ್ಕೆಜೋಳ ತೊಗೊಳೋಣ. ಸೊ ಈಗ ನಮಗೆ ಫಾಲ್ ಆರ್ಮಿಯಮ್, ಲಾಸ್ಟ್ ಒಂದು 4-5 ಇಯರ್ಸಿಂದ ಫಾಲ್ ಆರ್ಮಿಯಮ್ ಸಮಸ್ಯೆ ಸಾಕಷ್ಟಿದೆ. ಮಿನಿಮಮ್ 2-3 ಟೈಮ್ಸ್ ನಾವು ಒಂದು ಅದಕ್ಕೆ ಫಾಲ್ ಆರ್ಮಿಯಮಿಗೆ ಒಂದು ಔಷಧಿ ಹೊಡಿಲಿಲ್ಲ ಅಂದರೆ ಆ ಬೆಳೆನ ತೆಗೆಯೋದು ಅತ್ಯಂತ ಭಾಳ ಕಷ್ಟ ಇದೆ. ಸೊ ಅದರದ್ದು ಒಂದು ಸ್ಟೇಜು ನ್ಯಾನೋ ಯೂರಿಯಾ ಸ್ಪ್ರೇ ಮಾಡೋ ಸ್ಟೇಜು ಎರಡು ಕೋ ಇನ್ಸೈಡ್ ಆಗುತ್ತೆ. ಸೊ ಅದನ್ನು ನಾವು 15-20 ಡೇಸಿಂದ ಒಂದು 2 ಸತಿ ಸ್ಪ್ರೇ ಮಾಡೋದಕ್ಕೆ ಹೇಳ್ತೀವಿ. ಯಾವ್ದನ್ನ ಒಂದು ಔಷಧಿನ ಫಾಲ್ ಆರ್ಮಿಯಮಿಗೆ, ಎಮಾಮೆಕ್ಟಿನ್ ಬೆಂಜೈಟ್ ಆಗ್ಬೋದು ಮತ್ತೊಂದಾಗ್ಬೋದು. ಸೊ ಆ ಒಂದು ಔಷಧಿ ಜೊತೆನೆ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡೋದ್ರಿಂದ ಇಲ್ಲಿ ಹುಳನೂ ಕಂಟ್ರೋಲ್ ಆಯಿತು. ಹುಳ ಕಂಟ್ರೋಲ್ ಆಗಿದ್ದರಿಂದ ಗಿಡ ಕೂಡ ಸೊರಗಿರುತ್ತೆ. ಹುಳದ ಔಷಧಿ ಜೊತೆಗೆ ನ್ಯಾನೋ ಯೂರಿಯಾನ ಸಿಂಪರಣೆ ಮಾಡಿದ ಗಿಡದ ಬೆಳವಣಿಗೆನೂ ಚೆನ್ನಾಗಾಯಿತು, ಹುಳದ ನಾಶನೂ ಆಯಿತು, ನಿಮಗೆ ಒಂದು ಸ್ಪ್ರೇಯಿಂಗ್ ಅಥವಾ ಲೇಬರ್ ಕಾಸ್ಟ್ ಕೂಡ ಸೇವ್ ಆಯಿತು. ಸೊ ಈ ಥರ ಒಂದು ಸ್ಪ್ರೇಯಿಂಗಿಗೆ ನಾವು ರೆಕಮೆಂಡ್ ಮಾಡ್ತಾ ಇದ್ವಿ. ಅದಲ್ಲದೆ ಕೂಡ ನಮ್ಮ ಸಂಸ್ಥೆಯವರು ನಾವು ಫೀಡ್ಬ್ಯಾಕ್ ಕೊಟ್ವಿ ಈ ಥರ ಸ್ಪ್ರೇಯಿಂಗಿಗೆ ಕಷ್ಟ ಆಗ್ತದೆ ಅಂತ ಹೇಳ್ಬಿಟ್ಟು. ಈ ಥರ ಒಂದು ಯೋಚನೆ ಮಾಡಿದಾಗ ನಮ್ಮವ್ರು ಏನು ಮಾಡ್ಬೋದು ಅಂತ ಆಲೋಚನೆ ಮಾಡಿ ರಿಸರ್ಚ್ ಮಾಡಿ ಅಥವಾ ನಮ್ಮ ಹತ್ರನೇ ಫೀಡ್ಬ್ಯಾಕ್ ತೊಗೊಂಡು, ನಿಮಗೆಲ್ಲ ಗೊತ್ತಿರ್ಬೋದು ಸರ್, ಈಗ ನಾವು ಡ್ರೋನ್ಸ್ ನೋಡ್ತಾ ಇದ್ವಿ ಮದುವೆಗಳಲ್ಲಿ, ಒಂದು ಡ್ರೋನ್ ಕ್ಯಾಮ್ರಾ ನೋಡ್ತಾ ಇದ್ವಿ. ಸೊ ಆ ಥರ ಒಂದು ಡ್ರೋನ್ ಸ್ಪ್ರೇಯಿಂಗ್ ಸಿಸ್ಟಮ್ನ ಥ್ರೂಔಟ್ ಇಂಡಿಯಾ ವಿ ಆರ್ ಇಂಟ್ರೊಡ್ಯೂಸಿಂಗ್. ಲಾಸ್ಟ್ ಇಯರ್ ನಮ್ಮ ಈ ವರ್ಷದ ಬಡ್ಜೆಟ್ ಏನಿದೆ ಅದರಲ್ಲಿ 500 crores ರೈತರ ಸ್ಪ್ರೇಯಿಂಗ್ ಎಕ್ವಿಪ್ಮೆಂಟ್ಸ್ಗೆ ಅಂತ ಹೇಳಿಬಿಟ್ಟು 500 crore ಇನ್ವೆಸ್ಟ್ ಮಾಡಿ ಎಲ್ಲ ಥರ ಸ್ಪ್ರೇಯಿಂಗ್ ಎಕ್ವಿಪ್ಮೆಂಟ್ಸ್, ಮೇಜರ್ಲಿ ಡ್ರೋನ್ಸ್. ವಿ ಆರ್ ಬ್ರಿಂಗ್ 2,500 drones ಥ್ರೂಔಟ್ ದಿ ಇಂಡಿಯಾ, ಅಂದರೆ 2,500 drones ಭಾರತಾದ್ಯಂತ ಇಫ್ಕೋ ಸಂಸ್ಥೆಯವರು ತರ್ತಾ ಇದ್ದಾರೆ. ಸೊ ಈಗಾಗಲೇ ಅದಕ್ಕೆ ರಾಜ್ಯಾದ್ಯಂತ ಅಥವಾ ದೇಶಾದ್ಯಂತ ನಿರುದ್ಯೋಗಿ ಯುವಕರೇನಿದ್ದಾರೆ, ಯುವತಿಯರೇನಿದ್ದಾರೆ, ವಿದ್ಯಾವಂತರು. ಸೊ ಅಂಥವ್ರನ್ನ ಕೋಆಪರೇಟಿವ್ ಸೊಸೈಟಿಗಳ ಮುಖಾಂತರ ಅಥವಾ ರಿಟೇಲರ್ ಮುಖಾಂತರ ಅಥವಾ ಆನ್ಲೈನ್ ಅಪ್ಲಿಕೇಶನ್ ಮುಖಾಂತರ ಅರ್ಜಿಗಳನ್ನ ಕರೆದು ಅವರನ್ನ ಸೆಲೆಕ್ಟ್ ಮಾಡಿ ಟ್ರೈನಿಂಗ್ ಕೊಟ್ಟು, ಈಗ ಟ್ರೈನಿಂಗ್ ಮುಗ್ದಿದೆ ಸರ್. ಕರ್ನಾಟಕದಲ್ಲಿ ನಿಮ್ಗೆ ಹೇಳಬೇಕು ಅಂದ್ರೆ 150 drone ಕೊಡಬೇಕು ಅನ್ನೋ ಪ್ಲಾನ್ ಇದೆ ಈಗ. ಸೊ ಅದರಲ್ಲಿ ಈಗಾಗಲೇ 70 ಯುವಕ ಯುವತಿಯರಿಗೆ ನಾವು ಡ್ರೋನ್ ಟ್ರೈನಿಂಗ್ ಅನ್ನ ಕೊಟ್ಟಿದ್ದೀವಿ ಸುಮಾರು ನೆಕ್ಸ್ಟ್ 1-2 ತಿಂಗಳಲ್ಲಿ. ಸೊ ನಮ್ಮ ಕರ್ನಾಟಕಕ್ಕೆ 70-80 drones ಬರ್ತವೆ.
3: ಮೈಸೂರಿಗೆ ಬರುತ್ತೆ,
4: ಮೈಸೂರಿಗೂ ಬರುತ್ತೆ ಸರ್. ಮೈಸೂರಲ್ಲೂ ಕೂಡ ನಾವು ಡ್ರೋನ್ ಡೆಮೋ ಕೂಡ ಮಾಡಿದ್ವಿ ಕೆ ಆರ್ ನಗರದಲ್ಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಜೊತೆ ಮಾಡಿಬಿಟ್ಟು. ಇವತ್ತು ಡ್ರೋನ್ಸ್ ಇದೆ ಸರ್, ಬೇರೆ ಕಂಪ್ನೀಸ್ ಡ್ರೋನ್ಸ್ ಇದಾವೆ. ಬಟ್ ಒಂದು ಸಹಕಾರಿ ಸಂಸ್ಥೆಗೂ ಒಂದು ಪ್ರೈವೇಟ್ ಸಂಸ್ಥೆಗೂ ಏನ್ ಡಿಫ್ರೆನ್ಸ್ ಆಗುತ್ತೆ ಅಂದ್ರೆ, ಅವರು 1 acre ಸ್ಪ್ರೇಗೆ 600-700 rupees ಚಾರ್ಜ್ ಮಾಡ್ತಾ ಇದಾರೆ ಯಾರು, ಪ್ರೈವೇಟ್ ಸಂಸ್ಥೆಯವರು. ಯಾಕೆಂದ್ರೆ ಅವರು ಒಂದು 10 lakh ಬಂಡವಾಳದಾಗ ಅವರು ಲಾಭನ ಯೋಚನೆ ಮಾಡ್ತಾರೆ. ಬಟ್ ಇಫ್ಕೋ ಸಂಸ್ಥೆಯವರು ಏನ್ ತಂದಿದ್ದಾರೆ, 2 ಉದ್ದೇಶದಿಂದ ತಂದಿದ್ದಾರೆ. ಒಂದು, ರೈತರಿಗೆ ಸ್ಪ್ರೇಯಿಂಗ್ ಈಸಿ ಆಗಬೇಕು. ಯಾಕೆಂದ್ರೆ ಒಂದು ಡ್ರೋನ್ ಅಲ್ಲಿ 1 acre ಸ್ಪ್ರೇಯಿಂಗ್ ಮಾಡಬೇಕು ಅಂದ್ರೆ 5 minutes ಸಾಕು. 5 minutes ಅಲ್ಲಿ 1 acre ಸ್ಪ್ರೇ ಮಾಡುತ್ತೆ, ಮತ್ತೆ ಅತ್ಯಂತ ಕಡಿಮೆ ನೀರಲ್ಲಿ 10 liters ನೀರಲ್ಲಿ 1 acre ಕವರ್ ಮಾಡುತ್ತೆ. ಕೆಮಿಕಲ್ಸ್ ಕೂಡ ನಾರ್ಮಲಿ ನಾನು ರೆಕಮೆಂಡ್ ಮಾಡ್ತಿದ್ದು ಯಾವುದೋ ಒಂದು ಗ್ರೋತ್ ಪ್ರಮೋಟ್ರು 500 ml ಅಥವಾ 1 liter 1 acre ರೆಕಮೆಂಡ್ ಮಾಡ್ತಿದ್ರೆ, ಓನ್ಲಿ 70% ಆಫ್ ದಿ ಕೆಮಿಕಲ್ಸ್ ರೆಕಮೆಂಡೆಡ್ ಇನ್ ಡ್ರೋನ್. ಏಕೆಂದ್ರೆ ಡ್ರೋನ್ ಅಲ್ಲಿ ಪಾರ್ಟಿಕಲ್ ಸೈಜ್ ಚಿಕ್ಕದಾಗುತ್ತೆ, ಆಕ್ಯುರಸಿ ಇರುತ್ತೆ. ನಾವೇನು ಹೇಳ್ತೀವಿ, ಸೈಟ್ ಸ್ಪೆಸಿಫಿಕ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್, ಆ ಕಾನ್ಸೆಪ್ಟ್ಗೆ ಡ್ರೋನ್ ಈಸ್ ವೆಲ್ ಸೂಟಬಲ್.
2: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ.

0: ಬೇರೆ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
2: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
1: ಇಲಾಖೆ ಯೋಜನೆಗಳ ಸದ್ಬಳಕೆ,
2: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
1: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
2: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಮನೋಜ್ ಅವರೇ, ಈಗ ನೀವು ತರಬೇತಿಯನ್ನು ಕೊಟ್ಟು ಡ್ರೋನ್ ಬರಲಿದೆ ಬರುತ್ತೆ ಅಂತ ಹೇಳ್ತಾ ಇದ್ದೀರಲ್ಲ, ಅದರಲ್ಲಿ ಆ ತರಬೇತಿ ಕೊಟ್ಟವ್ರಿಗೆ ನಿಮ್ಮ ಸಂಸ್ಥೆನವರೇ ಡ್ರೋನ್ನ ಖರೀದಿ ಮಾಡಿ ಕೊಡ್ತಾರಾ ಅಥವಾ ಅವರು ಬಂಡವಾಳ ಹಾಕಿ ಖರೀದಿ ಮಾಡಬೇಕಾಗತ್ತ?
4: ಇಲ್ಲ ಸರ್, ಆಲ್ರೆಡಿ ನಾನು ನಿಮ್ಗೆ ಹೇಳಿದಂಗೆ 2,500 ಡ್ರೋನ್ಸ್ಗೆ ಪರ್ಚೇಸ್ ಆರ್ಡರ್ನ ಆಲ್ರೆಡಿ ಇಫ್ಕೋ ಸಂಸ್ಥೆಯಿಂದ ಕೊಟ್ಟಿದ್ದಾರೆ. 5 ಪ್ರತಿಷ್ಠಿತ ಡ್ರೋನ್ ಸಂಸ್ಥೆಗಳಿಗೆ ಪ್ರತಿಯೊಬ್ಬರಿಗೂ 300-500 ಡ್ರೋನ್ಸ್ನ ಕೊಟ್ಟಿದ್ದಾರೆ. ಆ ಡ್ರೋನ್ ಜೊತೆಗೆ 3-wheeler ಎಲೆಕ್ಟ್ರಿಕ್ ವೆಹಿಕಲ್, ಸೊ ಇದನ್ನ ಎರಡನ್ನು ಕೂಡ ಇಫ್ಕೋ ಸಂಸ್ಥೆಯವರು ಬಂಡವಾಳ ಹಾಕಿ ಹೊರತಂದಿದ್ದಾರೆ. ಸೊ ಅದನ್ನ ನಾವು ಯಾರಿಗೆ ಟ್ರೈನಿಂಗ್ ಕೊಟ್ಟಿರ್ತೀವಿ ಯುವಕ ಅಥವಾ ಯುವತಿಯರಿಗೆ, ಅವರಿಗೆ ಒಂದು MOU ಮಾಡಿಕೊಂಡು ಅವರಿಗೆ ಅದನ್ನು ಹಸ್ತಾಂತರಿಸ್ತೀವಿ. ಅವರಿಗೆ ಒಂದೊಂದು ಏರಿಯಾಗೆ, ಈಗ ಮೈಸೂರು ಅಂತ ಜಿಲ್ಲೆಗೆ ಒಂದು 5 ಡ್ರೋನ್ಸ್ ಅಲಾಟ್ ಆದರೆ, ಒಂದೊಂದು ತಾಲೂಕಿಗೋ ಅಥವಾ ಈಗ HD ಕೋಟೆ ಸರ್ಗೂರು 2 ಅಕ್ಕಪಕ್ಕ ತಾಲೂಕಿದೆ ಆ ರೀಜನ್ಗೆ 1 ಡ್ರೋನು, ಈ ಕಡೆ ಹುಣಸೂರು ಪಿರಿಯಾಪಣ್ಣ 1 ಡ್ರೋನು, ಈ ಕಡೆ ಕೆಆರ್ ನಗರ ಹುಣಸೂರಿನ ಕೆಲವು ಭಾಗಗಳು ಈ ಕಡೆ 1 ಡ್ರೋನು, ಈ ಕಡೆ ಟಿ ನರಸೀಪುರ ನಂಜನಗೂಡು, ಸೊ ಈ ಥರ ಎಲ್ಲ ಭಾಗಗಳಲ್ಲೂ ಒಂದು ಡ್ರೋನ್ನ ಕೊಟ್ಟು ಅವರನ್ನ ಆಕ್ಟಿವ್ ಆಗಿ ಅವರಿಗೆ ಡ್ರೋನ್ ಸ್ಪ್ರೇ ಮಾಡೋರಿಗೆ ಒಂದು ಕೊಂಡಿಯಾಗಿ ನಾವು ಇಫ್ಕೋ ಸಂಸ್ಥೆಯ ಫೀಲ್ಡ್ ಆಫೀಸರ್ಸ್ ಹಾಗೂ ಕೆಳಮಟ್ಟದಲ್ಲಿರುವಂಥ ನಮ್ಮ ರೀಟೇಲ್ ನೆಟ್ವರ್ಕ್ ಸೊಸೈಟಿಗಳಾಗ್ಬೋದು ಅವ್ರ ಮುಖಾಂತರ ಇಂಡೆಂಟ್ ತೊಗೊಂಡು ರೈತರಿಗೆ ಅನುಕೂಲ ಮಾಡಬೇಕು ಅಂತ ಈ ಡ್ರೋನ್ಸ್ನ ತಂದಿದ್ವಿ.
3: ಅಂದರೆ ಬಾಡಿಗೆ ಆಧಾರದ ಮೇಲೆ ಅವ್ರ ಕೆಲಸ ಮಾಡಬೇಕು.
4: ಹೌದು,
3: ಸದ್ಯಕ್ಕೆ ಅವರಿಗೆ ನಿಗದಿ ಮಾಡಿದ್ದೀರಾ?
4: ಇಲ್ಲ ಸರ್, ಇನ್ನ ನಿಗದಿ ಮಾಡಿಲ್ಲ. ಅವ್ರಿಗೂ ಒಂದು ಉದ್ಯೋಗಾವಕಾಶನೂ ಆಗಬೇಕು, ನಮ್ಮ ಗ್ರಾಮೀಣ ವಲಯದ ನಿರುದ್ಯೋಗಿ ಯುವಕರಿಗೆ ಒಂದು ಒಳ್ಳೆ ಉದ್ಯೋಗನ ಆಗಬೇಕು ಅಂತ ಅವರಿಗೆ ಕೆಲಸಕ್ಕಿಂತ ಒಂದು ಬಿಸ್ನೆಸ್ ಮಾಡಲ್ ಆಗಿ ಡೆವಲಪ್ ಮಾಡಿದ್ವಿ, ಎಂಟರ್ಪ್ರಿನರ್ಶಿಪ್ ಮಾಡಲಲ್ಲಿ. ಸೊ ಅವ್ರಿಗೆ ಕೊಟ್ಟಾದ್ಮೇಲೆ ಅವ್ರ ಮೇಂಟೆನೆನ್ಸಿಗೆ ಏನು ಬೇಕು ಅಷ್ಟು ನಮ್ಮ ಇಫ್ಕೋದಿಂದ ಫಿಕ್ಸ್ ಮಾಡ್ತಾರೆ. ಸೊ ಆ ಒಂದು ಕಡಿಮೆ ಮಟ್ಟಕ್ಕೆ ಒಂದು 200-300 ರೂಪಾಯಿ ಮಟ್ಟಕ್ಕೆ ಬರ್ಬೋದು, 600-700 ರೂಪಾಯಿ ಇರೋದು.
3: ಬಟ್ ಎಲ್ಲ ಬೆಳೆಗಳಿಗೂ ಡ್ರೋನ್ ಅಷ್ಟು ಸೂಕ್ತ ಅಲ್ಲ ಅಂತ ಹೇಳ್ತಾರೆ.
4: ಹೌದು ಹೌದು ಸರ್, ಈಗ ನಾವು ಹೇಳ್ತೀವಿ ಏನಂತ ಹೇಳಿದ್ರೆ, ಈ ಕಾಫಿಲಿ ನಾವು ಡ್ರೋನ್ ಸ್ಪ್ರೇ ಮಾಡ್ಲಿಕ್ಕೆ ಆಗಲ್ಲ. ಸೊ ಆದ್ರಿಂದ ಬರೀ ಡ್ರೋನ್ಸ್, ನಾನು ಆಗ್ಲೇ ಹೇಳಿದೆ ನಿಮಗೆ, ಎಲ್ಲಾ ರೀತಿಯ ಸ್ಪ್ರೇಯಿಂಗ್ ಎಕ್ವಿಪ್ಮೆಂಟ್ಸ್ನ ಇಫ್ಕೋ ತಂದಿದೆ ಅಂತ. ಅದರಲ್ಲಿ ಮೇಜರ್ ಡ್ರೋನ್ಸ್ ಇದೆ, ಅದ್ರ ಜೊತೆಗೆ ಗನ್ ಸ್ಪ್ರೇಯರ್ ಆಗ್ಬೋದು, ಪವರ್ ಸ್ಪ್ರೇಯರ್ ಆಗ್ಬೋದು, ಅಥವಾ ನಮ್ಮ ಗ್ರೇಪ್ಸ್ ಅಲ್ಲೆಲ್ಲ ಟ್ರ್ಯಾಕ್ಟರ್ ಮೌಂಟೆಡ್ ಸ್ಪ್ರೇಯರ್ಸ್ ಬರ್ತಾವೆ, ರೀಲ್ ಸ್ಪ್ರೇಯರ್ಸ್ ಅಂತಲ್ಲ. ಸೊ ಆ ಥರ ಎಲ್ಲ ಥರ ಸ್ಪ್ರೇಯರ್ಸ್ನು ತಂದಿದ್ದಾರೆ. ಯಾವ ಈಗ ನಮ್ಮ ಬಿಜಾಪುರದಲ್ಲಿ ಆ ಥರ ರೀಲ್ ಸ್ಪ್ರೇಯರ್ಸ್ ಬೇಕಾಗಿದೆ, ಆ ಭಾಗದಲ್ಲಿ ಅದನ್ನು ಕೊಟ್ಟಿದ್ದಾರೆ. ನಮ್ಮ ಕೊಡಗು ಭಾಗದಲ್ಲಿ ಅಥವಾ ಚಿಕ್ಕಮಗಳೂರು ಭಾಗದಲ್ಲಿ ನಮಗೆ ಪವರ್ ಸ್ಪ್ರೇಯರ್ ಅಥವಾ ಗನ್ ಸ್ಪ್ರೇಯರ್ಸ್ ಬೇಕಾಗಿದೆ, ಆ ಭಾಗದಲ್ಲಿ ಅದನ್ನು ಕೊಟ್ಟಿದ್ದಾರೆ. ಈ ಭಾಗದಲ್ಲೂ ನನಗೂ ಕೂಡ ಒಂದೆರಡು ಪವರ್ ಸ್ಪ್ರೇಯರ್ ಒಂದೆರಡು ಗನ್ ಸ್ಪ್ರೇಯರ್ ಕೊಟ್ಟಿದ್ದಾರೆ. ನಾವು ಅಲ್ಲಲ್ಲಿ ಸೊಸೈಟಿಗಳಲ್ಲಿ ಪ್ಲೇಸ್ಮೆಂಟ್ ಮಾಡಿ ಸೊ ರೈತರ ಅನುಕೂಲಕ್ಕಾಗಿ ಅದನ್ನು ಮಾಡಬೇಕು ಅನ್ನೋ ಉದ್ದೇಶ ಇಫ್ಕೋ ಸಂಸ್ಥೆಯವ್ರದ್ದು.
3: ಅಂದಾಜು ಏನು ಧಾರಣೆ ಆಗ್ಬೋದು ಒಂದು ಡ್ರೋನ್ಗೆ?
4: ಸರ್, ಒಂದು ಡ್ರೋನ್ಗೆ ಇವತ್ತು ಕಾಸ್ಟ್ 600,000 ಒಂದು ಡ್ರೋನ್ ಸಿಗುತ್ತೆ ಸರ್. ಬಟ್ ಒಂದು ಡ್ರೋನ್ ಆಪರೇಟ್ ಮಾಡಬೇಕು ಅಂದರೆ ಬ್ಯಾಟ್ರೀಸ್ ಬೇಕಾಗುತ್ತೆ. ಒನ್ ಬ್ಯಾಟ್ರಿ ಕಾಸ್ಟು 1,00,000 to 1.5 lakh ಇದೆ. ಒನ್ ಬ್ಯಾಟ್ರಿ ಇಟ್ಕೊಂಡ್ರೆ ಮಾಡೋದಕ್ಕಾಗಲ್ಲ, ಯಾಕಂದರೆ ಒನ್ ಬ್ಯಾಟ್ರಿಲಿ 1 acre ಅಷ್ಟೇ ಸ್ಪ್ರೇ ಆಗುತ್ತೆ. ಸೊ ಮಿನಿಮಮ್ 4-5 ಸೆಟ್ ಇಟ್ಕೊಂಡಿರಬೇಕು. ಸೊ ಒಂದು ಡ್ರೋನ್ ಕಾಸ್ಟು 10 lakh ಇರುತ್ತೆ. ಡ್ರೋನ್ ತಗೊಂಡೋಗ್ಲಿಕ್ಕೆ ಒಂದು ವೆಹಿಕಲ್ ಬೇಕೇ ಬೇಕು, ಅದಕ್ಕೆ ಮಿನಿಮಮ್ 4-5 lakh ಆಗುತ್ತೆ.
3: ಓಕೆ, ಒಂದು 15 lakh ರೂಪಾಯಿ ಬಂಡವಾಳ.
4: 15 lakh ರೂಪಾಯಿ ಬಂಡವಾಳ
3: ಅಲ್ವಾ? ಅದನ್ನು ನಡೆಸುವಂತಹ ಚಾಕಚಕ್ಯತೆ ಎಲ್ಲ ನೀವೇ ತರಬೇತಿ ಕೊಟ್ಟಿರ್ತೀರಿ?
4: ಈಗ ನಾವು ಕೊಡ್ತಾ ಇದೀವಿ ಸರ್. ಯಾರಾದರೂ ಆಸಕ್ತಿ ಇದೆ ಅಂದರೆ ಅದಕ್ಕೆ ಅಂತ DDCA ಅಪ್ರೂವ್ಡ್ ಒಂದು ಟ್ರೈನಿಂಗ್ ಸೆಂಟರ್ಸ್ ಇದ್ದಾವೆ. ನಮ್ಮ ಖುಷಿ ವಿಚಾರ ಏನಂದರೆ, ಇಡೀ ಕರ್ನಾಟಕದಲ್ಲಿ ಅಥವಾ ಸೌತ್ ಇಂಡಿಯಾದಲ್ಲಿ 2 ಇನ್ಸ್ಟಿಟ್ಯೂಟ್ ಮಾತ್ರ ಇದೆ, ಅದರಲ್ಲಿ ಮೈಸೂರಲ್ಲಿ ಕೂಡ ಒಂದು ಇನ್ಸ್ಟಿಟ್ಯೂಟ್ ಇದೆ, ಅಗ್ನಿ ಎಕ್ಸ್ಪೋರ್ಟ್ಸ್ ಅಂತ ಹೇಳ್ಬಿಟ್ಟು. ಇಲ್ಲೇ ನಮ್ಮ ಹೆಬ್ಬಾಳ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ಸೊ ನಮ್ಮ ಕರ್ನಾಟಕದಾದ್ಯಂತ ಏನು ಯುವಕರು ಬಂದಿದ್ರು ಅವ್ರಿಗೆ ಇಲ್ಲೇ ಮೈಸೂರಲ್ಲೇ ಟ್ರೈನಿಂಗ್ ಕೊಟ್ಟಿದ್ವಿ. ಆ ಟ್ರೈನಿಂಗ್ನ ಉದ್ಘಾಟನೆಗೆ ನಮ್ಮ ಇಫ್ಕೋ ಸಂಸ್ಥೆಯ ಚೇರ್ಮನ್ ಕೂಡ ಬಂದಿದ್ರು ಡೆಲ್ಲಿಯಿಂದ. ನಮ್ಮ ಜಾಯಿಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಅವರು ಕೂಡ ಬಂದಿದ್ರು, ಎಲ್ಲರೂ ಸೇರಿ ಆ ಒಂದು ಫಸ್ಟ್ ಬ್ಯಾಚ್ನ ಉದ್ಘಾಟನೆಯನ್ನು ನಡೆಸ್ಕೊಟ್ಟಿದ್ವಿ.
3: ಓಕೆ ಓಕೆ ಓಕೆ, ಅಂದರೆ ಈಗ ಮೈಸೂರು, ಮಂಡ್ಯ, ಚಾಮರಾಜನಗರ, ಮಡಿಕೇರಿ, ಹಾಸನ ಸುತ್ತಮುತ್ತ ಎಲ್ಲ ಕಡೆನೂ ಇನ್ಮೇಲೆ ಡ್ರೋನ್ಗಳು ಹಾರಾಡ್ತವೆ.
4: ಹೌದು ಸರ್, ಡೆಫಿನೆಟ್ಲಿ.
3: ಓಕೆ, ಆ ಡ್ರೋನ್ಗಳನ್ನು ಬಳಸಿ ನೀವು ಹೇಳೋದು ಈ ಗೊಬ್ಬರಗಳನ್ನು ಸಿಂಪರಣೆ ಮಾಡಬಹುದು.
4: ಈಗ ನಿಮಗೆ ಉದಾಹರಣೆಗೆ ಹೇಳಬೇಕು ಅಂದರೆ, ಒಂದು ಯಾವುದಾದ್ರು ಒಂದು ಫಂಗಿಸೈಡ್ನ ಅಥವಾ ಇನ್ಸೆಕ್ಟಿಸೈಡ್ನ ನಾನು ಹೇಳಿದೆ, ಇವತ್ತು ಒಂದು ಬೆಳೆನ ನಾವು ಏನು ಆಗದೆ ಬೆಳಿತೀವಿ, ಏನೋ ಔಷಧಿಗಳನ್ನ ಬೆಳೆಸದೆ ಬಳಕೆ ಮಾಡ್ತೀವಿ ಬೆಳಿತೀವಿ ಅಂದರೆ ಭಾರಿ ಕಷ್ಟ ಇದೆ. ಅಷ್ಟು ಪೆಸ್ಟ್ ಇನ್ಫೆಸ್ಟೇಷನ್ ಆಗಿದೆ. ನಾವು ತೆಂಗಿನ ಗಿಡಕ್ಕೆ ಏನಂತ ಕಲ್ಪವೃಕ್ಷ ಅಂತಿದ್ವಿ, ಅದು ಗಿಡ ಹಾಕಿದರೆ ಸಾಕು ಕಾಯಿ ಬಿಡುತ್ತೆ ಅಂತ ಬಿಡು. ಇವತ್ತು ನೀವು ನೋಡ್ಬೋದು ಹೈವೇಲಿ ನಾವು ಮಂಡ್ಯದಿಂದ ಮೈಸೂರಿಗೆ ಬಂದರೆ ಎಷ್ಟು ಇನ್ಫೆಸ್ಟೇಷನ್ ಆಗಿ BP ಇದ್ದು ಅಂತ ಹೇಳ್ಬಿಟ್ಟು. ಆ ಥರ ಅಂಥ ಒಂದು ತೆಂಗಿನ ಗಿಡಕ್ಕೆ ಇಷ್ಟು ರೋಗಗಳು ಬರ್ತಿರ್ಬೇಕಾದ್ರೆ ಇವತ್ತು ಔಷಧಿಗಳನ್ನ ಹೊಡಿಲೇಬೇಕು. ಆ ಒಂದು ಔಷಧಿಗಳನ್ನ ಹೊಡಿಯೋಕ್ಕೆ ನಾವು ಲೇಬರ್ ಬೇಕು ಅಂತ ಹೇಳಿದರೆ ಮಿನಿಮಮ್ 700 ರುಪೀಸ್ ಪರ್ ಏಕರ್. ಏಕೆಂದರೆ ಸ್ಪ್ರೇ ಮಾಡೋನಿಗೆ ಒಬ್ಬ ನೀರು ಹಾಕ್ಕೊಡೋದಕ್ಕೆ ಒಬ್ಬ ಬೇಕು, ನೀರು ತಂದು ಕೊಡಲಿಕ್ಕೆ. ಸೊ ಇಬ್ಬರಿಗೂ 700 ರುಪೀಸು. ಇಲ್ಲಿ 200-300 ರುಪೀಸ್ಗೆ ನಿಮಗೆ ಸ್ಪ್ರೇಯಿಂಗ್ ಒಂದು ಎಕರೆಗೆ ಮಾಡಿಕೊಡ್ತಿರ್ಬೇಕಾದ್ರೆ ಕಡಿಮೆ ನೀರಲ್ಲಿ ಕಡಿಮೆ ಟೈಮಲ್ಲಿ, ಈಗ ನಮ್ಮಂಥ ಈಗ ಅಫಿಷಿಯಲ್ಸ್ ಆಗಿರ್ಬೋದು, ನಾವು ಊರಲ್ಲಿ ರೈತರೇ ಆಗಿರ್ತೀವಿ, ಸೊ ಬೆಳಗ್ಗೆ ಹೊತ್ತು ನಾನು ಸ್ಪ್ರೇ ಮಾಡಿಸಿ ಕೆಲಸಕ್ಕೆ ಬರ್ಬೋದು. ಸೊ ಅವರಿಗಲ್ಲಿ ಏನಾಗುತ್ತೆ, 400 ರೂಪಾಯಿ ಕಾಸ್ಟ್ ಹೊಡೆಯುತ್ತೆ. ಆ ಕಾಸ್ಟಲ್ಲಿ ಬೇಕಿದ್ರೆ ನಾವು ನ್ಯಾನೋ ಫರ್ಟಿಲೈಸರ್ಸ್ನ ಉಪಯೋಗ ಮಾಡ್ಬೋದು.
3: ಓಕೆ, ಅಲ್ಲ ಈಗ ಎಲ್ಲ ಸರಿ ಇದೆ, ಬೇರೆ ದ್ರವ ರೂಪದ ಗೊಬ್ಬರಗಳು ಇದಾವೆ ತಮ್ಮಲ್ಲಿ?
4: ಇದಾವೆ ಸರ್.
3: ಎರಡನ್ನ ಬಿಟ್ಟು
4: ಸರ್, ಇದು ಎರಡು ಮಾತಾಡಿದ್ದು ನ್ಯಾನೋ ಫರ್ಟಿಲೈಸರ್ಸ್. ಎಲ್ಲ ರೀತಿಯ ಈಗ ದ್ರವ ರೂಪದ ರಸಾವರಿ ಗೊಬ್ಬರಗಳು ಎಲ್ಲ ಗ್ರೇಡ್ಸು ಇಫ್ಕೋ ಸಂಸ್ಥೆ ಅಲ್ಲಿದ್ದಾವೆ. ರೈತರು ದಿನನಿತ್ಯ ಬಳಸೋದು ಅಂದರೆ 19 ಅಲ್ನ ಬಳಸ್ತಾರೆ, 1990 ಅಂತ ಹೇಳ್ಬಿಟ್ಟು. ಡಿ ಎ ಪಿ ಬದಲಾಗಿ ಸ್ಟಾರ್ಟಿಂಗ್ ಹಂತದಲ್ಲಿ 1261-0 ಅಂತ ಬಳಸ್ತಾರೆ. ಮತ್ತೆ ಹೂವಿನ ಹಂತದಲ್ಲಿ ಅಥವಾ ಕಾಯಿ ಬಿಡುವ ಅಂತಲ್ಲಿ 052-34 ಬೆಳೆಸ್ತಾರೆ, ಯಾಕೆಂದ್ರೆ ಪೊಟ್ಯಾಷಿಯಂ ಮತ್ತು ಫಾಸ್ಫರಸ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಅದಲ್ಲದೆ ಇಫ್ಕೋ ಸಂಸ್ಥೆ ಓನ್ ಮ್ಯಾನುಫ್ಯಾಕ್ಚರಿಂಗ್ 1744-0 ಅಂತ ಬರುತ್ತೆ, ಯೂರಿಯಾ ಫಾಸ್ಫೇಟ್ ಅಂತ ಹೇಳ್ಬಿಟ್ಟು. ಅದು ಒಂದು ಡಿ ಎ ಪಿ ಪ್ರಮಾಣದಲ್ಲಿರುವಂಥ ಗೊಬ್ಬರ. 18 ಆಲ್ ಅಂತ ಬರುತ್ತೆ, 18-18-18 ಅಂತ ಹೇಳ್ಬಿಟ್ಟು. ಕ್ಯಾಲ್ಸಿಯಂ ನೈಟ್ರೇಟ್ ಬರುತ್ತೆ, ನಮ್ಮ ಭಾಗದಲ್ಲಿ ಹೆಚ್ಚು ಬಳಕೆ ಮಾಡ್ತಾರೆ, ಟೊಬ್ಯಾಕೋಗೆ ಆಗ್ಬೋದು ಅಥವಾ ಟೊಮ್ಯಾಟೋಗೆ ಆಗ್ಬೋದು. ಕ್ಯಾಲ್ಸಿಯಂ ನೈಟ್ರೇಟ್ ಬರುತ್ತೆ, ಬೋರಾನ್ 20% ಬರುತ್ತೆ, ಸೊ ಜಿಂಕ್ ಸಲ್ಫೇಟ್ ಬರುತ್ತೆ, ಜಿಂಕ್ ಮೊನೋಹೈಡ್ರೇಟು. ಸೊ ಈ ಥರ ಎಲ್ಲ ಒಂದು ರೈತರಿಗೆ ಬೇಕಾಗುವಂಥ ಎಲ್ಲ ಕೃಷಿ ಪರಕಗಳು ನಮ್ಮಲ್ಲಿದ್ದಾವೆ. ರಸಾವರಿ ಗೊಬ್ಬರಗಳ ಬಳಕೆ ಹೇಗಪ್ಪ ಅಂತ ಹೇಳಿದರೆ, ಈಗ ಕೆಲವೊಂದ್ಸತಿ ನಾವು ಅದನ್ನು ಸ್ಪ್ರೇ ಕೊಡ್ತೀವಿ, ಯಾಕೆಂದರೆ ಕೆಲವೊಂದ್ಸತಿ ಮಳೆ ಆಗಿರಲ್ಲ. ಈಗ ನೋಡ್ಬೋದು ಈ ವರ್ಷ ಸಾಕಷ್ಟು ಬರ ಇದೆ ನಮಗೆ. ಸೊ ಈ ಟೈಮಲ್ಲಿ ಮಳೆ ಒಂದು ಇಂಪಾರ್ಟೆಂಟ್ ಸ್ಟೇಜ್ ಇದೆ, ಟಿಲರಿಂಗ್ ಸ್ಟೇಜ್ ಇದೆ ನಮ್ಗೆ. ಯಾವುದೋ ಒಂದು ಕ್ರಾಪಲ್ಲಿ ಈಗ ಮಳೆ ಬರ್ತಿಲ್ಲ ಅಂದರೆ ನಾವು ಆರ್ಟಿಫಿಷಿಯಲ್ ಆಗಿ ಅದಕ್ಕೆ ಒಂದು ಸ್ಪ್ರೇ ಕೊಟ್ಟರೆ ಅದಕ್ಕೊಂದು ನೀರನ್ನು ಕೊಟ್ಟಂಗಾಗುತ್ತೆ, ಒಂದು ನ್ಯೂಟ್ರಿಯೆಂಟ್ಸ್ನು ಕೊಟ್ಟಂಗಾಗುತ್ತೆ. ಆ ಥರ ನಾವೇನು ಮಾಡ್ತೀವಿ, ಸ್ಪ್ರೇ ಮಾಡ್ತೀವಿ ಯಾವ್ದಾದ್ರು ಒಂದು 19 ಅಲ್ನ ಅಥವಾ ಯಾವ್ದಾದ್ರು ಒಂದು ವಾಟರ್ ಸಾಲ್ಯುಬಲ್. ಆ ಥರ ವಾಟರ್ ಸಾಲ್ಯುಬಲ್ನ ಇನ್ ಜನರಲ್ ಸ್ಪ್ರೇ ಮಾಡಬೇಕು ಅಂದರೆ 3-5 ಲೀಟರ್

ಮಾದರಿಯಾಗಿಸಲು ನಾಯಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಬೀದಿ ನಾಯಿಗಳಿಗೆ ದಯಾಮರಣಕ್ಕೆ ಸುಪ್ರೀಂಕೋರ್ಟ್ ಅಸ್ತು. ಸಾರ್ವಜನಿಕ ಸುರಕ್ಷತೆಗಾಗಿ ಐತಿಹಾಸಿಕ ತೀರ್ಪು. ನೀಟ್ ಮರುಪರೀಕ್ಷೆ ಸಿದ್ಧತೆಗಳ ಕುರಿತು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಭೆ. ಮಿಲಿಟರಿ ನಿಖರತೆಯೊಂದಿಗೆ ಆಪರೇಷನ್ ಸಿಂಧೂರ್ ಕಾರ್ಯಗತ ಜನರಲ್ ಉಪೇಂದ್ರ ದ್ವಿವೇದಿ. ಅಫ್ಘಾನ್ ವಿರುದ್ಧ ಕ್ರಿಕೆಟ್ ಸರಣಿಗೆ ಭಾರತ ತಂಡ ಪ್ರಕಟ. ವೆಸ್ಟ್ ಹಾಗೂ ಏಕದಿನ ತಂಡಗಳಿಗೆ ಶುಭನ್ ಗಿಲ್ ನಾಯಕ. ವಾರ್ತೆಗಳ ವಿವರ. ಇಂಡಿಯಾ ನಾರ್ಡಿಕ್ ಪಾಲುದಾರಿಕೆಯನ್ನು ಸಮೃದ್ಧಿ, ನಾವೀನ್ಯತೆ ಮತ್ತು ಸುಸ್ಥಿರ ಭವಿಷ್ಯದ ಮಾದರಿಯಾಗಿಸಲು ನಾರ್ಡಿಕ್ ನಾಯಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಇಂಡಿಯಾ ನಾರ್ಡಿಕ್ ಶೃಂಗಸಭೆಯಲ್ಲಿ ಪಾಲ್ಗೊಂಡು ನಂತರ ಜಂಟಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ ಮತ್ತು ನಾರ್ಡಿಕ್ ದೇಶಗಳ ನಡುವಿನ ಬದ್ಧತೆಯು ಪ್ರಜಾಪ್ರಭುತ್ವ, ಕಾನೂನು ಆಧಾರಿತ ಆಡಳಿತ ಮತ್ತು ಬಹುಪಕ್ಷೀಯತೆಯನ್ನು ಆಧರಿಸಿದ್ದು, ಇದು ನಮ್ಮನ್ನು ಸಹಜ ಪಾಲುದಾರರನ್ನಾಗಿ ಮಾಡಿದೆ. ಈ ಹಂಚಿಕೆಯ ಮೌಲ್ಯಗಳೇ ಉಭಯ ಪ್ರದೇಶಗಳ ನಡುವಿನ ಬಾಂಧವ್ಯಕ್ಕೆ ಅಡಿಪಾಯ ಎಂದು ಹೇಳಿದ್ದಾರೆ. ಇಂದಿನ ಸಭೆಯಲ್ಲಿ ಕಾನೂನು ಆಧಾರಿತ ಆಡಳಿತಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದ್ದು, ಉಕ್ರೇನ್, ರಷ್ಯಾ ಅಥವಾ ಪಶ್ಚಿಮ ಏಷ್ಯಾದಂತಹ ಸಂಘರ್ಷಗಳು ಶೀಘ್ರವಾಗಿ ಕೊನೆಗಾಣಿಸುವ ಹಾಗೂ ಶಾಂತಿ ಸ್ಥಾಪಿಸುವ ಪ್ರಯತ್ನಗಳಿಗೆ ಎಲ್ಲಾ ನಾಯಕರು ಎಂದಿಗೂ ಬೆಂಬಲ ನೀಡುವುದಾಗಿ ತಿಳಿಸಿದ್ದಾರೆ. ಭಯೋತ್ಪಾದನೆ ವಿಷಯದಲ್ಲಿ ಯಾವುದೇ ರಾಜಿ ಇಲ್ಲ ಎಂಬುದು ಎಲ್ಲರ ಒಂದು ಸ್ಪಷ್ಟ ಮತ್ತು ಒಗ್ಗಟ್ಟಿನ ನಿಲುವಾಗಿದೆ ಎಂದು ನುಡಿದಿದ್ದಾರೆ. 2025 ಅಕ್ಟೋಬರ್ನಿಂದ ಭಾರತವು ನಾರ್ವೆ, ಐಸ್ಲ್ಯಾಂಡ್ ಸೇರಿದಂತೆ ಇತರ ನಾರ್ಡಿಕ್ ದೇಶಗಳೊಂದಿಗೆ ಪ್ರಮುಖ ವ್ಯಾಪಾರ ಮತ್ತು ಆರ್ಥಿಕ ಒಪ್ಪಂದಗಳಿಗೆ ಸಹಿ ಹಾಕಿದೆ ಎಂದು ಪ್ರಧಾನಿ ಮಾಹಿತಿ ನೀಡಿದ್ದಾರೆ. ಭಾರತ ಮತ್ತು ನಾರ್ಡಿಕ್ ರಾಷ್ಟಗಳು ತಮ್ಮ ಸಂಬಂಧಗಳಿಗೆ ಹಸಿರು ತಂತ್ರಜ್ಞಾನ ಮತ್ತು ನಾವೀನ್ಯತಾ ಕಾರ್ಯತಂತ್ರದ ಪಾಲುದಾರಿಕೆಯ ರೂಪ ನೀಡಲು ನಿರ್ಧರಿಸಿವೆ ಎಂದು ಹೇಳಿದ್ದಾರೆ. ಜಂಟಿ ಸುದ್ದಿಗೋಷ್ಠಿಯಲ್ಲಿ ನಾರ್ವೆ, ಸ್ವೀಡನ್, ಐಸ್ಲ್ಯಾಂಡ್, ಫಿನ್ಲ್ಯಾಂಡ್ ಮತ್ತು ಡೆನ್ಮಾರ್ಕ್ ಪ್ರಧಾನಮಂತ್ರಿಗಳು ಪಾಲ್ಗೊಂಡಿದ್ದರು. 3ನೇ ಭಾರತ ನಾರ್ಡಿಕ್ ಶೃಂಗಸಭೆ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಐಸ್ಲ್ಯಾಂಡ್ ಪ್ರಧಾನಿ ಕ್ರಿಸ್ಟುನ್ ಫ್ರಾಸ್ತಾ ಡೊಟ್ಟಿರ್, ಫಿನ್ಲ್ಯಾಂಡ್ ಪ್ರಧಾನಿ ಪೆಟ್ಟರಿ ಒರ್ಪೋ ಹಾಗೂ ಡೆನ್ಮಾರ್ಕ್ ಪ್ರಧಾನಿ ಮೆಟ್ ಫ್ರೆಡ್ರಿಕ್ಸನ್ ಅವರೊಂದಿಗೆ ಪ್ರತ್ಯೇಕ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಿದ್ದಾರೆ. ಈ ವೇಳೆ ಆಯಾ ರಾಷ್ಟಗಳಿಗೆ ಭಾರತ ಹೊಂದಿರುವ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಸಲಾಗಿದೆ. ಸಾರ್ವಜನಿಕರ ಜೀವರಕ್ಷಣೆ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ಹುಚ್ಚು ಹಿಡಿದಿರುವಂತಹ, ಗುಣಪಡಿಸಲಾಗದಂತಹ, ಖಾಯಿಲೆಯಿಂದ ಬಳಲುತ್ತಿರುವಂತಹ ಅಥವಾ ಅತ್ಯಂತ ಅಪಾಯಕಾರಿ ಎಂದು ಸಾಬೀತಾಗಿರುವಂತಹ ಬೀದಿ ನಾಯಿಗಳಿಗೆ ದಯಾಮರಣ ನೀಡಲು ಸುಪ್ರೀಂಕೋರ್ಟ್ ಇದೇ ಮೊದಲ ಬಾರಿಗೆ ಅನುಮತಿ ನೀಡಿದೆ. ನ್ಯಾಯಮೂರ್ತಿಗಳಾದಂತಹ ವಿಕ್ರಮ್ ನಾಥ್, ಸಂದೀಪ್ ಮೆಹ್ತಾ ಮತ್ತು ಎನ್ವಿ ಅನ್ಸಾರಿಯಾ ಅವರನ್ನೊಳಗೊಂಡಂತಹ ಪೀಠವು ದೇಶಾದ್ಯಂತ ಹೆಚ್ಚುತ್ತಿರುವಂತಹ ಬೀದಿ ನಾಯಿಗಳ ಹಾವಳಿಯನ್ನು ನಿಯಂತ್ರಿಸಲು ಈ ಮಹತ್ವದ ನಿರ್ದೇಶನಗಳನ್ನು ನೀಡಿದೆ. ಬೀದಿ ನಾಯಿಗಳ ಸಂಖ್ಯೆ ಆತಂಕಕಾರಿಯಾಗಿ ಹೆಚ್ಚುತ್ತಿರುವ ಮತ್ತು ನಾಯಿ ಕಡಿತ ಅಥವಾ ಆಕ್ರಮಣಕಾರಿ ದಾಳಿಗಳಿಂದ ಸಾರ್ವಜನಿಕ ಸುರಕ್ಷತೆಗೆ ಪದೇ ಪದೇ ಧಕ್ಕೆ ಉಂಟಾಗುತ್ತಿರುವ ಪ್ರದೇಶಗಳಲ್ಲಿ ಸ್ಥಳೀಯ ಸಂಸ್ಥೆಗಳು ಈ ಕ್ರಮ ಕೈಗೊಳ್ಳಬಹುದು ಎಂದು ನ್ಯಾಯಾಲಯ ತಿಳಿಸಿದೆ. ದೇಶದ ರಾಜಧಾನಿಯಲ್ಲಿ ಮಕ್ಕಳು ಸೇರಿದಂತೆ ಅನೇಕರು ನಾಯಿ ಕಡಿತಕ್ಕೆ ತುತ್ತಾದ ಬಗ್ಗೆ ಮಾಧ್ಯಮಗಳಲ್ಲಿ ಬಂದ ವರದಿಗಳನ್ನು ಆಧರಿಸಿ ಕಳೆದ ವರ್ಷ ಜುಲೈ 28 ಸುಪ್ರೀಂಕೋರ್ಟ್ ಸ್ವಯಂ ಪ್ರೇರಿತವಾಗಿ ಈ ಪ್ರಕರಣವನ್ನು ದಾಖಲಿಸಿಕೊಂಡಿತ್ತು. ಇದೇ ವೇಳೆ ಬೀದಿ ನಾಯಿಗಳ ಸ್ಥಳಾಂತರ ಮತ್ತು ಸಂತಾನ ಶಕ್ತಿ ಹರಣ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಈ ಹಿಂದೆ ನೀಡಲಾಗಿದ್ದಂತಹ ಆದೇಶವನ್ನು ಹಿಂಪಡೆಯುವಂತೆ ಕೋರಿ ಸಲ್ಲಿಸಲಾಗಿದ್ದ ಅರ್ಜಿಗಳನ್ನು ನ್ಯಾಯಾಲಯ ವಜಾಗೊಳಿಸಿದೆ. ಮುಂಬರುವ ನೀಟ್ ಮರುಪರೀಕ್ಷಾ ಸಿದ್ಧತೆಗಳ ಕುರಿತು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಇಂದು ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಸಿದರು. ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಸಂಪೂರ್ಣ ಪಾರದರ್ಶಕತೆ ಮತ್ತು ಸಮಗ್ರತೆಯನ್ನು ಕಾಪಾಡಿಕೊಳ್ಳುವ ಅಗತ್ಯವನ್ನು ಒತ್ತಿ ಹೇಳಿದ ಸಚಿವರು, ಈ ಹಿಂದಿನ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಗುರುತಿಸಲಾದಂತಹ ಎಲ್ಲ ಲೋಪದೋಷಗಳನ್ನು ಸಮಗ್ರವಾಗಿ ಪರಿಹರಿಸಬೇಕು ಮತ್ತು ಅವುಗಳನ್ನು ಸಂಪೂರ್ಣವಾಗಿ ತೊಡೆದುಹಾಕಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಕಟ್ಟುನಿಟ್ಟಾದ ಭದ್ರತಾ ನಿಯಮಗಳ ಅಡಿಯಲ್ಲಿ ಮರುಪರೀಕ್ಷೆಯನ್ನು ಯಾವುದೇ ಅಡೆತಡೆಗಳು ಇಲ್ಲದೆ ಮತ್ತು ಸುರಕ್ಷಿತವಾಗಿ ನಡೆಸಬೇಕು ಎಂದು ಅವರು ಸೂಚನೆ ನೀಡಿದ್ದಾರೆ. ಪರೀಕ್ಷಾ ವ್ಯವಸ್ಥೆಗಳ ಪರಿಣಾಮಕಾರಿ ಅನುಷ್ಠಾನ ಮತ್ತು ಉಸ್ತುವಾರಿಗಾಗಿ ಎಲ್ಲ ರಾಜ್ಯಗಳ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಅಧೀಕ್ಷರ ಜೊತೆಗೆ ಸಮನ್ವಯ ಸಭೆಗಳನ್ನು ನಡೆಸುವಂತೆ ಸಭೆಯಲ್ಲಿ ಆದೇಶ ನೀಡಲಾಗಿದೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ, ಮಿಲಿಟರಿ ನಿಖರತೆ, ಮಾಹಿತಿ ನಿಯಂತ್ರಣ, ರಾಜತಾಂತ್ರಿಕ ಸಂಕೇತ ಹಾಗೂ ಆರ್ಥಿಕ ದೃಢ ಸಂಕಲ್ಪದ ಒಂದು ಸುಸಂಬದ್ಧ ರಾಷ್ಟೀಯ ಕ್ರಮವಾಗಿ ಮೂಡಿಬಂದಿದೆ ಎಂದು ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಅಭಿಪ್ರಾಯಪಟ್ಟಿದ್ದಾರೆ. ನವದೆಹಲಿಯಲ್ಲಿರುವಂತಹ ಭೂ ಯುದ್ಧ ಅಧ್ಯಯನ ಕೇಂದ್ರ ಹಮ್ಮಿಕೊಂಡಿದ್ದಂತಹ ಭದ್ರತೆಯಿಂದ ಸಮೃದ್ಧಿಯತ್ತ ರಾಷ್ಟೀಯ ಪ್ರಗತಿಗಾಗಿ ಸ್ಮಾರ್ಟ್ ಶಕ್ತಿ ಎಂಬ ವಿಷಯದ ಕುರಿತಾದಂತಹ ವಿಚಾರ ಸಂಕಿರಣವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಈ ಕಾರ್ಯಾಚರಣೆಯು ಭಯೋತ್ಪಾದಕ ಮೂಲಸೌಕರ್ಯಗಳನ್ನು ಧ್ವಂಸಗೊಳಿಸಿದೆ ಮತ್ತು ದೀರ್ಘಕಾಲದ ಕಾರ್ಯತಂತ್ರಗಳನ್ನು ವಿಫಲಗೊಳಿಸಿದೆ ಎಂದು ಶ್ಲಾಘಿಸಿದ್ದಾರೆ. ಜಾಗತಿಕ ವಿದ್ಯಮಾನಗಳ ಕುರಿತು ಮಾತನಾಡಿದ ಜನರಲ್ ದ್ವಿವೇದಿ, ಪ್ರಸ್ತುತ ಜಗತ್ತು ಸಂಕೀರ್ಣ ಸವಾಲುಗಳನ್ನು ಎದುರಿಸುತ್ತಿದೆ. ಸೆಮಿಕಂಡಕ್ಟರ್ಗಳ ಲಭ್ಯತೆಯು ಇಂದು ರಾಷ್ಟೀಯ ಮಟ್ಟದಲ್ಲಿ ಪ್ರಭಾವ ಬೀರುವ ಸಾಧನವಾಗಿದ್ದು, ಹಾರ್ಮೋನ್ ಜನಸಂಧಿಯು ಸಂಘರ್ಷದ ವಲಯವಾಗಿ ಬದಲಾಗಿದೆ ಎಂದು ಎಚ್ಚರಿಸಿದ್ದಾರೆ. ವಿಶ್ವದ ಒಟ್ಟು ರಕ್ಷಣಾ ವೆಚ್ಚವು 2.7 ಟ್ರಿಲಿಯನ್ ಡಾಲರ್ಗಳನ್ನು ದಾಟಿದ್ದು, ಇದು ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಒಟ್ಟು ಬಜೆಟ್

ಗಿಂತಲೂ ಹೆಚ್ಚಾಗಿದೆ ಎಂದು ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಮುಂದಿನ 5 ವರ್ಷಗಳಲ್ಲಿ ಛತ್ತೀಸ್ಗಢದ ಬಸ್ತಾರ್ ವಲಯವು ದೇಶದ ಅತ್ಯಂತ ಅಭಿವೃದ್ಧಿ ಹೊಂದಿದ ಬುಡಕಟ್ಟು ಪ್ರದೇಶವಾಗಿ ಹೊರಹೊಮ್ಮಲಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಇಂದು ಛತ್ತೀಸ್ಗಢದ ಜಗದಲ್ಪುರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, 2031 ವೇಳೆಗೆ ಇಲ್ಲಿನ ಜನರ ಆದಾಯವನ್ನು 6 ಪಟ್ಟು ಹೆಚ್ಚಿಸುವ ಗುರಿ ಹೊಂದಲಾಗಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದು ಅಮೆರಿಕದ ಪರಮಾಣು ಇಂಧನ ಉದ್ಯಮದ ಉನ್ನತ ಮಟ್ಟದ ನಿಯೋಗದೊಂದಿಗೆ ನವದೆಹಲಿಯಲ್ಲಿ ಮಹತ್ವದ ಸಭೆ ನಡೆಸಿದರು. ಈ ನಿಯೋಗದಲ್ಲಿ ಅಮೆರಿಕದ ಪರಮಾಣು ಶಕ್ತಿ ಸಂಸ್ಥೆ ಮತ್ತು ಅಮೆರಿಕ ಭಾರತ ಕಾರ್ಯತಂತ್ರ ಪಾಲುದಾರಿಕೆ ವೇದಿಕೆಯ ಪ್ರತಿನಿಧಿಗಳು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಸಚಿವೆ ನಿರ್ಮಲಾ ಸೀತಾರಾಮನ್, ಶಾಂತಿ ಕಾಯ್ದೆಯಡಿ ತರಲಾದಂತಹ ಸುಧಾರಣೆಗಳು ಭಾರತದ ಶುದ್ಧ ಇಂಧನ ಪರಿವರ್ತನೆಯನ್ನು ಹೇಗೆ ವೇಗಗೊಳಿಸಲಿವೆ ಎಂಬುದನ್ನು ವಿವರಿಸಿದರು. ಉತ್ತರಾಖಂಡದ ಮಾಜಿ ಮುಖ್ಯಮಂತ್ರಿ ಹಾಗೂ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕ ಬಿಸಿ ಖಂಡೂರಿ ಸುದೀರ್ಘ ಅನಾರೋಗ್ಯದಿಂದ ಇಂದು ಡೆಹ್ರಾಡೂನ್ನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 91 ವರ್ಷ ವಯಸ್ಸಾಗಿತ್ತು. ಭಾರತೀಯ ಸೇನೆಯಲ್ಲಿ ಮೇಜರ್ ಜನರಲ್ ಆಗಿ ನಿವೃತ್ತರಾಗಿದ್ದಂತಹ ಖಂಡೂರಿ ಅವರು 2 ಬಾರಿ ಉತ್ತರಾಖಂಡದ ಮುಖ್ಯಮಂತ್ರಿಯಾಗಿ ರಾಜ್ಯದ ಅಭಿವೃದ್ಧಿಗೆ ಶ್ರಮಿಸಿದರು. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಂಪುಟದಲ್ಲಿ ಕೇಂದ್ರ ಭೂಸಾರಿಗೆ ಮತ್ತು ಹೆದ್ದಾರಿ ಸಚಿವರಾಗಿಯೂ ಅವರು ಸೇವೆ ಸಲ್ಲಿಸಿದ್ದರು. ಖಂಡೂರಿ ಅವರ ನಿಧನಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರು ತೀವ್ರ ಶೋಕ ವ್ಯಕ್ತಪಡಿಸಿದ್ದಾರೆ. 3 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಇಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದಕ್ಷಿಣ ಕೊರಿಯಾದ ಸಿಯಾಲ್ಗೆ ತಲುಪಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಅವರು, ಈ ಭೇಟಿ ಭಾರತ ದಕ್ಷಿಣ ಕೊರಿಯಾ ನಡುವೆ ರಕ್ಷಣಾ ಸಹಕಾರ ಮತ್ತು ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಬಲಪಡಿಸುವ ಉದ್ದೇಶವನ್ನು ಹೊಂದಿದೆ. ಪರಸ್ಪರ ಹಿತಾಸಕ್ತಿಯ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮತ್ತು ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸಲು ಈ ಭೇಟಿ ಅವಕಾಶ ಕಲ್ಪಿಸಿದೆ ಎಂದು ತಿಳಿಸಿದ್ದಾರೆ. ವಾಯುಪಡೆ ಸಿಬ್ಬಂದಿ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಅವರು ದ್ವಿಪಕ್ಷೀಯ ರಕ್ಷಣಾ ಸಂಬಂಧ ಮತ್ತು ಮಿಲಿಟರಿ ಸಹಕಾರವನ್ನು ಬಲಪಡಿಸುವ ಉದ್ದೇಶದಿಂದ 3 ದಿನಗಳ ಅಧಿಕೃತ ಶ್ರೀಲಂಕಾ ಪ್ರವಾಸ ಕೈಗೊಂಡಿದ್ದಾರೆ. ತಮ್ಮ ಭೇಟಿಯ ಭಾಗವಾಗಿ ಇಂದು IPKF ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸಿ ನಂತರ ಕೊಲಂಬೋದಲ್ಲಿರುವಂತಹ ಶ್ರೀಲಂಕಾ ವಾಯುಪಡೆಯ ಪ್ರಧಾನ ಕಚೇರಿಯಲ್ಲಿ ಗೌರವ ವಂದನೆ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಶ್ರೀಲಂಕಾ ವಾಯುಪಡೆ ಮುಖ್ಯಸ್ಥರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸುವುದರ ಜೊತೆಗೆ ಅಲ್ಲಿನ ರಕ್ಷಣಾ ಕಾರ್ಯದರ್ಶಿ ಮತ್ತು ಉಪರಕ್ಷಣಾ ಸಚಿವರನ್ನು ಅವರು ಭೇಟಿ ಮಾಡಿದರು. ವಿಕಸಿತ ಭಾರತದ ಗುರಿ ಸಾಧನೆಗೆ ಸರ್ಕಾರ ಮತ್ತು ಉದ್ಯಮ ವಲಯದ ನಡುವೆ ಹೆಚ್ಚಿನ ಸಹಯೋಗದ ಅಗತ್ಯವಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದಂತಹ ಇಂಡಿಯಾ ಬಿಸಿನೆಸ್ ರಿಫಾರ್ಮ್ ಶೃಂಗಸಭೆ 2026 ಮಾತನಾಡಿದ ಅವರು, ವ್ಯವಹಾರ ಸುಲಭತೆ ಮತ್ತು ಭಾರತದ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಲು ಕೈಗಾರಿಕಾ ವಲಯ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು. ಜಾಗತಿಕ ಅನಿಶ್ಚಿತತೆಗಳ ಸುಧಾರಣೆ ಮತ್ತು ಪೂರೈಕೆ ಸರಪಳಿ ಬಲಪಡಿಸಲು ಇದನ್ನು ಒಂದು ಅವಕಾಶವಾಗಿ ಬಳಸಿಕೊಳ್ಳಬೇಕು ಎಂದು ಕರೆ ನೀಡಿದ್ದಾರೆ. ದೇಶದಲ್ಲಿರುವಂತಹ 1800 ಜಾಗತಿಕ ಸಾಮರ್ಥ್ಯ ಕೇಂದ್ರಗಳು ಸುಮಾರು 20 ಲಕ್ಷ ನೇರ ಉದ್ಯೋಗಗಳನ್ನು ಸೃಷ್ಟಿಸಿವೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಉತ್ತರಾಖಂಡದ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನದ ಗರ್ಜಿಯಾ ವಲಯದಲ್ಲಿ ಕಾಡಾನೆಯೊಂದು 2 ಆರೋಗ್ಯವಂತ ಅವಳಿ ಮರಿಗಳಿಗೆ ಜನ್ಮ ನೀಡಿದೆ ಎಂದು ಕೇಂದ್ರ ಪರಿಸರ ಅರಣ್ಯ ಹವಾಮಾನ ಬದಲಾವಣೆ ಖಾತೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ತಿಳಿಸಿದ್ದಾರೆ. ಈ ಅಪರೂಪದ ವಿದ್ಯಮಾನದ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಆನೆಗಳಲ್ಲಿ ಅವಳಿ ಮರಿಗಳ ಜನನ ಅತ್ಯಂತ ಅಪರೂಪವಾಗಿದ್ದು ವಿಶ್ವಾದ್ಯಂತ ಆನೆಗಳ ಗರ್ಭಧಾರಣೆಯ 1% ಕಡಿಮೆ ಪ್ರಮಾಣದಲ್ಲಿ ಇಂತಹ ಘಟನೆಗಳು ಸಂಭವಿಸುತ್ತವೆ ಎಂದು ತಿಳಿಸಿದ್ದಾರೆ. ಮುಂದಿನ ತಿಂಗಳು ನಡೆಯಲಿರುವಂತಹ ಅಫ್ಘಾನಿಸ್ತಾನ ವಿರುದ್ಧದ ಏಕೈಕ ಟೆಸ್ಟ್ ಹಾಗೂ ಏಕದಿನ ಸರಣಿಗೆ ಭಾರತ ತಂಡವನ್ನು ಘೋಷಣೆ ಮಾಡಲಾಗಿದೆ. ಎರಡೂ ತಂಡಗಳನ್ನು ಶುಭ್ಮನ್ ಗಿಲ್ ಮುನ್ನಡೆಸಲಿದ್ದಾರೆ. ಟೆಸ್ಟ್ ತಂಡದ ಉಪನಾಯಕತ್ವದಿಂದ ರಿಷಭ್ ಪಂತ್ ಅವರನ್ನು ಕೈಬಿಟ್ಟು ಕೆಎಲ್ ರಾಹುಲ್ ಅವರನ್ನು ಉಸ್ತುವಾರಿಯನ್ನಾಗಿ ವಹಿಸಲಾಗಿದೆ. ಏಕದಿನ ತಂಡಕ್ಕೆ ಶ್ರೇಯಸ್ ಅಯ್ಯರ್ ಉಪನಾಯಕನನ್ನಾಗಿ ನೇಮಕಗೊಂಡಿದ್ದಾರೆ. ಜಸ್ಪ್ರೀತ್ ಬುಮ್ರಾ ಮತ್ತು ರವೀಂದ್ರ ಜಡೇಜಾ ಅವರಿಗೆ ವಿಶ್ರಾಂತಿ ನೀಡಲಾಗಿದ್ದು, ಮಾನವ್ ಸುತಾರ್ ಮತ್ತು ಗುರ್ನೂರ್ ಬಾರ್ ಟೆಸ್ಟ್ ತಂಡಕ್ಕೆ ಹೊಸದಾಗಿ ಸೇರ್ಪಡೆಯಾಗಿದ್ದಾರೆ. ಜೂನ್ 6 ಮುಲ್ಲಾನ್ಪುರದಲ್ಲಿ ಟೆಸ್ಟ್ ಪಂದ್ಯ ಹಾಗೂ ಜೂನ್ 14 ಧರ್ಮಶಾಲಾ, ಲಕ್ನೌ ಮತ್ತು ಚೆನ್ನೈನಲ್ಲಿ ಏಕದಿನ ಸರಣಿ ಪಂದ್ಯಗಳು ನಡೆಯಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ನಾರ್ಡಿಕ್ ಪಾಲುದಾರಿಕೆಯನ್ನು ಸಮೃದ್ಧಿ, ನಾವೀನ್ಯತೆ ಮತ್ತು ಸುಸ್ಥಿರ ಭವಿಷ್ಯದ ಮಾದರಿಯಾಗಿಸಲು ನಾಯಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಬೀದಿ ನಾಯಿಗಳಿಗೆ ದಯಾಮರಣಕ್ಕೆ ಸುಪ್ರೀಂಕೋರ್ಟ್ ಅಸ್ತು. ಸಾರ್ವಜನಿಕ ಸುರಕ್ಷತೆಗಾಗಿ ಐತಿಹಾಸಿಕ ತೀರ್ಪು. ನೀಟ್ ಮರುಪರೀಕ್ಷೆ ಸಿದ್ಧತೆಗಳ ಕುರಿತು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಭೆ. ಮಿಲಿಟರಿ ನಿಖರತೆಯೊಂದಿಗೆ ಆಪರೇಷನ್ ಸಿಂಧೂರ್ ಕಾರ್ಯಗತ ಜನರಲ್ ಉಪೇಂದ್ರ ದ್ವಿವೇದಿ. ಅಫ್ಘಾನ್ ವಿರುದ್ಧ ಕ್ರಿಕೆಟ್ ಸರಣಿಗೆ ಭಾರತ ತಂಡ ಪ್ರಕಟ. ಟೆಸ್ಟ್ ಹಾಗೂ ಏಕದಿನ ತಂಡಗಳಿಗೆ ಶುಭ್ಮನ್ ಗಿಲ್ ನಾಯಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6, ವೇಳೆ ಸರಿಯಾಗಿ 7:45.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಮೈಸೂರು ಜಂಕ್ಷನ್ ಸಾಪ್ತಾಹಿಕ ಸಂಚಿಕೆ.
2: ಹಾಯ್ ಹಲೋ ನಮಸ್ಕಾರ, ನೀವು ಕೇಳ್ತಾ ಇದ್ರಿ ಎಫ್ಎಂ 100.6 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮೈಸೂರು ಕೇಂದ್ರವನ್ನ.
3: ಏನ್ ದಿಗ್ವಿಜಯ್, ಸೋಮವಾರ ಬೆಳಗ್ಗೆ 11:00 ಅನ್ಕೊಂಡ್ಬಿಟ್ರಾ? ಇದ್ ಮಂಗಳವಾರ ಸಾಯಂಕಾಲ 7:45 ಆಗಿರೋದು ಟೈಮು.
2: ಕೀರ್ತನ, ನಾನು ಇನ್ನು ವಿಷಯಕ್ಕೆ ಬಂದಿಲ್ಲ, ಆಗ್ಲೇ ನೀನ್ ಶುರು ಮಾಡೋರು ಹೆಂಗೆ? ಮೈಸೂರ ಆಕಾಶವಾಣಿಯಲ್ಲಿ ಗೇಮ್ ಶೋ ಕಾರ್ಯಕ್ರಮದ 3 ಹೋಸ್ಟ್ ನಾವು ಇವತ್ತಿದ್ದೀವಿ, ಅದಕ್ಕೆ ಯಾಕೆ ಅದೇ ರೀತಿಯಲ್ಲಿ ಓಪನಿಂಗ್ ತಗೋಬಾರ್ದು ಅಂತಿದ್ದೆ. ಕಂಟಿನ್ಯೂ ಮಾಡೋಷ್ಟೇ ನೀನು ಇಂಟರಪ್ಟ್ ಮಾಡ್ಬಿಟ್ಟೆ ಅಲ್ವಾ ಚಿನ್ಮಯ್, ನೀನು ಇದೆಯಾ ಮಾತಾಡೋ?
4: ಹೌದು ಹೌದು, ಆದ್ರೆ ಯಾವ ಕಾರ್ಯಕ್ರಮ ಆದ್ರೇನು ಓಪನಿಂಗ್ ತಗೊಳ್ಳೋದ್ರಲ್ಲಿ ಏನ್ ತಪ್ಪಿಲ್ಲ. ಮೈಸೂರು ಜಂಕ್ಷನ್ಗೂ ಇದೇ ಓಪನಿಂಗ್ ತಗೊಳ್ಳಿ, ಇನ್ಯಾವ್ದಾದ್ರು ಕಾರ್ಯಕ್ರಮಕ್ಕೂ ಇದೇ ಓಪನಿಂಗ್ ತಗೊಳ್ಳಿ. ಆದ್ರೆ ಒಟ್ಟಾರೆ ಏನು, ನಮ್ ಕೇಳುಗರಿಗೆ ನಾವು ಒಳ್ಳೆ ಕಾರ್ಯಕ್ರಮ ಕೊಡ್ಬೇಕು, ಅದು ಮೆಚ್ಚುಗೆ ಆಗ್ಬೇಕು, ಆ ಓಪನಿಂಗ್ ಇಂದ ನಮಗೆ ಆ ಕಾರ್ಯಕ್ರಮ ಕೇಳಬೇಕು ಅಂತ ಅನ್ನಿಸ್ಬೇಕು. ಆ ರೀತಿ ಓಪನಿಂಗ್ ಇದ್ರೆ ಸಾಕಪ್ಪ ನನ್ನ ಪ್ರಕಾರ.
2: ಈಗ ಕೀರ್ತನ ಯಾಕೆ ಅವಳಿಗೆ ಒಂದು ಗೊಂದಲ ಉಂಟಾಯ್ತು ಅಂತ ಹೇಳಿದ್ರೆ, ಹಾಯ್ ಹಲೋ ನಮಸ್ಕಾರ ಅಂತ ಹೇಳಿದ ತಕ್ಷಣ ಅವಳಿಗೆ ಶುರು ಆಗಿದ್ದು, ಅಂದ್ರೆ ಅವಳಿಗೆ ಅಂತಲ್ಲ ಎಲ್ರಿಗೂ ಒಂದು ಸಲ ಚಕಿತರಾಗುವಂತದ್ದು ಏನಂತಂದ್ರೆ, ಇವತ್ತು ಸೋಮವಾರ ಬೆಳಿಗ್ಗೆ 11:00 ಗೇಮ್ ಶೋನ ಅನ್ನೋದು
3: ಅಂದ್ರೆ ಅದು ಒಂಥರ ಈಗ ಸಿಗ್ನೇಚರ್ ಟ್ಯೂನ್ಸ್ ಅಂತ ನಾವೆಲ್ಲ ಪ್ರೋಗ್ರಾಮ್ಸಿಗೂ ಏನು ಹಾಕ್ತಿವಿ ಆಲ್ಮೋಸ್ಟ್, ಅದು ಒಂದು ಸಿಗ್ನೇಚರ್ ಸ್ಟೈಲ್ ಆಗ್ಬಿಟ್ಟಿದೆ. ಆ ವರ್ಡಿಂಗ್ಸ್ ಬಂತು ಅಂದ್ರೆ ಓ ಇದು ಇದೇ ಕಾರ್ಯಕ್ರಮ ಅನ್ನೋ ರೀತಿ ನಮ್ಮ ಕೇಳುಗರಿಗೆ ಅರ್ಥ ಆಗಿದೆ. ಅದು
2: ಸಿಗ್ನೇಚರ್ ಸ್ಟೆಪ್ ಇದಂಗೆ, ಹೆಂಗೆ ದೊಡ್ಡ ದೊಡ್ಡ ಹೀರೋಗಳ ಒಂದು ಸ್ಟೆಪ್ಸ್ ಇರ್ತಾವಲ್ಲ, ಮ್ಯಾನರಿಸಮ್ ಇರ್ತಾವಲ್ಲ, ಆತರ ನಮ್ಮ ಆಕಾಶವಾಣಿಗೆ ಒಂಥರ ಒಂದು ಮ್ಯಾನರಿಸಮ್ ಅಂದ್ರೆ ಅಲ್ವಾ. ಈಗ ನೀನು ಹೇಳದೆ ಆಗ್ಲೇ ಕೂಡ ಏನಂತಂದ್ರೆ, ಒಂದು ಸಿಗ್ನೇಚರ್ ಟ್ಯೂನ್ ಒಂದು ಸಣ್ಣ ಬಿಟ್ಟು ಕೇಳಿಬಿಟ್ರು ಕೂಡ ಓ ಇದೆ.
3: ಹೌದು
4: ಹೌದು,
2: ರೆಗ್ಯುಲರ್ ಕೇಳುಗರು ಅಂದ್ರೆ ಯಾರು ನಾವು ಆಗ್ಲಿ ಯಾರು ರೆಗ್ಯುಲರ್ ಕೇಳುಗರು ಇರ್ತಾರೆ ಅವ್ರಿಗೆ ಖಂಡಿತ ಗೊತ್ತಾಗುತ್ತೆ ಇಂತ ಕಾರ್ಯಕ್ರಮನೇ.
3: ಅಂದ್ರೆ ರೆಗ್ಯುಲರ್ ಕೇಳುಗರಿಗೆ ಸಮಯ ಕೂಡ ಗೊತ್ತಿರುತ್ತೆ ಈ ಸಮಯಕ್ಕೆ ಇದೇ ಕಾರ್ಯಕ್ರಮ ಬರುತ್ತೆ ಅಂತ. ಬಟ್ ಜಸ್ಟ್ ಇನ್ ಕೇಸ್ ಏನೋ ಕಾರ್ಯಕ್ರಮಗಳಲ್ಲಿ ಬದಲಾವಣೆ ಆಗಿ ನಾವ್ ಆ ಕಾರ್ಯಕ್ರಮನ ಬೇರೆ ಟೈಮಲ್ಲಿ ಹಾಕ್ತಾ ಇದೀವಿ ಅಂದ್ರು ಕೂಡ ಆ ಸಿಗ್ನೇಚರ್ ಟ್ಯೂನ್ ಇಂದ ಕಾರ್ಯಕ್ರಮನ ಕಂಡು ಹಿಡಿತಾ ಇದಾರೆ ನಮ್ಮ ಕೇಳುಗರು.
2: ಖಂಡಿತವಾಗ್ಲು, ಈಗ ಚಿನ್ಮಯ್ ಆಕಾಶವಾಣಿ ಬಹಳಷ್ಟು ಕಾರ್ಯಕ್ರಮಗಳನ್ನ ಮಾಡ್ತೀವಿ, ಎಲ್ಲಾ ವಿಭಾಗದ ಕಾರ್ಯಕ್ರಮಗಳನ್ನು. ಈಗ ಚಿಕ್ಕ ಮಕ್ಕಳ ಕಾರ್ಯಕ್ರಮ ಮಾಡ್ತೀವಿ, ಮಕ್ಕಳ ಮಂಟಪ ಮಾಡ್ತೀವಿ, ಯುವಕರು ಯುವವಾಣಿ ಮಾಡ್ತೀವಿ, ಕೃಷಿ ಸಂಬಂಧಪಟ್ಟ ಕೃಷಿ ರಂಗ ಮಾಡ್ತೀವಿ, ಹಿರಿಯ ನಾಗರಿಕರಿಗೆ ಮಾಡ್ತೀವಿ, ಆಯ್ತಾ, ಮಹಿಳೆ ಕಾರ್ಯಕ್ರಮ ಮಾಡ್ತೀವಿ, ಹಾಗೆ ಎಲ್ಲಾ ವಿಭಾಗದ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಹೌದಾ?
4: ಹೌದು.
2: ಬಹುಜನ ಹಿತಾಯ ಬಹುಜನ ಸುಖಾಯ ಅಂತ ನಮ್ಮ ಆಕಾಶವಾಣಿ ಧ್ಯೇಯವಾಕ್ಯ ಏನಿದೆಯಲ್ಲ ಅದಕ್ಕೆ ತಕ್ಕ ಹಾಗೆ ನಾವೆಲ್ಲಾ ಕಾರ್ಯಕ್ರಮಗಳನ್ನು ಮಾಡ್ತೀವಿ.
4: ಇವಾಗ ನಾವು ಬೇರೆ ಯಾವುದೇ ಏನೇ ಕೇಳ್ತಾ ಇದ್ರು ಅಯ್ಯೋ ಇದೇನು ಬಂದಿದ್ದೆ ಬರ್ತಾ ಇದೆಯಲ್ಲ ಅಂತ ಬೋರ್ ಆಗ್ಬೋದು. ಆದರೆ ನಮ್ಮ ಆಕಾಶವಾಣಿ ಕೇಳ್ತಾ ಇದ್ರೆ ಒಂದಾದ್ಮೇಲೊಂದು ವೈವಿಧ್ಯಮಯ ವಿವಿಧ ವಿಭಾಗದ್ದು ನೀವು ಹೇಳ್ದಂಗೆ ಒಂದೇ ಅಂತ ಕೇಳ್ತಾ ಇದ್ದೀವಿ ಅಂತ ಬೇಜಾರೇ ಆಗಲ್ಲ, ಬೋರೇ ಆಗಲ್ಲ. ಅಷ್ಟು ವೆರೈಟೀಸ್ ಆಫ್ ಪ್ರೋಗ್ರಾಮ್ಸ್ ನಮ್ಮ ಆಕಾಶವಾಣಿನಲ್ಲಿ ಬರುತ್ತೆ, ಅದಕ್ಕೆ ನಿಜವಾಗ್ಲೂ ನಮಗೆ ಖುಷಿ ಇದೆ. ಆದರೆ ಅದ್ರ ಹಿಂದೆ ಪರಿಶ್ರಮನೂ ಅಷ್ಟೇ ಇದೆ. ನಾವಲ್ಲಿ ಒಮ್ಮೆ ಇವಾಗ ಅರ್ಧ ಗಂಟೆ ಕಾರ್ಯಕ್ರಮ ಕೇಳ್ಬೋದು, ಕಾಲು ಗಂಟೆ ಕಾರ್ಯಕ್ರಮ ಕೇಳ್ಬೋದು, ಆದರೆ ಆ ಅರ್ಧ ಗಂಟೆಗೆ ಕಾಲು ಗಂಟೆಗೆ ಎಷ್ಟೋ ದಿನಗಟ್ಟಲೆ ಹಿಂದಿಂದ ಪರಿಶ್ರಮ ಇರುತ್ತೆ, ತಯಾರಿ ಇರುತ್ತೆ.
3: ಖಂಡಿತ. ಅಂದರೆ ಈಗ ಬೇರೆ ಚಾನೆಲ್ಗಳು ಎಂಟರ್ಟೈನ್ಮೆಂಟ್ನೇ ಮೇನ್ ಪರ್ಪಸ್ ಆಗಿ ಇಟ್ಕೊಂಡಿದ್ರೆ, ನಮ್ದು ಇನ್ಫಾರ್ಮೇಶನ್ ಪ್ಲಸ್ ಎಂಟರ್ಟೈನ್ಮೆಂಟ್, ಇನ್ಫೋಟೈನ್ಮೆಂಟ್ ಅಂತಲೇ ಫೇಮಸ್ ಆಗಿರುವಂಥದ್ದು. ಹಾಗಾಗಿ ನಾವು ಇನ್ಫಾರ್ಮೇಶನ್ನ ನಮ್ಮ ಜನರಿಗೆ ತಲುಪಿಸ್ತಾ ಇದ್ದೀವಿ ಅಂದರೆ ಏನೋ ಒಂದು ಇನ್ಫಾರ್ಮೇಶನ್ ನಾವು ಕೊಡೋಕ್ಕಾಗಲ್ಲ. ಆ ಇನ್ಫಾರ್ಮೇಶನ್ ಸರಿ ಇದೆ ಅಂತ ನಾವು ಎಷ್ಟು ನಮಗೆ ಸಾಧ್ಯ ಆಗುತ್ತೋ ಅಷ್ಟು ನಾವೆಲ್ಲ ಅದಕ್ಕೆ ರಿಸರ್ಚ್ ಮಾಡಿರಬಹುದು, ಅಥವಾ ಅದಕ್ಕೆ ಒಂದು ತಯಾರಿ ಅನ್ನೋದೇನಿದೆ ತುಂಬಾನೇ ಇರುತ್ತೆ ಅಂತಾನೆ ಹೇಳ್ಬೋದು.
2: ಮಾಹಿತಿ, ಮನೋರಂಜನೆ, ಶಿಕ್ಷಣ, ಈ ಮೂರು ವಿಚಾರವನ್ನ ಇಟ್ಕೊಂಡು ನಾವು ಎಲ್ಲಾ ಕಾರ್ಯಕ್ರಮಗಳನ್ನು ಮಾಡ್ತೀವಿ.
3: ಹೌದು,
2: ಎಲ್ಲಾ ಕಾರ್ಯಕ್ರಮದಲ್ಲಿ ಎಂಟರ್ಟೈನ್ಮೆಂಟ್ ಇರುತ್ತೆ, ಮಾಹಿತಿ ಇರುತ್ತೆ, ಶಿಕ್ಷಣ ಅಂತೂ ಖಂಡಿತ ಇದ್ದೇ ಇರುತ್ತೆ. ನಮ್ಮ ಒಂದು ಸೆಲ್ಫ್ ಡಬ್ ಅನ್ನು ನಾವೇ ಹೊಡ್ಕೊಳ್ಳೋದು ಅಂತ ಅಲ್ಲ. ಯಾಕೆಂದ್ರೆ ಈಗೇನಂದ್ರೆ ಇನ್ನೊಂದು ವಿಚಾರ ಹೇಳಬೇಕು ಅಂದ್ರೆ, ಯಾವ್ದಾದ್ರು ಒಂದು ಕಾರ್ಯಕ್ರಮ, ಒಂದು ಎಕ್ಸಾಂಪಲ್, ಈಗ ನಾವು ಬೇರೆ ಕಾರ್ಯಕ್ರಮಕ್ಕೆ ಹೋಗಕ್ಕಿಂತ ಗೇಮ್ ಶೋನೇ ತಗೊಳ್ಳೋದಾದ್ರೆ ಎಷ್ಟು ಎಫರ್ಟ್ ಇರುತ್ತೆ?
3: ಹೌದು, 1 hour ನಾವು ಗೇಮ್ ಶೋ ಪ್ರೆಸೆಂಟ್ ಮಾಡ್ತಾ ಇದೀವಿ ಅಂದ್ರೆ ಅದ್ರ ಹಿಂದೆ ಮಿನಿಮಮ್ ಅಂದ್ರೂ 1 hour 10 minutes ಪರಿಶ್ರಮ ಇರುತ್ತೆ ನಮ್ದು.
2: ಯಾಕೆ ಅಂತಂದ್ರೆ ಅಷ್ಟು ನಾವೀಗ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತಂದಾಗ ಏನು ಶ್ರವ್ಯ ಮಾಧ್ಯಮದಲ್ಲಿ, ಈಗ ದೃಶ್ಯ ಮಾಧ್ಯಮದಲ್ಲಿ ಯಾವ ರೀತಿ ಕಾರ್ಯಕ್ರಮಗಳನ್ನ ಬೇಕಾದ್ರೆ ಮಾಡಿ ನೀವು ಪ್ರೊಜೆಕ್ಟ್ ಮಾಡಬಹುದು. ಆದ್ರೆ ಶ್ರವ್ಯ ಮಾಧ್ಯಮದಲ್ಲಿ ಮಾಡ್ಬೇಕು ಅಂತಂದಾಗ ಕೇಳುಗ ವರ್ಗ ಇರುತ್ತೆ, ಆ ಕೇಳುಗ ವರ್ಗವನ್ನ ನಾವು ಟಾರ್ಗೆಟ್ ಇಟ್ಕೊಂಡೇ ಮಾಡ್ಬೇಕಾಗುತ್ತೆ, ಆಮೇಲೆ ಅದು ತಲುಪಬೇಕಾಗುತ್ತೆ, ಮತ್ತೆ ಅವರಿಗೆ ಮನೋರಂಜನೆ ಕೊಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಎಷ್ಟು ಕೆಲಸ ಮಾಡ್ತೀವಿ ಅಂದ್ರೆ, ಒಂದೊಂದ್ಸಲ ಏನಾಗ್ಬಿಡುತ್ತೆ ಅಂತಂದ್ರೆ ಎಷ್ಟೇ ಎಫರ್ಟ್ ಹಾಕಿದ್ರು ಕೆಲವೊಂದು ತಪ್ಪುಗಳು ಎಲ್ಲಾ ಕಾರ್ಯಕ್ರಮದಲ್ಲಿ ಹಾಗೆ ಆಗುತ್ತೆ ಅಲ್ವಾ ಚಿನ್ಮಯಿ? ಆ ತಪ್ಪು ಅಂದ್ರೆ ಕೆಲವರಿಗೆ ಆ ತಪ್ಪುಗಳನ್ನ ಎತ್ತಿ ತೋರಿಸುವಂತದ್ದು ಇರ್ತದೆ, ಇರಲಿ. ಹಾಗೆ ಈಗ ಇನ್ನೊಂದು ಸಂದೇಶಗಳ ವಿಚಾರದಲ್ಲೂ ಕೂಡ ಎಷ್ಟು ಸಂದೇಶಗಳು ಬರುತ್ತೆ, ಆ ಸಂದೇಶಗಳು ನಂದು ಓದಿಲ್ಲ ಇರ್ಲಿ,
3: ಅಂದ್ರೆ ನಮ್ಮ ಉದ್ದೇಶ ಎಲ್ಲರದು ಓದ್ಲೇಬೇಕು ಅಂತ ಇರುತ್ತೆ, ಆದ್ರೆ ನಮ್ಮ ಕಣ್ ತಪ್ಪಿ ಮಿಸ್ ಆಗಿರುತ್ತೆ ಹೊರತು ಬೇಕು ಅಂತ ಅಂತೂ ಯಾವ್ದು ಮಿಸ್ ಆಗಿರೋದಿಲ್ಲ.
2: ಕೈ ತಪ್ಪಿ ಬಾಯಿ ತಪ್ಪಿ ಮಿಸ್ ಆಗಿರುತ್ತೆ, ಅದ್ ಬಿಟ್ಟು ಇನ್ ಯಾವುದೇ ದುರುದ್ದೇಶ ಇರೋದಿಲ್ಲ ಅಲ್ವಾ ಚಿನ್ಮಯೇ?
4: ಹೌದು, ನೀವ್ ಆಗ್ಲೇ ಕೂಡ ತಪ್ಪುಗಳಾಗುತ್ತೆ, ತಪ್ಪುಗಳು ಸಹಜ ಖಂಡಿತ ಇಲ್ಲ ಅಂತ ಇಲ್ಲ, ಕೆಲವೊಬ್ರು ಎತ್ತು ತೋರಿಸ್ತಾರೆ ಅಂತಾನು ಹೇಳಿದ್ರಿ, ಅದು ತುಂಬಾ ಸಂತೋಷನೇ ನೀವ್ ಹೇಳಂಗೆ. ಯಾವಾಗ್ಲೂ ನಾವು ಒಂದ್ ತಪ್ಪಿಂದಾನೇ ಕಲಿಯಕ್ ಸಾಧ್ಯ, ಮುಂದಿನ ಸತಿಗೆ ಆ ತಪ್ಪಾಗದೇ ಇರಂಗೆ ಖಂಡಿತವಾಗ್ಲೂ ಎಚ್ಚೆತ್ಕೋತೀವಿ, ಅದರಿಂದ ನಮ್ಗೆ ಅದು ನೀವ್ ಕಲ್ಸಿದ ಪಾಠ ಅಂತ ತಿಳ್ಕೊತೀವಿ ನಾವು, ಖಂಡಿತ ಇಲ್ಲ ಅಂತಂತೂ ಹೇಳ್ತಾ ಇಲ್ಲ. ಆದ್ರೆ ಒಮ್ಮೆ ಆ ಪರಿಶ್ರಮನು ನೀವ್ ನೋಡಿದಾಗ ನಿಜವಾಗ್ಲೂ ಬಹುಶಃ ಆ ತಪ್ಪಷ್ಟು ದೊಡ್ಡದಾಗಿ ಕಾಣಲ್ಲ ಅನ್ಕೋತೀನಿ. ಆಗ್ಲೇ ಕೀರ್ತನ ಹೇಳಂಗೆ, ನಾವು ಒಂದ್ ಗೇಮ್ ಶೋನೇ ನಾವು ಮಾಡ್ತೀವಿ ಅಂದ್ರೆ ಯಾವುದೇ ಕಾರ್ಯಕ್ರಮ, ನಾವಿಲ್ ಗೇಮ್ ಶೋದವ್ರು ಇದೀವಿ ಅಂತ ಗೇಮ್ ಶೋ ಅನ್ನ ಒಂದು ಎಕ್ಸಾಂಪಲ್ ಆಗಿ ಹೇಳಿದ್ವಿ ವಿನಃ, ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಅದಕ್ಕೆ ಕೇವಲ ಇನಿಷಿಯಲ್ ಆಗಿ ಒಂದು ಸ್ಕ್ರಿಪ್ಟ್ ಬರೆಯೋದ್ರಿಂದ ಹಿಡಿದು ಇವಾಗ ಇವತ್ತಿನ ಮೈಸೂರು ಜಂಕ್ಷನ್ ಇರಬಹುದು, ಒಂದು ಬೇಸಿಕ್ ಸ್ಕ್ರಿಪ್ಟ್ ಅನ್ನೋದೇನಿದೆ ಅದನ್ನ ಬರೆಯೋದ್ರಿಂದ ಹಿಡಿದು ನಿಮ್ ಮುಂದೆ ಮಾತಾಡಿ ಅದನ್ನ ಎಡಿಟ್ ಮಾಡಿ ಪ್ರೊಡ್ಯೂಸ್ ಮಾಡಿ ಅದನ್ನ ಅಲ್ಲಿ ಆನ್ ಏರ್ ಹೋಗೋ ತನಕ ಸಾಕಷ್ಟು ಹಂತದಲ್ಲಿ ಕೆಲಸಗಳು ನಡೀತಾ ಹೋಗುತ್ತೆ.
2: ಅಂದ್ರೆ ನೀನ್ ಚೆನ್ನಾಗಿ ಹೇಳಿದೆ ಈಗ ಚಿನ್ಮಯ, ಈಗ ಸಂದರ್ಶನವನ್ನ ನಾನು ಮಾಡ್ತೀನಿ ಅಂತ ಅನ್ಕೊಂಡ್ರೆ ರಿಸೋರ್ಸ್ ಪರ್ಸನ್ ಆರ್ಟಿಸ್ಟ್ ಬಂದಿರ್ತಾರೆ, ಸಂದರ್ಶನ ಮಾಡ್ತಾರೆ, ಆ ಸಂದರ್ಶನ ಮಾಡದ ಮುಗ್ದೋಯ್ತಾ? ಅಲ್ಲ, ಹಾಗೆ ಬಹಳಷ್ಟು ಜನ ಎಡಿಟ್ ಮಾಡ್ತಾರೆ.
3: ಹೌದು,
2: ಎಡಿಟ್ ಅಂದ್ರೆ ನಿಮಗೆ ಆನ್ ಏರ್ ಅಲ್ಲಿ ಯಾವುದೇ ತಪ್ಪುಗಳನ್ನು ಕೇಳಿಸಬಾರದು.
3: ನಿಜ,
2: ಆ ನಿಟ್ಟಿನಲ್ಲಿ ಎಷ್ಟು ಪ್ರಯತ್ನ ಪಡ್ತೀವಿ ಅಂತ ಹೇಳಿದ್ರೆ ಅಲ್ಲೂ ಕೂಡ ತಪ್ಪಾಗ್ತವೆ ಇಲ್ಲ ಅಂತ ಹೇಳಕ್ಕಾಗಲ್ಲ. ಎಡಿಟ್ ಮಾಡ್ತೀವಿ ಅಂದ್ರೆ ಪ್ರೊಡಕ್ಷನ್ ಮಾಡ್ತೀವಿ, ಎಷ್ಟು ಕೆಲಸ ಇದೆ. ಈಗ ಬರೀ ಇಂಟರ್ವ್ಯೂ ಮಾಡಿದ ತಕ್ಷಣ ನಾನು ಹೋಗ್ಬಿಟ್ರೆ ಮುಗ್ದೋಯ್ತಾ?
3: ಅಲ್ಲ ದಿಗ್ವಿಜಯ, ಹಾಗೆ ಇಂಟರ್ವ್ಯೂ ಮಾಡೋದು ಏನು ಚಿಕ್ಕ ವಿಷಯ ಅಲ್ಲ ಖಂಡಿತ, ಯಾಕೆಂದ್ರೆ ಆ ರಿಸೋರ್ಸ್ ಪರ್ಸನ್ ಅನ್ನ ಹುಡುಕೋದ್ರಲ್ಲೂ ನಮ್ಮ ಶ್ರಮ ಇದೆ. ಫಸ್ಟ್ ಅವರನ್ನ ಹುಡುಕ್ಬೇಕು, ಅವರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಅವ್ರು ಯಾವಾಗ ಫ್ರೀ ಇರ್ತಾರೆ, ನಾವು ನಮ್ಮ ಟೈಮಿಗೆ ಅವರ ಟೈಮಿಗೆ ಅಡ್ಜಸ್ಟ್ ಮಾಡ್ಕೊಂಡು ಅವ್ರನ್ನ ಕರೆಸ್ಬೇಕು, ಅವ್ರ ಹತ್ರ ನಾವು ಮಾತಾಡ್ಬೇಕು, ಅವ್ರ ಜೊತೆ ನಾವು ಮಾತಾಡಿ ಆದ್ಮೇಲೆ ಇಂಟರ್ವ್ಯೂಗೆ ಏನೇನ್ ಬೇಕು ಅದನ್ನೆಲ್ಲ ಮಾತಾಡ್ಬೇಕು. ತುಂಬಾ ಶ್ರಮ ಪ್ರತಿಯೊಂದು ಕೆಲಸದಲ್ಲೂ ಇದ್ದೇ ಇರುತ್ತೆ.
2: ಅಂದ್ರೆ ಪ್ರೀ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ಅಂತ ಏನ್ ಹೇಳ್ತೀವಿ ಅದೇ ರೇಟ್ನಲ್ಲಿ, ಅಂದ್ರೆ ಕಾರ್ಯಕ್ರಮ ಆರಂಭ ಆಗ್ಲಿಕ್ಕಿಂತ ಮುಂಚೆ ನಾವು ಹೇಗೆ ಎಫರ್ಟ್ ಮಾಡಿ ಆರ್ಟಿಸ್ಟ್ ಹುಡುಕ್ತೀವಿ, ಅವ್ರನ್ನ ಕರೆಸ್ತೀವಿ, ಅವ್ರನ್ನ ಕರೆಸಿ ಅವರಿಂದ ಮಾಹಿತಿ ತಗೊಂಡು ನಾವು ಅವ್ರನ್ನ ಸಂದರ್ಶನ ಮಾಡ್ತೀವಿ, ಎಡಿಟ್ ಆಗುತ್ತೆ, ಪ್ರೊಡಕ್ಷನ್ ಆಗುತ್ತೆ, ಆಮೇಲೆ ಕೇಳ್ತೀರಿ ಚೆನ್ನಾಗಿದೆ.
3: ಹೌದು, ಹಾಗೆ ಈಗ ನಾವು ರಿಸೋರ್ಸ್ ಪರ್ಸನ್ ನ ಕರೆಸಿ ಇಂಟರ್ವ್ಯೂ ಮಾಡಾದ್ಮೇಲೂ ನಮ್ ಕೆಲಸ ಮುಗ್ದು ಹೋಗಲ್ಲ. ಅವ್ರಿಗೆ ಮತ್ತೆ ನಾವು ಇಂಥ ದಿನ ನಿಮ್ ಕಾರ್ಯಕ್ರಮ ಬರುತ್ತೆ ಅಂತ ಅವ್ರಿಗೆ ಅಪ್ಡೇಟ್ ಮಾಡಿ ಆ ಕಾರ್ಯಕ್ರಮದ ನಾವೇನ್ ಪ್ರಮೋಷನ್ ಮಾಡಿರ್ತೀವಲ್ಲ ಅದನ್ನೆಲ್ಲ ಅವ್ರಿಗೆ ಕಳಿಸೋವರೆಗೂ ನಮ್ ಕೆಲಸ ಅವ್ರ ಜೊತೆನೂ ಇದ್ದೇ ಇರುತ್ತೆ.
2: ಈಗ ಒಬ್ಬ ಆರ್ಟಿಸ್ಟ್ ಅಂತ ಹೇಳಿದ್ರೆ ನಮ್ಮ ಆಕಾಶವಾಣಿಗೆ ಅವರು ದೊಡ್ಡ ಒಂದು ರಿಸೋರ್ಸ್ ಪರ್ಸನ್.
3: ಹೌದು,
2: ಯಾಕಂದ್ರೆ ಒಂದು ಕಾರ್ಯಕ್ರಮಕ್ಕೆ ಮುಗಿಯ ವಿಚಾರ ಅಲ್ಲ, ನಮ್ಮ ಅವರ ಸಂಬಂಧ ಅಂತೂ ಜನ್ಮ ಜನ್ಮದ್ದು, ಮುಂದಿನ ದಿನಗಳಲ್ಲೂ ಕರಿತೀವಿ ಅಲ್ವಾ ಚಿನ್ಮಯೇ?
4: ಹೌದು, ಖಂಡಿತವಾಗ್ಲೂ ನೀವು ಇಬ್ರು ಹೇಳಿದ್ದು ಅವಾಗಿಂದ ನಿಜ. ಪೋಸ್ಟ್ ಪ್ರೊಡಕ್ಷನ್ ಆಗಿ ಅದು ಆನ್ ಏರ್ ಹೋದ್ಮೇಲೆ ಈವನ್ ಆ ಕೇಳುಗರು ಕೇಳಿದ್ಮೇಲೆ ಅವ್ರು ಕೊಡೋ ಫೀಡ್ಬ್ಯಾಕ್ ಕೂಡ ನಮ್ಮ ಮುಂದಿನ ಕಾರ್ಯಕ್ರಮಕ್ಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಾವು ಇವಾಗ ಸ್ಟಾರ್ಟಿಂಗಿಂದ ಪ್ರತಿಯೊಂದು ಹಂತವನ್ನು ಹೇಳ್ಕೊಂಡು ಬಂದ್ವಿ, ಆದರೆ ಅದು ಆನ್ ಏರ್ ಹೋದ್ಮೇಲೆ ನೀವೆಲ್ಲರೂ ಕೇಳಿದ್ಮೇಲೆ ನೀವು ಕೊಡೋ ಫೀಡ್ಬ್ಯಾಕ್ ಮೇಲೆ ಮುಂದಿನ ಕಾರ್ಯಕ್ರಮನ ನಾವು ಹೇಗೆ ರೂಪಿಸ್ಬೇಕು ಅಂತ ನೆಕ್ಸ್ಟ್ ನಮ್ಮ ಮೈಂಡಲ್ಲಿ ರನ್ ಆಗಿ ನೀವು ಹೇಳಿದ್ರ ಮೇಲೆ ನಾವು ಏನು ಬದಲಾಯಿಸ್ಬೇಕು, ನಾವು ಇನ್ನೂ ಎಷ್ಟು ಎಫೆಕ್ಟಿವ್ ಆಗಿ ಮಾಡಬೇಕು ಅನ್ನೋದ್ರರ್ಥ ನಮ್ಮ ಮನಸ್ಸು ಓಡ್ತಾ ಇರುತ್ತೆ.
3: ಖಂಡಿತ ಚಿನ್ಮಯ, ಎಷ್ಟು ಸತ್ಯವಾದ ಮಾತು ಅಂದರೆ ನಾವು ಏನೇ ಪ್ರೋಗ್ರಾಮ್ ಮಾಡಿದ್ರು ಪ್ರತಿ ಬುಧವಾರ 11 ಗಂಟೆಗೆ ಬರೋ ಪತ್ರೋತ್ತರಕ್ಕೆ ನಾವು ಕಾಯ್ತಾ ಇರ್ತೀವಿ. ಯಾಕೆ ಅಂದ್ರೆ ನಮ್ಮ ಕಾರ್ಯಕ್ರಮದ ಬಗ್ಗೆ ಯಾರಾದ್ರೂ ಏನಾದ್ರೂ ಮಾತಾಡ್ತಾರ, ನಮ್ಮ ಕಾರ್ಯಕ್ರಮದ ಬಗ್ಗೆ ಯಾರಾದ್ರೂ ಪತ್ರ ಬರ್ದಿದಾರ, ಅಲ್ಲ ಬೈದಿದ್ರು ತಗೊಳ್ಳೋಣ ಹೊಗಳಿದ್ರು ತಗೊಳ್ಳೋಣ ಅನ್ನೋ ಕುತೂಹಲದಿಂದಾನೇ ಪ್ರತಿಯೊಬ್ರು ಪ್ರೋಗ್ರಾಮರು ಕಾಯ್ತಾ ಇರ್ತೀವಿ ನಾವು ಆಕಾಶವಾಣಿಲಿ.
2: ಅಂದ್ರೆ ಈಗ ಕಾರ್ಯಕ್ರಮ ಮಾಡಿದ್ಮೇಲೆ ಅದು ಫೀಡ್ಬ್ಯಾಕ್,
3: ಹೌದು
2: ಪತ್ರೋತ್ತರದ ಫೀಡ್ಬ್ಯಾಕ್ ನಮಗೆ ಬಹಳಷ್ಟು ಬರಬೇಕಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಆ ಒಂದು ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ ಅನ್ಸೋಣ. ಅಂದ್ರೆ ಕರೆ ಮಾಡಿ ಅವರು ಅದನ್ನ ನಮಗೆ ಹೇಳ್ತಾರೆ, ಅಂತ ಕಾರ್ಯಕ್ರಮ ಚೆನ್ನಾಗಿದೆ, ಇಂಥ ಕಾರ್ಯಕ್ರಮ ಚೆನ್ನಾಗಿದೆ. ಪತ್ರ ಬರೆಯೋದು ಸ್ವಲ್ಪ ಕಡಿಮೆ ಆಗಿದೆ, ಅಂದ್ರೆ ತುಂಬಾ ಏನು ಕಡಿಮೆ ಆಗಿಲ್ಲ, ಕಡಿಮೆ ಆಗಿದೆ, ಸಾಧಾರಣವಾಗಿ ಹೋಲಿಸ್ಕೊಂಡ್ರೆ ಖಂಡಿತ ಕಡಿಮೆ ಆಗಿದೆ. ಅಂದ್ರೆ ಈ ಕಾರ್ಯಕ್ರಮದ ಮುಖಾಂತರ ನಮ್ಮ ಕೇಳುಗರು ನಾವು ಹೇಳೋದೇನಂತಂದ್ರೆ, ಈಗ ಬಹಳಷ್ಟು ಆರ್ಟಿಸ್ಟ್ಗಳನ್ನ ನಾವು ಹುಡುಕೊಂಡು ಬರ್ತೀವಿ, ಯುವಾಣಿ, ಕೃಷಿ ರಂಗ, ಮಹಿಳಾ ರಂಗ, ಮಕ್ಕಳ ಮಂಟಪ, ಈ ಥರದ್ದೆಲ್ಲ. ಈಗ ನಾವು ಒಂದು ಆರ್ಟಿಸ್ಟ್ನ ಹುಡುಕ್ಬೇಕು ಅಂತ ಹೇಳಿದ್ರೆ ಬಹಳಷ್ಟು ರಿಸರ್ಚ್ ಅನ್ನ ಮಾಡ್ತೀವಿ ಅಲ್ವಾ. ಈಗ ನಮ್ಮ ಕೇಳುಗರಿಗೆ ಈ ಮುಖಾಂತರ ನಾನೊಂದು ಅವರಿಗೆ ಒಂದು ಚಾನ್ಸ್ ಅಂತಾನೆ ಹೇಳ್ಬೋದು, ನಿಮ್ಮ ಅಕ್ಕಪಕ್ಕದಲ್ಲಿ ಒಳ್ಳೆ ಆರ್ಟಿಸ್ಟ್ ಇದ್ರೆ, ಈ ತರ ಟ್ಯಾಲೆಂಟೆಡ್ ಇದ್ರೆ, ಮಹಿಳಾ ರಂಗಕ್ಕಾಗ್ಬೋದು, ಮಕ್ಕಳ ಮಂಟಪಕ್ಕಾಗ್ಬೋದು, ಹಾಗೆ ಯುವವಾಣಿಗಾಗ್ಬೋದು, ಕೃಷಿ ರಂಗಕ್ಕಾಗ್ಬೋದು. ಬರೀ ನಾವು ನಮ್ಮ ಕಾರ್ಯಕ್ರಮ ಮಾತ್ರ ಹೇಳೋದಲ್ಲ, ಎಲ್ಲ ನಮ್ಮ ಆಕಾಶವಾಣಿಯಲ್ಲಿ ಬರುವಂತಹ ಎಲ್ಲಾ ವಿಭಾಗದ ಕಾರ್ಯಕ್ರಮಗಳಿಗೂ ಕೂಡ ಆಸಕ್ತಿಯಿಂದ ನೀವು ಈ ತರ ನಮ್ಮ ಒಬ್ರು ಆರ್ಟಿಸ್ಟ್ ಇದಾರೆ, ಎಲೆಮರೆ ಕಾಯಿನಂದಿರ್ತಾರೆ, ಯಾರು ಗುರುತಿಸ್ಕೊಳಕ್ ಇಷ್ಟಪಡೋದಿಲ್ಲ, ತಮ್ಮ ಪಾಡಿ ತಮ್ಮ ಕೆಲಸವನ್ನ ಮಾಡ್ಕೊಂಡು ಹೋಗ್ತಿರ್ತಾರೆ, ಅಂತವ್ರನ್ನ ಗುರುತಿಸಿ ಕಾರ್ಯಕ್ರಮ ಮಾಡುವಂತದ್ದೇ ಆಕಾಶವಾಣಿಯ ಒಂದು ಮೂಲ ಉದ್ದೇಶ.
3: ಖಂಡಿತವಾಗ್ಲೂ ದಿಗ್ವಿಜಯ್, ಅಂದ್ರೆ ಈಗ ನೀವು ಹೇಳಿದ್ರಿ ಎಲ್ಲಾ ಕಾರ್ಯಕ್ರಮಗಳು ಸಂಧ್ಯಾರಾಗಕ್ಕೂ ಆಗ್ಬೋದು, ವಿಜ್ಞಾನ ಭಾರತಿಗೂ ಆಗ್ಬೋದು, ನಾವೇ ಹುಡುಕಬೇಕು ಅನ್ನುವಂಥದ್ದಿಲ್ಲ, ನಮಗೂ ಕೂಡ ಒಬ್ಬರಿಂದ ಒಬ್ಬರಿಗೆ ಬಂದ ಮಾಹಿತಿಯಿಂದನೇ ನಾವು ಅವರನ್ನ ಕಾಂಟ್ಯಾಕ್ಟ್ ಮಾಡಿರ್ತೀವಿ. ಪ್ರತಿಯೊಬ್ಬರನ್ನು ನಾವೇ ಪರ್ಸನಲ್ ಆಗಿ ಹೋಗಿ ಹುಡುಕ್ತೀವಿ ಅನ್ನುವಂಥದ್ದಿರಲ್ಲ. ಏನೋ ಒಬ್ರು ಯಾವಾಗ್ಲೂ ಏನೋ ಹೇಳಿದ್ರಲ್ಲ, ಓ ಇವ್ರ ಬಗ್ಗೆ ಹೇಳಿದ್ರಲ್ಲ, ಇದು ನೆನಪಾಯ್ತು, ತಡಿ ಅವ್ರನ್ನ ಕೇಳೋಣ. ಹಿಂಗೆ ನಾವು ರಿಸೋರ್ಸ್ ಪರ್ಸನ್ಗಳನ್ನ ಹುಡುಕೋದು. ಅದೇ ರೀತಿ ನಾವು ಯಾರನ್ನಾದ್ರೂ ಕರಿತಾ ಇದೀವಿ ಅಂದ್ರೆ ಅವ್ರ ಬಗ್ಗೆ ರಿಸರ್ಚ್ ಮಾಡಕ್ಕೂ ತುಂಬಾ ಟೈಮ್ ಬೇಕಾಗಿರೋದ್ರಿಂದ ಗೊತ್ತಿರೋರ್ ಬಗ್ಗೆ ನಮ್ಗೆ ಹೇಳಿದ್ರೆ ಅದಿನ್ನೂ ಅನುಕೂಲನೇ ಆಗತ್ತೆ ನಮ್ಗೆ.
4: ಹೌದು, ಇದೇ ನಿಟ್ಟಿನಲ್ಲಿ ಹೇಳೋದಾದ್ರೆ ನಾವ್ ಯಾವುದೇ ಕಾರ್ಯಕ್ರಮವನ್ನ ಪ್ರಸಾರ ಮಾಡ್ತೀವಿ ಅಥವಾ ಯಾವುದೇ ಆರ್ಟಿಸ್ಟ್ ನ ಕರ್ಕೊಂಡ್ ಬರ್ತೀವಿ ಅಂದ್ರೆ ನಮ್ಮ ಕೇಳುಗ ಜನಾಂಗಕ್ಕೆ ಏನಿದ್ದಾರೆ ಅವ್ರಿಗೆ ಅದು ಒಂದು ಸ್ಫೂರ್ತಿದಾಯಕವಾಗಿರ್ಬೇಕು, ಅವರ ಜೀವನಕ್ಕೆ ಏನೋ ಒಂದು ಉತ್ತಮವಾದ ಸಹಾಯ ಅದರಿಂದ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರುತ್ತೆ. ಅದರಿಂದ ಎಷ್ಟು ನೀವು ಸಹಾಯ ಪಡ್ಕೋತಿರೋ ಅದು ನಮಗ್ ಅಷ್ಟು ಅಷ್ಟು ಸಂತೋಷ ಅಂತಲೇ ಹೇಳ್ಬೋದು ನಿಜವಾಗ್ಲು.
2: ಅಂದ್ರೆ ಏನ್ ಗೊತ್ತಾ, ಈಗ ಮೈಸೂರು ಜಂಕ್ಷನ್ ನ ಕೇಳ್ತಾ ಇದಾರೆ ನಮ್ ಕೇಳುಗರು, ಇದೇನು ಇವತ್ತು ಯಾವುದೇ ವಿಚಾರ ಇಲ್ಲ, ಬರೀ ಆಕಾಶವಾಣಿ ಗೇಮ್ ಶೋ ಮೈಸೂರು ಜಂಕ್ಷನ್ ಮಹಿಳಾ ರಂಗ ಇದೇ ಮಾತಾಡ್ತಾ ಇದಾರಲ್ಲ ಅಂತ ಹೇಳ್ತಿರ್ಬೋದು. ಅಂದ್ರೆ ಈ ವಿಚಾರನು ಮಾತಾಡಬೇಕು ಅಂತ ನಾವು ಯೋಚನೆ ಮಾಡ್ಕೊಂಡಿದ್ದು, ಯಾಕೆ ಅಂತ ಹೇಳಿದ್ರೆ ನಮ್ಮ ಕಾರ್ಯಕ್ರಮದ ಬಗ್ಗೆ ನಮಗೆ ಎಲ್ಲೂ ಹೆಚ್ಚು ಮಾತಾಡ್ಲಿಕ್ಕೆ ಅವಕಾಶ ಸಿಗಲ್ಲ, ಬರೀ ಅವರ ಒಂದು ಅಭಿಪ್ರಾಯಗಳನ್ನ ನಾವು ಕೇಳುವಂತ ಅವಕಾಶ ಹೆಚ್ಚು ಸಿಗುತ್ತೆ ಹೊರತು ನಮ್ಮ ಕಾರ್ಯಕ್ರಮದ ಬಗ್ಗೆ ನಾವು ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿಕ್ಕೆ ಮತ್ತೆ ಕಾರ್ಯಕ್ರಮ ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂತಂದಾಗ ಅದ್ರ ಹಿಂದಿರುವ ಶ್ರಮಗಳ ಬಗ್ಗೆ ನಾವು ಖಂಡಿತ ಎಲ್ಲೂ ಹೆಚ್ಚು ಮಾತಾಡೋದಿಲ್ಲ. ಈಗ ಒಂದು ಸಂದರ್ಶನ ಮಾಡ್ತೀವಿ ಅಂತ ಹೇಳಿದ್ರೆ ಬರೀ ಗೊತ್ತಿರ್ತಾರೆ ಯಾರು ಸಂದರ್ಶಕರು ಯಾರು ಮಾಡ್ತಿದ್ರೆ ಅವ್ರು ಗೊತ್ತಿರ್ತಾರೆ ಅಷ್ಟೇ. ಇನ್ನು ತೆರೆಯ ಮರೆಯಲ್ಲಿ ಕೆಲಸ ಮಾಡುವಂತವ್ರು ಎಷ್ಟು ಜನ ಇರ್ತಾರೆ ಅಲ್ವಾ? ಆ ನಿಟ್ಟಿನಲ್ಲಿ ನಮ್ಮ ಕಂಟ್ರೋಲ್ ರೂಮ್ ಸ್ಟಾಫ್ ಆಗಿರ್ಬೋದು ಅವರು ಬೇಕು, ನಮ್ಮ ಅಡ್ಮಿನ್ ಸ್ಟಾಫ್ ಆಗಿರ್ಬೋದು, ಹಣಕಾಸಿನ ವಿಚಾರಕ್ಕೆ ಅವರು ಬೇಕು, ಹಾಗೆ ನಮ್ಮ ಎಡಿಟಿಂಗ್ ಟೀಮ್ ಇರುತ್ತಲ್ಲ ಆ ಟೀಮ್ ಕೂಡ ಬೇಕು, ಎಲ್ಲರೂ ಕೂಡ ಬೇಕೇ ಬೇಕು. ಈ ಎಲ್ಲರ ಕೈ ಜೋಡುವಿಕೆಯಿಂದನೇ ಒಂದು ಕಾರ್ಯಕ್ರಮ ಸುಸೂತ್ರವಾಗಿ ನಡೀಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ.
3: ಖಂಡಿತ ದಿಗ್ವಿಜಯ್, ಅಂದ್ರೆ ಈಗ ನಮ್ಮ ಕೇಳುಗರು ಕೇಳೋ ಅರ್ಧ ಗಂಟೆ ಪ್ರೋಗ್ರಾಂ ಹಿಂದೆ ಎಷ್ಟು ಜನರ ಶ್ರಮ ಇದೆ ಅಂತ ನಾವ್ ಈಗಾಗ್ಲೇ ಒಂದು ಮೈಸೂರು ಜಂಕ್ಷನ್ ಅಲ್ಲಿ ಮಾತಾಡಿದ್ವಿ ಇದ್ರ ಬಗ್ಗೆ. ಆದ್ರೆ ಆ ಒಂದು ಪ್ರೊಸೀಜರ್ ನ ನೋಡಿದ್ರೆ ಅವರು ಅನ್ಕೊಳ್ಬಹುದು ಏನು ಇಷ್ಟೆಲ್ಲ ಇರತ್ತೆ, ಇದನ್ನೆಲ್ಲ ಮಾಡಿ ನಮಗೆ ಸುಸೂತ್ರವಾಗಿ ಸಮಯಕ್ಕೆ ಸರಿಯಾಗಿ ಆ ಕಾರ್ಯಕ್ರಮ ಪ್ರಸಾರ ಆಗುತ್ತಲ್ಲ. ಅದು ನಿಜವಾಗ್ಲು
2: ಬೆಳಗ್ಗೆ 5:53 ಸಿಗ್ನೇಚರ್ ಟ್ಯೂನ್ ಆರಂಭ ಆದ್ರೆ ರಾತ್ರಿ 11:10 ತನಕ ಕೂಡ ಆಕಾಶ
3: ಜೈ ಹಿಂದ್ ಅನ್ನೋವರೆಗೂ
2: ರನ್ ಆಗ್ತಿರುತ್ತೆ ಅಂದ್ರೆ ಯೋಚನೆ ಮಾಡಬೇಕು, ಸುಲಭ ಅಲ್ಲ
3: ಖಂಡಿತವಾಗಿ.
2: ಆದ್ರೆ ನಾವು ಹೆಚ್ಚಿನ ಪಾಲನ್ನ ನಮ್ಮ ಮೈಸೂರು ಆಕಾಶವಾಣಿಯ ಸ್ವಂತಿಕೆಯನ್ನು ಉಪಯೋಗಿಸ್ತಾ ಇದೀವಿ
3: ನಾವು,
2: ಅದಕ್ಕೆ ನಮ್ಮಲ್ಲಿರುವ ಸ್ಟಾಫ್ ಗಳು ಕಡಿಮೆ ಇದ್ರೂ ಕೂಡ ಎಷ್ಟಾಗುತ್ತೆ ಎಲ್ಲರೂ ಕೂಡ ಕೈ ಜೋಡಿಸಿ ಕೆಲಸ ಮಾಡ್ತೀವಿ ಅಲ್ವಾ ಚಿನ್ಮಯೇ?
4: ಹೌದು, ಇದೆಲ್ಲಾದ್ರೂ ಮಧ್ಯೆ ನಾವು ಮಾತಾಡ್ತಾ ನಾವೆಲ್ಲ ಕಾರ್ಯಕ್ರಮ ಮಾಡಿದ್ರೆ ನಮ್ಮ ಅನೌನ್ಸರ್ಸ್ ನಪ್ಸ್ಕೋಬೇಕಲ್ವಾ, ಅವರು ಸಮಯಕ್ಕೆ ತಕ್ಕಾಗಿ ಅದನ್ನ ಪ್ರಸಾರ ಮಾಡ್ಲಿಲ್ಲ ಅಂದ್ರೆ ನಮ್ ಕೇಳುಗರು ಕೇಳಕ್ಕಾಗತ್ತಾ? ನಮ್ ಕಂಟ್ರೋಲ್ ರೂಮ್, ಎಡಿಟಿಂಗ್ ಸ್ಟಾಫ್, ಈ ಮಾತಾಡೋ ಸಂದರ್ಶಕರು ಇವರೆಲ್ಲರ ಜೊತೆಗೆ ನಮ್ಮ ಅನೌನ್ಸರ್ಸ್ ಕೂಡ ಅಷ್ಟೇ ಮುಖ್ಯ ಆಗ್ತಾರೆ. ಸಮಯ ಪರಿಪಾಲನೆ ಆಗ್ಲೇ ಕೀರ್ತನ ಹೇಳ್ದಂಗೆ ಆ ಸಮಯಕ್ಕೆ ಆ ಕಾರ್ಯಕ್ರಮ ಹೋಗ್ತಾ ಇದೆ ಅಂದ್ರೆ ಅದು ನಮ್ಮ ಅನೌನ್ಸರ್ ಜವಾಬ್ದಾರಿ ಆಗಿರುತ್ತೆ. ಅಷ್ಟೇ ಕಟ್ಟುನಿಟ್ಟಾಗಿ ಅದೇ ಸಮಯಕ್ಕೆ ತಕ್ಕಂತೆ ಅನೌನ್ಸರ್ಸ್ ಪ್ರಸಾರ ಮಾಡಿ ನಮ್ಮ ಕೇಳುಗರನ್ನ ಮನರಂಜಿಸ್ತಾ ಬಂದಿದ್ದಾರೆ ಅಂತ ಹೇಳಿ.
3: ಚಿನ್ಮಯಿ, ಇಷ್ಟ್ರ ಮಧ್ಯ ನಾವು ಇನ್ನೂ ಒಬ್ರನ್ನ ಮರ್ತಿದೀವಿ, ಯಾರು ಗೊತ್ತಾ? ನಮ್ಮ ಸೋಷಿಯಲ್ ಮೀಡಿಯಾನ ಹ್ಯಾಂಡಲ್ ಮಾಡ್ತಾರಲ್ಲ ಅವರು, ಅಂದ್ರೆ ಈಗ ನಾವು ಏನೇ ಕಾರ್ಯಕ್ರಮ ಇದ್ರು ಅದರದ್ದು ಪ್ರಮೋಷನ್ಗೆ ಅಂತ ಜಿಂಗಲ್ಸ್ ಮಾಡಿ ನಮ್ಮ ರೇಡಿಯೋ ಅಲ್ಲಿ ಹಾಕ್ತಿವಿ, ಹೌದು. ಆದ್ರೆ ಅದ್ರದ್ದೊಂದು ಫೋಟೋ ನಾವು ಯಾರ ಜೊತೆ ಮಾತಾಡ್ತಾ ಇದೀವಿ ಅಂತ ಆಗಿರಬಹುದು, ಅಥವಾ ಅದಕ್ಕೆ ಏನೋ ಒಂದು ರಿಲೇಟೆಡ್ ಫೋಟೋನ ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಡೇಟ್ ಮಾಡಿ ಅದ್ರ ಬಗ್ಗೆ ಅರಿವು ಮೂಡಿಸಿ, ಬರೀ ಫೇಸ್ಬುಕ್ ಅಲ್ಲಿ ನೋಡೋರು ಇರ್ತಾರೆ, ಟ್ವಿಟರ್ ಅಲ್ಲಿ ನೋಡೋರು ಇರ್ತಾರೆ, ಓ ಇಂಥವ್ರ ಜೊತೆ ಕಾರ್ಯಕ್ರಮ ಇದೆಯಾ, ಇದನ್ನ ನಾನು ಕೇಳಬೇಕು ಅನ್ನೋಂಥವ್ರು ಕೂಡ ಇದಾರೆ. ಸೊ ಹಾಗಾಗಿ ಒಬ್ರು ಇಬ್ರು ಅಂತ ಅಲ್ಲ, ಎಲ್ಲಾರ್ದು ಒಂದು ಚೂರ್ ನಮಗೆ
2: ಕೀರ್ತನ ಹೇಳ್ತಾ ಒಂದು ಸೋಷಿಯಲ್ ಮೀಡಿಯಾ ಅಂತ ಹೇಳಿ ಕಾರ್ಯಕ್ರಮ ಮುಗಿಲಿಕ್ಕೆ ಸಮಯ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾ ಬಗ್ಗೆ ಇನ್ನೊಂದ್ ದಿನ ಮಾತಾಡೋಣ. ಸೋಷಿಯಲ್ ಮೀಡಿಯಾ ಬಗ್ಗೆ ಎಷ್ಟಿದೆ ಅಂತ ಹೇಳಿದ್ರೆ ಅದು ದೊಡ್ಡ ಒಂದು ಅಗಾಧ ಸಮುದ್ರ ಇದ್ದಂಗೆ, ಆ ಸಮುದ್ರದಲ್ಲಿ ಮುಳುಗಿ ಹೇಳಬೇಕು ಅಂದ್ರೆ ಸ್ವಲ್ಪ ಸಮಯ ಬೇಕು ಅಲ್ವಾ? ಈಗ ಇಷ್ಟೆಲ್ಲ ಮಾತಾಡಿದ್ವಿ, ಪತ್ರ ಬರೀರಿ ಅಂತ ಹೇಳಿದ್ವಿ, ಮತ್ತೊಮ್ಮೆ ಅಡ್ರೆಸ್ ಹೇಳೋಣ ಅಲ್ವಾ?
3: ಅಡ್ರೆಸ್ಸು ನಿಲಯ ನಿರ್ದೇಶಕರು, ಆಕಾಶವಾಣಿ ಮೈಸೂರು, ಯಾದವಗಿರಿ, ಮೈಸೂರು, 5700020.
2: ಓಕೆ, ಈ ಒಂದು ವಿಳಾಸಕ್ಕೆ ನಮ್ಮ ಪತ್ರಗಳನ್ನು ಬರೆದು ಕಳಿಸಬಹುದು,
3: ಮೇಲ್ ಕೂಡ ಮಾಡಬಹುದು. ನಮ್ಮ ಮೇಲ್ ಐ ಡಿ
4: replyair@mysuru replyairmysuru@gmail.com.
2: ಇಷ್ಟು ಮಾಹಿತಿ ಕೊಟ್ಟಿದೀವಿ ಅಲ್ವಾ? ಈಗ ಆರಂಭದಲ್ಲಿ ತಗೊಂಡಿದ್ದು ನಾವೇನಂತ, ಮುಂದಿನ ಮೈಸೂರ್ ಜಂಕ್ಷನ್, ಇದು ಗೇಮ್ ಶೋ ಅಲ್ಲ, ಮೈಸೂರ್ ಜಂಕ್ಷನ್ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ರಿಗೂ
4: ಟಾಟಾ, ಬೈ ಬೈ, ನಮಸ್ಕಾರ.
1: ಮೈಸೂರು ಜಂಕ್ಷನ್ ಸಾಪ್ತಾಹಿಕ ಸಂಚಿಕೆ ಪ್ರಸಾರವಾಯಿತು. ಪ್ರಸ್ತುತಿ ದಿಗ್ವಿಜಯ್ ಬಿ. ಇದು ಮೈಸೂರು ಆಕಾಶವಾಣಿಯ ಕಾರ್ಯಕ್ರಮ.
0: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ ಸರಿಯಾಗಿ 8:30. ಇನ್ನು ಮುಂದೆ ಕೇಳಲಿದ್ದೀರಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವನ್ನು. ಇಂದಿನ ಕಾರ್ಯಕ್ರಮದಲ್ಲಿ ಪಂಡಿತ್ ಶಿವಕುಮಾರ್ ಶರ್ಮಾ ಅವರ ಸಂತೂರ್ ವಾದನವನ್ನು ಕೇಳಬಹುದು. ಮೊದಲಿಗೆ ರಾಗ್ ಡೋಗ್ರಿ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಶಿವಕುಮಾರ್ ಶರ್ಮಾ ಅವರ ಸಂತೂರ್ ವಾದನವನ್ನು ಕೇಳಿದಿರಿ. ಗಮನಿಸಿ, ನಾಳೆ ಮಧ್ಯಾಹ್ನ 3 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ HT ಹರೀಶ್ ಅವರ ಸ್ಯಾಕ್ಸೋಫೋನ್ ವಾದನವನ್ನು ಕೇಳಬಹುದು. ನಾಳೆ ರಾತ್ರಿ 8 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಂದ ಸುಧಾರಾಣಿ ಅವರ ಹಾಡುಗಾರಿಕೆಯನ್ನು ಕೇಳಬಹುದು.
1: ಶ್ರೋತೃಗಳೇ, ಮೈಸೂರು ಆಕಾಶವಾಣಿಯಿಂದ ಪ್ರತಿ ತಿಂಗಳ 2ನೇ ಹಾಗೂ 4ನೇ ಶುಕ್ರವಾರ ಪ್ರಸಾರವಾಗಲಿದೆ ನಾದ ಲಯ ಸಂಗೀತವನ್ನೊಳಗೊಂಡ ವಿನೂತನ ಕಾರ್ಯಕ್ರಮ ಸಂಗೀತ ಸಂಭ್ರಮ. ಸಂಗೀತ ಸಂಭ್ರಮ. ಕೇಳಲು ಮರೆಯದಿರಿ, ಪ್ರತಿ ತಿಂಗಳ 2ನೇ ಹಾಗೂ 4ನೇ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಸಂಗೀತ ಸಂಭ್ರಮ. ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ.
2: ಹಲೋ ಪರ್ಶು.
3: ಹೇಳಿ ಸೊಲೊಮನ್.
2: ಒಂದ್ ವಿಷಯ ಇತ್ತು ಹೇಳೋಕೆ, ಪವಿತ್ರ ಕೇಸ್ ಬಗ್ಗೆ. ಆಫೀಸಲ್ಲಿ ಪವಿತ್ರ ಡಾಕ್ಯುಮೆಂಟ್ಸ್ ಹುಡುಕಿಸಿ ನೋಡಿದೆ, ಅವಳ ಮನೆ ಅಡ್ರೆಸ್ ಮತ್ತೆ ಅವಳ ಅಪ್ಪನ ಫೋನ್ ನಂಬರ್ ಸಿಕ್ಕಿದೆ.
3: ವಾವ್, ಒಳ್ಳೇದಾಯ್ತಲ್ಲ. ಮತ್ತೆ
4: ಇದೇ ಗುರುವಾರ 21ನೇ ತಾರೀಕು ರಾತ್ರಿ 10 ಗಂಟೆಗೆ ಕೇಳಿ ಪತ್ತೆದಾರಿ ನಾಟಕ ಹಾಗೆ.
3: ಸುಧಾಕರ್ ಸರ್ ನಮಸ್ತೆ.
5: ನಿಮ್ ಜೊತೆ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಿತ್ತು. ಈಗಷ್ಟೇ ಲೇಡಿ ಒಬ್ರು ಫೋನ್ ಮಾಡಿದ್ರು, ಥೆರಪಿಸ್ಟ್ ಅಂತೆ. ಪೇಪರ್ನಲ್ಲಿ ಆತ್ಮಹತ್ಯೆ ನ್ಯೂಸ್ ನೋಡಿದ್ದಾರೆ, ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರು.
4: ಮರೆಯದೆ ಕೇಳಿ, ಇದೇ ಗುರುವಾರ 21ನೇ ತಾರೀಕು ರಾತ್ರಿ 10 ಗಂಟೆಗೆ ಪತ್ತೆದಾರಿ ನಾಟಕ ಹಾಗೆ.
6: ಆತ್ಮೀಯ ಕೇಳುಗರೆ, ಇದೇ ಶುಕ್ರವಾರ ಸಂಜೆ 4:30 ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮದಲ್ಲಿ ಸೈಬರ್ ಸೆಕ್ಯೂರಿಟಿ ಕ್ಷೇತ್ರದಲ್ಲಿನ ಉದ್ಯೋಗಾವಕಾಶಗಳು ಈ ಕುರಿತು ಮೈಸೂರಿನ ಸೈಬರ್ ಸೆಕ್ಯೂರಿಟಿ ವಿಷಯ ತಜ್ಞರಾದ ಸತ್ಯನಾರಾಯಣ ಅಯ್ಯಂಗಾರ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು.
7: ಮಾರ್ಕೆಟ್ ಡಿಮಾಂಡ್ ಬಗ್ಗೆ ಮಾತಾಡಿದಾಗ ಈಗಿನ ಕಾಲದಲ್ಲಿ ಸೈಬರ್ ಸೆಕ್ಯೂರಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಡಿಮಾಂಡ್ ಜಾಸ್ತಿ ಇದೆ. ಇನ್ 3-4 ಇಯರ್ಸ್ ಅಲ್ಲಿ ಗ್ರೋತ್ ಇಟ್ ವಿಲ್ ಬಿ ಆನ್ ದ ಟಾಪ್ ಮೋಸ್ಟ್ ಲೆವೆಲ್.
6: ಮರೆಯದೆ ಕೇಳಿ, ಇದೇ ಶುಕ್ರವಾರ ಸಂಜೆ 4:30 ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮ.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ ಸರಿಯಾಗಿ 8:30 ಸೆಕೆಂಡುಗಳು. ಈಗ ಕೇಳೋಣ ಸುಮಿತ್ರಾ ಎನ್ ಅವರ ಧ್ವನಿಯಲ್ಲಿ ಕೆಲವು ರಂಗಗೀತೆಗಳು. ಮೊದಲಿಗೆ ಶ್ರೀ ತುಳಸಿ ಮಾತೆ ರಾಮಾಯಣ ನಾಟಕದಲ್ಲಿ ಸೀತೆ

ಇದುವರೆಗೆ ಸುಮಿತ್ರಾ ಎನ್ ಅವರ ಧ್ವನಿಯಲ್ಲಿ ಕೆಲವು ರಂಗಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ ಇನ್ನೇನು 8:45. ನಮ್ಮ ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಮೊದಲಿಗೆ ಹಿಂದಿಯಲ್ಲಿ ವಾರ್ತೆಗಳು, ನಂತರ ನ್ಯೂಸ್ ಅಟ್ 9.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ ಸರಿಯಾಗಿ 9:12. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇಂದಿನ ಕಾರ್ಯಕ್ರಮದಲ್ಲಿ ಎಂಡಿ ರಾಮನಾಥನ್ ಅವರ ಹಾಡುಗಾರಿಕೆಯನ್ನು ಕೇಳಬಹುದು. ಕಾರ್ಯಕ್ರಮದ ಮೊದಲಿಗೆ ಮಾಯಾತೀತ ಸ್ವರೂಪಿಣಿ ಮಾಯಾ ಮಾಳವಗೌಳರಾಗ ರೂಪಕತಾಳ ರಚನೆ ತಂಜಾವೂರು ಪೊನ್ನಯ್ಯಪಿಳ್ಳೈ.

0: ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಡಿ ರಾಮನಾಥನ್ ಅವರ ಹಾಡುಗಾರಿಕೆಯನ್ನ ಕೇಳಿದಿರಿ. ಈ ಕಾರ್ಯಕ್ರಮ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು. ಕೇಳುಗರು, ಇದೊಂದು ಪ್ರಕಟಣೆಯನ್ನು ಗಮನಿಸಿ. ಇದೇ ತಿಂಗಳ 25ನೇ ತಾರೀಕಿನಂದು ಬೆಳಿಗ್ಗೆ 8:30 ಗಂಟೆಗೆ ಟೊಯೋಟಾ ಕಿರ್ಲೋಸ್ಕರ್ ಸಂಸ್ಥೆಯವರು ಅಪ್ರೆಂಟಿಶಿಪ್ ತರಬೇತಿಗೆ 18-25 ವರ್ಷ ಒಳಗೆ ಇರುವ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಕ್ಯಾಂಪಸ್ ಡ್ರೈವನ್ನು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಎನ್ಆರ್ ಮೊಹಲ್ಲಾ ಮೈಸೂರು ಇಲ್ಲಿನ ಆವರಣದಲ್ಲಿ ಹಮ್ಮಿಕೊಂಡಿದ್ದಾರೆ. ಅಪ್ರೆಂಟಿಶಿಪ್ ತರಬೇತಿಗೆ ಐಟಿಐ ವೃತ್ತಿಯಲ್ಲಿ ಉತ್ತೀರ್ಣರಾದ ಫಿಟ್ಟರ್, ಟರ್ನರ್, ವೆಲ್ಡರ್, ಮಷಿನಿಸ್ಟ್, ಟೂಲ್ ಅಂಡ್ ಡೈಮೇಕರ್, ಡೀಸೆಲ್ ಮೆಕ್ಯಾನಿಕ್, ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್, ಮೆಕ್ಯಾನಿಕ್ ಎಲೆಕ್ಟ್ರಿಕ್ ವೆಹಿಕಲ್, ಇಲೆಕ್ಟ್ರೀಷಿಯನ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಹಾಗೂ 2026ನೇ ಸಾಲಿನಲ್ಲಿ ತರಬೇತಿ ಪಡೆಯುತ್ತಿರುವ ಹಿರಿಯ ಅಭ್ಯರ್ಥಿಗಳು ಸಹ ಭಾಗವಹಿಸಿ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9945711787 ಹಾಗೂ ಮೊಬೈಲ್ ಸಂಖ್ಯೆ 9945616088 ಈ ಸಂಖ್ಯೆಗಳನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ವೇಳೆ ಸರಿಯಾಗಿ 10:13.
1: ಆಕಾಶವಾಣಿ ಮೈಸೂರು. ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 18ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಶಾರದಾ ಎನ್ ಮಂಜುನಾಥ್, ವ್ಯಾಖ್ಯಾನ ಮಾಡಲಿದ್ದಾರೆ ಸಖರಾಯಪಟ್ಟಣ ಶ್ರೀ ಕೆವಿ ಚಂದ್ರಮೌಳಿ.
3: ರಜಕನ ಹೆಂಡತಿ ತವರು ಮನೆಗೆ ಕೋಪಿಸಿಕೊಂಡು ಹೋಗ್ಬಿಟ್ಟಿದ್ಲವು. ಅವಳ ತಂದೆ ತಾಯಿಗಳು ಗಂಡನ ಮನೆಗೆ ಕಳಿಸಲಿಕ್ಕೆ ಅವಳನ್ನು ಬಲವಂತ ಮಾಡಿ ಕರೆದುಕೊಂಡು ಬಂದಿದ್ದಾರೆ. ಆಗ ಆ ವ್ಯಕ್ತಿ ರಾಮನಂತೆ ಸ್ವೀಕರಿಸಿ ಆಳುವ ಪತಿ ನಾನಲ್ಲ ಅನ್ನುವ ಕಠಿಣವಾದ ಮಾತುಗಳನ್ನು ಹೇಳಿಬಿಟ್ಟ. ಆ ಶಬ್ದಗಳನ್ನು ಕೇಳಿ ತುಂಬ ಸೋತು ಹೋದ ಮನಸ್ಸಿನ ಶ್ರೀರಾಮಚಂದ್ರ ಆ ಸ್ಥಾನಕ್ಕೂ ಹೋಗದೆ ಯಾವ ರಾಜರುಗಳಿಗೂ ಕಾಣಿಸಿಕೊಳ್ಳದಲೇ ಮನಸ್ಸಿನಲ್ಲೇ ಚಿಂತಿಸ್ತಾ ಕೂತ್ಕೊಂಡ್ಬಿಟ್ಟಿದ್ದಾನೆ.

ಸ್ವಲ್ಪ ಸಮಯದ ನಂತರ ಶ್ರೀರಾಮ ಕೂಡ ತನ್ನ ಮನಸ್ಥಿತಿಯನ್ನ ಬದಲಾಯಿಸಿಕೊಳ್ತಾ ಇದ್ದಾನೆ. ನಾನು ಕೇವಲ ಪತಿ ಮಾತ್ರ ಅಲ್ಲ, ನಾನೊಬ್ಬ ರಾಜ ಕೂಡ. ನನ್ನನ್ನು ನೋಡಲು ಬಂದವರನ್ನ ವಿಚಾರಿಸಿಕೊಳ್ಬೇಕು ಅನ್ನುವ ಪ್ರಜ್ಞೆ ಆತನಿಗೆ ಮೂಡಿದೆ. ಎದ್ದು ಕುಳಿತಂತಹ ಆ ಕರುಣಾಳು ತನ್ನ ಸಹೋದರರನ್ನ ಅತ್ಯಂತ ಪ್ರೀತಿಯಿಂದ ಕರೆದು ಆಲಂಗಿಸಿಕೊಂಡಿದ್ದಾನೆ. ಭೂಮಿಯಲ್ಲಿ ಈ ದಿವಸ ನನಗೆ ಒಂದು ಅಪವಾದ ಆವರಿಸಿಕೊಂಡ್ಬಿಡ್ತು. ಅಯ್ಯೋ, ಸಾಕು ಈ ಜೀವನ ಅಂತ ಅನ್ನಿಸ್ಬಿಟ್ಟಿದೆ. ಯಾರೋ ಜೀವಿಗಳ ಜೊತೆ, ಯಾರೋ ಸ್ನೇಹಿತರ ಜೊತೆ ಸೇರಿಕೊಂಡಂತಹ ಒಬ್ಬ ವ್ಯಕ್ತಿ ತಾನು ಕಳ್ಳತನವನ್ನು ಮಾಡದೇ ಇದ್ರೂ ಕೂಡ ಹೇಗೆ ಪರರು ಅವನನ್ನು ನಿಂದಿಸ್ತಾರೋ ಆ ರೀತಿ ನಿಂದಿಸಿಕೊಳ್ಳತಕ್ಕಂಥ ವ್ಯಕ್ತಿಯಾಗ್ಬಿಟ್ಟಿದ್ದೇನೆ. ಜೀವ ಇರುವಾಗ ಟೀಕೆಗೆ ಒಳಗಾಗಿ ನನಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲಪ್ಪ. ಈಗ ಇರತಕ್ಕಂತಹ ದೊಡ್ಡ ಸಮಸ್ಯೆಯನ್ನು ಸರಿ ಮಾಡಲಿಕ್ಕಾಗದಲ್ಲೇ ಇರತಕ್ಕಂಥ ಸಮಸ್ಯೆಯನ್ನು ಈ ಕಾರ್ಯಕ್ಕಾಗಿ ನಾನು ಹೆದರ್ಕೊಳ್ತಾ ಇದ್ದೇನೆ. ಮತ್ತೊಂದು ಕಡೆ ಸೀತೆಯನ್ನು ಬಿಟ್ಟು ಏಕಾಂಗಿಯಾಗಿ ನನಗಿರಲಿಕ್ಕೂ ಸಾಧ್ಯವಿಲ್ಲ ಅಂತ ಹೇಳಿ ತನ್ನ ಮನಸ್ಸಿನ ನೋವನ್ನು ಸಹೋದರರಲ್ಲಿ ಹಂಚಿಕೊಂಡಿದ್ದಾನೆ ಶ್ರೀರಾಮ.

ನನ್ನ ಪತ್ನಿಯಾದಂತಹ ಸೀತೆಯ ಮೇಲೆ ನಾನು ಅನುಮಾನ ಪಡ್ತಾ ಇಲ್ಲ. ರೂಪ, ಗುಣ, ಶೀಲೆಗಳಲ್ಲಿ ಅತ್ಯಂತ ಶ್ರೇಷ್ಠ ಸಂಪದ್ಭರಿತವಾಗಿರ್ತಕ್ಕಂತಹ ವ್ಯಕ್ತಿತ್ವವನ್ನು ಹೊಂದಿದ್ದಾಳೆ. ಅಷ್ಟೇ ಪವಿತ್ರಳಾಗಿ ಈ ಭೂಮಿಯ ಮೇಲೆ ಇದ್ದಾಳೆ. ಮಂಗಳಕರವಾದಂತಹ ಪತಿವ್ರತಾ ಗುಣಗಳನ್ನು ಹೊಂದಿದ್ದಾಳೆ. ಇವೆಲ್ಲವೂ ನನಗೆ ಚೆನ್ನಾಗಿ ಗೊತ್ತಿದೆ. ಆದರೂ ನಿಂದೆಗೆ ಒಳಗಾದ ಮೇಲೆ ಸೀತೆಯನ್ನ ಈಗ ತ್ಯಜಿಸುವುದೇ ನನಗಿರುವ ಏಕೈಕ ಮಾರ್ಗ. ಯಾಕೆಂದ್ರೆ ಸೂರ್ಯವಂಶದ ರಾಜರುಗಳು ಈ ಹಿಂದೆ ಯಾರೂ ಅಪಕೀರ್ತಿಯನ್ನು ಹೊಂದಿಲ್ಲ. ನನ್ನ ವಂಶಕ್ಕೆ ಅಪಕೀರ್ತಿಯನ್ನು ತಂದವನು ಅನ್ನುವ ಹಣೆಪಟ್ಟಿ ನನಗೆ ಬೇಡ. ಈ ಹಿಂದೆ ನನ್ನ ತಂದೆಯಾದಂತಹ ದಶರಥನೇ ತಾನು ಕೊಟ್ಟಂತಹ ಮಾತಿಗೋಸ್ಕರ ಮಗನಾದ ನನ್ನನ್ನು ಬಿಡ್ಲಿಲ್ವೇ? ಹಾಗಾಗಿ ಈಗ ಅನಿವಾರ್ಯವಾಗಿ ಸೀತೆಯನ್ನ ತ್ಯಜಿಸಲೇಬೇಕು.

ಸೀತೆಯನ್ನ ಬಿಟ್ಟು ಬಿಡುವುದೊಂದೇ ನನಗಿರ್ತಕ್ಕಂತಹ ಒಂದು ಮಾರ್ಗ. ಇಂತಹ ಕರುಣಾಸಾಗರನಾದ ನಿನಗೆ ಈ ಕಾಠಿಣ್ಯ ಏಕೆ ಬಂತಪ್ಪ ಅಂತ ಉಳಿದವರೆಲ್ಲರೂ ಹೆದರಿಕೊಂಡು ಕೇಳ್ತಾ ಇದ್ದಾರೆ. ನಿನ್ನ ಕುಲವನ್ನ ಮುಂದುವರಿಸಲಿಕ್ಕೆ ಬಂದಂತಹ ಸೀತೆಯನ್ನ ನೀನು ಬಿಡುವುದು ಯೋಗ್ಯ ಅಲ್ಲಪ್ಪ ಅಂತ ಹೇಳಿ ಎಲ್ಲ ಸಹೋದರರು ಕೂಡ ಅಣ್ಣನಾದ ರಾಮನಿಗೆ ತಿಳಿ ಹೇಳ್ತಾ ಇದ್ದಾರೆ.

ಮಾತನಾಡಲಾಗದಲೇ ಇರತಕ್ಕಂಥ ಸ್ಥಿತಿಯಲ್ಲಿ ತನ್ನ ಕಂಠದಲ್ಲಿಯೇ ನೋವನ್ನ ತಿಂತಾ ಇದ್ದಾನೆ. ಕಣ್ಣೀರು ಸುರಿಸ್ತಾ ಭರತ ಹೇಳ್ತಾನೆ ಅಣ್ಣನಿಗೆ, ಅಣ್ಣ, ಹಾಲನ್ನ ನೀಡತಕ್ಕಂತ ಹಸುವನ್ನ ಯೋಗ್ಯರಾದವರು ಯಾರಾದರೂ ಕಾಡಿಗೆ ಅಟ್ಟುಬಿಡ್ತಾರಾ? ನೀನು ಸೀತೆಯನ್ನ ಅಗ್ನಿಯಲ್ಲಿ ಪ್ರವೇಶ ಮಾಡಿಸಿ ಪರೀಕ್ಷೆ ಮಾಡಿಸಿದ್ದೀಯಾ, ಪರಿಶುದ್ಧಳಾಗಿದ್ದಾಳೆ ನನ್ನ ಅತ್ತಿಗೆ. ಇನ್ನು ದಶರಥ ಇಂದು ಬದುಕಿಲ್ಲದೆ ಇದ್ರೂ ಕೂಡ ತನಗೆ ಸದ್ಗತಿಯನ್ನು ಕೊಡ್ತಕ್ಕಂತಹ ಸೊಸೆ ಅಂತ ಹೇಳಿ ಬಯಸಿದ್ದಂಥವನು. ನೀನು ಈ ಸಂದರ್ಭದಲ್ಲಿ ಗರ್ಭಿಣಿಯಾದಂತಹ ಸೀತೆಯನ್ನ ಹೀಗೆ ದೂರ ಮಾಡಿದ್ರೆ ನಮ್ಮ ತಂದೆ ಕೂಡ ನೋಯ್ದಲೇ ಇರ್ತಾನ, ಆತನಿಗೂ ಕೂಡ ಆ ಲೋಕದಲ್ಲಿ ಬಹಳ ನೋವುಂಟಾಗುತ್ತೆ, ಇದಕ್ಕೆ ನೀನು ಹೀಗೆ ಮಾಡಬಾರದು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದ.

ಕಣ್ಣೀರು ಸುರಿಸ್ತಾ ಭರತ ಹೇಳ್ತಾನೆ ಅಣ್ಣನಿಗೆ, ಅಣ್ಣ ಒಬ್ಬ ತೀರ ಸಾಮಾನ್ಯನಾದಂತ ಒಬ್ಬ ಮನುಷ್ಯ ಏನೋ ಮಾತನಾಡದ ಅಂದ ಮಾತ್ರಕ್ಕೋಸ್ಕರ ನಿನ್ನ ಧರ್ಮಪತ್ನಿಯನ್ನ ತ್ಯಜಿಸ್ತಕ್ಕಂತಹ ರೀತಿ ಸರಿಯೇ? ಸಾಮಾನ್ಯನಿಗೂ ಒಬ್ಬ ದೊಡ್ಡ ವ್ಯಕ್ತಿಗೂ ಇರುವ ವ್ಯತ್ಯಾಸವನ್ನೇ ಗಮನಿಸ್ತಾ ಇಲ್ವಲ್ಲ ನೀನು? ಯಾರೋ ಒಬ್ಬ ದಡ್ಡನಂತ ಯೋಚನೆ ಮಾಡ್ತಾ ಇದ್ದೀಯಲ್ಲ. ಪವಿತ್ರಳಾಗಿರ್ತಕ್ಕಂಥ ಸೀತೆಯನ್ನ ದೋಷಿ ಅಂತ ಹೇಳಿ ನೀನು ಹೇಳಬಹುದಾ? ದಯಮಾಡಿ ನಿಮ್ಮ ಮನಸ್ಸನ್ನ ಅಲ್ಲೋಲ ಕಲ್ಲೋಲ ಮಾಡಿಕೊಳ್ಬೇಡಿ ಅನ್ನುವ ಮಾತನ್ನ ವಿನಯದಿಂದ ಹೇಳ್ತಾ ಅಣ್ಣನ ತಬ್ಬಿಕೊಂಡು ಭರತ ಅಳುತ್ತಾ ಹೇಳ್ತಾ ಇದ್ದಾನೆ. ಆಗ ರಾಮ ಅವನನ್ನೇ ನೋಡ್ತಾ ಹೀಗೆ ಹೇಳ್ತಾ

0: ತಮ್ಮ ಭರತ, ನೀನು ಹೇಳಿದ ಹಾಗೆ ಜಾನಕಿ ಎಂದೆಂದೂ ಪವಿತ್ರಳೆ, ಅದು ಹೌದು, ದುಃಖಿಸಬೇಡ. ಈ ದೂರು ಅಥವಾ ನಿಂದೆ ಎನ್ನತಕ್ಕಂಥದ್ದು ಭೂಮಿಯಲ್ಲಿ ಹಾಗೆ ಉಳಿದು ಬಿಟ್ಟರೆ ಪೃಥು, ಪುರೂರವ, ಹರಿಶ್ಚಂದ್ರ ಮುಂತಾದಂಥವರೆಲ್ಲ ನಮ್ಮ ಹಿರಿಯ ರಾಜರುಗಳಿಗೆ ಸುಮ್ಮನೆ ಅಪಕೀರ್ತಿಯನ್ನ ಅಂಟಿಸಿದ ಹಾಗೆ ಆಗಲ್ವೇನಪ್ಪ. ಮಹಾಯೋಗಿಯಾಗಿರ್ತಕ್ಕಂಥವನು ಮಮತೆಯನ್ನ ಬಿಟ್ಬಿಡುವುದಿಲ್ವೇ? ಹಾಗೆ ಬಿಡಲೇಬೇಕು, ಸೀತೆಯನ್ನು ನಾನು ಬಿಡಲಿಕ್ಕೆ ನಿಶ್ಚಯವನ್ನು ಮಾಡಿದ್ದೇನೆ ಅಂತ ಹೇಳಿದ ಕೂಡಲೇ ಲಕ್ಷ್ಮಣ ಕೂಡ ಈ ಮಾತನ್ನು ಕೇಳಿ ನಡುಗ್ತಾ ಇದ್ದಾನೆ. ಕಿವಿ ಮುಚ್ಚಿಕೊಂಡು ರಾಮನಿಗೆ ಹೇಳಿದ,
1: ಕಾಯ

ವಿಶಾಲಾಕ್ಷಿಯಾದಂತಹ ಸೀತೆಯ ಪರಿಸ್ಥಿತಿಯನ್ನ ಪರಿಶುದ್ಧತೆಯನ್ನ ತಿಳ್ಕೊಂಡಿದ್ದೀಯ ನೀನು. ಆದರೆ ಕೇವಲ ಒಂದು ಸುಳ್ಳಿನ ಅಪವಾದಕ್ಕಿಂತಲೂ ರಾಣಿಯನ್ನೇ ಬಿಟ್ಟುಬಿಡ್ತಕ್ಕಂತಹದ್ದು ಎಷ್ಟು ಸರಿ ರಾಮ? ನೀನು ಕರುಣಾಸಾಗರ, ಹೀಗಿರುವ ನೀನು ಕಾಠಿನ್ಯವನ್ನು ಪಡ್ಕೊಳ್ಬಹುದೇನಪ್ಪ? ಎಲ್ಲಕ್ಕಿಂತ ಹೆಚ್ಚಾಗಿ ಸೀತಾಮಾತೆ ಈಗ ತುಂಬಿದ ಬಸುರಿಯಾಗಿದ್ದಾಳೆ. ಈ ಸಮಯದಲ್ಲಿ ಆಕೆಯನ್ನ ಅತ್ಯಂತ ಪ್ರೀತಿಯಿಂದ ಆರೈಕೆ ಮಾಡಬೇಕಾದದ್ದು ನಿನ್ನ ಕರ್ತವ್ಯ ಕೂಡ ಹೌದು. ಹೀಗಿರುವಾಗ ಈ ಕಾರ್ಯವನ್ನು ನೀನು ಮಾಡಬೇಡ ಅನ್ನುವ ಮಾತನ್ನ ರಘುರಾಮನಿಗೆ ಲಕ್ಷ್ಮಣ ವಿಜ್ಞಾಪಿಸ್ತಾ ಇದ್ದಾನೆ. ತಕ್ಷಣ ಶತ್ರುಘ್ನ ಕೂಡ ಹೀಗೆ ಹೇಳ್ತಾ ಇದ್ದಾನೆ.

ಶತ್ರುಘ್ನ ಒಳ್ಳೆಯವನಾದರೂ ಕೂಡ ಶೀಘ್ರ ಕೋಪಿ. ಕೂಡಲೇ ಹೇಳ್ತಾ ಇದ್ದಾನೆ ಅಣ್ಣನಿಗೆ, ಇಕ್ಷ್ವಾಕು ವಂಶದವರ ಬಗ್ಗೆ ಹೇಳ್ತಾ ಇದ್ದೀಯ ನೀನು, ಅಂಥವರು ರಾಣಿಯನ್ನು ಹೇಗೆ ಬಿಟ್ಟು ಬಿಡ್ತಾರೆ? ಹೆಣ್ಣಿನ ನೋವು ಅನ್ನತಕ್ಕಂಥ ಬೆಂಕಿ ಇದೆಯಲ್ಲ, ಅದು ಸುಡದಲೇ ಬಿಡುವುದಿಲ್ಲ. ಸಮರಸದಿಂದ ನಾವು ಬಾಳ್ಬೇಕಲ್ವಾ? ಕೇವಲ ಪೊಳ್ಳು ಮಾತುಗಳಿಗೆ ಕಿವಿಕೊಟ್ಟು ಇಂತಹ ಘೋರ ಕಾರ್ಯವನ್ನು ಮಾಡಬಾರದು ಅನ್ನುವ ಮಾತನ್ನು ಶತ್ರುಘ್ನ ಸ್ವಲ್ಪ ಕೋಪದಿಂದ ಹೇಳಿದಂತೆ.

ತಮ್ಮಂದಿರುಗಳೆಲ್ಲ ಹೀಗೆ ಆಡಿದಂತಹ ಮಾತುಗಳಿಗೆ ಏನೂ ಉತ್ತರ ಕೊಡಲಿಕ್ಕೆ ಆಗ್ತಾ ಇಲ್ಲ ರಾಮನಿಗೆ. ತಲೆ ತಗ್ಗಿಸಿಬಿಟ್ಟಿದ್ದಾನೆ, ದೀನತೆಯ ಭಾವವನ್ನು ತಂದುಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದಾನೆ. ಆದರೆ ಈ ಅಪವಾದಕ್ಕೆ ತನಗಿರ್ತಕ್ಕಂಥ ಒಂದೇ ಮಾರ್ಗ ಪತ್ನಿಯನ್ನು ಬಿಡುವುದು. ಆದರೆ ಇಂತಹ ಮಾರ್ಗ ಏನಿದೆ ಇದು ಅವನ ಮನಸ್ಸಿಗಾಗಲಿ ಹೃದಯಕ್ಕಾಗಲಿ ಆಗಿಬಾರದಂತಹ ವಿಷಯ ಅದು. ಆದರೂ ಹೇಳ್ತಾನೆ, ಪೊರೆಯನ್ನು ಬಿಟ್ಟು ಹೊರಬಂದ ನಂತರ ಹಾವು ಹೇಗೆ ಇದ್ದು ಬಿಡುತ್ತೋ ಹಾಗೆ ಸೀತೆಯನ್ನು ಬಿಟ್ಟು ನಾನು ಇದ್ದು ಬಿಡ್ತೇನೆ ಅಂತ ಹೇಳಿ ಬೇಸರವನ್ನು ಮಾಡಿಕೊಳ್ತಾ ಭರತ ಶತ್ರುಘ್ನರನ್ನ ಅವರವರ ಸ್ಥಳಗಳಿಗೆ ಕಳಿಸಿಕೊಟ್ಬಿಟ್ಟ. ಆದರೆ ನಂತರದಲ್ಲಿ ಏಕಾಂತದಲ್ಲಿ ಲಕ್ಷ್ಮಣನನ್ನು ಕರೆದು ಮಾತನಾಡ್ತಾ ಇದ್ದಾನೆ.

ಲಕ್ಷ್ಮಣ, ನೀನು ಇಲ್ಲಿಯ ತನಕ ನಾನು ಹೇಳಿದ ಮಾತುಗಳನ್ನು ಮೀರಿ ನಡೆದಿಲ್ಲ. ಅಷ್ಟೇ ಪ್ರೀತಿಯಿಂದ ನಾನು ಹೇಳಿದ್ದೆಲ್ಲವನ್ನು ನಡೆಸಿಕೊಟ್ಟಿದ್ದೀಯ. ಸ್ವಲ್ಪ ಅಕ್ಕಪಕ್ಕದಲ್ಲಿ ಗಮನಿಸ್ಕೋ, ಆದರೆ ಕೊರಗಬೇಡ. ಈಗ ನನ್ನ ಕೊರಳಿಗೆ ಒಂದು ದೊಡ್ಡ ಖಡ್ಗ ಎದುರಾಗಿದೆ. ಹಾಗಾಗಿ ಜಾನಕಿಗೆ ಯಾವ ಉದ್ವೇಗವನ್ನೂ ನೀಡದೆ ದುಃಖ ಬರದ ಹಾಗೆ ಗಂಗೆಯ ತೀರಕ್ಕೆ ಕರೆದುಕೊಂಡು ಹೋಗಿ, ಕಾಡಿಗೆ ಕರೆದುಕೊಂಡು ಹೋಗಿ ಸುಮ್ಮನೆ ಕಳಿಸಿ ಬಂದ್ಬಿಡಪ್ಪ. ಯಾಕೆಂದರೆ ಸ್ವಲ್ಪ ದಿನದ ಹಿಂದೆ ನನಗೆ ಒಂದು ಮಾತು ಕೇಳಿಕೊಂಡಿದ್ಲು, ನಾನು ವನಕ್ಕೆ ಹೋಗಬೇಕು, ಋಷಿಮುನಿಗಳ ಜೊತೆ ಇರಬೇಕು, ಅವರ ಪತ್ನಿಯರ ಜೊತೆ ಮಾತನಾಡಬೇಕು, ಅಲ್ಲಿನ ಒಂದು ಭಾವನೆಗಳನ್ನು ತಿಳ್ಕೊಳ್ಬೇಕು ಅನ್ನುವ ಬಯಕೆಯನ್ನು ಇಟ್ಟಿದ್ಲು ನನಗೆ. ಆ ಕಾರಣವನ್ನು ನೀನು ತಿಳಿಸು, ಹಾಗೆ ಅವಳನ್ನು ಬಿಟ್ಟುಬಿಟ್ಟು ಬಾ ಅನ್ನುವ ಆದೇಶವನ್ನು ರಾಜನಾಗಿ ತಮ್ಮ ಲಕ್ಷ್ಮಣನಿಗೆ ಕೊಟ್ಟಿದ್ದಾನೆ.

ರಘುವಂಶ ತಿಲಕನೆ, ನಿನ್ನ ಆದೇಶವನ್ನು ಮೀರಿದರೆ ನನಗೆ ರೌರವ ನರಕ ಪ್ರಾಪ್ತಿಯಾಗುತ್ತೆ. ಹಾಗೆ ಮಾಡದೆ ನೀನು ಹೇಳಿದ್ದನ್ನು ಪಾಲಿಸಿದರೆ ತಾಯಿಯನ್ನು ಕೊಂದಂತಹ ಒಂದು ಉಗ್ರ ಪಾಪಕ್ಕೆ ನಾನು ಗುರಿಯಾಗ್ತೇನೆ. ಇಡೀ ಶರೀರ ನಡುಗ್ತಾ ಇದೆ, ಕಂಠ ಎಲ್ಲ ಬಿಗಿದು ಕಣ್ಣೀರಿನಿಂದ ಸಂಕಟ ಪಡ್ತಾ ಇದ್ದಾನೆ. ಆದರೆ ಕಡೆಗೆ ಒಂದು ನಿಶ್ಚಲ ಭಾವದಿಂದ ಹೇಳ್ತಾ ಇದ್ದಾನೆ, ನಾನು ತಮ್ಮನಾಗ್ಬಿಟ್ಟಿದ್ದೇನೆ, ದೊರೆಯಾದಂತಹ ನಿನ್ನ ಆಜ್ಞೆಯನ್ನ ಪಾಲಿಸಿದ್ರೆ ನನಗೆ ಖಂಡಿತ ದೋಷ ತಟ್ಟಲ್ಲ, ನಡೆ ಕಳಿಸ್ಕೊಡು ಅಂತ ಹೇಳ್ತಾ ಶ್ರೀರಾಮ ದಯೆಯನ್ನ ಏಕೆ ತೊರೆದು ಬಿಟ್ಟ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇದ್ದಾನೆ. ಆದರೆ ಮೇಲೆ ಆ ರಾಮನ ಆದೇಶವನ್ನ ಸೀತೆಯನ್ನ ಕಾಡಿಗೆ ಕಳುಹಿಸುವುದಕ್ಕೆ ರಾಮ ಕೊಟ್ಟಂತಹ ನಿರೂಪವನ್ನ ಒಪ್ಪಿ ಮುಂದಾಗ್ತಾ ಇದ್ದ.

ಲಕ್ಷ್ಮಣ ಅಣ್ಣನಾದ ರಾಮಚಂದ್ರನಲ್ಲಿ ಅತ್ಯಂತ ಪ್ರೀತಿ ವಾತ್ಸಲ್ಯಗಳನ್ನು ತುಂಬಿಕೊಂಡಿದ್ದ. ಅವನ ಆದೇಶವನ್ನ ನಿರಾಕರಿಸಲಿಕ್ಕೆ ಆಗಲಿಲ್ಲ. ನಿರ್ವಿಕಾರ ಭಾವ, ಕೂಡಲೇ ಕುದುರೆ, ರಥ, ಸಾರಥಿ, ಧ್ವಜಗಳಿಂದ ಕೂಡಿದಂತಹ ರಥವನ್ನ ತರಿಸಿದ್ದಾನೆ. ಅದನ್ನ ಹೊರಗೆ ನಿಲ್ಲಿಸಿಬಿಟ್ಟು ಸೀತಾದೇವಿ ಇದ್ದಂತಹ ರಾಜ ಮಂದಿರಕ್ಕೆ ಹೋಗಿದ್ದಾನೆ. ಆದರೆ ಲಕ್ಷ್ಮಣನಿಗೆ ಅವಳನ್ನ ನೇರವಾಗಿ ನೋಡಲಿಕ್ಕೆ ಆಗ್ತಾ ಇಲ್ಲ. ತಲೆ ತಗ್ಗಿಸಿ ದೂರದಲ್ಲೇ ನಿಂತ್ಕೊಂಡಿದ್ದಾನಂತೆ. ಸೀತೆಗೆ ಕೇಳಿಸುವ ಹಾಗೆ

ಅಮ್ಮ, ನೀನೇಕಮ್ಮ ನನ್ನಲ್ಲಿ ಈ ನಿನ್ನ ಬಯಕೆಯನ್ನು ತಿಳಿಸ್ಬಿಟ್ಟೆ? ಈ ನಿನ್ನ ಬಯಕೆಯ ಕಾರಣದಿಂದ ಶ್ರೀರಾಮ ನಿನ್ನನ್ನು ತಪೋವನಕ್ಕೆ ಕಳಿಸಿಬಿಟ್ಟು ಬರಲಿ ಅನ್ನುವ ಆದೇಶವನ್ನು ನನಗೆ ನೀಡಿಬಿಟ್ಟಿದ್ದಾನೆ. ಜೊತೆಯಲ್ಲಿ ನಿಮಗಿಷ್ಟವಾದ ರಥವನ್ನು ಕೂಡ ಕಳಿಸಿಬಿಟ್ಟಿದ್ದಾನೆ. ಅದನ್ನು ತೆಗೆದುಕೊಂಡು ನಾನೀಗ ಬಂದಿದ್ದೇನೆ, ದಯಮಾಡಿ ಬನ್ನಿ ಅಂತ ಹೇಳ್ತಾ ತಲೆ ತಗ್ಗಿಸಿ ಮನದಲ್ಲೇ ಮರುಗ್ತಾ ಇದ್ದಾನೆ. ಈ ಮಾತಿನಲ್ಲಿ ಎಲ್ಲೋ ಸ್ವಲ್ಪ ನೋವಿನ ನೆರಳು ಇದೆಯೇನೋ ಅನ್ನುವ ಹಾಗೆ ಸೀತೆಗೆ ಅನಿಸಿದೆ. ಆದರೆ ಆ ಕ್ಷಣದಲ್ಲಿ ಅವಳಿಗೆ ಲಕ್ಷ್ಮಣನ ಮಾತಿನ ನಿಜವಾದ ಅಭಿಪ್ರಾಯವನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯವಾಗಲಿಲ್ಲ. ಅವಳಿಗೆ ಅನಿಸಿದ್ದಿಷ್ಟೇ, ನನ್ನ ಕೋರಿಕೆಯನ್ನು ಬೇಡಿಕೆಯನ್ನು ನನ್ನ ಗಂಡ ಇಷ್ಟು ಬೇಗ ಈಡೇರಿಸಿಬಿಟ್ನಲ್ಲ ಅಂತ ಹೇಳಿ ಸಂಭ್ರಮ ಸಡಗರಾದ ಅತಿಶಯದಿಂದ ಎಲ್ಲವನ್ನು ಸಿದ್ಧ ಮಾಡಿಕೊಂಡು ವನಕ್ಕೆ ಹೊರಡಲು ತಯಾರಾಗ್ಬಿಟ್ಟು.

ಮೃದುವಾದ ಮುಗ್ಧ ಮನಸ್ಸಿನ ಸೀತಾದೇವಿ ತನ್ನ ಪ್ರಯಾಣವನ್ನು ನಿಶ್ಚಯ ಮಾಡಿಬಿಟ್ಟಿದ್ದಾಳೆ. ನಂಬಿದವರ ಬೇಡಿಕೆಗಳೆಲ್ಲವನ್ನ ಇಷ್ಟವನ್ನ ಕೊಡತಕ್ಕಂತಹ ಕೃಪಾಸಾಗರ ತಾನು ಅನ್ನುವುದನ್ನ ನನ್ನ ಪತಿ ತೋರಿಸಿಬಿಟ್ಟಿದ್ದಾನೆ. ಕೇಳಿದ ಕೆಲವೇ ದಿನಗಳಲ್ಲಿ ನನ್ನ ಬಯಕೆಯನ್ನ ಈಡೇರಿಸ್ತಾ ಇದ್ದಾನೆ ಅನ್ನುವ ಸಂತೋಷದಿಂದ ಅತ್ತೆಯಾದಂತಹ ಕೌಸಲ್ಯೆಯ ಹತ್ತಿರ ಹೋಗಿ ಆಕೆಯ ಮುಂದೆ ಬಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿದ್ದಾಳೆ. ಹಾಗೆಯೇ ತುಂಬಿಕೊಂಡಂತಹ ಹರಕೆಯಿಂದ ಕೈಕೇಯಾದೇವಿಗೆ, ಅಷ್ಟೇ ರೀತಿಯಲ್ಲಿ ತಲೆಬಗ್ಗಿಸಿ ಸುಮಿತ್ರೆಗೂ ಕೂಡ ನಮಸ್ಕಾರವನ್ನು ಮಾಡಿದ್ದಾಳೆ. ತನ್ನ ಆತ್ಮೀಯ ಸಖಿಯರಿಗೆ ಸಮಾಧಾನವನ್ನು ಮಾಡಿ ನಾನು ಬಹಳ ಬೇಗ ಬಂದ್ಬಿಡ್ತೇನೆ ಅಂತ ಹೇಳ್ತಾ ಅರಮನೆಯನ್ನು ಬಿಟ್ಟು ಹೊರಟಿದ್ದಾಳೆ.

ತಪೋವನದಲ್ಲಿರುವ ಆ ಋಷಿಮುನಿಗಳ ಹತ್ರ ಹೋಗ್ತಾ ಇದ್ದೇನೆ, ಅವರ ಪತ್ನಿಯರ ಜೊತೆ ನಾನು ಕೆಲವು ದಿನ ವಾಸ ಮಾಡ್ತಾ ಇದ್ದೇನೆ ಅಂತ ಹೇಳುವ ಸಂತೋಷದಿಂದ ಅವರೆಲ್ಲರಿಗೆ ಅಗರು, ಚಂದನ, ಕುಂಕುಮ ಮುಂತಾದಂತಹ ಸುಗಂಧ ದ್ರವ್ಯಗಳನ್ನ, ಮಂಗಳ ದ್ರವ್ಯಗಳನ್ನ, ಬಹಳಷ್ಟು ಶ್ರೇಷ್ಠವಾಗಿರತಕ್ಕಂತಹ ವಸ್ತ್ರಗಳನ್ನ, ವಸ್ತುಗಳನ್ನ, ರತ್ನಾಭರಣಗಳನ್ನ ಎಲ್ಲವನ್ನ ತೆಗೆಸಿ ಕಟ್ಕೊಂಡಿದ್ದಾಳೆ ತುಂಬಾ ಪ್ರೀತಿಯಿಂದ. ಅವೆಲ್ಲವನ್ನ ರಥದಲ್ಲಿ ಇರಿಸಿಬಿಟ್ಟು ಜೊತೆಗೆ ಶ್ರೀರಾಮನ ಚಿನ್ನದ ಪಾದುಕೆಗಳನ್ನ ತರಿಸ್ಕೊಂಡಿದ್ದಾಳೆ ತನ್ನ ಜೊತೆಯಲ್ಲಿ ಇಟ್ಕೊಳ್ಳಿಕ್ಕೆ. ಹೆಚ್ಚಿನ ಸಂತೋಷದಿಂದ ಆ ಸೀತೆ ಆ ಮಣಿಖಚಿತವಾದ ರಥವನ್ನ ಏರಿದ್ದಾಳೆ. ಅವಳ ಅನಿಸಿಕೆ ತನ್ನ ಬೈಕಿಯೇ ನಿಜವಾಯಿತು ಅನ್ನುವ ಅನಿಸಿಕೆ ಅಷ್ಟೇ, ಅದನ್ನು ನಂಬಿ ಹೊರಟಿದ್ದಾಳೆ.

0: ಈ ಹಿಂದೆ ತಾನು ಮಾತನಾಡಿದ್ದಂತಹ ವಿಚಾರ ಈ ರೀತಿಯಾಗಿ ಬದಲಾಯಿಸಿ ಭಯಂಕರವಾಗಿ ಕಾಡಿಗೆ ಹೋಗಬೇಕಾಗುತ್ತೆ ಅನ್ನುವ ಕಲ್ಪನೆ ಕೂಡ ಆ ಸೀತಾಮಾತೆಯಲ್ಲಿ ಇಲ್ಲ. ತುಂಬ ಸಂತೋಷ ಸಡಗರದಿಂದ ನಗನಗ್ತಾ ಇದ್ದಂತಹ ಸೀತೆಯನ್ನು ನೋಡ್ತಾ ಇದ್ದಾನೆ. ಆ ತಾಯಿಯನ್ನು ನೋಡ್ತಾ ನೋಡ್ತಾ ಲಕ್ಷ್ಮಣ ಮನದಲ್ಲೇ ಸಂಕಟ ಪಡ್ತಾ ಇದ್ದಾನಂತೆ. ಕಣ್ಣೀರು ಸುರಿಸ್ತಾ ಇದ್ದಾನೆ, ಅದನ್ನು ಬಹಳ ಗಟ್ಟಿಯಾಗಿ ತಡೆದುಕೊಳ್ತಾ ಇದ್ದಾನೆ. ಆದರೆ ಸುತ್ತಮುತ್ತ ಇರತಕ್ಕಂಥ ಜನರ ಮುಂದೆ ಇನ್ನೂ ನಗೆಪಾಟಲಾಗಬಾರ್ದು ಅನ್ನುವ ಒಂದು ಯೋಚನೆ ಬಂದ ತಕ್ಷಣ ಸಾರಥಿಗೆ ಸೂಚನೆ ಕೊಟ್ಟಿದ್ದಾನೆ, ಹೊರಡು, ಬೇಗ ಬೇಗ ಹೊರಡು ಅಂತ ಹೇಳಿ ರಥವನ್ನು ತೆಗೆದುಕೊಳ್ಳಿಕ್ಕೆ ಮುಂದೆ ಹೋಗುವಂತೆ ಆದೇಶವನ್ನು ಕೊಟ್ಟಿದ್ದಾನೆ. ದೇವಪುರದ ಆ ಲಕ್ಷ್ಮೀಕಾಂತನ ಪಾದಗಳ ಉಂಗುಷ್ಟದಲ್ಲಿ ಚಿಮ್ಮಿದಂತಹ ಒಂದು ಶುದ್ಧವಾದ ಗಂಗಾ ನದಿಯ ದಡದ ಕಡೆಗೆ ರಥವನ್ನು ಹರಿಸ್ತಾ ಇದ್ದಾನೆ ಆ ದೇವಪುರ ನೆಲೆಯ ಲಕ್ಷ್ಮೀಕಾಂತ. ಎಲ್ಲರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ. ರಥ ಗಂಗಾ ನದಿಯ ಕಡೆಗೆ ಸೀತೆಯನ್ನು ಕರೆದುಕೊಂಡು ಮುಂದುವರೆದಿದೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 18ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಶಾರದಾ ಎನ್ ಮಂಜುನಾಥ್, ವ್ಯಾಖ್ಯಾನ ಮಾಡಿದವರು ಸಖರಾಯಪಟ್ಟಣ ಶ್ರೀ ಕೆವಿ ಚಂದ್ರಮೌಳಿ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ ಸರಿಯಾಗಿ 10:30:15. ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದ ಮೊದಲ ಗೀತೆ ಭಾಗ್ಯವಂತರು ಚಿತ್ರದಿಂದ. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪಿ ಸುಶೀಲಾ. ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇದೆ. ಸಾಹಿತ್ಯ ಚಿ ಉದಯಶಂಕರ್ ಅವರದು.

ಗಾಳಿ ಮಾತು ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿನ ಈ ಹಾಡು ಚಿ ಉದಯಶಂಕರ್ ಅವರ ರಚನೆಗೆ ಸಂಗೀತ ಸಂಯೋಜನೆ ರಾಜನ್ ನಾಗೇಂದ್ರ ಅವರಿಂದ.

ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ, ಚಿತ್ರ ಕೆರಳಿದ ಸಿಂಹ

ಇನ್ನು ಮುಂದೆ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ರಚನೆ, ಸಂಗೀತ ಸಂಯೋಜನೆ ರಾಜನ್ ಮತ್ತು ನಾಗೇಂದ್ರ, ಚಿತ್ರ ಚಲಿಸುವ ಮೋಡಗಳು.

ಹಾಡಿದೆ ನೋಡಿದೆ ಮದುವೆಯ ಮನೆಯಲ್ಲಿ, ಹಾಡಿದಳು ಪ್ರೇಮದ ಗೀತೆಯ ಮೌನದಲ್ಲಿ, ಚಿಮ್ಮಿತು ಚಿಮ್ಮಿತು ಬಯಕೆಯ ಚಿಲುಮೆ, ಹೊಮ್ಮಿತು ಹೊಮ್ಮಿತು ಎದೆಯಲ್ಲಿ ಒಲುಮೆ, ಪ್ರಣಯದ ಮತ್ತೇರಿ ನಾ ಕರಗಿ ಹೋಗಿ ಬಲೆಯ ಮೀನಾಗಿ

ಇವನೇ ಕದ್ದ, ಓಡಿ ಹೋದ. ನೋಡಿ, ನೀವೇ ನೋಡಿ, ಈಗಲೂ ನನ್ನ ಮನಸ್ಸು ಇವನ ಹತ್ರನೇ ಇದೆ.

ಸುಂದರ ನಯನ, ಎಂಥ ಸುಂದರ ವದನ, ಹೆಣ್ಣ ಎದೆಗೆ ನೋಟ, ನೂರು ಹೂಬಾಣ, ಸವಿ ಮಾತನಾಡುತ್ತ ಸವಿಯಾಗಿ ಹಾಡುತ್ತ ಬಳಿಗೆ ಬಂದನು ನನ್ನ ಬೇಟೆಯಾಡುತ್ತ. ನಾನವನ ನೋಡುತ್ತೀರಿ, ಅವನೆನ್ನ ನೋಡುತ್ತೀರಿ, ಸೂಜಿಗಲ್ಲಿನ ಹಾಗೆ ಮನವ ಸೆಳೆಯುತ್ತೀರಿ.

ಕೇಸಿ. ಇವಳೇ ಮೋಸ ಮಾಡಿದ್ದು, ಸುಮ್ಮನೆ ಬಿಡಬೇಡಿ. ಈ ತಪ್ಪು ಸರಿಯಾದ ಶಿಕ್ಷೆ ವಿಧಿಸಬೇಕು. ನನ್ನ ಹೃದಯ ನನ್ನ ಕೊಡಿಸ್ಬೇಕು.

ಇಂದಿನ ಸವಿನೆನಪು ಕಾರ್ಯಕ್ರಮದ ಕಡೆ ಹಾಡು ಜ್ವಾಲಾಮುಖಿ ಚಿತ್ರದಿಂದ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಬೆಂಗಳೂರು ಲತಾ. ಚಿ ಉದಯ್ ಶಂಕರ್ ಅವರ ರಚನೆಗೆ ರಾಗ ಸಂಯೋಜನೆ ಎಂ ರಂಗರಾವ್.

ಇದುವರೆಗೆ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸಿದ್ರಿ. ವೇಳೆ ಸರಿಯಾಗಿ 11:40. ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳುವ ಸಮಯ: ನಾಳೆ ಬೆಳಿಗ್ಗೆ 6:10 ಗೀತಾರಾಧನ, 6:30 ಚಿಂತನ ಡಾಕ್ಟರ್ ಕೆ ಶಶಿಕಾಂತ್ ಅವರಿಂದ, ಇದು ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 6:35 ವಚನ ಬಾನುಲಿ, ಬಾನುಲಿ ಸರಣಿ, ಪ್ರಸ್ತುತಿ ಪ್ರೊಫೆಸರ್ OL ನಾಗಭೂಷಣ್ ಸ್ವಾಮಿ. ಈ ಕಾರ್ಯಕ್ರಮದ ಮರುಪ್ರಸಾರ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ, ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ, ರೈತರಿಗೆ ಸಲಹೆ 6:50. 7:15 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ, ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. ಸೇವಾ ವಾಹಿನಿ 7:30. ಚಿತ್ರಗೀತೆಗಳು 7:45, ಬೆಳಗ್ಗೆ 8:45, ಮಧ್ಯಾಹ್ನ 2:40 ಹಾಗೂ ರಾತ್ರಿ 7:45. 8:30 ನಾ ಕಸ್ತೂರಿ ಅವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬನಲಿ ಓದು, ಪ್ರಸ್ತುತಿ SS ಉಮೇಶ್. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅರವಿಂದ್ ಪಾರಿಕ್ ಅವರ ಸಿತಾರ ವಾದನವನ್ನು ಕೇಳುವಿರಿ. ಬೆಳಗ್ಗೆ 10:30, ಸಂಜೆ 4:30 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಹಾಗೂ ಪತ್ರೋತ್ತರ. 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ, ಅರುಣಾ ಶ್ರೀನಿವಾಸ್ ಅವರಿಂದ ಭಾಷಣ, ಕಷ್ಟದ ಬಾಗಿಲಿಗೆ ನಗುವಿನ ತೋರಣ, ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:30 ಭಕ್ತಿಗೀತೆಗಳು, 12:45 ಜನಪದ ಸಂಗೀತ, ಪಾಂಡವಪುರ ತಾಲೂಕು ಲಕ್ಷ್ಮೀಸಾಗರ ಗ್ರಾಮದ ನಾಗಮ ಮತ್ತು ಸಂಗಡಿಗರಿಂದ ದೇವಮ್ಮನ ಹಾಡು, 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ, ಪ್ರಧಾನಮಂತ್ರಿ ನೈಸರ್ಗಿಕ ಕೃಷಿಗಾಗಿ ರಾಷ್ಟ್ರೀಯ ಮಿಷನ್ ಕುರಿತ ಮಾಹಿತಿ, ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ವಿನಿತಾ ಬಿಜೆ ಅವರು ಹಾಡಿರುವ ಕೆಲವು ಭಾವಗೀತೆಗಳು 1:20. 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳು. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, HT ಹರೀಶ್ ಅವರ ಸ್ಯಾಕ್ಸೋಫೋನ್ ವಾದನ ಮೂಡಿಬರಲಿದೆ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು CIET ಹಾಗೂ NCERT ನವದೆಹಲಿ. ಸಂಜೆ 4:00 ಮಹಿಳಾ ರಂಗ ಭಾವಸಂಗಮ ಭಾವಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ, ಪ್ರಸ್ತುತಿ ಮಾಧುರಿ ಮಲ್ಲಿನಾಥ್. 4:45 ಹಿಂದಿ ಪಾಠ, ಪ್ರಸ್ತುತಿ ಡಾಕ್ಟರ್ ಮಾಧವಿ ಭಂಡಾರಿ. 6:30 ರಸವಾರ್ತೆ, 6:50 ಕೃಷಿ ರಂಗ, ಇದರಲ್ಲಿ ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿ, ವಿವಿಧ ಬೆಳವಣಿಗೆ ಪರಿಸ್ಥಿತಿಗೆ ಸೂಕ್ತವಾದ ಹಿಪ್ಪು ನೇರಳೆ ತಳಿಗಳು, ಈ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಮಂಜಪ್ಪ ಅವರೊಂದಿಗಿನ ಸಂದರ್ಶನ, ಸಂದರ್ಶಕರು NK ಶಿವಮೂರ್ತಿ. 8:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಇದರಲ್ಲಿ ಮಂದ ಸುಧಾರಾಣಿ ಅವರ ಹಾಡುಗಾರಿಕೆಯನ್ನು ಕೇಳುವಿರಿ. 9:15 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸ್ಪಾಟ್ಲೈಟ್ ಕಾರ್ಯಕ್ರಮ ಮೂಡಿಬರಲಿದೆ. 9:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕ್ರೀಡಾಲೋಕ. 2026 ರಾಜ್ಯ ಮಟ್ಟದ ಹಿರಿಯರ ಈಜು ಚಾಂಪಿಯನ್ಶಿಪ್ ಕುರಿತು ಬಾನುಲಿ ವರದಿ, ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಹಳ್ಳಿ ಹಾಡು, ಇದರಲ್ಲಿ ಭಾಗವಹಿಸುತ್ತಾರೆ ಮೈಸೂರು ಹಿನಿಕಲ್ ಗ್ರಾಮದ ಮಹಾದೇವಸ್ವಾಮಿ ಮತ್ತು ಸಂಗಡಿಗರು. ಈ ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ರಾತ್ರಿ 10:30 ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇವಿಷ್ಟು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವಾಗಿತ್ತು.

ಕೇಳುಗರೆ, ವೇಳೆ ಇನ್ನೇನು 11:05 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಬಹುದು.

ಆಕಾಶವಾಣಿ ಮೈಸೂರು, ಇಲ್ಲಿಗೆ ನಮ್ಮ ನಿಲಯದ ಇಂದಿನ ಕಾರ್ಯಕ್ರಮಗಳು ಮುಕ್ತಾಯಗೊಳ್ಳುತ್ತಿವೆ. ಸಮಯ ಈಗ 11:10:10. ಎಂದಿನಂತೆ ನಾಳೆ ಬೆಳಿಗ್ಗೆ 5:53 FM 100.6 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ನಮ್ಮ ನಿಲಯದ ಪ್ರಸಾರ ಕಾರ್ಯ ಪ್ರಾರಂಭವಾಗುವುದು. ಇಂದಿನ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿದ ನಮ್ಮೆಲ್ಲ ಶ್ರೋತೃಗಳಿಗೆ ಧನ್ಯವಾದಗಳು. ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.

5:10. ಎಂದಿನಂತೆ ನಾಳೆ ಬೆಳಿಗ್ಗೆ 5:53 FM 100.6 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ನಮ್ಮ ನಿಲಯದ ಪ್ರಸಾರ ಕಾರ್ಯ ಪ್ರಾರಂಭವಾಗುವುದು. ಇಂದಿನ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿದ ನಮ್ಮೆಲ್ಲ ಶ್ರೋತೃಗಳಿಗೆ ಧನ್ಯವಾದಗಳು. ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.